ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 24 ಗುರುವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ ವರ್ಷ ಋತು, ಚಾಂದ್ರಮಾನ ಶ್ರಾವಣ ಮಾಸ. ಯೋಗ ಧೃತಿ, ಕರ್ಣ ಕೌಲವ, ಸೌರ ಕನ್ಯಾ 7. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಇರುವುದೊಂದೇ ಜೀವನ ಎಂಬ ಸ್ಫೂರ್ತಿದಾಯಕ ಕಥೆಯನ್ನ ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ನಿವೃತ್ತ ಪ್ರಾಚಾರ್ಯರಾದ ಕಾಂತಪ್ಪ ಬಣಗಾರ ವಚನಗಳಲ್ಲಿ ಮಾನವೀಯ ಧರ್ಮದ ಕುರಿತು ಮಾಹಿತಿ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಉತ್ತರಾಖಂಡದ ತೆಹರಿ ಡ್ಯಾಂ ಬಗ್ಗೆ ಆರ್ಜೆ ರಕ್ಷಿತಾ ಹೊಳ್ಳರವರು ಮಾಹಿತಿಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಸುಲೋಚನರವರು ಭಕ್ತಿ ಗೀತೆಗಳನ್ನು ಹಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹಾಡಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಶಿವಮೊಗ್ಗದ ಪ್ರಮುಖ ಆಕರ್ಷಣೀಯ ಗಣಪತಿಗಳ ವಿಶೇಷ ಮಾಹಿತಿ ಇರಲಿದೆ. ಇದನ್ನು ಆರ್ಜೆ ಮಹಾಲಕ್ಷ್ಮಿರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡಿಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಒಣ ಮೀನಿನ ರೆಸಿಪಿ ಬಗ್ಗೆ ಮಾಹಿತಿ ಇರಲಿದೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಸ್ಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಪೈರೇಟ್ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರಲಿದೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 to 9:30 ಸುಬ್ರಹ್ಮಣ್ಯಂ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
ಹಾಗೆಯೇ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿ ಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ರಾತ್ರಿ 8:30 ಬೆಳಗ್ಗೆ 6 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳುಹಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ತಂಪಾದ ಮುಂಜಾನೆಯ ಬಿಸಿ ಬಿಸಿ ಕಪ್ ಚಹಾದಂತಹ ಸಿಹಿ ಬೆಳಗಿನ ಶುಭಾಶಯಗಳು. ಕಿಟಕಿ ತೆರೆದರೆ ತಂಗಾಳಿ ಬಂದು ಮುಖಕ್ಕೆ ಮುತ್ತಿಡುವ ಈ ಅದ್ಭುತ ಸಮಯದಲ್ಲಿ ನಿಮ್ಮ ನೆಚ್ಚಿನ ಆರ್ಜೆ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ. ಕೈಯಲ್ಲಿ ಕಾದ ಕಾಫಿ ಅಥವಾ ಟೀ ಕಪ್ ಹಿಡಿದು ದಿನದ ಹೊಸ ಭರವಸೆಯೊಂದಿಗೆ ಪ್ರಯಾಣ ಬೆಳೆಸ್ತಾ ಇರುವ, ಮನೆ ಕೆಲಸದಲ್ಲಿ ತೊಡಗಿರುವ ಹಾಗೂ ನನ್ನ ಈ ಧ್ವನಿಯನ್ನು ಆಲಿಸ್ತಾ ಇರುವ ಪ್ರತಿಯೊಬ್ಬ ಪ್ರೀತಿಯ ಕೇಳುಗರಿಗೂ ಮುಂಜಾನೆಯ ಕೋಟಿ ಕೋಟಿ ಪ್ರೀತಿಯ ನಮನಗಳು. ಸ್ನೇಹಿತರೆ, ಇವತ್ತು ಜಗತ್ತು ತುಂಬಾ ವೇಗವಾಗಿ ಓಡ್ತಾ ಇದೆ ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಟಿಫಿಕೇಶನ್ನು, ಆಫೀಸ್ ಗಡಿಬಿಡಿ, ಸಂಸಾರದ ಚಿಂತೆ, ಭವಿಷ್ಯದ ಓಟ, ಈ ಎಲ್ಲದರ ಮಧ್ಯೆ ನಾವೊಂದು ಮುಖ್ಯವಾದ ಮಾತನ್ನೇ ಮರೆತುಬಿಟ್ಟಿದ್ದೀವಿ. ಅದು ಏನ್ ಗೊತ್ತಾ? ಇರೋದೊಂದೇ ಜೀವನ. ಈ ಮಾತನ್ನ ಪ್ರತಿಯೊಬ್ಬರೂ ಹೇಳ್ತಾರೆ. ಆದ್ರೆ ಇದರ ನಿಜವಾದ ಅರ್ಥ ನಮಗೆ ಗ್ರಹಿಕೆಯಾಗುವುದು ಯಾವಾಗ? ಇದಕ್ಕೊಂದು ಸುಂದರವಾದ ಕಣ್ಣು ತೆರೆಸುವಂತಹ ಕಥೆ ಇದೆ. ಬನ್ನಿ, ಇವತ್ತಿನ ಈ ಹೊಸ ಮುಂಜಾನೆಯಲ್ಲಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗುವ ಆ ಕಥೆಯನ್ನ ನಿಧಾನವಾಗಿ ಕೇಳೋಣ. ಒಂದು ಸುಂದರವಾದ ಊರಿನಲ್ಲಿ ರೋಹನ್ ಅಂತ ಒಬ್ಬ ಯುವಕ ಇದ್ದ. ಅವನು ಅಂತಂದ್ರೆ ಊರಲ್ಲೆಲ್ಲ ಭಾರಿ ಶ್ರಮಜೀವಿ, ಮಹತ್ವಾಕಾಂಕ್ಷಿ ಅಂತ ಹೆಸರು. ಸಣ್ಣ ವಯಸ್ಸಿನಲ್ಲೇ ದೊಡ್ಡ ವ್ಯಾಪಾರ ಕಟ್ಟಿ ಯಶಸ್ಸಿನ ತುದಿಗೇರಿದವನು. ಕಾರು, ಬಂಗ್ಲೆ, ಹಣ, ಅಂತಸ್ತು ಎಲ್ಲವೂ ಅವನ ಹತ್ರ ಇತ್ತು. ಆದ್ರೆ ಅವನ ಮುಖದಲ್ಲಿ ಯಾವತ್ತೂ ನಗು ಅನ್ನೋದೇ ಇರ್ತಿರ್ಲಿಲ್ಲ. ಮುಂಜಾನೆಯಿಂದ ರಾತ್ರಿವರೆಗೂ ಬರೀ ಕೆಲಸ ಕೆಲಸ, ಟೆನ್ಷನ್ನು. ಮುಂದಿನ ವರ್ಷ ಇನ್ನೊಂದು ಕಂಪನಿ ಶುರು ಮಾಡ್ಬೇಕು, ಅದಾದ್ಮೇಲೆ ಇನ್ನೊಂದಷ್ಟು ಕೋಟಿ ಗಳಿಸ್ಬೇಕು ಅಂತ ಹಗಲು ಇರುಳು ಓಡ್ತಿದ್ದ. ಹೀಗಿರುವಾಗ ಒಂದ್ಸರಿ ಅವನಿಗೆ ಭಾರಿ ದಣಿವು ಅನ್ಸಿ ವಿಶ್ರಾಂತಿಗಾಗಿ ಬೆಟ್ಟದ ಮೇಲಿದ್ದ ತನ್ನ ಹಳೆಯ ತಾತನ ಮನೆಗೆ ಹೋದ. ಅಲ್ಲಿ ತಾತ ಪ್ರಕೃತಿಯ ಮಡಿಲಿನಲ್ಲಿ ಹಕ್ಕಿಗಳ ಕಲರವ ಕೇಳ್ತಾ ತೋಟದಲ್ಲಿದ್ದ ಹೂಗಳಿಗೆ ನೀರ್ ಹಾಕ್ತಾ ಅತ್ಯಂತ ಶಾಂತವಾಗಿ ನಗ್ನಗ್ತಾ ಬಾಳ್ತಾ ಇದ್ರು. ಆಗ ರೋಹನ್ ತಾತನ ಹತ್ರ ಹೋಗಿ ಒಂದ್ ಪ್ರಶ್ನೆ ಕೇಳ್ತಾನೆ. ಅದು ಏನು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

भजतां कल्पवृक्षाय नमतां कामधेनवे।

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೊಂದು ಸ್ಫೂರ್ತಿದಾಯಕ ಕಥೆಯನ್ನ ತಿಳಿಸ್ತಾ ಇದ್ದೆ. ಕಥೆಯ ಹೆಸರು ಇರುವುದೊಂದೇ ಜೀವನ. ಬನ್ನಿ ಈ ಕಥೆಯನ್ನ ಮುಂದುವರಿಸ್ತೀನಿ ಕೇಳಿ. ರೋಹನ್ ತಾತನ ಹತ್ರ ಹೋಗಿ, ತಾತ ನನಗ್ಯಾಕೆ ಸಂತೋಷ ಸಿಗ್ತಾ

ಇಲ್ಲ, ನಾನು ರಾತ್ರಿ ಹಗಲು ಕಷ್ಟಪಟ್ಟು ಎಲ್ಲವನ್ನೂ ಸಾಧಿಸಿದ್ದೇನೆ, ಆದ್ರೂ ನನ್ ಮನಸ್ಸಿನಲ್ಲಿ ನೆಮ್ಮದಿನೇ ಸಿಗ್ತಾ ಇಲ್ಲ. ಸದಾ ಏನೇನೋ ಕಳ್ಕೊಂಡ ಹಾಗೆ ಆತಂಕ ಆಗ್ತಾ ಇದೆ ತಾತ ಅಂತ ತನ್ನ ಅಂತರಂಗದ ಅಳಲನ್ನು ತೋಡ್ಕೊಂತಾನೆ. ಆಗ ತಾತ ಮುಗುಳ್ನಗ್ತ, ಬಾರೋಹನ್, ನಾವಿಬ್ರು ಕಾಡಿನ ಕಡೆಗೆ ಒಂದು ಸಣ್ಣ ವಾಕಿಂಗಿಗೆ ಹೋಗ್ಬರೋಣ ಅಂತ ಹೇಳ್ತಾರೆ. ಇಬ್ಬರೂ ಕಾಡಿನ ದಾರಿಯಲ್ಲಿ ನಡೀತಾ ಇರ್ತಾರೆ. ದಾರಿಯಲ್ಲಿ ಹೋಗುವಾಗ ತಾತ ನೆಲದಲ್ಲಿದ್ದ ಒಂದು ದೊಡ್ಡ ಭಾರವಾದ ಕಲ್ಲನ್ನ ಎತ್ಕೊಂಡು ರೋಹನ್ ಕೈಗೆ ಕೊಟ್ರು. ಇದನ್ನ ಹಿಡ್ಕೊಂಡು ನನ್ ಜೊತೆ ಬಾ ಅಂತ ಹೇಳ್ತಾರೆ. ರೋಹನ್ ಆ ಕಲ್ಲನ್ನ ಹಿಡ್ಕೊಂಡು ನಡೆಯೋದಕ್ಕೆ ಶುರು ಮಾಡಿದ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ರೋಹನ್ ಕೈ ನೋಯೋದಕ್ಕೆ ಶುರುವಾಯಿತು. ತಾತ, ಈ ಕಲ್ಲು ತುಂಬಾ ಭಾರವಾಗಿದೆ, ಇದನ್ನ ಕೆಳಗಿಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ತಾತ, ಇನ್ನೊಂದಿಷ್ಟು ದೂರ ಹಿಡ್ಕೋ ಅಂತ ಹೇಳ್ತಾರೆ. 1/2 ಗಂಟೆ ಆಯ್ತು, ರೋಹನ್ ಕೈ ನಡುಗೋದಕ್ಕೆ ಶುರುವಾಯಿತು. ಬೆವರು ಹರಿತು, ತಾಳ್ಮೆಗೆಟ್ಟು, ತಾತ ನನಗೆ ಸಾಕು, ಇದನ್ನ ಹಿಡ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಅಂತ ಗಟ್ಟಿಯಾಗಿ ಹೇಳಿ ಆ ಕಲ್ಲನ್ನ ಕೆಳಗೆ ಎಸೆದ. ಆಗ ತಾತ ಅವನ ಹೆಗಲ ಮೇಲೆ ಕೈ ಇಟ್ಟು ಪ್ರೀತಿಯಿಂದ ಕೇಳ್ತಾರೆ, ಈಗ ನಿನಗೆ ಹೇಗನಿಸ್ತಾ ಇದೆ ಅಂತ. ರೋಹನ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಅಬ್ಬಾ, ಭಾರ ಇಳಿತು, ಮನಸ್ಸಿಗೆ ಮತ್ತು ದೇಹಕ್ಕೆ ತುಂಬಾ ಹಗುರ ಅನಿಸ್ತಾ ಇದೆ, ಪ್ರಶಾಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ತಾತ ನಕ್ಕು ಹೀಗೇಳ್ತಾರೆ, ನೋಡು ರೋಹನ್, ಈ ಕಲ್ಲಿದೆಯಲ್ಲ, ಚಿಂತೆ, ಆತಂಕ ಮತ್ತು ಅತಿಯಾದ ಆಸೆಗಳು, ಆ ಕಲ್ಲನ್ನು 5 ನಿಮಿಷ ಹಿಡ್ದಾಗ ನಿನಗೆ ಭಾರ ಅನಿಸ್ಲಿಲ್ಲ, ಆದ್ರೆ 1/2 ಗಂಟೆ ಹಿಡ್ದಾಗ ನಿನ್ನ ಕೈ ನಡುಗಿತು. ಅದೇ ರೀತಿ ಜೀವನದಲ್ಲಿ ಚಿಂತೆಗಳನ್ನು ಕೆಲ ಕ್ಷಣ ಯೋಚಿಸಿದರೆ ತೊಂದರೆ ಇಲ್ಲ, ಆದ್ರೆ ಅದನ್ನೇ ಇಡೀ ದಿನ ಇಡೀ ಜೀವನ ಹೊತ್ಕೊಂಡು ನಡೆದ್ರೆ ನಿನಗೆ ಜೀವನದ ನಿಜವಾದ ಸುಖ ಅನುಭವಿಸಲು ಸಾಧ್ಯವೇ ಇಲ್ಲ. ಈ ಕಲ್ಲನ್ನ ಕೆಳಗೆ ಎಸೆದಾಗ ನಿನಗೆ ಹಗುರ ಅನಿಸಿತು ಅಲ್ವಾ? ಅದೇ ನಿಜವಾದ ಸಂತೋಷ. ಜೀವನ ಅಂತಂದ್ರೆ ಕೇವಲ ಓಡುವುದಲ್ಲ, ಓಡುವ ಮಧ್ಯೆ ನಿಂತು ಸುತ್ತಲಿನ ಸೌಂದರ್ಯವನ್ನು ಆನಂದಿಸುವುದು. ನಾಳೆ ಹೀಗೆ ಮಾಡ್ಬೇಕು, ನಾಡಿದ್ದು ಹಾಗ್ ಮಾಡ್ಬೇಕು ಅಂತ ನಾಳೆಯ ದಿನಗಳಿಗಾಗಿ ಇವತ್ತಿನ ದಿನವನ್ನ ಬಲಿ ಕೊಡ್ಬೇಡ. ಯಾಕಂದ್ರೆ ಇರೋದೊಂದೇ ಜೀವನ, ಅದು ಇರೋದು ಈ ಕ್ಷಣದಲ್ಲಿ ಮಾತ್ರ ಅಂತ ಹೇಳ್ತಾನೆ. ಸೊ ನನ್ನ ಪ್ರೀತಿಯ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ತಾತ ಹೇಳಿದ ಮಾತು ರೋಹನ್ ಕಣ್ಣು ತೆರೆಸಿತು. ನಾವು ಕೂಡ ಪ್ರತಿದಿನ ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಅವ್ರೇನೋ ಅಂದ್ರು, ಇವ್ರೇನೋ ಅಂದ್ರು ಅಂತ ಮಾನಸಿಕವಾಗಿ ಭಾರವಾದ ಕಲ್ಲುಗಳನ್ನ ಹೊತ್ಕೊಂಡು ಅಲಿತಾ ಇದ್ದೀವಿ. ಸೊ ಇವತ್ತು ಈ ಸುಂದರವಾದ ಮುಂಜಾನೆಯಲ್ಲಿ ಒಂದು ಕೆಲಸ ಮಾಡೋಣ. ನಮ್ಮ ಮನಸ್ಸಿನಲ್ಲಿರುವ ಆ ಚಿಂತೆಗಳೆಂಬ ಕಲ್ಲುಗಳನ್ನು ಹಾಗೆ ಕೆಳಗೆ ಇಟ್ಟು ಬಿಡೋಣ. ನಿನ್ನೆ ಆಗಿದ್ದು ಮುಗ್ದೋಯ್ತು, ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಕೈಯಲ್ಲಿರೋದು ಈ ಒಂದು ಕ್ಷಣ ಮತ್ತು ಒಂದೇ ಜೀವನ. ಸೊ ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ನಗ್ನಗ್ತಾ ಕಾಲ ಕಳೀರಿ ಸ್ನೇಹಿತರೆ. ಪ್ರಕೃತಿಯ ಸೌಂದರ್ಯವನ್ನು ಸವಿಯಿರಿ, ನಿಮ್ಮಿಷ್ಟದ ಹಾಡನ್ನು ಗುನುಗಿ, ಯಾರ ಮೇಲಾದ್ರೂ ಕೋಪವಿದ್ದರೆ ಕ್ಷಮಿಸ್ಬಿಡಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಈ ಒಂದು ಸ್ಫೂರ್ತಿದಾಯಕ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಈಸಿ, ಆದ್ರೆ ಅದನ್ನ ಬಿಡೋದು ಎಷ್ಟು ಕಷ್ಟ ಆಗತ್ತೆ ಅಲ್ವಾ? ಈಗ ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ. ಕತೆ ಅಂದ್ರೆ ವಿನೋದ, ವಿವೇಕ, ವಿಚಾರ ಮತ್ತು ವಿಸ್ಮಯ ಸೂಸುವ ತೆನಾಲಿರಾಮನ ಕತೆ ಈಗ ನೀವು ಕೇಳ್ತೀರಿ. ಒಮ್ಮೆ ಕೃಷ್ಣದೇವರಾಯ ಪ್ರತಿನಿತ್ಯ ಮುಂಜಾನೆ ವ್ಯಾಯಾಮ ಮಾಡ್ತಾ ಇದ್ದ. ಮೈಗೆ ಎಣ್ಣೆ ಹಚ್ಚಿ ಅದು ಕರಗಿ ಹೋಗುವವರೆಗೂ ಕಸರತ್ ಮಾಡ್ತಾ ಇದ್ದ. ಆಮೇಲೆ ಕುದುರೆ ಸವಾರಿ ಮಾಡೋದು ಅವನ ನಿತ್ಯದ ಅಭ್ಯಾಸವಾಗಿತ್ತು. ಏನಾಯ್ತೋ ಏನೋ, ರಾಯ ಸೋಮಾರಿತನ ಬೆಳೆಸ್ಕೊಂಡು ಎಲ್ಲ ದೈಹಿಕ ಚಟುವಟಿಕೆಯನ್ನ ನಿಲ್ಲಿಸಿದ. ತಿನ್ನೋದೊಂದೇ ಕಾಯಕ ಮಾಡಿಕೊಂಡ. ಇದರಿಂದ ದೇಹ ಸಿಕ್ಕಾಪಟ್ಟೆ ಊದ್ಕೊಂಡಿತ್ತಲ್ಲದೆ ಆತನ ಮನೋಪ್ರವೃತ್ತಿ ಕೂಡ ಬದಲಾಯಿತು. ರಾಜವೈದ್ಯರ ಎಚ್ಚರಿಕೆ ರಾಯನ ಕಿವಿಗೆ ತಾಕಲಿಲ್ಲ. ತಿನ್ನುವುದನ್ನು ಕಡಿಮೆ ಮಾಡುವುದು ಬಿಟ್ಟು ಬೇರೆ ಮಾರ್ಗ ಸೂಚಿಸಿ. ಒಂದು ವೇಳೆ ಸೂಚಿಸಿದ ವೈದ್ಯರಿಂದ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಪ್ರಾಣ ಕಳೆದುಕೊಳ್ಬೇಕಾಗುತ್ತೆ ಅಂತ ರಾಯ ಹೇಳ್ತಾನೆ. ಬೇರೆ ದಾರಿ ಕಾಣದೆ ಆಸ್ಥಾನಿಕರೆಲ್ಲ ತೆನಾಲಿರಾಮನ ಮೊರೆಗೆ ಹೋಗ್ತಾರೆ. ಮರುದಿನ ಜ್ಯೋತಿಷಿಯೊಬ್ಬ ರಾಜನಿಗೆ ನಿಮಗೆ ಒಂದು ತಿಂಗಳು ಮಾತ್ರ ಆಯುಷ್ಯ ಉಳಿದಿದೆ ಅಂತ ಭವಿಷ್ಯ ನುಡಿತಾನೆ. ಆಗ ಆತನನ್ನು ಬಂಧಿಸಿ ಸೆರೆಮನೆಗೆ ತಳ್ಳಬೇಕು ಅಂತ ರಾಯ ಆಜ್ಞಾಪಿಸಿದ. ಸಾವಿನ ಭೀತಿಯಿಂದ ರಾಜನಿಗೆ ಆಹಾರ ಕಂಡ್ರೆ ವಾಂತಿ ಬರುವಂತಾಯ್ತು. ಒಂದು ತಿಂಗಳಲ್ಲೇ ಆತನ ತೂಕ ಭಾರಿ ಪ್ರಮಾಣದಲ್ಲಿ ಇಳಿಯಿತು. ಸ್ನೇಹಿತರೆ, ಒಂದು ತಿಂಗಳು ಕಳೆದರೂ ಏನೂ ಆಗ್ಲಿಲ್ಲ. ಆಗ ರಾಯ ಜ್ಯೋತಿಷಿಯನ್ನ ಕರೆಸಿದ. ಕರೆಸಿ ನಾನೇಕೆ ನಿನ್ನ ತಲೆ ತೆಗಿಬಾರದು ಅಂತ ಕೇಳ್ತಾನೆ. ಆಗ ಜ್ಯೋತಿಷಿ ಹೇಳಿದ, ಕನ್ನಡಿಯನ್ನು ನೋಡಿ, ನೀವು ರೋಗ ಮುಕ್ತರಾಗಿರುವುದು ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಕಂಡ ರಾಯ ಆಶ್ಚರ್ಯ ಚಿಕಿತನಾಗ್ತಾನೆ. ತಾನೊಬ್ಬ ವೈದ್ಯ, ತೆನಾಲಿರಾಮನ ಸಲಹೆಯಂತೆ ಹೀಗೆ ಮಾಡಿದೆ. ಸಾವಿನ ಭಯದಿಂದ ನೀವು ತಿನ್ನೋದನ್ನ ಕಡಿಮೆ ಮಾಡಿದ್ದೀರಿ, ಆರೋಗ್ಯ ಗಳಿಸಿಕೊಂಡಿದ್ದೀರಿ ಅಂತ ಜ್ಯೋತಿಷಿ ತಿಳಿಸಿದ. ಆಗ ಖುಷಿಯಾದ ರಾಯ ಇನ್ನೆಂದೂ ಕೆಟ್ಟ ಅಭ್ಯಾಸ ಬೆಳೆಸಿಕೊಳ್ಳುವುದಿಲ್ಲ ಅಂತ ವಾಗ್ದಾನ ಮಾಡ್ತಾನೆ. ಸೊ ಸ್ನೇಹಿತರೆ, ಜೀವನದ ಪಾಠ ಇಷ್ಟೆ, ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದು ಸುಲಭ, ಆದ್ರೆ ಆ ಕೆಟ್ಟ ಅಭ್ಯಾಸವನ್ನ ಬಿಡೋದು ಕಷ್ಟ. ಕೆಟ್ಟ ಅಭ್ಯಾಸ ತೊಲಗಿಸೋದಕ್ಕೆ ಭೀತಿಯನ್ನ ಬಳಸುವುದು ಕೆಲ ಸಂದರ್ಭದಲ್ಲಿ ಅದು ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ತೆನಾಲಿರಾಮನ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಗು ಅನ್ನೋದು ಕೇವಲ ಒಂದು ಭಾವನೆಯಲ್ಲ, ಅದು ನಮ್ಮ ಆರೋಗ್ಯ ಮತ್ತು ಸಂತೋಷವನ್ನ ಹೆಚ್ಚಿಸುವ ಒಂದು ಅದ್ಭುತ ಸಾಧನ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಜೀವನದಲ್ಲಿ ನಗುವಿನ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಜನರಿಗೆ ಮಾತ್ರ ತಿಳಿದಿರುತ್ತೆ. ಸೊ ಹಾಗಾಗಿ ಹಾಸ್ಯ ಚಟಾಕಿಯನ್ನ ಕೇಳಿ, ಆಗ ನಾವು ಹೆಚ್ಚು ಹಗುರವಾಗಿರ್ತೀವಿ, ಹಾಗೆ ಸಂತೋಷದಿಂದ ಇರ್ತೀವಿ. ಹಾಗಾಗಿ ಪ್ರತಿದಿನ ನಗೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈಗ ಹಾಸ್ಯ ಚಟಾಕಿಯನ್ನ ಕೇಳಿರಿ. ಕಲ್ಲೇಶಿ ಮಲ್ಲೇಶಿ ಅಂತ ಫ್ರೆಂಡ್ಸ್ ಇರ್ತಾರೆ.
1: ಮಲ್ಲೇಶಿ, ಈ ದೆವ್ವ ಭೂತಗಳು ಯಾಕೆ ಒಂಟಿಯಾಗಿ ತಿರುಗ್ತವೆ
0: ಅಂತ ಕೇಳ್ತಾನೆ. ಅದಕ್ಕೆ ಮಲ್ಲೇಶಿ ಹೇಳ್ತಾನೆ,
2: ಸಿಂಗಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಸತ್ ಮೇಲೆ ಗೊತ್ತಾಗಿರುತ್ತೆ ಅದಕ್ಕೆ.
0: ಮತ್ತೊಂದು ಹಾಸ್ಯ ಚಟಾಕಿ, ಪಿಂಕಿ ಹೇಳ್ತಾಳೆ,
3: ಡಾರ್ಲಿಂಗ್ ಪ್ರೀತಿ ಹುಟ್ಟಿದ್ದು ಎಲ್ಲಿಂದ ಅಂತ ಗೊತ್ತಾ?
0: ಅದಕ್ಕೆ ಪಂಕಜ್ ಹೇಳ್ತಾನೆ,
1: ಅಷ್ಟು ಗೊತ್ತಿಲ್ವಾ, ಚೀನಾದಿಂದ ಹುಟ್ಟಿದೆ
0: ಅಂತ ಹೇಳ್ತಾನೆ. ಅದಕ್ಕೆ ಪಿಂಕಿ,
3: ಅದು ಹೇಗೆ ಅಷ್ಟು ನಿಖರವಾಗಿ ಹೇಳ್ತಿದೀಯಾ
0: ಅಂತ ಕೇಳ್ತಾಳೆ. ಅದಕ್ಕೆ ಪಂಕಜ್ ಹೇಳ್ತಾನೆ,
1: ಚೀನಾ ವಸ್ತುಗಳಂತೆ ಪ್ರೀತಿಗೂ ಗ್ಯಾರಂಟಿ ವಾರಂಟಿ ಎರಡೂ ಇರೋದಿಲ್ಲ.
0: ಮತ್ತೊಂದು ಹಾಸ್ಯ ಚಟಾಕಿ, ಸುಮಾ ಹೇಳ್ತಾಳೆ,
3: ಹಿಂದೆ ಹಿಂದೆ ತಿರುಗ್ತಾ ಇದ್ರೆ ಹಲ್ಲು ದುರುಸ್ತೀನಿ ಅಂತ ರಾಧಾ ಹೇಳಿದ್ರು, ಅವಳ ಹಿಂದೆ ಯಾಕೆ ಬರ್ತಾ ಇದೀಯಾ
0: ಅಂತ ಮಿಕ್ಕಿಗೆ ಕೇಳ್ತಾಳೆ. ಆಗ ಮಿಕ್ಕಿ,
1: ಅಲ್ಲ, ಮೇಲಿನ ಹಲ್ಲೋ ಅಥವಾ ಕೆಳಗಿನ ಹಲ್ಲೋ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ, ಅದನ್ನ ತಿಳಿದುಕೊಳ್ಳೋಣ ಅಂತ ಹಿಂಬಾಲಿಸ್ತಿದ್ದೀನಿ ಅಷ್ಟೇ.
0: ಮತ್ತೊಂದು ಹಾಸ್ಯ ಚಟಾಕಿ, ಪುಟ್ಟಿ ಹೇಳ್ತಾಳೆ,
4: ನಾನು ಆಸ್ಪತ್ರೆಯಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ ಸರಿನಾ?
0: ಅದಕ್ಕೆ ಪಿಂಟು ಹೇಳ್ತಾನೆ,
1: ಯಾಕೆ ಏನಾಯ್ತು?
0: ಅದಕ್ಕೆ ಪುಟ್ಟಿ ಹೇಳ್ತಾಳೆ,
4: ನನ್ನ ತಮ್ಮ ಮಾತಾಡ್ತಿಲ್ಲ, ನಡೀತಾನೂ ಇಲ್ಲ ಅದಕ್ಕೆ.
1: ಅಯ್ಯೋ, ಏನಾಯ್ತು, ಯಾಕ ಹಾಗಾಗಿದೆ ನಿನ್ನ ತಮ್ಮನಿಗೆ
0: ಅಂತ ಪಿಂಟು ಕೇಳ್ತಾನೆ. ಅದಕ್ಕೆ ಪುಟ್ಟಿ ಹೇಳ್ತಾಳೆ,
4: ಇವಾಗ ತಾನೇ ಹುಟ್ಟಿದ್ದಾನೆ, ಹುಟ್ಟಿ ಇನ್ನು 3 ಗಂಟೆ ಆಗಿಲ್ಲ.
0: ಓಕೆ, ಸೊ ಸ್ನೇಹಿತರೆ ಕೇಳಿಸ್ಕೊಡ್ರಿ ಅಲ್ವಾ, ಈ ಒಂದು ಹಾಸ್ಯ ಚಟಾಕಿಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂ ಕಣಕ್ಕ, ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡ್ ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 12. ಓದುತ್ತಿರುವವರು ಶಾಲಿನಿ ವಿ ಭಟ್. ಭಾರತೀಯರೊಂದಿಗೆ ಪರಿಚಯ. ಕ್ರೈಸ್ತರ ಪರಿಚಯವನ್ನು ಕುರಿತು ಮುಂದೆ ಬರೆಯುವುದಕ್ಕಿಂತ ಮುಂಚಿತವಾಗಿ ಅದೇ ಕಾಲದ ಇತರ ಕೆಲವು ಅನುಭವಗಳನ್ನು ಹೇಳಬೇಕು. ನಟಾಲ್ನಲ್ಲಿ ದಾದಾ ಅಬ್ದುಲ್ಲಾರವರು ಹೊಂದಿದ್ದ ಸ್ಥಾನವನ್ನೇ ಪ್ರಿಟೋರಿಯಾದಲ್ಲಿ ಸೇಠ್ ತಯ್ಯಾಬ್ ಹಾಜಿ ಖಾನರು ಹೊಂದಿದ್ದರು. ಯಾವ ಸಾರ್ವಜನಿಕ ಕಾರ್ಯವೂ ಅವರ ಸಂಪರ್ಕವಿಲ್ಲದೆ ಸಾಧ್ಯವಿರಲಿಲ್ಲ. ನಾನು ಅಲ್ಲಿಗೆ ಹೋದ ಮೊದಲನೆಯ ವಾರವೇ ಅವರನ್ನು ಕಂಡು ಪ್ರಿಟೋರಿಯಾದಲ್ಲಿರುವ ಪ್ರತಿಯೊಬ್ಬ ಭಾರತೀಯರ ಪರಿಚಯವನ್ನು ಮಾಡಿಕೊಳ್ಳಬೇಕೆಂದು ಅವರಿಗೆ ತಿಳಿಸಿದೆ. ಅಲ್ಲಿರುವ ಭಾರತೀಯರ ಸ್ಥಿತಿಗತಿಗಳನ್ನು ಅರಿಯುವುದು ನನ್ನ ಉದ್ದೇಶವೆಂದು ಈ ಕಾರ್ಯದಲ್ಲಿ ಅವರ ಸಹಾಯ ನನಗೆ ಬೇಕೆಂದು ಹೇಳಿದೆ. ಆ ಸಹಾಯವನ್ನು ಮಾಡಲು ಅವರು ಸಂತೋಷದಿಂದ ಒಪ್ಪಿದರು. ನನ್ನ ಮೊದಲನೆಯ ಕಾರ್ಯವಾಗಿ ನಾನು ಪ್ರಿಟೋರಿಯಾದಲ್ಲಿರುವ ಎಲ್ಲ ಭಾರತೀಯರ ಒಂದು ಸಭೆ ಕೂಡಿಸಿ ಟ್ರಾನ್ಸ್ವಾಲ್ನಲ್ಲಿ ಅವರ ಸ್ಥಿತಿಗತಿಗಳನ್ನು ಕುರಿತ ಚಿತ್ರವನ್ನು ಅವರ ಮುಂದೆ ಇಟ್ಟೆನು. ಸಭೆ ನಡೆದುದು ಸೇಠ್ ಹಾಜಿ ಮೊಹಮ್ಮದ್ ಹಾಜಿ ಜೂಸಾಬ್ ಮನೆಯಲ್ಲಿ. ಅವರಿಗೆ ನಾನು ಒಂದು ಪರಿಚಯ ಕಾಗದವನ್ನು ತಂದಿದ್ದೆ. ಆ ಸಭೆಗೆ ಮುಖ್ಯವಾಗಿ ಬಂದಿದ್ದವರು ವೇಮನ್ ವ್ಯಾಪಾರಿಗಳೇ. ಅಲ್ಲಿ ಕೆಲವು ಹಿಂದೂಗಳು ಇದ್ದರು. ವಾಸ್ತವವಾಗಿ ಪ್ರಿಟೋರಿಯಾದಲ್ಲಿ ಹಿಂದೂಗಳ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ಆ ಸಭೆಯಲ್ಲಿ ನಾನು ಮಾಡಿದ ಭಾಷಣ ನನ್ನ ಜೀವನದ ಮೊದಲನೆಯ ಸಾರ್ವಜನಿಕ ಭಾಷಣವೆಂದು ಹೇಳಬಹುದು. ಭಾಷಣದ ವಿಷಯವನ್ನು ನಾನು ತಕ್ಕ ಮಟ್ಟಿಗೆ ಸಿದ್ಧ ಮಾಡಿಕೊಂಡು ಹೋಗಿದ್ದೆ. ವ್ಯಾಪಾರದಲ್ಲಿ ಸತ್ಯವನ್ನು ಅನುಸರಿಸಬೇಕು ಎಂಬುದೇ ನನ್ನ ಭಾಷಣದ ವಿಷಯವಾಗಿತ್ತು. ವ್ಯಾಪಾರದಲ್ಲಿ ಸತ್ಯವನ್ನು ಆಚರಿಸುವುದು ಸಾಧ್ಯವಿಲ್ಲ ಎಂದು ವರ್ತಕರು ಹೇಳಿದುದನ್ನು ನಾನು ಪದೇ ಪದೇ ಕೇಳಿದ್ದೆ. ಅದು ಸರಿ ಎಂದು ಆಗ ನಾನು ಯೋಚಿಸಲಿಲ್ಲ, ಈಗಲೂ ಯೋಚಿಸುವುದಿಲ್ಲ. ಈಗಲೂ ನನ್ನ ಅನೇಕ ವ್ಯಾಪಾರಿ ಮಿತ್ರರು ವ್ಯಾಪಾರವು ಸತ್ಯವು ಒಟ್ಟಾಗಿ ಇರುವುದಿಲ್ಲವೆಂದು ವಾದಿಸುತ್ತಾರೆ. ವ್ಯಾಪಾರ ವ್ಯಾವಹಾರಿಕ ವಿಷಯ, ಸತ್ಯ ಧಾರ್ಮಿಕ ವಿಷಯ. ವ್ಯಾವಹಾರಿಕ ವಿಷಯವೇ ಬೇರೆ, ಧಾರ್ಮಿಕ ವಿಷಯವೇ ಬೇರೆ. ಶುದ್ಧ ಸತ್ಯಕ್ಕೆ ವ್ಯಾಪಾರದಲ್ಲಿ ಸ್ಥಳವಿಲ್ಲ, ಸಾಧ್ಯವಾದಷ್ಟು ಮಾತ್ರ ಸತ್ಯವನ್ನು ಹೇಳಬಹುದು ಎಂದು ಅವರು ವಾದಿಸುತ್ತಾರೆ. ನನ್ನ ಭಾಷಣದಲ್ಲಿ ಈ ವಾದವನ್ನು ತೀವ್ರವಾಗಿ ವಿರೋಧಿಸಿ ವರ್ತಕರಲ್ಲಿ ಕರ್ತವ್ಯ ಜ್ಞಾನವನ್ನು ಎಚ್ಚರಿಸಿಕೊಳಿಸಿದೆನು. ಅದು ದ್ವಿಮುಖವಾಗಿತ್ತು. ನೀವು ಪರದೇಶದಲ್ಲಿ ಸತ್ಯವನ್ನು ಅನುಸರಿಸುವುದು ಅತ್ಯಂತ ಅವಶ್ಯಕ, ನಿಮ್ಮ ಜವಾಬ್ದಾರಿ ಅಧಿಕ. ಏಕೆಂದರೆ ಇಲ್ಲಿರುವ ಕೆಲವು ಭಾರತೀಯರ ನಡತೆಯೇ ಸ್ವದೇಶದಲ್ಲಿರುವ ಕೋಟ್ಯಾಂತರ ಜನರ ನಡತೆಯ ಅಳತೆಗೋಲಾಗುತ್ತದೆ ಎಂದು ಹೇಳಿದೆ. ಅವರ ಸುತ್ತಮುತ್ತಲಿನ ಆಂಗ್ಲೀಯರಿಗೆ ಹೋಲಿಸಿದರೆ ನಮ್ಮ ಭಾರತೀಯರ ಸ್ವಭಾವ ಪದ್ಧತಿಗಳು ಬಹಳ ಅನಾರೋಗ್ಯಕರವಾಗಿ ನನಗೆ ತೋರಿದ್ದವು. ನಾನು ಅದರ ಕಡೆಗೆ ಭಾರತೀಯರ ಗಮನವನ್ನು ಸೆಳೆದೆ. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಗುಜರಾತಿ, ಮದರಾಸಿ, ಪಂಜಾಬಿ, ಸಿಂಧಿ, ಕಚ್, ಸೂರತಿ ಮುಂತಾದ ಜಾತಿ ಭೇದವನ್ನೆಲ್ಲ ಮರೆಯಬೇಕೆಂದು ನಾನು ಒತ್ತಿ ಹೇಳಿದೆ. ಕೊನೆಯಲ್ಲಿ ನೀವು ಒಂದು ಸಂಘವನ್ನು ಸ್ಥಾಪಿಸಿಕೊಳ್ಳಿ. ಅದರ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭಾರತದಿಂದ ವಲಸೆ ಬಂದವರ ಕಷ್ಟಗಳನ್ನು ನಮೂದಿಸಿ ನಿವೇದನಾ ಪತ್ರಗಳನ್ನು ಸಲ್ಲಿಸಬಹುದು. ನಿಮ್ಮ ಈ ಎಲ್ಲ ಕಾರ್ಯಗಳಲ್ಲಿ ನನ್ನಿಂದ ಸಾಧ್ಯವಾದಷ್ಟು ಸೇವೆಯನ್ನು, ಕಾಲವನ್ನು ನಿಮಗೆ ಅರ್ಪಿಸುತ್ತೇನೆ ಎಂದು ಹೇಳಿದೆ. ನನ್ನ ಭಾಷಣದಿಂದ ಸಭೆಯಲ್ಲಿ ನೆರೆದಿದ್ದವರ ಮೇಲೆ ತಕ್ಕ ಮಟ್ಟಿನ ಪರಿಣಾಮವಾಯಿತೆಂದು ನನಗೆ ತೋರಿತು. ನನ್ನ ಭಾಷಣದ ಅನಂತರ ಚರ್ಚೆ ಪ್ರಾರಂಭವಾಯಿತು. ಕೆಲವರು ನನಗೆ ಅಲ್ಲಿಯ ಸ್ಥಿತಿಗತಿಗಳನ್ನು ಕುರಿತು ವಿಷಯಗಳನ್ನು ಸಂಗ್ರಹಿಸಿ ಕೊಡುವುದಾಗಿ ಹೇಳಿದರು. ನನಗೆ ಉತ್ಸಾಹ ಉಂಟಾಯಿತು. ಸಭೆಯಲ್ಲಿ ಇಂಗ್ಲಿಷ್ ಬಲ್ಲವರು ಬಹಳ ಕಡಿಮೆ ಜನ ಇದ್ದುದು ನನಗೆ ಕಂಡಿತು. ಆ ದೇಶದಲ್ಲಿ ಇಂಗ್ಲಿಷ್ ಭಾಷೆಯ ಜ್ಞಾನದಿಂದ ಪ್ರಯೋಜನವಾಗುವುದೆಂದು ನನಗೆ ತೋರಿದುದರಿಂದ ಇಂಗ್ಲಿಷನ್ನು ಕಲಿಯಬೇಕೆಂದು ಅವರಿಗೆ ತಿಳಿಸಿದೆ. ವಯಸ್ಸಾದ ಮೇಲೆ ಸಹ ಭಾಷೆಗಳನ್ನು ಕಲಿಯುವುದು ಸಾಧ್ಯ ಎಂದು ಹೇಳಿ ಹಾಗೆ ಕಲಿತವರ ಉದಾಹರಣೆಗಳನ್ನು ತಿಳಿಸಿದೆ. ಒಂದು ತರಗತಿಯನ್ನು ಪ್ರಾರಂಭಿಸಿ ಅದರ ಮೇಲ್ವಿಚಾರಣೆಯನ್ನು ನಾನು ನೋಡಿಕೊಳ್ಳುತ್ತೇನೆ ಅಥವಾ ಇಷ್ಟವುಳ್ಳ ವ್ಯಕ್ತಿಗಳಿಗೆ ನಾನೇ ಇಂಗ್ಲಿಷ್ ಭಾಷೆಯನ್ನು ಕಲಿಸುತ್ತೇನೆ ಎಂದು ಹೇಳಿದೆ. ಇಂಗ್ಲಿಷ್ ಪಾಠದ ತರಗತಿ ಪ್ರಾರಂಭವಾಗಲಿಲ್ಲ. ಆದರೆ 3 ಜನ ಯುವಕರು ಇಂಗ್ಲಿಷ್ ಕಲಿಯುವ ಅಪೇಕ್ಷೆಯನ್ನು ಸೂಚಿಸಿದರು.
ನಾನು ಅವರಿದ್ದಲ್ಲಿಗೆ ಹೋಗಿ ಅವರಿಗೆ ಅನುಕೂಲವಾದ ಕಾಲದಲ್ಲಿ ಪಾಠವನ್ನು ಹೇಳಿಕೊಡುವುದಾದರೆ ಸಾಧ್ಯ ಎಂದು ಅವರು ಷರತ್ತು ಹಾಕಿದರು. ಅವರಲ್ಲಿ ಇಬ್ಬರು ಮುಸಲ್ಮಾನರು, ಒಬ್ಬ ಕ್ಷೌರಿಕ, ಇನ್ನೊಬ್ಬ ಗುಮಾಸ್ತ, ಮತ್ತೊಬ್ಬ ಹಿಂದೂ ಚಿಲ್ಲರೆ ಅಂಗಡಿಯ ಮಾಲೀಕ. ಅವರೊಡನೆ ಅವರವರ ಸೌಕರ್ಯಕ್ಕನುಗುಣವಾಗಿ ನಡೆಯಲು ನಾನು ಒಪ್ಪಿದೆ. ಪಾಠ ಹೇಳುವ ಶಕ್ತಿ ನನಗೆ ವಿಶೇಷವಾಗಿದ್ದಿತು. ನನ್ನ ವಿದ್ಯಾರ್ಥಿಗಳಿಗೆ ಶ್ರಮವಾಗಬಹುದೇ ಹೊರತು ನನಗೆ ಆಗುತ್ತಿರಲಿಲ್ಲ. ನಾನು ಪಾಠ ಹೇಳಿಕೊಡಲು ಅವರ ವಸತಿಗೆ ಹೋದಾಗ ಅವರು ತಮ್ಮ ಕೆಲಸಗಳಲ್ಲಿ ತೊಡಗುತ್ತಿರುತ್ತಿದ್ದರು. ಆದರೂ ನಾನು ತಾಳ್ಮೆಗೆಡಲಿಲ್ಲ. ಆ ಮೂವರಲ್ಲಿ ಯಾರಿಗೂ ಇಂಗ್ಲಿಷನ್ನು ಆಳವಾಗಿ ಚೆನ್ನಾಗಿ ಅಭ್ಯಾಸ ಮಾಡಬೇಕೆಂಬ ಇಷ್ಟವಿರಲಿಲ್ಲ. ಆದರೆ ಅವರ ಪೈಕಿ ಇಬ್ಬರು 8 ತಿಂಗಳ ಪಾಠ ಕಲಿಯುವುದರೊಳಗಾಗಿ ತಕ್ಕ ಮಟ್ಟಿನ ಇಂಗ್ಲಿಷ್ ಜ್ಞಾನವನ್ನು ಸಂಪಾದಿಸಿದರೆಂದು ಹೇಳಬಹುದು. ಇಂಗ್ಲಿಷ್ನಲ್ಲಿ ಲೇಖಗಳನ್ನು ಇಡುವುದು, ಸಾಮಾನ್ಯವಾದ ಕಾಗದ ಪತ್ರಗಳನ್ನು ಬರೆಯುವುದು ಅವರಿಗೆ ಬಂತು. ಕ್ಷೌರಿಕನಿಗೆ ತನ್ನಲ್ಲಿ ಬರುವ ಗಿರಾಕಿಗಳೊಂದಿಗೆ ಇಂಗ್ಲಿಷ್ನಲ್ಲಿ ಮಾತನಾಡುವಷ್ಟು ಇಂಗ್ಲಿಷ್ ಕಲಿಯುವುದಷ್ಟೇ ಆಸೆಯಾಗಿದ್ದಿತು. ಹೀಗೆ ಅವರ ವ್ಯಾಸಂಗ ಮಾಡಿದ್ದರಿಂದ ಇಬ್ಬರ ಸಂಪಾದನೆ ತಕ್ಕ ಮಟ್ಟಿಗೆ ವೃದ್ಧಿಗೊಂಡಿತು. ವ್ಯಾಪಾರಿಗಳ ಸಭೆಗೆ ನಡವಳಿಕೆಯಿಂದ ನನಗೆ ತೃಪ್ತಿಯಾಗಿತ್ತು. ಅಂತಹ ಸಭೆಗಳಿಗೆ ತಿಂಗಳಿಗೆ 1 ಸಲ ಅಥವಾ ವಾರಕ್ಕೆ 1 ಸಲ ಸೇರಿಸಬೇಕೆಂದು ತೀರ್ಮಾನವಾದಂತೆ ಜ್ಞಾಪಕ. ಸಭೆಗಳು ತಪ್ಪದೆ ನಡೆಯುತ್ತಿದ್ದವು. ಆ ಸಭೆಗಳಲ್ಲಿ ಮುಚ್ಚುಮರೆಯಿಲ್ಲದೆ ಅಭಿಪ್ರಾಯ ವಿನಿಮಯವಾಗುತ್ತಿತ್ತು. ಇದರ ಫಲವಾಗಿ ನನಗೆ ಪರಿಚಯವಿಲ್ಲದ ಯಾವ ಭಾರತೀಯನೂ ಪ್ರಿಟೋರಿಯಾದಲ್ಲಿ ಇರಲೇ ಇಲ್ಲ. ಎಲ್ಲರ ಸ್ಥಿತಿಗತಿಗಳು ನನಗೆ ಗೊತ್ತಾಗಿದ್ದವು. ಇದರಿಂದ ಮುಂದೆ ಪ್ರಿಟೋರಿಯಾದಲ್ಲಿರುವ ಬ್ರಿಟಿಷ್ ಏಜೆಂಟರಾದ ಮಿಸ್ಟರ್ ಜಾಕೋಬಸ್ ಡಿವೇಟ್ನ ಪರಿಚಯ ಮಾಡಿಕೊಳ್ಳಬೇಕೆಂಬ ಪ್ರೇರಣೆ ನನಗೆ ಉಂಟಾಯಿತು. ಆತನಿಗೆ ಭಾರತೀಯರಲ್ಲಿ ಸಹಾನುಭೂತಿಯಿತ್ತು. ಆದರೆ ಆತನ ಮಾತು ಎಲ್ಲಿಯೂ ನಡೆಯುತ್ತಿರಲಿಲ್ಲ. ಆದರೂ ತನಗೆ ಸಾಧ್ಯವಾದಷ್ಟು ಸಹಾಯ ಮಾಡಲು ಆತನು ಒಪ್ಪಿದ. ನಾವು ಯಾವಾಗ ಬೇಕಾದರೂ ತನ್ನನ್ನು ಬಂದು ಕಾಣಬಹುದೆಂದು ಒಪ್ಪಿದ. ಆನಂತರ ನಾನು ರೈಲ್ವೆ ಅಧಿಕಾರಿಗಳೊಂದಿಗೆ ಪತ್ರ ವ್ಯವಹಾರ ಮಾಡಿದೆ. ನಿಮ್ಮ ನಿಯಮಗಳಿಗಂತೂ ಸಹ ನೀವು ಭಾರತೀಯರ ವಿಷಯದಲ್ಲಿ ಮಾಡಿರುವ ಅನ್ಯಾಯ ಸರಿಯಾದುದಲ್ಲ ಎಂದು ತಿಳಿಸಿದೆ. ಅವರಿಂದ ನನಗೆ ಒಂದು ಪ್ರತ್ಯುತ್ತರ ಬಂತು. ಭಾರತೀಯರು ಸರಿಯಾದ ಉಡುಪನ್ನು ಧರಿಸಿ ಪ್ರಯಾಣ ಮಾಡುವುದಾದರೆ ಅವರಿಗೆ ರೈಲಿನಲ್ಲಿ 1ನೇ ಮತ್ತು 2ನೇ ದರ್ಜೆಯ ಟಿಕೆಟ್ಗಳನ್ನು ಕೊಡುವುದಾಗಿ ತಿಳಿಸಿದ್ದರು. ಇದರಿಂದ ಪೂರ್ಣವಾದ ನ್ಯಾಯ ದೊರೆತಂತೆ ಆಗಿರಲಿಲ್ಲ. ಏಕೆಂದರೆ ಯಾರು ಸರಿಯಾದ ಉಡುಪನ್ನು ಧರಿಸಿದ್ದಾರೆ, ಯಾರು ಧರಿಸಿಲ್ಲ ಎಂಬ ತೀರ್ಮಾನಿಸುವುದು ಸ್ಟೇಷನ್ ಮಾಸ್ಟರ್ಗೆ ಬಿಟ್ಟುದಾಗಿತ್ತು. ಬ್ರಿಟಿಷ್ ಏಜೆಂಟರು ಭಾರತೀಯರಿಗೆ ಸಂಬಂಧಪಟ್ಟ ತಮ್ಮಲ್ಲಿದ್ದ ಕಾಗದ ಪತ್ರಗಳನ್ನು ನನಗೆ ತೋರಿಸಿದರು. ತಯ್ಯಾಬ್ ಸೇಠರು ಅದೇ ಬಗೆಯ ಕೆಲವು ಕಾಗದಗಳನ್ನು ನನಗೆ ಕೊಟ್ಟಿದ್ದರು. ಅವುಗಳನ್ನು ಓದಿದುದರಿಂದ ಭಾರತೀಯರನ್ನು ಎಷ್ಟು ಕ್ರೌರ್ಯದಿಂದ ಆರೆಂಜ್ ಫ್ರೀ ಸ್ಟೇಟ್ನಿಂದ ಹೊರಕ್ಕೆ ಓಡಿಸಿದ್ದರೆಂಬುದು ನನಗೆ ಗೊತ್ತಾಯಿತು. ಸಂಕ್ಷೇಪವಾಗಿ ಹೇಳಬೇಕಾದರೆ ನಾನು ಪ್ರಿಟೋರಿಯಾದಲ್ಲಿ ಉಳಿದುದರಿಂದ ಟ್ರಾನ್ಸ್ವಾಲ್ ಮತ್ತು ಆರೆಂಜ್ ಫ್ರೀ ಸ್ಟೇಟ್ನಲ್ಲಿದ್ದ ಭಾರತೀಯರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಯನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡಲು ಅವಕಾಶವಾಯಿತು. ಮುಂದೆ ಈ ಅಧ್ಯಯನದಿಂದ ನನಗೆ ಅಮೂಲ್ಯವಾದ ಸಹಾಯವಾಗುವುದೆಂದು ನನಗೆ ಸ್ವಲ್ಪವೂ ಹೊಳೆಯಲಿಲ್ಲ. ಏಕೆಂದರೆ ನಾನು 1 ವರ್ಷ ಕಳೆಯುವುದರ ಒಳಗಾಗಿ ಅಥವಾ ಮೊಕದ್ದಮೆ ಮುಗಿದು ಹೋದರೆ ಇನ್ನೂ ಮುಂಚಿತವಾಗಿಯೇ ಭಾರತಕ್ಕೆ ಹಿಂದಿರುಗುವ ಆಲೋಚನೆಯನ್ನು ಇಟ್ಟುಕೊಂಡಿದ್ದೆ. ಆದರೆ ಈಶ್ವರ ಸಂಕಲ್ಪ ಬೇರೆಯಾಗಿದ್ದಿತು. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
2: ಕೆಎಂಎಸ್ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದ ಹಾಗೆ ನಿವೃತ್ತ ಪ್ರಾಚಾರ್ಯರಾದ ಶ್ರೀಯುತ ಕಾಂತಪ್ಪ ಬಣಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಅಧ್ಯಯನವನ್ನ ಮಾಡುವ ಜೊತೆಗೆ ವಚನ ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರುವಂತಹ ಶ್ರೀಯುತ ಕಾಂತಪ್ಪ ಬಣಗಾರ್ ಅವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯವನ್ನ ಪರಿಚಯಿಸಿಕೊಡ್ತಾರೆ. ಕೇಳೋಣ, ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದಲ್ಲಿ ಮಾನವ ಧರ್ಮದ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆ ಏನು ಹೇಳ್ಬೋದಾ ಸರ್?
8: ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ, ವಚನ, ಮಾತು, ನುಡಿ, ಭಾಷೆ, ಪ್ರಮಾಣ, ಸತ್ಯವೆಂದು ಕರೆಯಲ್ಪಡುವ ವಚನ ಪದ ಸಾಹಿತ್ಯದ ಒಂದು ರೂಪವಾಗಿದೆ. ಸಮಾಜದ ಎಲ್ಲ ಸ್ತರದ ಜನರಿಂದ ಮೂಡಿಬಂದ ಜನಪದ ಸಾಹಿತ್ಯ ಬಸವಾದಿ ಶರಣರು ಜನಸಾಮಾನ್ಯರು ಕಟ್ಟಿದ ಅನುಭವದ ಮೂಸೆಯಿಂದ ಮೂಡಿಬಂದ ಸಾಹಿತ್ಯ ಮಾನವತಾ ಧರ್ಮದ ಭಂಡಾರವಾಗಿದೆ. ಬದುಕಿನ ಮೌಲ್ಯಗಳನ್ನು ತೆರೆದ ಕಣ್ಣಾಗಿ ಅರಸಿತು. ಭೂಮಿಯ ಮೇಲಿನ ಬದುಕಿನ ಮಹತ್ವವನ್ನು ಅರ್ಥೈಸಲು ಹೆಣಗಿತು. ಹಾಗೆ ಹೆಣಗಿದವರು ಬರೀ ಕನಸುಗಾರರಾಗಿರಲಿಲ್ಲ, ಆಸೆ ಬುರುಕರೂ ಆಗಿರಲಿಲ್ಲ. ನೂತನ ಸಮಾಜದ ನಿರ್ಮಾಣ ಸಂಕಲ್ಪಬದ್ಧವಾದ ಸಮಾನ ಮನೋಧರ್ಮದ ಒಂದು ಸಮುದಾಯವೇ ಸೃಜನಶೀಲವಾಯಿತು. ಸಮಾಜದ ಮೂಢನಂಬಿಕೆ ಹಾಗೂ ಅಂಧಾನುಕರಣೆಯ ಖಂಡನೆ, ಆತ್ಮ ನಿರೀಕ್ಷಣೆ, ಮೌಲ್ಯಗಳ ಅನ್ವೇಷಣೆ ಹಾಗೂ ನಿರೂಪಣೆ ಇವುಗಳಿಂದ ಕೂಡಿದ್ದು ಒಂದು ಹೊಸ ಧರ್ಮದ ಹೊಸ ಸಮಾಜ ಮಾನವತಾ ಧರ್ಮದ ಹೊಳಪಿದೆ. ಸಮಾಜವನ್ನು ಪ್ರತಿಬಿಂಬಿಸುವ, ಅದರಲ್ಲೂ ವಿಶೇಷವಾಗಿ ವಿಷಮ ಸಮಾಜಕ್ಕೆ ಪರಿಹಾರವಾಗುವ ಯಾವುದೇ ರೀತಿಯ ಅಭಿವ್ಯಕ್ತಿಗೆ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನಮಾನಗಳಿವೆ. ಮಾನವೀಯತೆಯಿಂದ ಕೂಡಿದ ಸಮಾಜವನ್ನು ನಿರ್ಮಿಸುವಲ್ಲಿ ತನ್ನ ಪಾಲನೆ ಕೆಲಸವನ್ನು ಮಾಡಬಲ್ಲದು ಮತ್ತು ಸಂದರ್ಭದಲ್ಲಿ ಮಾನವೀಯ ಅಂಶಗಳನ್ನು ಒಳಗೊಂಡಾಗಲೇ ತನ್ನ ಸಾರ್ಥಕತೆಯನ್ನು ಪಡೆದಿದೆ ಎಂಬುದನ್ನು ವಚನ ಸಾಹಿತ್ಯದ ಅವಲೋಕನದಿಂದ ತಿಳಿಯಬಹುದು. ವಚನಕಾರರು ಮೂಲತಃ ಸಮಾಜ ಸುಧಾರಕರು. ವರ್ಗಭೇದ, ವರ್ಣಭೇದ, ಲಿಂಗಭೇದ, ಅಭಿವ್ಯಕ್ತ ಭೇದ, ಹೀಗೆ ಭೇದ ನೀತಿಯನ್ನು ಅನ್ವಯ ಒಡೆದು ಹೋಗಿದ್ದ ಸಮಾಜಕ್ಕೆ ಸಮನ್ವಯ ನೀತಿಯನ್ನು ಸಾಧಿಸಿ ತೋರುವುದು ಅವರ ಹೋರಾಟದ ಮುಖ್ಯ ಗುರಿಯಾಗಿತ್ತು. ಈ ಹೋರಾಟದ ಅಂಗವಾಗಿ ಇವರು ಹೊಸ ಸಮಾಜದ ನಿರ್ಮಾಣದ ಮನುಷ್ಯನ ಪರಿಕಲ್ಪನೆ, ಸಂಪ್ರದಾಯ, ನಿಷ್ಠೆ, ಸಮಾಜದಲ್ಲಿ ರೂಢಮೂಲವಾಗಿ ಹೋಗಿದ್ದ ಅನಿಷ್ಟ ಆಚರಣೆಗಳನ್ನು ಪರಿಷ್ಕರಿಸುವುದು ಮತ್ತು ಪಲ್ಲಟಗೊಳಿಸುವುದು ಅವರ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿತ್ತು. ಹೊಸ ವಿಚಾರಗಳನ್ನು ನೀಡುವುದರ ಜೊತೆಗೆ ಹೊಸ ಮನುಷ್ಯನ ಪರಿಕಲ್ಪನೆಯನ್ನು ಕಾಣುವುದರ ಮೂಲಕ ಹೊಸ ಮುಕ್ತ ಸಮಾಜದ ಸೃಷ್ಟಿಗೆ ತಮ್ಮನ್ನು ತೊಡಗಿಸಿಕೊಂಡರು. ಅವರ ದೃಷ್ಟಿಯಲ್ಲಿ ಈ ಹೊಸ ಮನುಷ್ಯ ಶರಣ. ಆದ್ದರಿಂದ ಇವರು ಮೊದಲು ಶರಣರು, ಅನಂತರ ವಚನಕಾರರು. ಭಾರತದಂತಹ ಭಾವುಕ ದೇಶದಲ್ಲಿ ಸಮಾಜವು ಧರ್ಮಮೂಲವಾಗಿರುವುದರಿಂದ ಧಾರ್ಮಿಕ ನೆಲೆಯಲ್ಲಿಯೇ ತಮ್ಮ ಚಳುವಳಿಯನ್ನು ಮಾಡಹೊರಟಿದ್ದರಿಂದ ಇವರದು ಸಮಾಜವು ಧಾರ್ಮಿಕ ಚಳುವಳಿಯಾಗಿದೆ. ಈ ಚಳುವಳಿಗೆ ಮುಖ್ಯವಾದ ಪ್ರಬಲ ವಿರೋಧ ಶಕ್ತಿ ಎಂದರೆ ರಾಜಶಾಹಿ ಮತ್ತು ಪುರೋಹಿತಶಾಹಿ ಧೋರಣೆಗಳು. ಆದ್ದರಿಂದ ರಾಜಪುರೋಹಿತ ಶಕ್ತಿಗಳ ವಿರುದ್ಧದ ಸಾಂಸ್ಕೃತಿಕ ಹೋರಾಟವು ಇವರ ಉದ್ದೇಶಗಳಲ್ಲಿ ಅಡಕವಾಗಿತ್ತು. ಅಲ್ಲಿ ಸಮಾಜಕ್ಕೆ ಸೇರಿದ ಭಿನ್ನ ವರ್ಗಗಳ ಹಾಗೂ ಸ್ತರಗಳ ಜನರಿರುವುದು, ವಿವಿಧ ವರ್ಗಗಳ ಜನಪದ ಕಲಾವಿದರು ಮೊದಲಾದವರೆಲ್ಲರೂ ಇದ್ದರು. ಸೂಳೆ ಸಂಕವನಂತಹವರು ಇದ್ದರು, ಬ್ರಾಹ್ಮಣರು ಇದ್ದರು. ಒಟ್ಟರೆ ಸಮಾಜದಲ್ಲಿ ಕೆಳಸ್ತರಕ್ಕೆ ಸೇರಿದವರೆಂದು ಭಾವಿಸುವ ಹೆಚ್ಚಿನ ಸಮುದಾಯವೇ ಅಲ್ಲಿತ್ತು. ಇಂತಹ ಭಿನ್ನ ಭಿನ್ನ ಸ್ತರಗಳಿಂದ ಹಾಗೂ ವರ್ಗಗಳಿಂದ ಜನರು ಬಂದಿದ್ದರೂ ಅವರೆಲ್ಲರ ಆದರ್ಶ ಗುರಿ ಹೊಸ ಬದುಕಿನ ಹೊಸಗಾಳಿಯನ್ನು ಉಸಿರಾಡುವುದಾಗಿತ್ತು. ಪರಿಪೂರ್ಣತೆ ಅನ್ವೇಷಣೆಯ ಸಂಸ್ಕೃತಿಯ ಮುಖ್ಯ ಲಕ್ಷಣವಾಗಿರುವುದರಿಂದ ಮನುಷ್ಯ ಮತ್ತು ಸಮಾಜದ ನಡುವೆ ಒಂದು ಅವಿನಾಭಾವ ಸಂಬಂಧ ಏರ್ಪಾಡಾಗಿರುವುದನ್ನು ಅವಶ್ಯಕ. ಮತ್ತು ವ್ಯಕ್ತಿ ಮತ್ತು ಸಮಾಜ ಒಂದಕ್ಕೊಂದು ಪೂರಕ ಮತ್ತು ಪೋಷಕ. ಮಾನವನ ಸಮಾಜದ ಒಂದು ಘಟಕವೆಂದು ಅಂತಹ ಘಟಕಗಳ ಮೊತ್ತವೇ ಪರಿಪೂರ್ಣ ಸಮಾಜವೆಂದು ಶರಣರು ಮನಗಂಡಿದ್ದರು. ಆದ್ದರಿಂದಲೇ ಪ್ರತಿಯೊಬ್ಬ ವ್ಯಕ್ತಿಗೆ ಇರಬೇಕಾದ ಮಾನವೀಯ ಹಕ್ಕು ಮೌಲ್ಯಗಳಿಗೆ ಅವನು ಬಾಧ್ಯ ಎಂಬ ಗುಲಾಮಗಿರಿ ಅಥವಾ ಕನಿಷ್ಠ ಭಾವನೆ ಸಲ್ಲದು ಎಂಬ ಗುಣಮೂಲವಾದ ಸ್ಥಾನ ಕಂಡುಕೊಳ್ಳಬೇಕೆಂಬ ಯಾರಿಗೂ ಅಮಾನುಷ ಶಿಕ್ಷೆ ಸಲ್ಲದು ಎಂಬ ಎಲ್ಲರಿಗೂ ವೈಚಾರಿಕ ಮತ್ತು ಅಭಿಪ್ರಾಯ ಸ್ವಾತಂತ್ರ್ಯ ದುಡಿಮೆಗೆ ತಕ್ಕ ಫಲ ಭೋಗ ಶಿಕ್ಷಣದಲ್ಲಿ ಎಲ್ಲರೂ ಪಾಲುದಾರರೆಂಬ ಮೌಲ್ಯಾಧಾರಿತ ಬದುಕನ್ನು ಅನುಭವಿಸಬೇಕೆಂಬ ಬಯಕೆಯನ್ನು ಅವರು ಹೊಂದಿದ್ದರು. ಬದುಕಿನ ಒಟ್ಟು ಹೋರಾಟದ ಫಲವಾಗಿ ಏಕಕಾಲಕ್ಕೆ ವೈಯಕ್ತಿಕ ಹಾಗೂ ಸಾಮಾಜಿಕವಾಗಿರುವುದರಿಂದ ಮತ್ತು ಪಲಾಯನವಾದವನ್ನು ಬೋಧಿಸದೆ ಜೀವನ ನಿಷ್ಠೆಯನ್ನು ಪ್ರೇರೇಪಿಸುವುದರಿಂದ ಅದು ಇವತ್ತಿಗೂ ಪರಿಪೂರ್ಣವಾಗಿ ತೋರುತ್ತದೆ.
7: ವಚನ ಸಾಹಿತ್ಯದಲ್ಲಿ ಹೇಳಿರುವಂಥ ಮಾನವ ಧರ್ಮದ ಕುರಿತಾಗಿ, ಹಾಗೆ ವಚನ ಸಾಹಿತ್ಯದ ಕುರಿತಾಗಿ ನಿವೃತ್ತ ಪ್ರಾಚಾರ್ಯರಾದ ಶ್ರೀಯುತ ಕಾಂತಪ್ಪ ಬಣಗಾರಿ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ, ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಅವರಿವರ ಹೆಗಲೇರಿ ಬೆಳೆದವರೇ ನಾವೆಲ್ಲ. ನನ್ನದೆನ್ನುವುದೇನೋ ವಿಶ್ವಚರಿತೆಯಲ್ಲಿ, ಮಾಡಿ ನೀಡಿ ಬೇಡಲು ಇಲ್ಲಿ ನಮ್ಮದೇನಿದೆ? ಬೇಡಿದರೆ ನಿಮ್ಮ ಕರುಣೆಯನ್ನು ಮಾತ್ರ. ಹಳೆಯ ನಾನು ಗೆಳೆಯ ನೀನು, ರಂಜಕ ನಾನು ನಿರಂಜನ ನೀನು, ಬಡವ ನಾನು ಒಡೆಯ ನೀನು. ಕೂಡಲ ಸಂಗಮ ದೇವಾ, ಎನ್ನನ್ನು ನಿನ್ನ ಅಡಿಗಳಲ್ಲಿ ಒಂದಾಗಿಸು ಎನ್ನುತ್ತಾರೆ ಅಪ್ಪ ಬಸವಣ್ಣನವರು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದ ನಿವೃತ್ತ ಪ್ರಾಚಾರ್ಯರಾದ ಶ್ರೀಯುತ ಕಾಂತಪ್ಪ ಬಣಗಾರ್ ಇವರು ವಚನಗಳಲ್ಲಿ ಮಾನವತಾ ಧರ್ಮದ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಶರಣ ಚಳುವಳಿಯಿಂದ ಉಪ ಉತ್ಪಾದನೆಯಾಗಿ ಹುಟ್ಟಿಕೊಂಡ ವಚನಗಳು ಸಾಮಾಜಿಕ ವಿಷಮತೆಯ ಬಗ್ಗೆ ಕಳಕಳಿ ಕಾಳಜಿ ಪರಿಣಾಮಕಾರಿಗಳಾಗಿರುವುದರಿಂದ ಅವುಗಳು ಶರಣರ ಬದುಕಿನ ಸಂಪುಟಗಳೇ ಆಗಿವೆ ಮತ್ತು ವಚನಗಳ ಸಾರದ ವಿವೇಚನೆಯು ಹಾಗೂ ಶರಣ ಚಳುವಳಿಯ ವಿವೇಚನೆಯೂ ಆಗುತ್ತದೆ. ಒಬ್ಬ ವ್ಯಕ್ತಿಯ ಸಾಂಸ್ಕೃತಿಕ ವ್ಯಕ್ತಿತ್ವದಲ್ಲಿ ಒಂದು ಸಮಾಜದ ಪರಿಪೂರ್ಣತೆಯ ಒಂದು ಘಟಕವಾಗಿ ಅವಲಂಬಿಸಿರುವುದರಿಂದ ಆ ವ್ಯಕ್ತಿಯ ಮೂಲಭೂತ ಮೌಲ್ಯದ ಪರಿಹಾರಕ್ಕಾಗಿ ಶರಣರು ಶ್ರಮಿಸಿದ್ದಾರೆ. ಇಲ್ಲಿ ಮಾನವರ ಕಲ್ಪನೆ ಮಾನವತೆ ವಿಶಿಷ್ಟವಾಗಿದೆ. ಶರಣರಿಗೆ ತಮ್ಮ ಬದುಕೆಂಬುದು ತಮ್ಮ ವ್ಯಕ್ತಿತ್ವವನ್ನು ಮೀರಿ ನಿಂತ ಒಂದು ಅತ್ಯಂತ ಶಕ್ತಿಯ ಅಧೀನದಲ್ಲಿರುವ ಕ್ರಿಯೆ ಎನಿಸಿರಲಿಲ್ಲ. ಸ್ವರ್ಗ ನರಕಗಳು ಪಾಪ ಪುಣ್ಯಗಳು ಅನುಭವ ಜನ್ಮವಾದವುಗಳೇ ವಿನಃ ಕುಲಜನ್ಯವಾಗಿರಲಿಲ್ಲ. ಮಾನವ ಬದುಕಿನ ರಚನೆಗೆ ತನ್ನ ಅನುಭವದ ದುಡಿತದಿಂದ ಸಿಗುವ ಮೌಲ್ಯಗಳಿಂದ ರೂಪಿತವಾಗುತ್ತವೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಬಸವಣ್ಣನವರಂತೆ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಸತ್ಯವೇ ನುಡಿಯುವುದೇ ದೇವಲೋಕ, ಮಿಥ್ಯವೇ ನುಡಿಯುವುದೇ ಮರ್ತ್ಯಲೋಕ, ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿಬೋ ಎಂಬ ಅಂಶವು ವೇದ್ಯವಾಗಿದೆ. ವೈದಿಕ ಧರ್ಮದಲ್ಲಿ ಅಗಾಧವಾದವುಗಳು ಮತ್ತು ಅಸಾಮಾನ್ಯವಾದವುಗಳು ಸಾಮಾನ್ಯವಾದವನ್ನಲ್ಲಿಗೆ ಸಿಗಲಾರವು ಎಂಬ ಎಲ್ಲಾ ತತ್ವಗಳನ್ನು ಅವರು ಸಾಮಾಜೀಕರಣಗೊಳಿಸಿ ವೇದೋಪನಿಷತ್ತು ಜೀವನ ಮೌಲ್ಯಗಳನ್ನು ಸಾರುವ ಪಂಡಿತ ಮೂಲ ಕೃತಿಗಳಾದರೆ ವಚನ ಸಾಹಿತ್ಯ ಪಾಮರ ಮೂಲದ ಮತ್ತು ಪಾಮರ ವಲಯದ ಕೃತಿಗಳಾಗಿವೆ. ಸಮಾಜದ ಅಸ್ತಿತ್ವ ನಿರಂತರವಾಗಿ ಪ್ರವಹಿಸುವ ಮಹತ್ವದ ಬದುಕನ್ನು ಸಾರಿ ಅದರಂತೆ ಬದುಕಿದ್ದರಿಂದ ಇವರು ಮನುಜರು ಸಾವುವವರು ಕನಿಷ್ಠರಾಗಿ ಕಾಣಲಿಲ್ಲ. ಮುಕ್ತ ಸಮಾಜದ ಶರಣನಿಗೆ ಪರಧನ ಪರಹಿಂಸೆ ಪರಸ್ಥಿತಿ ವಲ್ಲನೆಂಬ ಚಲಬೇಕು ಎಂಬ ಲಿಂಗ ಜಂಗಮ ಒಂದೇ ಎಂಬ ಪ್ರಸಾದವೇ ಸತ್ಯವೆಂಬ ಚಲಬೇಕು ಶರಣಂಗೆ ಎಂಬ ವಿಚಾರ ಪ್ರಸ್ತುತ ಸಂದರ್ಭಕ್ಕೆ ಆದರ್ಶಪ್ರಾಯವಾಗಿದೆ. ಕೊಲುವನೇ ಮಾದಿಗ, ಹೊಲಸು ತಿಂಬುವನೇ ಹೊಲೆಯ, ಶೆಟ್ಟಿ ಎಂಬನೇ ಸಿರಿಯಾಳನ, ಮಾದಾರನೆಂಬನೇ ಚೆನ್ನಯ್ಯನ, ಡೋಹರನೆಂಬನೇ ಕಕ್ಕಯ್ಯನ ಎಂಬ ಗುಣಮೂಲದ ಮಾನವನ ಬದುಕಿಗೆ ನೀಡಿದ ವ್ಯಾಖ್ಯಾನಗಳಾಗಿವೆ. ಸಮಾಜದ ಸಮಾನತೆಗಾಗಿ ತನ್ನ ಪೂರ್ವಕಾಲದಿಂದ ಸ್ಥಿತ್ಯಂತರವನ್ನು ಬಯಸಿದ ಶರಣಯುಗದ ಮಾನವರನ್ನು ಸಮಾಜದ ಒಂದು ಘಟಕವೆಂದು, ಅಂತಹ ಘಟಕಗಳ ಮತ್ತವೇ ಪರಿಪೂರ್ಣ ಸಮಾಜವೆಂದು ಗುರುತಿಸಿದೆ. ವ್ಯಕ್ತಿ ಸಮಾಜದ ನಡುವೆ ಇರುವ ಸಂಕುಚಿತತೆ ಅಲ್ಪತನ ದುರಾಲೋಚನೆಗಳು ಅಳಿದು ಹೋಗಿ ಅಲ್ಲಿ ಇವನಾರವ ಇವನಾರವ ಇವನಾರವನೆನ್ನದೆ ಇವನಮ್ಮವ ಇವನಮ್ಮವನೆಂಬ ಮಾನವತಾ ದೃಷ್ಟಿ ಇರಬೇಕು ಎಂದು ಬಸವಣ್ಣನವರು ವಚನವೊಂದರಲ್ಲಿ ಹೇಳಿದ್ದಾರೆ. ಮತ್ತೊಂದು ವಚನದಲ್ಲಿ ತಾಳಮಾನ ಸರಿಸಮವರಿಯೇ, ಓಜ ಬಜಾವಣೆಯ ಲೆಕ್ಕವನ್ನರಿಯೇ, ಅಮೃತಗಣ ದೇವಗಣವನ್ನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಎಂಬಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಗಮನಾರ್ಹವಾದುದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಎನ್ನುವಲ್ಲಿ ಸಾಮಾಜಿಕ ಕಾಳಜಿ ಅದರ ಜೊತೆಗೆ ಮಾನಸಿಕ ಸ್ಥೈರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವುದು ಗಮನಾರ್ಹವಾಗಿದೆ. ಆನೆ ಅಂಜುವನೆ ಈ ಬಿಜ್ಜಳಂಗೆ ಎಂಬುದು ಜನಾಶ್ರಯದ ಬೆಂಬಲವನ್ನು ಪಡೆದ ನಾಯಕನ ಧೈರ್ಯದ ಮಾತು ಸಾಹಸದ ಪ್ರತೀಕವಾಗಿದೆ. ಮುಖ್ಯವಾಗಿ ರಾಜತ್ವದ ವಿರುದ್ಧ ಹೇಳಿದ ಮಾತು ಸಾಹಸದ ಮಾತಾಗಿದೆ. ದೇವನೊಬ್ಬನ ಕುಲ ಸತ್ಕುಲಂ, ಘನಮಹಿಮನ ಕುಲದ ಮೂಲವನ್ನು ಎನಗೆ ನಿನ್ನ ನೆನಪಾದಾಗಲೇ ಉದಯ, ಎನಗೆ ನಿನ್ನ ಮರೆವಾದಾಗಲೇ ಅಸ್ತಮಾನ ಎಂಬ ವಚನ ಜೀವನದ ವಿಚಾರ ಪ್ರತಿಯನ್ನು ಸಾರುತ್ತದೆ. ಲಂಚವಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದೆಡೆ ಕೈಮುಟ್ಟಿ ಎತ್ತಿದನಾದಡೆ ಅಯ್ಯ ನಿಮ್ಮಾಣೆ ಎಂಬುದು ವಚನಕಾರ್ತಿ ಸತ್ಯಕ್ಕನ ವಚನದಲ್ಲಿ ಪ್ರಾಮಾಣಿಕತೆಯನ್ನು ತಿಳಿಸುವ ದಲಿತ ಮಳಿಯ ಪ್ರಾತಿನಿಧಿಕ ಹೇಳಿಕೆಯಾಗಿದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನು ಅಲಿಸುವ ಪರಿ. ಪರಮಾತ್ಮನನ್ನು ಅಲಿಸುವ ಧರ್ಮದಲ್ಲಿ ಮುಖ್ಯವಾದುದರಿಂದ ಪರಮಾತ್ಮನ ಕಟ್ಟಳೆಯನ್ನು ಮೀರದಿರುವುದು ಹಾಗೆ ಒಲಿಸುವುದಕ್ಕೆ ಮುಖ್ಯವಾದ ಮಾರ್ಗ. ಆದುದರಿಂದ ಎಲ್ಲರೂ ಸದಾಚಾರ ಸದ್ವರ್ತನೆಗಳಿಂದ ಇರತಕ್ಕದ್ದು, ಅಂತರಂಗ ಶುದ್ಧಿಯನ್ನು ಪಡೆಯತಕ್ಕದ್ದು ಎಂಬುದು ಶರಣರ ಮತ. ಯಾರು ಭಕ್ತನಾಗಬೇಕು ಎಂದು ಬಯಸುವರೋ ಅವರು ಅದಕ್ಕೆ ತಕ್ಕ ನಡೆತಿಳ್ಳುವರಾಗಿರಬೇಕು. ಇಲ್ಲದಿದ್ದರೆ ಇದು ಆತ್ಮವಂಚನೆಯಲ್ಲಿ ಆರಂಭವಾಗಿ ಪರರ ವಂಚನೆಯಲ್ಲಿ ಮುಕ್ತಾಯವಾಗುವುದು. ಆದುದರಿಂದ ಇಂಥ ವೇಷಧಾರರಿಗೆ ಪರಮಾತ್ಮ ಒಲಿವುಮೆ ಆಗುವುದಿಲ್ಲವೆಂದು ಅಭಿಪ್ರಾಯಪಡುತ್ತಾರೆ.
2: ವಚನಗಳಲ್ಲಿ ನಮ್ಮ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಯನ್ನ ನಿವೃತ್ತ ಪ್ರಾಚಾರ್ಯರಾದ ಶ್ರೀಯುತ ಕಾಂತಪ್ಪ ಬಣಗಾರ್ ಅವರು ಹೇಳ್ತಾ ಇದ್ರು. ಅಂದ್ರೆ ಮಾನವತಾ ಧರ್ಮ ಅಂತ ಹೇಳಿದ್ರೆ ವ್ಯಕ್ತಿಗೆ ಯಾವುದೇ ವ್ಯಕ್ತಿಗೆ ಹಿಂಸೆ ಆಗದಂತೆ ನೆಟ್ಕೊಳ್ಳೋದು, ಪ್ರಾಮಾಣಿಕತೆಯನ್ನ ಮೆರೆಯೋದು, ಸಾಮಾಜಿಕ ಚಿಂತನೆ ಇರ್ಬೋದು, ಹಾಗೆ ಇತರರಿಗೆ ಗೌರವ ಕೊಡೋದು, ಇವೆಲ್ಲವೂ ಕೂಡ ಮಾನವ ಧರ್ಮದ ಒಂದು ಅಂಶಗಳು ಎಂಬುದನ್ನ ತಮ್ಮ ವಚನದಲ್ಲಿ ಬಸವಣ್ಣ ಇರ್ಬೋದು, ಸತ್ಯಕ್ಕ ಇರ್ಬೋದು, ಅಕ್ಕ ಮಹಾದೇವಿ ಇವರೆಲ್ಲರೂ ಕೂಡ ಹೇಳಿರುವ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ಮಾಹಿತಿಯನ್ನ ಇವರಿಂದ ಕೇಳಿ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಎಲೋ ಮಾನವ, ನಾಲಿಗೆಗೆ ಭಾರವಾದ ಮಾತುಗಳನ್ನಾಡಬೇಡ. ಯಾರ ಮನಕ್ಕೂ ನೋವಾಗದ ತೆರ ಬದುಕಬೇಕು. ಉಪ್ಪುಂಡ ಮನೆಗೆ ದ್ರೋಹ ಬಗೆಯಬೇಡ. ನರಹರನಾಗಲು ಪರಮ ಪಾವನನಾಗಲು ಶಿವಯೋಗಿ ಸಿದ್ಧರಾಮೇಶ್ವರರ ಈ ವಚನ ಕೇಳಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದ ನಿವೃತ್ತ ಪ್ರಾಚಾರ್ಯರಾದ ಶ್ರೀಯುತ ಕಾಂತಪ್ಪ ಬಣಗಾರ್ ಇವರು ವಚನಗಳಲ್ಲಿ ಮಾನವತಾ ಧರ್ಮದ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಅದರಲ್ಲಿಯೂ ಪ್ರತಿ ವಚನದಲ್ಲಿ ಕೂಡ ವಚನಕಾರರ ಸಾಮಾಜಿಕ ಚಿಂತನೆ ಇರ್ಬೋದು, ಪ್ರಾಮಾಣಿಕತೆ ಇರ್ಬೋದು, ಅಥವಾ ಇತರರನ್ನ ಗೌರವಿಸಬೇಕು, ಹಾಗೆ ಅಂತರಂಗ ಶುದ್ಧಿಯ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
1: ಶರಣರಂತೆ ಮನುಷ್ಯನು ಯಾವ ರೀತಿ ವರ್ತಿಸಬೇಕು, ತಮ್ಮ ನಿತ್ಯ ಜೀವನದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬ ಬಗ್ಗೆ ಒಂದು ಸದಾಚಾರ ಸಂಸ್ಕೃತಿಯೇ ಆಗಿದೆ. ಯಾವ ಪಾಪಕ್ಕೂ ಸಾಮಾನ್ಯವಾಗಿ ಆಸೆಯೇ ಮೂಲ ಕಾರಣವಾಗಿರುತ್ತದೆ. ಆಸೆಯನ್ನು ತೃಪ್ತಿಪಡಿಸುವುದು ಸಾಧ್ಯವೇ ಇಲ್ಲ. ಈ ಆಸೆಯಿಂದಲೇ ಜನ್ಮಗಳನ್ನು ಎತ್ತಬೇಕಾಗುತ್ತದೆ. ಆಸೆಗೆ ಅಡ್ಡಿ ಬಂದಾಗ ರೋಷ ಹುಟ್ಟುತ್ತದೆ. ರೋಷದಿಂದ ಅನರ್ಥ ಪರಂಪರೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಮೊದಲು ಆಸೆಯನ್ನು ಬಿಡಬೇಕು. ಆಸೆಯನ್ನು ಬಿಟ್ಟವನು ಶರಣನೆನಿಸುತ್ತಾನೆ ಎಂಬುದು ಅವರ ನಿಲುವಾಗಿತ್ತು. ಆಸೆಯುಳ್ಳಾತ ಒಬ್ಬರಾಧೀನದಲ್ಲಿದ್ದನು. ಆಸೆಯು ಮನದ ಕೊನೆಯ ನೇರಿದಾತ ಕೈಲಾಸದಾಶೆಯಲ್ಲಿಪ್ಪರನೆಂದಾತ ನಮ್ಮ ಅಂಬಿಕರ ಚೌಡಯ್ಯ. ಅಂಬಿಗರ ಚೌಡಯ್ಯನಂತೆ ಕೈಲಾಸನ ಕಾಣಲಾರ ಎಂಬುದಾಗಿ ಅಭಿಪ್ರಾಯಪಡುತ್ತಾನೆ. ಕೆಲವರು ತಮ್ಮಲ್ಲಿ ಆಸೆ ತುಂಬಿರುವುದನ್ನು ತಿಳಿದುಕೊಳ್ಳದೆ ಹೊನ್ನು ಹೆಣ್ಣು ಮಣ್ಣುಗಳು ಮಾಯಾ ಸ್ವರೂಪಗಳೆಂದು ಅವು ತಮ್ಮನ್ನು ಮೋಹಗೊಳಿಸುವೆಂದು ಹೇಳುತ್ತಾರೆ. ಬೆಂಕಿಗೆ ತುಪ್ಪ ಕರಗುವುದು ಸಹಜ, ಅಂತೆಯೇ ತಮ್ಮ ಮನಸ್ಸು ಕರಗುವುದೆಂದು ಹೇಳುವುದುಂಟು. ಆದರೆ ಶರಣರಂತೆ ಅವು ಮಾಯೆಯಲ್ಲ. ಹೊನ್ನು ಮಾಯೆಂಬರು ಹೆಣ್ಣು ಮಾಯೆಂಬರು ಮಣ್ಣು ಮಾಯೆಂಬರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ. ಮನದ ಮುಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ. ಆದ್ದರಿಂದ ಆಸೆಯನ್ನು ನಿರ್ಮೂಲ ಮಾಡಿ ಪರಧನ ಪರಸ್ತ್ರೀ ಮುಂತಾದವನ್ನು ಆಸೆ ಪಡುವುದಿಲ್ಲವೆಂದು ಶಪಥ ಮಾಡಿಕೊಳ್ಳೆಂದು ಹೇಳುತ್ತಾರೆ ವೈರಾಗ್ಯ ನಿಧಿ ಅಲ್ಲಮಪ್ರಭುಗಳು. ಕಳ್ಳತನದಿಂದ ತಂದ ದ್ರವ್ಯವನ್ನು ಒಪ್ಪಿಸಿದರೆ ಪರಮಾತ್ಮ ಮೆಚ್ಚುವುದಿಲ್ಲ. ಆ ದ್ರವ್ಯದಿಂದ ಪೂಜಾ ಸಾಮಗ್ರಿಗಳನ್ನು ತಂದು ಪೂಜಿಸಿದರೆ ದೇವನು ಒಲಿಯುವುದಿಲ್ಲ. ತೊರೆಯ ಮೀವಣ್ಣಗಳಿರ ತೊರೆ ಇರೋ ಪರಧನವ ಪರದ್ರವ್ಯವ ಬಿಡದೆ ಹೋಗಿ ತೊರೆಯಲ್ಲಿ ಮಿಂದರೆ ಆ ತೊರೆಯಲ್ಲಿ ಬರುದೊರೆ ಕಂಡಯ್ಯ. ಕಳವ ಕೊರೆದು ಮಿಂದರೆ ಒಲಿದು ಕೂಡು ಎಂಬ ನಮ್ಮ ಕೂಡಲ ಸಂಗಮ ದೇವ. ಪರರ ಹೊನ್ನು ಮಣ್ಣುಗಳ ಆಸೆ ಬಿಟ್ಟಂತೆ ಪರಸ್ತ್ರೀಯರನ್ನು ಬಿಡಬೇಕು. ಇಲ್ಲದಿದ್ದರೆ ನರಕಕ್ಕೆ ಹೋಗುವುದು ತಪ್ಪದು. ನೋಡಲಾಗದು ನುಡಿಸಲಾಗದು ಪರಸ್ತ್ರೀಯರ ಬೇಟ ಬೇಡ ಕಾಣಿರೋ. ತಗರ ಬೆನ್ನಿನಲ್ಲಿ ಹರಿಯುವ ಸೊಣಗನಂತೆ ಬೇಡ ಕಾಣಿರೋ. ಒಂದಾಸೆಗೆ 1,000 ವರ್ಷ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವಯ್ಯ. ಗಂಡನುಳ್ಳನ ಗೌರಿ ಎಂದು ಕಂಡಡೆ ಭೂಮಂಡಲಕ್ಕೆ ಅರಸಾಗಿ ಹುಟ್ಟುವಾತನು ಗಂಡುಳ್ಳಮ್ಮನ ಕಂಡು ಒಡನೆರೆದಾತ ನರಕದಲ್ಲಿ ದಿಂಡುಗೆಡದಿಪ್ಪನೈ. ರಾಮನಾಥ, ಪರಸ್ತ್ರೀಯರ ಬೇಟೆಯೆಂಬುದು ಮಹಾಪಾತಕ. ಎಂಥ ಬಲಿಷ್ಠನಾದರೂ ಅವನ ಪ್ರಾಣವನ್ನು ಕೊಳ್ಳದೇ ಬಿಡದು. ರಾವಣಾಸುರನು ಮಹಾಪಂಡಿತನು, ಸಾಹಸಿಯು, ಶಿವಭಕ್ತನು ಆಗಿದ್ದರೂ ಪರಸ್ತ್ರೀ ವ್ಯಾಮೋಹದಿಂದ ದುರ್ಗತಿಯುಂಟಾಯಿತೆಂಬುದು ವೇದ್ಯ. ಹರಿಯ ಹಾವಿ ಗಂಜೆ, ಉರಿಯ ನಾಲಿಗೆ ಗಂಜೆ, ಸುರಗಿಯ ಮನಗಂಜೆ, ಒಂದ ಕಂಜುವೆ ಒಂದ ಅಳುಕುವೆ, ಪರಸ್ತ್ರೀ ಎಂಬ ಜೂಜಿಗಂಜುವೆ, ಮುನ್ನಂಜದ ರಾವಣ ವಿಧಿಗೊಳಗಾದ ಅಂಜುವೆನಯ್ಯ ಕೂಡಲ ಸಂಗಮ ದೇವ. ಪ್ರಾಣಹಿಂಸೆ ಮಾಡಬಾರದು, ಸಕಲ ಜೀವಿಗಳಲ್ಲಿಯೂ ದಯೆಯನ್ನು ತೋರಬೇಕು ಎಂದು ಶರಣರು ನುಡಿಯುತ್ತಾರೆ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದಲ್ಲನೆಯ್ಯ. ಶರಣರಂತೆ ಸತ್ಯವನ್ನು ನುಡಿಯಬೇಕು, ಅಸತ್ಯವನ್ನು ಆಡಬಾರದು ಎಂದು ಹೇಳುತ್ತಾರೆ. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿಬೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ಲೋಭಿಯಾಗಿರದೆ ಸ್ವಾರ್ಥವನ್ನು ಗಳಿಸದೆ ದಾನ ಮಾಡಿ ಇತರ ಕಷ್ಟ ಸಂಕಟದಲ್ಲಿ ನೆರವಾಗಿ ಎನ್ನುವುದು ಶರಣಧರ್ಮ. ತಾನು ಸಂಪಾದಿಸಿದ್ದನ್ನು ಇತರಿಗೆ ಹಂಚದೆ ಉಪಕಾರ ಮಾಡದೆ ಪ್ರಾಣ ಹೋಗುವ ಕಾಲದಲ್ಲಿ ಶಿವಶಿವ ಹರಹರ ಎಂದು ಪರಶಿವನ್ ನೆನೆದರೆ ಯಾವ ಫಲವೂ ದೊರೆಯುವುದಿಲ್ಲ ಎಂದು ಶರಣರು ಅಭಿಪ್ರಾಯಪಡುತ್ತಾರೆ. ಮಾಡಿದ ದುಷ್ಕರ್ಮವನ್ನು ಅನುಭವಿಸಲೆಂದು ಬಿಡುವನಲ್ಲದೆ ಆ ಕಡುಲೋಭಿಯನ್ನು ಪರಶಿವ ಕೈಲಾಸ ಕೊಯ್ಯುವುದಿಲ್ಲ ಎನ್ನುತ್ತಾರೆ. ಉಂಬಾಗಳಿಲ್ಲೆಂಬ ಉಡುವಾಗಳಿಲ್ಲೆಂಬ ಬಂಧುಗಳು ಬಂದಾಗಳಿಲ್ಲೆಂಬ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಬಂದ ಪುರಾತನರಿಗೆ ಇಲ್ಲೆಂಬ ಸಾವಾಗ ದೇಹವನ್ನು ದೇಗುಲಕ್ಕೆ ಒಯ್ಯೆಂಬ ದೇವರಿಗೆ ಹೆಣಬಿಟ್ಟ ಹೇಳುತ್ತೆ ಕೂಡಲ ಸಂಗಮ ದೇವ, ಶರಣರ ಸಾಮಾಜಿಕ ಆಂದೋಲನದ ಮಾನವತಾ ಧರ್ಮದಿಂದ ನಾಡಿನ ಮೂಲೆ ಮೂಲೆಗಳಿಂದಲೂ ಅಸಂಖ್ಯಾತ ಶರಣ ಶರಣೆಯರು ಬಂದು ನೆರೆದರು, ಹೊರನಾಡುಗಳಿಂದಲೂ ನೆರೆದರು. ಸಕಲರಿಗೂ ಲೇಸನ್ನೇ ಬಯಸುವ ಈ ಮಾನವೀಯ ಮೌಲ್ಯಗಳನ್ನು ಪುನರುತ್ಥಾನದ ಕಾಯಕದ ಪರಿಣಾಮವಾಗಿ ಸಮಾನತೆ, ಸಹೋದರತ್ವ, ಸ್ವಾತಂತ್ರ್ಯಗಳಿಂದ ಕೂಡಿದ ಮುಕ್ತ ಸಮಾಜದ ನಿರ್ಮಾಣ ವಚನ ರೂಪದ ಜನಪದ ಸಾಹಿತ್ಯ ಸೃಷ್ಟಿಕಾರ್ಯ ಸಾಕಾರಗೊಳ್ಳಲು ಸಾಧ್ಯವಾಯಿತು. ಕಲ್ಯಾಣದಲ್ಲಿ ನೆಲೆಸಿದ ಶರಣರೆಲ್ಲರೂ ಯಾವುದಾದರೂ ಸತ್ಯ ಶುದ್ಧವಾದ ಕಾಯಕ ಕೈಗೊಂಡು ಗುರು ಲಿಂಗ ಜಂಗಮರಿಗೆ ತನು ಮನ ದಣದಿಂದ ದಾಸೋಗಯುತ್ತ ಅನುಭವ ಮಂಟಪದ ಅನುಭವಗಳ ಮಂಥನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಅನುಭವಾಮೃತವನ್ನು ಮಾನವತಾ ಧರ್ಮವನ್ನು ಪ್ರಭಾವಗೊಳಿಸಿದರು ಶರಣರು.
0: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನಗಳಲ್ಲಿ ಮಾನವತಾ ಧರ್ಮದ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದ ನಿವೃತ್ತ ಪ್ರಾಚಾರ್ಯರಾದ ಶ್ರೀಯುತ ಕಾಂತಪ್ಪ ಬಣಗಾರ್ ಇವರು ಭಾಗವಹಿಸಿ ವಚನಗಳಲ್ಲಿ ಮಾನವತಾ ಧರ್ಮದ ಕುರಿತು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಟ್ರು. ಅಂದ್ರೆ ನಮ್ಮ ಶಿವಶರಣರ ಸಾಮಾಜಿಕ ಚಿಂತನೆ ಇರ್ಬೋದು, ಹಾಗೆ ಪ್ರಾಮಾಣಿಕತೆ ಇರ್ಬೋದು, ಅಂತರಂಗ ಶುದ್ಧಿಯ ಕುರಿತು ಹೇಳಿರುವ ವಿಚಾರಧಾರೆ, ಹೀಗೆ ನಮ್ಮ ಶಿವಶರಣರ ಪ್ರತಿಯೊಂದು ವಿಚಾರಧಾರೆಯೂ ಕೂಡ ಅರ್ಥಪೂರ್ಣವಾದಂತಹ ವಿಚಾರಧಾರೆಯನ್ನ ತಮ್ಮ ವಚನದಲ್ಲಿ ಹೇಳಿದ್ದಾರೆ ಎಂಬುದನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
3: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
2: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್ ನಮ್ಮಿಗೆ.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
9: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
10: ನಮಸ್ಕಾರ ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸೂಕ್ಷ್ಮತರದ ಅನುಭವ. ಎನಗೆ ಸುಖವಿಲ್ಲವದರಿಂ ದೇವರಿರ ನೆನ್ನುವನು ಮಿತಿಯ ನೀಮ್ಗೆ ಇದೆ ಸುಖಿಯದೇ ನೆನುವಂ. ತನು ಬಾಹ್ಯ ಕರಣದನುಭವಕ್ಕಿಂತ ಸೂಕ್ಷ್ಮತರದನುಭವವ ನೀ ನರಸೋ ಮಂಕುತಿಮ್ಮ. ಎನಗೆ ಸುಖವಿಲ್ಲವದರಿಂ ಸುಖವಿಲ್ಲ ಆದ್ದರಿಂದ ದೇವರಿರರೆನ್ನುವನು ಮಿತಿಯ ದೇವರು ಇರನು ಎನ್ನುವ ಅನುಮಿತಿಯ ದೇವ್ರ ಇಲ್ಲ ಅನ್ನೋ ಊಹೆಯನ್ನ ನೀಮ್ಗೆಯ್ಯೆ ನೀನು ಮಾಡಿದರೆ ಗೆಯ್ಯೆ ಅಂದರೆ ಮಾಡಿದರೆ ಸುಖಿಯದೇನೆನ್ನುವಂ ಸುಖಿಯು ಅದೇನು ಎನ್ನುವಂ ಸುಖಿ ಸುಖದಲ್ಲಿರುವವನು ಅದೇನು ಅಂತಾನೆ ತನು ಬಾಹ್ಯಕರಣದನುಭವಕ್ಕಿಂತ ತನು ಬಾಹ್ಯಕರಣ ಅನುಭವಕ್ಕಿಂತ ತನು ಮತ್ತೆ ಅಂದ್ರೆ ದೇಹ ಮತ್ತೆ ಇಂದ್ರಿಯಗಳ ಬಾಹ್ಯಕರಣ ಅಂದ್ರೆ ಇಂದ್ರಿಯಗಳ ಅನುಭವಕ್ಕಿಂತ ಸೂಕ್ಷ್ಮತರದ ಅನುಭವವ ನೀನರಸೋ ನೀನು ಅರಸೋ ಹುಡುಕಾಡು ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಯನಗೆ ಸುಖವಿಲ್ಲ ಅದರಿಂದ ದೇವರು ಇರನು ಎನ್ನುವ ಅನುಮಿತಿಯ ನೀಂ ಗೆಯ್ಯೆ ಸುಖಿಯು ಅದೇನು ಎನ್ನುವಂ ತನು ಬಾಹ್ಯಕರಣ ಅನುಭವಕ್ಕಿಂತ ಸೂಕ್ಷ್ಮತರದ ಅನುಭವವ ನೀನು ಅರಸೋ ಮಂಕುತಿಮ್ಮ ಹಾಗಂದ್ರೆ ಏನಂತ ನೋಡೋಣ ಬನ್ನಿ ನನಗೆ ಸುಖ ಸಿಗಲಿಲ್ಲ ಹಾಗಾಗಿ ದೇವ್ರಿಲ್ಲ ಅನ್ನೋ ನಿರ್ಧಾರ ಸರಿಯಲ್ಲ ಸುಖ ಸಿಕ್ಕರೆ ದೇವ್ರುಂಟು ಅನ್ನೋ ಮಾತು ಸರಿಯಲ್ಲ ದೇಹ ಮತ್ತು ಇಂದ್ರಿಯಗಳ ಅನುಭವದಿಂದ ಮಾತ್ರವೇ ದೇವರಿರೋದು ತಿಳಿಯುತ್ತೆ ಅದು ಅಂತರಂಗದ ಸೂಕ್ಷ್ಮಾನುಭವದಿಂದ ಮಾತ್ರ ತಿಳಿಯುವಂಥದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು ನೋಡಿ ನಮಗೇನಾದರೂ ಸಮಸ್ಯೆ ಬಂದರೆ ನಾವು ಹೇಗೆಲ್ಲ ಆಡ್ತೀವಿ ಒಂದು ವೇಳೆ ಮನೆ ಫೋನ್ ಕೆಟ್ಟಿದೆ ಅಂತ ಅಂದ್ಕೊಳ್ಳಿ ಎಷ್ಟು ದಿವಸ ಆಯಿತು ಎಷ್ಟು ತಕರಾರು ಮಾಡಿದರೂ ಯಾರೂ ಬಂದು ರಿಪೇರಿ ಮಾಡ್ತಾ ಇಲ್ಲ ಫೋನ್ ಇಲಾಖೆಯವರು ಇಲ್ಲವೇ ಇಲ್ಲ ನನ್ನ ತೊಂದರೆಗಳಿಗೆ ಸರ್ಕಾರಕ್ಕೆ ಏನೆಲ್ಲ ವಿನಂತಿ ಮಾಡಿದೆ ಏನೂ ಫಲ ಇಲ್ಲ ಸರ್ಕಾರವೇ ಇಲ್ಲ ಯಾವಾಗಿಂದ ಕೂಗ್ತಾ ಇದ್ದೀನಿ ಯಾವ ಪ್ರತಿಸ್ಪಂದನೇನೂ ಇಲ್ಲ ಹಾಗಾಗಿ ಹೊರಗೆ ಯಾರೂ ಇಲ್ಲ ಹೀಗೆ ಸಾಕ್ತಾ ಇರತ್ತಲ್ಲ ನಮ್ಮ ವಾದದ ಸರಣಿ ನಮಗೆ ಸಿಗದಿದ್ರೆ ಅದಿಲ್ಲ ಅನ್ನೋ ಸಿದ್ಧಾಂತ ನಾವು ಭಗವಂತನ ಬಗ್ಗೆ ಕೂಡ ಹಾಗೆ ಅನ್ಕೊಳ್ತೀವಿ ನಮ್ಗೆ ಎಷ್ಟು ಕಷ್ಟ ನಮ್ಮ ದುಃಖಗಳಿಗೆ ಮಿತಿನೇ ಇಲ್ಲ ದೇವ್ರ ಅನ್ನೋನು ಇದ್ದಿದ್ರೆ ಬಂದು ನಮ್ಮ ರಕ್ಷಣೆ ಮಾಡಬೇಕಿತ್ತಲ್ಲ ಹಾಗೆ ಮಾಡ್ದಿರೋದ್ರಿಂದ ದೇವ್ರ ಅನ್ನೋನು ಇಲ್ಲವೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ ನಮ್ಮ ಪ್ರಕಾರ ದೇವ್ರಂದ್ರೆ ಅವನೊಬ್ಬ ಸೂಪರ್ ಮ್ಯಾನ್ ಯಾರಿಗೆ ಯಾವಾಗ ಏನು ಸಹಾಯ ಮಾಡಬೇಕು ಅಂತ ಕಾಯ್ಕೊಂಡಿದ್ದು ತಕ್ಷಣ ಬಂದು ಪರಿಹಾರ ಮಾಡಬೇಕು ಅವನು ನಮ್ಮ ಪ್ರಕಾರ ದೇವರು ದುಃಖಹರ್ತ ಸುಖಕರ್ತ ಅಂದರೆ ನಮ್ಮ ದುಃಖಗಳನ್ನೆಲ್ಲ ದೂರ ಮಾಡಿ ಸುಖನ ನೀಡೋದು ಅವನ ಕರ್ತವ್ಯ ಇಲ್ಲಿ ಡಿ ವಿ ಜಿಯವರು ಅದನ್ನೇ ಹೇಳ್ತಿರೋದು ನನಗೆ ಸುಖ ಇಲ್ಲ ಆಗಿರೋದ್ರಿಂದ ದೇವರಿಲ್ಲ ಅನ್ನೋ ತೀರ್ಮಾನಕ್ಕೆ ನಾವು ಬರೋದಾದರೆ ಸುಖವಾಗಿರೋನ್ ಏನನ್ಬೇಕು ಅವನು ಸುಖವಾಗಿದ್ದರೆ ದೇವರಿದ್ದಾನೆ ಅನ್ಬೇಕಾ ಹಾಗಾದರೆ ಕೆಲವರಿಗಿದ್ದಾನೆ ಕೆಲವ್ರಿಗಿಲ್ಲ ಅಂತ ಹೇಳೋದಿಕ್ಕಾಗತ್ತಾ ಭಗವಂತ ನಮಗೆ ಸಿಕ್ಕಿದ್ರಿಂದ ಅಥವಾ ಸಿಗದೆ ಇರೋದ್ರಿಂದ ತಿಳಿಯೋದಿಕ್ಕಾಗೋದಿಲ್ಲ ಅವನ ಇರುವಿಕೆ ಒಂದು ಅನುಭವ ಅವನು ನಿತ್ಯ ನಿರಾಕಾರ ಅದು ಚಿಂತನೆಗೆ ನಿಲುಕದೆ ಇರುವಂತಹ ತತ್ವ ನಮ್ಮ ಇಂದ್ರಿಯಗಳಿಗೆ ದಕ್ಕೋ ವಿಶ್ವದ ಮೂಲ ವಸ್ತು ಪ್ರಕೃತಿ ಅದಕ್ಕೆ ಗುಣ ಇದೆ ರೂಪ ಇದೆ ಅದರ ಪರಮಾಧಾರ ಚೈತನ್ಯವನ್ನೇ ದೃಷ್ಟಾರರು ದೇವರು ದೈವ ಪರಮಾತ್ಮ ಅಂತ ಕರೀತಾರೆ ಜಗತ್ತು ದೃಷ್ಟಿಗೋಚರ ಆದರೆ ದೇವರು ಭಾವಗೋಚರ ನೋಡೋ ಕಾರ್ಯಕ್ಕೆ ಕರಣಗಳು ಬೇಕು ಆದರೆ ದೈವದ ಕ್ಷೇತ್ರ ಪ್ರವೇಶಿಸಿದ ತಕ್ಷಣ ಶಬ್ದ ಕರಣ ಅಡಗಿ ಹೋಗತ್ತೆ ಮನ ಅಮನ ಆಗತ್ತೆ ದಿಕ್ಕುಗಳ ಭೇದ ಅಡಗತ್ತೆ ಈ ಎಲ್ಲ ಭೇದಗಳು ಕರಗಿ ಹೋದಾಗ ಉಳಿಯೋದು ದೇವಭಾವ ಅದು ನಿರಪೇಕ್ಷ ಸತ್ಯದ ಅರಿವು ಆ ಸೂಕ್ಷ್ಮದ ಅನುಭವವನ್ನು ಅರಸೋದೇ ಸಾಧನೆ ನೋಡಿ ನಾವೆಲ್ಲ ಏನು ಅನ್ಕೊಳ್ತೀವಿ ನಮ್ಮ ಕಷ್ಟ ಸುಖಗಳಿಗೆ

0: ಸಿಕ್ಕದು ಆ ಪರಮಾತ್ಮನ ಪ್ರಸಾದ ಅಂತ ಅನ್ಕೊಂಡ್ರೆ ಒಂದು ತೃಪ್ತಿಯ ಭಾವ ಬರುತ್ತೆ, ಅಲ್ಲಿ ಆನಂದ ಇರುತ್ತೆ. ಅಂತಹ ಅನುಭವವನ್ನ ನಾವು ಪಡೆಯೋದಕ್ಕೆ ನಮ್ಮ ಮನಸ್ಸು, ಬುದ್ಧಿ ಮತ್ತೆ ದೇಹಗಳನ್ನ ಸಿದ್ಧಪಡಿಸ್ಕೊಳ್ಬೇಕು. ನಮ್ಮ ಆನಂದ ಇಂದ್ರಿಯಾತೀತವಾದ ಆತ್ಮಾನುಸಂಧಾನದಿಂದ ಉಂಟಾಗೋ ಆನಂದ ಆಗ್ಬೇಕು. ಹಾಗಾದ್ರೆ ಅದು ನಿರಂತರ ಆನಂದ ಆಗತ್ತೆ. ಅಂತಹ ಆನಂದನ ಪಡೆಯೋದಕ್ಕೆ ನಾವು ಸಾಧನಾ ಸ್ವರೂಪದ ಪ್ರಯತ್ನ ಮಾಡಬೇಕು. ಏನಂತೀರಾ? ಆ ಕಡೆ ನಮ್ಮ ಪ್ರಯತ್ನ ಇರುತ್ತಲ್ವಾ? ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
5: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
4: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
5: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಓ, ಇವತ್ತು ಕಥೆನ ರೆಡಿಯಾಗಿಟ್ಟಿದ್ದೀನಿ. ಕತೆ ಹೆಸರು ಗಂಧರ್ವ ಸೇನನ ಸಾವು ಅಂತ. ಕತೆ ಶುರು ಮಾಡಿಬಿಡ್ತೀನಿ. ಯಾಕೋ ಮಳೆ ಬರೋ ಹಾಗೆ ಕಾಣತ್ತೆ, ಆಮೇಲೆ ನಿಮಗೆ ಮನೆಗೆ ಹೋಗೋಕೆ ತೊಂದರೆ ಆಗತ್ತಲ್ಲ. ಒಬ್ಬ ರಾಜ ಇದ್ದ. ಅವನು ಎಂದಿನ ಹಾಗೆ ತನ್ನ ಅಡ್ಡೋಲಗನ್ನು ನಡೆಸ್ತಾ ಇದ್ದ. ದಿನ ಬಂದು ಕಲಾಪಗಳ ವ್ಯವಸ್ಥೆಯ ಮೇಲ್ವಿಚಾರಣೆ ಮಾಡ್ತಾ ಇದ್ದಂತಹ ಮಂತ್ರಿ ಅವತ್ತು ಇನ್ನೂ ಯಾಕೋ ಬಂದಿರಲಿಲ್ಲ. ರಾಜ ಅವನಿಗಾಗಿ ಕಾಯ್ತಾ ಇದ್ದ. ಅಷ್ಟರಲ್ಲೇ ಮಂತ್ರಿ ಬರ್ತಾನೆ. ಮಂತ್ರಿ ಗಟ್ಟಿಯಾಗಿ ಹೋ ಅಂತ ಅಳ್ತಾ ರಾಜ ದರ್ಬಾರನ್ನು ಪ್ರವೇಶ ಮಾಡ್ತಾನೆ. ರಾಜ ಅವನ ಅಳುವಿನ ಕಾರಣ ಏನು ಅಂತ ಕೇಳ್ತಾನೆ. ಮಂತ್ರಿ ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ವಂದಿಸಿ ಮುಖವನ್ನು ಅಷ್ಟಾವಕ್ರ ಮಾಡಿ ನಾಲಿಗೆಯನ್ನೇ ಹೊರಚಾಚ್ತಾನೆ.
7: ಅವನಿಗೆ ಏನಾಯ್ತು? ಅವನು ಯಾಕೆ ಹಾಗೆ ಮಾಡ್ದ?
8: ಅವನಿಗೆ ಚೇಳು ಗಜ್ಜಿರ್ಬೇಕು.
6: ಚೇಳು ತಂಟೆ ಮಾಡೋ ನಿಮಗ್ ಕಚ್ಚುತ್ತಷ್ಟೇ.
9: ಇಲ್ಲ ಇಲ್ಲ.
6: ಮತ್ತೆ ಸುಮ್ನಿರಿ, ಈಗ ಕತೆ ಕೇಳಿ. ಆತ ಮಹಾರಾಜ್ರೆ, ಗಂಧರ್ವ ಸೇನರು ತೀರ್ಕೊಂಡ್ರು ಅಂತ ಹೇಳ್ತಾ ಹೇಳ್ತಾ ಕೆಳಗ್ ಬಿದ್ದು ಮೂರ್ಛೆನೆ ಹೋದ. ಸತ್ತವನು ಯಾರೋ ದೊಡ್ಡ ರಾಜ ಇರಬೇಕು ಅಂತ ಈ ರಾಜ ಕಲಾಪಗಳನ್ನೆಲ್ಲ ಸ್ಥಗಿತಗೊಳಿಸಿ ಕಣ್ಣೀರು ಸುರಿಸ್ತಾ ಮೃತಗೊಂಡ ಗಂಧರ್ವ ಸೇನರ ಆತ್ಮಕ್ಕೆ ಶಾಂತಿ ಕೋರೋಕೆ 4 ದಿನಗಳ ಶೋಕಾಚರಣೆಯನ್ನ ರಾಜ್ಯದಾದ್ಯಂತ ಎಲ್ಲರೂ ಮಾಡಬೇಕು ಅಂತ ಆಜ್ಞೆ ಹೊರಡಿಸಿದ. ಮಂತ್ರಿ ಆರೈಕೆಗೆ

0: ರಾಜ ವೈದ್ಯರನ್ನು ಕರೆಯಿಸಿ ತಾನು ಅಂತಃಪುರಕ್ಕೆ ಹೊರಡ್ತಾನೆ. ಬಂದವನೇ ಕರುಳು ಕಿತ್ತು ಬರೋ ಹಾಗೆ ಅಳಕ್ಕೆ ಶುರು ಮಾಡ್ದ. ಅವನ ಅಳು ನೋಡಿ ರಾಣಿಯರು ಏನೋ ದೊಡ್ಡ ಅನಾಹುತ ಆಗಿದೆ ಅಂತ ಅವನ ಶೋಕದ ಕಾರಣ ಏನು ಅಂತ ಕೇಳಿದರು. ರಾಜ ಬಿಕ್ತ, ಗಂಧರ್ವ ಸೇನರು ತೀರ್ಕೊಂಡ್ರು ಅಂದ. ಅವನ ಕಂಠ ಬಿಗಿದು ಬಂದಿತ್ತು. ರಾಜನ ಈ ಸ್ಥಿತಿ ನೋಡಿ ರಾಣಿಯರಿಗೂ ಕೂಡ ದುಃಖ ಉಕ್ಕಿ ಬಂತು. ಯಾರೋ ರಾಜನಿಗೆ ಆಪ್ತರಾದವರು ಇರಬೇಕು, ರಾಜನ ದುಃಖ ನಮ್ಮ ದುಃಖ ಅಂದ್ಕೊಂಡು ಅವರೂ ಕೂಡ ಕರುಳು ಹಿಂಡೋ ಹಾಗೆ ಅಳಕ್ಕೆ ಶುರು ಮಾಡಿದರು. ಆಗ ಸಖಿಯರೆಲ್ಲ ಓಡೋಡಿ ಬಂದರು ರಾಣಿಯರನ್ನು ಸಮಾಧಾನ ಮಾಡ್ತಾ ಅವರ ದುಃಖಕ್ಕೆ ಕಾರಣ ಏನು ಅಂತ ಕೇಳಿದರು. ಆಗ ರಾಣಿಯವರು, ಏನು ಹೇಳೋದು, ಗಂಧರ್ವ ಸೇನರು ಇಹಲೋಕ ತ್ಯಜಿಸಿಬಿಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇರಬೇಕಾದ್ರೆ ಅವರ ರೋದನ ಅನ್ನೋದು ತಾರಕಕ್ಕೇರ್ಬಿಟ್ಟಿತ್ತು. ತಮ್ಮ ಮಹಾರಾಣಿಯರು ಇಷ್ಟೊಂದು ದುಃಖ ಪಡ್ತಾ ಇದ್ದಾರೆ, ತೀರ್ಕೊಂಡವ ಇವರ ಹತ್ತಿರದ ಸಂಬಂಧಿ ಇರಬೇಕು, ಇವರೇ ಇಷ್ಟೊಂದು ಕಣ್ಣೀರು ಸುರಿಸ್ತಾ ಇರಬೇಕಾದ್ರೆ ನಾವು ಸುಮ್ಮನಿರೋದೆ, ಅವಶ್ಯವಾಗಿ ನಾವು ನಮ್ಮ ಶೋಕವನ್ನು ಪ್ರದರ್ಶಿಸಬೇಕು ಅಂದ್ಕೊಂಡು ಅವರೂ ಕೂಡ ಹೋ ಅಂತ ಎದೆ ಬಡ್ಕೊಂಡು ಬಡ್ಕೊಂಡು ಪೈಪೋಟಿಯಲ್ಲಿ ಅಳೋಕ್ಕೆ ಶುರು ಮಾಡ್ತಾರೆ.
1: ಅಯ್ಯೋ ರಾಮ, ತಮಾಷೆ ಆಗಿದೆ, ಅಳುವಿನ ಕಾಂಪಿಟೇಷನೇ ಇದು.
2: ಹೌದು ಚಿನ್ನು, ಅಳುವಿನ ಕಾಂಪಿಟೇಷನೇ ಇದು. ಅಲ್ಲ, ಅವ್ರು ಹೇಗೆ ಹತ್ತಿರ್ಬೋದು?
3: ನಾವು ಹೇಳ್ತೀವಿ, ನಾವು ಹೇಳ್ತೀವಿ.
0: ಸಾಕ್ ಮಾಡ್ರೋ, ಕೇಳಲಾರೆ ಕತೆ ಹೇಳ್ತೀನೀಗ, ಅದನ್ನ ಕೇಳಿ ಈಗ. ಒಟ್ಟಿನಲ್ಲಿ ಇಡೀ ಅಂತಃಪುರವೇ ಅಳುವಿನ ದನಿಯನ್ನ ಮಾರ್ದನಿಸ್ತಾ ಇತ್ತು. ಆ ಸೇವಕಿಯರಲ್ಲಿ ಒಬ್ಳು ಚುರುಕು ಬುದ್ಧಿಯೊಳಗಿದ್ಲು. ಅವಳಿಗೆ ಅಂತಃಪುರದಲ್ಲಿ ಎದ್ದ ಈ ಅಳುವಿನ ಕೋಲಾಹಲ ಯಾಕೆ ಅಂತ ತಿಳಿಯಲಿಲ್ಲ. ಅವಳು ಮಹಾರಾಣಿ ಹತ್ರ ಬಂದು, ಮಹಾರಾಣಿಯವರೇ, ಎಲ್ಲರೂ ಏಕೆ ಅಳ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಆಗ ರಾಣಿ ದೊಡ್ಡ ಉಸಿರು ಬಿಟ್ಟು, ಪಾಪ ಗಂಧರ್ವ ಸೇನರು ತೀರಿ ಹೋದರು, ಇಷ್ಟು ದೊಡ್ಡ ವಿಷಯ ನಿನಗೆ ತಿಳಿಯದೇ ಅಂತ ಕೇಳಿದಾಗ ಸೇವಕಿ ಕುತೂಹಲದಿಂದ, ಯಾರವರು, ತಮ್ಮ ಆಪ್ತರೇ ಅಥವಾ ಮಹಾರಾಜರ ಹತ್ತಿರದ ನೆಂಟರೇ ಅಂತ ಕೇಳಿದಾಗ ರಾಣಿ ತಬ್ಬಿಬ್ಬಾಗಿ, ಅವರು ಯಾರು ಅಂತ ನನಗೂ ತಿಳಿಯದು ಅಂತ ಹೇಳಿ ರಾಜನ ಹತ್ರ ಓಡಿ ಬರ್ತಾಳೆ. ಗಂಧರ್ವ ಸೇನ ಯಾರು ಅಂತ ರಾಜನನ್ನು ಕೇಳ್ತಾಳೆ.
2: ನಿಜವಾಗ್ಲೂ ಗಂಧರ್ವ ಸೇನ ಯಾರು ಪುನಜ್ಜಿ?
0: ನಂಗೊತ್ತಿಲ್ಲಪ್ಪ, ಕತೆ ಕೇಳಿ ಈಗ, ಮುಂದೆ ಗೊತ್ತಾಗ್ಬೋದು. ಈಗ ಕತೆ ಕೇಳಿ ಗೊತ್ತಾಗತ್ತೆ ನಿಮ್ಗೆ. ಆಗ ರಾಜ ತಟ್ ಅಂತ ಅಳು ನಿಲ್ಸಿ ಕಣ್ಕಂಡು ಬಿಡ್ತಾ, ತನಗೂ ಗೊತ್ತಿಲ್ಲ ಅಂದ. ತಾನೆಂತ ಮೂರ್ಖತನದ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಸೀದಾ ರಾಜ ದರ್ಬಾರಿಗೆ ಬರ್ತಾನೆ. ಈಗಾಗಲೇ ವೈದ್ಯೋಪಚಾರದಿಂದ ಸುಧಾರಿಸಿಕೊಂಡ ಮಂತ್ರಿಯನ್ನು ಕರೆಸಿ, ಮಂತ್ರಿಗಳೇ, ಕೀರ್ತಿಶೇಷರಾದ ಆ ಗಂಧರ್ವ ಸೇನರು ಯಾರು ಅಂತ ಕೂಗಿ ಕೇಳ್ತಾನೆ. ಮಂತ್ರಿಗೆ ಮತ್ತೊಮ್ಮೆ ಮೂರ್ಛೆ ಹೋಗೋ ಹಾಗೆ ಆಯಿತು. ಪ್ರಭುಗಳೇ, ಅವರು ಯಾವ ಘನ ವ್ಯಕ್ತಿ ಅಂತ ನನಗೂ ಗೊತ್ತಿಲ್ಲ, ಆದರೆ ಸೇನಾಪಡೆಯ ಮುಖ್ಯಸ್ಥನು ಗಂಧರ್ವ ಸೇನರು ಸತ್ತರು, ಗಂಧರ್ವ ಸೇನರು ಸತ್ತರು ಅಂತ ಗಂಟಲು ಹರ್ಕೊಂಡು ಬೊಬ್ಬಿರಿತಾ ಇದ್ದ. ಅದನ್ನು ಕಂಡು ನಾನೂ ಅತ್ತೆ ಅಂತ ಹೇಳ್ದ. ರಾಜನಿಗೆ ಕೋಪ ಬುಗಿಲ್ಲನತ್ತೆ. ಎಲ್ಲ ಈ ಮೂರ್ಖ ಮಂತ್ರಿಯೇ, ನಿನ್ನಿಂದಾಗಿ ನನ್ನ ಗೌರವ ಹೋಯಿತು, ಈಗಲೇ ಹೋಗಿ ಅವನಾರೆಂದು ತಿಳಿದು ಬಾ, ಹೀಗೆ ಹೇಳಿ ಗರ್ಜಿಸ್ತಾನೆ. ಇದೆಂತ ಪೇಚಾಟ ಕಿಟ್ಕೊಂಡ್ಬಿಡ್ತು ಅಂತ ಹೇಳಿ ಮಂತ್ರಿ ಅಲ್ಲಿಂದ ಕಾಲ್ಕಿತ್ತ. ಪಡೆಯ ಮುಖ್ಯಸ್ಥನ ಮೇಲೆ ಹರಿಹಾಯ್ತಾ, ಯಾರದು ಗಂಧರ್ವ ಸೇನಾ, ಹೀಗೆ ಹೇಳಿ ಕಣ್ಣು ಕೆಂಪು ಮಾಡಿಕೊಂಡು ಬೈತಾನೆ. ಮುಖ್ಯಸ್ಥ ಹೆದರಿ ಗಡ ಗಡ ನಡುಗ್ತಾ, ಮಂತ್ರಿಗಳೇ, ನಿಜಕ್ಕೂ ನನಗೆ ಅವರು ಯಾರು, ಹೇಗೆ ಸತ್ತರು ಎಂಬುದನ್ನು ನಾನು ತಿಳಿಯೇ, ಆದರೆ ಅವರು ಮೃತರಾದರೆಂದು ಸ್ವತಃ ನನ್ನ ಹೆಂಡತಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಳು. ನನಗೂ ಬಹಳ ದುಃಖವಾಯಿತು, ನಿಮ್ಮೊಡನೆ ಆ ದುಃಖ ಹಂಚಿಕೊಳ್ಳೋಣ ಎಂದು ಹೇಳಿದೆ ಸ್ವಾಮಿ, ಮತ್ತೇನು ನಾನು ಅರಿಯೇ ಅಂತ ಹೇಳಿದಾಗ ಮಂತ್ರಿಗೆ ಆಕಾಶ ಕಳಚಿ ತಲೆಯ ಮೇಲೆ ಬಿದ್ದಾಗ ಆಗುತ್ತೆ. ನನ್ನಿಂದ ಇಂಥ ಮೂರ್ಖತನ ಹೇಗಾಯಿತು? ಈಗ ಗಂಧರ್ವ ಸೇನನ ಪೂರ್ವಾಪರ ತಿಳಿಯಲೇಬೇಕಲ್ಲ, ರಾಜಾಜ್ಞೆ ಮೀರುವುದುಂಟೆ, ನಡಿ ನಿನ್ನ ಮನೆಗೆ ಅಂತ ಹೇಳ್ತಾ ಮುಖ್ಯಸ್ಥನ ಮನೆಗೆ ಬರ್ತಾನೆ.
2: ರಾಮ್ ರಾಮ, ಇದೊಳ್ಳೆ ಹನುಮಂತನ್ ಬಾಲಕ್ ತರ ಬೆಳೀತಾ ಇದೆ.
1: ಹಾ, ಹನುಮಂತನ್ ಬಾಲನ,
0: ಹೌದು ಪುಟ್ಟ, ಹನುಮಂತನ ಬಾಲನೇ. ಹಾ, ಆಗ ಮಂತ್ರಿ ತಾಯೇ ಯಾರಮ್ಮ ಆ ಗಂಧರ್ವ ಸೇನಾ ಅಂತ ವಿಚಾರಿಸ್ತಾನೆ. ಹೆಂಡತಿ ಗಲುಬಿಲಿಯಿಂದ ಅವ್ರು ಯಾರು ಅಂತ ನನಗೂ ತಿಳಿಯದು ಮಹಾಮಂತ್ರಿಗಳೇ. ಇವತ್ತು ಬಟ್ಟೆ ಒಗೆಯಕ್ಕೆ ಅಂತ ಕೆರೆಗೆ ಹೋಗಿದ್ದೆ. ಅಲ್ಲಿ ಆ ಮಡಿವಾಳ್ತಿ ಬಟ್ಟೆ ಒಗೆಯೋ ಕಲ್ ಮೇಲೆ ಕೂತು ತನ್ನ ಗಂಧರ್ವ ಸೇನ ಸತ್ತಿದ್ದಾನೆ ಅಂತ ಬಾಯಿ ಬಡ್ಕೊಂಡು ಒಂದೇ ಸಮನೆ ಅಳ್ತಾ ಇದ್ಲು. ಅದನ್ನು ನೋಡಿ ನನಗೂ ಅಳು ಬಂತು. ನಾನು ಅತ್ತೆ ಅಳ್ತಾ ಮನೆಗೆ ಬಂದೆ. ಇವರೂ ಎದುರಾದರು, ಇವರಿಗೆ ವಿಷಯ ತಿಳಿಸಿದೆ ಅಷ್ಟೇ ಅಂತ ಹೇಳ್ತಾಳೆ. ಮಂತ್ರಿಗೆ ಭೂಮಿ ಬಾಯಿ ಬಿಡಬಾರ್ದೆ ಎನ್ನೋ ಹಾಗೆ ಅನಿಸುತ್ತೆ. ಇದು ಒಳ್ಳೆ ಗಂಧರ್ವ ಸೇನರಾದ್ರಲ್ಲ, ಸತ್ತು ತಮ್ಮ ಮಂತ್ರಿ ಪದವಿಗೆ ಸಂಚಕಾರ ತಂದಿಟ್ನಲ್ಲ, ಯಾರಿರ್ಬೋದು ಈ ಗಂಧರ್ವ ಸೇನಾ ಅಂತ ತಲೆ ತಲೆ ಚಚ್ಕೊಳ್ತಾನೆ. ಸರಿ, ಇವರು ದಿಬ್ಬಣ ಮಡಿವಾಳ್ತಿಯ ಮನೆಗೆ ಹೋಗುತ್ತೆ. ಮಂತ್ರಿ ನೀನಾದರೂ ಹೇಳಿಬಿಡಮ್ಮ ಆ ಗಂಧರ್ವ ಸೇನರು ಯಾರು ಅಂತ, ಹೀಗೆ ಮಡಿವಾಳ್ತಿಗೆ ಕೈ ಮುಗಿದು ಕೇಳ್ತಾನೆ ಮಂತ್ರಿ. ಸುಮ್ಮನೆ ಇದ್ದ ಮಡಿವಾಳ್ತಿ ಇದ್ದಕ್ಕಿದ್ದ ಹಾಗೆ ತನ್ನ ಅಳುವಿನ ಆಲಾಪನೆ ಶುರು ಮಾಡ್ಕೊಳ್ತಾಳೆ. ಏನು ಹೇಳಲಿ ಮಂತ್ರಿಗಳೇ, ನನ್ನದು ಎಂತಹ ಕೆಟ್ಟ ಭಾಗ್ಯ ಹೇಳಿ. ಮುದ್ದಿನಿಂದ ಗಂಧರ್ವ ಸೇನಾ ಅಂತ ಕರಿತಿದ್ದೆ, ನನ್ನ ಸ್ವಂತ ಮಗನಾಗಿದ್ದ, ನನ್ನ ಸಂಗಾತಿಯಾಗಿದ್ದ, ನಾನು ಅವನನ್ನು ಎಷ್ಟು ಮುಚ್ಚಟೆಯಿಂದ ಸಾಕಿದ್ದೆ. ಈಗ ನನ್ನ ಜೀವನ ಹೇಗೆ ಸಾಗುತ್ತೋ ಗೊತ್ತಿಲ್ಲ. ನನ್ನ ಹೊಟ್ಟೆಗೆ ಕಲ್ಲು ಹಾಕ್ಬಿಟ್ಟ, ಅವನಿಗಾಗಿ ನನ್ನ ಮನಸ್ಸು ಈಗಲೂ ಮಿಡಿತಿದೆ ಅಂತ ತನ್ನ ಅಳುವನ್ನು ಮುಂದರ್ಸ್ತಾ ಇರಬೇಕಾದ್ರೆ ಮಂತ್ರಿ ತಡೆದು, ಅದೆಲ್ಲ ಇರಲಿ ಕಣಮ್ಮ, ಆ ಗಂಧರ್ವ ಸೇನೆ ಯಾರು ಅಂತ ಕೇಳಿದಾಗ, ಅವನ ಊರಿನವರು ಬಟ್ಟೆ ಹೊತ್ತು ನನ್ನ ಊರ್ಗೋಲಾಗಿದ್ದ ಕತ್ತೆ ಅಂತ ಅನ್ಲು.
3: ಗಂಧರ್ವ ಸೇನಾ ಒಂದು ಕತ್ತೆನಾ?
2: ಅಯ್ಯೋ, ಇದೊಳ್ಳೆ ತಮಾಷೆ ಆಗಿದೆ.
0: ತಮಾಷೆನೆ. ಅವಳ ಮಾತು ಕೇಳಿ ಮಂತ್ರಿ ಹೌ ಹಾರ್ಬಿಟ್ಟ. ಗಂಡ ಹೆಂಡತಿ ಇಬ್ರು ಒಬ್ರು ಮುಖ ಒಬ್ರು ನೋಡ್ಕೊಳ್ತಾರೆ. ಮಂತ್ರಿ ನಿನ್ನ ಮಾತು ಕೇಳಿ ನಾನು ಕೆಟ್ಟೆ ಅಂತ ಅವನನ್ನು ತೂತ್ಕರಿಸಿ ರಾಜನ ಹತ್ರ ಓಡಿ ಬರ್ತಾನೆ. ಬಂದು ಅಡ್ಡ ಬಿದ್ದು ಗಟ್ಟಿಯಾಗಿ ಅರಸನ ಪಾದವನ್ನು ಹಿಡ್ದ. ಅರಸ ಕೊಸರಾಡ್ತಾ, ಯಾರದು ಗಂಧರ್ವ ಸೇನರು ತಿಳಿಯುತ್ತೆ ಅಂತ ಗರ್ಜಿಸ್ತಾನೆ. ಮಂತ್ರಿ ತರ ತರನೇ ನಡುಗ್ತಾ, ಪ್ರಭುಗಳೇ ಅನರ್ಥ ಆಯಿತು. ನಮ್ಮನ್ನೆಲ್ಲ ಇಷ್ಟು ಅಳಿಸಿದ ಗಂಧರ್ವ ಸೇನರು ಊರ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಅಂತ ಅಂದ. ರಾಜ ಢಂಗಾಗ್ಬಿಟ್ಟ. ಕೂಡಲೇ ಸಾವರಿಸ್ಕೊಂಡು ಮಂತ್ರಿಗೆ ಬೈಗಳದ ಸುರಿ ಮಳೆ ಸುರಿಸಿದ್ದ. ಆದರೆ ಮಂತ್ರಿಯನ್ನು ಶಿಕ್ಷಿಸುವಂತಹ ಗೋಜಿಗೆ ಮಾತ್ರ ಹೋಗಲಿಲ್ಲ.
2: ಯಾಕೆ ಶಿಕ್ಷೆ ಕೊಡಲಿಲ್ಲ ಮಂತ್ರಿಗೆ ರಾಜ?
1: ಯಾಕಂದ್ರೆ ಮೊದಲು ಗಂಧರ್ವ ಸೇನಾ ಯಾರು ಅಂತ ಅವ್ನು ಕೇಳಲೇ ಇಲ್ವಲ್ಲ.
4: ಹೌದು, ಅವಂದೇ ತಪ್ಪು ಅದಕ್ಕೆ.
0: ಆಗ ಅವನು, ಮಂತ್ರಿಗಳೇ ಈ ಸುದ್ದಿ ಎಲ್ಲೂ ಹರಡದಂತೆ ನೋಡಿ ಹೇಳಿ ಆಜ್ಞಾಪಿಸಿದ. ಮಂತ್ರಿ ಮಹಾಶಯ ಈ ಕೆಲಸ ತಾನು ಮಾಡಿದ್ರೆ ತಾನು ಮಂತ್ರಿ ಪದವಿ ಕಳ್ಕೊಳ್ಳೋದು ಖಂಡಿತ ಅಂತ ತಿಳಿದು ಸುದ್ದಿ ಅರಮನೆಯಿಂದ ಹೊರಗೆ ಹೋಗದೇ ಇದ್ದ ಹಾಗೆ ಕಟ್ಟುನಿಟ್ಟಿನ ವ್ಯವಸ್ಥೆ ಮಾಡ್ದ. ಆದರೆ ಸುದ್ದಿ ಅಂತಃಪುರಕ್ಕೆ ತಲುಪೇ ಬಿಡ್ತು. ಆಗ ರಾಣಿಯರೆಲ್ಲ, ಗಂಧರ್ವ ಸೇನರ ಅಂತ್ಯಕ್ರಿಯೆ ಎಲ್ಲಿ, ಯಾವಾಗ? ಕುರಿ ಒಂದು ಹಳ್ಳಕ್ಕೆ ಬಿದ್ದಿದ್ದೇ ಸರಿ, ಹಿಂಡಿಗೆ ಹಿಂಡೇ ಹಳ್ಳ ಸೇರ್ತು ಅಂತ ತಮಾಷೆ ಮಾಡ್ತಾ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನ ನೆಂದು ನೆಂದು ಪಕ್ಕೆ ಹಿಡಿದು ನಕ್ರಂತೆ. ಈಗ ಈ ಕತೆ ಏನು ಹೇಳುತ್ತೆ ಹೇಳಿ ನೋಡೋಣ.
2: ಯಾರೋ ಒಬ್ರು ಮಾಡಿದ್ರಂತ ವಿಷಯವನ್ನು ಪೂರ್ಣವಾಗಿ ತಿಳಿದೆ ಅವ್ರನ್ನ ಅನುಸರಿಸಿದ್ರೆ ಬೇಸ್ತು ಬಿಡಬೇಕಾದಿತ್ತು. ಜೋಕೆ ಅಂತೂ ಇಂತೂ ಕೊನೆಗೆ ಗೊತ್ತಾಯ್ತು ಗಂಧರ್ವ ಸೇನಾ ಯಾರು ಅಂತ. ಸರಿ ಅಜ್ಜಿ, ನಾವೇನ್ ಬರ್ತೀವಿ.
0: ಹಾ, ಬೇಗ ಬೇಗ ಹೊರಡಿ, ಮೋಡ ಕಪ್ಪುಗಟ್ಟಿದೆ, ಮಳೆ ಬರ್ಬೋದೀಗ.
3: ಮಳೆ ಎಲ್ಲಿದೆ ಅಜ್ಜಿ?
0: ಸರಿ ಹೊರಡಿ ಹೊರಡಿ ಬೇಗ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
8: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
15: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
14: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
15: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
14: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
13: LIC ಹರ್ ಪಲ್ ಆಪ್ಕೆ ಸಾಥ್.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. September 25 ಶುಕ್ರವಾರ ನಡೆಯಲಿರುವ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದ ವಿವಿಧ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾರ್ಗ ಬದಲಾವಣೆ ಹಾಗೂ ನಿಲುಗಡೆ ನಿಷೇಧಿಸಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. September 25 ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಸಂಚಾರ ಬದಲಾವಣೆ ಜಾರಿಯಲ್ಲಿರುತ್ತದೆ. ಬೆಂಗಳೂರು ಭದ್ರಾವತಿ ಕಡೆಯಿಂದ ಬರುವ ವಾಹನಗಳಿಗೆ ಮಾರ್ಗ ಬದಲಾವಣೆ. ಬೆಂಗಳೂರು ಭದ್ರಾವತಿ ಹಾಗೂ NRಪುರ ಕಡೆಯಿಂದ ಶಿವಮೊಗ್ಗಕ್ಕೆ ಬರುವ ಎಲ್ಲ ಭಾರಿ ವಾಹನಗಳು, ಬಸ್ಗಳು, ಸಿಟಿ ಬಸ್ಗಳು ಹಾಗೂ ಕಾರುಗಳು MRS ಸರ್ಕಲ್ನಿಂದ ಬೈಪಾಸ್ ರಸ್ತೆ ಮೂಲಕ ಸಂಚರಿಸಬೇಕು. ಚಿತ್ರದುರ್ಗ ಹಾಗೂ ಹೊಳೆಹೊನ್ನೂರು ಕಡೆಯಿಂದ ಬರುವ ಮತ್ತು ಹೊರ ಹೋಗುವ ಎಲ್ಲ ಭಾರಿ ವಾಹನಗಳು ಹಾಗೂ ಬಸ್ಸುಗಳು MRS ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮೂಲಕ ಸಂಚರಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಹೊನ್ನಾಳಿ, ಹರಿಹರ ಹಾಗೂ ದಾವಣಗೆರೆ ಕಡೆಯಿಂದ ಬರುವ ಮತ್ತು ಹೊರ ಹೋಗುವ ಎಲ್ಲ ಭಾರಿ ವಾಹನಗಳು ಹಾಗೂ ಬಸ್ಸುಗಳು ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಶಂಕರಮಠ ಸರ್ಕಲ್, ಹೊಳೆಹೊನ್ನೂರು ಸರ್ಕಲ್, ವಿದ್ಯಾನಗರ ಮತ್ತು MRS ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮೂಲಕ ಸಂಚರಿಸಬೇಕು. ಈ ಭಾಗಗಳಿಂದ ನಗರಕ್ಕೆ ಪ್ರವೇಶಿಸುವ ವಾಹನಗಳು ನಿಗದಿಪಡಿಸಿದ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಸೂಚಿಸಲಾಗಿದೆ. ಮುಂದಿನ ವಿವರ. ಜಗತ್ ಪ್ರಸಿದ್ಧ ಮೈಸೂರು ದಸರಾ ಉತ್ಸವ 2026 ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ದಸರಾ ಉತ್ಸವ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ 11-20 ಮೈಸೂರು ದಸರಾ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ 2026 ಆಯೋಜಿಸಲಾಗಿದೆ. ಈ ಮೇಳವು ಮೈಸೂರಿನ ಹಳೆಯ ಡಿಸಿ ಕಚೇರಿ ಎದುರಿನ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೈದಾನದಲ್ಲಿ ನಡೆಯಲಿದೆ. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಕನ್ನಡ ಪ್ರಕಾಶಕರು ಮತ್ತು ಮಾರಾಟಗಾರರು ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಬೆಂಗಳೂರು ಕಚೇರಿಯಲ್ಲಿ ಆಯಾ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಅಥವಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ಉಚಿತವಾಗಿ ಪಡೆದುಕೊಳ್ಳಬಹುದು. ಅರ್ಜಿಯೊಂದಿಗೆ ಮಳಿಗೆಯೊಂದಕ್ಕೆ 1,000 ರೂಪಾಯಿಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇವರ ಹೆಸರಿಗೆ ಪಡೆದು ಲಗತ್ತಿಸಬೇಕು. ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ಅಕ್ಟೋಬರ್ 5 ಸಂಜೆ 5 ಗಂಟೆಯೊಳಗೆ ನೋಂದಾಯಿತ ಅಂಚೆ ಅಥವಾ ಮುದ್ದಾಂ ಮೂಲಕ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು 560002 ಇವರಿಗೆ ಸಲ್ಲಿಸಬೇಕಾಗಿದೆ. ಮಳಿಗೆಗಳನ್ನು ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಮಾಹಿತಿಗಾಗಿ 0802-42845-16 ಈ ನಂಬರಿಗೆ ಸಂಪರ್ಕಿಸಬಹುದು ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. 2026-27 ಸಾಲಿಗೆ ಪರಿಶಿಷ್ಟ ಜಾತಿಗೆ ಸೇರಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳು ರಾಜ್ಯದಿಂದ ಮಹಾರಾಷ್ಟ್ರದ ನಾಗಪುರದಲ್ಲಿನ ದೀಕ್ಷಾ ಭೂಮಿಯಲ್ಲಿ ಅಕ್ಟೋಬರ್ 21 ನಡೆಯಲಿರುವ ಪ್ರವರ್ತನಾ ದಿನ ಕಾರ್ಯಕ್ರಮದ ಯಾತ್ರೆಗೆ ಅಕ್ಟೋಬರ್ 18-22

ಗೆ ಭೇಟಿ ನೀಡುವ ಯಾತ್ರಾರ್ಥಿಗಳನ್ನು ಆಯ್ಕೆ ಮಾಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಸಮಾಜ ಕಲ್ಯಾಣ ಇಲಾಖೆಯ ವೆಬ್ಸೈಟ್ https://swdservices.karnataka.gov.in ಮೂಲಕ ಅಕ್ಟೋಬರ್ 9 ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಶಿವಮೊಗ್ಗ ಜಿಲ್ಲೆಯವರಾಗಿರಬೇಕು ಹಾಗೂ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9480834314 ಹಾಗೂ ಕಚೇರಿಯ ದೂರವಾಣಿ ಸಂಖ್ಯೆ 08182240512 ಈ ನಂಬರ್ಗಳನ್ನು ಸಂಪರ್ಕಿಸುವಂತೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಡಿವಿಎಸ್ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತ ಆಗಿರುವ ಖಾಸಗಿ ಅನುದಾನಿತ ಕಾಲೇಜುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪ್ರತಿನಿಧಿಗಳ ಮಹತ್ವದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಖಾಸಗಿ ಅನುದಾನಿತ ಕಾಲೇಜುಗಳ ಸಂಘರಚನೆಗೆ ತೀರ್ಮಾನಿಸಲಾಯಿತು. ಖಾಸಗಿ ಅನುದಾನಿತ ಕಾಲೇಜುಗಳು ಎದುರಿಸುತ್ತಿರುವ ಶೈಕ್ಷಣಿಕ, ಆಡಳಿತಾತ್ಮಕ, ಆರ್ಥಿಕ ಹಾಗೂ ಸಿಬ್ಬಂದಿ ಸಂಬಂಧಿತ ವಿವಿಧ ಸಮಸ್ಯೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಕುವೆಂಪು ವಿಶ್ವವಿದ್ಯಾಲಯ ಸಂಯೋಜಿತ ಖಾಸಗಿ ಅನುದಾನಿತ ಕಾಲೇಜುಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂಘ ರಚಿಸಲಾಯಿತು. ವಿಶೇಷವಾಗಿ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳ ಭರ್ತಿ, ನೇಮಕಾತಿ ಮತ್ತು ಅನುಮೋದನೆ, ಅನುದಾನ ಬಿಡುಗಡೆ, ಸಿಬ್ಬಂದಿ ಸೇವಾ ವಿಚಾರಗಳು, ಕಾಲೇಜುಗಳ ಅಭಿವೃದ್ಧಿ, ಎನ್ಎಸ್ಎಸ್, ಎನ್ಸಿಸಿ, ಐಕ್ಯುಎಸಿ, ಯುಜಿಸಿ, ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ಮಟ್ಟದಲ್ಲಿ ಎದುರಾಗುತ್ತಿರುವ ವಿವಿಧ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಿತು. ಎಲ್ಲಾ ಸಮಸ್ಯೆಗಳನ್ನು ವೈಯಕ್ತಿಕವಾಗಿ ಪರಿಹರಿಸಿಕೊಳ್ಳುವ ಬದಲು ಎಲ್ಲಾ ಖಾಸಗಿ ಅನುದಾನಿತ ಕಾಲೇಜುಗಳು ಒಗ್ಗಟ್ಟಿನಿಂದ ಸರ್ಕಾರ, ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಕುವೆಂಪು ವಿಶ್ವವಿದ್ಯಾಲಯ ಸಂಯೋಜಿತ ಖಾಸಗಿ ಅನುದಾನಿತ ಕಾಲೇಜುಗಳ ಸಂಘ ರಚಿಸಲು ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧರಿಸಲಾಯಿತು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಖಾಸಗಿ ಅನುದಾನಿತ ಕಾಲೇಜುಗಳ ಒಕ್ಕೂಟ ರಚಿಸಲು ತೀರ್ಮಾನಿಸಲಾಯಿತು. ಡಿವಿಎಸ್ ಆಡಳಿತ ಸಮಿತಿ ಅಧ್ಯಕ್ಷ ಕೆ ಬಸಪ್ಪಗೌಡ ಅವರನ್ನು ಸಂಘದ ಅಧ್ಯಕ್ಷರನ್ನಾಗಿ, ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್, ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ಅವರನ್ನು ಉಪಾಧ್ಯಕ್ಷರನ್ನಾಗಿ, ಡಿವಿಎಸ್ ಕಾರ್ಯದರ್ಶಿ ಎಸ್ಪಿ ದಿನೇಶರನ್ನು ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಯಿತು. ತುಂಗಾ ಕಾಲೇಜು ಅಧ್ಯಕ್ಷ ಎಂಎನ್ ರಮೇಶ್ ಸಹಯೋಗ ಕಾರ್ಯದರ್ಶಿಯಾಗಿ, ಎಸ್ಕೆಬಿ ಪ್ರಸಾದ್ ಅವರನ್ನು ಕೋಶಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಖಾಸಗಿ ಅನುದಾನಿತ ಕಾಲೇಜುಗಳ ಒಗ್ಗಟ್ಟು ಮತ್ತು ಪರಸ್ಪರ ಸಹಕಾರದ ಮೂಲಕ ವಿದ್ಯಾರ್ಥಿಗಳು, ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಶಿಕ್ಷಣ ಸಂಸ್ಥೆಗಳ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಂಘವು ಕಾರ್ಯನಿರ್ವಹಿಸಲಿದೆ ಎಂದು ನಿರ್ಧರಿಸಲಾಯಿತು. ಇಂತಹ ಇಂಡಸ್ಟ್ರಿ ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಪ್ರತಿ ವರ್ಷದಂತೆ ಈ ಬಾರಿಯೂ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಂದರ್ಭದಲ್ಲಿ ಶನೇಶ್ವರ ದೇವಾಲಯದ ಎಲ್ಎಲ್ಆರ್ ರಸ್ತೆಯಲ್ಲಿ ಸೆಪ್ಟೆಂಬರ್ 25 ಶುಕ್ರವಾರ ರಾತ್ರಿ 7 ಗಂಟೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಪ್ರಸಾದ ವಿನಿಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಭಕ್ತರಿಗೆ ಅನ್ನಪ್ರಸಾದ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕ ವಿಜಯ್ ಕುಮಾರ್ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಗೆ ಕ್ಷಣಗಣನೆ ಆರಂಭವಾಗಿದೆ. ಸೆಪ್ಟೆಂಬರ್ 25 ಅನಂತ ಪದ್ಮನಾಭ ವ್ರತದ ದಿನವಾದ ಅಂದು ನಡೆಯುವ ವೈಭವದ ರಾಜಬೀದಿ ಉತ್ಸವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿವೆ ಎಂದು ಸಮಿತಿ ತಿಳಿಸಿದೆ. ನಗರದ ಪ್ರಮುಖ ವೃತ್ತ ಮತ್ತು ರಸ್ತೆಗಳಲ್ಲಿ ಮಹಾನ್ ವ್ಯಕ್ತಿಗಳ ಬ್ಯಾನರ್ಗಳು ರಾರಾಜಿಸುತ್ತಿವೆ. ವಿಸರ್ಜನಾ ಪೂರ್ವ ಮೆರವಣಿಗೆಯ ಹಿನ್ನೆಲೆಯಲ್ಲಿ ನಗರದೆಲ್ಲೆಡೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಸಿಂಹರೂಢ ಭವಾನಿದೇವಿ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ದಯಾಪಾಲಿಸುತ್ತಿರುವ ಪ್ರತಿಕೃತಿ ಹಾಗೂ ಗಾಂಧಿ ಬಜಾರ್ ಮುಖ್ಯದ್ವಾರದಲ್ಲಿ ಪಂಚಮುಖಿ ಆಂಜನೇಯ ಹಾಗೂ ಒರಿಸ್ಸಾದ ರಥದ ಮಾದರಿಯ ಪ್ರಗತಿಗಳನ್ನು ಅಳವಡಿಸಲಾಗಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಮುಂದಿನ ವಿವರ. ಯಕ್ಷಸಂಗಮ ಬಳಗದ ಸಂಯೋಜನೆಯಲ್ಲಿ ಯಕ್ಷರಾಘವ ಜಾನ್ಸಾಲೆ ಪ್ರತಿಷ್ಠಾನ ಹಾಗೂ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ 2ನೇ ವರ್ಷದ ಯಕ್ಷ ಸಂಭ್ರಮ ಕಾರ್ಯಕ್ರಮ ಸೆಪ್ಟೆಂಬರ್ 27 ಸಂಜೆ 4:35 ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಕೃಷ್ಣಾರ್ಜುನ ಹಾಗೂ ಶ್ರೀರಾಮ ಲವಕುಶ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ನಡೆಯಲಿದೆ. ಹಿಮ್ಮೇಳನದಲ್ಲಿ ಭಾಗವತರಾಗಿ ರಾಘವೇಂದ್ರ ಆಚಾರ್ಯ ಜಾನ್ಸಲೆ, ರಾಮಕೃಷ್ಣ ಹೆಗಡೆ ಹಿಲ್ಲೂರು ಹಾಗೂ ದರ್ಶನ್ ಗೌಡ ಗೂಳಿಹೊಳೆ, ಮದ್ದಲೆಯಲ್ಲಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಶಶಾಂಕ್ ಆಚಾರ್ಯ ಕಿರಿಮಂಜೇಶ್ವರ, ಚಂಡೆಯಲ್ಲಿ ಸುಜನ್ ಹಾಲಾಡಿ ಹಾಗೂ ಪ್ರಜ್ವಲ್ ಮುಂಡಾಡಿ ಭಾಗವಹಿಸಲಿದ್ದಾರೆ. ಮುಮ್ಮೇಳದಲ್ಲಿ ವಿದ್ಯಾಧರ ರಾವ್ ಜಳವಳ್ಳಿ, ನೀಲ್ಕೋಡ್ ಶಂಕರ ಹೆಗಡೆ, ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ, ಉದಯ ಹೆಗಡೆ ಕಡಬಾಳ, ವಿಶ್ವನಾಥ್ ಆಚಾರ್ಯ ತೊಂಬಟ್ಟು, ಸುಧೀರ್ ಉಪ್ಪೂರು, ಹರೀಶ್ ಮೊಗವೀರ್ ಜಪ್ತಿ, ಸಂತೋಷ್ ಹೆಂಗವಳ್ಳಿ, ಕೆಜಿ ಕಾರ್ತಿಕ್, ರವೀಂದ್ರ ದೇವಾಡಿಗ ಕಮಲಶಿಲೆ, ಪುರಂದರ ಮೋಡ್ಕಣಿ, ಆತ್ರೇಯ ಗಾಂವ್ಕರ್ ಸೇರಿದಂತೆ ಹಲವು ಹಿರಿಯ ಹಾಗೂ ಕಿರಿಯ ಕಲಾವಿದರು ಭಾಗವಹಿಸಲಿದ್ದಾರೆ. ಗೌರವ ಪ್ರವೇಶ ಹೊರತುಪಡಿಸಿ 200 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಟಿಕೆಟ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಾಗರಾಜ್ ಅವರ ಮೊಬೈಲ್ ಸಂಖ್ಯೆ 9845863549 ಈ ನಂಬರಿಗೆ ಅವರನ್ನು ಸಂಪರ್ಕಿಸಬಹುದು. ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಯಕ್ಷ ಸಂಗಮ ಬಳಗ ಕೋರಿದೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು
0: ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
2: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
3: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
4: ನಂದಿನಿ ಪರಿಶುದ್ಧತೆಯ ಪ್ರತೀಕ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ಪ್ರೀತಿಯ ಕೇಳುಗರೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ, ಓಕೆನಾ? ಸೊ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಪ್ರಾಣಿಗಳು ಒಂದ್ ಕಡೆ, ಪಕ್ಷಿಗಳು ಒಂದ್ ಕಡೆ, ನದಿ, ಕಾಡು, ಬೆಟ್ಟ, ಗುಡ್ಡ, ಜಲಚರಗಳು, ಜಲಪಾತಗಳು ಮತ್ತೊಂದ್ ಕಡೆ. ಹೀಗೆ ಪರಿಸರ ಅಂದ್ರೆ ಒಂದು ವಿಸ್ಮಯ. ಆ ವಿಸ್ಮಯ ಜಗತ್ತಿನೊಳಗೆ ನಾವು ಹೋಗ್ಬೇಕು ಅನ್ನೋದೇ ಮತ್ತೊಂದ್ ರೀತಿ ಖುಷಿ ಪಡೋ ವಿಷಯ. ಹಾಗಿದ್ಮೇಲೆ ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಒಂದು ಪಕ್ಷಿ, ಬುಲ್ಬುಲ್ ಪಕ್ಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಬಯೋಡೈವರ್ಸಿಟಿ ರಿಸರ್ಚರ್ ಆದಂತಹ ಡಾಕ್ಟರ್ ನಂದಾ ಅಪ್ಪಾಜಿಯವರು ಕೂಡ ಬುಲ್ಬುಲ್ ಪಕ್ಷಿಯ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಕೇಳುಗರೆ, ನಾವು ಈ ಪಕ್ಷಿಯಿಂದ ಕಲಿಯುವಂಥದ್ದು ತುಂಬಾ ಇದೆ ಅಲ್ವಾ? ಹಾಗೆ ನಾವು ನಿನ್ನೆ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ, ಈ ಬುಲ್ಬುಲ್ ಪಕ್ಷಿಗಳು ಕೂಡ ತಾವು ಗೂಡನ್ನ ಕಟ್ಟುವಾಗ ಜೋಪಾನವಾಗಿ ಗೂಡು ಕಟ್ಟುತ್ತೆ. ಆ ಗೂಡು ಯಾವುದೇ ಕಾರಣಕ್ಕೂ ಶತ್ರುಗಳಿಗೆ ಗೊತ್ತಾಗಬಾರದು, ಜೊತೆಗೆ ತನ್ನ ಮೊಟ್ಟೆಗಳಿಗಾಗಿರ್ಬೋದು, ಮರಿಗಳಿಗೆ ಸುರಕ್ಷತೆ ಇರಬೇಕು, ಆ ರೀತಿ ಆಲೋಚನೆಯನ್ನ ಮಾಡಿ ಗೂಡು ಕಟ್ಟುತ್ತೆ. ನಂತರದಲ್ಲಿ ಆಹಾರವನ್ನ ತರೋದ್ ಕೂಡ ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ. ನಂದಾ ಸರ್ ಹೇಳ್ತಾ ಇದ್ರು, ಬುಲ್ಬುಲ್ ಪಕ್ಷಿಗಳು ಹೆಚ್ಚಾಗಿ ಆಹಾರ ಸಿಗುವಂತಹ ಜಾಗವನ್ನ ನೋಡ್ಕೊಂಡು, ಅಂದ್ರೆ ಫುಡ್ ರಿಸೋರ್ಸ್ ಹತ್ರನೇ ಗೂಡನ್ನ ಕಟ್ಟುತ್ತೆ ಅಂತ. ಹೀಗೆಲ್ಲ ಇರುವಾಗ ಈ ಒಂದು ಬುಲ್ಬುಲ್ ಪಕ್ಷಿಗಳು ಎಷ್ಟು ದಿನ ಆದ ಮೇಲೆ ಒಂದು ಮೊಟ್ಟೆಗೆ ಕಾವನ್ನ ಕೊಟ್ಟು ಮರಿ ಮಾಡುತ್ತೆ, ಆ ಮರಿಯನ್ನ ಹೇಗೆ ಜೋಪಾನ ಮಾಡ್ಕೊಳುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಂದ ಸರ್ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ಬುಲ್ಬುಲ್ ಪಕ್ಷಿಯ ಬಗ್ಗೆ ಮಾತುಕತೆನ ಮುಂದುವರಿಸೋಣವಾ? ನಂದ ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಇವತ್ತು ಕೂಡ ಬುಲ್ಬುಲ್ ಪಕ್ಷಿಯ ಬಗ್ಗೆ ಕೆಲವೊಂದಿಷ್ಟು ಕುತೂಹಲಕಾರಿ ಪ್ರಶ್ನೆಗಳು ನನಗೆ ಕಾಡ್ತಾ ಇದೆ ಸರ್. ಆ ಪ್ರಶ್ನೆಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ, ದಯಮಾಡಿ ನೀವು ಅದಕ್ಕೆ ಉತ್ತರಿಸ್ಬೇಕು. ಓಕೆ ಸರ್, ಈಗ ಒಂದು ಮಗು ಹುಟ್ಟಿದಾಗಿನಿಂದ ಅದಕ್ಕೆ ಅಂಬೆಗಲ್ ಹಾಕಿ ನಡೆಯೋದಕ್ಕೆ ಒಂದಿಷ್ಟು ಸಮಯ ಬೇಕಾಗತ್ತೆ. ಹೀಗಿರುವಾಗ ಈ ಪಕ್ಷಿಗಳು, ಅದರಲ್ಲೂ ಬುಲ್ಬುಲ್ ಪಕ್ಷಿ ಏನಿದೆ, ಈ ಪಕ್ಷಿಗಳ ಮೊಟ್ಟೆಯನ್ನ ಕಾವು ಕೊಟ್ಟಿ ಮರಿ ಮಾಡೋದಕ್ಕೆ ಸುಮಾರು 12-13 ದಿನಗಳು ಕಾಲ ತಗೊಳುತ್ತೆ ಅಂತ ಹೇಳಿದ್ರಿ. ಅದಾದ್ಮೇಲೆ ಈ ಪಕ್ಷಿಗಳು ಹಾರೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಅದ್ರ ಬಗ್ಗೆ ಹೇಳ್ಬೋದಾ ಸರ್?
10: 21-22 ದಿನ ಹಂಗೆ 18-19-20 ಡೇಸ್ ಆಗ್ತಾ ಇದ್ದಂಗೆ ಮರಿಗಳೇನು ಮಾಡ್ತಾರೆ, ದೇ ಸ್ಟಾರ್ಟ್ ಫ್ಲಾಪಿಂಗ್. ಅಂದರೆ ಅವ್ರಿಗಾಗಲೇ ಗೂಡು ಜಾಗ ಚಿಕ್ಕದನ್ಸಕ್ಕೆ ಶುರು ಆಗಿಬಿಡುತ್ತೆ. ಸ್ವಲ್ಪ ಎದ್ದು ಕೈ ಕಾಲಾಡಿಸ್ಬೇಕು ಅಥವಾ ಹೊರಗಡೆ ಬರಬೇಕು ಅನ್ನೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಜಸ್ಟ್ ಸಣ್ಣದಾಗಿ ಫ್ಲಾಪ್ ಮಾಡ್ತಾ ಇರ್ತಾರೆ. ಯಾವಾಗ ಅವ್ರು ಫ್ಲಾಪ್ ಮಾಡಿ ನೆಸ್ಟಿಂದ ಬಾರ್ಡಲ್ಲಿ ಬಂದು ಕೂರಕ್ಕೆ ಶುರು ಮಾಡ್ತಾರೆ, ಅಪ್ಪ ಅಮ್ಮನಿಗೆ ಗೊತ್ತಾಗ್ಬಿಡುತ್ತೆ ನಾವು ದೇ ಆರ್ ರೆಡಿ ಟು ಫ್ಲೈ. ಇವಾಗ ಅವರು ಹಾರಲಿಕ್ಕೆ ತಯಾರಾಗಿದ್ದಾರೆ, ಇವನ್ನ ಅವರು ಸ್ವಂತ ಗೂಡಲ್ಲಿ ಇರೋದಿಲ್ಲ, ಹೊರಗಡೆ ಹೋಗ್ತಾರೆ ಅಂತೇಳಿ. ಸೊ ಅದು ಯಾವ ಒಂದು ಪರ್ಟಿಕ್ಯುಲರ್ ಡೇ ಅನ್ನೋದನ್ನ ಅವ್ರು ಪಕ್ಕ ಗುರುತಿಸ್ಕೊತಾರೆ. ಪಕ್ಕ ಗುರುತಿಸ್ಕೊಂಡು ಅವರು ಮಕ್ಕಳು ಇನ್ನೇನು ಗೂಡಿಂದ ಆರಕ್ಕೆ ತಯಾರಾಗ್ತಾ ಇದ್ದಾರೆ ಅನ್ಬೇಕಾದ್ರೆ 1 meter ದೂರದಲ್ಲಿ ಅಥವಾ 1.5 meter ದೂರದಲ್ಲಿ ಅವ್ರ ನೆಸ್ಟ್ ಕಾಣಬೇಕು. ಆ ರೀತಿಯಲ್ಲಿ ಅಪ್ಪ ಮತ್ತು ಅಮ್ಮ ಇಬ್ಬರು ಕೂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಯಾರು ಪ್ರೆಡೇಟರ್ ಇಲ್ಲದೇ ಇರೋದನ್ನ ಸಹ ಗಮನ ನೋಡಿಸ್ತಾ ಇರ್ತಾರೆ. ಬೈ ಚಾನ್ಸ್ ಏನಾದರೂ ಪ್ರೆಡೇಟರ್ ಬೆಕ್ಕೆ ಏನಾದ್ರು ಬಂತು ಕೆಳಗಡೆ, ಮೋಸ್ಟ್ ಆಫ್ ದ ಟೈಮ್ ನಗರ ಅಂತ ಹೇಳಿದ್ಮೇಲೆ ಮನೆ ಹತ್ರ ಗೂಡು ಕಟ್ಟಿರುತ್ತೆ ಅಂದಮೇಲೆ ಬೆಕ್ಕೆ ಜಾಸ್ತಿ ಕಾಣಿಸೋದು ಅವರಿಗೆ.
9: ಓಕೆ ಸರ್, ನೀವೇ ಹೇಳಿದ ಹಾಗೆಯೇ ಒಂದು 21 ದಿನಗಳ ನಂತರ ಹಾರಾಟಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳಿದ್ರಿ. ಈಗ ಹಾರಾಟಕ್ಕೆ ಅವಾಗ ತಾನೇ ಪ್ರಾರಂಭ ಮಾಡಿರುವಂತಹ ಒಂದು ಪಕ್ಷಿಗೆ ಶತ್ರುಗಳು ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋದಾದ್ರೂ ಗೊತ್ತಾಗೋದಾದ್ರೂ ಹೇಗೆ ಸರ್, ಅದ್ರ ಬಗ್ಗೆ ಹೇಳಿ ಸರ್.
10: ಬೆಕ್ಕೇನಾರು ಕಾಣಿಸ್ತಿದೆ ಅಂದರೆ ಆ ಕಾಲೇ ಅಪ್ಪಂದು ಅಮ್ಮಂದು ಒಂದು ಸಾಂಗೇ ಚೇಂಜ್ ಆಗ್ಬಿಡುತ್ತೆ ಅಂದರೆ ಕಾಲ್ ಮಾಡೋದು ಮಗುಗೆ ಗೊತ್ತಾಗೋ ರೀತಿಯಲ್ಲಿ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಅದು ಕೂಗಿದ ಕೂಡಲೇ ಮತ್ತೆ ನೆಕ್ಸ್ಟ್ ಹತ್ರ ಹೋಗಿ ಅಮ್ಮ ಕೂತ್ಕೊಂಡ್ಬಿಡ್ತಾಳೆ ಇಲ್ಲ ಅಪ್ಪ ಕೂತ್ಕೊಂಡ್ಬಿಡ್ತಾಳೆ, ಆವಾಗ ಮಗುನ ಮತ್ತೆ ಫ್ಲೈ ಆಗಿಬಿಡಲ್ಲ. ಸೊ ಯಾರದೇ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಗೊತ್ತಾದ ನಂತರ ಏನು ಮಾಡ್ತಾರೆ, ಮತ್ತೆ ದೂರದಲ್ಲಿ ಕೂತ್ಕೊಳ್ತಾರೆ. ಮಿನಿಮಮ್ ಒಂದು ಸರಿ ಆ ಬರ್ಡ್ ಏನಾದ್ರು ನೆಸ್ಟಿಂದ ಬೇಬಿ ಫಸ್ಟ್ ಫ್ಲೈಟ್ ಶುರು ಮಾಡ್ತು ಅಂತ ಹೇಳಿದ್ರೆ 1 meter ಒಂದು 1.5 meter ತನಕನೂ ಸಹ ಅದು ಆರ್ತಕ್ಕಂಥ ಶಕ್ತಿ ಇರುತ್ತೆ. ಅಂದರೆ ಫಸ್ಟ್ ಅದಕ್ಕೆ ಲ್ಯಾಂಡಿಂಗ್ ಜಾಗ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಅದು ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಅಮ್ಮ ಮತ್ತು ಅಪ್ಪ ನೆಸ್ಟ್ ಮಾಡೋದು ಅದೇ ರೀತಿಯಾಗಿರುತ್ತೆ. ಅಂದರೆ ಹತ್ರದಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಯಾವುದಿದ್ದಾವೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮನೆ ಹತ್ರ ಹೈಬಿಸ್ಕಸ್ ಗಿಡ ಇದೆಯಾ ಅಥವಾ ಇನ್ಯಾವುದಾದ್ರು ಫೆನ್ಸಿಂಗ್ ಬೇಲಿಲಿರ್ತಕ್ಕಂಥ ಗಿಡ ಯಾವುದಿದೆ ಅನ್ನೋದ್ರ ಡಿಸೈಡ್ ಮಾಡಿಕೊಂಡು ಅವ್ರು ನೆಸ್ಟ್ ಮಾಡಿರ್ತಾರೆ. ಸೊ ಫಸ್ಟ್ ಮಗು ಫ್ಲೈಟ್ ಮಾಡಲಿಕ್ಕೆ ಲ್ಯಾಂಡ್ ಆಗಬೇಕಾದ್ರೆ ನೆಲದ ಮೇಲೆ ಲ್ಯಾಂಡ್ ಆಗಬಾರ್ದು, ಅದು ಆರ್ತ ನೆಲದ ಮೇಲೆ ಬರಬಾರ್ದು, ಮತ್ತು ರಸ್ತೆ ಬದಿಗೆ ಬರಬಾರ್ದು. ಆದಷ್ಟು ಒಂಥರ ಶ್ರಬ್ಬಿ ಬುಷಿ ಇರ್ತಕ್ಕಂಥ ಪ್ಲಾಂಟ್ ಏರಿಯಾ ಯಾವುದಿರುತ್ತೆ ಅದನ್ನು ಪ್ರಿಫರ್ ಮಾಡುತ್ತೆ.
9: ವಾವ್, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಪಕ್ಷಿಗಳು ತನ್ನ ಮರಿಗಳನ್ನ ಎಷ್ಟು ಜೋಪಾನ ಮಾಡುತ್ತೆ, ಹಾಗೆ ತನ್ನ ಮರಿಗಳು ಹಾರಾಟ ಮಾಡುವಾಗ ತಂದೆ ತಾಯಿಗಳು ಸಿಗ್ನಲ್ ಕೊಡಿಸ್ತಾರೆ. ಅಂದ್ರೆ ಹಾಡಿನ ಮುಖಾಂತರ, ಧ್ವನಿಯ ಮುಖಾಂತರ ಸಿಗ್ನಲ್ ಕೊಡುತ್ತೆ. ಈಗ ಯಾರು ಶತ್ರುಗಳು ಬರ್ತಾ ಇದೆ ಅನ್ನುವಾಗ ಇಲ್ಲಿ ಒಂದು ಅಪಾಯ ಇದೆ, ಇಲ್ಲಿ ಹಾರುದು ಬೇಡ ಅಂತ ಹೇಳಿ ಒಂದು ಧ್ವನಿಯ ಮುಖಾಂತರ ಸಂದೇಶವನ್ನ ರವಾನಿಸುತ್ತೆ ಅನ್ನುವಾಗ ಆ ಪಕ್ಷಿಗಳು ಕೂಡ ಎಷ್ಟು ಬುದ್ಧಿವಂತ ಜೀವಿಗಳು ಅಲ್ವಾ. ಖಂಡಿತವಾಗ್ಲೂ ನನಗಂತೂ ಈ ಬುಲ್ಬುಲ್ ಪಕ್ಷಿಯ ಬಗ್ಗೆ ಕೇಳ್ತಾ ತುಂಬಾನೇ ಖುಷಿ ಆಗ್ತದೆ. ಹಾಗೆ ನಂದೇ ಸರ್ ಕೂಡ ಅಷ್ಟೇ ಚೆನ್ನಾಗಿ ವಿವರಣೆಯನ್ನ ನೀಡ್ತಾ ಇದ್ರೆ, ಹಾಗಿದ್ರೆ ಈ ಒಂದು ಮಾತುಕತೆಯನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ ಕೇಳ್ತಾ ಇದ್ದೀರಾ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ

0: ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಫೇವರೇಟ್ ಆರ್ಜೆ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ಪಕ್ಷಿ ಅದೇನೇ ಬುಲ್ಬುಲ್ ಹಕ್ಕಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಂದ ಸರ್ ಕೂಡ ಮಾಹಿತಿಯನ್ನ ಚೆನ್ನಾಗಿ ಕೊಡ್ತಾ ಇದ್ರು. ಸೊ ಈ ಒಂದು ಮಾತುಕತೆಯನ್ನ ಮುಂದುವರಿಸೋಣ. ಡಾಕ್ಟರ್ ನಂದ ಸರ್, ಏನಪ್ಪ ಅಂದ್ರೆ ಪಕ್ಷಿಗಳ ಹಾವ ಭಾವ ಅದರ ರಚನೆ ಜೊತೆಗೆ ಅದರ ಯೋಚನಾ ಶಕ್ತಿನ ನೋಡುವಾಗ ತುಂಬಾನೇ ಖುಷಿ ಆಗುತ್ತೆ. ನೀವೇ ಹೇಳಿದ್ರಿ, ಈ ಒಂದು ಬುಲ್ಬುಲ್ ಪಕ್ಷಿ ಗೂಡನ್ನ ಕಟ್ಟುವಾಗ ತುಂಬಾ ಆಲೋಚನೆ ಮಾಡುತ್ತೆ. ಆ ಗೂಡಿನ ಹತ್ರ ಆಹಾರ ಸಿಗುತ್ತೋ ಅಥವಾ ಗೂಡು ಮಾಡಿದ್ರೆ ಮರಿಗಳಿಗೆ ಮೊಟ್ಟೆಗಳಿಗೆ ಸೇಫ್ಟಿ ಇದೆಯೋ ಇಲ್ವೋ ಅಂತೆಲ್ಲ ಹೇಳಿ ಯೋಚನೆ ಮಾಡಿ ನಂತರದಲ್ಲಿ ಗೂಡನ್ನ ಕಟ್ಟುತ್ತೆ ಅಂತ ಹೇಳಿದ್ರಿ. ಇದು ಒಂದ್ ಕಡೆ ಸರಿ. ಸರ್, ಈ ಒಂದು ಗೂಡು ಹೆಚ್ಚಾಗಿ ಯಾವ್ದಾದ್ರು ಒಂದೇ ಗಿಡದಲ್ಲಿ ಕಟ್ಟುತ್ತಾ? ಈ ಗೂಡು ಹೇಗೆ ಕಟ್ಟುತ್ತೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್?
1: ಇವಾಗ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥ ಪ್ಲಾಂಟಲ್ಲಿ ಕಳೆದ 2 ವರ್ಷದಿಂದ ನೆಸ್ಟ್ ಮಾಡಿರೋದು ಒಂದೇ ಪ್ಲಾಂಟಲ್ಲಿ ನೆಸ್ಟ್ ಮಾಡಿರೋದು ಅಂದರೆ ಪೋಥಸ್ ಅಂತೇಳಿ ನಾವೇನು ಮನಿ ಪ್ಲಾಂಟ್ ಅಂತ ಕರಿತೀವಿ. ಮನಿ ಪ್ಲಾಂಟಿಂದು ನೆಸ್ಟನ್ನು ನಾವು ಕ್ರೀಪರ್ನ ಹಬ್ಸ್ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಮಲ್ಟಿಪಲ್ ಲೇಯರ್ಸ್ ಅಂದರೆ ಬಳ್ಳಿ ಮೇಲೆ ಬಳ್ಳಿ ಬಳ್ಳಿ ಮೇಲೆ ಬಳ್ಳಿ ಬರೋದ್ರಿಂದ ಅದಕ್ಕೊಂಥರ ಕುಷನ್ ಥರ ಬೇಸ್ ಆಗಿಬಿಡುತ್ತೆ. ಆ ಕುಷನ್ ಬೇಸಲ್ಲಿ ಮತ್ತೆ ಅದರದ್ದು ಗೂಡನ್ನ ಸಹ ಅಷ್ಟೇ ಕಪ್ ಶೇಪಲ್ಲಿ ಗೂಡು ಕಟ್ಟಿರುತ್ತೆ. ಕಪ್ ಶೇಪಲ್ಲಿ ಗೂಡು ಕಟ್ತಾ ನಿಯರ್ ಬೈ ಸೋರ್ಸ್ ಏನು ಸಿಗುತ್ತೆ, ಈ ಗರಿ ಆಗಿರ್ಬೋದು ಅಥವಾ ತೆಂಗಿನ ಚಿಪ್ಪಿನ ಕಾಯರ್ ಆಗಿರ್ಬೋದು, ಮತ್ತು ಈವನ್ ಸಮ್ ಟೈಮ್ ಅದು ಪ್ಯಾಕೆಟ್ ಕಟ್ ಮಾಡಿರ್ತಕ್ಕಂಥ ಕವರ್ ಇರುತ್ತಲ್ಲ ಪೀಸ್ ಪೀಸ್, ಆ ಕವರ್ನೂ ಸಮೇತ ತಂದು ಫಸ್ಟ್ ಬೇಸ್ ಹಾಕಿ ಮಾಡುತ್ತೆ. ಮತ್ತು ಬೇಸಲ್ಲಿ ಸ್ವಲ್ಪ ದುಡ್ಡು ಎಲೆಗೆ ಬೇಕು, ಹಂಗಾಗಿ ಮನೆ ಮಲ್ಲೇ ಸುತ್ತ ನಾವೇನಾದ್ರು ಬೇಡದೇ ಇರತಕ್ಕಂಥ ಬಟ್ಟೆನ ಹಾಕಿದರೆ ಅದನ್ನೇ ಪೀಸ್ ಪೀಸ್ ಬಟ್ಟೆನ ತಂದು ಇಡುತ್ತೆ. ಮತ್ತೇನಾದ್ರು ನಾವು ಮನೆಯಲ್ಲಿ ಹೂವಿನಾರ ಬಳಸಿ ಆ ಹೂವಿನಾರ ಏನಾದ್ರು ಬಿಸಾಕಿದರೆ ಆ ಹೂವಿನಾರದಲ್ಲಿರ್ತಕ್ಕಂಥ ದಾರಗಳೇನಿರುತ್ತೆ ಆ ದಾರನೂ ತಂದು ಆ ನೆಸ್ಟನ್ನು ಮಾಡುತ್ತೆ. ಮತ್ತು ಕೊನೆಗೆ ಲಾಸ್ಟಿಗೆ ಒಂದು ಬೈಂಡಿಂಗ್ ಅಂತೇಳಿ ಅಥವಾ ಏನೋ ಒಂದು ಫೆನ್ಸಿಂಗ್ ಅಂತ ಅಥವಾ ವಾಟರ್ ಪ್ರೂಫ್ ಅಂತ ಏನು ಮಾಡುತ್ತೆ, ಕೆಲವು ಸರಿ ಈ ಸ್ಪೈಡರ್ ನೆಸ್ಟ್ ಏನಿರುತ್ತೆ ಆ ನೆಸ್ಟನ್ನು ಸ್ವಲ್ಪ ಸ್ವಲ್ಪ ತಂದು ಸುತ್ತ ಸುತ್ತ ದೂರ ದೂರ ದೂರ ದೂರಕ್ಕೆ ಪೇಸ್ಟ್ ಮಾಡಿರುತ್ತೆ, ಅಂದರೆ ಒಂಥರ ವಾಟರ್ ಪ್ರೂಫ್ ಥರ ಮೇಂಟೈನ್ ಆಗುತ್ತೆ ಅದು. ಸೊ ಯಾವಾಗ ಫಸ್ಟ್ ಫ್ಲೈಟ್ ಬೇಬಿ ಫ್ಲೈಟ್ ಮಾಡುತ್ತೆ, ಒಂದ್ಸರಿ ಬೇಬಿ ನೆಸ್ಟಿಂದ ಫ್ಲೈಟ್ ಮಾಡ್ತು ಅಂತೇಳಿದ್ರೆ ಮತ್ತೆ ವಾಪಸ್ ಅದು ಗೂಡಿಗೆ ಬರಲ್ಲ, ರಾತ್ರಿ ಗೂಡಿಗೆ ವಾಪಸ್ ಬರಲ್ಲ, ಮುಗಿತಲ್ಲಿಗೆ ಅದರಿಂದ ವಾಪಸ್ಸು ಗೂಡು ಹತ್ರ ಬರಲ್ಲ. ಸೊ ಎರಡನೇ ಬೇಬಿ ಎರಡನೇ ಚಿಕ್ಕ ಇನ್ನೊಂದಿತ್ತು ಇನ್ನೊಂದು 3 ಇತ್ತು ಅಂತೇನಾದ್ರು ಹೇಳಿದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಅದೇ ಡೇನೂ ಫ್ಲೈಟ್ ಆಗ್ಬೋದು ಅಥವಾ ಅದ್ರ ನೆಕ್ಸ್ಟ್ ಡೇನೂ ಫ್ಲೈಟ್ ಆಗ್ಬೋದು. ಬೈ ಚಾನ್ಸ್ ಒಂದೇ ದಿನ ಇಬ್ಬರು ಫ್ಲೈಟ್ ಮಾಡಿಬಿಟ್ರೆ ಅಮ್ಮ ಅಪ್ಪನಿಗೆ ಈಸಿ ಆಗಿಬಿಡುತ್ತೆ ನೋಡಲಿಕ್ಕೆ, ಇಲ್ಲ ಅಂತೇಳಿದ್ರೆ ಒಂದು ಫ್ಲೈಟ್ ಮಾಡ್ತು ಒಂದು ಇನ್ನೂ ನೆಸ್ಟಲ್ಲಿ ಇತ್ತು ಅಂತೇಳಿದ್ರೆ ಅಮ್ಮ ನೆಸ್ಟಲ್ಲೇ ನೋಡ್ಕೊತಿರ್ತಾಳೆ, ಅಪ್ಪ ಹೊರಗಡೆ ಫ್ಲೈಟ್ ಆಗಿರೋದನ್ನ ಬೇಬಿನ ನೋಡ್ಕೊತಿರ್ತಾರೆ. ಮತ್ತು ಅದಕ್ಕೆ ಮತ್ತು ಫೀಡಿಂಗು ಮಾತ್ರ ಕೊಡಲೇಬೇಕಾಗುತ್ತೆ, ಯಾಕಂದರೆ ಅದು ನೆಸ್ಟಿಂದ ಹೊರಗಡೆ ಬಂದ್ರೂ ಅಷ್ಟು ಸುಲಭವಾಗಿ ಅದು ಫ್ರೂಟ್ ಯಾವುದು ನನ್ನ ಫುಡ್ ಯಾವುದು ಅನ್ನ ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ನಾಲೆಡ್ಜ್ ಇರಲ್ಲ, ಸುಮ್ಮನೆ ಕೂತಿರುತ್ತೆ. ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರೌಂಡ್ ನನ್ನ ಅಬ್ಸರ್ವೇಷನ್ ಪ್ರಕಾರ 40-45 ಡೇಸ್ ತನಕೂ ಊಟ ಕೊಟ್ಟಿರೋದಿದೆ. ಫಸ್ಟ್ ಕ್ಲಚ್ಚಲ್ಲಿ ಮತ್ತು ಫಸ್ಟ್ ಕ್ಲಚ್ಚಿಂದ ಸೆಕೆಂಡ್ ಕ್ಲಚ್ ಗ್ಯಾಪಲ್ಲಿ ಅವ್ರು ಮತ್ತೊಂದ್ಸರಿ ಬ್ರೀಡಿಂಗ್ ಇನ್ನೊಂದ್ಸರಿ ಮೊಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ ಆ ಗ್ಯಾಪಲ್ಲಿ ಎರಡನೇ ಕ್ಲಚ್ ಶುರು ಆಗ್ತಿದೆ ಅಂದಾಗ ಫಸ್ಟ್ ಕ್ಲಚ್ ಬೇಬಿಗೆ ಊಟದ ಸಮಯ ಕಡಿಮೆ ಆಗಿಬಿಡುತ್ತೆ, ಅಂದರೆ 35-32 ಡೇಸ್ ಒಳಗೆ ಎಂಡ್ ಆಗಿಬಿಡುತ್ತೆ. ಎರಡನೇ ಕ್ಲಚ್ಗೆ ಅವರು ಮತ್ತೆ ನೆಸ್ಟ್ಗೆ ಮೊಟ್ಟೆ ಹಾಕ್ಲಿಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಬೈ ಚಾನ್ಸ್ ಏನಾದ್ರು ಲಾಸ್ಟ್ ಕ್ಲಚ್ ಆಗಿದ್ರೆ ಅವ್ರದ್ದು ಅಪ್ ಟು 52 ಡೇಸ್ ತನಕೂ ಬೇಬಿನ ತಿನ್ನಿಸ್ತಾ ಇರ್ತಾರೆ. ಬೇಬಿ ಆಗಲೇ ಆಲ್ಮೋಸ್ಟ್ ದೊಡ್ಡದಾಗಿರುತ್ತೆ, ಫೆದರ್ಲ ಬಂದಿರುತ್ತೆ, ಅದು ಸ್ವಲ್ಪ ಲೇಜಿ ಥರ ಬಿಹೇವ್ ಮಾಡ್ತಿರುತ್ತೆ. ಅಮ್ಮ ಅಪ್ಪ ಕೊಡ್ತಾ ಇರ್ತಾರೆ, ಬಂದ ಕೂಡಲೇ ಅಮ್ಮ ಅಪ್ಪನ ಮುಂದೆ ಬಾಯಿ ತೋರಿಸ್ತಾ ಇರುತ್ತೆ, ಅದು ಫೀಡ್ ಮಾಡ್ತಾ ಇರ್ತಾರೆ. ಆಮೇಲೆ ಇವರು ತಿನ್ನುತ್ತಾ ಇಲ್ಲ ಅಂತ ಗೊತ್ತಾದಾಗ ಅಪ್ಪ ಮತ್ತು ಅಪ್ಪ ಜಾಸ್ತಿ ಏನು ಎದುರಿಸ್ತಿರಲ್ಲ, ಅಮ್ಮ ಸ್ವಲ್ಪ ಅದಕ್ಕೆ ಕೊಕ್ಕಲ್ಲಿ ಕುಕ್ಕಿ ಕುಕ್ಕಿ ಕುಕ್ಕಿ ಸ್ವಲ್ಪ ದೂರ ಮಾಡೋದು ಓಡಿಸೋದು ಮಾಡ್ತಿರ್ತಾಳೆ. ಸೊ ಹೆಚ್ಚಿಗೆ ಹೆಚ್ಚಿಗೆ ಬ್ರೀಡಿಂಗ್ ಸೀಸನಲ್ಲಿ ಅವಕ್ಕೆ ಅವ್ರ ಪ್ರಿಡೇಟರ್ಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡ್ತಿರ್ತಾರೆ ಅಂತೇಳಿದ್ರೆ ಅಮ್ಮ ಅಪ್ಪ ಆಲ್ಮೋಸ್ಟ್ ಮತ್ತೆ ಅಲ್ಲೇ ಅದೇ ಏರಿಯಾದಲ್ಲಿ ಬೇರೆ ಯಾವ್ದಾದ್ರು ಬರ್ಡ್ಸ್ ಇನ್ನೊಂದು ಬರ್ಡ್ಸ್ ಏನಾದರು ಬೇಬಿಸು ಅಥವಾ ಇನ್ನೊಂದು ಬರ್ಡ್ಸ್ ಏನಾದರೂ ನೆಸ್ಟಿಂಗ್ ಇದ್ದರೆ ಅಂಥ ಜಾಗದಲ್ಲಿ ಅವ್ರನ್ನ ಹೈಡ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಸೊ ದಟ್ ಪ್ರಿಡೇಟರಿಂದ ಮಿನಿಮೈಸ್ ಮಾಡಿಸ್ಬೋದು ಅಂತೇಳಿ. ಒಂದ್ಸರಿ ಬೇಬಿ ನೆಸ್ಟಿಂದ ಹೊರಗಡೆ ಜಂಪ್ ಮಾಡಿ ಬಂತು ಅಂತೇಳಿದ್ರೆ ಅವತ್ತು ಸಂಜೆ ಅಂದರೆ ಅದು ನೆಕ್ಸ್ಟ್ ಅದರದ್ದೇ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡೋ ತನಕೂ ಸಹ ಅಮ್ಮ ಅಪ್ಪ ಅವ್ರಿಗೆ ಒಂದು ರಾತ್ರಿ ಉಳಿಲಿಕ್ಕೆ ಯಾವ ಜಾಗ ಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಅದು ಈ ಬಾಳೆ ಗಿಡ ಆಗಿರುತ್ತೆ, ಬಾಳೆ ಗಿಡದ ಗ್ಯಾಪಲ್ಲಿ ಯಾವುದಾದ್ರು ಒಂದು ಬಳ್ಳಿ ಇದ್ದರೆ ಅಥವಾ ಗಿಡ ಇದ್ದರೆ ಅಂಥ ಕಡೆ ಅಂದರೆ ಸ್ವಲ್ಪ ಒಂದು ಮೇಲ್ಗಡೆ ಶೆಲ್ಟರ್ ಥರ ಏನಾರು ಕವರ್ ಆಗಬೇಕು, ಮಳೆಯಿಂದ ಅಥವಾ ಪ್ರಿಡೇಟರಿಂದ ಕಾಣಿಸ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಬಚ್ಚಿಡ್ತಿರ್ತಾರೆ. ಸೊ ಇದು ಒಂದು ಪರಿಸರದಲ್ಲಿ ಅಂದರೆ ಮನುಷ್ಯನ ಜೊತೆನೆ ಇರೋದ್ರಿಂದ ಮನುಷ್ಯನಿಗೆ ಹೊಂದ್ಕೊಂಡ್ಬಿಟ್ಟಿದೆ ಪಕ್ಷಿ ಇದು, ಮತ್ತೆ ಹೆಚ್ಚಿಗೆ ಏನು ಹಾನಿನೂ ಉಂಟು ಮಾಡಲ್ಲ.
0: ಸೂಪರ್ ಸರ್. ಸೊ ಕೇಳ್ತಾ ಇದ್ದೀರಲ್ಲ, ಈ ಒಂದು ಬುಲ್ಬುಲ್ ಪಕ್ಷಿ ಏನಿದೆ ತನ್ನ ಮರಿಯನ್ನ ಹೇಗೆಲ್ಲ ನೋಡ್ಕೊಳ್ಳುತ್ತೆ, ಜೊತೆಗೆ ಆ ಮರಿ ಸಂಪೂರ್ಣವಾಗಿ ಶಕ್ತಿಯುತವಾಗಿ ಹಾರೋ ತನಕ ಕೂಡ ಬೆಂಬಲವಾಗಿ ಜೊತೆಲೇ ಇರುತ್ತೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಈ ಪಕ್ಷಿಗಳ ಬಗ್ಗೆ ತುಂಬಾನೇ ಖುಷಿ ಆಗುತ್ತೆ, ಅವುಗಳ ಆಲೋಚನೆ ಬಗ್ಗೆ ಕೂಡ ಅಷ್ಟೇ ಖುಷಿ ಆಗುತ್ತೆ ಕೇಳ್ತಾ ಇರುವಾಗ. ಹಾಗಿದ್ರೆ ಈ ಬುಲ್ಬುಲ್ ಪಕ್ಷಿ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೊಂದಿಷ್ಟು ವಿಷಯ ಬಾಕಿ ಇದೆ, ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ನಂದ ಸರ್ ಕೂಡ ನಮ್ ಜೊತೆ ಇರ್ತಾರೆ. ಹಾಗಿದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಬುಲ್ಬುಲ್ ಹಕ್ಕಿಯ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಡಾಕ್ಟರ್ ನಂದಾ ಅಪ್ಪಾಜಿಯವರು ಕೂಡ ಈ ಒಂದು ಬುಲ್ಬುಲ್ ಹಕ್ಕಿಯ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ರು. ನಿಜವಾಗ್ಲೂ ಈ ಒಂದು ಪಕ್ಷಿ ತುಂಬಾನೇ ಚೆನ್ನಾಗಿದೆ, ಹಾಗೆ ಇದರ ಧ್ವನಿ ಕೂಡ ಅಷ್ಟೇ ಚೆನ್ನಾಗಿದೆ. ಒಮ್ಮೆ ಇದರ ಧ್ವನಿಯನ್ನ

0: ಓಕೆ, ಕೇಳಿದ್ರಲ್ಲ ಎಷ್ಟೊಂದು ವಿಭಿನ್ನವಾಗಿ ಇದರ ಧ್ವನಿ ಇದೆ ಅಂದ್ರೆ, ನಾನ್ ನಿಮಗಾಗ್ಲೇ ಹೇಳ್ತಾ ಇದ್ದೆ, ನಂದ ಸರ್ ಕೂಡ ಹೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ಈ ಒಂದು ಬುಲ್ಬುಲ್ ಪಕ್ಷಿನಿದೆ ಮೊಟ್ಟೆ ಮಾಡಿ ಮರಿ ಹಾಕಿದ ನಂತರ ಮರಿಗಳು ಒಂದು ಸುಮಾರು 14-15 ದಿನಗಳ ಆದ ಮೇಲೆ ಹಾರಾಡೋಕೆ ಪ್ರಾರಂಭ ಮಾಡಿದ ನಂತರ ಯಾವ್ದಾದ್ರು ಶತ್ರುಗಳು ಈ ಒಂದು ಮರಿಗಳನ್ನ ಅಟ್ಯಾಕ್ ಮಾಡ್ತಾ ಇದೆ ಅನ್ನುವ ಕೂಡ ಅದು ಒಂದು ಬೇರೆ ಧ್ವನಿಯಲ್ಲಿ ಅವುಗಳಿಗೆ ಸಂದೇಶವನ್ನ ನೀಡುತ್ತೆ ಅಂತ. ಖುಷಿಯಾದಾಗ ಒಂದ್ ರೀತಿ ಇರುತ್ತೆ, ಜೊತೆಗೆ ಈ ರೀತಿ ಅಪಾಯದ ಸಮಯದಲ್ಲಿ ಕೂಡ ಒಂದ್ ರೀತಿ ಧ್ವನಿಯನ್ನ ಕೊಡುತ್ತೆ. ಇದರ ಧ್ವನಿನೇ ಒಂದ್ ರೀತಿ ವಿಭಿನ್ನ ಅಂತ ಹೇಳ್ಬೋದು. ಅದಕ್ಕೆ ಇದನ್ನ ಸಿಂಗಿಂಗ್ ಬರ್ಡ್ ಅಂತ ಕೂಡ ಕರೀತಾರೆ. ಹಾಗೆ ನಂದೆ ಸರ್, ನೀವು ಹೇಳ್ತಾ ಇದ್ರಿ ಈ ಒಂದು ಪಕ್ಷಿಗಳು ಹೇಗೆ ತಮ್ಮ ಮರಿಯನ್ನ ಜೋಪಾನ ಮಾಡುತ್ತೆ, ಹಾರಾಗ್ ಬಿಡುತ್ತೆ, ಹೇಗೆ ಗೂಡನ್ನ ಕಟ್ಟುತ್ತೆ ಅಂತ. ಹಾಗಿದ್ಮೇಲೆ ಈ ಪಕ್ಷಿಗಳ ಆಹಾರ ಹೇಗೆ ಸರ್, ಇದರ ಆಹಾರದ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ಬೋದಾ?
1: ಹೌದು, ಫುಡ್ ಪ್ರಿಫರೆನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ನಾವು ಏನನ್ನು ತಿಂತಿರ್ತೀವಿ, ಏನನ್ನು ನಾವು ಮನೆಯಲ್ಲಿ ತಿಂದು ಬೇಡದ ಅಂತೇಳಿ ಸ್ವಲ್ಪ ಸ್ವಲ್ಪ ಹೊರಗಡೆ ಬಿಸಾಕಿರ್ತೀವಿ ಅಂತದನ್ನೇ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈವನ್ ಅನ್ನ ತಿನ್ನುತ್ತೆ, ಮತ್ತೆ ತರಕಾರಿ ಏನಾದ್ರು ಕಟ್ ಮಾಡಿದ್ರೆ ಸ್ಮೂತ್ ಇದ್ರೆ ಅದನ್ನು ತಿನ್ನುತ್ತೆ. ಜಾಸ್ತಿ ಇಷ್ಟ ಇರೋದು ಅದಕ್ಕೆ ಫ್ರೂಟಲ್ಲಿ ಅಂತ ಹೇಳಿದ್ರೆ ಬಾಳೆಹಣ್ಣು, ಮತ್ತೆ ಮಾವಿನಹಣ್ಣು, ಮತ್ತೆ ನಾವು ಯಾವುದು ತೆಂಗಿನಕಾಯಿ ತುರಿದ ನಂತರ ಉಳಿದಿದ್ದು ವೇಸ್ಟ್ ಏನಿರುತ್ತೆ ಅದನ್ನು ಕೊಟ್ಟರು ತಿನ್ನುತ್ತೆ, ಮತ್ತೆ ಅನ್ನ ಮತ್ತೆ ಟೊಮ್ಯಾಟೊ ಸಣ್ಣ ಸಣ್ಣ ಪೀಸ್ಗಳನ್ನೆಲ್ಲ ಆಹಾರವಾಗಿ ಬಳಸುತ್ತೆ.
0: ಓ ಓಕೆ ಸರ್. ಸೊ ಕೇಳ್ತಾ ಇದ್ರಲ್ಲ ಕೇಳಿಕೊರೆ, ನಾವು ಬಳಸಿ ಎಸೆಯುವಂತ ಆಹಾರ, ಈಗ ಹಣ್ಣುಗಳಿರ್ಬೋದು ಅಥವಾ ತರಕಾರಿಗಳು, ಆ ರೀತಿಯ ಆಹಾರಗಳನ್ನ ಈ ಬುಲ್ಬುಲ್ ಹಕ್ಕಿ ಹೆಚ್ಚಾಗಿ ಸೇವಿಸುತ್ತೆ ಅಂತ ಹೇಳಿದ್ರು. ಹಾಗೇನೆ ನಂದ ಸರ್, ಇಷ್ಟೋ ತನಕ ಈ ಒಂದು ಬುಲ್ಬುಲ್ ಪಕ್ಷಿಯ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ಈ ಪಕ್ಷಿಗಳು ಹೇಗೆ ಹಾರಾಡುತ್ತೆ, ಇದರ ಆಕಾರ ಹೇಗೆ, ಇದರ ವಿಧ, ಇದರ ರಚನೆ, ಜೊತೆಗೆ ಮೊಟ್ಟೆ ಹಾಕೋದು, ಮರಿಗಳನ್ನ ಮಾಡೋದು, ಮರಿಗಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು, ಎಲ್ಲದ್ರ ಬಗ್ಗೆ ಕೂಡ ಒಂದೊಂದಾಗಿ ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡ್ತಾ ಹೋದ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
1: ಧನ್ಯವಾದಗಳು.
0: ಓಕೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬುಲ್ಬುಲ್ ಪಕ್ಷಿಯ ಬಗ್ಗೆ ಸಾಕಷ್ಟು ವಿವರಣೆಯನ್ನ ತಿಳ್ಕೊಂಡ್ರಿ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲು. ಈ ಒಂದು ಬುಲ್ಬುಲ್ ಜಾತಿಯ ಪಕ್ಷಿ ಏನಿದೆ ಸಾಕಷ್ಟು ಬಗೆಯಲ್ಲಿದೆ. ಇನ್ನು ಭಾರತದಲ್ಲಿ ಕೂಡ ಹಲವಾರು ಜಾತಿಯ ಬುಲ್ಬುಲ್ ಪಕ್ಷಿಗಳಿದೆ. ಇನ್ನು ದೇಶಾದ್ಯಂತ ಕೆಲವು ಸಾಮಾನ್ಯ ಉದ್ಯಾನ ಪಕ್ಷಿಗಳು ಎಲ್ಲೆಡೆ ಕೂಡ ಕಂಡು ಬರುವಂತದ್ದು ಅಂದ್ರೆ, ಈಗ ಕೆಂಪು ಮೀಸೆಯ ಬುಲ್ಬುಲ್, ಈ ಪಕ್ಷಿ ಎಲ್ಲರೂ ಕೂಡ ನೋಡಿರ್ತೀರಾ. ಇದು ಸುಂದರವಾದ ಕಪ್ಪು ಶಿಖರವನ್ನ ಹೊಂದಿರುತ್ತೆ, ಜೊತೆಗೆ ಕೆನ್ನೆಗಳ ಮೇಲೆ ಕೆಂಪು ಬಣ್ಣದ ಕಲೆಗಳನ್ನ ಹೊಂದಿರುತ್ತೆ. ಈ ಪಕ್ಷಿಯನ್ನ ನೋಡಿಲ್ಲ ಅಂತ ಹೇಳೋ ಸಂಖ್ಯೆ ಬಹುಶಃ ಕಡಿಮೆ ಅನ್ಸುತ್ತೆ, ಯಾಕಂದ್ರೆ ಇದು ಭಾರತದ ಹೆಚ್ಚಿನ ಭಾಗಗಳಲ್ಲಿ ಕಂಡು ಬರುತ್ತೆ. ಇನ್ನು ಇದು ನಗರದ ಪೊದೆಗಳಲ್ಲಿ ಆಗಿರ್ಬೋದು ಅಥವಾ ಹಸಿರು ತೋಪುಗಳಲ್ಲಿ, ದಟ್ಟವಾದ ಕಾಡು, ಜೊತೆಗೆ ಕುರುಚಲು ಕಾಡುಗಳಲ್ಲಿ ಕೂಡ ಕಾಣುವಂಥದ್ದು. ಹಾಗೆ ಈ ಪಕ್ಷಿಗಳಿಂದ ನಾವು ಮನುಷ್ಯರು ಕೂಡ ಕಲಿಯುವಂಥದ್ದು ಸಾಕಷ್ಟು ವಿಷಯಗಳಿದೆ ಅಲ್ವಾ? ನಿಜವಾಗ್ಲು ನಾವು ನಂದ ಸರ್ ಹೇಳಿದ ಮಾಹಿತಿಯನ್ನ ಕೇಳಿದಾಗ್ಲೂ ಕೂಡ ಹಾಗೆ ಅನ್ನಿಸ್ತು. ಈ ಪಕ್ಷಿಗಳು ತಮ್ಮ ಮರಿಗಳನ್ನ ಎಷ್ಟು ಜೋಪಾನವಾಗಿ ಮಾಡುತ್ತೆ, ಹಾಗೆ ನಾವು ಪೋಷಕರಾದವರು ಮಕ್ಕಳನ್ನ ಅಷ್ಟೇ ಜೋಪಾನವಾಗಿ ಮಾಡಬೇಕು, ಮಕ್ಕಳಿಗೆ ನಾವು ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಿದ್ರು. ಅದಕ್ಕೆ ಹೇಳೋದು, ಈ ಪರಿಸರದಿಂದ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯ ಕಲಿಯುವಂತ ವಿಷಯ ಸಾಕಷ್ಟು ಇರುತ್ತೆ ಅಂತ. ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಈ ಪಕ್ಷಿಯ ಬಗ್ಗೆ ಕೊಟ್ಟಂತಹ ಮಾಹಿತಿ ನಿಮ್ಗೆ ಹೇಗನ್ನಿಸ್ತು, ಕಾರ್ಯಕ್ರಮ ಹೇಗಿತ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗಿದ್ಮೇಲೆ ನಾ ಹೋಗ್ಬರ್ತೀನಿ. ಯಾವಾಗ್ಲೂ ಖುಷಿಯಾಗಿರಿ, ನಗ್ತಾ ಇರಿ, ಜೊತೆಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
2: ಹೌದಾ, ಅದ್ ಹೇಗೆ?
3: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಾನೆ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇರುವಂತಹ ಸ್ಥಳ ತೆಹ್ರಿ ಅಣೆಕಟ್ಟು. ಹೌದು, ಇದು ಉತ್ತರಾಖಂಡ ರಾಜ್ಯದ ಗರ್ವಾಲ್ ಜಿಲ್ಲೆಯಲ್ಲಿರುವಂತಹ ಭಾಗೀರಥಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಹಾಗೆ ಈ ಒಂದು ತೆಹ್ರಿ ಅಣೆಕಟ್ಟು ಭಾರತದ ಅತಿ ಎತ್ತರದ ಅಣೆಕಟ್ಟಾಗಿದೆ. ಹಾಗೆ ಸುಮಾರು 260.5 ಮೀಟರ್ ಇದ್ದು ಇದು ವಿಶ್ವದ ಅತಿ ಎತ್ತರದ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಇದರ ಉದ್ದವು 575 ರಿಂದ 592 ಮೀಟರ್ ಇದೆ. ಹಾಗಿದ್ರೆ ಈ ಒಂದು ತೆಹ್ರಿ ಅಣೆಕಟ್ಟಿನ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿ ಪ್ರವಾಸಿಗರು ಹೋದ್ರೆ ಯಾವ ರೀತಿ ಎಂಜಾಯ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ವಿಷಯ ಉತ್ತರಾಖಂಡದ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿರುವಂತಹ ತೆಹರಿ ಅಣೆಕಟ್ಟಿನ ಬಗ್ಗೆ. ಹೌದು, ಇದು ಅತ್ಯಂತ ಎತ್ತರವಾಗಿರುವಂತಹ ದೇಶದ ಅತಿ ಎತ್ತರದ ಅಣೆಕಟ್ಟು ಅನ್ನೋದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಈ ಅಣೆಕಟ್ಟಿನ ಬಗ್ಗೆ, ಇದರ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ಅಣೆಕಟ್ಟನ್ನ ವಿದ್ಯುತ್ ಉತ್ಪಾದನೆ, ನೀರಾವರಿ ಹಾಗೆ ಪುರಸಭೆಯ ನೀರು ಸರಬರಾಜಿಗೆ ನೀರನ್ನ ಒದಗಿಸುವುದಕ್ಕಾಗಿ ಈ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಹಾಗೆ ಈ ಒಂದು ತೆಹರಿ ಅಣೆಕಟ್ಟನ್ನ ನಿರ್ಮಿಸಿದಂತಹ ಒಂದು ವರ್ಷ ಯಾವುದಪ್ಪ ಅಂತ ಹೇಳಿದ್ರೆ 2006ರಲ್ಲಿ ಈ ಒಂದು ತೆಹರಿ ಅಣೆಕಟ್ಟನ್ನ ನಿರ್ಮಿಸಲಾಯಿತು. ಹಾಗೆ ಆಗ್ಲೇ ಹೇಳಿದ ಹಾಗೆ ತೆಹರಿ ಅಣೆಕಟ್ಟು ಉತ್ತರಾಖಂಡದ ಭಗೀರಥಿ ನದಿಗೆ ಕಟ್ಟಲಾಗಿದೆ. ಈ ಅಣೆಕಟ್ಟು ತೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತೆ ತೆಹರಿ ಜಲವಿದ್ಯುತ್ ಸಂಕೀರ್ಣದ ಪ್ರಾಥಮಿಕ ಭಾಗವಾಗಿದೆ. ಏಷ್ಯಾದ ಅತಿ ಎತ್ತರದ ಅಣೆಕಟ್ಟುಗಳಲ್ಲಿ ಒಂದಾಗಿ ಎತ್ತರವಾಗಿ ನಿಂತಿರುವ ತೆಹರಿ ಅಣೆಕಟ್ಟು ಸುಮಾರು 1000 MW ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯವನ್ನ ಹೊಂದಿದೆ. ತೆಹರಿ ಅಣೆಕಟ್ಟು ಸುಮಾರು 855 ಅಡಿ ಎತ್ತರ, 1886 ಅಡಿ ಉದ್ದ, 66 ಅಡಿ ಕ್ರೆಸ್ಟ್ ಅಗಲ ಮತ್ತು 3071 ಅಡಿ ತಳ ಅಗಲವನ್ನ ಹೊಂದಿದೆ. ಇನ್ನು ಅಣೆಕಟ್ಟಿನ ಜಲಾಶಯವು 4 ಘನ ಕಿಲೋಮೀಟರ್ ಆಗಿದ್ದು 20 ಚದರ ಮೈಲಿ ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿದೆ. ಅಣೆಕಟ್ಟಿನ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ 1000 MW ಆಗಿದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ 1000 MW ಪಂಪ್ ಸ್ಟೋರೇಜ್ ಜಲವಿದ್ಯುತ್ ಉತ್ಪಾದನೆ ಇದೆ. ಹಾಗೆಯೇ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಸಚಿವಾಲಯದಲ್ಲಿ ಅಣೆಕಟ್ಟಿನ ಪ್ರಾಥಮಿಕ ತನಿಖೆಯನ್ನು 1961ರಲ್ಲಿ ಪೂರ್ಣಗೊಳಿಸಲಾಯಿತು. ವಿನ್ಯಾಸವನ್ನು 1972ರಲ್ಲಿ ಪೂರ್ಣಗೊಳಿಸಲಾಯಿತು. ಮತ್ತೆ 600 MW ಸಾಮರ್ಥ್ಯದ ವಿದ್ಯುತ್ ಸ್ಥಾವರವನ್ನು ಹೊಂದಿತ್ತು. 1978ರಲ್ಲಿ ಎಲ್ಲಾ ಸಾಧ್ಯತೆಯನ್ನು ಅಧ್ಯಯನ ಮಾಡಿದ ನಂತರ ಅಣೆಕಟ್ಟು ನಿರ್ಮಾಣ ಪ್ರಾರಂಭವಾಯಿತು. ಆದರೆ ವಿವಿಧ ಆರ್ಥಿಕ ನಿರ್ಬಂಧಗಳು ಮತ್ತೆ ಸಾಮಾಜಿಕ ಮತ್ತೆ ಪರಿಸರದ ಪರಿಣಾಮಗಳಿಂದ ನಿರ್ಮಾಣ ವಿಳಂಬ ಆಗುತ್ತೆ. ಹಾಗೆ ಈ ಒಂದು ತೆಹರಿ ಅಣೆಕಟ್ಟು ಸ್ಥಾಪನೆಯಾದಾಗಿನಿಂದಲೂ ಕೂಡ ವಿವಾದಾತ್ಮಕ ಅಣೆಕಟ್ಟಾಗಿದೆ. ವಿವಿಧ ಪರಿಸರ ಸಂಘಟನೆಗಳು ಮತ್ತೆ ಸ್ಥಳೀಯ ಜನರು ಅಣೆಕಟ್ಟಿನ ವಿರುದ್ಧ ಪ್ರತಿಭಟಿಸಿದ್ದಾರೆ. ವಿಶ್ವದ ಅತಿ ಎತ್ತರದ ಅಣೆಕಟ್ಟುಗಳಲ್ಲಿ ಒಂದಾಗಿರುವುದರಿಂದ ತೆಹರಿ ಅಣೆಕಟ್ಟು ನ್ಯೂ ತೆಹರಿಗೆ ಅನೇಕ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತೆ. ಈ ಪ್ರದೇಶದ ಬಳಿ ವಾಸಿಸುವ ಅನೇಕ ಜನರಿಗೆ ಇದು ವಾರಾಂತ್ಯದ ವಿಹಾರಕ್ಕೆ ಸೂಕ್ತವಾದ ತಾಣವಾಗಿದೆ. ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಿಸಲು ಬೇಸಿಗೆಯಲ್ಲಿ ತೆಹರಿ ಸರೋವರ ಉತ್ಸವವನ್ನು ಸಹ ನಡೆಸಲಾಗುತ್ತೆ. ಇದಲ್ಲದೆ ರಾಜ್ಯದಲ್ಲಿ ಸಾಹಸ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸರ್ಕಾರವು ವಿವಿಧ ಜಲ ಕ್ರೀಡೆಯನ್ನ ಪರಿಚಯಿಸಿದೆ. ಪ್ಯಾರಾಗ್ಲೈಡಿಂಗ್ ಸೇರಿದಂತೆ ವೈಮಾನಿಕ ಕ್ರೀಡೆಗಳು ಕೂಡ ಇವೆ. ಹಾಗೆ ಬೇರೆ ಬೇರೆ ರೀತಿಯ ದೋಣಿ ವಿಹಾರವನ್ನ ಕೂಡ ಇಲ್ಲಿ ಮಾಡಬಹುದಾಗಿದೆ. ಹಾಗೆ ಈ ಒಂದು ಅಣೆಕಟ್ಟಿನ ಪ್ರಯೋಜನವನ್ನು ನೋಡುವುದಾದ್ರೆ 2010, 2011 ಮತ್ತೆ 2013ರಲ್ಲಿ ಭಾರಿ ಮಳೆಯಾದಂತಹ ಸಂದರ್ಭದಲ್ಲಿ ಜಲಾಶಯದ ನೀರನ್ನು ನಿಯಂತ್ರಿತವಾಗಿ ಬಿಡುಗಡೆ ಮಾಡುವುದರಿಂದ ಪ್ರವಾಹದ ಪರಿಣಾಮವನ್ನು ಕಡಿಮೆ ಮಾಡುವುದಕ್ಕೆ ಈ ಒಂದು ಡ್ಯಾಮ್ ತುಂಬಾನೇ ಸಹಕಾರಿಯಾಯಿತು ಅಂತಾನೆ ಹೇಳಬಹುದು. ಹಾಗಿದ್ರೆ ಈ ಒಂದು ತೆಹರಿ ಅಣೆಕಟ್ಟಿನ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ಪರಿಚಯಿಸ್ತಾ ಇದ್ದಂತಹ ಸ್ಥಳ ತೆಹ್ರಿ ಡ್ಯಾಮ್ ಬಗ್ಗೆ, ಉತ್ತರಾಖಂಡದಲ್ಲಿರುವಂತಹ ತೆಹ್ರಿ ಡ್ಯಾಮ್ ಬಗ್ಗೆ ಹೇಳ್ತಾ ಇದೆ. ಹಾಗೆ ಇದು ಭಾರತದ ಅತಿ ಎತ್ತರದ ಅಣೆಕಟ್ಟಾಗಿದೆ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗೆ ಒಂದು ಅಣೆಕಟ್ಟಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ, ತೆಹ್ರಿ ಡ್ಯಾಮ್ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ ನೀವೇನಾದ್ರೂ ಇಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ, ತೆಹ್ರಾ ಡ್ಯಾಮ್ನಲ್ಲಿ ಆಗ್ಲೇ ಹೇಳ್ದಾಗೆ ಸಾಕಷ್ಟು ಜಲ ಕ್ರೀಡೆಗಳು ಅಂದ್ರೆ ವಾಟರ್ ಗೇಮ್ಸ್ ಇದೆ, ವಾಟರ್ ಸ್ಪೋರ್ಟ್ಸ್ ಇದೆ. ಇಲ್ಲಿ ನೀವು ತೆಹ್ರಿ ಸರೋವರದಲ್ಲಿ ಜೆಟ್ ಸ್ಕಿ, ವಾಟರ್ ಸ್ಕೀಮ್, ಬನಾನಾ ಬೋಟ್ ರೈಡ್, ಬೋಟಿಂಗ್ ಮತ್ತೆ ರಾಫ್ಟಿಂಗ್ ಕೂಡ ಮಾಡಬಹುದಾಗಿದೆ. ಹಾಗೆ ಇಲ್ಲಿ ಪ್ಯಾರಾಸೈಲಿಂಗ್ ಮತ್ತೆ ವಾಟರ್ ಸರ್ಬಿಂಗ್ ವ್ಯವಸ್ಥೆ ಕೂಡ ಇದೆ. ಹಾಗೆ ಮಾನವ ನಿರ್ಮಿತ ವಿಶಾಲವಾದ ಸರೋವರ ಮತ್ತೆ ಸುತ್ತಮುತ್ತಲಿನ ಸುಂದರವಾದ ಪರ್ವತಗಳ ದೃಶ್ಯವನ್ನ ಕಾಣಬಹುದು. ಈ ಒಂದು ಅಣೆಕಟ್ಟು ಡೆಹ್ರಾಡೂನ್ನಲ್ಲಿರುವ ಜೋಲಿ ಗ್ರ್ಯಾಂಟ್ ವಿಮಾನ ನಿಲ್ದಾಣದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇದಕ್ಕೆ ಹತ್ತಿರವಾದ ರೈಲು ನಿಲ್ದಾಣ ಅಂತ ಹೇಳಿದ್ರೆ ಋಷಿಕೇಶ, ಇದು ಸುಮಾರು 70-80 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನಿಮಗೆ ಋಷಿಕೇಶ, ಹರಿದ್ವಾರ ಮತ್ತೆ ಡೆಹ್ರಾಡೂನ್ನಿಂದ ಬಸ್ ಹಾಗೆ ಟ್ಯಾಕ್ಸಿ ಸೌಲಭ್ಯ ಕೂಡ ಇದೆ. ಇನ್ನು ಇಲ್ಲಿಗೆ ಭೇಟಿ ನೀಡೋದಕ್ಕೆ ಮಾರ್ಚ್ನಿಂದ ಜೂನ್ ಹಾಗೆ ಸೆಪ್ಟೆಂಬರ್ನಿಂದ ನವೆಂಬರ್ ಉತ್ತಮವಾದ ಸಮಯವಾಗಿದೆ. ಇನ್ನು ಇಲ್ಲಿರುವಂತಹ ಹತ್ತಿರದ ಪ್ರವಾಸಿ ತಾಣಗಳು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕನಾತಾಲ್ ಅನ್ನುವಂತಹ ಒಂದು ಸ್ಥಳ ಇದೆ. ತೆಹ್ರಿಯಿಂದ ಇದು ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿರುವಂತಹ ಇದೊಂದು ಸಣ್ಣ ಮತ್ತೆ ಪ್ರಶಾಂತವಾದ ಗಿರಿಧಾಮವಾಗಿದೆ. ಇದು ಪ್ರಕೃತಿ ಪ್ರಿಯರಿಗೆ ಕ್ಯಾಂಪಿಂಗ್ ಮಾಡಲು ಮತ್ತೆ ಕಾಡಿನ ನಡುವೆ ಟ್ರೆಕ್ಕಿಂಗ್ ಮಾಡಲು ಸೂಕ್ತವಾದ ಸ್ಥಳವಾಗಿದೆ. ಇಲ್ಲಿ ತಂಪಾದ ಹವಾಮಾನ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಹಾಗೆ ಸುರಕಂದಾ ದೇವಿ ದೇವಸ್ಥಾನ ಇದೆ. ಇದು ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು ಸಮುದ್ರ ಮಟ್ಟದಿಂದ ಸುಮಾರು 2,757 ಮೀಟರ್ ಎತ್ತರದ ಪರ್ವತದ ತುದಿಯಲ್ಲಿ ಇದೆ. ಕನಾತಲ್ ಹತ್ತಿರವಿರುವ ಈ ದೇವಸ್ಥಾನದಿಂದ ಇಡೀ ಪ್ರಪಂಚದ 360 ಡಿಗ್ರಿ ಪನೋರಾಮಿಕ್ ವೀಕ್ಷಣೆಯನ್ನ ಮಾಡಬಹುದು. ದೇವಸ್ಥಾನಕ್ಕೆ ಹೋಗೋದಕ್ಕೆ ರೋಪ್ವೇ ವ್ಯವಸ್ಥೆ ಕೂಡ ಇದೆ. ಇನ್ನು ಚಂಬಾಕ್ಕೆ ಹೋಗಬಹುದು. ಹಿಮಾಚಲ ಪ್ರದೇಶದ ಚಂಬಾ ಅಲ್ಲದೆ ಉತ್ತರಾಖಂಡದಲ್ಲೂ ಒಂದು ಸುಂದರವಾದ ಚಂಬಾ ಪಟ್ಟಣ ಇದೆ. ಇದು ಸೇಬಿನ ತೋಟಗಳು ಮತ್ತೆ ಪೈನಾಪಲ್ ಮರಗಳ ದಟ್ಟವಾದ ಕಾಡುಗಳಿಂದ ಆವೃತವಾಗಿದೆ. ಇದು ತೆಹ್ರಿ ಅಣೆಕಟ್ಟಿಗೆ ಹೋಗುವ ಮಾರ್ಗದಲ್ಲಿ ಸಿಗುತ್ತೆ. ಹಾಗೆ ಡೋಬ್ರಾ ಚಾಂತಿ ತೂಗು ಸೇತುವೆ, ಇದು ತೆಹ್ರಿ ಸರೋವರದ ಮೇಲೆ ನಿರ್ಮಿಸಲಾದ ಭಾರತದ ಅತಿ ಉದ್ದದ ಸಿಂಗಲ್ ಲೇನ್ ಮೋಟರಬಲ್ ತೂಗು ಸೇತುವೆಯಾಗಿದೆ. ರಾತ್ರಿಯ ಸಮಯದಲ್ಲಿ ಈ ಸೇತುವೆಯ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕಾರಗೊಳ್ಳುತ್ತೆ. ಇದನ್ನು ನೋಡುವುದಕ್ಕೆ, ಫೋಟೋ ತೆಗೆದುಕೊಳ್ಳುವುದಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ. ಹಾಗೆ ಇನ್ನೊಂದು ದೇವಪ್ರಯಾಗ, ತೆಹ್ರಿ ಜಿಲ್ಲೆಯಲ್ಲೇ ಇರುವ ಇದು ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ. ಇಲ್ಲಿ ಭಗೀರಥಿ ಮತ್ತೆ ಅಲಕಾನಂದ ನದಿಗಳು ಸಂಗಮಗೊಂಡಿದೆ. ಮುಂದೆ ಗಂಗಾ ನದಿಯಾಗಿ ಹರಿಯುತ್ತೆ. ಇಲ್ಲಿನ ರಘುನಾಥಾಜಿ ದೇವಸ್ಥಾನ ಕೂಡ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ತೆಹ್ರಿ ಜಲಪಾತ ಹಾಗೆ ಸುತ್ತಮುತ್ತಲು ಇರುವಂತಹ ಸ್ಥಳಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಎಲ್ಲ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686 0962 279 9686 0962 79 ಈ ಸಂಖ್ಯೆಗೆ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ಗೆ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗತ್ತೆ.

0: ಇಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
5: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಓ, ಯಾವ್ದೋ ಮೆಸೇಜ್ ಬಂತು.
5: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
3: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
5: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
3: ರೇಡಿಯೋನಾ?
6: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾತ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೇ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಇತ್ತೀಚೆಗೆ ಬಂದಂತಹ ಒಂದು ವರದಿಯ ಪ್ರಕಾರ ಈ ಸಂಗೀತವನ್ನು ಕೇಳೋದ್ರಿಂದ, ಅಂದರೆ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆಗಳನ್ನು ಕೇಳೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಿದ್ದಾರೆ ಸಂಶೋಧಕರು. ಖಂಡಿತವಾಗ್ಲೂ ಸ್ನೇಹಿತರೆ, ಸಂಗೀತ ಕೂಡ ಮಾತಾಡುತ್ತೆ. ಸಂಗೀತವು ಕೂಡ ಒಂದು ರೀತಿಯ ಆತ್ಮದ ಭಾಷೆಯಾಗಿದೆ. ಜೊತೆಗೆ ಈ ಸಂಗೀತವನ್ನು ಕೇಳೋದ್ರಿಂದ ಶಾಂತಿಯನ್ನು ತರುತ್ತೆ, ನೆಮ್ಮದಿ ಕೂಡ ಸಿಗತ್ತೆ. ಸಂಗೀತವು ಆತ್ಮಕ್ಕೆ ಆಹಾರ ಅಂತ ಕೂಡ ಕರೀತಾರೆ ಇನ್ನು ಕೆಲವರು ವಿದ್ವಾಂಸರು. ಮನಸ್ಸಿಗೆ ಶಾಂತಿ ಮತ್ತು ಜೀವನದ ಪ್ರತಿಯೊಂದು ಭಾವನೆಗೆ ದನಿಯಾಗುವ ಮಾಂತ್ರಿಕ ಶಕ್ತಿ ಸಂಗೀತಕ್ಕಿದೆ ಅಂತಲೇ ತಿಳಿಸ್ತಾರೆ. ಸಂಗೀತ ಕೇವಲ ಶಬ್ದಗಳಲ್ಲ, ಸಂತೋಷದಲ್ಲಿ ಸಂಭ್ರಮವನ್ನು ಕಾಣುವಂಥದ್ದು, ದುಃಖದಲ್ಲಿ ಸಾಂತ್ವನ ಕೊಡುವಂಥದ್ದು, ಜೊತೆಗೆ ಏಕಾಂತದಲ್ಲಿ ಅತ್ಯುತ್ತಮ ಸಂಗಾತಿಯಾಗಿದೆ ಸಂಗೀತ. ಸಂಗೀತದ ಅಲೆಗಳು ನಮ್ಮನ್ನು ನೆನಪುಗಳ ಲೋಕಕ್ಕೆ ಕರೆದೊಯ್ದು ಭಾವನೆಗಳನ್ನು ಸುಂದರವಾಗಿ ವ್ಯಕ್ತಪಡಿಸ್ತವೆ. ಸಂಗೀತ ಅನ್ನುವಂಥದ್ದು ಭಾವನೆಗಳ ಭಾಷೆ ಅಂದರೆ ತಪ್ಪಾಗಲಾರ್ದು. ಹಾಗೆ ಅದಕ್ಕೆ ಒಂದು ಮಾಂತ್ರಿಕವಾದ ಶಕ್ತಿ ಇದೆ, ಜೊತೆಗೆ ಜೀವನಕ್ಕೆ ಅರ್ಥ ಕೊಡುವಂಥದ್ದು. ಕಲಾತೀತ ನೆನಪುಗಳು ಕೂಡ ಸಿಗತ್ತೆ ಸಂಗೀತ ಕೇಳೋದ್ರಿಂದ. ಮನಸ್ಸಿಗೆ ರೆಕ್ಕೆಗಳನ್ನು ಕಟ್ಟಿ ಕಲ್ಪನೆಯ ಹಾರಾಟವನ್ನು ನೀಡುತ್ತೆ ಸಂಗೀತ. ಮಾತು ಮುಗಿದ ಕಡೆ ಸಂಗೀತ ಆರಂಭವಾಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಈಗ ನಾವೆಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ, ಆರಂಭದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಮಾತೆಲ್ಲ ಮುಗಿದ ಮೇಲೆ ಒಂದು ಹಾಡನ್ನು ಪ್ರಸಾರ ಮಾಡಪ್ಪ, ಒಂದು ಒಳ್ಳೆ ಮೆಲೋಡಿ ಹಾಡಿದರೆ ಕೇಳೋಕೆ ಚೆನ್ನಾಗಾಗತ್ತೆ, ಹಾಗೆ ಆರಾಮಾಗಿ ನಿದ್ದೆ ಕೂಡ ಮಾಡ್ಬೋದು ಅಂತ ಹೇಳೋದು ಉಂಟು ಅಲ್ವಾ. ಹಾಗೆ ಪೂಜೆ ಮಾಡುವಾಗ, ಕೆಲಸ ಮಾಡುವಾಗ, ಜೊತೆಗೆ ವ್ಯಾಯಾಮ ಮಾಡುವಾಗ, ಊಟ ಮಾಡುವಾಗ ಗೀತೆಗಳನ್ನ ಕೇಳ್ತಾ ಕೆಲಸ ಮಾಡುವಂಥದ್ದು ಒಂದು ಉತ್ತಮ ಅಭ್ಯಾಸ ಕೂಡ ಮಾಡ್ಕೊಂಡಿದ್ದೀವಿ. ಸಂಗೀತವನ್ನು ಇಷ್ಟಪಡದೇ ಇರೋರೇ ಯಾರಿಲ್ಲ ಅಂದ್ಕೊಳ್ತೀನಿ. ಈ ಸಂಗೀತಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ ಅಂದ್ಕೊಳ್ತೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಸಂಗೀತವನ್ನು ಕೇಳುವ ಅಭ್ಯಾಸವನ್ನು ಒಂದಿಷ್ಟಾದರೂ ರೂಢಿ ಮಾಡಿಕೊಂಡೇ ಮಾಡ್ಕೊಂಡಿರ್ತಾರೆ. ಕೆಲವರಿಗೆ ಅವರವರ ಇಚ್ಛೆಗೆ ತಕ್ಕಂತೆ, ಕೆಲವರಿಗೆ ಭಕ್ತಿಗೀತೆಗಳಿಷ್ಟ, ಇನ್ನು ಕೆಲವರಿಗೆ ಭಾವಗೀತೆಗಳಿಷ್ಟ, ಇನ್ನು ಕೆಲವರಿಗೆ ಮ್ಯೂಸಿಕ್ ರಿದಮ್ ಇರುವಂತಹ ಗೀತೆಗಳಿಷ್ಟ. ಈ ರೀತಿಯಲ್ಲಿ ಸಾಕಷ್ಟು ಜನರು ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ತಮಗೆ ಇಷ್ಟವಾದಂತಹ ಗೀತೆಗಳನ್ನು ಕೇಳೋದುಂಟು. ಇನ್ನು ಕೆಲವರು ಆರಾಮ ಕೆಲಸ ಮಾಡ್ತಾ ಗುನುಗ್ತಾ ಗೀತೆಗಳನ್ನು ಹಾಡೋದು ಉಂಟು. ಈ ದಿನ ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳ ಗಾಯನವನ್ನು ನಾನು ನಿಮಗೆ ಕೇಳಿಸ್ತೀನಿ. ಶಿವಮೊಗ್ಗದ ಸುಲೋಚನಾ ಉಚ್ಚರಾಯಪ್ಪ ಅವರು ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ದಾರೆ ಸ್ನೇಹಿತರೆ. ಇವರು ಶಿವಮೊಗ್ಗದ ಶ್ರಾವಣಿ ಸಂಘದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸುಲೋಚನಾ ಉಚ್ಚರಾಯಪ್ಪ ಅವರು ಮತ್ತು ಶಿವಮೊಗ್ಗದ ಇಂದುಮತಿ ಮ್ಯಾಡಂ ಅವರು ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಅವರಿಂದ ಭಕ್ತಿಗೀತೆಗಳನ್ನು ಕೇಳೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ.
0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಲೋಚನಾ ಹುಚ್ಚರಾಯಪ್ಪ. ನಾನು ಶ್ರಾವಣಿ ಸಂಘದ ಅಧ್ಯಕ್ಷರಾಗಿದ್ದೇನೆ. ನಾವಿರೋದು ಶಿವಮೊಗ್ಗ ಸವಳಂಗ ರೋಡು ಬಸವೇಶ್ವರ ನಗರ ಶಿವಾಲಯ. ಹಾಗೆಯೇ 2 ವರ್ಷದಿಂದ ಯೋಗದಲ್ಲಿ ಕೂಡ ಇದ್ದೀನಿ. ನಾನು 15 ವರ್ಷ LAC ಏಜೆಂಟ್ ಆಗಿ ಕೆಲಸ ಮಾಡಿರುತ್ತೇನೆ. ನನಗೆ ಸಂಗೀತ ಅಂದರೆ ಚಿಕ್ಕ ವಯಸ್ಸಿನಿಂದನೂ ತುಂಬ ತುಂಬ ಇಷ್ಟ. ಹಾಡುವುದಕ್ಕಿಂತ ಕೇಳುವುದು ಇನ್ನೂ ಇಷ್ಟ. ಹೀಗೆ ನಾನೇ ಅಡುಗೆ ಮಾಡುವಾಗ, ಕೆಲಸ ಮಾಡುವಾಗ, ಫ್ರೀ ಇದ್ದಾಗ ಗುನುಗುತ್ತಾ ಇರುತ್ತೇನೆ.

ಶಾರದೆಯ ಭಕ್ತಿಗೀತೆಯನ್ನ ತುಂಬಾ ಸೊಗಸಾಗಿ ಭಕ್ತಿಯಿಂದ ಹಾಡಿದ್ರು ಸುಲೋಚನಾ ಹುಚ್ಚರಾಯಪ್ಪ ಅವರು. ಇದರೊಟ್ಟಿಗೆ ಮತ್ತೊಂದು ಗೀತೆಯನ್ನ ಹಾಡಿದ್ದಾರೆ ಸ್ನೇಹಿತರೆ. ಆ ಭಕ್ತಿಗೀತೆಯನ್ನ ಕೇಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶ್ರಾವಣಿ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಲೋಚನಾ ಹುಚ್ಚರಾಯಪ್ಪ ಮೇಡಮ್ ಅವರು ಭಕ್ತಿಗೀತೆಯನ್ನು ಹಾಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ನಮ್ಮಮ್ಮ ಶಾರದೆ ಅನ್ನುವಂತಹ ಗೀತೆಯನ್ನು ತುಂಬ ಸೊಗಸಾಗಿ ಹಾಡಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ಗೀತೆಯನ್ನು ಅವರಿಂದ ಕೇಳೋಣ.

0: ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಸುಲೋಚನಾ ಹುಚ್ಚರಾಯಪ್ಪ ಮೇಡಮ್ ಅವರು ತುಂಬ ಚೆನ್ನಾಗಿ ಸೊಗಸಾಗಿ ಭಕ್ತಿಗೀತೆಗಳನ್ನು ಭಕ್ತಿಯಿಂದಲೇ ಅರ್ಪಣೆ ಮಾಡಿದರು. ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಕೂಡ ಭಕ್ತಿಗೀತೆಯನ್ನು ಹಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅವರಿಂದ ಆ ಗಾಯನವನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸುಲೋಚನ ಉಚ್ಚರಾಯಪ್ಪರವರು ಭಕ್ತಿಗೀತೆಗಳನ್ನು ತುಂಬ ಸೊಗಸಾಗಿ ಹಾಡಿದರು. ಒಂದಕ್ಕಿಂತ ಒಂದು ಗೀತೆಗಳು ತುಂಬನೇ ಅದ್ಭುತವಾಗಿದ್ವು. ಇದರೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಕೂಡ ಭಕ್ತಿಗೀತೆಗಳನ್ನು ಹಾಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಇಂದುಮತಿ ಮೇಡಮ್ ಅವರಿಂದ ಆ ಗೀತೆಯನ್ನು ಕೇಳೋಣ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಈ ದಿನ ನಾನು FM ರೇಡಿಯೋ ವಾಹಿನಿಯಲ್ಲಿ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಹೇಳ್ತಾ ಇದ್ದೇನೆ.
4: ಈ ಕಾಡಿಗೆ ನೀ ಬಂದೆ ಸ್ವಾಮಿ, ಈ ದಾರಿಯಲ್ಲಿ ಹೇಗೆ ನಡೆದೇ ಸ್ವಾಮೀ.

ಗುಂಡೆದೆಯ ಗುಂಡಿಗೆಯು ಕ್ಷಣ ಕಾಲ ತತ್ತರಿಸಿ ಕಣ್ಣೆಲ್ಲ ಮಂಜಾಯಿತಲ್ಲ. ಗಂಡೆದೆಯ ಗುಂಡಿಗೆಯು ಕ್ಷಣ ಕಾಲ ತತ್ತರಿಸಿ ಕಣ್ಣೆ

0: ಸ್ನೇಹಿತರೆ, ಇದೇ ವಿಷಯಕ್ಕೆ ನಾನು ಆಗಲೇ ಹೇಳಿದ್ದು, ಸಂಗೀತವು ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತೆ. ಜೀವನದ ಪ್ರತಿಯೊಂದು ಭಾವನೆಗೆ ದನಿಯಾಗುವ ಮಾಂತ್ರಿಕ ಶಕ್ತಿ ಸಂಗೀತಕ್ಕಿದೆ. ಇದು ಕೇವಲ ಶಬ್ದಗಳಲ್ಲ, ಸಂತೋಷದಲ್ಲಿ ಸಂಭ್ರಮ, ದುಃಖದಲ್ಲಿ ಸಾಂತ್ವನ, ಏಕಾಂತದಲ್ಲಿ ಅತ್ಯುತ್ತಮ ಸಂಗಾತಿಯಾಗಿದೆ ಸಂಗೀತ. ಸಂಗೀತದ ಅಲೆಗಳು ನಮ್ಮನ್ನು ನೆನಪುಗಳ ಲೋಕಕ್ಕೆ ಕರೆದೊಯ್ಯುತ್ತವೆ. ಅಷ್ಟೇ ಅಲ್ಲದೆ ಸುಂದರವಾದ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ ಕೂಡ. ಸಂಗೀತಕ್ಕೆ ಅಂತಹ ಅದ್ಭುತ ಶಕ್ತಿ ಇದೆ ಅಲ್ವಾ ಸ್ನೇಹಿತರೆ? ಖಂಡಿತವಾಗ್ಲೂ. ಈ ದಿನ ಶಿವಮೊಗ್ಗದ ಸುಲೋಚನಾ ಉಚ್ಚರಾಯಪ್ಪರವರು ಜೊತೆಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ತುಂಬ ಸೊಗಸಾಗಿ ಭಕ್ತಿಗೀತೆಗಳನ್ನು ಹಾಡಿದರು. ಕೇಳೋದಕ್ಕೂ ಕೂಡ ತುಂಬಾ ಖುಷಿ ಆಯಿತು. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಭಕ್ತಿಗೀತೆಗಳನ್ನ, ಭಾವಗೀತೆಗಳನ್ನ ಹಾಡ್ತಾ ಇದ್ರೆ, ಜೊತೆಗೆ ಪುಸ್ತಕಗಳನ್ನ ಓದುವ ಅಭ್ಯಾಸ ನಿಮ್ಗಿದ್ರೆ, ಹಾಗೆ ಕತೆ ಕವನಗಳನ್ನ ನೀವು ರಚನೆ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ 9686029602799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ನಿಮ್ಮ ವಿಷಯಗಳನ್ನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಈ ದಿನ ಭಕ್ತಿಗೀತೆಗಳನ್ನು ಹಾಡಿದಂತಹ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿಗೂ, ಸುಲೋಚನಾ ಉಚ್ಚರಾಯಪ್ಪ ಅವರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಸೊ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಯ್ತು. ಏನ್ ಟಾಪಿಕ್, ಏನಪ್ಪ ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಸಂಖ್ಯೆಗಳು ಇರುವಂತಹ ಹಾಡನ್ನ ಹಾಡಬಹುದು. ಹಾಡಿನಲ್ಲಿ ಸಂಖ್ಯೆಗಳ ಹೆಸರು ಇರಬೇಕು. ಈಗ 100 ಜನ್ಮಕ್ಕೂ ಇರಬಹುದು, ಹಾಗೆ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಈ ರೀತಿಯ ಹಾಡುಗಳೆಲ್ಲ ಏನಿದೆ, ಈ ರೀತಿಯಾಗಿ ಸಂಖ್ಯೆಗಳು ಇರುವಂತಹ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಹಾಡಬಹುದು. ಸೊ ಹಾಗೆಯೇ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686297969. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಿ, ಹಾಗೆ ನಿಮ್ಮ ನೆಚ್ಚಿನ ಸಂಖ್ಯೆಗಳು ಇರುವ ಹಾಡನ್ನು ಹಾಡಬಹುದು. ಸೊ ಸಂಖ್ಯೆಗಳು ಇರುವಂತಹ ಹಾಡನ್ನು ಹಾಡಿಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಫಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಏನು ಅಂತೆಲ್ಲ ಕೇಳೋಣ. ಹಲೋ ಹಲೋ ನಮಸ್ತೆ.
9: ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
8: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
9: ಫೈನ್ ಮೇಡಮ್. ತಿಂಡಿ ಆಯ್ತಾ?
8: ತಿಂಡಿ ಆಯ್ತು. ನಿಮ್ದು ಆಯ್ತಾ?
9: ನಮ್ದು ಆಯ್ತು ಮೇಡಮ್. ಅವಲಕ್ಕಿ ನಿಮ್ದು?
8: ನಮ್ದು ಇವತ್ತು ಚಿತ್ರಾನ್ನ.
9: ಅವಲಕ್ಕಿ ಅನ್ಕೊಳ್ಳಿ, ಅವಲಕ್ಕಿ ಪಾವಲಕ್ಕಿ ಕಾಂಚಿನಿ ಮಿನ್ ಮಿನಿ ಡಾಮ್ ಡೂಮ್ ಡಸ ಪುಸ ಕೊಯ್ಯಕೊಟ ಚಿತ್ರಾನ್ನ ಅನ್ಕೊಳ್ಳಿ. ಚಿತ್ರ ಅನ್ನ, ಚಿತ್ರಾನ್ನ, ಚಿತ್ರ ಚಿತ್ರ ಚಿತ್ರಾನ್ನ, ಹಾಡ್ ನೆನಪ್ ಬರುತ್ತೆ ಮೇಡಮ್. ಹಾಡವ್ರಿಗೆ ಹಂಗೆ ಎಲ್ಲಾದ್ರಲ್ಲೂ ಹಾಡ್ ನೆನಪ್ ಬರುತ್ತೆ.
8: ಹಾಡ್ ಹೇಳ್ತಾ ಹೇಳ್ತಾನೆ ತಿಂಡಿ ಮಾಡ್ತೀರಾ ಹೇಗೆ?
9: ಹೌದು ಮೇಡಮ್, ಯಾವಾಗ್ಲೂ ಹಾಗೆ ಹಾಡು ಕೇಳೋದು, ಹಾಡು ಕಲಿಯೋದು, ಇದು ಇದಕ್ಕೆ ನಿತ್ಯ ನಿರಂತರ.
8: ಅಲ್ಲ, ಇವಾಗ ಅವಲಕ್ಕಿ ಮಾಡುವಾಗ ಅವಲಕ್ಕಿ ಪಾವಲಕ್ಕಿ ಅನ್ಕೊಂಡೇ ಮಾಡ್ತೀರಾ ಅಂತ?
9: ಹೌದು ಹೌದು ಮೇಡಮ್, ಹೌದು.
8: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಅದೇ ಹಾಡು ಅಂಕಿ ಆಟ ಆಡು ಅಂತ.
8: ಹೌದು.
9: ಮೇಡಮ್, ನಾನು ಸೀತಾರಾಮ ಚಿತ್ರದಿಂದ ತಗೊಂಡಿದ್ದೀನಿ, ಅದನ್ನೇ ಹಾಡ್ತಾ ಇದ್ದೀನಿ. ಶಂಕರ್ ನಂಗ್ ಮಂಜುಳ ಅಂದ್ರು.
8: ಓಕೆ.
9: ಅದ್ರಲ್ಲಿ ಒಂದೇ ಒಂದ್ ನಂಬರ್ ಬರುತ್ತೆ ಅಷ್ಟೇ, ನಂಬರ್ ಒನ್ ಒಂದೇ, ಅದನ್ನೇ ಹಾಡ್ತಾ ಇದ್ದೀನಿ ಮೇಡಮ್. 1970ರಲ್ಲಿ ತೆರೆ ಕಂಡಿತ್ತು. ಒಂದೇ ಒಂದು ಆಸೆಗೂ ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ಆಹ್ ನಿನ್ನ

0: ಒಂದೇ ಬಂದು ಆಸೆಯು ತೋಳಲಿ ಬಳಸಲು, ಒಂದೇ ಬಂದು ಬಯಕೆಯು ನಿನ್ನ ಮುದ್ದಾಡಲು, ಒಂದೇ ಬಂದು ಆಸೆಯು FML ಮಾತಾಡಲು, ಒಂದೇ ಬಂದು ಬಯಕೆಯು FM ಜೊತೆ ಫ್ರೆಂಡ್ಶಿಪ್ ಬೆಳೆಸಲು. ಆಯ್ತು ಮೇಡಮ್.
1: ಓಕೆ, ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಕಾರ್ಯಕ್ರಮದಲ್ಲಿ ತುಂಬಾ ಜೋಶಲ್ಲಿ ಭಾಗವಹಿಸಿದ್ರಿ, ಧನ್ಯವಾದಗಳು.
0: ಇದಕ್ಕೆಲ್ಲ ನಿಮ್ FM ಕಾರಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ FM.
1: ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
2: ಸೋಮಶೇಖರ್ ತಟ್ಟಿ ಮೇಡಮ್.
1: ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮ್ ಮೇಡಮ್, ನೀವು?
1: ನಾನು ಕೂಡ ಆರಾಮಿದ್ದೀನಿ ಸರ್.
2: ನಾಷ್ಟ ಆಯ್ತು ಮೇಡಮ್?
1: ನಾಷ್ಟ ಚಿತ್ರಾನ್ನ ಆಯ್ತು, ನಿಮ್ದೇನಾಯ್ತು?
2: ನಮ್ದು ಪೂರಿ ಮೇಡಮ್.
1: ಪೂರಿ, ವಾವ್, ಸೂಪರ್. ಸೊ ಹಾಗೇನೆ ಇವತ್ತಿನ ಏನ್ ಸರ್?
2: ಪೂರಿ ಜೊತೆ ಅದಕ್ಕೆ ಬೆಟಗೇರಿ ಚಟ್ನಿ.
1: ಓಹೋ, ಕಳಿಸ್ಬಿಡಿ ಸರ್ ನಮಿಗೂ.
2: ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ತಿನ್ಬೇಕು ಮೇಡಮ್, ಭಾರಿ ಟೇಸ್ಟ್ ಆಗುತ್ತೆ.
1: ಆಹಾ, ನೀವು ಹೇಳ್ತಿದ್ರೆ ಹಾಗೆ ಬಾಯಲ್ಲಿ ನೀರು ಬರ್ತಿದೆ ನನಗೆ. ಓಕೆ ಸೋಮಶೇಖರ್ ಸರ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಮೇಡಮ್.
1: ಓಕೆ, ಹಾಗೆ ನೀವು ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಆ ಬಂಧನ ಫಿಲ್ಮ್ ನಿಂದ ಹೇಳ್ತೀನಿ ನೋಡ್ರಿ ಮೇಡಮ್.
1: ಓಕೆ.
2: ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ತುಟಿ ಮೇಲೆ ಬಂದಂತ ಮಾತೊಂದೇ ಒಂದು ಎದೆಯಲ್ಲಿ ಉಳಿದಿತ್ತು ಮುನ್ನೂರ ಒಂದು, ತುಟಿ ಮೇಲೆ ಬಂದಂತ ಮಾತೊಂದೇ ಒಂದು ಎದೆಯಲ್ಲಿ ಉಳಿದಿತ್ತು ಮುನ್ನೂರ ಒಂದು, ಮೂರು ಗಂಟಲ್ಲಿ ಈ ಬಾಂಟು ಕೇಳಿ ಪಡೆದಾಗ ಸಂತೋಷ ಉಂಟು, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
1: ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡಿಸೋಣ. ಹಲೋ.
3: ಹಾಯ್ ರಕ್ಷಿತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮ ಮೇಡಮ್, ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ ರಕ್ಷಿತಾ, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
3: ತಿಂಡಿ ಆಯ್ತು, ಚಪಾತಿ, ಬ್ರೋಕರ್ದಿ ಪಲ್ಯ.
1: ಚಿತ್ರಾನ್ನ?
3: ವೆರಿ ಗುಡ್.
1: ಹಾಗೆ ಇವತ್ತಿನ ಟಾಪಿಕ್
3: ಸಂಯುಕ್ತ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಆಡಿರುವಂತದ್ದು.
1: ಓಕೆ.
3: ಒಂಬತ್ತು ಒಂಬತ್ತು ಒಂಬತ್ತು ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮೊಸಲತ್ತು ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಲೇ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಒಂಬತ್ತು ಒಂಬತ್ತು ಒಂಬತ್ತು ಹತ್ತು ತಲೆಯ ರಾವಣ, ಹತ್ತು ತಲೆಯ ರಾವಣ ಭೂಮಿ ಮೇಲೆ ಉಳಿದಿಲ್ಲ, ನಾಲ್ಕು ತಲೆಯ ಬ್ರಹ್ಮ ಬರ್ದಾಗೆ ಆಯ್ತು ಎಲ್ಲ, ಗೆದ್ದ ಎಂದು ಮರೆಯಬೇಡ ತಾಳ ನಿನ್ನ ಕೈಲಿಲ್ಲ, ಶಿವನ ಆಡಾಟದಲ್ಲಿ ಗೊಂಬೆ ನೀ

0: ಅಂಬತ್ತು ತೋಳ ಹಳ್ಳಕ್ಕೆ ಬಿತ್ತು, ಮುಂದೆ ಇದೆ ಆಪತ್ತು, ಮಾಡಿದರೆ ಮಸಲತ್ತು. ಒಂಬತ್ತು ಒಂಬತ್ತು ಒಂಬತ್ತು. ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಕುಸುಮ ಮೇಡಮ್, ಚೆನ್ನಾಗಿ ಹಾಡನ್ನು ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಥ್ಯಾಂಕ್ ಯು
1: ಥ್ಯಾಂಕ್ ಯು. ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ನಮಸ್ಕಾರ ಮೇಡಮ್. ಶುಭೋದಯ.
1: ಶುಭೋದಯ. ಬಸವರಾಜ್ ಸರ್?
2: ಮೇಡಮ್, ಗಂಗಾವತಿ ಇಲ್ಲ, ಎಚ್ ಡಿ ಬಸವರಾಜ್.
1: ಹೇಗಿದ್ದೀರಾ ಸರ್?
2: ಚೆನ್ನಾಗಿದ್ದೀವಿ ಮೇಡಮ್. ತಾ ಚೆನ್ನಾಗಿದ್ದೀರಿ?
1: ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ?
2: ಆಯ್ತು ಮೇಡಮ್. ದೋಸೆ.
1: ದೋಸೆ? ದೋಸೆಗೇನು?
2: ಇದು ಆಲೂಗಡ್ಡೆ ಪಲ್ಲೆ ಚಟ್ನಿ.
1: ಓ, ಸೂಪರ್ ಅಲ್ಲ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಅಂಕೆಯಿಂದ ಹಾಡೋ ಆಗಿದೆ.
1: ಹೌದು, ಸಂಖ್ಯೆಗಳು ಇರುವಂತಹ ಹಾಡನ್ನ ಹಾಡ್ಬೇಕು. ಯಾವ ಹಾಡು ಹಾಡ್ತಿದ್ದೀರಾ ಸರ್?
2: ನಾನು ರಾಜನನ್ನ ರಾಜಚಿತ್ರದಿಂದ ಹಾಡ್ತೀನಿ ಮೇಡಮ್.
1: ಓಕೆ, ಹಾಡಿ ಸರ್.

0: ಹಲೋ ಮೇಡಮ್.
1: ಹಲೋ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಥ್ಯಾಂಕ್ ಯು. ಎಸ್, ಬಸವರಾಜ್ ಅವರು ಕರೆ ಮಾಡಿದ್ರು ಗಂಗಾವತಿಯಿಂದ, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆನೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡನ್ನ ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ.
2: ನಮಸ್ತೆ ರಕ್ಷಿತಾ.
1: ಶಾಂತಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಮ್ಯಾಮ್?
2: ತಿಂಡಿ ತಿನ್ಬೇಕು, ಚಪಾತಿ ಬೀಟ್ರೂಟ್ ಪಲ್ಯ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಎಲ್ಲರಿಗೂ. ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳುವ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ.
1: ಓಕೆ, ಧನ್ಯವಾದಗಳು ನಿಮಗೂ ಕೂಡ. ಬಿಂದಾಸ್ ಮಾರ್ನಿಂಗ್ ಶಾಂತಾ ಮೇಡಮ್.
2: ಥ್ಯಾಂಕ್ ಯು.
1: ಓಕೆ, ಹಾಗೆ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಎರಡು ಕನಸು ಹಾಡ್ತಾ ಇದ್ದೀನಿ.
1: ಓಕೆ, ಹಾಡಿ.

0: ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಎಸ್ ಶಾಂತಾ ಶ್ರೀರಾಮ್ಪುರ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ ಹಲೋ
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ಬಿಸಿಬೇಳೆ ಬಾತು. ನೀವೇನ್ ಮಾಡ್ಕೊಂಡ್ರಿ ಮೇಡಮ್?
1: ನಮ್ದು ಚಿತ್ರಾನ್ನ ಸರ್.
2: ಸೂಪರ್ ಮೇಡಮ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಗೊತ್ತಾಗಿದೆ ಮೇಡಮ್. ಅಂಕೆ ಇದು ಅಂಕೆ ಇರೋಂತ ಗೀತೆ ಆಡ್ಬೇಕಾ?
1: ಹೌದು ಹೌದು.
2: ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ನಮ್ಮ ಎಸ್ ಜಾನಕಮ್ಮ ಅವ್ರು ಆಡಿರೋದು ಒಂದು ತಗೊಂಡಿದ್ದೀನಿ ಮೇಡಮ್.
1: ಓಕೆ.
2: ಒಂದು ಎರಡು ಮೂರು ಇನ್ನು ಬೇಕೆ, ಆಹಾ ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ? ಒಂದು ಎರಡು ಮೂರು ಇನ್ನು ಬೇಕೆ, ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ? ಒಂದೊಂದರಲ್ಲೂ ಎಷ್ಟೊಂದು ಜೇನು ತೇಲಾಡಿ ಹೋದೆ, ಎಲ್ಲೆಲ್ಲೂ ನಾನು ಒಂದಾದೆ, ಇಂದು ಈ ನನ್ನಲ್ಲಿ ನೀನು. ಒಂದು ಎರಡು ಮೂರು ಇನ್ನು ಬೇಕೆ, ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ? ಈ ಚೆಲುವಿಗೆ ತಿಂಗಳೇ ನಾಚಿದೆ, ಆ ಶಿಲ್ಪಿಯ ಕಲ್ಪನೆ ಮೀರಿದೆ. ನೀ ಜೊತೆಯಿರೆ ಮನಸ್ಸಿದು ಹಾಡಿದೆ, ನನ್ನೆದೆಯ ತಾಳವು ಹಾಕಿದೆ. ಹೂತೇರಲ್ಲಿ ಬಂದವನ ದೇವಿಯೋ, ದರೆ ನೋಡಲು ಬಂದರತಿ ದೇವಿಯೋ. ಸಂತೋಷದಿ ಸಂಕೋಚದಿ ನಾಮು ಕಳಾದೆ, ಒಂದು ಎರಡು ಮೂರು ಇನ್ನು ಬೇಕೆ, ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ?
1: ಓಕೆ ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಥ್ಯಾಂಕ್ ಯು ಎಸ್ ಸುಬ್ರಹ್ಮಣ್ಯ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೇನೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ನಮಸ್ತೆ.
3: ನಮಸ್ತೆ ರಕ್ಷಿತಾ.
1: ನಮಸ್ತೆ ಶುಭಾ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ.
1: ತಿಂಡಿ ಆಯ್ತಾ?
3: ಓ ತಿಂಡಿ ಆಯ್ತು.
1: ಏನಾಯ್ತು ತಿಂಡಿ?
3: ದೋಸೆ.
1: ದೋಸೆ, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
3: ಹಾ ವಿಷಯ ಗೊತ್ತಾಯ್ತು, ಸಂಗೀತಗಳ ಹಾಡು ಅಂದ್ರಲ್ಲ.
1: ಹೌದು.
3: ಓಕೆ ಹೇಳ್ತೀನಿ.

0: ಪುನೂರು ಎದೆಯಲಿ ಅಗಲಿಕೆಯ ನೋವಲಿ ವಿದಾಯ ಗೆಳೆಯನಿ, ವಿದಾಯ ಗೆಳತಿ, ವಿದಾಯ ಹೇಳ ಬಂದಿರುವೆ ನಾನಿನ್ನು. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ನಿಮಗೂ ಕೂಡ ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ಶುಭಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಉಮಾ ಮೇಡಮ್, ಹೇಗಿದ್ದೀರಾ?
2: ಆರಾಮಿದೀವಪ್ಪ, ನೀವು?
1: ನಾವು ಕೂಡ ಆರಾಮಿದೀವಿ. ಆಯ್ತಾ ತಿಂಡಿ?
2: ಇಲ್ಲಮ್ಮ, ಇನ್ನು ಆಗ್ಬೇಕು, ಶಾವಿಗೆ ಬಾತು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತಮ್ಮ, ಗೊತ್ತಾಯ್ತು.
1: ಓಕೆ, ಯಾವ ಹಾಡನ್ನ
2: ತಗೊಂಡಿದ್ದೆ? ಎಲ್ಲ ಹಾಡ್ತಾ ಇದ್ದಾರೆ.
1: ಓಕೆ,
2: ಮತ್ತೆ ಬೇರೆ ತಗೊಂಡಿದ್ದೀನಿ.
1: ಓಕೆ, ಹಾಡಿ.
2: ಎರಡು

0: ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
1: ಎಸ್,
0: ಉಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
7: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
6: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
7: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
6: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
7: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನಿವತ್ತು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸಂಖ್ಯೆಗಳು ಇರುವಂತಹ ಹಾಡನ್ನ ಹಾಡಬೇಕು ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಹಾಗೆಯೇ ಸಂಖ್ಯೆಗಳು ಹೆಸರಿರುವಂತಹ ಸಂಖ್ಯೆಗಳ ಒಂದು ಅಂಕಿಗಳು ಇರುವಂತಹ ಈಗ ಒಂದು ಅಥವಾ ಎಲ್ಲ ಪ್ರತಿಯೊಂದು ಸಂಖ್ಯೆಯಲ್ಲಿ ಕೂಡ ಹಾಡುಗಳಿದೆ ಅಂತಲೇ ಹೇಳಬಹುದು. ಆ ರೀತಿಯ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಹಾಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686069627 ಈ ಸಂಖ್ಯೆಗೆ ಕರೆ ಮಾಡಿ, ಹಾಗೆಯೇ ಸಂಖ್ಯೆಗಳ ಹೆಸರಿರುವಂತಹ ಹಾಡನ್ನು ಹಾಡಿ ಅಂತ ಹೇಳ್ತಾ ಇವಾಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಅವರನ್ನು ಮಾತನಾಡಿಸೋಣ, ಯಾವ ಹಾಡನ್ನು ಹಾಡ್ತಾರೆ ಅಂತ ಕೇಳೋಣ. ಹಲೋ
8: ಹಲೋ, ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಾ?
8: ಚೆನ್ನಾಗಿದ್ದೀವಿ.
0: ಆಯ್ತಾ ತಿಂಡಿ?
8: ತಿಂಡಿ ಆಯ್ತು, ಉಪ್ಪಿಟ್ಟು.
0: ಉಪ್ಪಿಟ್ಟು ನಮ್ದು ಇವತ್ತು ಚಿತ್ರಾನ್ನ. ಹಾಗಿದ್ರೆ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
8: ಗೊತ್ತಾಗಿದೆ, ಹೇಳ್ತೀನಿ. ಒಂದು ದಿನ, ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ಒಂದು ದಿನ

0: ಓಕೆ
1: ಓಕೆ ಮೀನಾ ಮ್ಯಾಮ್, ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೀನಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ ಹಲೋ. ಓಕೆ ಕರೆ ಕಟ್ ಆಗಿದೆ, ಬಹುಶಃ ನೆಟ್ವರ್ಕ್ ಇಶ್ಯೂ ಇಂದ ಇರಬಹುದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ನಮಸ್ತೆ
1: ಸರ್, ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ. ಓಕೆ ಬಹುಶಃ ನೆಟ್ವರ್ಕ್ ಇಶ್ಯೂ ಇರಬಹುದು, ಕರೆ ಕಟ್ ಆಗಿದೆ. ಹಾಗೆ ಈಗ ಇನ್ನೊಂದು ಕರೆ
3: ಸಿದ್ಧವಾಗಿದೆ.
1: ಹಲೋ
3: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪ ಅವರೇ, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ ಸರ್. ಆಯ್ತಾ ತಿಂಡಿ?
3: ತಿಂಡಿ ಇಷ್ಟ ತನಕ ನೋಡ್ದೆ, ಯಾಕೋ ಕರೆ ಸಿಗಂಗ್ ಕಾಣಲ್ಲ ಅಂತ ಶುರು ಹಚ್ಕಂದೆ ಮೇಡಮ್ ಅವರೇ. ಈಗ
1: ಹೌದೇನ್ರಿ?
3: ಹ್ಞೂನ್ರಿ ಮೇಡಮ್ ಅವರೇ.
1: ಏನ್ ತಿಂತಿದ್ದೀರಿ?
3: ತಿಂಡಿ ಇದು ತಲ್ಪೆಟ್ಟು, ಟೊಮೆಟೊ ಚಟ್ನಿ, ಸೌತೆಕಾಯಿ, ಕ್ಯಾರೆಟ್, ನೀರುಳ್ಳಿ.
1: ಓಹೋ ಬಾರಿ ಇದೆ. ಓಕೆ ಸೊ ಹಾಗೆ ಹಾಡನ್ನ ಹಾಡ್ಲಿಕ್ಕೆ ರೆಡಿ ಇದ್ದೀರಾ ಅಲ್ವಾ?
3: ಹಾ ರೆಡಿ ಇದ್ದೇನೆ ಮೇಡಮ್ ಅವರೇ. ಯಾವ್ದು ನಾನು ಕರೆ ಮಾಡೋ ಟೈಮ್ನಲ್ಲಿ ಯಾರು ಯಾವ್ದು ಹಾಡಿದ್ದಾರೆ ಅಂತ ಗೊತ್ತಾಗಲ್ಲ, ಆದ್ರೂ ಒಂದು ಎರಡು ಸಾಲ ಹಾಡ್ತೀನಿ.
1: ಪರವಾಗಿಲ್ಲ ಹಾಡಿ ಸರ್.
3: ಮೊದಲಿಗೆ ಈ ಕಾರ್ಯಕ್ರಮಗಿಂತ ಮುಂಚೆ ಏನು ಭಕ್ತಿಗೀತೆ ಹಾಡಿದಾರ ಮೇಡಮ್ ಅವರಿಗೆ, ನನ್ನ ಮತ್ತೆ ನಮ್ಮ ಎಲ್ಲಾ ಕೇಳುಗರ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದೀನಿ ಮೇಡಮ್ ಅವರೇ.
1: ಓಕೆ ಓಕೆ ಸರ್, ಧನ್ಯವಾದಗಳು.
3: ಒಂದು ಎರಡು ಮೂರು ಇನ್ನು ಬೇಕೇ, ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ? ಒಂದು ಎರಡು ಮೂರು ಇನ್ನು ಬೇಕೇ, ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ?

0: ನೀನು ಒಂದು ಎರಡು ಮೂರು ಇನ್ನು ಬೇಕೆ, ನೀನು ಕೊಟ್ಟ ಮೇಲೆ ಲೆಕ್ಕ ಏಕೆ. ಧನ್ಯವಾದಗಳು ಮೇಡಮ್ ಅವರೇ.
1: ಧನ್ಯವಾದಗಳು ಚಿಕ್ಕಪ್ಪ ಸರ್, ಕರೆ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು.
0: ನಮಸ್ಕಾರ.
1: ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ.
1: ನಮಸ್ತೆ, ಯಾರಿದು?
2: ಮೇಡಮ್, ನನ್ನ ಹೆಸರು ಎಚ್ ಪಿ ಹುಚ್ಚೇಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ಮೇಡಮ್.
1: ಓಕೆ, ಹುಚ್ಚೇಗೌಡ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್. ನೀವ್ ಹೆಂಗಿದ್ದೀರಾ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಆಯ್ತಾ ತಿಂಡಿ
2: ಎಲ್ಲ? ಆಯ್ತು ಮೇಡಮ್, ತಿಂಡಿ ಎಲ್ಲ ಆಯ್ತು.
1: ಓಕೆ, ಏನ್ ತಿಂದ್ರಿ ಸರ್ ತಿಂಡಿ?
2: ತಿಂಡಿ ಮೇಡಮ್, ನಮ್ ಮನೇಲಿ ಬಿಸಿಬೇಳೆ ಭಾತ್ ಮಾಡಿದ್ರು ಮೇಡಮ್.
1: ಬಿಸಿಬೇಳೆ
2: ಚೆನ್ನಾಗಿರುತ್ತೆ ತಿಂದು.
1: ಸೂಪರ್ ಸೂಪರ್.
2: ನೀವ್ ತಾವೇ ತಿಂದ್ರಿ ಮೇಡಮ್?
1: ನಮ್ದು ಚಿತ್ರಾನ್ನ ಆಯ್ತು ಸರ್.
2: ಮೇಡಮ್ ಹೇಳಿ ಮೇಡಮ್, ಮತ್ತೆ ಯಾವ ಏನ ಇವಾಗ ನಾನು ಹೇಳ ಮೇಡಮ್, ಹಾಡು
1: ಹಾಡಿ ಸರ್, ಹಾಡಿ
2: ಹೇಳ್ತೇನೆ ಮೇಡಮ್.
1: ಹೇಳಿ ಸರ್.
2: ಹೇ ಮಾ ನಾಕೊಂದ್ಲ ನಾಕು ನಾಕಿರ್ಲ ಎಂಟು, ಇಷ್ಟೇ ಲೆಕ್ಕದ ನಂಟು, ಅಷ್ಟೇ ಲೆಕ್ಕದ ನಂಟು. ನಾಕೊಂದ್ಲ ನಾಕು ನಾಕಿರ್ಲ ಎಂಟು, ಇಷ್ಟೇ ಲೆಕ್ಕದ ನಂಟು. ಮಳೆಗರದ ಹನಿಹನಿಗೂ ಭೂತಾಗಿ ಬರೆದೆಳೆ ಲೆಕ್ಕ, ಚಿಗುರುಡದ ಎಲೆ ಎಲೆಗೆ ವನದೇವಿ ಇದು ಬಳೆ ಲೆಕ್ಕ. ಕೂಡದ ಕಳಿಯದ ಆ ಲೆಕ್ಕ, ಕೂಡೋ ಕಳಿಯೋ ಈ ಲೆಕ್ಕ, ಯಾರಿಗೆ ಬೇಕು ಈ ಲೆಕ್ಕ? ಕೂಡದ ಕಳಿಯದ ಆ ಲೆಕ್ಕ, ಕೂಡೋ ಕಳಿಯೋ ಈ ಲೆಕ್ಕ, ಯಾರಿಗೆ ಬೇಕು ಈ ಲೆಕ್ಕ? ಹೇ ಮಾ ನಾಕೊಂದ್ಲ ನಾಕು ನಾಕೆರಡ್ಲ ಎಂಟು, ಇಷ್ಟೇ ಲೆಕ್ಕದ ನಂಟು, ಅಷ್ಟೇ ಲೆಕ್ಕದ ನಂಟು. ಮೇಡಮ್, ಒಂದ್ ಮಾಹಿತಿ ಹೇಳ್ಬೇಕಾಗಿದೆ ಮೇಡಮ್.
1: ಹೇಳಿ ಹೇಳಿ ಸರ್.
2: ಈ ಹಾಡಿದೆಲ್ಲ ಮೇಡಮ್ ಕೇಳಿದಿರಲ್ಲ ನೀವು?
1: ಹಾ ಸರ್.
2: ಈ ಹಾಡಿನ ಒಂದು ಹೆಂಗೆ ಅಂದ್ರೆ, ಈ ಹಾಡು ಬರ್ದಿರೋದು ತಾವು ಪುಟ್ಟಣ್ಣ ಕಣಗಲ್ ಅವರು, ಶ್ರೀನಾಥ್ ಅವ್ರಿಗೆ ಆರತಿ ಅಭಿನಯಿಸಿರೋದು ಮೇಡಮ್ ಈ ಹಾಡು. ಇವರು ಫಿಲಿಂ ಶೂಟಿಂಗ್ ಹೋಗ್ಬೇಕು ಮೆಡ್ರಾಸ್ಗೆ.
1: ಓಕೆ.
2: ಅಲ್ಲಿ ಎಲ್ಲರೂ ಸೇರಿ ಪುಟ್ಟಣ್ಣ ಕಣಗಲ್ಲು ಮತ್ತೆ ಇನ್ನ ಯಾರೋ ಸ್ನೇಹಿತರುಗಳೆಲ್ಲ ಒಂದು 7-8 ಜನ 10 ಜನ ಅನ್ಕೊಳ್ಳಿ, ಏನ್ ಮಾಡಿದಾರೆ ಅಲ್ಲಿ ಎಲ್ಲ ನೀರು ಕುಡಿಯಕ್ ನಿಲ್ಸಿದಾರೆ ಒಂದ್ ಕಡೆ, ಎಲ್ಲೋ ಕೃಷ್ಣಗಿರಿನೋ ಎಲ್ಲೋ ಮೆಡ್ರಾಸ್ಗೆ ಹೋಗ್ಬೇಕಾದ್ರೆ ಒಂದು ಟಿ ಗಾಡಿನಲ್ಲಿ.
1: ಓಕೆ.
2: ಅವಾಗ ಸರಿ ಎಳ್ನೀರ್ ಎಲ್ಲಾ ಕುಡಿದ್ರು. ಆ ಎಳ್ನೀರ್ನ ಅವನ್ಗೆ ಏನ್ ಹೇಳಿದ್ರು, ಎಸಪ್ ಆಯ್ತು ಅಂತ ಕೇಳಿದ್ರು. ಅವನೇನ್ ಮಾಡ್ದ, ಅವನಿಗೆ 2, ಅದು ತಮಿಳ್ನವರು, 2, 4, 8 ಅದೇ 11 ಏನೋ ಒಂದು 9 ಆಗಿತ್ತಂತೆ, 2, 4, 8 ಅನ್ಕೊಂಡ್ ಹೇಳಿ ಈ ತರ ಹೇಳದ್ನ ಇವತ್ ಬರ್ಕೊಂಡ್ಬಿಟ್ರು.
1: ಓಕೆ.
2: ಅವ್ರು 2, 4, 4, 8, 8, 8, 16 ಅಂತ ಏನೋ ಹೇಳದ್ನಂತೆ ತಮಿಳಲ್ಲಿ. ಇವ್ರ ಏನ್ ಮಾಡ್ಬಿಟ್ರು ಅದನ್ನ ಪುಟ್ಟಣ ಕಣ್ಣವ್ರು ನೋಟ್ ಮಾಡ್ಕೊಂಡು ಅವ್ರಿಗೆ ಹೇಳಿದ್ರು, ಆಡ್ಬಡಿ ಅವ್ರಿಗೆ, ಅವ್ರು ಈ ವಾಡ್ನ ಮಾಡಿದ್ರು ಅಂತ ನಾವು ರೇಡಿಯೋನೆಲ್ಲ ಕೇಳಿದ್ದು ಇದನ್ನ.
1: ಓಕೆ ಓಕೆ
2: ಮೇಡಮ್, ಹಾಡು ಚೆನ್ನಾಗಿತ್ತ ಮೇಡಮ್?
1: ಚೆನ್ನಾಗಿತ್ತು ಸರ್, ಧನ್ಯವಾದಗಳು, ನಿಮ್ಮ ಮಾಹಿತಿ ಕೂಡ ಚೆನ್ನಾಗಿತ್ತು. ಥ್ಯಾಂಕ್ ಯು ಹುಚ್ಚೇಗೌಡ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ಕಾರಗಳು
1: ಸತೀಶ್ ಸರ್, ಹೇಗಿದ್ದೀರಾ? ಏನ್ ಸರ್
3: ಕೇಳ್ತಾ ಉಂಟಲ್ಲ?
1: ಕೇಳಿಸ್ತಾ ಉಂಟು, ನಿಮಗೆ ಕೇಳಿಸ್ತಿದ್ಯಾ?
3: ಹೇಗಿದ್ದೀರಿ? ಒಳ್ಳರು.
1: ನಾನ್ ಚೆನ್ನಾಗಿದ್ದೀನಿ ಸರ್.
3: ನಾವು ಕೂಡ ಚೆನ್ನಾಗಿದ್ದೇವೆ ಕಣ್ರಿ, ಸೂಪರ್.
1: ಓಕೆ, ಹಾಗೆ ಇವತ್ತಿನ ತಿಂಡಿ ಏನಾಯ್ತು?
3: ತಿಂಡಿ ಇವತ್ತು ನಮ್ದು ದೋಸೆ ಇತ್ರಿ.
1: ಓಕೆ,
3: ಚಟ್ನಿ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
3: ಏನು ಹೇಳಲೇ ಇಲ್ಲ.
1: ನಮ್ದು ಚಿತ್ರನ ಸರ್?
3: ನೈಸ್ ಬಿಡಿ.
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾಡು ಸಂಖ್ಯೆ ಅಂತ.
1: ಹೌದು ಹೌದು, ಹಾಡಿ ಸರ್.
3: ಆಯ್ತು, ಒಂದು ಸಣ್ಣ ಪ್ರಯತ್ನ ಪಡುವ. ಹಂಸವೇ ಹಂಸವೇ ಹಾಡುಬ ಆಡುಬ, ಸೃಷ್ಟಿಯ ಸಂಭ್ರಮ ನೋಡುಬ, ನೆಸಲ್ಲಿ ತಾವರೆ ಇಲ್ಲಿ, ಮೋಹವಿದೆ ಒಂದು ಸ್ನೇಹವಿದೆ, ಪ್ರೀತಿಸುವ ದಾರಿದೆ. ಹಂಸವೇ ಹಂಸವೇ ಹಾಡುಬ ಹಾಡುಬ ಹಾಡುಬ ಹಾಡಿದಕ್ಕೆ ಕಣ್ಣುಗಳೆರಡು ಪ್ರೀತಿಯದಕ್ಕೆ ರೆಪ್ಪೆಗಳೆರಡು ಒಂದಿಲ್ಲವಾದರೂ ಮತ್ತೊಂದಿಲ್ಲ ದೂರ ಆದರಂತೂ ಕಾಣೋದಿಲ್ಲ ಒಂದೇ ಪ್ರಾಣದ ಜಡಿ ದೇಹದ ಬಾಳಲಿ ನಾಡುಬ ಹಂಸವೇ ಹಂಸವೇ ಹಾಡುಬ ದೃಷ್ಟಿಯ ಸಂಭ್ರಮ ನೋಡುಬ ಬೇಸರ ಅಲ್ಲಿ ತಾವರೆ ಇಲ್ಲಿ ಬಹವಿದೆ ಒಂದು ಸ್ನೇಹವಿದೆ ಪ್ರೀತಿಸುವ ದಾರಿದೆ ಹಂಸವೇ ಹಂಸವೇ ಹಾಡುಬ ಹಾಡುಬ ಹಾಡುಬ.
1: ಓಕೆ ಸತೀಶ್ ಸರ್ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು.
3: ನೀವು ಒಂದು ವಿಭಿನ್ನವಾದ ಒಂದು ಟಾಸ್ಕ್ ಇದ್ರಿ, ಯಾಕೆ ಗೊತ್ತಾ
1: ಹೇಳಿ ಸರ್?
3: ಎಲ್ಲ ಮರೆಯಲ್ಲಿದ್ದ ಹಾಡುಗಳೆಲ್ಲ ತೆರೆಗೆ ಬರುವಂತ ಸುವರ್ಣ ಅವಕಾಶ.
1: ಹೌದು ಹೌದು ಸರ್,
3: ಒಳ್ಳೆ ಟಾಪಿಕ್. ಟಾಪಿಕ್ ಗಾಗಿ ಮತ್ತೊಮ್ಮೆ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಇದೆ.
1: ನಿಮಗೂ ಕೂಡ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ ಹಲೋ ಹಲೋ
4: ಹಲೋ
1: ನಮಸ್ತೆ.
4: ನಮಸ್ತೆ, ಹೇಗಿದ್ದೀರಿ?
1: ನಾನ್ ಚೆನ್ನಾಗಿದ್ದೀನಿ ಶೋಭಾ ಮೇಡಮ್, ನೀವು ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಿ.
1: ಓಕೆ, ಆಯ್ತಾ ತಿಂಡಿ?
4: ತಿಂಡಿ ಆಗಿ ಆರಾಮಾಗಿ ಕೂತಿದ್ದೀನಿ, ನಿಮ್ಮ ಹತ್ರ ಮಾತಾಡ್ತಾ ಈಗ.
1: ಓಕೆ, ಹಾಗೆ
4: ತಿಂಡಿ ರಕ್ಷಿತಾ?
1: ನಮ್ದು ಚಿತ್ರಾನ್ನ ಆಯ್ತು, ನಿಮ್ದೇನಾಯ್ತು ಮ್ಯಾಮ್?
4: ನಮ್ದು ಇವತ್ತು ಚಪಾತಿ ಹೀರೆಕಾಯಿ ಪಲ್ಯ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಹಾ, 1 2 3 4.
1: ಹೌದು, ಸಂಖ್ಯೆಗಳ ಹಾಡು. ನೀವ್ ಯಾವ ಹಾಡನ್ನ ಹಾಡ್ತಿದ್ದೀರಾ?
4: ನಾವು ಓಲ್ಡ್ ಸಾಂಗ್ಸ್.
1: ಓಕೆ,
4: ಪರಾಜಿತ ಫಿಲಂ ಇಂದು. ಇದು ಎಲ್ಲರೇಶ್ವರಿ ಅನ್ಸುತ್ತೆ ಹೇಳಿರೋದು.
1: ಓಕೆ.
4: ಸುತ್ತಮುತ್ತಲು ಸಂಜೆಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ.

ಸುತ್ತಮುತ್ತಲು ಸಂಜೆಗತ್ತಲು ಮೈಯ ಮುಟ್ಟದೆ ನಿನ್ನೆಗತ್ತಲು ಇಲ್ಲೇ ಬಂತು ಸ್ವರ್ಗ ಎಲ್ಲ.

0: ಕಣ್ಣಿಗೆ ಅಬ್ಬೋ ಇಂದು ಈ ಅಂದ ಚಂದ, ಬಿಟ್ಟರೆ ಸಿಕ್ಕದು ಇನ್ನಂತ ಆನಂದ. ಅತ್ತ ಇತ್ತ ಓಡದಂತೆ ಚಿತ್ತವನ್ನು ಕಣ್ಣು ಇಟ್ಟು ನಲಿಯುವ, 1 2 3 4 ಸುತ್ತಮುತ್ತಲು ಸಂಜೆ ಕತ್ತಲು, ಮೆತ್ತ ಮೆತ್ತಗೆ ಮೈಯ ಮುತ್ತಲು, ಇಲ್ಲೇ ಬಂತು ಸ್ವರ್ಗ. ಎಲ್ಲ ಓಲಾಡುವ ಎಲ್ಲ ತೇಲಾಡುವ.
1: ಓಕೆ, ಥ್ಯಾಂಕ್ ಯು ರಕ್ಷಿತಾ.
2: ಥ್ಯಾಂಕ್ ಯು, ಧನ್ಯವಾದಗಳು ಶೋಭಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಶೋಭಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ,
2: ನಮಸ್ತೆ. ನಮಸ್ತೆ ಶಾಂತಿನಿ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು?
2: ನಾನು ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಮ್ಯಾಮ್?
3: ತಿಂಡಿ ಆಯ್ತು, ಇಡ್ಲಿ ಸಾಂಬಾರ್.
2: ಓಕೆ, ಸೊ

0: ಬೆಕ್ಕಿಗೆ ಬಹಳ ಬಿಕ್ಕಟ್ಟು, ಬಳಿಯಲ್ಲಿ ಬರವು ಹಿಡಿಯಲ್ಲಿ ಸಿಗವು, ಕುಳಿತಿತ್ತು ಬೆಕ್ಕು ಕಂಗೆಟ್ಟು, ಕುಳಿತಿತ್ತು ಬೆಕ್ಕು ಕಂಗೆಟ್ಟು.
1: ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡನ್ನು ಹಾಡಿದ್ರಿ, ಧನ್ಯವಾದಗಳು.
1: ಧನ್ಯವಾದ.
2: ಥ್ಯಾಂಕ್ ಯು. ಎಸ್, ಶಾಂತಿನಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ ಹಲೋ
3: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್.
2: ಪ್ರೇಮ ಮೇಡಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
2: ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಮೇಡಮ್. ಇವತ್ತು ಚಿತ್ರಾನ್ನ ಮೇಡಮ್.
2: ಓಕೆ, ನಮ್ದು ಕೂಡ ಇವತ್ತು ಚಿತ್ರಾನ್ನ. ಹೌದು ಹೌದು. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
3: ಗೊತ್ತಾಯ್ತು ಮೇಡಮ್, ಅಂಕೆಯಿಂದ ಹಾಡೋದು.
2: ಹೌದು, ಯಾವ ಹಾಡನ್ನ ಹಾಡ್ತಿದ್ದೀರಾ ನೀವು?
3: ಒಂದು ಮಾತು ಅದು ಹಾಡ್ತೀನಿ ಮೇಡಮ್.
2: ಓಕೆ.
3: ಒಂದು ಮಾತು ನಂಗೆ ಗೊತ್ತು, ಅದಲ್ಲ ಇನ್ನೇನು, ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ, ದಿನವೂ ಹೀಗೆಯೇ ನನ್ನ ಕರೆಯುವೆ. ಸಂಜೆಯ ಕೆಂಪು ಗಾಳಿಯ ತಂಪು, ಹೊಸ ಹೊಸ ಬಯಕೆ ತಂದಾಗ, ತುಂಬದ ವಿರಹ ಬಂದರೆ ಸನಿಹ, ಸಾತಕ ನಮ್ಮ ಅನುರಾಗ. ಮೋಹದ ಮಾತನಾಡಿ ಕಣ್ಣಲ್ಲಿ ನನ್ನ ಕಾಡಿ, ಹೀಗೇಕೆ ನನ್ನಲ್ಲಿ ಆಸೆಯ ತರುವೆ. ಒಂದು ಮಾತು ನನಗೆ ಗೊತ್ತು, ಅದಲ್ಲ ಇನ್ನೇನು, ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ. ಇಷ್ಟ ಆದ್ರೆ
2: ಓಕೆ. ಧನ್ಯವಾದಗಳು, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಪ್ರೇಮ ಮ್ಯಾಮ್.
3: ಧನ್ಯವಾದ ಮೇಡಮ್.
2: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ ಮೇಡಮ್.
2: ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೇನೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
5: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
4: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
9: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
8: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ

0: ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070770555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ತಂದಂತಹ ವಿಷಯ ಸಂಖ್ಯೆಗಳ ಹಾಡಿರುವಂತಹ ಸಂಖ್ಯೆಗಳ ಹೆಸರಿರುವಂತಹ ಹಾಡನ್ನು ಹಾಡಬೇಕು ಅನ್ನೋದಾಗಿ ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ರಕ್ಷಿತಾ.
0: ನಮಸ್ತೆ ವೇದಾ ಮೇಡಮ್, ಹೇಗಿದ್ದೀರಾ?
1: ಇನ್ನು ಪೂರ್ತಿ ಹುಷಾರಾಗ್ಲಿಲ್ಲ, ಮೊನ್ನೆಯಿಂದ ಕಾಲ್ ಮಾಡಿ ಶುರು ಮಾಡಿದ್ದೆ. ನೀವ್ ಹೇಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
1: ಟೀ ಕುಡಿದೆ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ನಿಮ್ ತಿಂಡಿ ಅಂತ?
0: ನಮ್ದು ಚಿತ್ರಾನ್ನ ಆಯ್ತು.
1: ಚಿತ್ರಾನ್ನ? ಟಾಪಿಕ್ ಹೋಗೋಣ.
0: ಓಕೆ, ಹೋಗೋಣ. ಯಾವ ಹಾಡು ಹಾಡ್ತಿದ್ದೀರಾ?
1: ಸಂಖ್ಯೆಗಳಿರುವ ಹಾಡು ಅಲ್ಲ?
0: ಹೌದು.
1: ಇದು ವಯಾಟೋಗ್ರಫಿಂದ.
0: ಓಕೆ.
1: ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕು ಸವಿಯದ್ದ ನೆನಪು. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕು ಸವಿಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು, ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ದೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕು ಸವಿಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರಂದು ನೆನಪು. ದಿನ ನಿಮ್ಮೆಲ್ಲರೂ ನೆನಪಾಗ್ತಿತ್ತು, ಆದ್ರೆ ನನ್ನ ಸ್ಥಿತಿ ಸರಿ ಇಲ್ಲ, ಅದಕ್ಕೆ ನಾನು ಮೊನ್ನೆವರೆಗೂ ಕಾಲ್ ಮಾಡಕ್ ಹೋಗ್ಲಿಲ್ಲ.
0: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಲಿರಿಕ್ಸ್ ಏನೋ ಸರಿ ಹೇಳಿದ್ರಿ, ಟೋನ್ ಮಾತ್ರ ಚೇಂಜ್ ಮಾಡ್ಬಿಟ್ರಿ.
1: ಟೋನ್ ಚೇಂಜ್ ಆಯ್ತಾ?
0: ಹೌದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಮೇಡಮ್. ಎಸ್ ವೇದ ಅವರು ಕರೆ ಮಾಡಿದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ರಕ್ಷಿತಾ.
0: ನಮಸ್ತೆ. ನಮಸ್ತೆ ಆಶಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಪ್ಪ, ದೇವ್ರ ಮುಂದೆ ಕೂತಿದ್ದೀನಿ.
0: ಓಕೆ, ಹಾಗೆ ತಿಂಡಿ ಆಯ್ತಾ?
2: ಇನ್ನು ಇಲ್ಲ ಕಣಪ್ಪ, ಮಾಡ್ಬೇಕು ದೋಸೆ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
2: ಇನ್ನು ಇಲ್ಲ, ಗೊತ್ತಿಲ್ಲ ಕಣಪ್ಪ.
0: ಗೊತ್ತಿಲ್ವಾ? ಓಕೆ, ಇವತ್ತು ಸಂಖ್ಯೆಗಳ ಹಾಡ ಸಂಖ್ಯೆಗಳು ಇರುವಂತಹ ಹಾಡನ್ನ ಹಾಡ್ಬೇಕು. ಸಂಖ್ಯೆಗಳ ಹೆಸರು ಇರ್ಬೇಕು.
2: ಸಂಖ್ಯೆನೇ ಇರ್ಬೇಕಾ?
0: ಹೌದು.

0: ವಂದನೆಗಳು, ಸಂತೋಷ ಕರೆ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಸಂತೋಷ ಕಣ.
1: ಎಸ್, ಆಶಾ ಪ್ರಕಾಶ್ ಅವರು ಕರೆ ಮಾಡಿದ್ರು, ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಅನಂತರಾಜ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ತಿಂಡಿ ಆಯ್ತಾ?
2: ಆಯ್ತು ಮೇಡಮ್.
1: ಏನಾಯ್ತು ತಿಂಡಿ?
2: ತಿಂಡಿ ಇವತ್ತು ಊಟ ಮೇಡಮ್, ಒಂದೇ ಸಾರಿ ಮುದ್ದೆ
1: ಊಟನೇ ಮಾಡ್ಬಿಟ್ರಾ? ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಸಂಖ್ಯೆಗಳಿರ್ತಕ್ಕಂತ ಹಾಡುಗಳನ್ನ ಹಾಡಬೇಕು.
1: ಹೌದು, ಯಾವ ಹಾಡನ್ನ ಹಾಡ್ತಿದ್ದೀರಾ ನೀವು?
2: ನಾನು ಅದೇ ಹೇಳ್ತೀನಿ ಮೇಡಮ್. ಒಂಬತ್ತು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು ತೋಳ ಹಳ್ಳಕ್ಕೆ ಬಿತ್ತು. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಎಸ್, ಅನಂತರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ತೆ,
3: ನಾ ರಮೇಶ್ ಶರ್ಮಾರ್ ಮಾತಾಡ್ತೀನಿ ಮೇಡಮ್, ವಿಜಯಪುರ ಜಿಲ್ಲೆ ಬಸವನ್ ಬಗಡಿ ತಾಲೂಕಿಂದ.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
3: ಆರಾಮಿದೀವ್ರಿ ಮೇಡಮ್, ನೀವ್ ಹೆಂಗಿದೀರಿ?
1: ನಾವು ಆರಾಮಿದೀವ್ರಿ. ತಿಂಡಿ ಆಯ್ತೇನ್ರಿ?
3: ಆಯ್ತ್ರಿ ಮೇಡಮ್.
1: ಏನಾಯ್ತ್ರಿ?
3: ಚಪಾತಿ ಬಟಾಟಿ ಪಲ್ಯ ರೀ ಮೇಡಮ್.
1: ಓಕೆ, ಸೂಪರ್ ರೀ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
3: ಹಾ, ಗೊತ್ತಾಯ್ತ್ರಿ ಮೇಡಮ್.
1: ಹಾಡ್ರಿ.
3: ಬಾ ನನ್ನ ಪ್ರೀತಿಸು ಚಿತ್ರದೊಂದೊಂದ್ ಎರಡು ಲೈನ್ ಹಾಡ್ತೀನಿ.
1: ಓಕೆ ಓಕೆ.
3: ಒಂದು ಬೇಕು ಎರಡು ಸಾಕು, ಒಂದು ಬೇಕು ಎರಡು ಸಾಕು, ಮೂರನೇದು ಆಗದಂತೆ ಹಾಕಿ ಬ್ರೇಕು. ಒಂದು ಬೇಕು ಎರಡು ಸಾಕು, ಒಂದು ಬೇಕು ಎರಡು ಸಾಕು, ಮೂರನೇದು ಆಗದಂತೆ ಹಾಕಿ ಬ್ರೇಕು. ಆರ್ತಿಗೊಂದು ಹೆಣ್ಣು ಆದ್ರೆ ಕೀರ್ತಿಗೊಂದು ಗಂಡೆ ಸಾಕು, ಮೂರನೇದು ಆಗದಂತೆ ಹಾಕಿ ಬ್ರೇಕು. ಅಷ್ಟೇ ಬರ್ತೈತ್ರಿ ಮೇಡಮ.
1: ಓಕೆ, ಪರವಾಗಿಲ್ಲ ಸರ್, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ನಮಸ್ಕಾರ ಮೇಡಮ್, ಅವಕಾಶಕ್ಕೆ ನಿಮಗೂ ಧನ್ಯವಾದ.
1: ಥ್ಯಾಂಕ್ ಯು. ಎಸ್, ರಮೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
4: ಶುಭೋದಯ ರಕ್ಷಿತಾ ಮೇಡಮ್ ಅವರಿಗೆ.
1: ಶುಭೋದಯ ಪಂಕಜಾ ಮೇಡಮ್, ಹೇಗಿದ್ದೀರಾ?
4: ಮೇಡಮ್ ಆರಾಮಿದ್ದೀನಿ, ನೀವು ಆರಾಮಿದ್ದೀರಾ?
1: ನಾವು ಕೂಡ ಆರಾಮಿದ್ದೀವಿ. ಆಯ್ತಾ ತಿಂಡಿ?
4: ತಿಂಡಿ ಆಯ್ತು ಮೇಡಮ್, ಇವತ್ತು ಶೀತ ಎಲ್ಲ ಆಗಿರೋದ್ರಿಂದ ಖಾರ ಪೊಂಗಲ್ಲು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ
4: ಮೇಡಮ್? ಸಂಖ್ಯೆಗಳಿರುವ ಹಾಡು ಹೇಳ್ತಾ ಇದಾರೆಲ್ಲರೂ.
1: ಹೌದು,
4: ನಾನು ಇದು ರವಿಚಂದ್ರನ್ ಅವ್ರದ್ದು ಅಂಜದ ಗಂಡು ಫಿಲಮ್ ಹೇಳ್ತೀನಿ ಮೇಡಮ್.
1: ಓಕೆ ಹೇಳಿ ಮ್ಯಾಮ್.

0: ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ನಾನೇ ಲಾಸ್ಟ್ ಅನ್ಸುತ್ತೆ.
1: ಹೌದು, ನೀವೇ ಕೊನೆಯ ಕಲರ್. ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು. ಎಸ್, ಪಂಕಜ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಒಂದು ಸಾಂಗ್ಗಳನ್ನ ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಹಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686926209627 ಈ ಸಂಖ್ಯೆಗೆ ಕಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಹಾಗೆ ಯಾವಾಗಲೂ ಕೂಡ ಹೀಗೆ ನಮ್ಮ ರೇಡಿಯೋ ಶಿವಮೊಗ್ಗನ ಟ್ಯೂನ್ ಮಾಡಿ ಕೇಳ್ತಾ ಇರಿ ಅಂತ ಹೇಳ್ತಾ ನೀವಿಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಲೆ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಗೌರಿ ಗಣೇಶ ಹಬ್ಬವು ಕರ್ನಾಟಕದ ಅತ್ಯಂತ ಪ್ರಮುಖ ಹಾಗೂ ಸಡಗರದ ಹಬ್ಬವಾಗಿದೆ. ತಾಯಿ ಗೌರಿಯನ್ನ ಸ್ವಾಗತ ಮಾಡ್ತಾ ಪೂಜೆ ಮಾಡುವುದರ ಮುಖಾಂತರ ವಿಘ್ನ ವಿನಾಶಕನನ್ನ ಸಡಗರದಿಂದ, ಸಂಭ್ರಮದಿಂದ, ಭಕ್ತಿಯಿಂದ, ವೈಭವಪೂರಿತವಾಗಿ ಆಚರಣೆ ಮಾಡುವಂತಹ ಹಬ್ಬ ಅಂದ್ರೆ ಅದು ಗಣಪತಿಯ ಹಬ್ಬವಾಗಿದೆ. ಸಾರ್ವಜನಿಕ ಉತ್ಸವ ಅಂದ್ರೆ ತಪ್ಪಾಗ್ಲಾರ್ದು ಸ್ನೇಹಿತರೆ. ಬೀದಿ ಬೀದಿಗಳಲ್ಲಿ ಬೃಹತ್ ಗಣೇಶ ಮೂರ್ತಿಗಳನ್ನ ಕೂರಿಸಿ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಂಭ್ರಮಿಸಲಾಗತ್ತೆ ಕೂಡ. ವಿಘ್ನ ನಿವಾರಣೆಗೆ, ಹೊಸ ಆರಂಭಕ್ಕೆ, ಜ್ಞಾನ ಮತ್ತು ಬುದ್ಧಿಯ ಆರಾಧನೆಗೆ, ಜೊತೆಗೆ ಮುಖ್ಯವಾಗಿ ಸಾಮಾಜಿಕ ಒಗ್ಗಟ್ಟು ಮತ್ತು ಏಕತೆಗೆ, ಹಾಗೆ ಸಮೃದ್ಧಿ ಮತ್ತು ಶಾಂತಿಗಾಗಿ ಗಣಪತಿಯನ್ನ, ಗಣೇಶನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದು ಉಂಟು. ಈ ಹಬ್ಬದ ಮತ್ತೊಂದು ವಿಶೇಷತೆ ಏನಪ್ಪ ಅಂದ್ರೆ, ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೆಡೆ ಸೇರಿ ಸಂಭ್ರಮಿಸಲು ಮತ್ತು ಸಾಮಾಜಿಕ ಒಗ್ಗಟ್ಟನ್ನು ಹೆಚ್ಚಿಸಲಿಕ್ಕೆ ನೆರವಾಗತ್ತೆ ಈ ಗಣಪತಿ ಹಬ್ಬ. ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಹಬ್ಬವಾಗಿದೆ ಕೂಡ. ಸಾಮಾಜಿಕ ಒಗ್ಗಟ್ಟನ್ನು ಹೆಚ್ಚಿಸಲಿಕ್ಕೆ ಮುಖ್ಯವಾಗಿ ಕಾರಣವಾಗತ್ತೆ ಈ ಗಣಪತಿ ಹಬ್ಬ. ಅಂದಾಗೆ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಲ್ಲಿ ಈ ಹಬ್ಬ ಮುಖ್ಯ ಪಾತ್ರ ವಹಿಸುತ್ತೆ. ವರ್ಷದಿಂದ ವರ್ಷಕ್ಕೆ ಈ ಗಣಪತಿ ಉತ್ಸವ ಮೆರುಗನ್ನು ಹೆಚ್ಚಿಸ್ತಾ ಇದೆ. ಒಂದಲ್ಲ ಎರಡಲ್ಲ 40 ವರ್ಷದಿಂದ, 50 ವರ್ಷದಿಂದ, 90 ವರ್ಷದಿಂದ ಕೂಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಉಂಟು. ಅದರಲ್ಲಿ ಮುಖ್ಯವಾಗಿ ವಯಸ್ಸಿನ ಮಿತಿ ಇಲ್ಲದೆ ಚಿಕ್ಕವರು, ದೊಡ್ಡವರು, ವಯಸ್ಸಾದವರು ಪ್ರತಿಯೊಬ್ಬರೂ ಕೂಡ ಗಣಪತಿಯ ಹಬ್ಬದಲ್ಲಿ ಭಾಗವಹಿಸಿ ಒಂದಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದುಂಟು. ಈ ದಿನ ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ವಿಶೇಷ ಗಣಪತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದಾಗೆ ಶಿವಮೊಗ್ಗ ಜಿಲ್ಲೆಯ ಅಶೋಕನಗರದ ಪೂಜೇಶ್ವರಿ ಮತ್ತು ಚೌಡೇಶ್ವರಿ ಅಮ್ಮನವರ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ 44 ವರ್ಷಗಳಿಂದ ಗಣಪತಿಯ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿಯ ಪ್ರಧಾನ ಅರ್ಚಕರು ಸಂಪತ್ ಕುಮಾರ್ ಅವರು ಗಣಪತಿಯ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಓಂ ಗಣಪತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಅಲ್ಲಿಯ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸರ್ ಅವರು ಇದ್ದಾರೆ. ಈ ಗಣಪತಿಯನ್ನು ಕೂಡ 45 ವರ್ಷದಿಂದ ಆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಕಟ್ಟೆ ಗೆಳೆಯರ ಬಳಗದ ಸಂಘದಲ್ಲಿ ಕೂಡ ಸ್ಪೆಷಲ್ ಆಗಿರುವಂತಹ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಕೂಡ 50 ವರ್ಷದ ಸಂಭ್ರಮಾಚರಣೆ ನಡೀತಾ ಇದೆ. ಇಲ್ಲಿಯ ಅಧ್ಯಕ್ಷರಾದಂತಹ ಸುಮಂತ್ ಅವರು, ಜೊತೆಗೆ ಸದಸ್ಯರಾದಂತಹ ಸೋಮಶೇಖರ್ ಸರ್ ಅವರು ಆ ಗಣಪತಿಯ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೆ ಶಿವಮೊಗ್ಗ ಜಿಲ್ಲೆಯ ಲಕ್ಷ್ಮೀದೇವಿ ಯುವಕರ ಸೇವಾ ಸಂಘ ಮಿಳಗಟ್ಟ, ಇಲ್ಲಿ ಕೂಡ ಪ್ರತಿ ವರ್ಷ ಒಂದೊಂದು ಥೀಮ್ನ ಅಡಿಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಈ ವರ್ಷ ಖಂಡೋಬ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮುಖ್ಯ ಸದಸ್ಯರಾದಂತಹ ಅಕ್ಷಯ್ ಕುಮಾರ್ ಅವರು ಸತತವಾಗಿ 46 ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡ್ತಾ ಬಂದಿರುವಂತಹ ಗಣಪತಿಯ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇವರೆಲ್ಲರ ಮಾತುಗಳನ್ನು ಕೇಳೋಣ. ಆ ಗಣಪತಿಗಳ ವಿಶೇಷತೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಇವರೆಲ್ಲರಿಂದ ತಿಳಿಯೋಣ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಗಳ ವಿಶೇಷತೆ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಮೊದಲನೆಯದಾಗಿ ಶಿವಮೊಗ್ಗದ ಪ್ರತಿಷ್ಠಿತ ಓಂ ಗಣಪತಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ಅಲ್ಲಿಯ ಅಧ್ಯಕ್ಷರು ಲಕ್ಷ್ಮೀಕಾಂತ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಓಂ ಗಣಪತಿಯ ವಿಶೇಷತೆ ಬಗ್ಗೆ, ಜೊತೆಗೆ ಎಷ್ಟು ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾ ಇದ್ದಾರೆ, ಆ ಗಣಪತಿಯ ಹೇಗೆಲ್ಲ ಉತ್ಸವ ಇರುತ್ತೆ ಅನ್ನೋದನ್ನ ಓಂ ಗಣಪತಿಯ ಅಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಸರ್ ಅವರಿಂದ ಕೇಳೋಣ.
3: ಸರ್ ನಮಸ್ತೆ.
4: ನಮಸ್ತೆ. ನಮ್ಮ ಹೆಸರು ಲಕ್ಷ್ಮೀಕಾಂತ್. ಓಂ ಗಣಪತಿ ಅಧ್ಯಕ್ಷರು. ಓಂ ಗಣಪತಿ ಅಶೋಕ ರಸ್ತೆಯಲ್ಲಿ 45 ವರ್ಷಗಳಿಂದ ಸತತವಾಗಿ ನಡೆಸ್ಕೊಂತ ಬರ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಹೆಸರುವಾಸಿಯಾಗಿರೋ ಓಂ ಗಣಪತಿ, ನಮ್ಮ ಕಮಿಟಿ ಸದಸ್ಯರುಗಳು ಎಲ್ಲರೂ ಜೊತೆಗೆ ಸೇರಿ ಕೂರಿಸ್ತೀವಿ. ನಮ್ಮ ಕೇರಿಯಲ್ಲಿರೋ ನಾಗರಿಕರು ಎಲ್ಲರೂ ತುಂಬ ಸಪೋರ್ಟ್ ಎಲ್ಲ ಚೆನ್ನಾಗಿದೆ ಅವ್ರ ಕಡೆಯಿಂದ. ನಮಗೂ ಸ್ವಲ್ಪ ಇದು ಶಿವಮೊಗ್ಗದಲ್ಲಿ ಒಂದು ನೋಡುವಂಥ ಗಣಪತಿ, ಅಲಂಕಾರದಲ್ಲೇ ಆಗಲಿ ಏನಕ್ಕೆ ಆಗಲಿ ಒಂದು ಇದಿದೆ. ನಾವು ಈ ವರ್ಷದ 45ನೇ ವರ್ಷದ ವಿಶೇಷ ಅಲಂಕಾರ ಪೂರಿ ಜಗನ್ನಾಥ್ ಅವ್ರಿಗೆ ಮಾಡಿದ್ದೀವಿ. ಹಾಗಾಗಿ ಈ ಕಡೆ ಎಲ್ಲ ಮಾರುಡೇರ್ಸ್ ಎಲ್ಲ ಅವರು ಇರೋದ್ರಿಂದ ಸ್ವಲ್ಪ ನಮಗೆ ಚೆನ್ನಾಗಿದೆ. ಈ ಸಲ 14 ದಿವಸ ಮೆರವಣಿಗೆ, 14 ದಿವಸ ಇಟ್ಟು ಮೆರವಣಿಗೆನೂ ಇದೆ. ವಿಜೃಂಭವಾಗಿ ಮೆರವಣಿಗೆ ಮಾಡ್ತೀವಿ. ನಾವು ಮೆರವಣಿಗೆಯಲ್ಲಿ ಆದಷ್ಟು ಜಾನಪದ ಕಲಾವಿದಕ್ಕೆ ಒತ್ತು ಕೊಟ್ಟು ಅಂಥವು ಮಾತ್ರ ಕರೆಸೋದು, ಬೇರೆ DJ ಇಂಥವೆಲ್ಲ ಮಾಡಲ್ಲ. ಹಾಗಾಗಿ ನಮ್ಮದು ಒಂದು ಶಿವಮೊಗ್ಗದಲ್ಲಿ ಒಂದು ಹೆಸರು ಇದೆ. 27ನೇ ತಾರೀಕು ರಾಜಾಭಿಧಿ ಉತ್ಸವ, 26ನೇ ತಾರೀಕು ಗಣ ಹೋಮ, ಸತ್ಯನಾರಾಯಣ ಪೂಜೆ, ಮತ್ತು ಸಂಜೆ ಮಹಾಮಂಗಳಾರತಿ ಇರುತ್ತದೆ. ಮತ್ತು ನಮ್ಮದಿದು ಏನು ಅಂದರೆ ರಾಜಾಭಿಷೇಕ ಭಾರಿ ವಿಜೃಂಭಣೆಯಿಂದ ಮಾಡೋಕ್ಕೆ ಸಲುವಾಗಿ ನಮಗೊಂದು ಹೆಸರು ಇದೆ.
2: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಮೇಡಮ್.
2: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಶಿವಮೊಗ್ಗದ ಪ್ರತಿಷ್ಠಿತ ಓಂ ಗಣಪತಿಯ ವಿಶೇಷತೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರು ಅಲ್ಲಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಲಕ್ಷ್ಮೀಕಾಂತ್ರವರು. ಪುರಿ ಜಗನ್ನಾಥ್ ವಿಶೇಷತೆ ಈ ವರ್ಷದ ಸ್ಪೆಷಲ್ ಆಗಿದೆ ಅನ್ನೋದನ್ನು ಹೇಳಿದರು. ಹಾಗೆ ಜಾನಪದ ಕಲಾತಂಡಗಳು ಕೂಡ ಬರುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಒಂದು ಕಲೆ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸಿಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತೀವಿ ಮೇಡಮ್ ಅನ್ನೋದನ್ನು ತಿಳಿಸಿದರು. ಹಾಗೆ ಈ ಗಣಪತಿಯ ಪ್ರತಿಷ್ಠಾಪನೆಗೆ ಪ್ರತಿಯೊಬ್ಬರೂ ಕೂಡ ಸಹಕಾರ ನೀಡಿದರೆ ಎಲ್ರಿಗೂ ಕೂಡ ಧನ್ಯವಾದಗಳು ಅನ್ನೋದನ್ನು ಕೂಡ ಹೇಳಿದರು ಲಕ್ಷ್ಮೀಕಾಂತ್ ಸರ್ ಅವರು. ಇದೇ ವಿಷಯಕ್ಕೆ ಹೇಳಿದ್ದು ಸ್ನೇಹಿತರೆ, ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೆಡೆ ಸೇರಿ ಸಂಭ್ರಮಾಚರಣೆ ಮಾಡುವಂತಹ ಹಬ್ಬ ಅಂದರೆ ಅದು ಗಣಪತಿಯ ಹಬ್ಬ ಆಗಿರುತ್ತೆ, ಖಂಡಿತ ಅಲ್ವಾ. ಶಿವಮೊಗ್ಗದ ಓಂ ಗಣಪತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಲಕ್ಷ್ಮೀಕಾಂತ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಅಶೋಕನಗರದ ಪೂಜೇಶ್ವರಿ ಮತ್ತು ಚೌಡೇಶ್ವರಿ ಅಮ್ಮನವರ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ 44 ವರ್ಷಗಳಿಂದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಗಣಪತಿಯ ವಿಶೇಷತೆ ಬಗ್ಗೆ ಅಲ್ಲಿಯ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಪತ್ ಕುಮಾರ್ ಅವರಿಂದ ಮತ್ತಷ್ಟು ವಿಷಯಗಳನ್ನು ಕೇಳೋಣ.
3: ಸರ್ ನಮಸ್ತೆ.
5: ನಮಸ್ತೆ ಮೇಡಮ್.
3: ಸರ್, ನಿಮ್ಮ ಪರಿಚಯದೊಂದಿಗೆ ಗಣಪತಿಯ ವಿಶೇಷತೆ ಬಗ್ಗೆ ತಿಳಿಸಿ.
5: ನನ್ನ ಹೆಸರು ಸಂಪತ್ ಕುಮಾರ್ ಅಂತ ಹೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಇದು ಅಶೋಕನಗರ, ಇದು ಪೂಜೇಶ್ವರಿ ಚೌಡೇಶ್ವರಿ ಅಮ್ಮನವರು ಗ್ರಾಮ ದೇವತೆಯ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 44 ವರ್ಷಗಳಿಂದ ಶ್ರೀ ಮಹಾಗಣಪತಿಯ ಪ್ರತಿಷ್ಠಾಪನೆ ಆಗಿದೆ, ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ದಿನನಿತ್ಯವಾಗಿ ಕೂಡ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆದು ನಿನ್ನೆ ಶ್ರೀ ಮಹಾಗಣಪತಿಗೆ ಅಷ್ಟದ್ರವ್ಯ ಗಣಹೋಮ ಎಲ್ಲ ಆಗಿದೆ. ವಿಶೇಷವಾಗಿ 9 ದಿನವೇ ಮೊದಲಿನಿಂದಲೂ ಇಡ್ತಾ ಇರೋದು, ಈಗಲೂ ಕೂಡ 9 ದಿನಕ್ಕೆ ಗಣಪತಿಯ ವಿಸರ್ಜನೆ ಆಗ್ತಾ ಇದೆ. ನಾಳೆ ದಿವಸ ವಿಶೇಷವಾಗಿ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮ, ವಿಶೇಷವಾದ ಮಂಗಳವಾದ್ಯ ಹಾಗೂ ವಿಶೇಷ ಕಲಾ

0: ಪಾಂಡಗಳೊಂದಿಗೆ ಶ್ರೀ ಮಹಾಗಣಪತಿಯ ವಿಸರ್ಜನೆ ಆಗುತ್ತೆ. ಅದೇ ರೀತಿಯಾಗಿ ಅಮ್ಮನವರಿಗೂ ವಿಶೇಷವಾಗಿ ಪೂಜೆ ನಡೆಯುತ್ತೆ. ವಿಶೇಷವಾಗಿ ಮಹಾಗಣಪತಿಯ ರಾಜಬೀದಿ ಉತ್ಸವಕ್ಕೆ ಕಲಾತಂಡಗಳ ಮೆರಗಿನೊಂದಿಗೆ ಮಹಾಗಣಪತಿ ವಿಸರ್ಜನೆ ಆಗ್ತದೆ.
1: ಎಷ್ಟು ವರ್ಷದಿಂದ?
0: 44 ವರ್ಷದಿಂದ ಮಹಾಗಣಪತಿಯ ಪ್ರತಿಷ್ಠಾಪನೆ ಆಗ್ತಾ
1: ಇದೆ. ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ಧನ್ಯವಾದ.
1: ನಮಸ್ತೆ. ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವ, 44 ವರ್ಷಗಳಿಂದ ವಿಶೇಷವಾಗಿ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಮ್ಮನವರ ಒಂದು ದೇವಸ್ಥಾನದಲ್ಲಿ. ಇಲ್ಲಿ ಕೂಡ ರಾಜಬೀದಿ ಉತ್ಸವದೊಂದಿಗೆ ಗಣಪತಿಯನ್ನು ವಿಸರ್ಜನೆ ಮಾಡಲಾಗುತ್ತೆ. ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತೆ. ಗಣಪತಿಯ ಹಬ್ಬ ಸಾಮಾಜಿಕ ಒಗ್ಗಟ್ಟನ್ನು ಹೆಚ್ಚಿಸಲಿಕ್ಕೆ, ಜೊತೆಗೆ ಹೊಸತನವನ್ನು ಕಂಡುಕೊಳ್ಳಿಕ್ಕೆ ಮುಖ್ಯವಾಗಿ ಕಾರಣವಾಗುತ್ತೆ ಅಲ್ವಾ ಸ್ನೇಹಿತರೆ? ಈ ವಿಘ್ನ ನಿವಾರಕನನ್ನು ಪೂಜೆ ಮಾಡೋದೇ ಒಂದು ಸಡಗರ ಸಂಭ್ರಮ. ಕಾರ್ಯಕ್ರಮ ಮುಂದುವರೆಯುತ್ತೆ ಸ್ನೇಹಿತರೆ. ಇನ್ನು ವಿಶೇಷ ಗಣಪತಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ವಿವಿಧ ಬಡಾವಣೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವಂತಹ ವಿಭಿನ್ನ ರೀತಿಯ ವಿವಿಧ ಗಣಪತಿಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ. ಶಿವಮೊಗ್ಗ ಜಿಲ್ಲೆಯ ಓಂ ಗಣಪತಿಯ ಬಗ್ಗೆ ಅಲ್ಲಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಲಕ್ಷ್ಮೀಕಾಂತ್ ಸರ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಜೊತೆಗೆ ಅಶೋಕನಗರದ ಪೂಜೇಶ್ವರಿ ಮತ್ತು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದಂತಹ ಗಣಪತಿಯ ಬಗ್ಗೆ ಅಲ್ಲಿಯ ಪ್ರಧಾನ ಅರ್ಚಕರಾದ ಸಂಪತ್ ಕುಮಾರ್ ಸರ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಶಿವಮೊಗ್ಗ ಜಿಲ್ಲೆಯ ಅಣ್ಣಾನಗರದಲ್ಲಿ 50ನೇ ವರ್ಷದ ಗಣಪತಿಯ ಆಚರಣೆಯ ಬಗ್ಗೆ ಕಟ್ಟೆ ಗೆಳೆಯರ ಬಳಗದ ಸದಸ್ಯರಾದ ಸೋಮಶೇಖರ್ ಸರ್ ಅವರು ಮತ್ತು ಸುಮಂತ್ ಸರ್ ಅವರು ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಕಟ್ಟೆ ಗೆಳೆಯರ ಬಳಗದ ಸಂಘದ ಗಣಪತಿಯ ವಿಶೇಷತೆ ಬಗ್ಗೆ ಇವರಿಂದ ಮಾಹಿತಿಯನ್ನು ಪಡೆಯೋಣ.
1: ನನ್ನ ಹೆಸರು ಸೋಮಶೇಖರ್ ಅಂತೇಳಿ, ನಾವು ಕಟ್ಟೆ ಗೆಳೆಯರ ಬಳಗದ ಸದಸ್ಯ. ನಾವು ಸುಮಾರು 50 ವರ್ಷದಿಂದ ಇಡ್ತಾ ಇದ್ದೀವಿ ಗಣಪತಿ. ಫಸ್ಟು 2ನೇ ಕ್ರಾಸಲ್ಲಿ ಇಡ್ತಾ ಇದ್ರು ಮುಂಚಣ್ಣ ಅಂತೇಳಿ, ಅವರು ತೀರ್ಕೊಂಡ್ಯಾರ. ಅವರು ಫಸ್ಟ್ ಕೂರಿಸ್ಮೇಲೆ ಇವಾಗ ನಾವು ಶುರು ಮಾಡಿ, ನನಗೆ ಹೆಚ್ಚು ಕಮ್ಮಿ, ನಾನು ಇನ್ನೂ ಸಣ್ಣ ಹುಡುಗ, ಇಲ್ಲಿ ಸುತ್ತಮುತ್ತ ಅಷ್ಟೊಂದು ಮನೆ ಇದ್ದಿದ್ದಿಲ್ಲ. ನಾವು ಏನಾರ ಗಣಪತಿ ಕಲೆಕ್ಷನ್ ಮಾಡಿದ್ರೆ ಹಾಸ್ಪಿಟ್ಲ್ ಚೌಡಮ್ಮನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಜನ ಸೇರೋರು. ಅಲ್ಲೋಗಿ ಡಬ್ಬ ಹಿಡ್ಕೊಂಡು, ಕಾಂಕೆ ಡಬ್ಬ ಹಿಡ್ಕೊಂಡು ಹೋಗಿ ಕಲೆಕ್ಷನ್ ಮಾಡಿ, ಅವಾಗೆಲ್ಲ ಕಷ್ಟ ಗಣಪತಿ ಗುಡ್ಸೋದು ಅಂದರೆ ಏನೋ ತುಂಬ ಕಷ್ಟ ಆಗೋದು. 1 ರೂಪಾಯಿ 2 ರೂಪಾಯಿ ಕೊಡೋದು ಸಣ್ಣ ಹುಡುಗರು. ಆಮೇಲೆ ಒಂದು ಗಣಪತಿ ಕೂರಿಸ್ಬೇಕು ಅನ್ನೋದು ಭಾರಿ ಕುತೂಹಲ, ಏನೋ ಒಂದು ಮಾಡಬೇಕು ಗಣಪತಿ ಹಬ್ಬ, ತುಂಬ ಸಂತೋಷ ಆಗೋದು. ವರ್ಷಕ್ಕೊಂದ್ಸತಿ ಹಬ್ಬ ಬರುತ್ತೆ, ಬಿಡಬಾರ್ದು ಅಂತೇಳಿ ನಡ್ಸ್ಕೊಂಬರ್ತಾ ಇದ್ವಿ. ಅದಾದ ನಂತರ ಎಲ್ಲ ಊರೆಲ್ಲ ನಾವು, ಆಮೇಲೆ ಅದು ಬೆಳ್ಕೊಂತ ಬಂತು. ಆಮೇಲೆ ಒಂದು ಸಂಘ ಆಯಿತು, ಕಟ್ಟಿ ನಾವೆಲ್ಲ ಅಲ್ಲಿ ಕಟ್ಟೆ ಒಂದಿತ್ತು, ಆ ಕಟ್ಟೆ ಮೇಲೆ ಕೂರ್ತಿದ್ವಿ. ಆ ಕಟ್ಟೆ ಮೇಲೆ ಕೂರ್ತಿದ್ದಂಗೆ ಆಮೇಲೆ ಇದಕ್ಕೇನಾರು ಒಂದು ಹೆಸರು ಇಡಬೇಕಲ್ಲ ಅಂತೇಳಿ ಕಟ್ಟೆ ಗೆಳೆಯರ ಬಳಗ ಅಂತೇಳಿ ಹೆಸರು ಮಾಡ್ಕೊಂಡು ಪ್ರತಿ ವರ್ಷನೂ ಒಂದೊಂದು ಅಲಂಕಾರ ಮಾಡ್ತಿದ್ವಿ. ಡೈನೋಸರಸಿನ ಮಾಡಿದ್ವಿ, ಆಮೇಲೆ ವಾಸುದೇವನ ಮಾಡಿದ್ವಿ, ಆಂಜನೇಯನ ಪ್ರತಿಮೆ ಮಾಡಿದ್ವಿ, ಆಮೇಲೆ ಗೋರಿಲ್ಲ ಬಾಯಿಂದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ. ಅವೆಲ್ಲ ಮಾಡ್ಕೊಂಬಂದು ಆಮೇಲೆ ಇವಾಗ ಎಲ್ಲ ಹುಡುಗರು ದೊಡ್ಡವರಾದ್ರು ಮತ್ತೆ ಅವರವರಿಗೆ ಕೆಲಸ ಆಯಿತು, ಅದು ಬಿಡಬಾರ್ದು ಅಂತೇಳಿ ಪ್ರತಿ ವರ್ಷ ನಡೆಸ್ಕೊಂಬರ್ತಾ ಇದ್ವಿ.
0: ನೀವು ಸಲಹೆಗಳನ್ನು ಕೊಡ್ತಾ ಇರ್ತೀರಾ?
1: ಹೌದಮ್ಮ, ಕೊಡ್ತಾ ಇರ್ತೀವಿ.
0: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದ.
1: ನಮಸ್ತೆ.
0: ಹಾಗೆ ಸ್ನೇಹಿತರೆ, ಕಟ್ಟೆ ಗೆಳೆಯರ ಬಳಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಮಂತ್ ಅವರು ಕೂಡ ಒಂದಿಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಆ ಎಲ್ಲ ಮಾಹಿತಿಗಳನ್ನು ಸುಮಂತ್ ಅವರಿಂದ ಕೇಳೋಣ.
2: ಸುಮಂತ್ ಸರ್, ಗಣಪತಿ ಹಬ್ಬದ ಶುಭಾಶಯಗಳು.
3: ನಿಮಗೂ ಕೂಡ.
2: ಸರ್, ಇತಿಹಾಸದ ಬಗ್ಗೆ ಏನು ಹೇಳ್ತೀರಾ?
3: ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ, ಸೊ ನಾವು ಹುಟ್ಟೋಕ್ಕಿಂತ ಮುಂಚೆ ನನಗೆ 29 ಇಯರ್ಸ್, ಸೊ ಆಲ್ರೆಡಿ ಮಾಹಿತಿ ಕೊಟ್ಟಂಗೆ ನಮ್ಗೆ
2: ಸೋಮಶೇಖರ್
3: ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅವ್ರ ಜರ್ನಿ ಸ್ಟಾರ್ಟ್ ಮಾಡಿದ್ದು ಮೇಬಿ ಮೋರ್ ದೆನ್ 50 ಇಯರ್ಸ್ ಆಗಿದೆ. ಸೊ ಇನ್ ಬಿಟ್ವೀನ್ ನಾವು ಕೂರಿಸಿದ್ದಿಲ್ಲ. ಸೊ ನಾವು ಅಲ್ಲಿ ಮಜ್ಜಿ ಮನೆ ಹತ್ರ ಕೂರ್ತಾ ಇದ್ವಿ, ಇಲ್ಲಿ ಕೂರ್ತಿದ್ದಿಲ್ಲ ನಾನಾ ರೀತಿ ಕಾರಣದಿಂದ. ನಾವು ಇನ್ನು ಸಂದರ್ಭ ಇದ್ದಾಗ 10 ವರ್ಷ 15 ವರ್ಷ ಇದ್ದಾಗ ನಾವು ಶುರು ಮಾಡಿದ್ದು. ಸುಮ್ಮನೆ ತಂದು ಅಲ್ಲಿ ಕಸ್ಟಿಂಗ್ ಅಲ್ಲಿ ಮುಂದೆ ಅಂತ ಇದೆ, ಅದು ಸುಮ್ಮನೆ ಬ್ಯಾನರ್ ಹಾಕ್ಬಿಟ್ವಿ ನಾವು. ಅವ್ರು ಇನ್ನೂ ಇಂಟ್ರೆಸ್ಟ್ ಇದೆಯಲ್ಲ ಕೂರಿಸ್ಬೇಕು ಅಂತ ನಾವೇ ಶುರು ಮಾಡಿ ಅಲ್ಲಿ ಶುರು ಆಗಿದ್ದೆ ಈ ಆ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅದೇ ಅಂತಾರಲ್ಲ, ಮೀನ್ಸ್ ನಮ್ಮ ದೊಡ್ಡವರು ಬಿಟ್ಟಿದ್ದು ಮಾರ್ಗನ ಬಿಡಕ್ಕೆ ಹೋಗಬಾರ್ದು ಅಂತ. ಸೊ ಆ ಮಾಹಿತಿನ ಆ ದಾರಿನ ನಾವು ಮುಂದೆ ಹೊಡ್ಸ್ಕೊಂಡ್ಬರ್ತಾ ಇರೋದು. ಸೊ ಇದು ಐ ಥಿಂಕ್ ಇದು ಮೋರ್ ದನ್ 50 ಇಯರ್ಸ್ ಆಗಿದೆ. ಸೊ ನಾವು ಅದೇನು ಕೌಂಟ್ ಮಾಡ್ತಿಲ್ಲ. ಪ್ರತಿ ವರ್ಷದಂತೆಯೇ ಈ ವರ್ಷನೂ ತುಂಬ ಅದ್ದೂರಿಯಾಗಿ ಬಿಡಬೇಕು ಅಂತ ನಾವು ದೇವ್ರ ಹತ್ರ ಬಿಟ್ಕೊಂಡಿದ್ದೀವಿ. ಜನರ ಹತ್ರ ತುಂಬ ಜನ ಬಂದು ನಮ್ಮ ಗಣಪತಿಗೆ ಏನು ಮಾ ಬೀದಿ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ಥರ ನಾವು ಈ ಕಮಿಂಗ್ ಸಂಡೇ ಸೆಪ್ಟೆಂಬರ್ 27 ಫ್ರೀ ಬೀದಿ ಶುಗರ್ ಟೆಸ್ಟು, ಬ್ಲಡ್ ಡೊನೇಷನ್ನು, ಮತ್ತು ಮಕ್ಕಳಿಗೆ ಆಟ ಸ್ಪರ್ಧೆ, ಹೆಣ್ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, ಅದಕ್ಕಿಂತ ಇಷ್ಟು ಕೂಡ ನಾವು ಆರ್ಗನೈಸ್ ಮಾಡ್ತೀವಿ. ಸೊ ಒಂದೇ ಒಂದು ಮೋಟಿವೇಶನ್ ಬೋರ್ಡ್ ಅಂದರೆ ಆ ದೊಡ್ಡವ್ರು ಬಿಟ್ಟಿರೋ ದಾರಿನ ಬಿಡಕ್ಕೆ ಹೋಗಬಾರ್ದು, ನಡ್ಕೊಂಡು ಹೋಗಬೇಕು. ಸೊ ಅದರಿಂದ ನನಗೆ ಮಾತ್ರ ಒಳ್ಳೇದಾಗಲ್ಲ, ನಿಮ್ಮ ಏರಿಯಾದಲ್ಲಿ ಇವತ್ತು ಜನರಿಗೂ ಒಳ್ಳೇದಾಗತ್ತೆ. ಸೊ ಒಂದಿನ ಒಗ್ಗಟ್ಟು ಅಂತಾರಲ್ಲ ಅದನ್ನಪ್ಪ, ಆ ರೀಸನಿಂದಲೇ 1947 ಶುರು ಮಾಡಿದ್ದೆ. ಸೊ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮತ್ತೆ ಎಲ್ಲ ಫ್ರೆಂಡ್ಸ್ಗಳು ಈ ಟೈಮಲ್ಲಿ ಸಿಗ್ತಾರೆ ಅಂತ ಮಾತಾಡ್ಬೋದು, ಆ ದಾರಿಯಿಂದಲೇ ಈ ಶುರು
2: ಮಾಡ್ತಾರೆ. ಸ್ನೇಹಿತರ ಕೇಳಿದಲ್ವ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಗಣಪತಿಯನ್ನ ಇಡುವುದರ ಮುಖಾಂತರ. ಇವರಿಗೆ ಆಗಬೇಕಷ್ಟು ಹೇಳೋಣ, ಹಾಗೆ ವರ್ಷದಿಂದ ವರ್ಷಕ್ಕೆ ಇದು ಮತ್ತಷ್ಟು ವಿಜೃಂಭಣೆಯಿಂದ ಅಣ್ಣನಗರದ ಗಣಪತಿ ವಿಜೃಂಭಿಸ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸುಮಂತ್ ಸರ್, ಹಾಗೆ ನಿಮ್ಮ ಬಳಗದವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.
0: ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ಅಣ್ಣನಗರದ ಕಟ್ಟೆ ಗೆಳೆಯರ ಬಳಗದ ಗಣಪತಿಯ ವಿಶೇಷತೆ ಬಗ್ಗೆ ಅಲ್ಲಿಯ ಸೋಮಶೇಖರ್ ಸರ್ ಅವರು ಹಾಗೆ ಸುಮಂತ್ ಸರ್ ಅವರು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ನಾನು ಆಗ್ಲೇ ಹೇಳ್ದಾಗೆ ಸ್ನೇಹಿತರೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಜೊತೆಗೆ ಒಂದು ಪ್ರೀತಿ ವಿಶ್ವಾಸವನ್ನ ನಂಬಿಕೆಯನ್ನ ಹೆಚ್ಚು ಮಾಡುತ್ತೆ. ಹಾಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಲ್ಲಿ ಈ ಹಬ್ಬಗಳು ವಿಶೇಷತೆಯಿಂದ ಕೂಡಿರ್ತವೆ. ಕೇವಲ ಇಲ್ಲಿ ಗಣಪತಿಯನ್ನು ಕೂರಿಸೋದಷ್ಟೇ ಅಲ್ಲದೆ ಅದರೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ. ಪ್ರತಿದಿನ ಪೂಜಾ ಕೈಂಕರ್ಯಗಳು ಇರುತ್ತೆ, ಹೋಮ ಹವನಗಳನ್ನು ಮಾಡ್ತಾರೆ, ಹಾಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿರುತ್ತೆ. ಸೋಮಶೇಖರ್ ಸರ್ ಮತ್ತು ಸುಮಂತ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಶಿವಮೊಗ್ಗದ ಲಕ್ಷ್ಮೀದೇವಿ ಯುವಕರ ಸೇವಾ ಸಂಘ ಮಿಳಗಟ್ಟ, ಇಲ್ಲಿ ಕೂಡ ಸ್ನೇಹಿತರೆ 46 ವರ್ಷಗಳಿಂದ ಗಣಪತಿಯ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದಾರೆ. ಒಂದೊಂದು ವರ್ಷ ಒಂದೊಂದು ಥೀಮ್ನ ಅಡಿಯಲ್ಲಿ ಇಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಲಕ್ಷ್ಮೀದೇವಿ ಯುವಕರ ಸೇವಾ ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಕ್ಷಯ್ ಕುಮಾರ್ ಸರ್ ಅವರು ಒಂದಿಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ಆ ಗಣಪತಿಯ ವಿಶೇಷತೆ ಬಗ್ಗೆ. ಅವರಿಂದ ಆ ಎಲ್ಲ ಮಾಹಿತಿಗಳನ್ನು ಕೇಳೋಣ.
4: ನನ್ನ ಹೆಸರು ಅಕ್ಷಯ್ ಕುಮಾರ್, ನಾನು ಮಿಲ್ಗಟ್ಟ 3ನೇ ತಿರುವಿನಲ್ಲಿದ್ದೀನಿ. ನಾವು ಈ ಸಲ ಕೂಡಿಸಿರೋ ಗಣಪತಿ ವಿಶೇಷ ಏನಂದರೆ ಕಂಡೋಬ ಗಣಪತಿ ಅಂತ ಹೇಳ್ತಾರೆ, ಅಂದರೆ ನಮ್ಮ ಮೈಲಾರ ಗಣಪತಿ ಅಂತೇಳಿ. ನಾವು ತುಂಬ ವರ್ಷಗಳಿಂದ, ಅಂದರೆ ಒಂದು 45-46 ವರ್ಷಗಳಿಂದ, ನಾವು ಹುಟ್ಟೋಕೋದಿಂದ ಮುಂಚೆನೇ ನಮ್ಮ ತಂದೆ ನಮ್ಮ ಮಾವರೆಲ್ಲ ಇಲ್ಲೇ ದೇವಸ್ಥಾನ ಇದೆ, ಲಕ್ಷ್ಮೀದೇವಿ ದೇವಸ್ಥಾನ ಇದೆ. ಆ ಕಾರಣಕ್ಕೋಸ್ಕರನೇ ಲಕ್ಷ್ಮೀದೇವಿ ಯುವಕರ ಸೇವಾ ಸಂಘ ಅಂತೇಳಿ ನಾವು ಒಂದು ಸಂಘನ ಇಟ್ಕೊಂಡಿದ್ದೀವಿ. ನಾವು ಈ ಸಲ ವಿಶೇಷತೆನೇ ಅದೇ ಕಂಡೋಬ ಗಣಪತಿ, ಅದೇ 45-46 ವರ್ಷದಿಂದ ಇಟ್ಟಿದ್ದೀವಿ ಮೇಡಮ್.
0: ಸರ್, ಪ್ರತಿ ವರ್ಷ ಒಂದು ವಿಶೇಷತೆಯಿಂದ ಕೂಡಿರುತ್ತ ಸರ್?
4: ಪ್ರತಿ ವರ್ಷ ಒಂದು ಮಿನಿಮಮ್ ಒಂದು 11 ಡೇಸ್ ಇಂದ ಒಂದು 14 ಡೇಸ್ 20 ಡೇಸ್ ತನಕ ಇಟ್ಟಿದ್ದೀವಿ. ಪ್ರತಿ ವರ್ಷನೂ ಹೋಮ ಹವನಗಳು ಇರ್ತವೆ, ಆಮೇಲೆ ಅನ್ನ ಸಂತರ್ಪಣೆ ಕೂಡ ನಾವು ಪ್ರತಿ ವರ್ಷ ಏರ್ಪಡಿಸ್ಕೊಂಡಿರ್ತೀವಿ.
0: ಓಕೆ, ನಿಮ್ಮ ಅಂದ್ರೆ ತಂದೆಯವರ ಕಾಲದಿಂದ ಅಜ್ಜನ ಕಾಲದಿಂದಲೂ ನಡ್ಕೊಂಡು ಬಂದಿರೋ ಪದ್ಧತಿ.
4: ಹೌದು.
0: ಎಷ್ಟು ದಿನ ಇಡ್ತೀರಾ ಸರ್?
4: ಮೇಡಮ್, ಈ ವರ್ಷ 14 ದಿನ ಇಟ್ಟಿದ್ದೀವಿ.
0: ಓಕೆ.
4: ಪ್ರತಿ ವರ್ಷನೇ ಒಂದು ಸ್ವಲ್ಪ ದಿನ. ನಾವು ಈ ಸಲ ಶೆಡ್ ಎಲ್ಲ ತುಂಬ ದೊಡ್ಡದಾಗಿ ಮಾಡಿರೋದ್ರಿಂದ ಈ ಸ್ವಂತಕ್ಕೋಸ್ಕರ ಅಂದರೆ ಎಲ್ಲ ಕಬ್ಬಿಣದ್ದು ಇದರಲ್ಲಿ ಮಾಡಿಸಿ ಒಂದು 14 ದಿನ ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ.
0: ಓಕೆ, ಇದು ಕೆಲಸ ಕಾರ್ಯಗಳೆಲ್ಲ ಹೇಗೆ ಮಾಡ್ತಾ ಹೋಗ್ತೀರಾ ಸರ್? ಹೇಗೆಲ್ಲ
4: ಎಲ್ಲರೂ ಮೇಡಮ್ ಈ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಬಂದ್ವಿ. ಈಗ ನಾವು ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಪಾಪ ಎಲ್ಲ ಹುಡುಗರು, ಕಾಲೇಜ್ ಮಕ್ಕಳು, ಆಮೇಲೆ ಈ ಕೆಲಸಕ್ಕೆ ಹೋಗ್ತಿರೋ ಹುಡುಗರೆಲ್ಲ ಸೇರಿ ಎಲ್ಲ ಬಂದು ಮಾಡ್ತಾರೆ. ಸಂಜೆ ಎಲ್ಲ ಬಂದು ಇದ್ದು ಪ್ರಸಾದ ಎಲ್ಲ ಮಾಡಿಸ್ತಾರೆ, ಎಲ್ಲ ಮಾಡಿಸಿ ನೀಟಾಗಿ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಎಲ್ಲರೂ ಕ್ಯಾಶುವಲ್ ಆಗಿ ಕೂಡಿಸ್ತಾರೆ. ಎಲ್ಲರೂ ಅಂದರೆ ಎಲ್ಲರೂ ಒಬ್ಬರಿಗೆ ಒಬ್ಬರು ಕಾಂಪಿಟೇಷನ್ ಇಂದ ಕೂಡಿಸೋದು, ನಾವು ಚೆನ್ನಾಗಿ ಮಾಡಬೇಕು ನಾವು ಚೆನ್ನಾಗಿ ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಕೆರೆಯಲ್ಲಿ ನಮ್ಮ ಕ್ರಾಸ್ ಆಗಲಿ, ಪಕ್ಕದಲ್ಲಿ ಏನು ಅಣ್ಣನಗರ ಕೃಷ್ಣೇತಿರು ಅಲ್ಲೂ ಕೂಡಿಸಿದ್ದಾರೆ, ಎದುರುಗಡೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಕೂಡಿಸಿದ್ದಾರೆ, ಪಕ್ಕದಲ್ಲಿ ದುರ್ಗಮ್ಮನ ಬೀದಿಯಲ್ಲಿ ಕೂಡಿಸಿದ್ದಾರೆ, 1ನೇ ಕ್ರಾಸ್ ಚೌಡೇಶ್ವರಿ ಯುವಕರ ಸಂಘ ಕೂಡಿಸಿದ್ದಾರೆ. ಬಸವಣ್ಣ ಮಿಲ್ಗಟ್ಟದಲ್ಲಿ ಯಾರು ಕೂರಿಸಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂರಿಸ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮನ ಉಳಿಸ್ತಾ ಇದ್ದಾರೆ ಎಲ್ಲ, ಅದೇ ನಮಗೆ ಖುಷಿ. ಅಂದ್ರೆ ಯಾರು ಕೂರಿಸ್ತೇ ಅಂತೂ ಸುಮ್ಮನೆ ಇರ್ತಾ ಇಲ್ಲ, ಯಾರು ಆಗಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಕೂರಿಸ್ತಾರೆ, ನಮಗೆ ಅದೇ ಖುಷಿ ವಿಚಾರ. ಎಲ್ಲರೂ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ, ಕಾಂಪಿಟೇಷನ್ ಇಂದ ಮಾಡ್ತಿದ್ದಾರೆ ಅನ್ನೋಕ್ಕಿಂತ ಎಲ್ಲರೂ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ, ಅದೇ ಖುಷಿ.
0: ಓಕೆ ಸರ್, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು.
4: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ. ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಒಂದಕ್ಕಿಂತ ಒಂದು ಗಣಪತಿಯ ವಿಶೇಷ ಮಾಹಿತಿ ತುಂಬಾನೇ ಅದ್ಭುತವಾಗಿದೆ. 44, 45, 50, 51 ವರ್ಷಗಳಿಂದ ಗಣಪತಿಯ ಪ್ರತಿಷ್ಠಾಪನೆ ಮಾಡ್ತಾ ಬಂದಿದ್ದಾರೆ ಅಂದರೆ ಅದು ಸುಮ್ಮನೆ ಬಾಯಿ ಮಾತಲ್ಲೇ ಹೇಳುವಂತಹ ವಿಷಯವಲ್ಲ ಸ್ನೇಹಿತರೆ. ಅಲ್ಲಿ ಒಂದು ನಂಬಿಕೆ ಇರುತ್ತೆ, ಪ್ರೀತಿ ವಿಶ್ವಾಸ ಇರುತ್ತೆ, ಜೊತೆಗೆ ನಮ್ಮ ಹಿರಿಕರು ನಡೆಸ್ಕೊಂಡು ಬಂದಿರುವಂತಹ ಈ ಎಲ್ಲ ಹಬ್ಬಗಳನ್ನು ಮುಂದುವರಿಸ್ತಾ ಮುಂದಿನ ಪೀಳಿಗೆಯವರಿಗೂ ಕೂಡ ತಿಳಿಸ್ಕೊಡುವಂಥದ್ದು ಈ ಹಬ್ಬಗಳ ಆಚರಣೆಯ ವಿಶೇಷತೆಯಾಗಿದೆ. ಸಾಮಾಜಿಕ ಒಗ್ಗಟ್ಟು ಮತ್ತು ಏಕತೆಯನ್ನು ರೂಪಿಸುವಲ್ಲಿ, ಹಾಗೆ ಸಮೃದ್ಧಿ ಮತ್ತು ಶಾಂತಿಯನ್ನು ತರುವಲ್ಲಿ, ಜ್ಞಾನ ಮತ್ತು ಬುದ್ಧಿಯ ಆರಾಧನೆಗೆ, ಹೊಸ ಆರಂಭಕ್ಕೆ ಎಲ್ಲದಕ್ಕೂ ಕೂಡ ಈ ಗಣಪತಿಯ ಹಬ್ಬ ಮುನ್ನುಡಿಯಾಗತ್ತೆ. ನಮ್ಮ ರೇಡಿಯೋ ಶಿವಮೊಗ್ಗ ತಂಡಕ್ಕೆ ಸಹಕಾರ ಕೊಟ್ಟು ಆ ಗಣಪತಿಯ ವಿಶೇಷತೆ ಬಗ್ಗೆ, ಜೊತೆಗೆ ಅವರು ಆಚರಿಸುವಂತಹ ಆ ಸಡಗರ ಸಂಭ್ರಮದ ಬಗ್ಗೆ ನಮ್ಮೊಟ್ಟಿಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಂತಹ ಓಂ ಗಣಪತಿ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸರ್ ಅವರಿಗೂ, ಅಶೋಕನಗರದಲ್ಲಿ ಪೂಜೇಶ್ವರಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಪತ್ ಕುಮಾರ್ ಸರ್ ಅವರಿಗೂ, ಅಣ್ಣನಗರದ ಕಟ್ಟೆಗೆಳೆಯರ ಬಳಗದ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸೋಮಶೇಖರ್ ಸರ್ ಅವರಿಗೂ, ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಮಂತ್ ಸರ್ ಅವರಿಗೂ, ಮತ್ತು ಶಿವಮೊಗ್ಗ ಮಿಳಗಟ್ಟದ ಲಕ್ಷ್ಮೀದೇವಿ ಯುವಕರ ಸೇವಾ ಸಂಘದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಕ್ಷಯ್ ಕುಮಾರ್ ಸರ್ ಅವರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ರೀತಿ ನಮ್ಮ ರೇಡಿಯೋ ಶಿವಮೊಗ್ಗದ ಒಟ್ಟಿಗೆ ಇರಲಿ ಅಂತ ಆಶಿಸ್ತಾ, ಇದೇ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಗಣಪತಿ ಹಬ್ಬಗಳು ಜರುಗಲಿ, ಮತ್ತಷ್ಟು ಮೊಗದಷ್ಟು ಈ ಗಣಪತಿ ಹಬ್ಬಗಳಿಂದ ಒಗ್ಗಟ್ಟು ಬಲವಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಸ್ನೇಹಿತರೆ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತಾ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಅರುಣ್. ಬುದ್ಧ ಅಂಡ್ ಇಸ್ ಧಮ್ಮ, ಡಾಕ್ಟರ್ ಜಗದೀಶ್ ಕೊಪ್ಪ ಅವರು ಅನುವಾದಿಸಿದ ಕೃತಿಯಿಂದ ಬುದ್ಧನ ಉಪದೇಶಗಳು ಭಾಗದಿಂದ ಎರಡು ಖಂಡಗಳನ್ನ ಓದಲಿದ್ದೇನೆ. ಖಂಡ ನಾಲ್ಕು, ಯುದ್ಧವೆಂದರೆ ತಪ್ಪು. ಒಮ್ಮೆ ಯುದ್ಧ ಕುರಿತಂತೆ ಈ ಘಟನೆ ಜರುಗಿತು. ಮಗಧ ಸಾಮ್ರಾಜ್ಯದ ದೊರೆಯಾದ ಅಜಾತಶತ್ರುವು ಅಶ್ವಸೇನೆಯನ್ನು ತೆಗೆದುಕೊಂಡು ಪದಾತಿ ಸೈನ್ಯದೊಂದಿಗೆ ಪಸೇನದಿ ದೊರೆಯ ರಾಜ್ಯದ ಒಂದು ಭಾಗವಾದ ಕಾಶಿಪಟ್ಟಣದ ಮೇಲೆ ದಂಡೆತ್ತಿ ಹೋದನು. ಈ ಆಕ್ರಮಣದ ಸುದ್ದಿಯನ್ನು ತಿಳಿದು ಪಸೇನದಿಯು ತನ್ನ ಸೈನ್ಯವನ್ನು ತೆಗೆದುಕೊಂಡು ಅಜಾತಶತ್ರುವನ್ನು ಎದುರಿಸಲು ಹೊರಟನು. ಇಬ್ಬರು ರಣರಂಗದಲ್ಲಿ ಪರಸ್ಪರ ಕಾದಾಡಿದರು ಮತ್ತು ಅಜಾತಶತ್ರುವಿನ ಸೇನೆಯು ಪಸೇನದಿ ರಾಜನನ್ನು ಯುದ್ಧದಲ್ಲಿ ಸೋಲಿಸಿದಾಗ ಪಸೇನದಿಯು ತನ್ನ ರಾಜಧಾನಿ ಶ್ರಾವಸ್ತಿ ನಗರದತ್ತ ಹಿಂತಿರುಗಿದ. ಆ ಸಮಯದಲ್ಲಿ ಶ್ರಾವಸ್ತಿಯಲ್ಲಿದ್ದ ಭಿಕ್ಕುಗಳು ಆಗತಾನೆ ಅವರು ತಮ್ಮ ಭಿಕ್ಷಾಟನೆಯಿಂದ ಹಿಂತಿರುಗುತ್ತಿದ್ದರು. ಅವರು ವಿಹಾರಕ್ಕೆ ತೆರಳಿ ಮಹಾತ್ಮನಿಗೆ ಯುದ್ಧದ ಸಮಾಚಾರ ಮತ್ತು ಪಸೇನದಿಯ ಹಿನ್ನಡೆಯ ಬಗ್ಗೆ ತಿಳಿಸಿದರು. ಶಿಷ್ಯರ ಮಾತುಗಳನ್ನು ಆಲಿಸಿದ ಗೌತಮ ಬುದ್ಧನು, ಭಿಕ್ಕುಗಳೇ, ಮಗಧ ಸಾಮ್ರಾಜ್ಯದ ದೊರೆ ಅಜಾತಶತ್ರುವು ಈ ಲೋಕದಲ್ಲಿ ಏನೇನೆಲ್ಲ ಕೆಟ್ಟ ಸಂಗತಿಗಳಿವೆಯೋ ಅವುಗಳ ಸ್ನೇಹಿತನಾಗಿದ್ದಾನೆ. ಆದರೆ ಪಸೇನದಿ ರಾಜನು ಏನೇನು ಒಳ್ಳೆಯ ಸಂಗತಿಗಳಿವೆಯೋ ಅವುಗಳ ಸ್ನೇಹಿತ. ಅವನು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿರುವುದರಿಂದ ಸದ್ಯಕ್ಕೆ ರಾತ್ರಿಯನ್ನು ನರಳುತ್ತ ಕಳೆಯುತ್ತಾನೆ. ಜಯವು ದ್ವೇಷವನ್ನು ಹುಟ್ಟಿಸುತ್ತದೆ, ಸೋತವನು ನರಳಾಟದಲ್ಲಿ ಜೀವಿಸುತ್ತಾನೆ. ಅಂದರೆ ಯಾರು ಶಾಂತಿಯನ್ನು ಪ್ರೀತಿಸುತ್ತಾರೋ ಅವರು ಸುಖವಾಗಿರುತ್ತಾರೆ, ಏಕೆಂದರೆ ಅವರು ಜಯ ಅಪಜಯ ಈ ಎರಡನ್ನೂ ತ್ಯಜಿಸುತ್ತಾರೆ. ಇನ್ನೊಮ್ಮೆ ಸಹ ಇಂತಹದ್ದೇ ಘಟನೆ ನಡೆಯಿತು. ಈ ಇಬ್ಬರೂ ರಾಜರು ಎರಡನೇ ಬಾರಿಗೆ ಯುದ್ಧರಂಗದಲ್ಲಿ ಪರಸ್ಪರ ಕಾದಾಡಿದರು. ಈ ಯುದ್ಧದಲ್ಲಿ ಕೋಸಲ ಸಾಮ್ರಾಜ್ಯದ ದೊರೆ ಪಸೇನದಿಯು ಅಜಾತಶತ್ರುವನ್ನು ಸೋಲಿಸಿ ಅವನನ್ನು ಜೀವಂತವಾಗಿ ಸೆರೆಹಿಡಿದನು. ಆ ಸಂದರ್ಭದಲ್ಲಿ ಪಸೇನದಿಯು ಈ ರೀತಿಯಲ್ಲಿ ಯೋಚಿಸಿದನು, ಇವನನ್ನು ನಾನು ಹಿಂಸಿಸದಿದ್ದರೂ ಅವನು ನನ್ನನ್ನು ಹಿಂಸಿಸಿದ್ದಾನೆ, ಆದರೆ ಇವನು ನನ್ನ ಸಹೋದರಿಯ ಮಗ, ಈತನ ಸೈನ್ಯ ಆನೆಗಳು ಕುದುರೆಗಳು ರಥಗಳು ಪದಾತಿದಳ ಇವುಗಳ ವಶಪಡಿಸಿಕೊಂಡು ನಾನು ಅಜಾತಶತ್ರುವನ್ನು ಜೀವಂತ ಬಿಡುಗಡೆ ಮಾಡಿದರೆ ಹೇಗೆ? ಅಂತಿಮವಾಗಿ ಪಸೇನದಿಯು ಅವನನ್ನು ಬಿಡುಗಡೆಗೊಳಿಸಿದ. ಶ್ರಾವಸ್ತಿಯಲ್ಲಿ ಭಿಕ್ಷಾಟನೆ ಮುಗಿಸಿಕೊಂಡು ಹಿಂತಿರುಗಿದ ಭಿಕ್ಕುಗಳು ಈ ವಿಷಯವನ್ನು ಬುದ್ಧ ಗುರುವಿಗೆ ತಿಳಿಸಿದರು. ಮಹಾತ್ಮನು ಹೀಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ, ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬನನ್ನು ಕೆಡಿಸಬಹುದು, ಆದರೆ ಈ ರೀತಿಯಲ್ಲಿ ಬೇರೆಯವರಿಂದ ಕೆಟ್ಟವನು ಮತ್ತೊಬ್ಬರನ್ನು ಕೆಡಿಸಲು ಎದುರು ನೋಡುತ್ತಾನೆ. ಎಲ್ಲಿಯವರೆಗೆ ತನ್ನ ದುಷ್ಕೃತ್ಯಗಳು ಫಲ ನೀಡುವುದಿಲ್ಲವೋ ಅಲ್ಲಿಯವರೆಗೆ ಆ ಅವಿವೇಕಿಯು ಇದು ಎಂಥ ಸುಸಮಯ, ಇದು ಎಂಥ ಅವಕಾಶ ಎಂದು ಕನವರಿಸುತ್ತಿರುತ್ತಾನೆ. ಆದರೆ ತನ್ನ ದುಷ್ಕಾರ್ಯಗಳು ಫಲ ನೀಡಿದ ನಂತರ ಅವನು ನರಳತೊಡಗುತ್ತಾನೆ. ಪ್ರತಿಯೊಬ್ಬ ತಲೆ ಕಡಿಯುವ ವ್ಯಕ್ತಿಗೆ ಪ್ರತಿಯಾಗಿ ಇನ್ನೊಬ್ಬನಿರುತ್ತಾನೆ. ಒಬ್ಬನು ಗೆಲ್ಲುವವನಿದ್ದರೆ ಅವನ ಮೇಲೆ ಜಯ ಸಾಧಿಸಲು ಮತ್ತೊಬ್ಬನಿರುತ್ತಾನೆ. ನಿಂದಕನಿಗೆ ಸಿಗುವುದು ಮತ್ತೊಬ್ಬ ನಿಂದಕನ ಬೈಗುಳವೇ ಹೊರತು ಬೇರೇನಲ್ಲ. ಈ ರೀತಿಯಲ್ಲಿ ತಮ್ಮ ಕರ್ಮಗಳು ವಿಕಾಸ ಹೊಂದುವುದರಿಂದ ಯಾರು ಇತರರಿಗೆ ಕೇಡು ಮಾಡುತ್ತಾರೋ ಅವರು ಅದಕ್ಕೆ ಪ್ರತಿಯಾಗಿ ಕೇಡನ್ನೇ ಅನುಭವಿಸುತ್ತಾರೆ. ಖಂಡ ಐದು, ಶಾಂತಿಯನ್ನು ಗೆದ್ದವನ ಕರ್ತವ್ಯ.
ಯುದ್ಧರಂಗದಲ್ಲಿ ವಿಜಯಿಯಾದವನು ಶಾಂತಿಯನ್ನು ಪಡೆದರೆ ಅವನು ಸೋತವನನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳದಿದ್ದರೂ ಕೊನೆಯ ಪಕ್ಷ ಅವನನ್ನು ಅಪಮಾನಿಸುವ ಅಧಿಕಾರವನ್ನು ಹೊಂದಿರುತ್ತಾನೆ. ಆದರೆ ಈ ಬಗ್ಗೆ ಗೌತಮ ಬುದ್ಧನಿಗೆ ತನ್ನದೇ ಆದ ಅಭಿಪ್ರಾಯವಿತ್ತು. ಅವನ ದೃಷ್ಟಿಯಲ್ಲಿ ಶಾಂತಿಗೆ ಏನಾದರೂ ಅರ್ಥವಿದ್ದರೆ ಗೆದ್ದವನು ತನ್ನ ಜಯವನ್ನು ಸೋತವನ ಸೇವೆಗಾಗಿ ವಿನಿಯೋಗಿಸಬೇಕು. ಈ ಕುರಿತು ಅವನು ಬಿಕ್ಕುಗಳಿಗೆ ಹೇಳಿದ ಪ್ರವಚನದ ಪಾಠ ಹೀಗಿದೆ. ಯುದ್ಧದ ನಂತರ ಶಾಂತಿ ಲಭಿಸಿದಾಗ ಯುದ್ಧ ಕಲೆಯಲ್ಲಿ ಪಾರಂಗತನಾದವನು ತಾನೊಬ್ಬ ಸಮರ್ಥ ಹಾಗೂ ಪ್ರಾಮಾಣಿಕ ಹಿತವಾದ ನುಡಿ ದಯೆ ಮತ್ತು ವಿನಯವುಳ್ಳವನು, ಅಧಿಕ ಪ್ರಸಂಗಿಯಲ್ಲದ ಇಂದ್ರಿಯ ನಿಗ್ರಹವುಳ್ಳ ತೀಕ್ಷ್ಣಮತಿಯಾದ ಅಬ್ಬರಿಸದ ಇತರರನ್ನು ಪೀಡಿಸದ ವ್ಯಕ್ತಿ ಎಂಬುದನ್ನು ಸಾಬೀತುಪಡಿಸಬೇಕು. ಅವನು ಸಂಕುಚಿತ ಬುದ್ಧಿಯ ಅಥವಾ ಕೀಳುಮಟ್ಟದ ನಡತೆಯನ್ನು ಪ್ರದರ್ಶಿಸಿ ಎಲ್ಲರ ನಿಂದನೆಗೆ ಗುರಿಯಾಗಬಾರದು. ಎಲ್ಲ ಜೀವಿಗಳು ಅಪರಿಮಿತ ಶಾಂತಿ ಮತ್ತು ಸಂಪತ್ತನ್ನು ಪಡೆಯಲಿ. ಎಲ್ಲ ಜೀವಿಗಳು, ಅವು ಬಲವಾಗಿರಲಿ ಅಥವಾ ದುರ್ಬಲವಾಗಿರಲಿ, ದೊಡ್ಡವಿರಲಿ ಸಣ್ಣವಿರಲಿ, ಅಥವಾ ಎಲ್ಲ ಜೀವಿಗಳಿಗೂ ಅವು ಗೋಚರವಿರಲಿ ಅಗೋಚರವಿರಲಿ, ದೂರವಿರಲಿ ಹತ್ತಿರವಿರಲಿ, ಈಗಾಗಲೇ ಹುಟ್ಟಿರಲಿ ಅಥವಾ ಜನ್ಮ ತಾಳಲು ಕಾಯುತ್ತಿರಲಿ, ಅವುಗಳಿಗೆ ಶಾಂತಿಯುಂಟಾಗಲಿ. ಈ ಲೋಕದಲ್ಲಿ ಯಾರೊಬ್ಬರೂ ತನ್ನ ಸಹಜೀವಿಗಳನ್ನು ಅಪಮಾನಿಸದಿರಲಿ, ಅಪಹಾಸ್ಯ ಮಾಡದಿರಲಿ ಅಥವಾ ದ್ವೇಷಿಸದಿರಲಿ, ಕ್ರೋಧದಿಂದಾಗಲಿ ದ್ವೇಷದಿಂದಾಗಲಿ ಯಾರೊಬ್ಬರೂ ಇತರರಿಗೆ ಕೇಡು ಬಯಸದಿರಲಿ. ತಾಯಿಯೊಬ್ಬಳು ತನ್ನ ಜೀವ ನೀಡಿ ಮಗುವನ್ನು ಅಪಾಯದಿಂದ ರಕ್ಷಿಸುವ ಬಗೆಯಲ್ಲಿ ಸರ್ವ ಜೀವಿಗಳ ಹಿತಕಾಯುವ ಹೊಣೆ ನಿಮ್ಮದಾಗಲಿ. ವಿಶ್ವದ ಎಲ್ಲ ಎತ್ತರ, ಎಲ್ಲ ಆಳ ಮತ್ತು ಅಗಲಗಳಲ್ಲಿರುವ ಜೀವಿಗಳ ಪ್ರೀತಿ, ನಿರ್ಮಲ ಪ್ರೀತಿ, ದ್ವೇಷರಹಿತ ಪ್ರೀತಿ ನಿಮ್ಮದಾಗಲಿ. ದ್ವೇಷಕ್ಕೆ ನಿಮ್ಮ ಹೃದಯದಲ್ಲಿ ಅವಕಾಶ ಇಲ್ಲದಿರಲಿ. ಸಹೋದರರೇ, ಈ ಕಾರಣದಿಂದ ನೀವು ನಿಂತಿರಲಿ ಅಥವಾ ನಡೆಯುತ್ತಿರಲಿ ಅಥವಾ ಕುಳಿತಿರಲಿ ಅಥವಾ ಮಲಗಿರಲಿ, ನಿಮ್ಮ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ಇದೊಂದು ದಿವ್ಯ ಸ್ಥಿತಿ ಎಂದು ಪರಿಗಣಿಸೋಣ ಎಂದು ಚಿಂತಿಸಿರಿ. ಧನ್ಯವಾದಗಳು.

ನಮಸ್ಕಾರ, ನಾನು ಪದ್ಮನಾಭ ಭಟ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರು ಅನುವಾದ ಮಾಡಿರುವ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಬುದ್ಧ ಮತ್ತು ಆತನ ಧಮ್ಮ ಎಂಬ ಪುಸ್ತಕದ ಬುದ್ಧನ ಉಪದೇಶಗಳು ಎಂಬ ಭಾಗದಲ್ಲಿ ಜೀವನದ ಪಾವಿತ್ರ್ಯ ಮತ್ತು ಆಹಾರ ಎಂಬ ಭಾಗವನ್ನು ನಾನೀಗ ಓದ್ತಾ ಇದ್ದೇನೆ. ಜೀವನದ ಪಾವಿತ್ರ್ಯ ಮತ್ತು ಆಹಾರ. ಬ್ರಾಹ್ಮಣನೊಬ್ಬನು ಒಮ್ಮೆ ಗೌತಮ ಬುದ್ಧನನ್ನು ಭೇಟಿ ಮಾಡಿ ಮನುಷ್ಯನ ಗುಣ ಅಥವಾ ಸ್ವಭಾವದ ಮೇಲೆ ಆಹಾರವು ಉಂಟು ಮಾಡುವ ಪರಿಣಾಮಗಳ ಕುರಿತು ಪ್ರಸ್ತಾಪಿಸಿದನು. ಬ್ರಾಹ್ಮಣನು ಈ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದನು. ಕಿರುಧಾನ್ಯಗಳು, ತಾಳೆಯ ಬೀಜಗಳು, ದ್ವಿದಳ ಧಾನ್ಯ, ಹಣ್ಣು ಹಂಪಲು, ಚಿಗುರು, ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದರಿಂದ ನಿಜವಾದ ಜೀವನ ಸಾಧ್ಯವಾಗುತ್ತದೆ. ಕೊಳೆತ ಪದಾರ್ಥಗಳನ್ನು ತಿನ್ನುವುದು ತಪ್ಪು. ಇದಕ್ಕೆ ಬುದ್ಧ ಭಗವಾನನು, ಪೂಜ್ಯರಾದ ತಾವು ಶವವನ್ನು ಮುಟ್ಟಬಾರದೆಂದು ಹೇಳುತ್ತೀರಿ, ಆದರೆ ಪಕ್ಷಿಗಳ ಮಾಂಸದಿಂದ ಮಾಡಿದ ಭಕ್ಷ್ಯಗಳನ್ನು ತಾವು ತಿನ್ನುತ್ತೀರಿ, ಹಾಗಾದರೆ ಕೊಳೆತದ್ದು ಎಂದರೇನು ಎಂದು ನಾನು ಕೇಳುತ್ತೇನೆ. ಜೀವಿಗಳನ್ನು ಕೊಲ್ಲುವುದು, ಅವುಗಳ ಅಂಗಹೀನ ಮಾಡುವುದು ಅಥವಾ ಶರೀರದ ಮೇಲೆ ಬಾಸುಂಡೆ ಬರುವಂತೆ ಹೊಡೆಯುವುದು, ಬಂಧಿಸಿಡುವುದು, ಕಳ್ಳತನ ಮಾಡುವುದು, ಸುಳ್ಳು ಹೇಳುವುದು, ವಂಚಿಸುವುದು, ವ್ಯಭಚಾರ ಮಾಡುವುದು, ಇವುಗಳು ಕೊಳೆತು ನಾರುವ ವಿಷಯಗಳೇ ಹೊರತು ಮಾಂಸವಲ್ಲ. ಐಂದ್ರಿಯ ಸುಖಗಳಿಗಾಗಿ ಬೆನ್ನು ಹೊತ್ತುವುದು, ಇತರರ ಆಸ್ತಿಗಾಗಿ ಆಸೆ ಪಡುವುದು, ಅನೈತಿಕ ಜೀವನ ನಡೆಸುವುದು, ಸದಾಚಾರ ಜೀವನಕ್ಕೆ ಅಸಮ್ಮತಿ ಸೂಚಿಸುವುದು, ಇವುಗಳು ಕೆಟ್ಟದಾದ ಹೊಲಸು ಸಂಗತಿಗಳೇ ಹೊರತು ಮಾಂಸವಲ್ಲ. ಚಾಡಿ ಹೇಳುವುದು, ಕ್ರೌರ್ಯದ ವರ್ತನೆ, ದ್ರೋಹ ಬಗೆಯುವುದು, ಅಹಂಕಾರ, ಸಂಕುಚಿತ ಮನಸ್ಸು ಮತ್ತು ಜಿಪುಣತನ, ಇವುಗಳು ಕೊಳೆತು ನಾರುವ ವಿಷಯಗಳೇ ಹೊರತು ಮಾಂಸವಲ್ಲ. ಸಿಟ್ಟು, ದುರಭಿಮಾನ, ದಂಗೆ ಏಳುವ ಸ್ವಭಾವ, ಕಪಟತನ, ಹೊಟ್ಟೆ ಕಿಚ್ಚು, ಬೆದರಿಕೆ ಹಾಕುವುದು, ಗರ್ವ, ದುಷ್ಟರ ಸಹವಾಸ, ಇವು ಹೊಲಸೆ ಹೊರತು ಮಾಂಸವಲ್ಲ. ಕೀಳು ರೀತಿಯಲ್ಲಿ ಬದುಕುವುದು, ಅಪಪ್ರಚಾರ ಮಾಡುವುದು, ವಂಚನೆ, ಮೋಸ, ಚಾತುರ್ಯದಿಂದ ನಂಬಿಸಿ ಮೋಸ ಮಾಡುವುದು, ಕೆಳಮಟ್ಟದ ನೀಚ ಕೃತ್ಯಗಳು, ಇವು ಹೊಲಸು ಪ್ರವೃತ್ತಿಗಳೇ ಹೊರತು ಮಾಂಸವಲ್ಲ. ಹತ್ಯೆ ಮಾಡಬೇಕು, ಕಳುವು ಮಾಡಬೇಕು ಎಂಬ ಅದಮ್ಯ ಆಸೆ, ಇಂತಹ ಅಪರಾಧಗಳು ಅಪಾಯಕಾರಿಯಾದವು. ಮಾಂಸ ಮತ್ತು ಮೀನು ವರ್ಜನೆಯಿಂದ, ಬೆತ್ತಲೆ ಇರುವುದರಿಂದ, ಜುಟ್ಟು ಬಿಡುವುದರಿಂದ, ತಲೆಬೋಳಿಸಿಕೊಳ್ಳುವುದರಿಂದ, ಚರ್ಮದ ಉಡುಗೆಗಳನ್ನು ತೊಡುವುದರಿಂದ, ಪವಿತ್ರಾಗ್ನಿಯನ್ನು ಉರಿಸುವುದರಿಂದ, ಆನಂದ ಪಡೆಯುವ ಉದ್ದೇಶದಿಂದ ಕಠಿಣ ವ್ರತ ಆಚರಿಸುವುದರಿಂದ, ಸ್ನಾನ ಮಾಡುವುದರಿಂದ, ಸುಟ್ಟ ಪದಾರ್ಥಗಳನ್ನು ನೈವೇದ್ಯ ಮಾಡುವುದರಿಂದ, ಕರ್ಮಗಳನ್ನು ಆಚರಿಸುವುದರಿಂದ, ಸಂಶಯ ಪಡುವ ಪ್ರವೃತ್ತಿಯಿಂದ ಯಾರೊಬ್ಬರೂ ಶುದ್ಧವಾಗಲಾರರು. ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿ, ತನ್ನ ಶಕ್ತಿಯನ್ನು ನಿಯಂತ್ರಿಸಿ, ಸತ್ಯಕ್ಕೆ ನಿಷ್ಠನಾಗಿ, ದಯೆಯ ಮೂಲಕ ಎಲ್ಲ ಬಂಧನಗಳನ್ನು ಬಿಡಿಸಿಕೊಂಡು ಎಲ್ಲ ದುಃಖಿಗಳನ್ನೂ ಗೆದ್ದ ಸನ್ಯಾಸಿಯು ತಾನು ನೋಡಿದ ಅಥವಾ ಕೇಳಿದ ಯಾವ ವಿಷಯಗಳಿಂದಲೂ ಕಲುಷಿತಗೊಳ್ಳಲಾರ. ಮಹಾತ್ಮನಾದ ಬುದ್ಧನು ಬೋಧಿಸಿದ ಈ ಉನ್ನತ ಹಾಗೂ ರಕ್ಷಿಸುವ ಸತ್ಯವನ್ನು ಕೇಳಿದ ಆ ಬ್ರಾಹ್ಮಣ ತನ್ನ ಹೊಲಸನ್ನು ಆಕ್ಷೇಪಿಸುತ್ತಾ ತನ್ನ ದುರ್ಗುಣಗಳನ್ನು ಗುಡಿಸಿ ಹಾಕಿ ಪ್ರಭುವಿನ ಮುಂದೆ ಶರಣಾಗತನಾಗಿ ವಿನೀತ ಭಾವನೆಯಿಂದ ಮೊಣಕಾಲೂರಿ ತನ್ನನ್ನು ಈ ಕ್ಷಣವೇ ಭಿಕ್ಕುವನ್ನಾಗಿ ಸೇರಿಸಿಕೊಳ್ಳಬೇಕೆಂದು ವಿನಂತಿಸಿಕೊಂಡನು. ಐದನೇ ಖಂಡ. ವ್ಯಕ್ತಿಯ ದುಷ್ಕೃತ್ಯಗಳನ್ನು ಪರಿಗಣಿಸಬೇಕೇ ಹೊರತು ಆಹಾರವನ್ನಲ್ಲ. ಹಿಮಾಲಯ ಪ್ರದೇಶದಲ್ಲಿ ಆಮಗಂಧನೆಂಬ ಬ್ರಾಹ್ಮಣ ಸನ್ಯಾಸಿಯೊಬ್ಬನು ತನ್ನ ಶಿಷ್ಯರೊಂದಿಗೆ ಜೀವಿಸುತ್ತಿದ್ದನು. ಆ ಶಿಷ್ಯರು ಮೀನನ್ನಾಗಲಿ ಅಥವಾ ಮಾಂಸವನ್ನಾಗಲಿ ಸೇವಿಸುತ್ತಿರಲಿಲ್ಲ. ಆದರೆ ಅವರು ಪ್ರತಿ ವರ್ಷವೂ ಉಪ್ಪು ಮತ್ತು ಹುಳಿಯನ್ನು ಅರಸಿಕೊಂಡು ತಮ್ಮ ಆಶ್ರಮದಿಂದ ಕೆಳಗಿಳಿದು ಬರುತ್ತಿದ್ದರು. ಹಳ್ಳಿಯ ಜನರು ಅವರನ್ನು ಆದರದಿಂದ ಸ್ವಾಗತಿಸಿ 4 ತಿಂಗಳುಗಳ ಕಾಲ ಅವರಿಗೆ ಆತಿಥ್ಯವನ್ನು ನೀಡುತ್ತಿದ್ದರು. ಒಮ್ಮೆ ಪೂಜ್ಯನಾದ ಬುದ್ಧ ಭಗವಾನನು ತನ್ನ ಬಿಕ್ಕುಗಳೊಡಗೂಡಿ ಅದೇ ಹಳ್ಳಿಗೆ ಭೇಟಿ ನೀಡಿದನು. ಗೌತಮ ಬುದ್ಧನ ಧರ್ಮೋಪದೇಶವನ್ನು ಕೇಳಿದ ಹಳ್ಳಿಯ ಜನರು ಅವನ ಅನುಯಾಯಿಗಳಾಗಿ ಪರಿವರ್ತನೆ ಹೊಂದಿದರು. ಆ ವರ್ಷ ಎಂದಿನಂತೆ ಆಮಗಂಧ ಮತ್ತು ಅವನ ಶಿಷ್ಯರು ಹಳ್ಳಿಗೆ ಆಗಮಿಸಿದರು. ಆದರೆ ಹಳ್ಳಿಯ ಜನತೆ ಅವರನ್ನು ಮೊದಲಿನಂತೆ ಉಪಚರಿಸಲಿಲ್ಲ. ಗೌತಮ ಬುದ್ಧನು ತನ್ನ ಉಪದೇಶದಲ್ಲಿ ಮೀನು ಅಥವಾ ಮಾಂಸವನ್ನು ತಿನ್ನಬಾರದೆಂದು ಹೇಳಲಿಲ್ಲ ಎಂಬುದನ್ನು ಕೇಳಿದ ಬ್ರಾಹ್ಮಣ ಆಮಗಂಧನಿಗೆ ನಿರಾಶೆಯಾಗಿತ್ತು. ಆ ವಿಷಯವನ್ನು ದೃಢಪಡಿಸಿಕೊಳ್ಳುವ ಸಲುವಾಗಿ ಅವನು ಶ್ರಾವಸ್ತಿಯ ಬಳಿ ಜೇತವನದ

ಉಳಿದುಕೊಂಡಿದ್ದ ಪೂಜ್ಯ ಬುದ್ಧನ ಬಳಿ ತೆರಳಿ ಹೀಗೆ ಪ್ರಶ್ನಿಸಿದನು. ಸಾವೆ, ಅವರೆಕಾಯಿ ಮತ್ತು ಬಟಾಣಿ, ತಿನ್ನಲು ಯೋಗ್ಯವಾದ ಸೊಪ್ಪು ಮತ್ತು ಗಡ್ಡೆಗಳು, ಬಳ್ಳಿಯಲ್ಲಿ ಬಿಟ್ಟ ಹಣ್ಣುಗಳು, ಇವುಗಳನ್ನು ಸತ್ಯಮಾರ್ಗದಲ್ಲಿ ಪಡೆದು ತಿನ್ನುವ ಸಾತ್ವಿಕ ಅಥವಾ ಧಾರ್ಮಿಕ ನಿಷ್ಠೆಯುಳ್ಳವರು ಎಂದಿಗೂ ತಮ್ಮ ಸುಖಕ್ಕಾಗಿ ಸುಳ್ಳು ಹೇಳುವುದಿಲ್ಲ. ಶುದ್ಧವಾದ ಮತ್ತು ಉತ್ತಮ ರೀತಿಯಲ್ಲಿ ಸಿದ್ಧಪಡಿಸಿದ ಅಥವಾ ಕೊಟ್ಟ ಆಹಾರವನ್ನು ನೀವು ಸೇವಿಸುವಿರಿ. ಅಕ್ಕಿಯಿಂದ ಮಾಡಿದ ಗಂಜಿಯಂತಹ ಆಹಾರವನ್ನು ತಿಂದು ಸುಖಿಸುವವನು, ಅದನ್ನು ಸೇವಿಸುವವನು ಅನ್ನದ ಜೊತೆಯಲ್ಲಿ ಹಕ್ಕಿಯ ಮಾಂಸವನ್ನು ಸೇರಿಸಿ ಉತ್ತಮ ರೀತಿಯಲ್ಲಿ ತಯಾರಿಸಿದ್ದನ್ನು ತಿನ್ನುವಾಗ ಆಮಗಂಧರ ಆಕ್ಷೇಪಣೆ ನನಗೆ ಅನ್ವಯಿಸುವುದಿಲ್ಲ ಎಂದು ನೀವು ಭಾವಿಸಿದ್ದೀರಿ. ಹಾಗಾದರೆ ನಿಮ್ಮ ಅಭಿಪ್ರಾಯದಲ್ಲಿ ಆಮಗಂಧರು ಯಾವ ರೀತಿಯವರು ಎಂಬುದನ್ನು ನಾನು ಕೇಳಬಯಸುತ್ತೇನೆ. ಇದಕ್ಕೆ ಉತ್ತರಿಸಿದ ಗೌತಮ ಬುದ್ಧನು, ಪ್ರಾಣಹರಣ ಮಾಡುವುದು, ಹೊಡೆಯುವುದು, ಕತ್ತರಿಸುವುದು, ಬಂಧಿಸುವುದು, ಕದಿಯುವುದು, ಸುಳ್ಳು ಹೇಳುವುದು, ದ್ರೋಹ ಎಸಗುವುದು, ವಂಚಿಸುವುದು, ನಿಷ್ಪ್ರಯೋಜಕವಾದ ಜ್ಞಾನ, ವ್ಯಭಿಚಾರ ಇವುಗಳು ಆಮಗಂಧವೇ ಹೊರತು ಮಾಂಸವನ್ನು ತಿನ್ನುವುದು ಆಮಗಂಧವಲ್ಲ. ಈ ಜಗತ್ತಿನಲ್ಲಿ ತಮ್ಮ ಇಂದ್ರಿಯ ಸುಖವನ್ನು ನಿಯಂತ್ರಿಸದ ವ್ಯಕ್ತಿಗಳು, ಸಿಹಿ ತಿನಿಸುಗಳನ್ನು ಅತಿಯಾಗಿ ಅಪೇಕ್ಷಿಸುವವರು, ಅನೈತಿಕ ಕ್ರಿಯೆಗಳಲ್ಲಿ ತೊಡಗಿರುವವರು, ನಿಷೇಧಾತ್ಮಕ ದೃಷ್ಟಿಕೋನ ಉಳ್ಳವರಾಗಿ ಅದನ್ನು ಅನುಸರಿಸಲು ಕಷ್ಟವಾದಾಗ ಇಂತಹ ಸಂಗತಿಗಳು ಆಮಗಂಧವೇ ಹೊರತು ಮಾಂಸ ತಿನ್ನುವುದಲ್ಲ. ಈ ಜಗತ್ತಿನಲ್ಲಿ ಶುದ್ಧ, ಒರಟರು, ಕಠಿಣರು, ಚಾಡಿ ಹೇಳುವವರು, ಕ್ರೂರಿಗಳು, ನಿರ್ದಯಿಗಳು, ಅತಿಯಾದ ಸ್ವಾರ್ಥಿಗಳು ಹಾಗೂ ಔದಾರ್ಯವಿಲ್ಲದೆ ಯಾರಿಗೂ ಏನನ್ನೂ ಕೊಡದ ವ್ಯಕ್ತಿಗಳಿದ್ದರೆ ಅಂಥವರು ಆಮಗಂಧವೇ ಹೊರತು ಮಾಂಸಭಕ್ಷಣೆಯಲ್ಲ. ಕ್ರೋಧ, ಮದ, ಛಲ, ಪ್ರತಿರೋಧ, ಮೋಸ, ದ್ವೇಷ, ತನ್ನನ್ನು ಇತರರಿಂದ ಹೊಗಳಿಸಿಕೊಳ್ಳುವುದು, ಸ್ವಾರ್ಥ, ದುರ್ಜನರ ಸಹವಾಸ, ಇಂಥ ಪ್ರವೃತ್ತಿಗಳು ಆಮಗಂಧವೇ ಹೊರತು ಮಾಂಸಭಕ್ಷಣೆಯಲ್ಲ. ಅನೈತಿಕತೆಯುಳ್ಳವರು, ಸಾಲ ಹಿಂತಿರುಗಿಸಲು ಒಪ್ಪದವರು, ಅಪಪ್ರಚಾರ ಮಾಡುವವರು, ವ್ಯವಹಾರದಲ್ಲಿ ಮೋಸ ಮಾಡುವವರು, ಕಪಟಿಗಳು, ದುಷ್ಕೃತ್ಯಗಳನ್ನು ಮಾಡುವವರು ಇವರೆಲ್ಲರೂ ಆಮಗಂಧವೇ ಹೊರತು ಮಾಂಸಭಕ್ಷಣೆ ಆಮಗಂಧವಲ್ಲ. ಈ ಜಗತ್ತಿನಲ್ಲಿ ಮೂಕ ಪ್ರಾಣಿಗಳ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ವರ್ತಿಸುವವರು, ಇತರರಿಗೆ ಸೇರಿದ ವಸ್ತುಗಳನ್ನು ಕಿತ್ತುಕೊಂಡು ಅವರನ್ನು ಹಿಂಸಿಸುವುದರಲ್ಲಿ ನಿರತರಾಗಿರುವವರು, ಅನೈತಿಕ, ಕ್ರೂರ ಮತ್ತು ಕಠೋರ ನಡೆಯುಳ್ಳವರಾಗಿ ಅಪ್ರಾಮಾಣಿಕರಾಗಿರುವವರ ವರ್ತನೆಯು ಆಮಗಂಧವೇ ಹೊರತು ಮಾಂಸಭಕ್ಷಣೆಯಲ್ಲ. ಜೀವಿಗಳ ಮೇಲೆ ದ್ವೇಷದಿಂದ ಆಕ್ರಮಣ ಮಾಡುವವರು, ಕೆಟ್ಟ ಕೆಲಸಗಳಲ್ಲಿ ಸದಾ ನಿರತರಾಗಿರುವವರು, ಮರಣಾನಂತರ ಅಂಧಕಾರದ ಜಗತ್ತನ್ನು ಪ್ರವೇಶಿಸಿ ತಲೆಕೆಳಗಾಗಿ ನರಕಕ್ಕೆ ಬೀಳುವರು ಇವರೆಲ್ಲರೂ ಆಮಗಂಧವೇ ಹೊರತು ಮಾಂಸಭಕ್ಷಣೆಯಲ್ಲ. ಮೀನು ಅಥವಾ ಮಾಂಸ ಸೇವನೆಯನ್ನು ಬಿಡುವುದು, ಬತ್ತಲೆಯಾಗಿರುವುದು, ತಲೆಬೋಳಿಸುವುದು, ಜರೆಗಟ್ಟಿದ ಕೂದಲು ಬೆಳೆಸುವುದು, ಬೂದಿ ಬಳಿದುಕೊಳ್ಳುವುದು, ಒರಟಾದ ಜಿಂಕೆ ಚರ್ಮವನ್ನು ತೊಡುವುದು, ಯಜ್ಞಕುಂಡದಲ್ಲಿ ಭಾಗವಹಿಸುವುದು, ಅಮರತ್ವವನ್ನು ಪಡೆಯಲು ಈ ಜಗತ್ತಿನಲ್ಲಿ ಮಾಡುವ ವಿವಿಧ ರೀತಿಯ ತಪಸ್ಸು, ಮಂತ್ರಪಠಣ, ಅರ್ಪಣೆ, ಯಜ್ಞಗಳು, ಆಯಾ ಕಾಲಕ್ಕೆ ತಕ್ಕಂತೆ ಮಾಡುವ ವ್ರತಗಳು ಇವುಗಳು ಸಂಶಯ ಪ್ರವೃತ್ತಿಯುಳ್ಳ ವ್ಯಕ್ತಿಯನ್ನು ಎಂದಿಗೂ ಶುದ್ಧೀಕರಿಸಲಾರವು. ತನ್ನ ಇಂದ್ರಿಯಗಳನ್ನು ಎಚ್ಚರಿಕೆಯಿಂದ ಕಾಯ್ದುಕೊಂಡು ಅವುಗಳನ್ನು ಜಯಿಸಿ ಧರ್ಮದಲ್ಲಿ ನೆಲೆಸಿರುವವನು ಸನ್ಮಾರ್ಗವನ್ನು ಅನುಸರಿಸುವುದರಿಂದ ಹಾಗೂ ತನ್ನ ವಿನಯಶೀಲತೆಯ ಗುಣದಿಂದ ಸಂತೋಷ ಪಡುವವನು, ಎಲ್ಲ ಬಗೆಯ ಮೋಹದಿಂದ ಕಳಚಿಕೊಂಡು ಎಲ್ಲ ರೀತಿಯ ದುಃಖಗಳನ್ನು ಗೆಲ್ಲುವಂತಹ ಜ್ಞಾನಿಯು ತಾನು ನೋಡಿದ ಮತ್ತು ಕೇಳಿದ ವಿಷಯಗಳಿಗೆ ಎಂದಿಗೂ ಅಂಟುಕೊಳ್ಳುವುದಿಲ್ಲ. ಇಂತಹ ದುಷ್ಕೃತ್ಯಗಳು ಆಮಗಂಧವಗಳಾಗುತ್ತವೆ ಹೊರತು ಮೀನು ಅಥವಾ ಮಾಂಸಭಕ್ಷಣೆಯಲ್ಲ. ಧನ್ಯವಾದಗಳು.

ಎಲ್ಲ ಕೇಳುಗರಿಗೆ ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ಡಾಕ್ಟರ್ ಕಿರಣ್ ಎಂ ಗಾಜಿನೂರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕದ ಒಂದು ಭಾಗವನ್ನು ನಾನಿಲ್ಲಿ ಓದಲಿದ್ದೇನೆ. ಇದರ ಕನ್ನಡ ಅನುವಾದವನ್ನ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರು ಮಾಡಿದ್ದಾರೆ. ಭಾಗ ಎರಡು, ಬುದ್ಧನ ಅಭಿಪ್ರಾಯಗಳು. ಖಂಡ ಒಂದು, ದಾರಿದ್ರ್ಯದ ನಿರಾಕರಣೆ. ಒಮ್ಮೆ ತಥಾಗತನು ಶ್ರಾವಸ್ತಿಯ ಜೇತವನದಲ್ಲಿ ಅನಾಥಪಿಂಡಕನ ಉದ್ಯಾನದಲ್ಲಿ ತಂಗಿದ್ದನು. ಗೃಹಸ್ಥನಾದ ಅನಾಥಪಿಂಡಕನು ಬುದ್ಧನ ಬಳಿ ಬಂದು ನಮಸ್ಕರಿಸಿ ಪಕ್ಕದಲ್ಲಿ ಕುಳಿತನು. ಮನುಷ್ಯ ಹಣವನ್ನು ಏಕೆ ಸಂಪಾದಿಸಬೇಕು ಎಂಬ ಪ್ರಶ್ನೆಯನ್ನು ಕೇಳಿದನು. ನೀನು ಕೇಳಿದ್ದರಿಂದ ನಾನು ಹೇಳುತ್ತಿದ್ದೇನೆ ಎಂದು ನುಡಿದ ಬುದ್ಧ ಮಹಾತ್ಮನು. ಅನಾಥಪಿಂಡಕ, ಉದಾಹರಣೆಗೆ ಆರ್ಯ ಅನುಯಾಯಿಯೊಬ್ಬನ ಒಂದು ನಿದರ್ಶನವನ್ನು ತೆಗೆದುಕೋ. ಸಂಪತ್ತನ್ನು ಕೆಲಸ ಮಾಡಿ ಉತ್ಸಾಹದಿಂದ ತನ್ನ ಶ್ರಮದಿಂದ ಬೆವರು ಸುರಿಸಿ ನ್ಯಾಯಯುತವಾಗಿ ಸಂಪಾದಿಸಿದ್ದರೆ ಅವನು ಸಂತೋಷದಿಂದ ಇರುತ್ತಾನೆ, ಆ ಸಂತೋಷವನ್ನು ಉಳಿಸಿಕೊಳ್ಳುತ್ತಾನೆ, ತಂದೆ ತಾಯಿಯಂದಿರನ್ನೂ ಸಂತೋಷಪಡಿಸುತ್ತಾನೆ. ಅದೇ ರೀತಿ ಅವನ ಪತ್ನಿ, ಮಕ್ಕಳು, ಸೇವಕರು, ಅವನ ಭೂಮಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಎಲ್ಲರೂ ಸಂತೋಷದಿಂದಿರುತ್ತಾರೆ. ಇದು ಸಂಪತ್ತನ್ನು ಸಂಪಾದಿಸುವುದಕ್ಕೆ ಇರುವ ಮೊದಲ ಕಾರಣ. ಈ ರೀತಿ ಸಂಪಾದಿಸಿದ ಸಂಪತ್ತಿನಿಂದ ತನ್ನ ಸ್ನೇಹಿತರನ್ನು, ಜೊತೆಗಾರರನ್ನು ಅವನು ಸಂತೋಷಪಡಿಸುತ್ತಾನೆ. ಇದು ಎರಡನೆಯ ಕಾರಣ. ಇಂತಹ ಅವನ ಸಂಪತ್ತನ್ನು ಗಳಿಸಿದರೆ, ಇಂತಹ ರೀತಿಯಲ್ಲಿ ಅವನ ಸಂಪತ್ತನ್ನು ಗಳಿಸಿದರೆ ಅವನಿಗೆ ಬೆಂಕಿ ಹಾಗೂ ನೀರು, ದೊರೆ, ಕಳ್ಳರು ಮತ್ತು ದಾಯಾದಿಗಳಿಂದ ಒದಗಬಹುದಾದ ದುರದೃಷ್ಟ ಅಥವಾ ಅಪಾಯವು ದೂರವಾಗಿ ಅವನ ಆಸ್ತಿಯು ಸುರಕ್ಷಿತವಾಗಿರುತ್ತದೆ. ಇದು ಮೂರನೆಯ ಕಾರಣ. ತಾನು ಸಂಪಾದಿಸಿದ ಸಂಪತ್ತನ್ನು ಐದು ಬಗೆಯ ಧರ್ಮ ಕಾರ್ಯಗಳಿಗಾಗಿ ಬಳಸುತ್ತಾನೆ. ಅಂದರೆ ಅತಿಥಿಗಳಿಗೆ, ಪಿತೃಗಳಿಗೆ, ರಾಜರಿಗೆ, ಕುಲಬಾಂಧವರಿಗೆ ಮತ್ತು ದೇವತೆಗಳಿಗೆ ಅರ್ಪಿಸಲು ವಿನಿಯೋಗಿಸುತ್ತಾನೆ. ಇದು ನಾಲ್ಕನೆಯ ಕಾರಣ. ಸಂಪಾದಿಸಿದ ಆಸ್ತಿಯನ್ನು ಆ ಗೃಹಸ್ಥನು ಸ್ವರ್ಗ ಸೇರುವ ಮತ್ತು ಅಲ್ಲಿನ ಪರಮಸುಖ ಪಡೆಯುವ ಉದ್ದೇಶದಿಂದ ಅಹಂಕಾರ ಮತ್ತು ಮೈಗಳ್ಳತನವನ್ನು ತ್ಯಜಿಸುತ್ತಾನೆ. ಪ್ರತಿಯೊಂದು ವಿಚಾರವನ್ನು ತಾಳ್ಮೆ ಮತ್ತು ವಿನಯದಿಂದ ಎದುರಿಸುವ, ಆತ್ಮನಿಯಂತ್ರಣವನ್ನು, ಆತ್ಮಶಾಂತಿಯನ್ನು ಹಾಗೂ ಪರಿಪೂರ್ಣತೆಯನ್ನು ಹೊಂದಿರುವ ದೈವಿಕ ಪುರುಷರಿಗೆ ದಾನ ಮಾಡುತ್ತಾನೆ. ಇದು ಸಂಪತ್ತನ್ನು ಗಳಿಸಲು ಇರುವ ಐದನೆಯ ಕಾರಣ. ಈ ರೀತಿಯಲ್ಲಿ ಅನಾಥಪಿಂಡಕನಿಗೆ ಗೌತಮ ಬುದ್ಧವನ್ನು ಉತ್ತರಿಸಿದ ನಂತರ ಮಹಾತ್ಮನು ಬಡತನವನ್ನು ಹೊಗಳುವುದರ ಮೂಲಕ ಬಡವರನ್ನು ಸಂತೈಸುವುದಿಲ್ಲ ಅಥವಾ ಬಡತನ ಮಾನವನ ಬದುಕಿನ ಆದರ್ಶ ಸ್ಥಿತಿ ಎಂದು ಉದಾತ್ತೀಕರಿಸುವುದಿಲ್ಲ ಎಂಬುದು ಚೆನ್ನಾಗಿ ಅರಿವಾಯಿತು. ಖಂಡ ಎರಡು, ದುರಾಸೆಯ ಪ್ರವೃತ್ತಿಯ ಕುರಿತು. ಒಂದು ಬಾರಿ ತಥಾಗತನು ಕರುಗಳ ನಾಡಾದ ಕಮ್ಮಾಸದಮ್ಮ ಎಂಬ ನಗರದಲ್ಲಿ ತಂಗಿದ್ದನು. ಆನಂದನು ತಥಾಗತನ ಬಳಿ ಬಂದು ನಮಸ್ಕರಿಸಿ ಅವನ ಬಳಿ ಕುಳಿತನು. ನಂತರ ಆನಂದನು, ತಥಾಗತರೇ, ತಾವು ಬೋಧಿಸಿದ ಕಾರಣತಾವಾದದ ನಿಯಮವು ಅದ್ಭುತವಾಗಿದೆ, ಅದು ಬಹಳ ಗಹನವಾಗಿದೆ, ಅದು ನನಗೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದನು. ಆ ರೀತಿಯಲ್ಲಿ ಭಾವಿಸಬೇಡ ಆನಂದ, ಅಂತಹ ಮಾತುಗಳನ್ನು ಹೇಳಲೇಬೇಡ. ಕಾರ್ಯಕಾರಣ ಸಿದ್ಧಾಂತವು ಗಹನವಾಗಿದೆ. ಈ ಸಿದ್ಧಾಂತವನ್ನು ಸರಿಯಾಗಿ ಅರಿತುಕೊಳ್ಳದೇ ಇರುವುದರಿಂದ ಮತ್ತು ಸೂಕ್ಷ್ಮವಾಗಿ ಗ್ರಹಿಸದೇ ಇರುವುದರಿಂದ ಈ ತಲೆಮಾರು ಇಂತಹ ತೊಡಕುಗಳ ಆಗರವಾಗಿದೆ, ಗೋಜಲು ಗೋಜಲಾಗಿರುವ ನೂಲಿನ ಉಂಡೆಯಂತಾಗಿದೆ. ಇದರಿಂದಾಗಿ ಈ ಲೋಕದ ದುಃಖದ ಸಾಗರವನ್ನು ಪಾರಾಗಿ ಹೋಗುವುದು ಅಸಾಧ್ಯವಾಗಿದೆ. ದುರಾಸೆಯೇ ಲೋಭಕ್ಕೆ ಕಾರಣ ಎಂದು ನಾನು ಮೊದಲೇ ಹೇಳಿದ್ದೆ. ಎಲ್ಲಿ ಯಾವ ವಿಧವಾದ ದುರಾಸೆಯೂ ಇರುವುದಿಲ್ಲವೋ ಅಲ್ಲಿ ಲೋಭವು ಹೇಗೆ ಇರಲು ಸಾಧ್ಯ? ಹೌದು ಭಗವಾನ್, ಖಂಡಿತ ಸಾಧ್ಯವಿಲ್ಲ. ದುರಾಸೆಯ ಲಾಭದ ಹುಡುಕಾಟಕ್ಕೆ ಮೂಲ ಕಾರಣ, ಲಾಭದ ಹುಡುಕಾಟವು ಆಸೆ ಮತ್ತು ಭಾವೋದ್ರೇಕಕ್ಕೆ ಕಾರಣವಾಗುತ್ತದೆ. ಆಸೆ ಮತ್ತು ಭಾವೋದ್ರೇಕ, ಇವುಗಳು ಹಠಮಾರಿತನಕ್ಕೆ ಕಾರಣವಾಗುತ್ತವೆ. ಈ ಹಠಮಾರಿತನವು ಖಾಸಗಿ ಆಸ್ತಿ ಸಂಪಾದನೆಗೆ ಕಾರಣವಾಗುತ್ತದೆ. ಖಾಸಗಿ ಆಸ್ತಿಯ ಹಠವು ಅತಿ ಆಸೆಗೆ ಮತ್ತು ಹೆಚ್ಚೆಚ್ಚು ಆಸ್ತಿ ಮಾಡಿಕೊಳ್ಳುವ ದುರಾಸೆಗೆ ಕಾರಣವಾಗುತ್ತದೆ. ಇದರಿಂದಾಗಿ ಆಸ್ತಿಯನ್ನು ಕಾಪಾಡಿಕೊಳ್ಳುವ ಮತ್ತು ಒಡೆತನವನ್ನು ಉಳಿಸಿಕೊಳ್ಳುವ ಮನಸ್ಸನ್ನು ಹುಟ್ಟುಹಾಕುತ್ತದೆ. ಈ ಆಸ್ತಿಯನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಅದರ ಮೇಲಿನ ಸ್ವಾಮ್ಯ ಉಳಿಸಿಕೊಳ್ಳುವ ಪ್ರಯತ್ನವು ಹಲವಾರು ವೈಷಮ್ಯಗಳಿಗೆ, ಹೊಡೆದಾಟಗಳಿಗೆ, ಚಾರಿತ್ರ್ಯವಧೆ, ಜಗಳ, ಸುಳ್ಳು ಮತ್ತು ಗಲಭೆಗಳಿಗೆ ಕುಮ್ಮಕ್ಕು ನೀಡುತ್ತದೆ. ಆನಂದ, ಇದು ಕಾರಣತಾವಾದದ ಪರಿಣಾಮಗಳ ಸರಪಳಿ. ಲೋಭವಿಲ್ಲದಿದ್ದರೆ ಲಾಭದ ಹುಡುಕಾಟ ಹುಟ್ಟಿಕೊಳ್ಳುತ್ತಿತ್ತೆ? ಲಾಭದ ಹುಡುಕಾಟವಿಲ್ಲದಿದ್ದಲ್ಲಿ ಭಾವೋದ್ರೇಕವಾಗುತ್ತಿತ್ತೆ? ಭಾವೋದ್ರೇಕವಿಲ್ಲದಿದ್ದಲ್ಲಿ ಹಠಮಾರಿತನ ಹುಟ್ಟುತ್ತಿತ್ತೆ? ಹಠಮಾರಿತನವಿಲ್ಲದಿದ್ದಲ್ಲಿ ಖಾಸಗಿ ಆಸ್ತಿಯ ಬಯಕೆ ಉಂಟಾಗುತ್ತಿತ್ತೆ? ಆಸ್ತಿಯೇ ಇಲ್ಲದಿದ್ದಲ್ಲಿ ದುರಾಸೆ ಮತ್ತು ಹೆಚ್ಚಿನ ಆಸ್ತಿಯ ಆಸೆಯಾದರೂ ಹೇಗೆ ಹುಟ್ಟುತ್ತಿತ್ತು? ಹೌದು, ಹುಟ್ಟುತ್ತಿರಲಿಲ್ಲ ಭಗವಾನ್.
ಖಾಸಗಿ ಆಸ್ತಿಯ ವ್ಯಾಮೋಹವಿಲ್ಲದಿದ್ದರೆ ಶಾಂತಿ ಇರುತ್ತಿರಲಿಲ್ಲವೇ? ಇರುತ್ತಿತ್ತು ಭಗವಾನ್. ನಾನು ಭೂಮಿಯನ್ನು ಭೂಮಿಯಾಗಿ ಮಾತ್ರ ತಿರುಗುತ್ತೇನೆ, ಆದರೆ ಅದನ್ನು ಪಡೆಯಬೇಕೆಂಬ ಲೋಭ ನನಗಿಲ್ಲ ಎಂದನು ಬುದ್ಧನು. ಇದರಿಂದ ಎಲ್ಲ ಬಗೆಯ ಲೋಭಗಳನ್ನು ಬೇರು ಸಹಿತ ಕಿತ್ತು ಹಾಕಿ ಅವುಗಳಿಗಾಗಿ ಅತಿಯಾದ ಆಸೆ ಪಡುವ ಬದಲು ಅವುಗಳನ್ನು ನಾಶ ಮಾಡಿ ತ್ಯಜಿಸುವುದರ ಮೂಲಕ ನಾನು ಜ್ಞಾನೋದಯವನ್ನು ಪಡೆದೆನು. ಸಹೋದರರೇ, ನೀವು ಐಹಿಕ ವಸ್ತುಗಳನ್ನು ಹಂಚುವುದರ ಬದಲಾಗಿ ನನ್ನ ಸಿದ್ಧಾಂತಗಳನ್ನು ಹಂಚಿಕೊಳ್ಳಿ. ದುರಾಸೆಯಿಂದ ಮೋಹವು ಹುಟ್ಟುತ್ತದೆ ಮತ್ತು ಈ ಮೋಹದಿಂದ ನಾವು ಮನಸ್ಸಿನ ಗುಲಾಮರಾಗುತ್ತೇವೆ. ಈ ಮೂಲಕ ತಥಾಗತನು ಆನಂದನಿಗೆ ಮತ್ತು ಇತರ ಬಿಕ್ಕುಗಳಿಗೆ ಅತಿಯಾಸೆಯ ಪ್ರವೃತ್ತಿ ಮತ್ತು ಅದರಿಂದಾಗುವ ಕೇಡುಗಳನ್ನು ವಿವರಿಸಿದನು. ಈ ಭಾಗವನ್ನು ಓದಲು ಅವಕಾಶ ಮಾಡಿಕೊಟ್ಟಂತಹ ಮಿತ್ರರಾದ ಅರುಣ್ ಜೋಳದಕುಡ್ಲಿಯವರಿಗೆ ನಾನು ಆತ್ಮೀಯವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸುಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
2: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
3: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
2: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
3: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
4: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
5: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
4: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
5: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
4: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
5: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
7: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
6: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
8: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
9: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ 1:00 PM ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
11: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
10: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
11: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಭಿನ್ನವಾಗಿರುವಂತಹ ರೆಸಿಪಿಗಳನ್ನು ತಿಳಿತಾ ಇದ್ದೀವಿ. ಅಡುಗೆ ಮನೆ ಬಗ್ಗೆ, ಅಡುಗೆಗಳ ಬಗ್ಗೆ, ತಿಂಡಿ ತಿನಿಸುಗಳ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಅನಿಸುತ್ತೆ. ಯಾಕಪ್ಪ ಅಂದರೆ ಅಡುಗೆ ಮನೆ ಎಂಬ ಕಾರ್ಖಾನೆ ನಿಲ್ಲಿಸುವ ಹಾಗೆ ಇಲ್ಲ. ದೇಹವೆಂಬ ಕಾರ್ಖಾನೆ ಚೆನ್ನಾಗಿರಬೇಕು ಅಂದರೆ, ಅಡುಗೆ ಮನೆ ಎಂಬ ಕಾರ್ಖಾನೆ ಚೆನ್ನಾಗಿದ್ದಾಗ ಮಾತ್ರ ದೇಹವೆಂಬ ಕಾರ್ಖಾನೆ ತುಂಬ ಖುಷಿಯಾಗಿ ಓಡ್ತಾ ಇರುತ್ತೆ. ಇಲ್ಲಾಂದರೆ ಅಲ್ಲಲ್ಲಲ್ಲಲ್ಲಿ ತುಕ್ಕಿಡಿದು ನಿಂತುಬಿಡತ್ತೆ. ಅದನ್ನು ರಿಪೇರಿ ಮಾಡುವಂಥದ್ದು ಕೇವಲ ಅಡುಗೆ ಮನೆಯ ಸಾಮಗ್ರಿಗಳಿಂದ ಮಾತ್ರ. ಅಡುಗೆ ಮನೆಯಲ್ಲಿ ಸಿಗುವಂತಹ ಸಾಂಪ್ರದಾಯಿಕ ಆಹಾರ ಸಾಮಗ್ರಿಗಳಿಂದ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳನ್ನು, ನಮಗೆ ಬಂದಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು. ಮಾನಸಿಕವಾಗಿ, ದೈಹಿಕವಾಗಿ ಪ್ರತಿದಿನ ನಾವು ಆರಾಮದಾಯಕವಾದಂತಹ ಜೀವನ ನಡೆಸಬೇಕು ಅಂದರೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಜೊತೆಗೆ ಆಹಾರದ ಕ್ರಮಬದ್ಧತೆ ಕೂಡ ತುಂಬ ಮುಖ್ಯ ಆಗುತ್ತೆ. ಯಾವ ಸಮಯದಲ್ಲಿ ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ತೀವಿ, ಹೇಗೆ ಊಟ ಮಾಡ್ತೀವಿ, ಯಾವ ರೀತಿ ಸೇವನೆ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ಯುಸಿ ಲೈಫ್ನಲ್ಲಿ ಎಲ್ಲ ಕ್ರಮಬದ್ಧತೆಗಳನ್ನು ಬದಿಗಿಟ್ಟು ನಮಗೆ ಹೇಗೆ ಬೇಕೋ ಹಾಗೆ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಮುಂದೇನಾಗುತ್ತೋ ಆಗಲಿ ಅಂದ್ಕೊಂಡು ಉಡಾಫೆಯಿಂದ ಕೂಡ ನಮ್ಮ ಆರೋಗ್ಯವನ್ನು ಲೆಕ್ಕಕ್ಕಿಡ್ಕೊಳ್ಳದೆ ಹೇಗೆ ಬೇಕೋ ಹಾಗೆ ಬದುಕ್ತಾ ಇದ್ದೀವಿ. ಆದರೆ ಸ್ನೇಹಿತರೆ, ಒಂದಿಲ್ಲ ಒಂದು ದಿನ ನಮ್ಮ ದೇಹ ನಮಗೆ ಹೇಳುತ್ತೆ, ನೀನು ನನ್ನನ್ನು ಸರಿಯಾಗಿ ನೋಡ್ಕೊಳ್ಳದೆ ಇದ್ದರೆ ನೀನೇ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ. ಆ ದಿನಗಳು ಬರಬಾರ್ದು ಅಂದರೆ ಈಗಿಂದನೇ ನಾವು ಎಚ್ಚೆತ್ಕೊಳ್ಳೋಣ. ಹಿತಮಿತ ಆಹಾರ ಆರೋಗ್ಯಕ್ಕೆ ಹಿತಕರ ಅಂತ ಹೇಳ್ತಾ, ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ದೆ ಜೊತೆಗೆ ಒಂದು ಉತ್ತಮವಾದ ವ್ಯಾಯಾಮ, ಆರೋಗ್ಯಯುತವಾದಂತಹ ಚಟುವಟಿಕೆಗಳ ಬಗ್ಗೆ ಗಮನ ಕೊಡೋಣ. ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ಅಂತ ಹೇಳ್ತಾ ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಒಣ ಮೀನ್ ಸಾಂಬಾರನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಫಿಶನ್ನು ಬಳಸ್ಕೊಂಡು ಕಬಾಬನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಸಾಮಾನ್ಯವಾಗಿ ಚಿಕನ್ನಿಂದ ಅಥವಾ ಮಟನ್ನಿಂದ ಕಬಾಬನ್ನು ಮಾಡ್ತಾರೆ. ಈ ದಿನ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಫಿಶನ್ನು ಬಳಸಿ ಕಬಾಬ್ ಮಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ. ಆ ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಒಣ ಮೀನ್ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮ ಒಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ಒಣ ಮೀನ್ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು, ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ರೋಷನ್ ಸರ್ ಅವರಿಂದ ಕೇಳೋಣ.
5: ಮಸಾಲನ ಮನೆಯಲ್ಲೇ ರುಬ್ಬಿ ಯಾವುದೇ ರೆಡಿಮೇಡ್ ಪೌಡರ್ ಹಾಕದೆ ಒಂದು ಮೀನಿನ ಸಾರು ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಬರೀ ಎರಡೇ ದೊಡ್ಡ ಮೀನಿದ್ರೂ ಕೂಡ ಸಾಕು, ಈ ಸಾರನ್ನು ನೀವು ಸೂಪರ್ವಾಗಿ ಮಾಡ್ಬೋದು. ಇದನ್ನು ನಾನು ಒಂದು 250-300 ಗ್ರಾಮ್ ತೊಗೊಂಡಿದ್ದೀನಿ. ಫಸ್ಟ್ ಮ್ಯಾರಿನೇಷನ್ ನಾನು ನಿಮಗೆ ಯಾವಾಗಲೂ ಹೇಳ್ತೀನಿ, ಸ್ವಲ್ಪ ಮ್ಯಾರಿನೇಟ್ ಮಾಡಿದರೆ ಮೀನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆಯೇ ಹುಣಸೆಹಣ್ಣಿನ ರಸನೂ ಆಗುತ್ತೆ ಅಥವಾ ನಿಂಬೆಹಣ್ಣಿನ ರಸನೂ ಆಗುತ್ತೆ, ವಿನೆಗರ್ ಕೂಡ ಆಗುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 15-20 ನಿಮಿಷ ಬಿಡಬೇಕು. ಅಂದರೆ ನೀವು ಮಸಾಲೆ ರುಬ್ಬೋ ತನಕ ಬಿಟ್ಟರೆ ಸಾಕು. ಇವಾಗ ಇಲ್ಲಿ ಮಸಾಲಕ್ಕೆ 3 ಹಸಿಮೆಣಸಿನಕಾಯಿ, 1-1.5 ಇಂಚಿನಷ್ಟು ಶುಂಠಿ, ಹಾಗೆಯೇ 10 ಎಸಳು ಬೆಳ್ಳುಳ್ಳಿ, 1/2 ಈರುಳ್ಳಿ, 1 teaspoon ಜೀರಿಗೆ, 1/4 ತೆಂಗಿನ ತುರಿ ಒಂದು ಇಡೀ ತೆಂಗಿನಕಾಯಲ್ಲಿ, ಹಾಗೆಯೇ ಬ್ಯಾಡ್ಗಿ ಮೆಣಸು 7-8, 1 ಟೊಮ್ಯಾಟೋನ ಹಾಕ್ತಾ ಇದ್ದೀನಿ, 3 tablespoons ಧನಿಯಾ, ಸ್ವಲ್ಪನೇ ಸ್ವಲ್ಪ ಮೆಣಸಿನ ಕಾಳು. ಇದನ್ನು ಹಾಕ್ಕೊಂಡು ಇದೆಲ್ಲದನ್ನು ಕೂಡ ನಾವಿವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾನು ಯಾವಾಗಲೂ ಕೂಡ ಮಸಾಲೆಯನ್ನು ರೋಸ್ಟ್ ಮಾಡೋ ವಿಧಾನನ ಹೇಳ್ತೀನಿ. ಯಾಕಂತ ಹೇಳಿದರೆ ರೋಸ್ಟ್ ಮಾಡಬೇಕು ಅಂತ ಹೇಳ್ತೀನಿ, ಯಾಕಂದರೆ ರೋಸ್ಟ್ ಮಾಡೋದ್ರಿಂದ ನಿಮಗೆ 3 ಉಪಯೋಗ ಆಗುತ್ತೆ. 1, ಆ ಸಾರು ಬೇಗ ಹಾಳಾಗೋದಿಲ್ಲ, ಹಾಗಿನ ರುಬ್ಕೊಳಕ್ಕೆ ಈಸಿ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಿಶಿನನ ಇಲ್ಲಿ ಹಾಕ್ಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ 4-5 ನಿಮಿಷ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬಾರ್ದು ಅಥವಾ ಹೈ ಫ್ಲೇಮಲ್ಲಿ ಅಡುಗೆ ಕೂಡ ಮಾಡ್ಕೋಬಾರ್ದು, ಆ ರುಚಿನೇ ಬೇರೆ ಇರುತ್ತೆ. ಸೊ ಇವಾಗ 4-5 ನಿಮಿಷ ಆದಮೇಲೆ ಇದೆಲ್ಲದೂ ಕೂಡ ತಣ್ಣಗಾಗಬೇಕು. ಅದಕ್ಕೆ ನಾನು ಸ್ವಲ್ಪನೇ ಹುಣಸೆಹಣ್ಣನ್ನು ಹಾಕಿ ಇದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಇವಾಗ 3-4 tablespoons ಎಣ್ಣೆನ ಬಿಸಿ ಮಾಡಿಕೊಂಡು, ಎಣ್ಣೆ ಬಿಸಿ ಆದಮೇಲೆ ಉಳಿದಂತಹ ಈರುಳ್ಳಿ ಇದೆ, ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೆ ಅಥವಾ ನೀವು ಇಡೀ ಒಂದು ಈರುಳ್ಳಿ ಕೂಡ ಹಾಕಬಹುದು ಇಲ್ಲಿ. ಅದನ್ನು ಹೆಚ್ಕೊಂಡು ಹಾಕಿ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಈರುಳ್ಳಿ ಕಪ್ಪಾಗಕ್ಕೆ ಅಂದರೆ ಬ್ರೌನ್ ಆಗೋಕ್ಕೆ ಬಿಡಬಾರ್ದು. ಕಪ್ಪಾದರೂ ಅಥವಾ ಬ್ರೌನ್ ಆದರೂ ಕೂಡ ಅದರಿಂದ ಏನಾಗುತ್ತೆ, ಅದರದ್ದು ಸಿಹಿ ಎಲ್ಲ ಬಿಟ್ಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ಇದಕ್ಕೆ 1 ಟೊಮ್ಯಾಟೋನ ಆಪ್ಷನಲ್ ಆಗಿ ಹಾಕಿದ್ದೀನಿ. ಯಾರಿಗೆಲ್ಲ ಸಾರಲ್ಲಿ ಟೊಮ್ಯಾಟೋ ಇಷ್ಟನೋ ಅವರು ಯೂಸ್ ಮಾಡ್ಬೋದು. ಸೊ ಟೊಮ್ಯಾಟೋ ಕೂಡ ಸ್ವಲ್ಪ ಬಾಡಿದ್ಮೇಲೆ ನಾವಿಲ್ಲಿ ಮಸಾಲೆನ ನುಣ್ಣಗೆ ರುಬ್ಕೊಂಡಿದ್ದೀವಿ. ಆ ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ಅದೇ ಎಣ್ಣೆಯಲ್ಲಿ 1-2 ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರು ಹೇಗೆ ಸೇರಿಸ್ಕೋಬೇಕು ಅಂತ ಹೇಳಿದರೆ, ಯಾವ ಕಾರಣಕ್ಕೂ ಸಾರು ತುಂಬ ಗಟ್ಟಿನೂ ಆಗಬಾರ್ದು, ಹಾಗೆಯೇ ತುಂಬ ತೆಳು ಕೂಡ ಆಗಬಾರ್ದು. ಚಿಕನಿಗಾದರೆ ಸ್ವಲ್ಪ ಗಟ್ಟಿಯಾಗಿರ್ತೀವಿ ನಾವು, ಅಥವಾ ಸಾಂಬಾರ್ ಅಂದರೆ ತೆಳುವಾಗಿ ಮಾಡ್ತೀವಿ. ಬಟ್ ಮೀನಿನ ಸಾರು ಮಾಡುವಾಗ ಅದು ಎರಡರದ್ದು ಮಧ್ಯೆ ಇರಬೇಕು, ಅವಾಗಲೇ ರುಚಿ ಇರುವಂಥದ್ದು. ಸೊ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಎಲ್ಲದನ್ನು ಕೂಡ ಕಂಬೈನ್ ಮಾಡಿ ಮುಚ್ಚಳ ಮುಚ್ಚಿ 1-2-3 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಈಗ ಸಾರಿಲಿ ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಫಸ್ಟಿಗೆ ಮೀನಿಗೆ ಕೂಡ ಉಪ್ಪು ಹಾಕಿರ್ತೀರ, ಸೊ ನೋಡಿಕೊಂಡು ನೀವು ಸೇರಿಸ್ಕೋಬೇಕು. ಸೊ ಇವಾಗ ಸಾರು ಎಲ್ಲ ಕುದಿ ಬಂದಮೇಲೆ ಇದಕ್ಕೆ ನಾವು ಇವಾಗ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ ಆ ಮೀನನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೀನನ್ನು ಸೇರಿಸ್ಕೊಂಡು 1-3 ನಿಮಿಷ ನೀವು ಹೈ ಫ್ಲೇಮಲ್ಲಿ ಅದನ್ನು ಕುದಿಯಕ್ಕೆ ಬಿಡಬೇಕು. ಮೀನು ಸಣ್ಣದಿರೋದ್ರಿಂದ ಅದು ಬೇಗ ಕುಕ್ ಆಗುತ್ತೆ, ಸೊ ನೋಡಿಕೊಂಡು ನೀವು ಫ್ಲೇಮನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಾಗೆಯೇ ಎಷ್ಟು ಟೈಮ್ ಬೇಕು ನೋಡ್ಕೊಳ್ಳಿ. ಸೊ ಇವಾಗ ಸೂಪರ್ವಾದಂತಹ ಒಂದು ಮೀನಿನ ಸಾರು ರೆಡಿಯಾಗಿದೆ.
4: ಸ್ನೇಹಿತರೆ, ಮೀನಿನ ಸಾಂಬಾರನ್ನ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಅವರು. ಇದರೊಟ್ಟಿಗೆ ಸ್ಪೆಷಲ್ ಆಗಿ ಫಿಶಿಂದ ಫಿಶ್ ಕಬಾಬ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸಾಮಾನ್ಯವಾಗಿ ಮಟನ್, ಚಿಕನ್ ಅಥವಾ ಮೊಟ್ಟೆ ಕಬಾಬ್ ಮಾಡೋದುಂಟು. ಈ ದಿನ ರೋಷನ್ ಸರ್ ಅವರು ಫಿಶನ್ನು ಕೂಡ ಬಳಸಿ ಕಬಾಬ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮ ಒಟ್ಟಿಗಿದ್ದಾರೆ. ಸೊ ಆ ಫಿಶ್ ಕಬಾಬ್ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಮೀನು ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇದರೊಟ್ಟೊಟ್ಟಿಗೆ ಫಿಶ್ ಕಬಾಬ್ ಮಾಡ್ಕೊಳ್ಳೋದನ್ನು ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ನಾನು ಆಗಲೇ ಹೇಳ್ದಾಗೆ ಸಾಮಾನ್ಯವಾಗಿ ಚಿಕನ್ ಕಬಾಬ್, ಮಟನ್ ಕಬಾಬ್, ಮೊಟ್ಟೆ ಕಬಾಬನ್ನು ಮಾಡ್ಕೊಳ್ತಾರೆ. ಫಿಶ್ ಕಬಾಬನ್ನು ಮಾಡ್ಕೊಳ್ಳೋದು ತುಂಬ ಕಡಿಮೆ. ಹಾಗಾದರೆ ಈ ದಿನ ಫಿಶ್ ಕಬಾಬನ್ನು ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ರೋಷನ್ ಸರ್ ಅವರು. ತಡ ಮಾಡೋದು ಬೇಡ, ಫಿಶ್ ಕಬಾಬನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ಕೇಳೋಣ.
3: ಚಿಕನಲ್ಲಿ ನೀವೆಲ್ಲರೂ ಕಬಾಬ್ ಮಾಡೇ ಇರ್ತೀರಾ, ಬಟ್ ಫಿಶ್ ಕಬಾಬ್ನ ಅದ್ಭುತವಾಗಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿರುತ್ತೆ, ಬಟ್ ಚಿಕನ್ ಕಬಾಬ್ಗಿಂತ ಡಬಲ್ ಟೇಸ್ಟ್ ಇರುತ್ತೆ. ಮೊದಲಿಗೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬಾಸಾ ಫಿಶ್ನ ನಾನು ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಕಟ್ ಮಾಡ್ಕೊಂಡು ತೊಳ್ಕೊಂಡು ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ ಅರ್ಧ ಟೀಸ್ಪೂನಷ್ಟು ಉಪ್ಪು, ಒಂದು ಕಾಲು ಟೀಸ್ಪೂನಷ್ಟು ಅರಿಶಿನನ ಹಾಕೋಬೇಕು. ಹಾಗೆಯೇ ಇದರ ಜೊತೆಗೆ ಹುಳಿಗೆ ನಮಗೆ ನೀವು ಹುಣಸೆಹಣ್ಣಿನ ರಸ ಕೂಡ ಬಳಕೆ ಮಾಡ್ಬೋದು, ಅಥವಾ ವಿನೆಗರ್. ವಿನೆಗರ್ ತುಂಬ ಈಸಿ ಆಗುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಒಂದು ಟೀಸ್ಪೂನಷ್ಟು ಇದಕ್ಕೆ ನಾನು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ವಿನೆಗರ್ ಹಾಕ್ಕೊಂಡು ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಪ್ರೆಷರ್ ಕೊಡಬೇಡಿ, ಯಾಕಂತ ಹೇಳಿದರೆ ಚಿಕನಷ್ಟು ಗಟ್ಟಿ ಇರಲ್ಲ, ಇದು ಪೀಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಜೆಂಟ್ಲಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.

0: ಫಸ್ಟ್ ಮ್ಯಾರಿನೇಷನ್ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ವೆಜ್ ಅಥವಾ ನಾನ್ ವೆಜ್ನಿಗೆ ಫಸ್ಟ್ ಮ್ಯಾರಿನೇಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಅವಾಗಲೇ ಉಪ್ಪು ಹುಳಿಯೆಲ್ಲ ಅದಕ್ಕೆ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಸೊ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇದನ್ನು ನಾನು ಹಾಗೇ ಬಿಟ್ಬಿಡ್ತಾ ಇದ್ದೀನಿ. ಸೊ ಇದ್ರ ಬದಲಿಗೆ ನೀವು ಚಿಕನ್ ಕೂಡ ಇಲ್ಲಿ ಬಳಕೆ ಮಾಡಬಹುದು ಸೇಮ್ ರೆಸಿಪಿಗೆ. ಸೊ ಇವಾಗ ಒಂದು ಪಾತ್ರೆಯಲ್ಲಿ ನೋಡಿ, 1 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥದ್ದು. 1 ಟೀಸ್ಪೂನಷ್ಟು ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸ ಹಾಕೋಬೇಕು. ಹಾಗೆಯೇ ಮೊಟ್ಟೆಯ ಬಿಳಿ ಭಾಗನ ಮಾತ್ರ ಹಾಕೋಬೇಕು ಇದಕ್ಕೆ. ಸೊ ಈ ಥರ ಮೊಟ್ಟೆಯ ಬಿಳಿ ಭಾಗನ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಕಬಾಬ್ ಪುಡಿನ ಬಳಕೆ ಮಾಡ್ತಾ ಇದ್ದೀನಿ. ಸೊ ಈ ಕಬಾಬ್ ಪುಡಿನ ನೀವು ತರಿಸ್ಕೊಂಡ್ರೆ ನಿಮಗೆ ವೆಜ್ ಅಥವಾ ನಾನ್ ವೆಜ್ ಯಾವುದೇ ಕಬಾಬ್ಗಳನ್ನು ಮಾಡ್ಕೋಬೇಕು ಅಂತ ಹೇಳಿದರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಫಿಶ್ ಡೀಪ್ ಫ್ರೈ ಮಾಡಬೇಕಂದ್ರೂ ಈ ಪುಡಿ ಸೂಪರ್ವಾದಂತಹ ಒಂದು ಕಾಂಬಿನೇಷನ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಸೊ ಫಿಶ್ ಆಗಿರೋದ್ರಿಂದ ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಇಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಎಲ್ಲಾದರೂ ನೀವು ಚಿಕನ್ಗೆ ಮಾಡೋದಾದರೆ ಪೇಸ್ಟ್ ಜಾಸ್ತಿ ಥಿಕ್ನೆಸ್ ಬೇಕು ಅಂತಿಲ್ಲ, ಫಿಶ್ಗೆ ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಬರಬೇಕು ಅಂತ ಸ್ವಲ್ಪನೇ ಸ್ವಲ್ಪ ಕಾರ್ನ್ಫ್ಲೋರ್ನ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲದನ್ನು ಕೂಡ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಕಂಬೈನ್ ಮಾಡ್ಕೊಂಡು ಆದಮೇಲೆ ಅದರದ್ದು ಥಿಕ್ನೆಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಎಷ್ಟು ಥಿಕ್ಕಾಗಿ ಆ ಪೇಸ್ಟನ್ನು ನಾನು ಇಟ್ಕೊಂಡಿದ್ದೀನಿ ಅಂತ. ಸೊ ಈ ಥರ ಈ ಪೇಸ್ಟ್ ರೆಡಿ ಆದಮೇಲೆ ಇದಕ್ಕೆ ನೀವು ಇನ್ನೊಂದು ಹೇಳೋದು ಮರೆತೆ, ನಾನು ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ, ಯಾಕಂಥೇಳಿದರೆ ಕಬಾಬ್ ಪುಡಿಯಲ್ಲೇ ಉಪ್ಪಿರುತ್ತೆ. ಸೊ ನಾನು ಮ್ಯಾರಿನೇಟ್ ಮಾಡಿರುವಂತಹ ಆ ಫಿಶ್ ಪೀಸಸ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಮತ್ತೆ ಎಲ್ಲದನ್ನು ಕೂಡ ನೀವು ಜೆಂಟ್ಲಿ ಕಂಬೈನ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಜಾಸ್ತಿ ಪ್ರೆಷರ್ನ ಕೊಡಬಾರ್ದು, ಹಾಗೆಯೇ ಸಾಫ್ಟಾಗಿ ಅದನ್ನು ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಪೀಸ್ಗೆ ಕೂಡ ಆ ಪೇಸ್ಟ್ ಚೆನ್ನಾಗಿ ಅಂಟ್ಕೊಳ್ತಾ ಇದೆ. ಹಾಗೆಯೇ ಈ ಫಿಶ್ ಇವಾಗ ಕೋಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಸೆಕೆಂಡ್ ಮ್ಯಾರಿನೇಷನ್ ಆದಮೇಲೆ, ಅಂದರೆ ಸೆಕೆಂಡ್ ನೀವು ಪೇಸ್ಟ್ ಎಲ್ಲ ಹಾಕಿ ಆದಮೇಲೆ ಇದನ್ನು ಮತ್ತೆ ಒಂದು 15-20 ನಿಮಿಷ ಬಿಟ್ಬಿಡಬೇಕಾಗುತ್ತೆ. ಆವಾಗ ಫಿಶ್ಶು ಹೊರಗಡೆ ಮಾತ್ರ ಅಲ್ಲ, ಒಳಗಡೆ ಕೂಡ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಎಕ್ಸ್ಟ್ರಾ ಫ್ಲೇವರ್ಸ್ನ ಪುಡಿಬೇಕು ಅಂತ ಹೇಳಿದರೆ ನೀವು ನನ್ನಿಂದ ಪರ್ಚೇಸ್ ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ಇವಾಗ ಎಣ್ಣೆ ಬಿಸಿಯಾಗಿದೆ, ಬಿಸಿ ಆದಮೇಲೆ ಒಂದ್ಸಲ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಲ್ಲ ಫಿಶ್ ಪೀಸಸ್ಗಳನ್ನು ನಾನು ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡಿ. ಒಂದೇ ಸಲ ನೀವು ಹಾಕಿದ ಕೂಡಲೇ ಎಲ್ಲಾದರೂ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದರದ್ದು ಮಸಾಲ ಬಿಟ್ಕೊಳ್ಳುತ್ತೆ. ಕಬಾಬ್ ಆಗಲಿ ಫಿಶ್ ಕಬಾಬ್ ಆಗಲಿ ಯಾವುದೇ ಮಾಡೋದಾದರೂ ಕೂಡ ಒಂದ್ಸಲ ಎಣ್ಣೆಗೆ ಬಿಟ್ಟಮೇಲೆ ಸ್ವಲ್ಪ ಹೊತ್ತು ನೀವು ಬಿಟ್ಬಿಡಬೇಕು. ಇವಾಗ ಎರಡೂ ಸೈಡ್ ಮಗಿಸ್ತಾ ಅದನ್ನು ಒಂದು 4-5 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು ಟೈಮ್ ಕರೆಕ್ಟಾಗಿ ನಿಮಗೆ ಹೇಳ್ತಾ ಇಲ್ಲ, ಯಾಕಂಥೇಳಿದರೆ ನೀವು ಎಷ್ಟು ದೊಡ್ಡ ಪೀಸ್ಗಳನ್ನು ಇಟ್ಕೊಂಡಿರ್ತೀರೋ ಅಷ್ಟು ಟೈಮ್ ತಗೊಳ್ಳೋದು ಜಾಸ್ತಿ ಆಗಿಬಿಡುತ್ತೆ. ಸೊ ಇವಾಗ 3-4 ನಿಮಿಷ ಆದಮೇಲೆ ನಾನು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ವಾದಂತಹ ಫಿಶ್ ಕಬಾಬ್ ಇವಾಗ ರೆಡಿಯಾಗಿದೆ. ಸೊ ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಅದು ಕೋಟಿಂಗ್ ಆಗಲಿ ಒಳಗಡೆ ಬೆಂದಿರೋದಾಗಲಿ ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ, ಕಬಾಬ್ ಪುಡಿ ಬೇಕು ಅಂತ ಹೇಳಿದರೆ ನೀವು ಪರ್ಚೇಸ್ ಮಾಡಬಹುದು, ಅಥವಾ ನಿಮ್ಮ ಹತ್ರ ಇರೋ ಕಬಾಬ್ ಪುಡಿಯಲ್ಲೇ ಈ ರೆಸಿಪಿನ ಮಾಡಬಹುದು.
1: ಎಸ್, ಸ್ನೇಹಿತರೆ, ಫಿಶ್ ಕಬಾಬನ್ನು ಕೂಡ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ರೋಷನ್ ಸರ್ ಅವರು. ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ರೆ ತಡ ಮಾಡಬೇಡಿ. 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ಪೆಷಲ್ ಫಿಶ್ ರೆಸಿಪಿಗಳನ್ನು ತಿಳಿಸ್ಕೊಟ್ಟಂತಹ ರೋಷನ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
4: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
5: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ರಾಜ್ಯದ ಪಡಿತರ ಚೀಟಿದಾರರಿಗೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ದೊಡ್ಡ ಸಮಾಧಾನಕರ ಸುದ್ದಿ ನೀಡಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಹಾಗೂ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ಆಹಾರ ಧಾನ್ಯ ತಲುಪಬೇಕು ಎಂಬ ಉದ್ದೇಶದಿಂದ ರೇಷನ್ ಕಾರ್ಡ್ಗಳ KYC ಪೂರ್ಣಗೊಳಿಸುವ ಅಂತಿಮ ದಿನಾಂಕವನ್ನು 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ. ಈ ಮೊದಲು ಈ KYC ಪೂರ್ಣಗೊಳಿಸಲು 30 ಸೆಪ್ಟೆಂಬರ್ ಕೊನೆಯ ದಿನಾಂಕವಾಗಿತ್ತು. ಆದರೆ ಸರ್ವರ್ ತಾಂತ್ರಿಕ ತೊಂದರೆಗಳು ಹಾಗೂ ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಂಟಾಗುತ್ತಿದ್ದ ತೀವ್ರ ಜನಸಂದಣಿಯಿಂದಾಗಿ ಸಾರ್ವಜನಿಕರು ಹಾಗೂ ಕೂಲಿ ಕಾರ್ಮಿಕರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ದೂರುಗಳನ್ನು ಪರಿಗಣಿಸಿದ ಸರ್ಕಾರ ಈ KYC ಗಡುವು 20 ಅಕ್ಟೋಬರ್ಗೆ ವಿಸ್ತರಿಸಲು ಆದೇಶ ಹೊರಡಿಸಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಮಾತ್ರವಲ್ಲದೆ ನ್ಯಾಯಬೆಲೆ ಅಂಗಡಿಗಳ ಕಾರ್ಯನಿರ್ವಹಣೆಯ ಸಮಯದಲ್ಲೂ ಮಹತ್ತರ ಬದಲಾವಣೆ ತರಲಾಗಿದೆ. ಇನ್ನು ಮುಂದೆ ಪ್ರತಿದಿನ 6-8 ಗಂಟೆಯವರೆಗೆ ಪಡಿತರ ವಿತರಣೆ ಹಾಗೂ KYC ಪ್ರಕ್ರಿಯೆ ನಡೆಯಲಿದೆ. ಬೆಳಿಗ್ಗೆ 7-12 ಹಾಗೂ ಸಂಜೆ 4-8 ಗಂಟೆಯವರೆಗೆ ಅವಕಾಶ ಕಲ್ಪಿಸಿದೆ. ಇದರ ಸದುಪಯೋಗ ಪಡಿಸಿಕೊಡಲು ಕೋರಲಾಗಿದೆ. ಮುಂದಿನ ವಿವರ. ಜಗತ್ ಪ್ರಸಿದ್ಧ ಮೈಸೂರು ದಸರಾ ಉತ್ಸವ 2026 ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ದಸರಾ ಉತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ 11-20 ಅಕ್ಟೋಬರ್ ಮೈಸೂರು ದಸರಾ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ 2026 ಆಯೋಜಿಸಲಾಗಿದೆ. ಈ ಮೇಳವು ಮೈಸೂರಿನ ಹಳೆಯ DC ಕಚೇರಿ ಎದುರಿನ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಮೈದಾನದಲ್ಲಿ ನಡೆಯಲಿದ್ದು, ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಕನ್ನಡ ಪ್ರಕಾಶಕರು, ಮಾರಾಟಗಾರರು ಅರ್ಜಿ ನಮೂನೆಯನ್ನ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಬೆಂಗಳೂರು ಕಚೇರಿಯಲ್ಲಿ ಆಯಾ ಜಿಲ್ಲೆಗಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಅಥವಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ಉಚಿತವಾಗಿ ಪಡೆದುಕೊಳ್ಳಬಹುದು. ಅರ್ಜಿಯೊಂದಿಗೆ ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ, DDN ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಇವರ ಹೆಸರಿನಲ್ಲಿ ಪಡೆದು ಲಗತ್ತಿಸಬೇಕು. ಭರ್ತಿ ಮಾಡಿದ ಅರ್ಜಿಯನ್ನ ಡಿಡಿ ಮೂಲಕ ಅಕ್ಟೋಬರ್ 5 ಸಂಜೆ 5 ಒಳಗೆ ನೋಂದಾಯಿತ. ಅಂಚೆ ಅಥವಾ ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಭವನ, ಜೆಸಿ ರಸ್ತೆ, ಬೆಂಗಳೂರು, ಇಲ್ಲಿ ಸಲ್ಲಿಸಬಹುದು. ಮಳಿಗೆಗಳನ್ನ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿಗಳಾದ ಕೆಬಿ ಕಿರಣ್ ಸಿಂಗ್ ಹೇಳಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಯಕ್ಷ ಸಂಗಮ ಬಳಗದ ಸಹಯೋಗದಲ್ಲಿ ಯಕ್ಷ ರಾಘವ ಜನ್ಸಾಲೆ ಪ್ರತಿಷ್ಠಾನ ಹಾಗೂ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ 2ನೇ ವರ್ಷದ ಯಕ್ಷ ಸಂಭ್ರಮ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 27ರಂದು ಸಂಜೆ 5:30ಕ್ಕೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಕೃಷ್ಣಾರ್ಜುನ ಹಾಗೂ ಶ್ರೀರಾಮ ಲವಕುಶ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ನಡೆಯಲಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ

ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ, ಉದಯ್ ಹೆಗಡೆ, ವಿಶ್ವನಾಥ್ ಆಚಾರ್ಯ, ತೊಂಬಟ್ಟು ಸುಧೀರ್ ಉಪ್ಪೂರು, ಹರೀಶ್ ಮೊಗವೀರ್, ಸಂತೋಷ್ ಹೆಂಗವಳ್ಳಿ, ಕೆಜೆ ಕಾರ್ತಿಕ್, ರವೀಂದ್ರ ದೇವಾಡಿಗ, ಕಮಲಶಿಲೆ, ಪುರಂದರ ಮುಂಡ್ಗಾಣಿ, ಅತ್ರೇಯ ಗಾಂವ್ಕರ್ ಸೇರಿದಂತೆ ಹಲವು ಹಿರಿಯ ಹಾಗೂ ಕಿರಿಯ ಕಲಾವಿದರು ಭಾಗವಹಿಸಲಿದ್ದಾರೆ. ಗೌರವ ಪ್ರವೇಶ ಹೊರತುಪಡಿಸಿ 200 ರು ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಯಕ್ಷ ಸಂಗಮ ಬಳಗ ಕೋರಿದೆ. ಮುಂದಿನ ವಿವರ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪರಾಂಗಣದಲ್ಲಿ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ತಡೆಯುವ ಕುರಿತು ಜಂಟಿ ಜಾಗೃತಿ ಜಾಥಾ ಮತ್ತು ತಪಾಸಣಾ ಅಭಿಯಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಎಪಿಎಂಸಿಯಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಕಾಯ್ದೆ 1986 ಹಾಗೂ ತಿದ್ದುಪಡಿ ಕಾಯ್ದೆ 2016 ಕುರಿತು ಸಾರ್ವಜನಿಕರು ಹಾಗೂ ವರ್ತಕರಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ಸಹಾಯವಾಣಿ ಹಾಗೂ ಪೊಲೀಸ್ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಮಾರುಕಟ್ಟೆ ಸಭಾಂಗಣದಲ್ಲಿ ಜಾಥಾ ನಡೆಸಿ ಜಾಗೃತಿ ಮೂಡಿಸುವ ಜೊತೆಗೆ ವಿವಿಧ ಅಂಗಡಿ ಹಾಗೂ ಮಳಿಗೆಗಳಲ್ಲಿ ಬಾಲ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆಯೇ ಎಂದು ಅಧಿಕಾರಿಗಳ ತಂಡ ತಪಾಸಣೆ ನಡೆಸಿತು. ಎಪಿಎಂಸಿ ಕಾರ್ಯದರ್ಶಿಗಳು, ಕಾರ್ಮಿಕ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ನಿರ್ದೇಶಕರು, ಪೊಲೀಸ್ ಸಿಬ್ಬಂದಿ ಹಾಗೂ ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಆಯುರ್ವೇದದ ಮುಖ್ಯ ಉದ್ದೇಶ ಕೇವಲ ರೋಗಗಳನ್ನು ಗುಣಪಡಿಸುವುದಲ್ಲ, ಬದಲಾಗಿ ರೋಗ ಬರದಂತೆ ತಡೆದು ಮನುಷ್ಯನನ್ನ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕವಾಗಿ ಆರೋಗ್ಯವಂತನಾಗಿ ನೋಡಿಕೊಳ್ಳುವುದು ಮುಖ್ಯ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಆಯೋಜಿಸಿದ 11ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದ ಪದ್ಧತಿ ಮಾನವ ದೀರ್ಘಕಾಲ ಸಮತೋಲನದಿಂದ ಬದುಕಲು ಸಹಕಾರಿಯಾಗಿದೆ. ಪ್ರಸ್ತುತ ಒತ್ತಡದ ಜೀವನಕ್ಕೆ ಉತ್ತಮ ಮದ್ದಾಗಿದ್ದು ಆಯುರ್ವೇದದ ಜೀವನ ಶೈಲಿಯನ್ನ ನಾವೆಲ್ಲ ಅಳವಡಿಸಿಕೊಳ್ಳೋಣ ಎಂದರು. ಪ್ರಸ್ತುತ ದೇಶದಾದ್ಯಂತ 200ಕ್ಕೂ ಹೆಚ್ಚು ಸರ್ಕಾರಿ ಆಯುರ್ವೇದ ಕಾಲೇಜುಗಳು, 385 ಔಷಧಿ ಕೇಂದ್ರಗಳು ಸ್ಥಾಪನೆಯಾಗಿದೆ. ರೈತರಿಗೆ ಆಯುರ್ವೇದ ಗಿಡಮೂಲಿಕೆ ಬೆಳೆಯಲು ಕೇಂದ್ರ ಸರ್ಕಾರ ಉತ್ತೇಜಿಸುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಆಯುರ್ವೇದ, ನ್ಯಾಚುರೋಪತಿ, ಯೋಗ ರಿಸರ್ಚ್ ಜನರಲ್ ಸೆಂಟರ್ ಸ್ಥಾಪನೆಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದರು. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಮಾತನಾಡಿ, ಆರೋಗ್ಯಕ್ಕೆ ಪೂರಕವಾದ ಅನೇಕ ಪದಾರ್ಥಗಳನ್ನು ನಮ್ಮ ಆಹಾರ ಕ್ರಮಗಳಲ್ಲಿ ಸಾರ್ವಜನಿಕರು ನೀಡಿದ್ದಾರೆ. ಆಯುರ್ವೇದ ನಮ್ಮ ಜೀವನದ ಹಾಸುಹೊಕ್ಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಿಂಗರಾಜು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ಎಂಎಸ್ ವೀಣಾ, ಪ್ರಮುಖರಾದ ಡಾಕ್ಟರ್ ರವಿಶಂಕರ್ ಉಡುಪ, ಡಾಕ್ಟರ್ ಜಾದವ್, ಡಾಕ್ಟರ್ ಹರ್ಷ, ಡಾಕ್ಟರ್ ಪತಂಜಲಿ, ಡಾಕ್ಟರ್ ಶುಭ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. 2026-27 ಸಾಲಿನ 14-17 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಯನ್ನ ಸೆಪ್ಟೆಂಬರ್ 27 ಮತ್ತು ಅಕ್ಟೋಬರ್ 5 ಆಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸರ್ಕಾರಿ ಅನುದಾನ ಮತ್ತು ಅನುದಾನ ರಹಿತ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಆಯಾ ದಿನಾಂಕಗಳಂದು ಆಯಾ ತಾಲೂಕುಗಳ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ 9 ಗಂಟೆಯೊಳಗೆ ಇಲಾಖೆಯ ನಿಯಮಾನುಸಾರ ಅಗತ್ಯ ದಾಖಲೆಗಳೊಂದಿಗೆ ವರದಿ ಮಾಡಿಕೊಳ್ಳಬೇಕು. ಸೆಪ್ಟೆಂಬರ್ 27 ಭದ್ರಾವತಿಯ ಪೂರ್ಣ ಪ್ರಜ್ಞಾ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನಿಸ್ ಮತ್ತು ಭದ್ರಾವತಿಯ ಜಟ್ಪಟ್ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಹಾಗೂ ಅಕ್ಟೋಬರ್ 5 ಭದ್ರಾವತಿಯ VISL ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೈಹಿಕ ಶಿಕ್ಷಣ ಅಧಿಕಾರಿ ರಮೇಶ್ ಬಾಬು, ಮೊಬೈಲ್ ಸಂಖ್ಯೆ 9111354716 ಈ ನಂಬರನ್ನು ಸಂಪರ್ಕಿಸಬಹುದಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗಳನ್ನು ಉತ್ತಮಪಡಿಸಲು ಜಿಲ್ಲಾ ಮಟ್ಟದ ಆಯ್ಕೆ ಅನುಷ್ಠಾನ ಸಮಿತಿಗೆ 2 ವರ್ಷಗಳ ಅವಧಿಗೆ ಒಟ್ಟು 5 ಜನ ನಾಮನಿರ್ದೇಶಿತ ಸದಸ್ಯರನ್ನ ಆಯ್ಕೆ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳಿಂದ 4 ಪುರುಷರು ಹಾಗೂ 1 ಮಹಿಳೆ ಸೇರಿದಂತೆ ಒಟ್ಟು 5 ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗಿದ್ದು, ಈ ಸಮುದಾಯ ಗಳಿಗಾಗಿ ಶ್ರಮಿಸಿದ ಸಾಧಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಅರ್ಜಿದಾರರು ಉಪನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿಯನ್ನ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಅಕ್ಟೋಬರ್ 3 ಅರ್ಜಿಯನ್ನ ಸಲ್ಲಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಸೆಪ್ಟೆಂಬರ್ 25 ನಡೆಯಲಿರುವ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದ ವಿವಿಧ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾರ್ಗ ಬದಲಾವಣೆ ಹಾಗೂ ನಿಲುಗಡೆ ನಿಷೇಧಿಸಿ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 25 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಸಂಚಾರ ಬದಲಾವಣೆ ಜಾರಿಗೊಳಿಸಲಾಗಿದೆ. ಬೆಂಗಳೂರು ಭದ್ರಾವತಿ ಕಡೆಯಿಂದ ಬರುವ ವಾಹನಗಳಿಗೆ ಮಾರ್ಗ ಬದಲಾವಣೆ, ಬೆಂಗಳೂರು ಭದ್ರಾವತಿ ಹಾಗೂ ಎನ್ಆರ್ಪುರ ಕಡೆಯಿಂದ ಶಿವಮೊಗ್ಗಕ್ಕೆ ಬರುವ ಎಲ್ಲ ಭಾರಿ ವಾಹನಗಳು, ಬಸ್ಗಳು, ಸಿಟಿ ಬಸ್ಗಳು ಹಾಗೂ ಕಾರುಗಳು ಎಂಆರ್ಎಸ್ ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮೂಲಕ ಸಂಚರಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಹೊನ್ನಾಳಿ, ಹರಿಹರ ಮತ್ತು ದಾವಣಗೆರೆ ಕಡೆಯಿಂದ ಬರುವ ಮತ್ತು ಹೊರ ಹೋಗುವ ಎಲ್ಲ ಭಾರಿ ವಾಹನಗಳು ಹಾಗೂ ಬಸ್ಗಳು ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಶಂಕರಮಠ, ವಿದ್ಯಾನಗರ ಮತ್ತು ಎಂಆರ್ಎಸ್ ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮೂಲಕ ಸಂಚರಿಸಬೇಕು. ಈ ಭಾಗಗಳಿಂದ ನಗರಕ್ಕೆ ಪ್ರವೇಶಿಸುವ ವಾಹನಗಳು ನಿಗದಿಪಡಿಸಿದ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಸೂಚಿಸಲಾಗಿದೆ. ಶಿಕಾರಿಪುರ, ಸೊರಬ, ಆನವಟ್ಟಿ ಕಡೆಯಿಂದ ಬರುವ ವಾಹನಗಳಿಗೆ ಮಾರ್ಗ, ಶಿವಮೊಗ್ಗಕ್ಕೆ ಬರುವ ಹಾಗೂ ಹೊರ ಹೋಗುವ ಎಲ್ಲ ಬಸ್ಗಳು ಮತ್ತು ಭಾರಿ ವಾಹನಗಳು ಉಷಾ ನರ್ಸಿಂಗ್ ಹೋಮ್ ಸರ್ಕಲ್, ಲಕ್ಷ್ಮೀ ಟ್ಯಾಕಿಸ್ ಸರ್ಕಲ್, ಪೊಲೀಸ್ ಚೌಕಿ ಮತ್ತು ಅಶೋಕ ಸರ್ಕಲ್ ಮಾರ್ಗವಾಗಿ ಸಾಗರ ರಸ್ತೆಯಲ್ಲಿ ಸಂಚರಿಸಬೇಕು. ಗಣಪತಿ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆಯಲ್ಲಿ ಕೋಟೆ ರಸ್ತೆ ಹಾಗೂ ಓಲ್ಡ್ ಬಾರ್ ಲೈನ್ ರಸ್ತೆಯಲ್ಲಿ ಎಲ್ಲ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗಗಳಲ್ಲಿ ಹಾಗೂ ಮಾರ್ಗದ 2 ಬದಿಯ 100 ಮೀಟರ್ ವ್ಯಾಪ್ತಿಯಲ್ಲಿ ವಾಹನ ಸಂಚಾರ ಹಾಗೂ ನಿಲುಗಡೆಗೆ ನಿರ್ಬಂಧಿಸಲಾಗಿದೆ. ಪೊಲೀಸ್ ವಾಹನಗಳು, ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್, ಮೂಲಭೂತ ಸೌಕರ್ಯ ಒದಗಿಸುವ ವಾಹನಗಳನ್ನು ಈ ನಿರ್ಬಂಧನೆಯಿಂದ ಹೊರತುಪಡಿಸಲಾಗಿದೆ. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆಯು ಭೀಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಎಸ್ಬಿಎಂ ರಸ್ತೆ, ರಮಣಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್ ಮುಖ್ಯ ರಸ್ತೆ, ಎಸ್ಎನ್ ಸರ್ಕಲ್, ಎಎ ಸರ್ಕಲ್, ನೆಹರು ರಸ್ತೆ, ಗೋಪಿ ಸರ್ಕಲ್, ದುರ್ಗಿಗುಡಿ, ಜೈನ್ ಸರ್ಕಲ್ ಹಾಗೂ ಶಿವಮೂರ್ತಿ ಸರ್ಕಲ್ ಮಾರ್ಗವಾಗಿ ಸಾಗಲಿದೆ. ನಂತರ ಮಹಾವೀರ ಸರ್ಕಲ್, ಡಿವಿಎಸ್ ಸರ್ಕಲ್, ಕಾನ್ವೆಂಟ್ ರಸ್ತೆ ಹಾಗೂ ಕೋಟೆ ರಸ್ತೆ ಮೂಲಕ ಭೀಮೇಶ್ವರ ದೇವಸ್ಥಾನದ ಸಮೀಪದ ತುಂಗಾ ನದಿಯಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಮೆರವಣಿಗೆಯ ಸಂದರ್ಭದಲ್ಲಿ ಸಂಚಾರ ದಟ್ಟಣೆ ಉಂಟಾಗದಂತೆ ಹಾಗೂ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ತಾತ್ಕಾಲಿಕ ಸಂಚಾರ ಬದಲಾವಣೆ ಮಾಡಲಾಗಿದೆ. ಸಾರ್ವಜನಿಕರು ನಿಗದಿಪಡಿಸಿರುವ ಪರ್ಯಾಯ ಮಾರ್ಗಗಳನ್ನು ಬಳಸಬೇಕು ಎಂದು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000ಕ್ಕೂ ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142. ಮೊಬೈಲ್ ಸಂಖ್ಯೆ 9535191545.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
11: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ.
12: ಜಾಣ ಜಾಣೆಯರು, ಭಾರತ ಪ್ರೇಮಿ ಕಣ ವಿಜ್ಞಾನಿ ವಿಸ್ತರಿಸುತ್ತಿರುವ ಕಂದರ ಎನ್ನುವ ನುಡಿಕಟ್ಟು ಸುಮಾರು 1950ರ ದಶಕದಲ್ಲಿ ಚಾಲ್ತಿಗೆ ಬಂದಿತು. ಇದು ಪ್ರಪಂಚದ ಬಡ ರಾಷ್ಟ್ರಗಳು, ಸಿರಿವಂತ ದೇಶಗಳು ಶ್ರೀಮಂತವಾಗುತ್ತಿದ್ದ ಗತಿಗಿಂತಲೂ ಬಹಳ ನಿಧಾನಗತಿಯಲ್ಲಿ ಬಡತನವನ್ನು ಕಳೆದುಕೊಳ್ಳುತ್ತಿವೆ ಎಂಬ ವಾಸ್ತವಾಂಶವನ್ನು ತೋರಿಸಲು ಈ ಮಾತು ಚಾಲ್ತಿಗೆ ಬಂದಿತ್ತು. ಈ ವಾಸ್ತವ ಹಲವು ದಶಕಗಳಿಂದಲೂ ಇದ್ದೇ ಇದೆಯಾದರೂ ಇತ್ತೀಚಿನ ದಶಕಗಳಲ್ಲಿ ಅಂದರೆ 1947ರಲ್ಲಿ ಇಂಗ್ಲೆಂಡು, ಭಾರತ, ಪಾಕಿಸ್ತಾನ, ಶ್ರೀಲಂಕಾ ಹಾಗೂ ಬರ್ಮಾ ದೇಶಗಳಿಗೆ ರಾಜಕೀಯವಾಗಿ ಸ್ವಾತಂತ್ರ್ಯವನ್ನು ನೀಡಿ ವಸಾಹತು ಶಾಹಿ ರಾಜ್ಯಗಳ ಕೊನೆಯ ದಿನಗಳನ್ನು ಉದ್ಘಾಟಿಸಿದ ಮೇಲಷ್ಟೇ ಈ ಬಗ್ಗೆ ವ್ಯಾಪಕ ಅಧ್ಯಯನಗಳು ಚರ್ಚೆಗಳು ಆರಂಭವಾದವು. ಈ ರಾಜಕೀಯ ಸ್ವಾತಂತ್ರ್ಯ ದೊರೆತ ಬೆನ್ನಲ್ಲೇ ಬಲು ಶೀಘ್ರವಾಗಿ ಆರ್ಥಿಕ, ವೈಜ್ಞಾನಿಕ ಹಾಗೂ ತಾಂತ್ರಿಕವಾಗಿ ಅಭಿವೃದ್ಧಿಯಾಗಬೇಕೆನ್ನುವ ಆಸೆಗಳು ಹುಟ್ಟಿಕೊಂಡವು. ಹೀಗಾಗಿ ಆರ್ಥಿಕ ಬೆಳವಣಿಗೆ ಎನ್ನುವ ಪ್ರಕ್ರಿಯೆ ಅಭಿವೃದ್ಧಿಯಾಗಿವೆ ಎನ್ನಲಾದ ಉತ್ತರ ಗೋಳದ ರಾಷ್ಟ್ರಗಳಲ್ಲೂ, ಬಡ ರಾಷ್ಟ್ರಗಳು ಎನ್ನಲಾದ ದಕ್ಷಿಣ ಗೋಳದಲ್ಲಿರುವ ದೇಶಗಳಲ್ಲಿಯೂ ವಿಸ್ತೃತವಾದ ಅಧ್ಯಯನಕ್ಕೊಳಪಟ್ಟಿತು. ಭಾರತದಂತಹ ಕೆಲವು ರಾಷ್ಟ್ರಗಳಲ್ಲಿ ಇದಕ್ಕೆ ಬೇಕಾದ ಸುಸಜ್ಜಿತವಾದ ಆರ್ಥಿಕ ಯೋಜನೆಯ ವ್ಯವಸ್ಥೆ ಮತ್ತು ಸಶಕ್ತ ಆರ್ಥಿಕ ತಜ್ಞರು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಇದ್ದರು. ಶ್ರೀಮಂತ ರಾಷ್ಟ್ರಗಳು ಆರ್ಥಿಕ ಅಭಿವೃದ್ಧಿಯ ಅಧ್ಯಯನಗಳ ಬಗ್ಗೆ ಎರಡನೆಯ ವಿಶ್ವಯುದ್ಧ ಕೊನೆಯಾಗುವವರೆಗೂ ಗಮನ ಹರಿಸಲಿಲ್ಲವೆನ್ನುವುದು ಅಚ್ಚರಿಯ ವಿಷಯ. ವಾಸ್ತವವಾಗಿ 1920 ಹಾಗೂ 1930ರ ದಶಕಗಳಲ್ಲಿ ಒಂದರ ನಂತರ ಇನ್ನೊಂದರಂತೆ ಬರುತ್ತಿದ್ದ ಆರ್ಥಿಕ ಉಬ್ಬರ ಹಾಗೂ ಕುಸಿತಗಳು ಈ ದೇಶಗಳ ಆರ್ಥಿಕ ಚಿಂತನೆಯನ್ನು ಪ್ರಭಾವಿಸಿತ್ತು. ಯುದ್ಧದ ನಂತರದ ದಿನಗಳಲ್ಲಿ ಯುದ್ಧದಿಂದಾಗಿ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಜರ್ಜರಿತವಾಗಿದ್ದ ರಾಷ್ಟ್ರಗಳನ್ನು ಮತ್ತೆ ಬಲಗೊಳಿಸುವ ಅವಶ್ಯಕತೆ ಇತ್ತು. ಇದಕ್ಕೆ ಬಲು ದೀರ್ಘಕಾಲದ ಆರ್ಥಿಕ ಸ್ಥಿರತೆ ಅವಶ್ಯಕವಾಗಿತ್ತು. ಅರ್ಥಶಾಸ್ತ್ರದಲ್ಲಿಯೂ ಕೀನೆಯ ತತ್ವಗಳು ಕ್ರಾಂತಿಯನ್ನುಂಟು ಮಾಡಿದ್ದವು. ಯುದ್ಧದ ಮೊದಲಿನಷ್ಟು ಆರ್ಥಿಕ ಉಬ್ಬರವಿಳಿತಗಳು ಇರಲಿಲ್ಲ, ಜೊತೆಗೆ ವಾಸ್ತವ ಸ್ಥಿತಿಯೂ ಅನುಕೂಲವಾಗಿತ್ತು. ಉತ್ತರದ ದೇಶಗಳಲ್ಲಿ ಯುದ್ಧವು ತಂದ ಹೊಸ ಸಮಸ್ಯೆಗಳು ಮತ್ತು ಹೊಸದಾಗಿ ರೂಪುಗೊಂಡ ದಕ್ಷಿಣದ ರಾಷ್ಟ್ರಗಳ ಉಳಿವು ಅದಕ್ಕೂ ಹಿಂದೆ ಇದ್ದ ವಸಾಹತು ಶಾಹಿಯ ಕಾಲದಲ್ಲಿ ಇದ್ದಿದ್ದಕ್ಕಿಂತಲೇ ವಿಸ್ತಾರವಾದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿ ಶೀಘ್ರವಾಗಿ ಆಗಬೇಕಾದ ಅವಶ್ಯಕತೆ ಇದ್ದುದರಿಂದಲೂ, ಹೀಗೆ ವಿಭಿನ್ನ ಕಾರಣಗಳಿಂದಾಗಿ ಆರ್ಥಿಕ ಅಭಿವೃದ್ಧಿಯ ತತ್ವಗಳು, ಯೋಜನೆಗಳು 1950ರ ದಶಕದಲ್ಲಿ ಮುಂದೆ ಬಂದವು. ಕೈಗಾರಿಕಾ ಕ್ರಾಂತಿಯನ್ನು ಕಂಡಿದ್ದ ಉತ್ತರದ ಆ ಸಿರಿವಂತ ರಾಷ್ಟ್ರಗಳ ಶ್ರೀಮಂತಿಕೆ ಹಾಗೂ ಆರ್ಥಿಕತೆಯ ಅಪಾರ ಬೆಳವಣಿಗೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಹಿರಿದಾಗಿತ್ತು ಎನ್ನುವುದು ಎಲ್ಲೆಡೆ ವೇದ್ಯವಾಗಿದ್ದರೂ ಅಂಥದ್ದೇನಾಯಿತು ಎಂಬುದನ್ನು ತಿಳಿಸುವಂತಹ ವಿವರವಾದ ಅಧ್ಯಯನಗಳು ನಡೆದ ಹಾಗಿಲ್ಲ. ಉದಾಹರಣೆಗೆ, ಈ ಬೆಳವಣಿಗೆಯಲ್ಲಿ ಒಂದೆಡೆ ವಿಜ್ಞಾನದ ಕೊಡುಗೆ ಮತ್ತು ಇನ್ನೊಂದೆಡೆ ಅಪ್ರತಿಮ ಕೌಶಲ್ಯ ಹಾಗೂ ಪಾರಂಪರಿಕ ಉದ್ಯಮಗಳ ಕೊಡುಗೆಗಳು ಎಷ್ಟೆಷ್ಟು. ಬ್ರಿಟನ್ನು ಜಾಗತಿಕ ಶಕ್ತಿಯ ಮಟ್ಟವನ್ನು ಏರಲು ಸಂಘಟಿತ ವಿಜ್ಞಾನದ ಕೊಡುಗೆ ಖಂಡಿತವಾಗಿಯೂ ಬಲು ಅತ್ಯಲ್ಪ. ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆಂದು ವೆಚ್ಚ ಮಾಡುತ್ತಿರುವುದರ ಅಂಶವನ್ನಷ್ಟೇ ವೆಚ್ಚ ಮಾಡಿಯೂ ಅಮೆರಿಕೆಯ ಅತ್ಯಂತ ಸಿರಿವಂತ ರಾಷ್ಟ್ರವಾಗಿ ಬೆಳೆಯಿತು. 1938ರಲ್ಲಿ ಗ್ರೇಟ್ ಬ್ರಿಟನ್ ತನ್ನ ವಾರ್ಷಿಕ ಒಟ್ಟಾರೆ ರಾಷ್ಟ್ರೀಯ ಉತ್ಪಾದಕತೆಯ ಶೇಕಡಾ 0.3 ಅನ್ನುವಷ್ಟು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಖರ್ಚು ಮಾಡಿತು.

0: ಆಗಿತ್ತು. ಇದು ಇತ್ತೀಚೆಗೆ ಅಂದರೆ 1965ರಲ್ಲಿ %2.8ಕ್ಕೆ ಏರಿದೆ. ಈ ಏರಿಕೆಗೆ ಕಾರಣ ಯುದ್ಧ ಸಮಯದಲ್ಲಿನ ಮಿಲಿಟರಿ ಅವಶ್ಯಕತೆಗಳು ಹಾಗೂ ಅನಂತರದ ಶೀತಲ ಸಮರ ಹಾಗೂ ಪರೋಕ್ಷವಾಗಿ ಅಮೆರಿಕ ಮತ್ತು ಯುಎಸ್ಎಸ್ಆರ್ ನಡುವಿನ ಅಂತರಿಕ್ಷಯಾನದ ಸ್ಪರ್ಧೆ. ಆರ್ಥಿಕ ಅಭಿವೃದ್ಧಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿನ ಸಂಶೋಧನೆಗಳಷ್ಟೇ ಕಾರಣವಲ್ಲ, ಬೇರೆ ಕಾರಣಗಳೂ ಇವೆ. ಹೀಗಾಗಿ ಸಿರಿವಂತ ರಾಷ್ಟ್ರಗಳಲ್ಲಿನ ಅಧ್ಯಯನಗಳಿಂದ ಕಲಿತ ಪಾಠವನ್ನು ಬಡ ರಾಷ್ಟ್ರಗಳ ಬೆಳವಣಿಗೆಗೆ ಉಪಯೋಗಿಸುವ ಮುನ್ನ ಇತರೆ ಸಾಮಾಜಿಕ ವಿಷಯಗಳು ಆರ್ಥಿಕ ಬೆಳವಣಿಗೆಯನ್ನು ಹೇಗೆ ಬಾಧಿಸುತ್ತವೆ ಎನ್ನುವುದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು ಎಂದು ಪ್ರತಿಪಾದಿಸಿದ ನೌಕಾಪಡೆಯ ನಾವಿಕ ಭೌತ ವಿಜ್ಞಾನಿ ನೊಬೆಲ್ ವಿಜೇತ ಮತ್ತು ಭಾರತ ಪ್ರೇಮಿ ಪ್ಯಾಟ್ರಿಕ್. ಎಂಎಸ್ ಬ್ಲ್ಯಾಕೆಟ್ 1968ರಲ್ಲಿ ಸೈನ್ಸ್ ಪತ್ರಿಕೆಯಲ್ಲಿ ಬರೆದ ಲೇಖನದ ಭಾಗ ಇದು. ಪಿಎಂಎಸ್ ಎಂದೇ ಖ್ಯಾತಿ ಪಡೆದ ಪಿಎಂಎಸ್ ಬ್ಲ್ಯಾಕೆಟ್ ಹುಟ್ಟಿದ ದಿನ ನವೆಂಬರ್ 18. ಪ್ಯಾಟ್ರಿಕ್ ಮೇನಾರ್ಡ್ ಸ್ಟುವರ್ಟ್ ಬ್ಲ್ಯಾಕೆಟ್ ಎನ್ನುವುದು ಇವರ ಹೆಸರು. ಬ್ಲ್ಯಾಕೆಟ್ ಹುಟ್ಟಿದ್ದು ನವೆಂಬರ್ 18, 1897. ಕ್ಷಕಿರಣಗಳ ಆವಿಷ್ಕಾರ ಹಾಗೂ ರೇಡಿಯಂ ಎನ್ನುವ ವಿಕಿರಣಶೀಲ ಧಾತುವಿನ ಆವಿಷ್ಕಾರವಾಗಿ ಕೇವಲ 1 ವರ್ಷವಾಗಿತ್ತಷ್ಟೇ. ಆದರೆ ಈ ಬಾಲಕ ಇದೇ ವಿಷಯಗಳಲ್ಲಿ ಸಾಧನೆ ತೋರುತ್ತಾನೆನ್ನುವ ಕಲ್ಪನೆಯು ಅವರ ಅಪ್ಪ ಅಮ್ಮಂದಿರಿಗೆ ಇರಲಿಕ್ಕಿಲ್ಲ. ಏಕೆಂದರೆ ಬಾಲಕ ಪ್ಯಾಟ್ರಿಕ್ಕರ ಶಾಲಾ ದಿನಗಳೇನು ಬಲು ವಿಶೇಷವಾಗಿರಲಿಲ್ಲ. 9ನೆಯ ವಯಸ್ಸಾಗುವ ವೇಳೆಗೆ ಅವರು ಮನೆ ಬಿಟ್ಟು ಶಾಲೆಯಲ್ಲಿಯೇ ಇರಬೇಕಾಗಿತ್ತು. ಶಾಲೆಯ ನಂತರ ಮನೆಯವರಿಗೆಲ್ಲ ಈತ ನೌಕಾಪಡೆಯನ್ನು ಸೇರಲಿ ಎನ್ನುವ ಆಸೆ. ಏಕೆಂದರೆ ಅವರ ಕುಟುಂಬದಲ್ಲಿ ಹಲವು ಹಿರಿಯರು ನೌಕಾಪಡೆಯಲ್ಲಿದ್ದವರು. ಆದರೆ ಪ್ಯಾಟ್ರಿಕ್ಕರಿಗೆ ತುಸು ದೂರದೃಷ್ಟಿ ದೋಷವಿತ್ತು. ಹೀಗಾಗಿ ಇವರು ಆಯ್ಕೆ ಆಗುವರೋ ಇಲ್ಲವೋ ಎನ್ನುವ ಅನುಮಾನವಿತ್ತು. ಆದರೆ ಅಲ್ಲಿ ಶಾಲೆಗೆ ಸೇರುವ ಮುನ್ನ ನಡೆದ ಸಂದರ್ಶನದಲ್ಲಿ ಈತನಿಗೆ ವಿಮಾನದ ಬಗ್ಗೆ ಪ್ರಶ್ನೆ ಕೇಳಿದರಂತೆ. ಸಂದರ್ಶಿಸಿದವರಿಗೆ ಏನು ಬೇಕಿತ್ತೋ ಇಲ್ಲವೋ, ನಾನಂತೂ ಅವರಿಗೆ ವಿಮಾನದ ಬಗ್ಗೆ ಅದರ ಫಿಸಿಕ್ಸಿನ ಬಗ್ಗೆ ಉದ್ದುದ್ದ ಭಾಷಣ ಕೊಟ್ಟೆ ಎಂದು ಇವರು ಹೇಳಿಕೊಂಡಿದ್ದಾರೆ. ಇದು ಇವರಿಗೆ ಶಾಲೆಯಲ್ಲಿ ಪ್ರವೇಶ ದೊರಕಿಸಿತು. ಆದರೆ ಇವರು ಶಾಲೆಯನ್ನು ಮುಗಿಸಲೇ ಇಲ್ಲ. ಇವರಿಗೆ 18 ವರ್ಷವಾಗುವುದರೊಳಗೆ ಮೊದಲ ಮಹಾಯುದ್ಧ ಆರಂಭವಾಯಿತು. 18 ವರ್ಷ ದಾಟಿದ ಪ್ರತಿಯೊಬ್ಬ ಯುವಕನು ಸೇನೆಯಲ್ಲಿ ಸೇವೆ ಸಲ್ಲಿಸಲೇಬೇಕಿತ್ತು. ಹೀಗೆ ಇನ್ನೂ ಶಾಲೆ ಮುಗಿಯುವ ಮುನ್ನವೇ, ಪದವಿ ಪಡೆಯುವ ಮುನ್ನವೇ ಪ್ಯಾಟ್ರಿಕ್ ನೌಕಾಸೇನೆಗೆ ಸೇರಿದರು. ಅಲ್ಲಿಯೂ ಅದೃಷ್ಟ ಇವರ ಕೈ ಹಿಡಿದಿತ್ತು. ಇವರ ತಂಡ ಬಂದರೂ ತಲುಪುವ ಹೊತ್ತಿಗೆ ತಡವಾಗಿತ್ತು. ಹಡಗು ಹೊರಟೇ ಬಿಟ್ಟಿತ್ತು. ಹೀಗಾಗಿ ಇವರು ಮುಂದಿನ ಹಡಗನ್ನು ಹತ್ತಿ ಹಡಗನ್ನು ಸೇರಬೇಕಿತ್ತು. ಇದನ್ನು ಮಾಡಿದರು. ಇವರು ಹತ್ತಿದ ಹಡಗಿಗೆ ಜರ್ಮನಿಯ ಸೇನೆ ಹಾರಿಸಿದ ಫಿರಂಗಿ ಗುಂಡು ತಗಲಿ ಅದು ಮುಳುಗಿತ್ತು. ಆದರೆ ಆ ಗುಂಡು ಬೀಳುವುದಕ್ಕೆ 1 ದಿನ ಮೊದಲು ಪ್ಯಾಟ್ರಿಕ್ಕರನ್ನು ಅವರ ಮೂಲ ನೌಕೆಗೆ ಮರಳಿಸಲಾಗಿತ್ತು. ಈ ಜೀವ ಬದುಕಿಕೊಂಡಿತ್ತು. ಅನಂತರ 4 ವರ್ಷಗಳ ಕಾಲ ಯುದ್ಧದಲ್ಲಿ ಪಾಲ್ಗೊಂಡ ನಂತರ ಮತ್ತೊಂದು ಅದೃಷ್ಟದಾಟ ಇವರನ್ನು ವಿಜ್ಞಾನದತ್ತ ಕರೆದೊಯ್ದಿತು. ನೌಕಾಸೇನೆಯಲ್ಲಿ ಇದ್ದಾಗಲೇ ವಿಜ್ಞಾನದ ಪುಸ್ತಕಗಳನ್ನು ಓದಿ ಅದರತ್ತ ಆಕರ್ಷಿತರಾಗಿದ್ದು, ಹೀಗಿರುವಾಗ ನೌಕಾಸೇನೆಯ ಅರ್ಧದಲ್ಲಿ ಓದನ್ನು ನಿಲ್ಲಿಸಿ ಸೇನೆ ಸೇರಿದ ನೌಕರರಿಗೆ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಮರಳಿ ಶಾಲೆಗೆ ಕಳಿಸಲು ನಿರ್ಧರಿಸಿತು. ಇದು ಇವರಿಗೆ ಪ್ರತಿಷ್ಠಿತ ಕೇಂಬ್ರಿಡ್ಜ್ ವಿವಿಯಿಂದ ಪದವಿಯನ್ನು ಒದಗಿಸಿತು. ಅದೇ ಸಮಯದಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಕ್ಕೆ ಸುಪ್ರಸಿದ್ಧ ವಿಜ್ಞಾನಿ ರೂದರ್ಫೋರ್ಡ್ ಕೂಡ ಅಲ್ಲಿಗೆ ಬಂದು ಪರಮಾಣು ಅಧ್ಯಯನದ ಪ್ರಯೋಗಶಾಲೆಯನ್ನು ಆರಂಭಿಸಿದ್ದರು. ಗಣಿತ ಹಾಗೂ ಫಿಸಿಕ್ಸ್ನಲ್ಲಿ ಒಳ್ಳೆಯ ಅಂಕಗಳೊಂದಿಗೆ ತೇರ್ಗಡೆಯಾದ ಪ್ಯಾಟ್ರಿಕ್ಕರನ್ನು ಇವರು ತಮ್ಮ ಪ್ರಯೋಗಾಲಯದಲ್ಲಿ ಸಂಶೋಧನೆಗೆ ತೊಡಗಲು ಆಹ್ವಾನಿಸಿದರು. ಹೀಗೆ ನೌಕಾಸೇನೆಯಿಂದ ನ್ಯೂಕ್ಲಿಯಾರ್ ಫಿಸಿಕ್ಸ್ನತ್ತ ಬ್ಲ್ಯಾಕೆಟ್ಟರ ಜೀವನ ಹೊರಳಿತು. ಸಂಶೋಧನಾ ಕ್ಷೇತ್ರದಲ್ಲಿ ಇವರು ಮೊದಲಿನಿಂದಲೇ ಹಲವು ಉತ್ತಮ ಶೋಧಗಳನ್ನು ನಡೆಸಿದರು. ಪರಮಾಣುಗಳಲ್ಲಿರುವ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನುಗಳು ಒಡೆದಾಗ ಹಲವು ಮೂಲ ಕಣಗಳು ಹೊಮ್ಮುವುದನ್ನು ಛಾಯಾಚಿತ್ರಗಳ ಮೇಲೆ ಮೂಡಿದ ಗೆರೆಗಳ ಮೂಲಕ ಅಧ್ಯಯನ ಮಾಡುವ ಅಭ್ಯಾಸವಿತ್ತು. ಈ ಛಾಯಾಚಿತ್ರಗಳನ್ನು ತೆಗೆಯುವ ಸಾಧನವನ್ನು ಕ್ಲೌಡ್ ಚೇಂಬರ್ ಎನ್ನುತ್ತಾರೆ. ಅದಾಗ ಬಳಕೆಯಲ್ಲಿದ್ದ ಸಾಧನವನ್ನು ಸುಧಾರಿಸಿ ಅದರಿಂದ ಅತಿ ಕ್ಷೀಣವಾದ ವಿಕಿರಣದ ಛಾಯೆಯನ್ನು ಮುದ್ರಿಸುವುದನ್ನು ಬ್ಲ್ಯಾಕೆಟ್ ಹಾಗೂ ಅವರ ಸಂಗಡಿಗ ಶಿಮಿಟ್ಲು ವಿನ್ಯಾಸ ಮಾಡಿದರು. ಈ ಸಾಧನವೇ ಮುಂದೆ ಇವರ ಇತರೆ ಫಿಸಿಕ್ಸ್ ಸಂಶೋಧನೆಗಳಿಗೆ ಬೆನ್ನೆಲುಬಾಯಿತು. ಅಷ್ಟೇ ಅಲ್ಲ, ಮುಂದಿನ 50 ವರ್ಷಗಳವರೆಗೆ ಮೂಲ ಕಣಗಳ ಅಧ್ಯಯನದ ತಂತ್ರವನ್ನು ತಿಳಿಸುವ ಎಲ್ಲಾ ಪಠ್ಯ ಪುಸ್ತಕಗಳಲ್ಲಿಯೂ ಪ್ಯಾಟ್ರಿಕ್ ತೆಗೆದ ಚಿತ್ರವೇ ರಾರಾಜಿಸಿತ್ತು. ಈ ಸಾಧನವನ್ನು ಬಳಸಿ ಆಕ್ಸಿಜನ್ ಮತ್ತು ಹೀಲಿಯಂನ ಮಿಶ್ರಣವನ್ನು ಇಟ್ಟು ಅದರೊಳಗೆ ಎಲೆಕ್ಟ್ರಾನುಗಳನ್ನು ಹಾಯಿಸಿದಾಗ ಅಲ್ಲಿ ಹೈಡ್ರೋಜನ್ನು ಹಾಗೂ ಮತ್ತೊಂದು ಅನಿಲ ಉತ್ಪತ್ತಿಯಾಗುತ್ತಿತ್ತು. ಈ ಹೊಸ ಅನಿಲದ ಭಾರ ಆಕ್ಸಿಜನ್ನಿದಕ್ಕಿಂತಲೂ ಜಾಸ್ತಿ ಇತ್ತು, ಆದರೆ ನೈಟ್ರೋಜನ್ಗಿಂತಲೂ ಕಡಿಮೆ. ತನ್ನ ಲೆಕ್ಕಾಚಾರಗಳ ಪ್ರಕಾರ ಈ ಹೊಸ ಅನಿಲ ಆಕ್ಸಿಜನ್ನದ್ದೇ ಮತ್ತೊಂದು ಸಮಸ್ಥಾನಿ ಎಂದು ನಿರೂಪಿಸಿ ಅದು ಹೇಗಾಯಿತೆಂದು ವಿವರಣೆಯನ್ನು ಬ್ಲ್ಯಾಕೆಟ್ ಒದಗಿಸಿದ್ದರು. ಇದೇ ರೀತಿಯಲ್ಲಿ ಬಾಹ್ಯಾಕಾಶದಿಂದ ಬರುವ ಅತಿ ಕ್ಷೀಣವಾದ ಕಾಸ್ಮಿಕ್ ಕಿರಣಗಳ ಬಗ್ಗೆ ವಿವರಣೆಯನ್ನು ಒದಗಿಸಿದವರು ಇವರೇ. ಹೀಗೆ ಅನುಪಮವಾದ ಫಿಸಿಕ್ಸ್ ಶೋಧಗಳಿಂದ ಇವರು ಪ್ರಸಿದ್ಧರಾದರು. ಆದರೆ ಎರಡನೆಯ ಮಹಾಯುದ್ಧದ ವೇಳೆ ಬ್ಲ್ಯಾಕೆಟ್ ಬ್ರಿಟನ್ನಿನ ಯುದ್ಧ ತಂತ್ರಗಳನ್ನು ರೂಪಿಸುವುದರಲ್ಲಿ ವಿಜ್ಞಾನವನ್ನು ಅಳವಡಿಸಿಕೊಂಡರು. ಆಗ ಹಡಗುಗಳನ್ನು ನಾಶಪಡಿಸಲು ಜರ್ಮನ್ನರು ಸಬ್ ಮರೀನುಗಳನ್ನು ಬಳಸುತ್ತಿದ್ದರು. ನೀರಿನ ಅಡಿಯಲ್ಲಿ ಸಾಗುತ್ತಿದ್ದ ಈ ಯುಬೋಟುಗಳನ್ನು ನಾಶ ಮಾಡುವುದು ಕಷ್ಟವಾಗಿತ್ತು. ಈ ವೈಫಲ್ಯಕ್ಕೆ ಕಾರಣವೇನೆಂದು ಅರಿತ ಬ್ಲ್ಯಾಕೆಟ್ ಸೇನೆಯು ಸಿಡಿಗುಂಡುಗಳನ್ನು 100 ಆಳದ ಬದಲಿಗೆ 25 ಆಳದಲ್ಲಿ ಇಡುವುದು ಒಳ್ಳೆಯದು ಎಂದು ಸಲಹೆ ನೀಡಿದರು. ಅದರಂತೆ ಮಾಡಿದಾಗ ಅವಿನಾಶಿ ಎನ್ನಿಸಿದ್ದ ಯುಬೋಟುಗಳನ್ನು ಹಿಂಡು ಹಿಂಡಾಗಿ ನಾಶ ಮಾಡುವುದು ಸಾಧ್ಯವಾಯಿತು. ಹೀಗೆಯೇ ರೆಡಾರುಗಳ ಬೆಳವಣಿಗೆಯಲ್ಲಿಯೂ ಬ್ಲ್ಯಾಕೆಟ್ ಪ್ರಮುಖ ಪಾತ್ರ ವಹಿಸಿದ್ದರು. ಅನಂತರ ಪರಮಾಣು ಬಾಂಬು ತಯಾರಿಕೆಯ ತಂಡದಲ್ಲಿಯೂ ಇವರು ಇದ್ದರಾದರೂ ಅಮೆರಿಕ ಹಾಗೂ ಬ್ರಿಟನ್ನಿನ ಪರಮಾಣು ನೀತಿಯನ್ನು ಕಟುವಾಗಿ ಟೀಕಿಸುತ್ತಿದ್ದರು. ಹೀಗಾಗಿ ಇವರನ್ನು ರಷ್ಯಾದ ಬೆಂಬಲಿಗನೆಂಬ ಪಟ್ಟ ಕಟ್ಟಲಾಗಿತ್ತು. ಬ್ಲ್ಯಾಕೆಟ್ ಅವರಿಗೆ ಭಾರತದ ಬಗ್ಗೆ ವಿಶೇಷ ಕಾಳಜಿ ಇತ್ತು. ಹೊಸದಾಗಿ ಸ್ವಾತಂತ್ರ್ಯ ಪಡೆದ ಈ ದೇಶ ಸ್ವತಃ ತನ್ನ ಸಮಸ್ಯೆಗಳನ್ನು ತಾನೇ ಪರಿಹರಿಸಿಕೊಳ್ಳಲು ವಿಭಿನ್ನ ಮಾರ್ಗಗಳನ್ನು ಅನುಸರಿಸಿದ್ದು ಅವರ ಮೆಚ್ಚುಗೆ ಪಡೆದಿತ್ತು. ಅಷ್ಟೇ ಅಲ್ಲ, ಭಾರತದ ಭೂವಿಜ್ಞಾನದ ಬೆಳವಣಿಗೆಗೂ ವಿಶೇಷವಾಗಿ ಭಾರತದಲ್ಲಿ ದೊರೆವ ಪುರಾತನ ಶಿಲೆಗಳ ಕಾಲ ನಿರ್ಣಯದ ಬಗ್ಗೆ ಇವರು ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಮೊದಲೇ ಒಂದು ಭೇಟಿಯಲ್ಲಿ ಇವರನ್ನು ನೆಹರು ಅವರು ಸಶಕ್ತವಾದ ಭಾರತೀಯ ಸೇನೆಯನ್ನು ಕಟ್ಟಲು ಎಷ್ಟು ಸಮಯ ಬೇಕಾಗಬಹುದು ಎಂದು ಕೇಳಿದ್ದರಂತೆ. ಅದಕ್ಕೆ ಇವರು ಭಾರತ ಎಂತಹ ಯುದ್ಧವನ್ನು ಮಾಡಲು ಯೋಚಿಸುತ್ತಿದೆ ಎನ್ನುವುದನ್ನು ಅವಲಂಬಿಸಿದೆ ಎಂದರಲ್ಲದೆ ಕೇವಲ ಭಾರತದ ಆಸುಪಾಸಿನಲ್ಲಿರುವ ದೇಶಗಳಿಂದ ರಕ್ಷಿಸಿಕೊಳ್ಳಲು ಮಾತ್ರವಾದರೆ 2 ಕಟ್ಟಬಹುದು, ಯುರೋಪಿನ ರಾಷ್ಟ್ರಗಳ ಜೊತೆಗೆ ಸೆಣಸಬೇಕೆಂದರೆ ಮೊದಲು ಕೈಗಾರಿಕಾ ಅಭಿವೃದ್ಧಿ ಪಡೆಯಬೇಕು, ಅನಂತರ ಯುದ್ಧ. ಹೀಗಾಗಿ ಕನಿಷ್ಠ 30-40 ಬೇಕಾಗಬಹುದು ಎಂದು ಸಲಹೆ ಕೊಟ್ಟಿದ್ದರು. ಹೀಗೆ ಆರಂಭವಾದ ಇವರ ಭಾರತದೊಡಗಿನ ನಂಟು ಅನಂತರ ಸೇನೆಯ ತಂತ್ರಜ್ಞಾನದ ಅವಶ್ಯಕತೆಗಳು, ವಿಜ್ಞಾನ ಮತ್ತು ಶಿಕ್ಷಣದ ಬೆಳವಣಿಗೆ ಮುಂತಾದವುಗಳ ವಿಷಯಗಳಲ್ಲಿಯೂ ಮುಂದುವರೆದಿತ್ತು. ಇಂತಹ ಭಾರತ ಪ್ರೇಮಿ, ವಿಜ್ಞಾನಿ, ನೌಕಾ ಸೈನಿಕ ಹಾಗೂ ಚಿಂತಕ ಪ್ಯಾಟ್ರಿಕ್ ಮೇನಾರ್ಡ್ ಸ್ಟುವರ್ಟ್ ಬ್ಲ್ಯಾಕೆಟ್ ಹುಟ್ಟಿದ ನವೆಂಬರ್ 18. ಇದು ಇಂದಿನ ಜಾಣ ಜಾಣೆಯರು. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ನವ್ಯಶ್ರೀ, ಬೆಂಗಳೂರು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 51ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಾರ್ಕ್, ಬಾರ್ಕ್ ಅಂದರೆ ತೊಗಟೆ, ಅಂದರೆ ಮರಗಳ ಮೇಲೆ ಅಥವಾ ಗಿಡಗಳ ಕಾಂಡಗಳ ಮೇಲೆ ಸುತ್ತಿಕೊಂಡಿರತಕ್ಕಂಥ ಪೊದರ್, ಅದನ್ನು ನಾವು ಬಾರ್ಕ್ ಅಥವಾ ಸಿಪ್ಪೆ ಅಂತ ಕರಿತೀವಿ. ಸಸ್ಯಶಾಸ್ತ್ರದಲ್ಲಿ ಪೊಡುಸಾದ ಊತಕ, ಇದು ಕನ್ನಡದಲ್ಲಿ ಸ್ಕ್ಲೇರನ್ ಕಾಯ್ಮ ಟಿಶ್ಯೂ, ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಸೊ ಈ ಊತಕಗಳಿಂದ ರೂಪುಗೊಂಡ ವೃಕ್ಷಕಾಂಡದ ಗಡುಸಾದ ಹೊರಭಾಗ. ಸೊ ಕಾಂಡಕ್ಕೆ ಇದು ಕಾಂಡದ ಜೊತೆಗೆ ಬೆಳೆಯುತ್ತೆ. ಕಾಂಡದ ನಾಳ ಕ್ಯಾಂಬಿಯಂ, ವೆಸ್ಕ್ಯುಲರ್ ಕ್ಯಾಂಬಿಯಂ ಅಂತ ಹೊರಭಾಗದಲ್ಲಿರುವ ಪದರಗಳನ್ನೇ ತೊಗಟೆ ಎನ್ನುವುದು. ತೊಗಟೆಯು ದ್ವಿತೀಯಕ ಫ್ಲೋಯಂ, ಕಾರ್ಕ್ ಕ್ಯಾಂಬಿಯಂ ಮತ್ತು ಕಾರ್ಕ್ ಪದರಗಳಿಂದ ಕೂಡಿದೆ. ಕೆಲವೊಮ್ಮೆ ಇದನ್ನು ರೈಟೆಡೋಮ್ ಎನ್ನುತ್ತಾರೆ. ತೊಗಟೆಯ ಮೇಲ್ಮೈ ವಿನ್ಯಾಸ ಫ್ಲೋಯಂ ಊತಕಗಳ ಮತ್ತು ಕಾರ್ಕ್ ಪದರಗಳ ಜೋಡಣೆಯನ್ನು ಅವಲಂಬಿಸಿದೆ. ಕೆಲವು ತೊಗಟೆಗಳ ವಿನ್ಯಾಸ ನುಣುಪಾಗಿರುತ್ತದೆ, ಇನ್ನು ಕೆಲವು ಹುರುಪೆಯಾಗಿರುತ್ತವೆ, ಇನ್ನು ಕೆಲವು ಬಿರುಕು ಬಿಟ್ಟಂತಿರುತ್ತವೆ. ಕಾಂಡವು ದಪ್ಪವಾದಂತೆಲ್ಲ ತೊಗಟೆಯು ಸೀಳುತ್ತಾ ಹೋಗುತ್ತದೆ, ಇಲ್ಲವೇ ಚಕ್ಕೆ ಏಳುತ್ತದೆ. ತೊಗಟೆಯಲ್ಲಿ ಹಲವು ರಾಸಾಯನಿಕಗಳಿರುತ್ತವೆ. ಕೆಲವು ರಾಸಾಯನಿಕಗಳು ವಿಷಕರ, ಕೆಲವು ರಾಸಾಯನಿಕಗಳು ಆರ್ಥಿಕ ಮೌಲ್ಯವಿದೆ. ಔಷಧಿ ತಯಾರಿಕೆಯಲ್ಲಿ ಇದನ್ನು ಬಳಸುತ್ತಾರೆ. ಉದಾಹರಣೆಗೆ ಸಿಂಕೋನ ಮರದ ತೊಗಟೆಯನ್ನು ಪಡೆದು ಕ್ವಿನೈನ್ ಎಂಬ ರಾಸಾಯನಿಕ ಮಲೇರಿಯಾ ರೋಗಕ್ಕೆ ಒಳ್ಳೆಯ ಔಷಧಿ. ದಾಲ್ಚಿನ್ನಿಯ ಚಕ್ಕೆ ಅಥವಾ ತೊಗಟೆಯನ್ನು ಸಾಂಬಾರು ಪದಾರ್ಥಗಳಲ್ಲಿ ಉಪಯೋಗಿಸ್ತಾರೆ. ಹಲವಾರು ಆಯುರ್ವೇದಿಕ್ ಔಷಧಿಗಳಲ್ಲಿ ಈ ಮರದ ಚಕ್ಕೆ ಅಥವಾ ತೊಗಟೆಯನ್ನು ಉಪಯೋಗ ಮಾಡುತ್ತಾರೆ. ಹಾಗಾಗಿ ಇದಕ್ಕೆ ಅತ್ಯಂತ ಹೆಚ್ಚು ಮೆಡಿಸಿನಲ್ ವ್ಯಾಲ್ಯೂ ಇರುತ್ತದೆ. ವೈದ್ಯಕೀಯ ಆಯುರ್ವೇದ ವೈದ್ಯಕೀಯದಲ್ಲಿ ಇದರ ಮೌಲ್ಯ ಅತ್ಯಂತ ಹೆಚ್ಚಾಗಿರುತ್ತದೆ. ಆದರೆ ಎಲ್ಲ ತೊಗಟೆಗಳು ಈ ರೀತಿ ಇರುವುದಿಲ್ಲ, ಏಕೆಂದರೆ ಕೆಲವಕ್ಕೆ ಮಾತ್ರ ಔಷಧ ಗುಣವಿರುತ್ತದೆ. ಅಂತಹ ಚಕ್ಕೆಗಳು ಅಥವಾ ಬಾರ್ಕನ್ನು ಮಾತ್ರ ನಾವು ಎಕನಾಮಿಕ್ಸ್ ಅಥವಾ ಒಂದು ಆರ್ಥಿಕ ಸಂಪತ್ತು ಎಂದೇ ನಾವು ಇದನ್ನು ಕರೆಯಬಹುದಾಗಿದೆ. ಬಾರೋಮೀಟರ್ ಅಥವಾ ವಾಯುಭಾರ ಮಾಪಕ, ವಾತಾವರಣದ ಒತ್ತಡಗಳನ್ನು ಅಳೆಯಲು ಉಪಯೋಗಿಸುವ ಉಪಕರಣ. ಹವಾಮಾನ ಬದಲಾವಣೆಗಳ ಮುನ್ಸೂಚನೆಗಾಗಿ ಇದನ್ನು ಬಳಸುತ್ತಾರೆ. ಹಲವು ಬಗೆಯ ವಾಯುಭಾರ ಮಾಪನಗಳಿವೆ. ಸಾಧಾರಣವಾಗಿ ಬಳಕೆಯಲ್ಲಿರುವುದು ಪಾದರಸ ವಾಯುಭಾರ ಮಾಪನ, ಇದು ವಾತಾವರಣದ ಒತ್ತಡವನ್ನು ನಿಖರವಾಗಿ ಅಳೆಯುತ್ತದೆ. ಬ್ಯಾರೇಜ್, ಬ್ಯಾರೇಜ್ ಅಂತಲೇ ಕನ್ನಡದಲ್ಲಿ ಕರೆಯಬಹುದು, ಅಥವಾ ಅಡ್ಡ ಕಟ್ಟೆ ತಡೆಗೋಡೆ ಎಂದನ್ನು ನಾವು ಇದನ್ನು ಕರೆಯಬಹುದು. ಹರಿಯುವ ನೀರನ್ನು ತಡೆದು ನಿಲ್ಲಿಸಿ ಕಟ್ಟುವ ಒಂದು ಅಡ್ಡ ತಡೆ ಅಥವಾ ಗೋಡೆ, ದಪ್ಪವಾದ ಗೋಡೆ. ಅಡ್ಡ ತಡೆಯನ್ನು ನದಿ, ಜರಿ ಮುಂತಾದ ಹರಿಯುವ ಜಲ ಆಕಾರಗಳಿಗೆ ನಿರ್ಮಿಸಿ ನೀರನ್ನು ಹಿಡಿದಿಟ್ಟು ಕೃಷಿ, ವಿದ್ಯುತ್ ಉತ್ಪಾದನೆ, ಕುಡಿಯುವ ನೀರು ಸರಬರಾಜು ಮುಂತಾದವುಗಳಿಗೆ ಬಳಸುತ್ತಾರೆ. ಸಮುದ್ರ ತೀರದಲ್ಲಿ ಭರತಗಳಿಂದ ವಿದ್ಯುತ್ತನ್ನು ಉತ್ಪಾದಿಸುವ ಅಡ್ಡ ತಡೆಗಳನ್ನು ನಿರ್ಮಿಸುತ್ತಾರೆ. ಅಡ್ಡ ತಡೆಗಳು ಭರತವನ್ನು ನಿರ್ದಿಷ್ಟ ಸಮಯದವರೆಗೆ ತಡೆದು ಒಂದು ದಿಕ್ಕಿಗೆ ಹರಿಯುವಂತೆ ಮಾಡುತ್ತದೆ. ಆ ಸಮಯದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಬಹುದು. ಅಡ್ಡಕಟ್ಟೆಗಳ ನಿರ್ಮಾಣಕ್ಕೆ ವೆಚ್ಚ ದುಬಾರಿ ಎಂದೇ ಹೇಳಬೇಕು. ಆದರೆ ಒಮ್ಮೆ ನಿರ್ಮಿಸಿದ ಅಡ್ಡಕಟ್ಟೆಗಳು ಅಥವಾ ಬ್ಯಾರೇಜ್ಗಳು ಅತ್ಯಲ್ಪ ತಾಂತ್ರಿಕ ಮೇಲ್ವಿಚಾರಣೆಯಿಂದ ದೀರ್ಘಕಾಲ ಬಾಳಬಲ್ಲವು. ಅಡ್ಡಕಟ್ಟೆಗಳು ಭರತಶಕ್ತಿಯನ್ನು ತಡೆಯುವ ಪರಿಣಾಮಕಾರಿ ಸಾಧನಗಳಾಗಿವೆ. ಆದರೆ ಇವುಗಳ ನಿರ್ಮಾಣದಿಂದ ಸುತ್ತಮುತ್ತಲ ಜೀವಿ ಪರಿಸರ ವ್ಯವಸ್ಥೆ ಬದಲಾಗಿ ಜೀವ ವೈವಿಧ್ಯ ನಾಶದಂಥ ಹಲವಾರು ಪರಿಸರಿ ಸಂಬಂಧಿ ಸಮಸ್ಯೆಗಳ ತಲೆದೋರಬಹುದು. ಬ್ಯಾರನ್ ಅಂದರೆ ಬಂಜರು, ಬ್ಯಾರನ್ ಲ್ಯಾಂಡ್ ಅಂದರೆ ಬಂಜರು ಭೂಮಿ. ಭೂಮಿಯ ವಿಷಯದಲ್ಲಿ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಇರುವ ಒಟ್ಟು ಉತ್ಪಾದನಾ ಸಾಮರ್ಥ್ಯದ 20% ಕೂಡ ಉತ್ಪಾದಿಸಲಾಗದ ಭೂಮಿಗೆ ಸಂಬಂಧಿಸಿದ ಈ ಪದವನ್ನು ಸಾಮಾನ್ಯವಾಗಿ ಬಳಸುತ್ತಾರೆ. ಬಂಜರು ಪ್ರದೇಶದಲ್ಲಿ ಅರ್ಧ ಭಾಗದಷ್ಟು ಸಸ್ಯಗಳಿರುವುದಿಲ್ಲ. ಸಸ್ಯಗಳು ಅಲ್ಲಲ್ಲಿ ಚದುರಿದಂತೆ ಕಂಡುಬರುತ್ತವೆ. ಹಸಿರು ಹಾಸಿನ ನಾಶ, ಸೂಕ್ತವಲ್ಲದ ನೀರಾವರಿಯ ಕ್ರಮ, ರಸಗೊಬ್ಬರಗಳ ಅತಿ ಬಳಕೆ, ಬೆಳೆಯ ಅವೈಜ್ಞಾನಿಕ ನಿರ್ವಹಣೆ ಮತ್ತು ಕೀಟನಾಶಕಗಳಿಂದ ಉಂಟಾಗುವ ಮಾಲಿನ್ಯ ಮುಂತಾದ ಮಾನವ ಚಟುವಟಿಕೆಗಳಿಂದ ಮಣ್ಣಿನ ರಚನೆ ಮತ್ತು ಫಲವತ್ತತೆ ಹಾಳಾಗಿ ಭೂಮಿ ಬಂಜರಾಗುತ್ತದೆ. ಭಾರತದಲ್ಲಿ ಮಣ್ಣಿನ ಪೋಷಕಾಂಶಗಳ ನಾಶದಿಂದಾಗಿ ಬಂಜರು ಭೂಮಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದರಲ್ಲಿ ಅವನತಿಗೊಂಡ ಕಾಡುಗಳು, ಗೋಮಾಳ, ಗ್ರಾಮದ ಸಾರ್ವಜನಿಕ ಭೂಮಿ, ಪಂಚಾಯಿತಿ ಭೂಮಿ, ರೈಲ್ವೆ ಅಳಿ, ರಸ್ತೆ, ಕಾಲುವೆಗಳು, ಅಕ್ಕಪಕ್ಕ ಉದ್ದಕ್ಕೂ ಇರುವ ಖಾಲಿ ಭೂಮಿ, ಅನುತ್ಪಾದಕ ಭೂಮಿ ಮತ್ತು ಸಣ್ಣ ಹಿಡುವಳಿ ಕೃಷಿ ಭೂಮಿ ಮುಂತಾದವು ಸೇರಿವೆ. ಮರುಭೂಮಿ, ಆಲ್ಫೈನ್ ಪ್ರದೇಶ, ಕ್ಷಾರೀಯ ಭೂಮಿ, ಸವಕಳಿಯಾದ ಭೂಮಿ, ಇವೆಲ್ಲವೂ ಬಂಜರು ಭೂಮಿಗಳೇ. ಬಂಜರು ಭೂಮಿಯ ಅಭಿವೃದ್ಧಿ ಸಮಿತಿ, ಸೊಸೈಟಿ ಫಾರ್ ದ ಪ್ರಮೋಷನ್ ಆಫ್ ವೆಟ್ಲ್ಯಾಂಡ್ ಡೆವಲಪ್ಮೆಂಟ್ ಪ್ರಕಾರ, ಯೋಜನಾ ಆಯೋಗದ 1992 ದಾಖಲೆಯಲ್ಲಿ ಇರುವಂತೆ ಭಾರತದಲ್ಲಿ 130 ಮಿಲಿಯನ್ ಹೆಕ್ಟರ್ಗಳಷ್ಟು ಬಂಜರು ಭೂಮಿ ಇದೆ. ಇದರಲ್ಲಿ ಸುಮಾರು 94,000 ಮಿಲಿಯನ್ ಹೆಕ್ಟರ್ಗಳಷ್ಟು ಅರಣ್ಯೇತರ ಭೂಮಿ ಇದೆ. ಉಳಿದ 36 ಮಿಲಿಯನ್ ಹೆಕ್ಟರ್ಗಳಷ್ಟು ಅವನತಿಗೊಂಡ ಅರಣ್ಯ ಭೂಮಿ, ಕ್ಷಾರೀಯ ಭೂಮಿ ವರ್ಷಕ್ಕೊಮ್ಮೆ ಸುಮಾರು 10,000 ಹೆಕ್ಟರ್ಗಳಷ್ಟು ವಿಸ್ತರಿಸುತ್ತಿದೆ. ಸುಮಾರು 6 ಮಿಲಿಯನ್ ಹೆಕ್ಟರಷ್ಟು ಭೂಮಿ ನಿಂತ ನೀರಿನ ಸಮಸ್ಯೆಯಿಂದ ಉತ್ಪಾದನಾ ಸಾಮರ್ಥ್ಯ ಕಳೆದುಕೊಂಡಿದೆ. ಇದರಲ್ಲಿ 3.4 ಮಿಲಿಯನ್ ಹೆಕ್ಟರ್ ಭೂಮಿ ಪ್ರವಾಹಕ್ಕೆ ತುತ್ತಾಗುತ್ತದೆ. ಉಳಿದ 2.6 ಮಿಲಿಯನ್ ಹೆಕ್ಟರ್ ಭೂಜಲ ವಾಟರ್ ಟೇಬಲ್ ಮಟ್ಟ ಹೆಚ್ಚಾಗಿರುವುದರಿಂದ ಹಾಳಾಗಿದೆ. ರಸ್ತೆಗಳು, ರೈಲು ಹಳಿಗಳು ವಿಸ್ತರಣೆಯಾಗಿ ಅದಕ್ಕೆ ಅಗತ್ಯವಾದ ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸದೆ ಹೋಗಿರುವುದರಿಂದ ಭೂಮೇಲ್ಮೈ ಪ್ರವಾಹಕ್ಕೆ ಕಾರಣವಾಗಿದೆ. ಹಾಗಾಗಿ ಕಾಲುವೆ, ನೀರಾವರಿ ವಿಧಾನ, ಭೂಜಲಮಟ್ಟ ಏರಿಕೆ ಮುಖ್ಯ ಕಾರಣವಾಗಿದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಇತ್ತೀಚಿನ 2001 ವರದಿಯ ಪ್ರಕಾರ ಭಾರತದಲ್ಲಿ 64 ಮಿಲಿಯನ್ ಹೆಕ್ಟೇರ್ನಷ್ಟು ಬಂಜರು ಭೂಮಿ ಇದೆ. ಇದು ಭಾರತದ ಒಟ್ಟು ಭೂಮಿಯ 20% ಮಾಹಿತಿ ವ್ಯತ್ಯಾಸಗಳನ್ನೇ ಇದ್ದರೆ ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಕಲ್ಲಿದ್ದಲು, ಎಣ್ಣೆ, ಖನಿಜಗಳ ಗಣಿಗಾರಿಕೆ, ಕಟ್ಟಡಕ್ಕಾಗಿ ಗ್ರಾನೈಟ್ ಶಿಲೆಗಳ ಸಂಗ್ರಹ, ಸಿರಾಮಿಕ್ ಮತ್ತು ಗ್ಲಾಸ್ ಸಂಸ್ಕರಣೆ ಇತ್ಯಾದಿಗಳಿಂದ ಬಂಜರು ಭೂಮಿ ವಿಸ್ತರಿಸುತ್ತಿದೆ ಎಂದು ಲಂಬರಾಗಿದೆ. ಬಂಜರು ಭೂಮಿಯಲ್ಲಿ ಅರಣ್ಯ ಬೆಳೆಯಲು ಇಲ್ಲವೇ ಇದನ್ನು ಕೃಷಿ ಯೋಗ್ಯವಾಗಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಇವುಗಳ ಪುನಶ್ಚೇತನ ತುರ್ತಾಗಿ ಆಗಬೇಕಾಗಿದೆ. ಬೇಸಲ್ ಕ್ರಾಪ್ಸ್ ಆಧಾರ ಬೆಳೆಗಳು. ಒಂದು ಪ್ರದೇಶದ ಇಲ್ಲವೇ ದೇಶದ ಕೃಷಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಮುಖ್ಯವೆಂದು ಪರಿಗಣಿಸಲ್ಪಟ್ಟಿರುವ ಬೆಳೆಗಳು ಆಧಾರ ಬೆಳೆಗಳು. ಅವುಗಳ ಎಕರೆವಾರು ಇಳುವರಿ, ಮೌಲ್ಯ, ಮಾರುಕಟ್ಟೆ, ಹವಾಮಾನ ಮುಂತಾದವುಗಳ ಆಧಾರದ ಮೇಲೆ ಆಯ್ಕೆ ಮಾಡುತ್ತಾರೆ. ಆಧಾರ ಬೆಳೆಗಳು ಕೆಲವು ಉದಾಹರಣೆಗಳೆಂದರೆ ಆಹಾರ ಬೆಳೆಗಳು ಗೋಧಿ, ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಮೇವಿನ ಬೆಳೆಗಳು, ಮೆಕ್ಕೆಜೋಳ, ಮುಸುಕಿನ ಜೋಳ, ವಾಣಿಜ್ಯ ಬೆಳೆಗಳು ಹತ್ತಿ, ಸೆಣಬು, ಕಬ್ಬು, ತಂಬಾಕು ಮುಂತಾದವು. ಬೆಸಾಲ್ಟ್, ಕನ್ನಡದಲ್ಲಿಯೂ ಇದನ್ನು ಬೆಸಾಲ್ಟ್ ಅನ್ನಬಹುದು. ಇದು ಕಲ್ಲಿಗೆ ಸಂಬಂಧಪಟ್ಟ ವಿಷಯವಾಗಿದೆ. ಅಗ್ನಿಪರ್ವತದ ಮೂಲದ ಅಗ್ನಿಶಿಲೆ, ಇದರಲ್ಲಿ ಮುಖ್ಯವಾಗಿ ಇರುವ ಖನಿಜಗಳೆಂದರೆ ಕ್ಯಾಲ್ಸಿಯಂ, ಫ್ಲೆಜಿಯೋಕ್ಲೇಸ್ ಮತ್ತು ಪೈರಾಕ್ಸಿನ್. ಕೆಲವೊಮ್ಮೆ ಓಲಿವಿನ್ ಕೂಡ ಇರುತ್ತದೆ. ಮ್ಯಾಗ್ನೆಟೈಟ್ ಸಣ್ಣ ಪ್ರಮಾಣದಲ್ಲಿ ಇರುವ ಮುಖ್ಯ ಖನಿಜ. ಕ್ವಾಟ್ಸ್, ಹಾರ್ನ್ಬ್ಲೆಂಡ್ ಹಾಗೂ ಹೈಪರ್ಸ್ತೀನ್ ಖನಿಜಗಳು ಕೆಲವೊಮ್ಮೆ ಗಣನೀಯ ಪ್ರಮಾಣದಲ್ಲಿರ್ತವೆ. ಬೆಸಾಲ್ಟ್ನಲ್ಲಿ ಸಿಲಿಕಾನ್ ಡೈಆಕ್ಸೈಡ್ ಅಥವಾ ಸಿಲಿಕಾ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ. ಹೆಚ್ಚು ಸಿಲಿಕಾ ಇರುವ ಡೋಲೈಟ್ಗಳಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣದ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ ಹಾಗೂ ಕ್ಯಾಲ್ಸಿಯಂ ಆಕ್ಸೈಡ್ಗಳಿರುತ್ತವೆ. ಆದರೆ ಸೋಡಿಯಂ ಹಾಗೂ ಪೊಟಾಷಿಯಂ ಆಕ್ಸೈಡ್ಗಳು ಕಡಿಮೆ ಇರುತ್ತವೆ. ಬೆಸಾಲ್ಟ್ ಸಾಮಾನ್ಯವಾಗಿ ಗಾಢ ಬೂದು ವರ್ಣದಲ್ಲಿರುತ್ತದೆ. ಹಸಿರು, ಕಂದು ಅಥವಾ ಕಪ್ಪು ವರ್ಣಗಳಲ್ಲಿಯೂ ಅಪರೂಪವಾಗಿ ಕಂಡುಬರುತ್ತದೆ. ಬೇಸಿಕ್ ಸರ್ವೆ, ಆಧಾರ ಸರ್ವೇಕ್ಷಣ, ಮೂಲ ಸರ್ವೇಕ್ಷಣ ಎಂದು ಕರೆಯಬಹುದು ಅಥವಾ ಮೂಲ ಸಮೀಕ್ಷೆ ಎಂದು ಸಹ ಕರೆಯಬಹುದು. ಒಂದು ಪ್ರದೇಶದಲ್ಲಿ ಯಾವುದೇ ಘಟಕಗಳನ್ನು ನೀರು ಜೀವ ವೈವಿಧ್ಯ ಸಾಮಾಜಿಕ ಹಾಗೂ ಆರ್ಥಿಕ ಅಂಶಗಳ ಕುರಿತು ಮಾಡುವ ಮೊಟ್ಟ ಮೊದಲ ಸರ್ವೇಕ್ಷಣ. ಈ ಸರ್ವೇಕ್ಷಣೆಯನ್ನು ಆಧರಿಸಿಯೇ ಈ ಘಟಕಗಳು ಮುಂದಿನ ನಿಗಾವಣೆ ನಿರ್ವಹಣೆಯನ್ನು ನಿಯೋಜಿಸುತ್ತಾರೆ. ಆಧಾರ ಸರ್ವೇಕ್ಷಣ ಅನಂತರದ ಸರ್ವೇಕ್ಷಣೆಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಆವಾಸದಲ್ಲಾಗುವ ಅಥವಾ ಪರಿಸರದ ಯಾವುದೇ ಘಟಕದಲ್ಲಾಗಲಿ ನಡೆಯುವ ಬದಲಾವಣೆಗಳನ್ನು ವಿಶ್ಲೇಷಿಸಬೇಕಾದರೆ ಆಧಾರ ಸರ್ವೇಕ್ಷಣವು ಅತ್ಯಗತ್ಯವಾಗಿದೆ. ಬೇಸಿಕ್ ರಾಕ್ ಅಥವಾ ಆಸಿಡಿಕ್ ರಾಕ್. ಬೇಸಿಕ್ ರಾಕ್ ಅಂದರೆ ರಾಕ್ ಅಂದರೆ ಪ್ರತ್ಯಾಮ್ಲೀಯ ಶಿಲೆ. ಆಸಿಡಿಕ್ ರಾಕ್ ಎಂದರೆ ಆಮ್ಲೀಯ ಶಿಲೆ. ಬೇಸಿಕ್ ರಾಕ್ಗಳಲ್ಲಿ ಇತರೆ ಶಿಲೆಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂಗಳಿರುತ್ತವೆ ಹಾಗೂ 53%ನಷ್ಟು ಸಿಲಿಕಾ ಅಂಶವಿರುತ್ತದೆ ಈ ಶಿಲೆಗಳಲ್ಲಿ. ಉದಾಹರಣೆಗೆ ಗ್ಯಾಬ್ರೋ ಎನ್ನುವ ಒರಟು ಕಣಗಳಿರುವ ಶಿಲೆ ಹಾಗೂ ಬಸಾಲ್ಟ್ ಎನ್ನುವ ನಯವಾದ ಕಣಗಳಿರುವ ಅಗ್ನಿಶಿಲೆ. ಇಲ್ಲಿಗೆ 51ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 20ನೆಯ ಪದ್ಯ. ಆ ಪದ್ಯ ಹೀಗೆ: ಕಾದಿಗುಳ ತಿರುಳ ಬಣ್ಣ ಕೂರಿದು ಮೇಲೆ ತೊಳಪದಾಡೆ ಮಿಳುವರಿಗೆ ಸಂ ಪೇರೊಡಲ ಸದಿರೆ ಪುಟ್ಟಿದ ಆರು ಅಗುರುವಿಸೆ ಮಗಂ ಘಟೋತ್ಕಚನೆಂಬಂ. ಇದನ್ನ ಬಿಡಿಸಿ ಹೀಗೆ ಓದಬಹುದು: ಕಾರ್ ಇರುಳ ತಿರುಳ ಬಣ್ಣಂ ಕೂರಿದುವೆನೆ ತೊಳಪ ದಾಳೆ ಮಿಳುವ ಉರಿಗೇಸಂ ಪೇರೊಡಲ್ ಎಸೆದಿರೆ ಪುಟ್ಟಿದ ಆರುಂ ಆರುಂ ಅಗುರುವಿಸೆ ಮಗಂ ಘಟೋದ್ಗಜನೆಂಬಂ. ಇದನ್ನು ಅನ್ವಯಿಸಿ ಕೂಡ ಹೀಗೆ ಹೇಳ್ಬೋದು: ಮಗಂ ಘಟೋದ್ಗಜನೆಂಬಂ ಕಾರಿರುಳ ತಿರುಳ ಬಣ್ಣಂ ಕುರಿದುವೇನೆ ತೊಳಪದಾಡೆ ಮಿಳಿರುವ ಉರಿಗೇಸಂ ಪೇರೊಡಲ್ ಹೊಸದೆ ಪೇರೊಡಲ್ ಎಸೆದಿರೆ ಪುಟ್ಟಿದಂ ಆರು ಅಗುರುವಿಸೆ. ಅಂದರೆ ಘಟೋದ್ಗಜ ಎನ್ನುವಂಥ ಒಬ್ಬ ಮಗ ಅವರ ದಾಂಪತ್ಯದ ಫಲವಾಗಿ ಹುಟ್ಟುತ್ತಾನೆ. ಅಥವಾ ಹೇಗಿದ್ದ ಕಾರಿರುಳ ತಿರುಳ ಬಣ್ಣಂ, ಕಾರಿರುಳ ಅಂದರೆ ಕಾ ಅಂದರೆ ಮಳೆಗಾಲ, ಮಳೆಗಾಲದ ರಾತ್ರಿಯ ಇರುವಂತಹ ಕಪ್ಪು ಕಾರಿರುಳ ತಿರುಳ ಬಣ್ಣ. ಮಳೆಗಾಲದ ರಾತ್ರಿ ಹೇಗಿರುತ್ತದೆ ನಿಮಗೆ ಗೊತ್ತು, ಅಂದರೆ ಒಂದೇ ಒಂದು ನಕ್ಷತ್ರ ಆಗಲಿ ಯಾವುದೂ ಇರುವುದಿಲ್ಲ, ಅಂತಹ ಕಪ್ಪು ಅದರ ಬಣ್ಣ. ಕೂರಿದುವೆನ್ನ ತೊಳಪ ದಾಳೆ, ಬಹಳ ಹರಿತವಾದಂಥ ಕೂರ್ ಅಂದರೆ ಹರಿಪು, ಹರಿತ ಹರಿತಾದಂತಹ ದಾಳೆ ಹಲ್ಲು. ಮಿಡಿರುವ ಉರಿಗೆಯ ಸಮ ಅಲ್ಲಾಡುವ, ಮಿಡಿರುವ ಅಲ್ಲಾಡುವ ಉರಿಗೆಯ ಸಮ ಉರಿ ಉರಿ ಆದಂತಹ ಕೇಸ, ಕೇಶ ಕೂದಲು, ತಲೆ ಕೂದಲು, ಬೇರೊಡಲು, ದೊಡ್ಡದಾದಂತಹ ದೇಹ ಎಸೆದಿರೆ ಹುಟ್ಟಿದ ಆರೂ ಅಗುರುವಿಸೆ, ಯಾರೂ ಕೂಡ ಅಗುರುವಿಸೆ ಭಯ ಹುಟ್ಟುವ ಹಾಗೆ. ಮಗ ಘಟೋತ್ಕಚಂ, ಅವನ ಹೆಸರು ಘಟೋತ್ಕಚ ಎನ್ನುವಂಥ ಹೆಸರನ್ನು ಕೂಡ ಆತನಿಗೆ ಇಟ್ಟರಂತೆ. ಅಂತಹ ಭಯಂಕರವಾದ ಒಬ್ಬ ಮಗ ಈ ಸುಂದರವಾದ ದಾಂಪತ್ಯದಲ್ಲಿ ಹುಟ್ಟಿದ ಎನ್ನುವುದು ಪಂಪನ ವರ್ಣನೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 20ನೆಯ ಪದ್ಯದ ಬಳಿಕದ ಗದ್ಯ. ಅದು ಹೀಗೆ: ಅಂತು ಪುಟ್ಟುವುದು ಈಶ್ವರ ಕಲ್ಪತಿ ರಾಕ್ಷಸರ್ಗೆ ಸದ್ಯೋ ಗರ್ಭಮಂ ಸದ್ಯ ಪ್ರಸೂತಿಯು ಸದ್ಯೋ ಯೌವನಮುಳ್ಳ ಕಾರಣದಿಂದಾಗಲೇ ಷೋಡಶ ವರ್ಷದ ಕುಮಾರನಾಗಿರೆ ಪಾಂಡವರು ಮಲ್ಲಿ 3 ವರ್ಷವಿದ್ದು ಕೃಷ್ಣ ದ್ವೀಪಾಯನೋಪದೇಶದಿಂದ ಏಕಚಕ್ರಕ್ಕೆ ಓಪ ಕಜ್ಜಮನಾಲೋಚಿಸಿ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತು ಪುಟ್ಟುವುದು ಈಶ್ವರ ಕಲ್ಪತಿ ರಾಕ್ಷಸರ್ಗೆ ಸದ್ಯೋ ಗರ್ಭಂ ಸದ್ಯ ಪ್ರಸೂತಿಯು ಸದ್ಯೋ ಯೌವನಂ ಉಳ್ಳ ಕಾರಣದಿಂದಾಗಲೇ ಷೋಡಶ ವರ್ಷದ ಕುಮಾರಂ ಆಗಿರೆ ಪಾಂಡವರು ಅಲ್ಲಿ 3 ವರ್ಷ ಇರುದು ಕೃಷ್ಣದ್ವೈಪಾಯನ ಉಪದೇಶದಿಂದ ಏಕಚಕ್ರಕ್ಕೆ ಕೋಪ ಕಜ್ಜಮಂ ಆಲೋಚಿಸಿ. ಇದನ್ನು ವಿವರಿಸಿ ಹೀಗೆ ಹೇಳಬಹುದು: ಅಂತು ಪುಟ್ಟುವುದು ಅಂದರೆ ಆಗಲೇ ಹೇಳಿದಾಗೆ ಅತ್ಯಂತ ಕಡುವು, ಕಪ್ಪಿನ ಮೈ, ಆಮೇಲೆ ಬಹಳ ಹರಿತವಾದಂಥ ದಾಳೆ ಮತ್ತು ನೆಟ್ಟನೆಗೆ ಇರುವಂತಹ ಕೂದಲು ಉಳ್ಳವನಾಗಿ ದೊಡ್ಡ ದೇಹ ಇರುವಂತಹ ಕುಮಾರನೊಬ್ಬ ಹುಟ್ಟಿದ ಪಂಪ. ಆ ದೊಡ್ಡ ದೇಹದ ಕುಮಾರನಾಗಿ ಮತ್ತು ಭಯಂಕರವಾಗಿ ಆತ ಇರುವುದಕ್ಕೆ ಕಾರಣ ಏನು ಎನ್ನುವುದನ್ನು ಕೂಡ ಇಲ್ಲಿ ಹೇಳಿದನು. ಅಂತೂ ಪುಟ್ಟುವುದು ಈಶ್ವರ ಕಲ್ಪದಿಂದ ಅಂದರೆ ಕಲ್ಪಿತದಿಂದ ಅಂದರೆ ಈಶ್ವರನ ವರದಿಂದ ರಾಕ್ಷಸರಿಗೆ ರಕ್ಕಸರಿಗೆ ಸದ್ಯೋ ಗರ್ಭವು ಅಂದರೆ ಕೂಡಲೇ ಗರ್ಭವತಿಯಾಗುವುದು, ಸದ್ಯ ಪ್ರಸೂತಿಯು ಕೂಡಲೇ ಹೆರಿಗೆಯಾಗುವುದು, ಮತ್ತು ಸದ್ಯೋ ಯೌವನ ತಕ್ಷಣವೇ ಯೌವನಕ್ಕೆ ಬರುವ ರೀತಿ, ಈ 3 ಅದು ಈಶ್ವರನ ವರದಿಂದ ರಾಕ್ಷಸರಿಗೆ ಅನುಗ್ರಹವಾಗಿರುವಂಥದ್ದು. ಅಂದರೆ ಈಗ ಹೆಣ್ಣು ಮಕ್ಕಳಾದರೆ ಗಂಡಸಿನ ಸಂಘ ಮಾಡಿದ ತಕ್ಷಣವೇ ಅಂದರೆ ಆ ಕ್ಷಣದಿಂದಲೇ ಅವರು ಗರ್ಭವತಿಯರಾಗ್ತಾರೆ, ಮತ್ತು ಗರ್ಭವತಿಯರಾದ ತಕ್ಷಣವೇ ಹೆರಿಗೆಯೂ ಆಗ್ತದೆ, ಹೆರಿಗೆಯಾದ ತಕ್ಷಣವೇ ಯೌವನವೂ ಬರ್ತದೆ. ಆ ಕಾರಣಕ್ಕಾಗಿ ಹುಟ್ಟಿದಾಗಲೇ ಹಿಡಿಂಬೆಯ ಮಗನಾದಂಥ ಘಟೋತ್ಕಚನಿಗೆ 16 ವರ್ಷ ಕಾರಣದಿಂದ ಆಗಲೇ ಷೋಡಶ ವರ್ಷದ ಕುಮಾರನಾಗಿದೆ. ಹುಟ್ಟುವಾಗಲೇ 16 ವರ್ಷದ ಕುಮಾರನಾಗಿ ಅಂತ ಹುಟ್ಟಿದ. ಆಗ ಪಾಂಡವರು ಅಲ್ಲಿ 3 ವರ್ಷ ಇದ್ದು ಆ ಹಿಡಿಂಬಾಪುರದಲ್ಲಿ 3 ವರ್ಷ ಪಾಂಡವರಿದ್ದರು. ಆಮೇಲೆ ಕೃಷ್ಣದ್ವೀಪಾಯನ ಋಷಿಯ ಅಂದರೆ ವ್ಯಾಸ ಮಹರ್ಷಿಗಳ ಉಪದೇಶದಿಂದ ಏಕಚಕ್ರಕ್ಕೆ ಒಪ್ಪ ಕಜ್ಜಮಂ ಆಲೋಚಿಸಿ ಅಂದರೆ ಒಂದಿನ ಅಲ್ಲಿಗೆ ಬಂದಂತಹ ಭಗವಾನ್ ವೇದವ್ಯಾಸರು ನೀವು ಇಲ್ಲಿರುವುದು ಇನ್ನು ಹೆಚ್ಚು ದಿನ ಬೇಡ, ಇಲ್ಲಿಂದ ಮುಂದೆ ಏಕಚಕ್ರ ನಗರ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರಂತೆ. ಹಾಗೆ ಅವರ ಮಾತಿನ ಪ್ರಕಾರ ಆ ಕಡೆಗೆ ಹೋಗುವ ಒಂದು ಯೋಚನೆಯನ್ನು ಮಾಡಿದರು ಎನ್ನುವುದು ಈ ಗದ್ಯದ ಒಟ್ಟು ಸಾರಾಂಶ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ, ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಡೂಸ್ ಮತ್ತು ಡೋಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ಜೊತೆಲಿ ಡೂಸ್ ಹೀಗೆ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಕನ್ವರ್ಸೇಷನ್ ಏನೆಲ್ಲ ಇರುತ್ತೆ ಅನ್ನೋದನ್ನು ನೋಡಿದ್ವಿ. ಅದರ ಜೊತೆಯಲ್ಲಿ ಒಂದು ಮೂಲ ಪದ, ಅದಕ್ಕೆ ಡಿಸ್ ಅನ್ನೋ ಪ್ರಿಫಿಕ್ಸ್ ಸೇರಿದಾಗ ಆ ಮೂಲ ಪದದ ರೂಪನ ಅದು ಹೇಗೆ ವಿರುದ್ಧ ಪದದ ಅರ್ಥವಾಗಿ ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದರ ಜೊತೆಯಲ್ಲಿ ಒಂದು ಹೋಮ್ವರ್ಕ್ ಕೂಡ ಕೊಟ್ಟಿದ್ದೆ, ನೀವು ಈ ಥರದ ಪದಗಳು ಅಂದರೆ ಏಬಲ್ಗೆ ಡಿಸೇಬಲ್, ಡಿಸ್ ಸೇರಿ ಡಿಸೇಬಲ್ ಆಯಿತು. ಆ ಥರದ ಪದಗಳೊಂದಷ್ಟನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ದೆ. ಪ್ರತಿ ದಿವಸ ನೀವು ಈ ಥರದ ಹೋಮ್ವರ್ಕ್ ಮಾಡೋದ್ರಿಂದ, ಆ ದಿನದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೀವು ಮನನ ಮಾಡ್ಕೊಳ್ಳೋದ್ರಿಂದ, ಮತ್ತು ನಿಮ್ಮ ಮನೆಯಲ್ಲಿರೋರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ನೀವು ಇಂಗ್ಲೀಷ್ ಕನ್ವರ್ಸೇಷನ್ ಮಾಡೋದ್ರಿಂದ ನಿಮ್ಮ ವಾಕ್ಯ ರಚನೆಯಲ್ಲಿ ಸುಧಾರಣೆ ಆಗುತ್ತೆ. ನೀವು ತುಂಬ ಚೆನ್ನಾಗಿ ಆರಾಮದಲ್ಲಿ ನಿರರ್ಗಳವಾಗಿ ಇಂಗ್ಲೀಷಲ್ಲಿ ವಾಕ್ಯ ರಚನೆಯನ್ನ ನೀವು ಮಾಡಬಹುದು. ಇನ್ನು ನೀವೆಲ್ಲ ಬಿಸ್ನೆಸ್ ಮಾಡಿರ್ತೀರ, ಮಾಡೋರನ್ನು ನೋಡಿರ್ತೀರ, ಬಿಸ್ನೆಸ್ ಡೀಲಿಂಗ್ಸ್ ಲೇವಾದೇವಿ ಅಂತಾರಲ್ವಾ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಆ ಸಮಯದಲ್ಲಾಗುವಂಥ ಸಂಭಾಷಣೆಯನ್ನು ನಾವು ಈಗ ಕಲಿಯೋಣ. ಈ ಲೇವಾದೇವಿ ಮಾಡೋದ್ರಲ್ಲಿ ಮೊದಲನೇ ವಿಷಯ ಅಂದರೆ ನಾವು ಲೆಕ್ಕಪತ್ರನ ಸರಿಯಾಗಿಡಬೇಕು. ಅದನ್ನು ಹೇಗೆ ಹೇಳ್ತೀರಾ? ಕೀಪ್ ದ ಅಕೌಂಟ್ಸ್ ಕ್ಲಿಯರ್, ಕೀಪ್ ದ ಅಕೌಂಟ್ಸ್ ಕ್ಲಿಯರ್. ಲೆಕ್ಕಪತ್ರನ ಸರಿಯಾಗಿ ಇಡಬೇಕು. ಏನನ್ನೋ ದುಡ್ಡು ಹಾಕಿದ್ವಿ, ಎಲ್ಲೋ ಖರ್ಚು ಮಾಡಿದ್ವಿ, ಅದರದ್ದು ಡೀಟೇಲ್ಸ್ ನಮಗೆ ಗೊತ್ತಿಲ್ಲ, ಈ ಥರ ಎಲ್ಲ ಅಂದರೆ ನಾವು ಸರಿಯಾದ ವ್ಯವಹಾರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಲೆಕ್ಕಪತ್ರನ ನಾವು ಸರಿಯಾಗಿಡಬೇಕು. ಕೀಪ್ ದ ಅಕೌಂಟ್ಸ್ ಕ್ಲಿಯರ್. ಇನ್ನು ಧಾನ್ಯದ ಮಾರುಕಟ್ಟೆ ಹೇಗಿದೆ ನಿಮಗೆ ಅದನ್ನು ತಿಳ್ಕೊಳ್ಬೇಕು, ಅದರ ವ್ಯವಹಾರ ಮಾಡಬೇಕಿರುತ್ತೆ. ಹವ್ ಇಸ್ ದ ಗ್ರೈನ್ ಮಾರ್ಕೆಟ್, ಹವ್ ಇಸ್ ದ ಗ್ರೈನ್ ಮಾರ್ಕೆಟ್, ಧಾನ್ಯದ ಮಾರುಕಟ್ಟೆ ಹೇಗಿದೆ. ಈಗ ಹಣನ ಸರಿಯಾಗಿ ಎಣಿಸ್ಬೇಕು. ಅದನ್ನು ಹೇಗೆ ಹೇಳೋದು? ಪ್ಲೀಸ್ ಕೌಂಟ್ ದ ಮನಿ, ಪ್ಲೀಸ್ ಕೌಂಟ್ ದ ಮನಿ, ದಯವಿಟ್ಟು ಹಣನ ಎಣಿಸಿ ಅಂತ ಹೇಗೆ ಹೇಳೋದು? ಪ್ಲೀಸ್ ಕೌಂಟ್ ದ ಮನಿ. ನಾನು ಅವನಿಂದ ಮೋಸ ಹೋದೆ, ಬಿಸ್ನೆಸ್ ಅಲ್ಲಿ ಇದು ಒಂದು ಮಾತು ಕೇಳಿ ಬರುತ್ತಲ್ವಾ? I got duped by him, D-U-P-E-D. I got duped by him. ನಾನು ಅವನಿಂದ ಮೋಸ ಹೋದೆ. ಇದೊಂದು ಖೋಟ ನಾಣ್ಯ. This is a base coin. This is a base coin. ಖೋಟ ನೋಟ್ಗಳು, ಖೋಟ ಕಾಯಿನ್ಗಳು ಸಿಗುತ್ತಲ್ವಾ, ಅದನ್ನು ಏನು ಹೇಳೋದು? Base coin. ಇದೊಂದು ಖೋಟ ನಾಣ್ಯ ಅನ್ನೋದಕ್ಕೆ this is a base coin. ಅವನು ಎಲ್ಲ ಹಣನ ವ್ಯಾಪಾರದಲ್ಲಿ ಹಾಕಿಬಿಟ್ಟ. He invested all the money in trade, ಅಥ್ವ business, trade, business ಎರಡು ಒಂದನೇ. He invested all the money in trade. ಅವನು ಎಲ್ಲ ಹಣನ ವ್ಯಾಪಾರದಲ್ಲಿ ಹಾಕಿಬಿಟ್ಟ. ಈಗ ವ್ಯಾಪಾರ ಮಾಡ್ತಿದ್ರೆ ಅಲ್ಲೊಂದಷ್ಟು ಕೆಲಸದವ್ರು ಇರ್ತಾರೆ, ಅವರಿಗೆ ಸ್ಯಾಲರಿ ಕೊಡಬೇಕಲ್ವಾ, ವೇತನನ ಕೊಡಬೇಕು. ಸೆಟಲ್ ದ ವೇಜಸ್, ವೇತನನ ಕೊಡು ಅನ್ನೋದಕ್ಕೆ ಸೆಟಲ್ ದ ವೇಜಸ್, WAGES, ಅವರ ವೇತನನ ಕೊಡು ಅನ್ನೋದಕ್ಕೆ ವೇಜಸ್. ನಿಮ್ಮ ವ್ಯಾಪಾರ ಹೇಗೆ ನಡೀತಿದೆ? ಹವ್ ಈಸ್ ಯುವರ್ ಬಿಸ್ನೆಸ್ ಗೋಯಿಂಗ್, ನಿಮ್ಮ ವ್ಯಾಪಾರ ಹೇಗೆ ನಡೀತಿದೆ ಅಂತ ಹೇಗೆ ಕೇಳೋದು? ಹವ್ ಈಸ್ ಯುವರ್ ಬಿಸ್ನೆಸ್ ಗೋಯಿಂಗ್. ಹುಡುಗರಿಗೆ ತಲಾ 200 ರೂಪಾಯಿ ಕೊಡಿ, ಗಿವ್ ದ ಬಾಯ್ಸ್ 200 ರುಪೀಸ್ ಈಚ್. ಹುಡುಗರಿಗೆ ತಲಾ 200 ರೂಪಾಯಿನ ಕೊಡಿ, ಗಿವ್ ದ ಬಾಯ್ಸ್ 200 ರುಪೀಸ್ ಈಚ್. ನಿನಗೆ ನಿನ್ನ ವೇತನ ಸಿಕ್ತಾ? ಡಿಡ್ ಯು ಗೆಟ್ ಯುವರ್ ವೇಜಸ್? ನಿನಗೆ ನಿನ್ನ ವೇತನ ಸಿಕ್ತಾ ಹೇಗೆ ಕೇಳೋದು? ಡಿಡ್ ಯು ಗೆಟ್ ಯುವರ್ ವೇಜಸ್? ಈಗ ನನ್ನ ನಿನ್ನ ವ್ಯವಹಾರ ಸರಿ ಹೋಗಿದೆ. ನೌ ಐ ಆಮ್ ಸ್ಕ್ವೇರ್ ವಿತ್ ಯು. ಐ ಆಮ್ ಐ ಅಪೋಸ್ಟ್ರೋಫಿ ಎಂ. ನೌ ಐ ಆಮ್ ಸ್ಕ್ವೇರ್ ವಿತ್ ಯು, ಎಸ್ ಕ್ಯೂ ಯು ಎ ಆರ್ ಇ. ನನ್ನ ನಿನ್ನ ವ್ಯವಹಾರ ಈಗ ಸರಿ ಹೋಗಿದೆ ಅನ್ನೋದನ್ನು ಹೇಗೆ ಹೇಳೋದು? ನೌ ಐ ಆಮ್ ಸ್ಕ್ವೇರ್ ವಿತ್ ಯು. ಕೆಲವು ವ್ಯವಹಾರಗಳಲ್ಲಿ ಮೊದಲೇ ಹಣ ಕೊಟ್ಟು ನಾವು ಅದನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ, ಮುಂಗಡವಾಗಿ ಹಣ ಕೊಡಬೇಕಾಗತ್ತೆ. ಇದನ್ನು ಹೇಗೆ ಹೇಳೋದು? ಅಡ್ವಾನ್ಸ್ ಮನಿ ವಿಲ್ ಹ್ಯಾವ್ ಟು ಬಿ ಪೇಯ್ಡ್. ಅಡ್ವಾನ್ಸ್ ಮನಿ ವಿಲ್ ಹ್ಯಾವ್ ಟು ಬಿ ಪೇಯ್ಡ್. ಮುಂಗಡವಾಗಿ ಹಣ ಕೊಡಬೇಕಾಗತ್ತೆ. ನನಗೆ ನೀನು ಎಷ್ಟು ಹಣ ಕೊಡೋದಕ್ಕಾಗತ್ತೆ? ಹೌ ಮಚ್ ಮನಿ ಕ್ಯಾನ್ ಯು ಸ್ಪೇರ್ ಫಾರ್ ಮೀ. ನನಗೆ ಎಷ್ಟು ಹಣ ಕೊಡೋದಕ್ಕಾಗತ್ತೆ ಅಂತ ಹೇಗೆ ಹೇಳೋದು? ಹೌ ಮಚ್ ಮನಿ ಕ್ಯಾನ್ ಯು ಸ್ಪೇರ್ ಫಾರ್ ಮೀ. ನನಗೆ ನೀನು ಎಷ್ಟು ಹಣ ಕೊಡೋದಕ್ಕಾಗತ್ತೆ ಅಂತ. ನೀನು ಗಳಿಸೋದಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಬೇಡ. ಯಾರಾದರೂ ಅಷ್ಟೇ ಅಲ್ವಾ, ಗಳಿಕೆಗಿಂತ ಖರ್ಚು ಹೆಚ್ಚಾದರೆ ಕಷ್ಟ ಆಗತ್ತೆ. ಡೋಂಟ್ ಸ್ಪೆಂಡ್ ಮೋರ್ ದ್ಯಾನ್ ಯು ಅರ್ನ್. ಡೋಂಟ್ ಸ್ಪೆಂಡ್ ಮೋರ್ ದ್ಯಾನ್ ಯು ಅರ್ನ್. ನೀನು ಗಳಿಸೋದಕ್ಕಿಂತ ಹೆಚ್ಚು ಹಣನ ಖರ್ಚು ಮಾಡಬೇಡ. ಅವನು ನಿಮ್ಮ ಸಂಬಳನ ಕೊಟ್ಟಿದ್ದಾನ? ಹ್ಯಾಸ್ ಹಿ ಪೇಯ್ಡ್ ಯುವರ್ ಸ್ಯಾಲ್ರಿ? ಹ್ಯಾಸ್ ಹಿ ಪೇಯ್ಡ್ ಯುವರ್ ಸ್ಯಾಲ್ರಿ. ಅವನು ನಿಮ್ಮ ಸಂಬಳನ ಕೊಟ್ಟಿದ್ದಾನ ಅಂತ ಹೇಗೆ ಕೇಳೋದು? ಹ್ಯಾಸ್ ಹಿ ಪೇಯ್ಡ್ ಯುವರ್ ಸ್ಯಾಲ್ರಿ. ನೋಡಿ, ಸಂಬಳಕ್ಕೆ ಸ್ಯಾಲ್ರಿ ಅಂತಾರೆ, ಕೆಲವೊಮ್ಮೆ ದಿನದ ಲೆಕ್ಕ ಕೊಡ್ತಾರಲ್ವಾ, ದಿನಗೂಲಿ ದಿನಗೂಲಿ ಅಂತಾರೆ, ಅದಕ್ಕೆ ವೇಜಸ್ ಅಂತ ಹೇಳ್ತಾರೆ. ಸಂಬಳಕ್ಕೆ ಸ್ಯಾಲ್ರಿ ಅಂತಾರೆ, ದಿನಗೂಲಿಗೆ ವೇಜಸ್ ಅಂತ ಹೇಳ್ತಾರೆ. ಅಷ್ಟೇ, ಈಗ ಬಿಲ್ ತಯಾರಿಸು. ದಟ್ಸ್ ಆಲ್, ಪ್ಲೀಸ್ ಮೇಕ್ ದ ಬಿಲ್. ದಟ್ಸ್ ಆಲ್, ಪ್ಲೀಸ್ ಮೇಕ್ ದ ಬಿಲ್. ಅಷ್ಟೇ, ಈಗ ಬಿಲ್ನ ತಯಾರಿಸು. ದಟ್ಸ್ ಆಲ್, ಪ್ಲೀಸ್ ಮೇಕ್ ದ ಬಿಲ್. ಈ ದಿವಸದಲ್ಲಿ ನನ್ನ ಪರಿಸ್ಥಿತಿ ಬಹಳ ಕಠಿಣವಾಗಿದೆ. ಹಾಗಂದ್ರೆ ಏನು, ಈ ಬಿಸ್ನೆಸ್ಗಳಲ್ಲಿ ಕೆಲವೊಂದು ಸೀಸನ್ ಅಂತ ಇರುತ್ತೆ, ಆ ಸಮಯದಲ್ಲಿ ಮಾತ್ರ ಅದು ಉತ್ತಮವಾಗಿರುತ್ತೆ, ಇನ್ ಕೆಲವು ಪರಿಸ್ಥಿತಿಯಲ್ಲಿ ವ್ಯವಹಾರ ನಡೆಯೋದೇ ಇಲ್ಲ. ಆ ಸಮಯದಲ್ಲಿ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ, ಈ ದಿನಗಳಲ್ಲಿ ನನ್ನ ಪರಿಸ್ಥಿತಿ ಬಹಳ

0: ಅಲ್ಲ, ಸ್ನೇಹಿತನನ್ನು ಕಳೆದುಕೊಳ್ಳೋ ಹಾಗೆ ಮಾಡಿಬಿಡತ್ತೆ ಸಾಲ ಕೊಡೋದ್ರಿಂದ. ಅದಕ್ಕೆ ಡೋಂಟ್ ಲೈನ್ ಫಾರ್ ಅ ಲೋನ್ ಆಫನ್ ಲೂಸಸ್ ಬೋತ್ ಇಟ್ ಸೆಲ್ಫ್ ಆ್ಯಂಡ್ ಅ ಫ್ರೆಂಡ್ ಅಂತ ಹೇಳಬೇಕು. ನನ್ನ ಹತ್ರ ಈಗ ಕ್ಯಾಶ್ ಇಲ್ಲ, ಯಾಕಂದರೆ ಎಲ್ಲ ಡಿಜಿಟಲ್ ಪೇಮೆಂಟ್ ಶುರು ಆಗಿರೋದ್ರಿಂದ ಎಲ್ಲರಲ್ಲೂ ನಗದು ಹಣ ಇರೋದಿಲ್ಲ ಅಲ್ವಾ. ಐ ಡೋಂಟ್ ಹ್ಯಾವ್ ಎನಿ ಕ್ಯಾಶ್. ನಗದು ಹಣಕ್ಕೇನು ಹೇಳಬೇಕು? ಕ್ಯಾಶ್. ನನ್ನ ಹತ್ರ ಯಾವುದೇ ನಗದು ಹಣ ಇಲ್ಲ ಅನ್ನೋದಕ್ಕೆ ಹೇಗೆ ಹೇಳಬೇಕು? ಐ ಡೋಂಟ್ ಹ್ಯಾವ್ ಎನಿ ಕ್ಯಾಶ್. ನಾವು ನಮ್ಮ ಹಣನೆಲ್ಲ ಬ್ಯಾಂಕಲ್ಲಿ ಇಟ್ಬಿಡೋಣ, ತುಂಬ ಕ್ಯಾಶ್ನ ನಾವು ಇಟ್ಕೊಂಡು ಓಡಾಡೋದಕ್ಕೂ ಆಗಲ್ಲ ಅಲ್ವಾ. ಯಾರಾದರೂ ಕಳ್ಳತನ ಮಾಡ್ಬೋದು ಅಥವಾ ನಾವೇ ಬೇಡದಕ್ಕೆಲ್ಲ ಖರ್ಚು ಮಾಡಿಬಿಡ್ಬೋದು. ಹಾಗಾಗಿ ಬ್ಯಾಂಕಲ್ಲಿ ಇಟ್ಬಿಡೋಣ ಅಂತ ಹೇಗೆ ಹೇಳೋದು? ವೆಲ್ ಡೆಪಾಸಿಟ್ ಆಲ್ ಅವರ್ ಮನಿ ಇನ್ ದ ಬ್ಯಾಂಕ್. VWE LL ವೆಲ್ ಡೆಪಾಸಿಟ್ ಆಲ್ ಅವರ್ ಮನಿ ಇನ್ ದ ಬ್ಯಾಂಕ್. ನಾವು ನಮ್ಮ ಹಣನೆಲ್ಲ ಬ್ಯಾಂಕಲ್ಲಿ ಇಟ್ಬಿಡೋಣ. ಇನ್ನೇನೋ ತಗೊಳ್ಳೋದಿರುತ್ತೆ, ಆದರೆ ನಿಮ್ಮ ಹತ್ರ ಹಣ ಸಾಕಾಗ್ತಾ ಇರೋದಿಲ್ಲ. ಅದನ್ನ ಹೇಗೆ ಹೇಳೋದು? ದರ್ ಇಸ್ ಅ ಶಾರ್ಟೇಜ್ ಆಫ್ ಫಂಡ್ ಅಥವಾ ಕ್ಯಾಶ್. ಫಂಡ್ ಅಥವಾ ಕ್ಯಾಶ್ ಏನಾದರೂ ಹೇಳ್ಬೋದು. ದರ್ ಇಸ್ ಅ ಶಾರ್ಟೇಜ್ ಆಫ್ ಕ್ಯಾಶ್, ದರ್ ಇಸ್ ಅ ಶಾರ್ಟೇಜ್ ಆಫ್ ಫಂಡ್. ಹಣ ಸಾಕಾಗ್ತಾ ಇಲ್ಲ. ನಿನ್ನ ಹತ್ರ ನಗದು ಹಣ ಎಷ್ಟಿದೆ? ಹೌ ಮಚ್ ಕ್ಯಾಶ್ ಈಸ್ ಇನ್ ಹ್ಯಾಂಡ್? ಹೌ ಮಚ್ ಕ್ಯಾಶ್ ಈಸ್ ಇನ್ ಹ್ಯಾಂಡ್? ನಿನ್ನ ಕೈಯಲ್ಲಿ ಈಗ ನಗದು ಹಣ ಎಷ್ಟಿದೆ ಅಂತ ಹೇಗೆ ಕೇಳ್ತೀರಾ? ಹೌ ಮಚ್ ಕ್ಯಾಶ್ ಈಸ್ ಇನ್ ಹ್ಯಾಂಡ್. ನನಗೆ ಹಣದ ಅಪೇಕ್ಷೆ ಏನೂ ಇಲ್ಲ. ಕೆಲವು ಕೆಲಸಗಳಲ್ಲಿ ನಿಮಗೆ ಹಣದ ಅಪೇಕ್ಷೆ ಇರಲ್ಲ, ಇನ್ನೊಬ್ಬರ ಉಪಕಾರಕ್ಕೆ ಕೆಲವು ಕೆಲಸ ಮಾಡೋದಿರುತ್ತಲ್ವಾ. ನನಗೆ ಹಣದ ಅಪೇಕ್ಷೆ ಇಲ್ಲ, ಅದನ್ನು ಹೇಗೆ ಹೇಳ್ತೀರಾ? ಐ ಆಮ್ ನಾಟ್ ಆಫ್ಟರ್ ಮನಿ. ಐ ಆಮ್ ನಾಟ್ ಆಫ್ಟರ್ ಮನಿ. ನನಗೆ ಹಣದ ಅಪೇಕ್ಷೆ ಇಲ್ಲ ಅಂತ ಹೇಗೆ ಹೇಳೋದು? ಐ ಆಮ್ ನಾಟ್ ಆಫ್ಟರ್ ಮನಿ. ನಾನು ಎಲ್ಲ ಹಣನ ವ್ಯಾಪಾರದಲ್ಲಿ ಹಾಕ್ತೀನಿ. ಐ ಆಲ್ ಇನ್ವೆಸ್ಟ್ ಎವ್ರಿಥಿಂಗ್ ಇನ್ ದ ಬಿಸ್ನಸ್. ಐ ಆಲ್ ಇನ್ವೆಸ್ಟ್ ಎವ್ರಿಥಿಂಗ್ ಇನ್ ದ ಬಿಸ್ನಸ್. ಎಲ್ಲ ಹಣ ಖರ್ಚಾಗಿದೆ. ಆಲ್ ದ ಮನಿ ಹ್ಯಾಸ್ ಬಿನ್ ಸ್ಪೆಂಟ್. ಆಲ್ ದ ಮನಿ ಹ್ಯಾಸ್ ಬಿನ್ ಸ್ಪೆಂಟ್ ಅಂದರೆ ಎಲ್ಲ ಹಣ ಖರ್ಚಾಗಿದೆ. ನನಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತೀಯಾ? ಕ್ಯಾನ್ ಯು ಲೆಂಡ್ ಮೀ ಅ ಲ್ಯಾಕ್ ರುಪೀಸ್? ಕ್ಯಾನ್ ಯು ಲೆಂಡ್ ಮೀ ಅ ಲ್ಯಾಕ್ ರುಪೀಸ್? ನನಗೆ 1 ಲಕ್ಷ ಸಾಲ ಕೊಡ್ತೀಯಾ? ಕ್ಯಾನ್ ಯು ಲೆಂಡ್ ಮೀ ಅ ಲ್ಯಾಕ್ ರುಪೀಸ್ ಅಂತ ಹೇಳಬೇಕು. ನಾನು ಇನ್ನೂ ಅನೇಕ ಬಿಲ್ಗಳಿಗೆ ಹಣ ಕಟ್ಟಬೇಕಾಗಿದೆ. ಐ ಹ್ಯಾವ್ ಟು ಪೇ ಸೆವರಲ್ ಬಿಲ್ಸ್. ಐ ಹ್ಯಾವ್ ಟು ಪೇ ಸೆವರಲ್ ಬಿಲ್ಸ್. ನಾನಿನ್ನೂ ಅನೇಕ ಬಿಲ್ಗಳಿಗೆ ಹಣ ಕಟ್ಟಬೇಕಾಗಿದೆ. ನೋಡಿ, ಲೇವಾದೇವಿ ಡೀಲಿಂಗ್ಸ್ ಮಾಡೋ ಸಮಯದಲ್ಲಿ ಏನೆಲ್ಲ ಕನ್ವರ್ಸೇಷನ್ ಆಗುತ್ತೆ ಅಂತ ನೋಡಿದ್ರಿ. ಅದ್ರ ಜೊತೆಯಲ್ಲಿ ಈ ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಇನ್ನೂ ಬೇಕಾದಷ್ಟು ಮಾತುಗಳು ಬರುತ್ತೆ. ಅವನ ಜೊತೆ ನೀವೇನಾದರೂ ವ್ಯವಹಾರ ಇಟ್ಟಿದ್ದೀರಾ? ಡೂ ಯು ಹ್ಯಾವ್ ಎನಿ ಡೀಲಿಂಗ್ಸ್ ವಿತ್ ಹಿಮ್? ಡೂ ಯು ಹ್ಯಾವ್ ಎನಿ ಡೀಲಿಂಗ್ಸ್ ವಿತ್ ಹಿಮ್? ಅವನ ಜೊತೆ ನೀವೇನಾದರೂ ವ್ಯವಹಾರ ಇಟ್ಟಿದ್ದೀರಾ ಅಂತ ಹೇಗೆ ಕೇಳೋದು? ಡೂ ಯು ಹ್ಯಾವ್ ಎನಿ ಡೀಲಿಂಗ್ಸ್ ವಿತ್ ಹಿಮ್? ನೀವು ಯಾವುದಾದ್ರೂ ನೌಕರಿಯಲ್ಲಿದ್ದೀರಾ ಅಥವಾ ವ್ಯಾಪಾರ ಮಾಡ್ಕೊಂಡಿದ್ದೀರಾ? ಯಾರದಾದರೂ ಕೆಲಸದ ಬಗ್ಗೆ ಕೇಳಬೇಕಾದ್ರೆ ಕೇಳ್ತೀವಲ್ವಾ, ಅವರು ವ್ಯಾಪಾರಸ್ಥರ ಅಥವಾ ನೌಕರಿಲಿರೋರ ಅಂತ. ಆರ್ ಯು ಇನ್ ಸರ್ವೀಸ್ ಆ ಬಿಸ್ನಸ್? ನೌಕರಿಲಿದ್ದರೆ ಸರ್ವೀಸ್, ವ್ಯಾಪಾರ ಮಾಡ್ತಿದ್ರೆ ಬಿಸ್ನಸ್. ಆರ್ ಯು ಇನ್ ಸರ್ವೀಸ್ ಆರ್ ಬಿಸ್ನಸ್? ನೀವು ಯಾವುದಾದ್ರೂ ನೌಕರಿಲಿದ್ದೀರಾ ಅಥವಾ ವ್ಯಾಪಾರಸ್ಥರ? ಆರ್ ಯು ಇನ್ ಸರ್ವೀಸ್ ಆರ್ ಬಿಸ್ನಸ್? ಈ ದಿನಗಳಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಿದೆ. ಬಿಸ್ನಸ್ ಈಸ್ ಫ್ಲೋರಿಶಿಂಗ್ ದೀಸ್ ಡೇಸ್. ಬಿಸ್ನೆಸ್ ಈಸ್ ಫ್ಲೋರಿಶಿಂಗ್ ದೀಸ್ ಡೇಸ್. ಫ್ಲೋರಿಶಿಂಗ್ FLOURISHING. ಬಿಸ್ನೆಸ್ ಈಸ್ ಫ್ಲೋರಿಶಿಂಗ್ ದೀಸ್ ಡೇಸ್. ಈ ದಿನಗಳಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಿದೆ. ಸ್ಟೇಷನ್ನಿಂದ ಪಾರ್ಸಲ್ನ ಬಿಡಿಸ್ಕೊಂಡು ಬಾ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪಾರ್ಸಲ್ ಕಳಿಸ್ಬೇಕಿರತ್ತೆ, ನಿಮಗೆ ಬಂದಿರುತ್ತಲ್ಲ, ಅದನ್ನು ಬಿಡಿಸ್ಕೊಂಡು ಬಾ. ಹೇಗೆ ಹೇಳ್ತೀರಾ ಅದನ್ನ? ಗೆಟ್ ದ ಪಾರ್ಸಲ್ ಡೆಲಿವರ್ಡ್ ಫ್ರಮ್ ದ ಸ್ಟೇಷನ್. ಗೆಟ್ ದ ಪಾರ್ಸಲ್ ಡೆಲಿವರ್ಡ್ ಫ್ರಮ್ ದ ಸ್ಟೇಷನ್. ಸ್ಟೇಷನ್ನಿಂದ ಪಾರ್ಸಲನ್ನು ಬಿಡಿಸ್ಕೊಂಡು ಬಾ. ವ್ಯವಹಾರ ಅಂದಮೇಲೆ ಒಬ್ರದ್ದು ಒಂದು ಮಾತಿರುತ್ತೆ, ಇನ್ನೊಬ್ರದ್ದು ಇನ್ನೊಂದು ಮಾತಿರುತ್ತೆ. ಆದರೆ ಒಮ್ಮತಕ್ಕೆ ಬರೋದು ಒಳ್ಳೆಯದು ಅಲ್ವಾ. ಲೆಟ್ಸ್ ಹ್ಯಾವ್ ಅ ಡೀಲ್. ನಾವು ಒಂದು ಒಮ್ಮತಕ್ಕೆ ಬರೋಣ ಅನ್ನೋದನ್ನು ಹೇಗೆ ಹೇಳಬೇಕು? ಲೆಟ್ ಅಸ್ ಹ್ಯಾವ್ ಅ ಡೀಲ್ ಅನ್ಬೋದು ಅಥವಾ ಲೆಟ್ಸ್ ಹ್ಯಾವ್ ಅ ಡೀಲ್ ಅಂತ ಹೇಳ್ಬೋದು. ನಾವು ಒಂದು ಒಮ್ಮತಕ್ಕೆ ಬರೋಣ ಹೇಗೆ ಹೇಳೋದು? ಲೆಟ್ ಅಸ್ ಹ್ಯಾವ್ ಅ ಡೀಲ್, ಲೆಟ್ಸ್ ಹ್ಯಾವ್ ಅ ಡೀಲ್ ಅಂತ ಹೇಳ್ಬೋದು. ಈ ವ್ಯಾಪಾರ ಲೇವಾದೇವಿ ಇದ್ರ ಬಗ್ಗೆ ಕಲಿಯೋದಕ್ಕೆ ಇನ್ನೂ ಇದೆ ಬೇಕಾದಷ್ಟು, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು

0: ನೀವು ಕೇಳಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಮಗುನಂಥ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸ್ತಿ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುಗ್ಗು ಮಾತ ಜೇನಕಲ್ಲಿ ನಗುವಂಥ ಹೂಗಳಿವರು. ಮುತ್ತಿನಂಥ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸ್ತಿ ಇವರು. ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜನ ಚಲ್ಲಿ ನಗುವಂತಹ ಹೂಗಳಿಬ್ಬರು.

ಮಠದಲ್ಲಿ ಮುದ್ದು ಮಾತೆ ಜೇನೆ.

ಕಿತ್ತ ಬೈದಲ್ಲ ಬಾಲ್ವೆಲ್ಲ ನೋಡು. ಸ್ನಾನದ ಮನೆಯಲ್ಲಿ ನೀರು ಬಿಟ್ಟರೆ ಆಗ ಬಲುಜೋರು ಸಿನಿಮಾದ ಹಾಡು. ಸ್ಕೂಲಿಗೆ ಹೋಗಲು ವೇಳೆಯಾದಾಗ ಬ್ಯಾಗೆಲ್ಲು ಹುಡುಕಪ್ಪ ಜೋಡು. ಹಬ್ಬದ ದಿನದಲ್ಲಿ ತಿಂಡಿ ಮಾಡಲು ಸುಮಾಯ ಮಾಡಿಟ್ಟಲಾಡು. ಅರೆ

ಮಕ್ಕಳ ಸೈನ್ಯವಿದು ದಾಳಿ ಇಟ್ಟರೆ ಆಲಂಕೆ ಬೆಂಕಿಗೆ ಪಾಲು. ಶಿಸ್ತನ್ನು ಮಕ್ಕಳಿಗೆ ಹೇಳಿಕೊಟ್ಟರೆ ನಮ್ಮ ನಾಡೆಲ್ಲ ವೀರರ ಸಾಲು. ದೇಶಕ್ಕೆ ಆರನ್ನು ಕೊಟ್ಟೆ ಎನ್ನುವ ಹೆಮ್ಮೆ ಅಲ್ಲಿ.

0: ಹೆಚ್ಚಿನತ್ತ ಮಕ್ಕಳಮ್ಮ ಹೆತ್ತವರ ಕಂಗಳಮ್ಮ ದೈವ ತಂದ ಆಸೆಯವರು ಪ್ರೀತಿಯನ್ನು ತೋಟದಲ್ಲಿ ಮುದ್ದು ಮಾತ ಜನ ಚಲ್ಲಿ ನಗುವಂತ ಅವುಗಳಿವರು.
1: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
2: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ವಿಬಂಧ ಒಲವಿನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂದು ತುಂಬಿ ಬಂದ ಒಲವಿನ

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು.

0: ಇದ್ದಾಗಿ ಕತೆ ಹೇಳ್ತಾ ಇದೆ, ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
1: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
3: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
6: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್, ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
5: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
6: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. LIC, ಹರ್ ಪಲ್ ಆಪ್ಕೆ ಸಾಥ್.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ವಿಶ್ವ ಆಯುರ್ವೇದ ದಿನದ ಕುರಿತು ನೀವು ಮಾತಾಡ್ಬೋದು. ಹಾಗೆ ಆಯುರ್ವೇದ ಪದ್ಧತಿ ಅಂದರೆ ತುಂಬ ಪ್ರಾಚೀನವಾದಂಥ ಪದ್ಧತಿ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಧನ್ವಂತರಿ ಜಯಂತಿಯನ್ನು ವಿಶ್ವ ಆಯುರ್ವೇದ ದಿನ ಅಂಥೇಳಿ ಆಚರಿಸ್ತಾರೆ. ಹಾಗೆ ಪ್ರತಿ ವರ್ಷ ಒಂದೊಂದು ವಿಷಯ ವಿಷಯವನ್ನ ಇಟ್ಕೊಂಡು ಈ ದಿನವನ್ನ ಆಚರಿಸ್ತಾರೆ. ಈ ವರ್ಷ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಅನ್ನುವಂತಹ ವಿಷಯ ಇಟ್ಕೊಂಡು ಆಯುರ್ವೇದ ದಿನವನ್ನ ಆಚರಿಸ್ತಾ ಇದ್ದಾರೆ. ಹಾಗಾದ್ರೆ ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಬಹುದು. ಆಗ್ಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ?
10: ಹಲೋ.
9: ಹಲೋ,
10: ನಮಸ್ಕಾರ ಮೇಡಮ್.
9: ಸರ್ ನಮಸ್ತೆ.
10: ಸೋಮಶೇಖರ್ ತಟ್ಟಿ ಮೇಡಮ್.
9: ಸೋಮಶೇಖರ್ ಸರ್, ಆರಾಮಿದ್ದೀರಾ?
10: ಆರಾಮ್ ಮೇಡಮ್, ನೀವು?
9: ನಾನು ಆರಾಮಿದ್ದೀನಿ ಸರ್. ಸರ್, ಇವತ್ತು ಆಯುರ್ವೇದ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಆಹಾರವೇ ಔಷಧಿ ಆಗಿ ಹೇಗೆಲ್ಲ ಬಳಸಬಹುದು ಅಂತ.
10: ಹೌದು ಮೇಡಮ್.
9: ಹಾಂ ಸರ್.
10: ಮೇಡಮ್, ಹಿಂದಿನ ಕಾಲದಲ್ಲಿ ಎಲ್ಲ ನವಣೆ ಅನ್ನ ಊಟ ಮಾಡ್ತಿದ್ರು ಮೇಡಮ್.
9: ನವಣೆ?
10: ನವಣೆ ಅನ್ನ, ನವಣೆ ಅನ್ನ, ಸಜ್ಜಿ ರೊಟ್ಟಿ. ಆಮೇಲೆ ಈಗ ಈ ತರ ಆಯಿಲ್ ಎಲ್ಲ ಬಳಸ್ತಾ ಇರ್ಲಿಲ್ಲ ಮೇಡಮ್ ಹಿಂದಿನ
9: ಕಾಲದಲ್ಲಿ.
10: ಬೆಣ್ಣೆ ಕಾಚಿಕೊಂಡು ಅದನ್ನೇ ತುಪ್ಪ ಮಾಡ್ಕೊಂಡು ಅದನ್ನೇ ಅದರಲ್ಲಿ ಅಡಿಗೆಗೆ ಅದನ್ನೇ ಬಳಸ್ತಾ ಇದ್ರು ಮೇಡಮ್.
9: ಬಳಸ್ತಾ ಇದ್ರು ತುಪ್ಪ ಬೆಣ್ಣೆ ಆ ತರದ?
10: ಹಾ ಮೇಡಮ್. ಹಾಗಾಗಿ ಹಿಂದಿನ ಕಾಲದ ಜನ ಸ್ವಲ್ಪ ಗಟ್ಟಿ ಪುಟ್ಟಿ ಗಟ್ಟಿ ದಷ್ಟ ಪುಷ್ಟವಾಗಿ ಇದ್ರು ಮೇಡಮ್. ಅವರು
9: ಆರಾಮಾಗಿ ಯಾವ್ದೇ ಕಾಯಿಲೆ ಇಲ್ಲದೆ ಗಟ್ಟಿಮುಟ್ಟಾಗಿದ್ರು.
10: ಹೌದೌದ್ರಿ ಮೇಡಮ್. ಆಮೇಲೆ ಇವಾಗ ಇನ್ನೊಂದ್ ಏನಾಗಿದೆ ಮೇಡಮ್, ಈ ಕಾಲದಲ್ಲಿ ಅಂದ್ರೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಮೇಡಮ್.
9: ಒತ್ತಡ ಜಾಸ್ತಿ ಆಗಿದೆ. ಹೌದು.
10: ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋದು, ಮನೆಯಲ್ಲಿ ಅಡಿಗೆ ಮಾಡಕ್ ಆಗಲ್ಲ ಒಂದೊಂದ್ ಟೈಮ್.
9: ಹೌದು ಸರ್.
10: ನಗರ ಪ್ರದೇಶಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ವರ್ಕ್ ಇರಲ್ಲಿ. ಆಮೇಲೆ ಅವ್ರು ಏನ್ ಮಾಡ್ಬಿಡ್ತಾರೆ ಮೇಡಮ್, ಹೊರಗಡೆ ಹೋಗುವಾಗ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡಿ ಅಲ್ಲೇ ಕಟ್ಸ್ಕೊಂಡು ಹೋಗ್ಬಿಡ್ತಾರೆ ಮೇಡಮ್.
9: ಹೌದು.
10: ಮತ್ತೆ ಸಾಯಂಕಾಲ ಬರೋ ತಟ್ಟಿಗೆ ನೈಟ್ ಆಗಿಬಿಡ್ತದೆ ಮೇಡಮ್, ಅವ್ರಿಗೆ ರಗಡ ಆಗಿಬಿಡ್ತದೆ,
9: ಸುಸ್ತಾಗ್ಬಿಟ್ಟಿರುತ್ತೆ.
10: ಫಾಸ್ಟ್ ಫುಡ್ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂತ ಅನ್ನೋದು ಈ ತರ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಏನಾಗ್ಬಿಟ್ಟಿದೆ ಮೇಡಮ್, ಈಗ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ.
9: ಕಾಯಿಲೆನೂ ಜಾಸ್ತಿ ಆಗ್ತಾ ಇದೆ. ಹೌದು.
10: ಆಹಾರದಲ್ಲಿ ಸ್ವಲ್ಪ ಪೌಷ್ಟಿಕಾಂಶ ಬಹಳ ಕಡಿಮೆ ಆಗ್ತಾ ಇದೆ ಮೇಡಮ್.
9: ಕಮ್ಮಿ ಆಗ್ತಿದೆ ಅಂತ ಹೇಳಿ?
10: ಯಾಕಂದ್ರೆ ಈಗ ನಾವು ಮಾಡ್ಕೊಂಡು ತಿನ್ನೋ ಆಹಾರದಲ್ಲಿ ಪೌಷ್ಟಿಕಾಂಶ ಇದ್ದಂಗೆ ನಾವು ಹೊರಗಡೆಯಿಂದ ತರಿಸ್ಕೊಂಡು ತಿನ್ನೋ ಆಹಾರದಲ್ಲಿ ಅಷ್ಟು ಇದು ಇರಲ್ಲ ಮೇಡಮ್.
9: ಇರಲ್ಲ, ರುಚಿ ಇರುತ್ತೆ ಬಿಟ್ರೆ ನಮ್ಗೆ ಆರೋಗ್ಯಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳು ಇರಲ್ಲ, ಕಮ್ಮಿ ಇರುತ್ತೆ.
10: ಹೌದೌದು ಮೇಡಮ್. ನಾವು ಇವಾಗ ಎಲ್ಲ ಫಾಸ್ಟ್ ಫುಡ್ ಗಳು ಜಾಸ್ತಿ ಆಗಿದೆ, ಆಮೇಲೆ ಜಂಕ್ ಫುಡ್ ಜಾಸ್ತಿ ಆಗಿದೆ.
9: ಜಂಕ್ ಫುಡ್ ಗಳು ಜಾಸ್ತಿ ಆಗಿದೆ.
10: ಅವನ್ನೆಲ್ಲ ಬಿಡ್ಬೇಕು ಮೇಡಮ್. ಆಮೇಲೆ ಬೇಕರಿ ಐಟಮ್ಸ್ ಜಾಸ್ತಿ, ಇವಾಗೆಲ್ಲ ಬೇಕರಿ ಐಟಮ್ಸ್ ಗಳನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ,
9: ಜಾಸ್ತಿ ಬಳಸೋದು.
10: ಹಿಂದಿನ ಕಾಲದಲ್ಲಿ ಎಲ್ಲಿ ಮೇಡಮ್ ಬೇಕರಿ ಐಟಮ್ ಗಳಂತಕ್ಕಂಥದ್ದೇ ಇರ್ಲಿಲ್ಲ.
9: ಇರ್ಲಿಲ್ಲ, ಮನೆಯಲ್ಲೇ ಎಲ್ಲ ಮಾಡ್ಕೊಳ್ತಿದ್ರು.
10: ಹೌದು ಮೇಡಮ್, ಮನೆಯಲ್ಲೇ. ಇವಾಗ ನಂಗೆಲ್ಲ ಅವಾಗೆಲ್ಲ ಆಸೆ ಪಡ್ತಾ ಇದ್ದಿಲ್ಲ ಮೇಡಮ್.
9: ಆಸೆ ಇಲ್ಲ, ಊಟನೇ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ರೆ ಅದೇ ಸಾಕಾಗ್ತಿತ್ತ ಅಂತ ಹೇಳಿ.
10: ಹೌದೌದು ಮೇಡಮ್, ಹೊಟ್ಟೆ ತುಂಬಾ ಊಟ ಮಾಡೋದು, ದುಡಿಯಕ್ ಹೋಗೋದು, ಮತ್ತೆ ಮನೆ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ವಿ,
9: ಊಟ ಮಾಡೋದು.
10: ಹೌದು ಮೇಡಮ್. ಹಾಗಾಗಿ ಜಂಕ್ ಫುಡ್ ಗಳಿಗೆಲ್ಲ ಸ್ವಲ್ಪ ಮಾರ ಹೋಗಿ ಸ್ವಲ್ಪ ಪೌಷ್ಟಿಕಾಂಶ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತೀನಿ ಮೇಡಮ್.
9: ನಮ್ಮ ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ತೀರಾ?
10: ನಾವು ನಾಲ್ಗೆ ರುಚಿ ಜಾಸ್ತಿ ತೋರಿಸ್ಬಾರ್ದು ಮೇಡಮ್.
9: ತೋರಿಸ್ಬಾರ್ದು ಅಂತ ಹೇಳಿ
10: ಇದ್ದಿದ್ರಲ್ಲೇ ಸ್ವಲ್ಪ ಇದು ಮಾಡ್ಕೊಂಡು ಹೋದ್ನಪ್ಪ ಅಂದ್ರೆ ಸ್ವಲ್ಪ ಇದಾಗಬಹುದು ಮೇಡಮ್ ಅಂತ ನಾನು.
9: ಆರೋಗ್ಯ ಚೆನ್ನಾಗಿಟ್ಕೋಬಹುದು ಅಂತ ಹೇಳ್ತೀರಾ? ಓಕೆ ಸರ್, ಧನ್ಯವಾದ ಸರ್, ಕರೆ ಮಾಡಿ ತುಂಬಾ ಒಳ್ಳೆ ಮಾಹಿತಿಯನ್ನು ಹೇಳಿದ್ರಿ.
10: ಥ್ಯಾಂಕ್ ಯು ಮೇಡಮ್.
9: ಹಂಸಸಾಗರದಿಂದ ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ. ಹಲೋ ಸರ್, ನಮಸ್ತೆ.
11: ಹಲೋ ಮೇಡಮ್,
9: ನಮಸ್ತೆ.
11: ಗುಡ್ ಆಫ್ಟರ್ನೂನ್.
9: ಗುಡ್ ಆಫ್ಟರ್ನೂನ್ ಸರ್.
11: ನಾನು ಬ್ರಹ್ಮಾನಂದ ಅನ್ನಡೆ ವಿದ್ಯಾನಗರ ಶಿವಮೊಗ್ಗ.
9: ಹಾ ಸರ್.
11: ಮೇಡಮ್ ಊಟ ಆಯ್ತಾ?
9: ಊಟ ಆಯ್ತು ಸರ್, ನಿಮ್ದು ಆಯ್ತಾ?
11: ಆಯ್ತು ಮೇಡಮ್, ನಂದು ಊಟ ಆಯ್ತು.
9: ಹಾ ಸರ್.
11: ಇವತ್ತು ವಿಶ್ವ ಆಯುರ್ವೇದ ದಿನ.
9: ಆಯುರ್ವೇದ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ನಿನ್ನೆ ವಿಶ್ವ ಆಯುರ್ವೇದ ದಿನ ಇತ್ತು.
11: ಹೌದು ಮೇಡಮ್, ಆಯುರ್ವೇದ ಅಂದ ತಕ್ಷಣ ನಮಗೆ ಎಲ್ಲರಿಗೂ ಒಂದ್ ಮನಸ್ಸಿನಲ್ಲಿ ಒಂದು ಪಾಸಿಟಿವ್ ವೇವ್ಸ್ ಬರುತ್ತೆ. ಹೌದು ಮೇಡಮ್, ಯಾಕಂದ್ರೆ ನಮ್ಮ ಅದರಲ್ಲೂ ನಮ್ಮ ಭಾರತೀಯರಿಗಂತೂ ನಾ ಈ ಭಾರತೀಯ ಒಂದು ಏನು ದೇಶ ಅಥವಾ ಈ ಒಂದು ನಮ್ಮ ಪ್ರಾಂತ್ಯ ಏನ್ ಶುರು ಆಯ್ತು ಅವಾಗಿಂದನೇ ನಮ್ಮ ಜೀವನದಲ್ಲಿ ಅದು ಆಸು ಹೊಕ್ಕಾಗಿ ಬಂದ್ಬಿಟ್ಟಿದೆ. ನಮ್ಮ ಭಾರತ ಉದ್ಭವ ಆದಾಗ್ಲೇ ಅದು ಆಗಿದೆ ಆಯುರ್ವೇದ ಅಂತಕ್ಕಂಥದ್ದು. ನಮ್ಮ ಹಿರಿಯರೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಅಷ್ಟು ಇಂಗ್ಲಿಷ್ ಮೆಡಿಸಿನ್ ಆಗ್ಲಿ ಹೋಮಿಯೋಪತಿ ಮೆಡಿಸಿನ್ ಆಗ್ಲಿ ಇಷ್ಟು ಅದೇ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಇಷ್ಟು ಬೆಳೆದಿರ್ಲಿಲ್ಲ,
9: ಆಯುರ್ವೇದನೇ ಇತ್ತಿತ್ತು.
11: ಆಮೇಲೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಹಿರಿಯರು ದೊಡ್ಡವರು ಅವ್ರ ಏನ್ ತಮ್ಮ ಅನುಭವದಿಂದ ಏನ್ ಕಲ್ತಿದ್ರು ಮತ್ತೆ ಎಲ್ಲ ಗುಡ್ಡ ಬೆಟ್ಟ ಕಾಡು ಆ ಹಳ್ಳಿಗಳು ತೋಟಗಳಲ್ಲಿ ಇರ್ತಿದ್ರಲ್ಲ ಅಲ್ಲೇ ಒಂದೊಂದೇ ಒಂದೊಂದೇ ನೋಡ್ಕೊಂಡು ನೋಡ್ಕೊಂಡು ಅವ್ರು ಇಂಥ ಗಿಡ ಇಂಥ ಕಾಯಿಲೆಗೆ ಬರುತ್ತೆ ಇಂಥದಕ್ಕೆ ಉಪಯೋಗ ಆಗುತ್ತೆ ಅಂತದನ್ನ ಕಂಡಿಡಿದ್ರು. ಅದೇ ರೀತಿಲಿ ಅವಾಗೆಲ್ಲ ನಡೀತಾ ಇತ್ತು ಅಂದ್ರೆ ನಮ್ಗೆ ಇಂಗ್ಲಿಷ್ ಔಷಧಿ ಪೂರ್ತಿಯಾಗಿ ಬರಕ್ಕೆ ಮೊದಲು ಆಯುರ್ವೇದನೇ ನಡೀತಿತ್ತು. ಅದರಲ್ಲೂ ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ಅಜ್ಜಿ ಅಮ್ಮ ಅಕ್ಕ ಈ ತರ ಹಿರಿಯರು ಇರ್ತಿದ್ರಲ್ಲ ಅವಾಗೆಲ್ಲ ಇಷ್ಟು ನಾವು ಚಿಕ್ಕವನಿದ್ದಾಗ ಇನ್ನೂ ಅಷ್ಟು ಮೆಡಿಕಲ್ ಫೆಸಿಲಿಟಿನು ಎಲ್ಲ ಬೆಳೆದಿರ್ಲಿಲ್ಲ. ಆಮೇಲೆ ಮ್ಯಾಕ್ಸಿಮಮ್ ಏನಾಗ್ತಿತ್ತು ಅಂದ್ರೆ ಮನೇಲೆ ಟ್ರೈ ಮಾಡ್ತಿದ್ರು ಆದಷ್ಟು, ಯಾಕಂದ್ರೆ ಇಂಗ್ಲಿಷ್ ಔಷಧಿನ ಅಷ್ಟು ಕಂಡಿಡ್ದಿರ್ಲಿಲ್ಲ. ನಾವು ಸ್ವಲ್ಪ ದೊಡ್ಡರಾಗೋತ್ತಿಗೆ ಬರಕ್ ಶುರು ಆಯ್ತು ಒಂದೊಂದೇ ಮೆಡಿಸಿನ್ಸ್ ಆಂಟಿಬಯೋಟಿಕ್ಸ್ ಎಲ್ಲ. ಅವಾಗೆಲ್ಲ ಏನಾದ್ರೂ ಜ್ವರ ಬಂದ್ರೆ ಮನೇಲೆ ಕಷಾಯ ಮಾಡ್ಕೊಡ್ತಿದ್ರು. ಆಮೇಲೆ ಗಾಯಗಳಾದ್ರೆ ಮನೇಲೆ ಅರಿಶಿನ ಹಚ್ಚೋದು, ಎಣ್ಣೆ ಹಚ್ಚೋದು, ತುಪ್ಪ ಹಚ್ಚೋದು, ಈ ತರ ಏನಾದ್ರು ಒಂದೊಂದ್ ಮಾಡ್ಕೊಡ್ತಾ ಇದ್ರು.
9: ಕಾಯಿಲೆಗಳಿಗೆಲ್ಲ ಅಲ್ಲೇ ವಾಸಿ ಮಾಡ್ಕೊಂಡ್ಬಿಡ್ತಾ ಇತ್ತು.
11: ಮ್ಯಾಕ್ಸಿಮಮ್ ಅಲ್ಲೇ ಟ್ರೈ ಮಾಡಿ ವಾಸಿ ಮಾಡ್ತಿದ್ರು. ಮತ್ತೆ ಬೇರೆ ಆಲ್ಟರ್ನೇಟಿವ್ ಇರ್ತಿರ್ಲಿಲ್ಲ ಮೇಡಮ್, ಎಲ್ಲ ಕಗ್ಗಳ್ಳಿ. ಆಮೇಲೆ ಇಷ್ಟು ಸಾರಿಗೆ ಸಂಪರ್ಕ ಇರ್ತಿರ್ಲಿಲ್ಲ. ಮತ್ತೆ ಆಸ್ಪತ್ರೆಗಳೆಲ್ಲ ದೊಡ್ಡ ದೊಡ್ಡ ಸಿಟಿಲಿ ಒಂದೋ ಎರಡೋ ಇರ್ತಿದ್ವು, ಅಲ್ಲೂ ಅಷ್ಟು ಸುಸಜ್ಜಿತವಾಗಿ ಇರ್ತಿರ್ಲಿಲ್ಲ, ಅಲ್ಲೂ ಅಷ್ಟು ಬಂದಿರ್ಲಿಲ್ಲ. ಈಗ 1960-70 ನಂತರ ಚೆನ್ನಾಗಿ ಇಂಪ್ರೂವ್ ಆಯ್ತು ಇದು ಹೆಲ್ತ್ ಸೆಂಟರ್. ಅದಕ್ಕಿಂತ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಇವ್ರು ಇರ್ತಿದ್ರು, ಹಳ್ಳಿಗಳಲ್ಲಿ ಇವ್ರು
9: ಔಷಧಿ ಕೊಡ್ತಕ್ಕಂಥ
11: ನಾಟಿ ವೈದ್ಯರು ಅವರೇ ಇರ್ತಿದ್ರು. ಇಲ್ಲ ಅಂದ್ರೆ ಮನೆಗಳಲ್ಲೇ ಹಿರಿಯರು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಬಳುವಳಿಯಾಗಿ ತಿಳ್ಕೊಂಡು ಔಷಧಿಗಳನ್ನ ಮಾಡ್ಕೊಡ್ತಾ ಇದ್ರು. ನಮಗೂ ಎಷ್ಟೋ ಸಲ ನೆನಪಿದೆ, ನಮ್ಮಮ್ಮ ಇದು ಪಿತ್ತ ಆದಾಗೆಲ್ಲ ಇದು ಕೋಕಂ ಬರುತ್ತಲ್ಲ ಅದ್ರದ್ದು ಸಾರ್ ಮಾಡ್ಕೊಡ್ತಾ ಇದ್ರು. ಹ್ಮ್ ಮೇಡಮ್. ಆಮೇಲೆ ಇದು ಅಜೀರ್ಣ ಆದಾಗ ನಿಂಬೆ ಹಣ್ಣು ಉಪ್ಪು ಹಿಂಡಿ ಕೊಡ್ತಾ ಇದ್ರು. ಅದೆಲ್ಲ ನಾವು ಚಿಕ್ಕವರು ಇದಾಗ ತುಂಬಾ ಮಾಡ್ತಿದ್ವಿ. ಈಗಲೂ ಒಂದೊಂದ್ಸಲ ನಾವು ಕೆಲಸ ಎಲ್ಲ ಅದನ್ನ ಮಾಡ್ತೀವಿ, ಯಾಕಂದ್ರೆ ಅದು ಒಂಥರ ಎನರ್ಜಿ ಕೂಡ ಮೆಡಿಸಿನ್, ಮತ್ತೆ ಅದು ಸೈಡ್ ಎಫೆಕ್ಟ್ ಏನಿರಲ್ಲ. ಇವತ್ತಿಗೂ ಸಹ ನಾವು ಅಜೀರ್ಣ ಆದಾಗ ನಿಂಬೆ ಹಣ್ಣು ಉಪ್ಪು ಒಂಚೂರು ಸಕ್ಕರೆ ಹಾಕೊಂಡು ಕುಡಿದು ಬಿಟ್ರೆ ಎಷ್ಟೋ ರಿಲೀಫ್ ಸಿಗತ್ತೆ ಈ ತರ ಔಷಧಿಗಳು. ಆಮೇಲೆ ದಿನ ನಾವು ಟೀ ಕಾಫಿ ಕುಡಿಯುವಾಗ ಅಥವಾ ಏನಾದ್ರು ಪಾನೀಯ ಕುಡಿಯುವಾಗ ಅದ್ರ ಜೊತೆಗೆ ಒಂಚೂರು ಓಂ ಕಾಳು, ಅರಿಶಿನ ಪುಡಿ, ಆಮೇಲೆ ತುಳಸಿ ಎಲೆ, ಈ ತರ ಮೆಣಸಿನ ಪುಡಿ, ಮೆಣಸ್ ಕಾಳು ಪುಡಿ, ಲವಂಗ ಪುಡಿ, ಈ ತರ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ರೆ ನಮ್ಗೆ ಒಂದ್ ಕಡೆಯಿಂದ ಅದು ಆಂಟಿಬಯೋಟಿಕ್ ಹೆಚ್ಚುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಇದೇ ತರ ಆಯುರ್ವೇದ ಅಂತಕ್ಕಂಥದ್ದು ಒಂದು ಅದರದೇ ಆದ ವ್ಯಾಪ್ತಿ ತುಂಬಾ ಫುಲ್ ಬೆಳೆದಿದೆ. ಈಗಂತೂ ಇಂಗ್ಲಿಷ್ ಔಷಧಿಯನ್ನು ಅನುಸರಿಸುವಂತ ದೇಶಗಳು ಕೂಡ ಅನೇಕರು ಅದನ್ನ ಸ್ಟಡಿ ಮಾಡಿ ಅದನ್ನ ಬಳಸಲಿಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಅದು ಇನ್ನೊಂದೇನಪ್ಪ ಅಂದ್ರೆ ಆಯುರ್ವೇದ ಅಂತಕ್ಕಂತ ಒಂದು ಟಾಪಿಕ್ ಇದೆಯಲ್ಲ, ಅದು ಪ್ರಕೃತಿ ದತ್ತವಾಗಿ ಬಂದಿರ್ತಕ್ಕಂಥ, ಹಂಗಾಗಿ ಅದು ಯಾವತ್ತು ನಿತ್ಯ ನಿರಂತರವಾಗಿರುತ್ತೆ. ಇಂಗ್ಲಿಷ್ ಹೋಮಿಯೋಪತಿ ಎಲ್ಲ ನಾವು ಮನುಷ್ಯರು ಕಂಡಿಡಿದಿರೋದು, ಆದ್ರೆ ಇದು ಪ್ರಕೃತಿಯಲ್ಲೇ ಮೂಡ್ ಬಂದಿರೋದು. ಅದನ್ನ ನಾವು ತಿಳ್ಕೊಂಡು ಬಳಸ್ತಾ ಹೋದ್ರೆ ಒಂಥರ ನಮ್ಮ ಹೆಲ್ತಿಗೂ ಒಳ್ಳೇದು, ಮತ್ತೆ ಅದರಲ್ಲಿ ಯಾವ ಸೈಡ್ ಎಫೆಕ್ಟ್ ಇರಲ್ಲ. ಹಾಗಾಗಿ ಪ್ರಪಂಚ ಎಷ್ಟೇ ಮುಂದುವರಿಲಿ, ಇನ್ನು ಎಷ್ಟೇ ಮುಂದಕ್ಕೆ ಹೋಗ್ಲಿ, ಆಯುರ್ವೇದ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿ ಹಾಗೆ ಪಸರಿಸ್ಕೊಂಡು ಎಲ್ಲ ಕಡೆ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
9: ಓಕೆ ಸರ್, ತುಂಬಾ ಮಾಹಿತಿಯನ್ನ ಹೇಳಿದ್ದೆ, ಧನ್ಯವಾದ ಸರ್.
11: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
9: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಸಾಕಷ್ಟು ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಟ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ,
12: ನಮಸ್ತೆ ಪವಿತ್ರ.
9: ನಮಸ್ತೆ ಕುಸುಮ ಅವರೇ, ಶುಭ ಸಂಜೆ. ಆಯ್ತಾ ಕಾಫಿ? ಆಯ್ತಾ
12: ಊಟ? ಆಯ್ತು ಪವಿತ್ರ, ನಿಮ್ದು
9: ಊಟ ಆಯ್ತಾ? ಊಟ ಆಯ್ತು. ನಿಮ್ದಾಯ್ತಾ?
12: ನಮ್ದು ಆಯ್ತು. ಟೈಮಿಗೆ ಸರಿ ಊಟ ಮಾಡ್ಬೇಕಲ್ವಾ?
9: ಹೌದು, ಅದು ಆರೋಗ್ಯದ ಮೊದಲ ಗುಟ್ಟೆ ಅದೇನಾ ಅಂತ.
12: ಮೊದಲ ಗುಟ್ಟು ಅದು ಊಟ,
9: ಸಮಯಕ್ಕೆ ಸರಿಯಾಗಿ ಊಟ, ನಿದ್ದೆ ಇದ್ಬಿಟ್ರೆ ಅರ್ಧ ಆರೋಗ್ಯ ಇರುತ್ತೆ.
12: ಆಯುರ್ವೇದ ಅದನ್ನ ಹೇಳುತ್ತೆ. ಇವತ್ತಿನ ನಿಮ್ಮ ಟಾಪಿಕ್ ಅಲ್ಲಿ ಕೂಡ ಅದೇ ಮುಖ್ಯವಾಗಿದೆ, ಆಹಾರವೇ ಔಷಧಿ ಅಂತ ಹೇಳಿ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು, ನಿದ್ದೆ ಮಾಡೋದು, ಪ್ರತಿಯೊಂದು ದಿನನಿತ್ಯ ನಾವ್ ಏನು ಕಾರ್ಯಚಟುವಟಿಕೆ ಮಾಡ್ತೀವಿ ಆರೋಗ್ಯಕ್ಕೆ, ದೇಹಕ್ಕೆ, ನಮ್ಮ ದೇಹ ಪ್ರಕೃತಿಗೆ ಏನ್ ಹೊಂದಿಕೊಳ್ಳುತ್ತೆ, ಯಾವ್ದನ್ ಮಾಡಿದ್ರೆ ಏನ್ ಸರಿಯಾಗುತ್ತೆ ಅಂತ ತಿಳ್ಕೊಳ್ಳೋದಿರುತ್ತಲ್ವಾ? ಅದು ದಿನನಿತ್ಯ ನಮ್ಮ ಕೈಲೇ ಇರುತ್ತೆ, ನಮ್ಮ ಮನೆಯಲ್ಲೇ ಇರುತ್ತೆ. ನಮ್ಮ ಅಡಿಗೆ ಮನೆಯ ಔಷಧಾಲಯ ಆಹಾರವೇ ಔಷಧಿ ಅಂತ ಹೇಳಿ ಹೇಳ್ಬಹುದು.
9: ಜೊತೆ ಜೊತೆಗೆ ಇರುತ್ತೆ, ನಾವು ಅದನ್ನ ಬಳಸಬೇಕಷ್ಟೇ.
12: ಹೌದು, ಅದನ್ನ ನಾವು ಸರಿಯಾದ ಒಂದು ರೀತಿಯಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಅಳವಡಿಸ್ಕೊಂಡ್ರೆ ಆಯುರ್ವೇದ ಪ್ರಕಾರ ಅದು ರೋಗ ಬಂದಾಗ ಮಾತ್ರ ಅಷ್ಟೇ, ಕಾಯಿಲೆ ಬಂದಾಗ ಮಾತ್ರ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ, ದಿನನಿತ್ಯ ನಾವು ಮನೆಯಲ್ಲಿ ನಾವ್ ಏನ್ ಈಗ ಮಾಡ್ತೀವಲ್ವಾ, ಇದ್ದೀವಲ್ವಾ, ನಾವು ತಿನ್ನೋ ಅಂತ ಆಹಾರದಲ್ಲಿನೇ ಕೂಡ ನಮ್ಗೆ ಔಷಧ ಸಿಗುತ್ತೆ. ಅದು ಅದ್ರ ಉದ್ದೇಶನೇ ಅದಾಗಿರುತ್ತೆ. ಆಯುರ್ವೇದದಲ್ಲೇ ಒಂದು ಅರ್ಥ ಇದೆ, ಆಯುರ್ ಅಂದ್ರೆ ಆಯುಸ್ಸು, ವೇದ ಅಂದ್ರೆ ಜ್ಞಾನ ಅಂತ ಹೇಳಿ
9: ಎರಡು ಕೂಡ ಅದರಲ್ಲೇ.
12: ನಮಗೆ ಈ ಆಯುರ್ವೇದ ತಿಳಿಸುತ್ತೆ, ಇದು ನಾವು ಜೀವನದಲ್ಲಿ ಏನ್ ಮಾಡ್ಬೇಕು, ಯಾವ್ದಕ್ಕೆ ವಿಶೇಷ ಸ್ಥಾನ ಕೊಡ್ಬೇಕು, ಏನನ್ ತಗೊಳ್ಬೇಕು, ಏನನ್ ತಿನ್ಬೇಕು, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಈ ಆಯುರ್ವೇದ ಅನ್ನೋದು ಒಂದು ನಮ್ಮ ಪ್ರಾಚೀನ ಕಾಲ ಅಂದ್ರೆ ಸುಮಾರು ವರ್ಷಗಳಿಂದ ನಮ್ಮ ಭಾರತದ ಒಂದು
9: ಸಾವಿರಾರು ವರ್ಷದ ಇತಿಹಾಸ ಇದೆ,
12: ಸಾವಿರಾರು ವರ್ಷ ಅಂತಾನೆ ಹೇಳ್ಬೋದು. ಆ ಒಂದು ಪದ್ಧತಿ ನಮ್ಮ ಭಾರತದಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅದಕ್ಕೆ ಮೂಲ ಕಾರಣ ಧನ್ವಂತರಿ ಅಂತ ಹೇಳಿ ನೀವು ಹೇಳ್ತಾ ಇದ್ರೆ,
9: ಹೌದು ಧನ್ವಂತರಿ ಮಹರ್ಷಿ,
12: ಹಾಗಾಗಿ ಅವರನ್ನ ನೆನೆಯುವಂತ ದಿನ ಕೂಡ ಇವತ್ತು ಆಯುರ್ವೇದ
9: ದಿನ ಅಂತ ಹೇಳಿದ್ರಂತ.
12: ಹಾಗಾಗಿ ದಿನನಿತ್ಯ ಜೀವನದಲ್ಲಿ ನಾವು ಒಂದು ಟೈಮ್ ಟೇಬಲ್ ಹಾಕೊಳ್ಬೇಕು ನಮ್ಮ ಜೀವನಕ್ಕೆ. ಬೆಳಿಗ್ಗೆ ಯಾವ ಟೈಮಲ್ಲಿ ಎದ್ದೇಳ್ಬೇಕು, ಬೇಗ ಎದ್ದೇಳ್ಬೇಕು, ಎದ್ದ ತಕ್ಷಣ ನಮ್ಮ ದೇಹಕ್ಕೆ ಒಂದು ಚಟುವಟಿಕೆ ಆಗಿ ಯೋಗ ಅಥವಾ ವಾಕ್ ಈ ರೀತಿ ದೇಹಕ್ಕೆ ನಾವು ವ್ಯಾಯಾಮ ಆಗಿರ್ಬೋದು ಮಾಡ್ಕೊಳ್ಬೇಕು.
9: ಒಂದು ನಿಯಮಿತವಾದಂತ ಒಂದು ಟೈಮ್ ಟೇಬಲ್ ಇಟ್ಕೊಂಡ್ರೆ ಅದನ್ನೇ ಫಾಲೋ ಮಾಡ್ಕೊಂಡು
12: ಅದ್ರ ಪ್ರಕಾರ ನಾವು ದಿನ ನಮ್ಮ ದಿನದಲ್ಲಿ ನಾವು ಎಷ್ಟು ನಾವು ಸಮಯ ನಾವು ಏನಕ್ಕೆ ಇಟ್ಕೊಳ್ಬೇಕು ಏನು ಅಂತ ಹೇಳಿ ಮಾಡ್ಕೊಂಡ್ಬಿಟ್ರೆ ಈ ಲೈಫ್ ಸ್ಟೈಲ್ ಇದೆಯಲ್ಲ ಇದೇ ನಮ್ಮ ಆರೋಗ್ಯನ
9: ಕಾಪಾಡುತ್ತೆ ಅಂತ.
12: ಅದ್ರ ಜೊತೆಗೆ ಸಾಕಷ್ಟು ನಮಗೆ ಬೇಕಾಗಿರುವಂತ ಒಂದು ಪೌಷ್ಟಿಕವಾದಂತಹ ಆಹಾರ, ವಿಶ್ರಾಂತಿ, ಇವೆಲ್ಲ ನಮ್ಮ ಆರೋಗ್ಯಕರ ಜೀವನಕ್ಕೆ ಒಂದು ಉತ್ತಮವಾದಂತ ರೀತಿ
9: ಅಂತ.
12: ಈ ಆಯುರ್ವೇದದಲ್ಲಿ ಔಷಧಿ ಆಹಾರವೇ ಔಷಧಿ ಅಂದ್ರೆ ಮನೆಯಲ್ಲೇ ಉಪಯೋಗಿಸಿ ನಾವು ಮಾಡುವಂತ ಪದಾರ್ಥಗಳು ಸಾಕಷ್ಟಿದೆ ದಿನನಿತ್ಯ ನಾವು.
9: ಹೌದು,
12: ಒಂದು ಸಾಸಿವೆಯಿಂದ ಹಿಡಿದು ಜೀರಿಗೆಯಿಂದ ಹಿಡಿದು ಕರಿಬೇವಿನ ಸೊಪ್ಪಿಂದ ಹಿಡಿದು
9: ಎಲ್ಲವೂ ಕೂಡ
12: ಹೌದು ಔಷಧಿ ರೀತಿ ನಮ್ಗೆ ಕೆಲಸ ಮಾಡ್ತಾವ ನಮ್ಗೆ.
9: ಅದಕ್ಕೆ ಹೇಳಿರೋದಂತ ನಮ್ಮ ಹಿರಿಯರು ಅಡ್ಗೆ ಮನೆಯೇ ಒಂದು ಔಷಧಾಲಯ ಅಂತ ಹೇಳಿ,
12: ಅಡ್ಗೆ ಮನೆಯ ಔಷಧಾಲಯ ಅಂತ ಹೇಳಿ ಹೇಳ್ತಾರೆ. ಆಹಾರವೇ ಔಷಧಿ ಅಂತ ನಾವು ತಗೊಳ್ಳೋ ಒಂದು ಆಹಾರ ಪದ್ಧತಿ ಮೇಲೆ ನಮ್ಮ ಆರೋಗ್ಯ ನಿಂತಿದೆ
9: ಅಂತ ಹೇಳಿ
12: ಅಲ್ವಾ. ಹಾಗಾಗಿ ನಾವು ದಿನನಿತ್ಯ ಉಪಯೋಗಿಸುವಂತ ಸಾಕಷ್ಟು ಈ ರೀತಿ ಒಂದು ಹಣ್ಣುಗಳಿರ್ಬೋದು ತರಕಾರಿ ಇರ್ಬೋದು ಯಾವುದೇ ಒಂದು ವಿಷಯ ಇಂಥವನ್ನು ತಗೊಂಡಾಗ ಅದು ನಮ್ಗೆ ಒಳ್ಳೆ ಆಹಾರ ಆಗಿರುತ್ತೆ ಮತ್ತೆ ಆರೋಗ್ಯಕ್ಕೂ
9: ಒಳ್ಳೇದಾಗಿರುತ್ತೆ.
12: ಎಲ್ಲ ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರೀತಿಯ ಒಂದು ನಮ್ಮ ದೇಹಕ್ಕೆ ಬೇಕಾದ ಉತ್ತಮವಾದಂತಹ ಪೌಷ್ಟಿಕಾಂಶಗಳಿರುತ್ತೆ, ಪ್ರೋಟೀನ್ ಇರುತ್ತೆ, ಐರನ್ ಇರುತ್ತೆ, ಇಂಥವೆಲ್ಲವನ್ನು ಕೂಡ ತಗೊಳೋದ್ರಿಂದ ನಮ್ಮ ಆರೋಗ್ಯ ನಾವೇ ಮನೆಯಲ್ಲೇ
9: ಕಾಪಾಡ್ಕೋಬಹುದು.
12: ಅದಕ್ಕೋಸ್ಕರ ಆಸ್ಪತ್ರೆಗೆ ಹೋಗ್ಬೇಕು ಅಂತ
9: ಹೇಳಿಲ್ಲ.
12: ಮತ್ತೆ ರೋಗ ಬಂದಾಗ ಅಂದ್ರೆ ಈ ಕಾಯಿಲೆ ಬಂದಾಗ್ಲೇನೆ ಮಾಡ್ಕೋಬೇಕಂತೇನಿಲ್ಲ, ದಿನನಿತ್ಯ ಮಾಡುವಂತ ಮಾಡ್ಬಿಟ್ರೆ ಆರೋಗ್ಯ ನಮ್ಗೆ ಈ ಆಯುರ್ವೇದ ಅನ್ನೋದು ಆರೋಗ್ಯ ದಿನನಿತ್ಯನೂ ಕೊಡ್ತಾ
9: ಇರುತ್ತೆ. ಓಕೆ ಕುಸುಮಾರ, ತುಂಬಾ ವಿಚಾರಗಳನ್ನ ತಿಳಿಸಿದ್ರಿ, ಧನ್ಯವಾದಗಳು.
12: ಥ್ಯಾಂಕ್ ಯು. ಆರೋಗ್ಯವೇ ಮಹಾಭಾಗ್ಯ ಅಲ್ವಾ, ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಎಲ್ರು ಕೂಡ, ಮೊದಲ ಕರ್ತವ್ಯ ಕೂಡ ಆಗಿರ್ಬೇಕು.
9: ಹೌದು ಖಂಡಿತ.
12: ಥ್ಯಾಂಕ್ ಯು ಪವಿತ್ರ.
9: ಕೃಷಿ ನಗರದಿಂದ ಕುಸುಮಾರ್ ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರಂದ್ರೆ ರೋಗ ಬಂದಾಗ ಗುಣಪಡಿಸುವ ಬದಲು ನಮ್ಮ ದೈನಂದಿನ ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
13: ಹಲೋ, ನಮಸ್ತೆ ಮೇಡಮ್.
9: ನಮಸ್ತೆ ಶಿವಶರಣ ಸರ್.
13: ಆರಾಮಿದ್ದೀರಿ ಮೇಡಮ್?
9: ಆರಾಮಿದ್ದೀವಿ. ನೀವು ಆರಾಮಿದ್ದೀರಾ?
13: ನಾವು ಆರಾಮಿದ್ದೀವಿ ನೋಡ್ರಿ ಮೇಡಮ್.
9: ಮಳೆ ಬರ್ತಾ ಇದೆ ಸರ್, ಸ್ವಲ್ಪ ಬರುತ್ತೆ ಸ್ವಲ್ಪ ಬಿಸಿಲು.
13: ಅದೇ ಇದೆ ಮೇಡಮ್, ಎಲ್ಲಾ ಕಡೆ ತುಂತುರು ಮಳೆ ಮೇಡಮ್.
9: ತುಂತುರು ಮಳೆ ಇದೆ. ಹೌದು ಸರ್.
13: ಜಾಸ್ತಿ ಇಲ್ಲ ಮೇಡಮ್,
9: ಮಳೆ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋ ಬೇಡ ಅಂತ ಹೇಳಿ ಸ್ವಲ್ಪ ಬರ್ತಾ ಇದೆ.
13: ಅಷ್ಟೇ ಆಗಿದೆ ಮೇಡಮ್ ಇವಾಗ.
9: ಸಮಾಧಾನ ಮಾಡ್ಕೊಂಡ್ಲಿ ಅಂತ ಹೇಳಿ.
13: ಅದಕ್ಕೆ ಸಮಾಧಾನಕರವಾದ ಬಹುಮಾನ ಅಂತಾರೆ ಮೇಡಮ್ ಅದು.
9: ಅದಕ್ಕೆ ಸರ್,
13: ಈ ಕುಸ್ತಿ ಹಿಡಿದಾಗ ಬಿದ್ದು ಮಾತ್ರ ತಿಳ್ಕೊಂಡ್ರೆ ಒಂದು ಬಾಳೆಹಣ್ಣು ಕೊಡ್ತಾರಲ್ಲ ಮೇಡಮ್, ಅವಾಗ ಅದಕ್ಕೆ ಸಮಾಧಾನಕರವಾದ ಬಹುಮಾನ ಇದು.
9: ಬಹುಮಾನ ಪ್ರಕೃತಿ ಕೂಡ ನಮಗೆ ಸಮಾಧಾನಕರವಾದ ಬಹುಮಾನ ಕೊಡ್ತಿದೆ.
13: ಹೌದೌದ್ರಿ ಮೇಡಮ್. ಹೌದು
9: ಸರ್, ಇವತ್ತು ಆಯುರ್ವೇದದ ಬಗ್ಗೆ ಮಾತಾಡ್ತಾ ಇದ್ವಿ.
13: ಆಯುರ್ವೇದ ಹೇಳ್ರಿ ಮೇಡಮ್.
9: ಸರ್,
13: ಅದು ನಮ್ಮ ಹಳೆ ಕಾಲದ್ರಿ ಮೇಡಮ್. ಅದು ಆಯುರ್ವೇದಕ್ಕೆ ಅಂದ್ರೆ ಬಹಳ ಹಳೇದ, ಎಂದಿನ ಗುರುಕುಲದಾಗ ಸಹಿತ ಇದನ್ನ ಮಾತಾಡ್ತಾ ಇದ್ರು ಅಂತ ಹೇಳ್ತಾರೆ ಮೇಡಮ್. ಬರೆದಿಟ್ಟು ಇತಿಹಾಸ ಓದ್ತಿರ್ತೀವಲ್ಲ ಮೇಡಮ್ ಯಾವಾಗ್ರೆ, ಅದು ಗುರುಕುಲದಾಗ ನೋಡ್ರಿ ನಿಮ್ಗೆ ಯಾರಿಗೇ ಆರಾಮ್ ತೆಪ್ತಿ ಮಾಡ್ತೀವಿ ಅಂದ್ರೆ ಅಲ್ಲೇ ಒಂದ್ ತಪ್ಪಲಾರದು ಏನೋ ಮಾಡಿ ಅವ್ರಿಗೆ ಆರಾಮ್ ಮಾಡಿಬಿಡ್ತಿದ್ರು ಮೇಡಮ್. ಅವಾಗ
9: ಮಾಡ್ತಾ ಇದ್ರು.
13: ಅವಾಗ ನಮ್ಮ ತಂದೆಯವರದು ಎಲ್ಲಾರ ಸ್ವಲ್ಪ ಕಚ್ಚ ಆತಂದ್ರೆ ಮೇಡಮ್, ಈ ಮಣ್ಣು ಇರುತ್ತಲ್ಲ ಮೇಡಮ್,
9: ಮಣ್ಣು
13: ಮಣ್ಣು ತಿಕ್ಕಿ ಅದ್ರ ಹಾಕ್ಬಿಟ್ರೆ ಮಾಯ್ದೆ ಬಿಡುದು ಮೇಡಮ್, ಹೊತ್ತೊಂದಟ್ಲೆ ಅದ್ರ ಮುಗಳ ಬಂದ್ ಬಿಡ್ತದ, ಮಾಯ್ದೆ ಬಿಡ್ತದೆ ಮೇಡಮ್,
9: ವಾಸಿ ಆಗ್ಬಿಡ್ತಿತ್ತು.
13: ಅದಂತ ಆಯುರ್ವೇದಿಕ್ ನೋಡ್ರಿ ಎಂತ ಶಕ್ತಿ ನಮ್ಮ ಮಣ್ಣಿನೊಳಗೆ ಅಂತ ಶಕ್ತಿ ಇತ್ತು ಮೇಡಮ್
9: ಇದೆ ಅಂತ ಹೇಳಿ. ಹೌದು.
13: ಯಾಕಂದ್ರೆ ಈಗ ಏನಾಗಿದೆ ಮೇಡಮ್, ಎಲ್ಲ ಇದು ಬಂದು ನಮ್ಗ ಎಲ್ಲ ನಮ್ಮ ಪ್ರಕೃತಿಯನ್ನ ಹಾಳ್ ಮಾಡಿದಂತ ನನಗ ಅನಿಸ್ತಾ ಇದೆ ಮೇಡಮ್. ಇವಾಗ
9: ಹಾಳ್ ಮಾಡ್ತಾ ಇದೀವಿ ಅಂತ ಹೇಳಿ
13: ನಾವ ಹಾಳ್ ಮಾಡಕತ್ತೀವಿ ಮೇಡಮ್ ಪ್ರಕೃತಿನೇ. ವಿಷ ಬಿತ್ತದ ವಿಷ ತಿನ್ನುದು ಹಿಂಗಾಗಿ ಅವಾಗ ಏನ್ರಿ ನಮ್ ತಂದೆಯವ್ರಿಗೂ ಹಿಂಗ್ ಮಾಡಿ ಹೇಳ್ತಿದ್ರು, ನಮ್ ತಾಯಿಯವ್ರಾಗ್ಲಿ ನಮ್ಮ ಅಜ್ಜಿಯವ್ರಾಗ್ಲಿ ಏನ್ ಹೇಳವ್ರ ಮೇಡಮ್, ಇದನ್ನ ತಿನ್ನೋ ಕಡಿಮೆ ಆಗೈತೆ ಅಂತ ಹೇಳ್ತಿದ್ರು. ಅವಾಗ
9: ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರು.
13: ಕರಕಾಯಿ ಕಂಟೆ ಅಂತ ಬರ್ತಿತ್ತು ಮೇಡಮ್, ಅದ್ರ ಕಾಯಿ ತಿನ್ಸಿದ್ರೆ ಕಡಿಮೆ ಆಗುತ್ತ. ಅವಾಗ ಕರಿಕಾಯಿ ಅಂತ ಕರಿತೀವಿ ಮೇಡಮ್ ನಾವು. ಆಗ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ನಮ್ಗೆ.
9: ಕರಿಕಾಯಿ ಅಂತೀರಾ? ನಮ್ ಕಡೆ ಏನಂತಾರ ಗೊತ್ತಿಲ್ಲ.
13: ಅದಕ್ಕೆ ಅದಕ್ಕೆ ಮತ್ತೇನ್ ಮಾಡ್ತೀರಿ ಮೇಡಮ್, ಅದು ಬೆಲ್ಲ ಅದನ್ನ ಹಾಕಿ ಕುದಿಸಿ ಒಂದ್ ಸ್ವಲ್ಪ ಮೆಣಸ್ ಹಾಕಿ ಕುದಿಸಿ ಕೊಟ್ರಂದ್ರೆ ಮೇಡಮ್ ಈಗ ಸಾಯಂಕಾಲ ಕೊಟ್ರಂದ್ರೆ ಬೆಳಿಗ್ಗೆ ಒಟ್ಲೆ ಕಡಿಮೆ ಆಗ್ಬಿಡುದು ಮೇಡಮ್, ನೆಗಡಿ ಆಗ್ಲಿ ಜ್ವರ ಸಹಿತ ಕಡಿಮೆ ಆಗ್ಬಿಡ್ತಿತ್ತು ಮೇಡಮ್. ಅಂತ ಆಯುರ್ವೇದಿಕ್ ಏನ್ ಮೇಡಮ್ ಇವ್ ಸಿಗ್ತಾನೆ ಇಲ್ಲ ಮೇಡಮ್, ಎಲ್ಲಿ ಅದು
9: ಸಿಗ್ತಾ ಇಲ್ಲ, ಕಣ್ಮರೆ ಆಗಿದೆ, ಸುಮಾರು
13: ಕಣ್ಮರೆ ಆಗ್ಬಿಟ್ಟಿದೆ ಮೇಡಮ್. ಯಾಕಂತ ಕೇಳಿದ್ರೆ ಅದನ್ನ ನಾಮ ಕಣ್ಮರೆ ಮಾಡಿಬಿಟ್ಟಿವಿ ಮೇಡಮ್ ಎಲ್ಲಾರು. ಮತ್ತೀಗ ಈಗ ನೋಡ್ರಿ ಒಂದ್ ಏನೋ ಒಂದ್ ಕಚ್ಚಾ ಅಂತಂದ್ರೆ ಹೋಗ್ಲಿಪ್ಪ ಮೆಡಿಸನ್ ಹೋಗ್ಲಿ, ಇಂಗ್ಲಿಷ್ ಮೆಡಿಸನ್ ಇವ ಏನೇ ಆದ್ರೆ ಇಂಗ್ಲಿಷ್ ಮೆಡಿಸನ್ ಆಗ್ಬಿಟ್ಟಿದೆ ಮೇಡಮ್. ಇವಾಗ ಎಲ್ಲ ಇಂಗ್ಲಿಷ್ ಮೇಡ ಇಂಗ್ಲಿಷ್ ಮೇ ಆಗ್ಬಿಟ್ಟಿದೆ ನಮ್ಮ ಜೀವನಾನೇ
9: ಇವಾಗ.
13: ಅದ್ರ ಸಲುವಾಗಿ ನಾವು ಯಾಕಂತ ಕೇಳಿದ್ರೆ ಮೇಡಮ್ ಅದ್ರ ಉಳಿಸ್ಕೋಬೇಕಾದ್ರೆ ನಾವು ಸಾವಯವ ಕೃಷಿ ಬಂದ ಬಳಿಕ ಅದು ಉಳಿಯುತ್ತೆ ಮೇಡಮ್.
9: ಸಾವಯವ ಕೃಷಿ ಮಾಡ್ಬೇಕು ಅಂತ
13: ನಾವು ಯಾಕಂತ ಕೇಳಿದ್ರೆ ಇದನ್ನ ಯಾವ್ದೇ ಟ್ರಾಫಿಕ್ ಒಂದ್ ಬೇರೆ ಇರ್ತದೆ ನಮಗೆ ಇದು ಬಂದೇ ಬಿಡುತ್ತೆ ಮೇಡಮ್. ಅವಾಗ
9: ಬಂದ್ಬಿಡತ್ತೆ.
13: ಹಾ ಯಾಕಂತ ಕೇಳಿದ್ರ ನಾವು ಆರೋಗ್ಯವಂತರ ನಾವು ಮಾಡಿದಾಗ ಅದಾಗುತ್ತೆ, ತಾನ ಆಗುದಲ್ಲ ಮೇಡಮ್. ಅದು
9: ನಾವು ಒಳ್ಳೆ ಆಹಾರವನ್ನು ತಿಂದಾಗ ಆರೋಗ್ಯವಂತರಾಗಿರ್ತೀವಿ.
13: ಆರೋಗ್ಯವಂತರಾಗಿರ್ಲಾಕ ಸಾಧ್ಯ ಮೇಡಮ್. ಅದ್ರ ಸಲುವಾಗಿ ಏನೈತಿ ಇಂತ ಯಾವ್ರೆ ಬಂದು ಅಂದ್ರೆ ನಮ್ಗೆ ಅದನ್ನ ತಗೊಂಡ್ ಬಂದ್ ಬಿಡ್ತೀವಿ ಮೇಡಮ್. ಸುತ್ತಾಕಿ ಅಲ್ಲಿಗೆ ಬರ್ತೀವಿ, ರೈತರು ಸುತ್ತ ಬರ್ಬೇಕು ನಾವು.
9: ಹೌದೌದು,
13: ಯಾಕಂತ ಕೇಳಿದ್ರೆ ನಾವೇ ಮಾಡಿ ನಾವೇ ಹಾಳು ಮಾಡಿವಲ್ಲ ಮೇಡಮ್. ಇವಾಗ ಅದನ್ನ
9: ಹಾಗಾಗಿ ನಾವೇ ಸರಿ ಮಾಡ್ಬೇಕು, ಅದನ್ನ
13: ನಾವೇ ಸರಿ ಮಾಡ್ಕೋಬೇಕು. ಅದು ತಾನಾಗ ತಾನೇ ಸರಿ ಆಗಂಗೇ ಇಲ್ಲ, ತಾನೇ ಸರಿ ಆಗುತ್ತೆ ಮೇಡಮ್. ನಾವೇ ಬಿಡಲ್ಲ ಸರಿ ಆಗುದು ಇಲ್ಲ, ಹಿಂಗಿದೆ ಮೇಡಮ್. ಅದ್ರ ಕಾನೂನು ಹಿಂಗೆ ಸಿಗತ್ತೆ.
9: ಓಕೆ ಸರ್, ತುಂಬಾ ಒಳ್ಳೆ ಮಾಹಿತಿನ ಹೇಳಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
13: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
9: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರಂದ್ರೆ ನಮ್ಮ ಆಹಾರ ಪದ್ಧತಿ ಅಂದ್ರೆ ನಮ್ಮ ಹಿರಿಯರು ತಲತಲಾಂತರದಿಂದ ನಡೆಸ್ಕೊಂಡು ಬಂದಂತಹ ಈ ಪ್ರಾಚೀನ ಆಯುರ್ವೇದ ಪದ್ಧತಿ ಇರ್ಬೋದು, ಮನೆ ಮದ್ದಿರ್ಬೋದು, ಅದನ್ನ ಬಳಸೋದ್ರಿಂದ ನಾವು ಆರೋಗ್ಯವಂತರಾಗಿರ್ತೀವಿ ಅಂತ ಹೇಳಿದ ಒಂದು ವಿಚಾರವನ್ನ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
14: ಹಲೋ
9: ಸರ್, ನಮಸ್ತೆ, ಕೃಷ್ಣಪ್ಪ ಸರ್. ಕೇಳ್ತಾ ಇದ್ದೀರಾ?
14: ಆಯುರ್ವೇದ
9: ದಿನದ ಬಗ್ಗೆ ಮಾತಾಡ್ತಿದ್ವಿ ಸರ್, ಆಯುರ್ವೇದ ಮತ್ತೆ ಮನೆ ಮದ್ದು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ
14: ಮೇಡಮ್. ಆಯುರ್ವೇದ ಮನೆ ಮದ್ದು ಒಳ್ಳೇದು ಮೇಡಮ್, ಈಗ ಇಂಗ್ಲಿಷ್ ಮೆಡಿಸಿನ್ಸ್ ಬಂದು ಮಾತ್ರ ಅದು ಹುಷಾರಾಗುತ್ತೆ, ಅದು ಪರ್ಮನೆಂಟ್ ಆಗಿ ಅದು ಹೋಗಲ್ಲ ಮೇಡಮ್. ಉದಾಹರಣೆ ಮೇಡಮ್, ನಾವು ಚಿಕ್ಕ ಹುಡುಗರಿದ್ರೆ ಮೇಡಮ್ ನಾವು ತಿನ್ನ ಆಹಾರನೇ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬರ್ತಿತ್ತು ಮೇಡಮ್. ಅವಾಗ
9: ಶಕ್ತಿ ಇರ್ತಿತ್ತು ಅಂತ ಹೇಳಿ
14: ಯಾಕೆ ಗೊತ್ತಾ ಮೇಡಮ್? ಈಗ ಕಾರನ್ನ ಕಾರೆಕಲ್ಲಲ್ಲೇ ಅರಿತಿದ್ರು, ಅವಾಗ
9: ರುಬ್ಬಕಲ್ಲಲ್ಲಿ
14: ನ್ಯಾಚುರಲ್ ಆಗಿ ಅರಿತಿದ್ರು ಮೇಡಮ್. ಮತ್ತೆ ರಾಗಿನ ಬಿಸಕಲ್ಲಿ ಬೇಯಿಸ್ತಿದ್ರು ಮೇಡಮ್,
9: ಬೀಸ್ತಿದ್ರು
14: ಮೇಡಮ್. ಮತ್ತೆ ಅಡಿಗೆ ಎಲ್ಲ ಮೇಡಮ್ ಮಡಿಕೆಲ್ ಅಡಿಗೆ ಮಡಿಕೆಲ್ ಅಡಿಗೆ ಮಾಡ್ತಿದ್ರು ಮೇಡಮ್,
9: ಮಣ್ಣಿನ ಪಾತ್ರದಲ್ಲಿ
14: ಮಡಿಕೆಲ್ಲೇ. ಮತ್ತೆ ಮೇಡಮ್ ಯಾವ್ದಕ್ಕೂ ಕೂಡ ಔಷಧಿ ಗೊಬ್ಬರ ಎಲ್ಲ ಹಾಕಿದ್ದಲ್ವಾ ಮೇಡಮ್ ಅವಾಗೆಲ್ಲ? ಆಗ ನಾವು ತಿನ್ನ ಆಹಾರ ಎಲ್ಲ ಔಷಧಿ ಆಗಿರ್ತಿತ್ತು. ಹಂಗಾಗಿ ಮೇಡಮ್ ನಮ್ಮ ಬಾಡಿಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರಲ್ಲ ಮೇಡಮ್. ಹಣ್ಣುಗಳು ತಗೊಳ್ಳಿ, ತರಕಾರಿ ತಗೊಳ್ಳಿ, ತರಕಾರಿ ಎಲ್ಲ ಮೇಡಮ್ ನ್ಯಾಚುರಲ್. ನಮ್ಮನೆ ಹೊಲದಲ್ಲೇ ಬೆಳಿತಿದ್ವಿ
9: ಮೇಡಮ್.
14: ಈಗೆಲ್ಲ ಮೇಡಮ್ ಈಗೆಲ್ಲ ಔಷಧಿ ಹೊಡಿತಾರೆ ನೋಡಿ ಮೇಡಮ್. ತರಕಾರಿ ಬಾಡಬಾರ್ದು ಅಂತ ಹೇಳಿ ಮೇಡಮ್ ಒಂದ್ ಯಾವ್ದೋ ಒಂದು ರಾಸಾಯನಿಕ ಸಿಂಪಡಿಸ್ತಾರೆ ಮೇಡಮ್.
9: ಸಿಂಪಡಿಸ್ತಾ ಇದಾರೆ
14: ಅದು ಕೇಳಲ್ಲ ಮೇಡಮ್ ಜನಗಳು. ಯಾವ್ದೇನು ತರಕಾರಿ ಉಳಿಬೇಕು ಹಿಂಗೆ ಯೋಚನೆ ಮಾಡ್ತಾರೆ ಜನಗಳ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಮೇಡಮ್.
9: ಹಾಗಾಗಿ ನಮ್ಮ ಆರೋಗ್ಯ ಆಹಾರದೊಳಗಡೆ ಆರೋಗ್ಯ ಎಲ್ಲ ಹೋಗ್ತಾ ಇದೆ ಅಂತ
14: ಎಲ್ಲ ಅರ್ಥ ಮೇಡಮ್. ಮೇಡಮ್ ಜೀರಿಗೆ, ಕರ್ಬೇವಿನ ಸೊಪ್ಪು, ಮೆಂತೆ, ಈಗೆಲ್ಲ ಔಷಧಿ ಗುಣ ಇರತಕ್ಕಂತ ವಸ್ತುಗಳು ಮೇಡಮ್.
9: ವಸ್ತುಗಳೇ, ಹೌದು ಹೌದು.
14: ಶುಂಠಿ ಏನ್ ತಗೊಳ್ಳಿ ಮೇಡಮ್, ಎಲ್ಲ ಅದೆಲ್ಲ ಔಷಧಿ ಗುಣ ಇರತಕ್ಕಂತ ವಸ್ತುಗಳು ಮೇಡಮ್.
9: ಹೌದು, ಅದನ್ನ ಆಹಾರದ ಜೊತೆ ತಿಂತಿದ್ವಿ ನಾವು, ಆರೋಗ್ಯವಾಗಿರ್ತಿದ್ವಿ.
14: ಆರೋಗ್ಯ ಮೇಡಮ್ ಏನ್ ಮಾಡ್ತಾ ಮೇಡಮ್? ಇತ್ತೀಚೆಗೆಲ್ಲ ಔಷಧಿ ಸಿಂಪಡಿಸಿ ರಾಸಾಯನಿಕ ಹಾಕಿ ನಾವು ಆಹಾರನ ವಿಷಯ ಮಾಡ್ಕೊಂತೀವಿ ಮೇಡಮ್. ಅಂತ
9: ವಿಷಯ ಮಾಡ್ಕೊಂಡು ತಿಂತಾ ಇದೀವಿ.
14: ವಿಷಯ ಮಾಡ್ಕೊಂತ ನಮ್ಗೆ ರೋಗ ನಿರೋಧಕ ಶಕ್ತಿ ಸಿಕ್ತಾ ಇಲ್ಲ, ಮುಂಚೆ ತರ ಸಿಕ್ತಾ ಇಲ್ಲ ಮೇಡಮ್. ನಮ್ಗೆ
9: ಇರೋ ಶಕ್ತಿನೂ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ,
14: ಶಕ್ತಿನೂ ಕಳೆದ ಹೋಗ್ತಾ ಇತ್ತು ಮೇಡಮ್. ಹಾಗಾಗಿ ಮೇಡಮ್ ಆದಷ್ಟು ನಾವು ನ್ಯಾಚುರಲ್ ಆಗಿ ಇರಕ್ಕೆ ಟ್ರೈ ಮಾಡ್ಬೇಕು ಅಂತ ನಾವ್ ಒಂದು ಸಲಹೆ ಮೇಡಮ್.
9: ನ್ಯಾಚುರಲ್ ಆಗಿ ಪ್ರಕೃತಿ ಜೊತೆಗೆ ಬದುಕೋಕೆ
14: ಪ್ರಯತ್ನಿಸಬೇಕು ಅಂತ ಒಂದು ಸಲಹೆ ಅಷ್ಟೇ ಮೇಡಮ್.
9: ಓಕೆ ಸರ್, ಕೃಷ್ಣಪ್ಪ ಸರ್ ಚೆನ್ನಾಗಿ
14: ಮಾತಾಡಿದ್ರು. ಏನು ಮಾಡಕ ಮೇಡಮ್, ಕಾಲ ಆಯ್ತಪ್ಪ,
9: ಕಾಲ ಜೊತೆ ಹೋಗ್ತಾ ಇರಬೇಕು.
14: ಓಕೆ
9: ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
14: ಥ್ಯಾಂಕ್ ಯು ಮೇಡಮ್, ಒಳ್ಳೆ ವಿಚಾರ ಕೊಟ್ಟರೆ ಅದಕ್ಕಾಗಿ.
9: ಓಕೆ ಸರ್. ಕೃಷ್ಣಪ್ಪ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರಂದ್ರೆ ಎಲ್ಲರೂ ಹೇಳೋದು ನಮ್ಮ ಸುತ್ತಮುತ್ತ ಸಿಗುವಂತಹ ವಸ್ತುಗಳಿಂದ ಆರೋಗ್ಯವಂತರಾಗಿರ್ತಿದ್ವಿ ಅಥವಾ ನಾವು ಬಳಸುವಂತಹ ಆಹಾರ ಹಿಂದೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ನಾವು ಕಲ್ಲಲ್ಲಿ ರುಬ್ತಿದ್ವಿ, ಈಗ ಮಿಕ್ಸಿ ಬಂದಿದೆ, ಮಡಕೆಯಲ್ಲಿ ಮಾಡ್ತಾ ಇದ್ರು ಹಿಂದೆಲ್ಲ. ಹಾಗಾಗಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನಿವಾರ್ಯ, ಅದ್ರ ಜೊತೆಗೆ ಆರೋಗ್ಯನ ಕೂಡ ಚೆನ್ನಾಗಿಟ್ಕೋಬೇಕು ಅಂತ ತಿಳಿಸ್ತಾ ಇದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಅಡ್ಜಸ್ಟ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
16: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
15: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
20: ಹೂನೆ ರೆಡಿ ಆಗ್ತಾ ಇದೆ.
19: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
21: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
22: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಮತ್ತೊಮ್ಮೆ ಕಾಫಿ ವಿತ್ ಅಡ್ಜಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ವಿಶ್ವ ಆಯುರ್ವೇದ ದಿನದ ಕುರಿತು ಮಾತಾಡ್ತಾ ಇದ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಚಿಕ್ಕಪ್ಪ ಸರ್.
23: ನಮಸ್ಕಾರ.
9: ನಮಸ್ಕಾರ, ಹೇಗಿದ್ದೀರಾ ಸರ್?
23: ಮೇಡಮ್ ಅವರೇ, ಹೇಗಿದ್ದೀರಾ? ಕಾಫಿ ಆಯ್ತರಾ?
9: ಕಾಫಿ ಆಗಿಲ್ಲ ಸರ್, ಊಟ ಆಯ್ತು. ನಿಮ್ ಕಾಫಿ ಆಯ್ತಾ?
23: ಊಟ ಆಗಿದೆ ಮೇಡಮ್ ಅವರೇ, ಕಾಫಿ ಆಗಿನ ಆಗಿಲ್ಲ.
9: ಹೌದಾ? ಕಾಫಿ ಕಾಫಿಯ ಸಮಯ 5 ಗಂಟೆ.
23: ಇದು ಅಥವಾ 6 ಗಂಟೆ.
9: 6 ಗಂಟೆ ಆಗುತ್ತಾ? ಸ್ವಲ್ಪ ವೆದರ್ ಚೇಂಜ್ ಇದೆಯಲ್ಲ, ಅದಕ್ಕೆ ಬೇಗ ಆಯ್ತೇನೋ ಅಂತ ಕಂಡ್ಕೊಂಡೆ.
23: ಇಲ್ಲ ಇಲ್ಲ ಮೇಡಮ್ ಅವ್ರೆ, ಬೆಳಗಿನ ಟೈಮ್ ನೋಡಿದ್ರೆ ಇವತ್ತು ಫುಲ್ ಇವತ್ತು ಆಷಾಢ ಆಗುತ್ತೆ ಎಲ್ಸ ಅನ್ಸ್ಕೊಂಡಿದ್ವಿ. ಆಮೇಲೆ ಆಮೇಲೆ ನೋಡಿದ್ರೆ
9: ಬಿಸಿಲು ಬಂತು.
23: ಅದು ಏನು ಮತ್ತೆ ಹೋಗ್ಬಿಡ್ತು,
9: ಮಳೆ ಬರ್ತಾ ಇದೀನಿ ಅಂತ ಹೇಳಿ ಸೂಚನೆ ಕೊಡ್ತಾ ಇದೆ.
23: ಬೆಳಗಿನ ಟೈಮ್ ನಲ್ಲಿ ಇವತ್ತು ತುಂಬಾ ಚೆನ್ನಾಗಿ ಮಳೆ ಬರುತ್ತೆ ಬಿಡಪ್ಪ ಇವತ್ತು, ಆದ್ರೂ ಬಂತು ಸ್ವಲ್ಪ
9: ಸ್ವಲ್ಪ ಬಂದಿದೆ.
23: ಅಡ್ಡಿ ಇಲ್ಲ. ಆಮೇಲೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಒಳವ ಆಯ್ತು. ಏನೋ ಇಷ್ಟಿಷ್ಟಾರು ಬಂದ್ರೆ ಸಾಕು, ಸ್ವಲ್ಪ ಪೈರುಗಳಿಗೆ ಅಲ್ಪ ಸ್ವಲ್ಪ ಜೀವ ಬರುತ್ತೆ. ಹೌದು ಮೇಡಮ್ ಅರೆ.
9: ಸರ್, ಇವತ್ತು ಆಯುರ್ವೇದ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ.
23: ಹೌದು ಮೇಡಮ್ ಅರೆ, ಆಯುರ್ವೇದ ದಿನದ ಒಂದು ಶುಭಾಶಯಗಳು ಮೊದಲನೇದಾಗಿ. ಆಯುರ್ವೇದ ವೈದ್ಯರು ಎಲ್ಲೆಲ್ಲಿ ಇದ್ದಾರೆ ಇವತ್ತಿನ ದಿನ, ಅವ್ರಿಗೆಲ್ಲರಿಗೂ ನಾವು ಶುಭಾಶಯನ ತಿಳಿಸ್ತಾ ಇದೀನಿ. ಆಮೇಲೆ ಆಯುರ್ವೇದ ಅಂತಂದ್ರೆ ಅದು ಒಂದ್ ಲೆಕ್ಕದಲ್ಲಿ ಒಳ್ಳೇದೇ ಮೇಡಮ್ ಅರೆ. ನಮ್ಗೆ ಹಿಂದೆಲ್ಲ ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಗೆ ಯಾವ್ದು ಆಸ್ಪತ್ರೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಮೇಡಮ್ ಅರೆ. ಒಂದು ಶೀತ ಆಗಿರ್ಲಿ ಕೆಮ್ಮಾಗಿರ್ಲಿ ಎಲ್ಲ ಮನೇಲೆ ಏನಾದ್ರು ಒಂದು ಕಷಾಯ ಶೀತಕ್ಕೆ ಕೆಮ್ಮಿಗೆ. ಆಮೇಲೆ ನೋಡ್ರಿ, ನಮ್ಮ ತಾಯಿ ಕೆಮ್ಮಾಗಿತ್ತು ಅಂದ್ರೆ ಈ ವಿಳೆದೆಲೆಯಲ್ಲಿ ಒಂದ್ 2 ಕಲ್ಲು ಉಪ್ಪಿಟ್ಟು ಚೆನ್ನಾಗಿ ಜಗದ್ ನುಂಗು ಅಂತ ಹಚ್ಚಿದ್ರೆ ಅದು ಕೆಮ್ಮು ಹೋಗ್ಬಿಡೋದು. ಆಮೇಲೆ ಏನಾದ್ರು ಹೊಟ್ಟೆ ನೋವು ಏನಾದ್ರು ಆಗಿತ್ತು ಅಂತಂದ್ರೆ ಅದಕ್ಕೆ ಏನು ಆಸ್ಪತ್ರೆಗೆ ಏನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ದನ ಆಕಳುಗಳು ಎಮ್ಮೆಗಳು ಇದ್ದವ್ರ ಮನೆಗೆ ಹೋಗಿ ಸ್ವಲ್ಪ ಮಜ್ಜಿಗೆ ಇಸ್ಕೊಂಬಂದು ಒಂದ್ 2 ಹೊತ್ತು ಮಜ್ಜಿಗೆ ಉಪ್ಪು ಹಾಕೊಂಡು ಅನ್ನ ಊಟ ಮಾಡಿದ್ರೆ ಅದು ಹೊಟ್ಟೆ ನೋವು ಹೋಗ್ಬಿಡೋದು.
9: ಹೊಟ್ಟೆ ನೋವಾಗಿದ್ರೆ
23: ಈ ತರ ಎಲ್ಲ ಸಿಸ್ಟಮ್ ಗಳು ಇದ್ದು ಹಿಂದೆಲ್ಲ ನಾ ಏನು ಈ ತರ ಇಂಗ್ಲಿಷ್ ಮೆಡಿಸಿನ್ ಇರ್ಲಿಲ್ಲ. ತುಂಬಾ ಎಷ್ಟೊಂದು ಕಾಯಿಲೆಗಳನ್ನ ಮನೆ ಮದ್ದಿನಲ್ಲೇ ಅವರು ವಾಸಿ ಮಾಡ್ತಾ
9: ಇದ್ರು.
23: ಈಗ ಈಗಿನ ಇತ್ತೀಚಿನ ಕಾಲಮಾನದಲ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಆಯುರ್ವೇದಕ್ಕ ಇಲ್ಲ ಅದು ಸರಿಯಾಗಿ ಬೇಗ ಕೆಲಸ ಮಾಡೋದಿಲ್ಲ, ಬಹಳ ನಿಧಾನ ಮಾಡುತ್ತೆ, ಅದೆಲ್ಲ ನಮ್ಮ ಕಲ್ಪನೆ ಮೇಡಮ್ ಅರೆ. ಅದು ಅದು ಎಲ್ಲಾ ಮೆಡಿಸನ್ ಎಲ್ಲಾ ಕೆಲಸ ಮಾಡುತ್ತೆ. ಅದು ಏನಾಗುತ್ತೆ ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಬೇಗ ಬಹುಮಾನ, ಬೇಗ ಡ್ರಾ ಬೇಗ ಬಹುಮಾನ ಈ ತರ ಆಗ್ಬೇಕು.
9: ಅಲ್ಲೇ
23: ಬಹುಮಾನ ಬೇಗ ಬೇಗ ದುಡ್ಡು ಎಷ್ಟಾರು ಖರ್ಚಾಗಿ ಹೋಗ್ಲಿ ಫಸ್ಟ್ ಬೇಗ ವಾಸಿ ಆಗ್ಬಿಡ್ಬೇಕು. ಈ ತರ ಪರಿಸ್ಥಿತಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ಆಯುರ್ವೇದ ಕಡೆಗೆ ಗಮನ ಹರಿಸ್ತಾ ಇಲ್ಲ ಜನರು. ಏನ್ ಮಾಡೋದು, ಆಯುರ್ವೇದದ್ದು ಅದರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮತ್ತೆ ಇಂಗ್ಲಿಷ್ ಮೆಡಿಸಿನ್ ಇಂದ ಮತ್ತೆ ನಮಗೆ ತೊಂದರೆಗಳು ಜಾಸ್ತಿ ಆಗ್ತಾವೆ. ಏನಾದ್ರು ಪೇನ್ ಕಿಲ್ಲರ್ ಮಾತ್ರೆ ನುಂಗೋದ್ರಿಂದ ನಮಗೆ ಇರೋ ಎರಡು ದೇವ್ರ ಕಿಡ್ನಿ ಕೊಟ್ಟ ನಾವು ಕಳ್ಕೋಬೇಕಾಗುತ್ತೆ.
9: ಹಾಗಾಗಿ ಆಯುರ್ವೇದಕ್ಕೆ
23: ಒಳ್ಳೇದು ಮೇಡಮ್ ಅರೆ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ವಾಸಿ ಆಗೋದು ಆದ್ರೂ ಆಯುರ್ವೇದಿಕ್ ಒಂದು ಮೆಡಿಸನ್ ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ.
9: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
23: ಧನ್ಯವಾದಗಳು ಮೇಡಮ್ ಅರೆ, ನಮಸ್ಕಾರ.
9: ಕೃಷಿನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದರೆ ನಮ್ಮ ಹಿರಿಯರೆಲ್ಲರೂ ಯಾವ ರೀತಿಯ ಮನೆ ಮದ್ದನ್ನ ಮಾಡಿಕೊಡ್ತಿದ್ರು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ. ಭೀಮನಗೌಡ ಸರ್.
3: ನಮಸ್ತೆ ಮೇಡಮ್, ಪವಿತ್ರ ಮೇಡಮ್ ಅವರಿಗೆ ಶುಭ ಸಂಜೆ. ನಮಸ್ಕಾರ.
9: ಶುಭ ಸಂಜೆ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀವಿ ಮೇಡಮ್, ತಾವ್ ಆರಾಮಿದ್ದೀರಿ?
9: ನಾವು ಆರಾಮಾಗಿದ್ದೀವಿ ಸರ್.
3: ತುಂಬಾ ದಿನಗಳಿಂದ ಮೇಡಮ್ ಫೋನ್ ಮಾಡ್ತಾ ಇರೋದು.
9: ಹೌದು, ತುಂಬಾ ದಿನ ಆಯ್ತು.
3: ಕಾಲು ಸಿಗ್ತಾ ಇಲ್ಲ ಮೇಡಮ್, ಈಗ ಸಾಕಷ್ಟು ಜನರ ಆಗಿಬಿಟ್ರು ಕೇಳೋರು.
9: ಕೇಳಿಸ್ಕೊಂತ ಇರ್ತೀರಾ, ಕಾಲ್ ಸಿಗಲ್ಲ.
3: ಹೌದೌದ್ರಿ,
9: ಇವತ್ ಸಿಕ್ಕಿದೆ ನೋಡಿ ಸರ್, ಇವತ್ ಕಾಲ್ ಸಿಕ್ಕಿದೆ, ಇವತ್ ಮಾತಾಡಿ ಸರ್. ಸರ್, ಇವತ್ತು ಆಯುರ್ವೇದ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಆಯುರ್ವೇದ ಮತ್ತೆ ಮನೆ ಮದ್ದೆಲ್ಲ ಹೇಗೆ ನಮ್ಮ ಆರೋಗ್ಯ ಮೇಲೆ
3: ಪರಿಣಾಮ? ಮನೆ ಮದ್ದು ನೋಡ್ರಿ, ಆಗಿನ ಕಾಲದಲ್ಲಿ ಬರೀ ಡಾಕ್ಟರ್ಗಳಿಗೆ ಹೋಗ್ತಾ ಇದ್ದಿಲ್ಲ ಮೇಡಮ್, ಬರೀ ಮನೆ ಮದ್ದುಗಳಿಂದ ಒಂದು ಪ್ರಯೋಜನಕರವಾಗಿತ್ತು.
9: ಹೌದು ಸರ್.
3: ಈಗ ನೋಡ್ರಿ, ಈಗ ನೆಗಡಿ ಕೆಮ್ಮು ಇಂಥವ್ರಕ್ಕೆಲ್ಲ ಮನೆ ಮದ್ದುಗಳು ಈಗ ನಾನು ಉಪಯೋಗ ಮಾಡ್ತೀನಿ ಮೇಡಮ್. ನಾನು
9: ಬಳಸ್ತಿರ್ತೀರಾ
3: ಮನೆಯಲ್ಲಿ? ಕೆಮ್ಮು ಬಂದ್ರೆ ಒಂದು ಬೆಳ್ಳುಳ್ಳಿ, ಒಂದ್ ನಾಲ್ಕೈದು ಪೊಳಕ ಬೆಳ್ಳುಳ್ಳಿ ಏನ್ರಿ, ಸ್ವಲ್ಪ ಅದಕ್ಕೆ ಜೊತೆಗೆ ಉಪ್ಪು, ಸ್ವಲ್ಪ ಕಡ್ಲೆ ಬೆರೆಸ್ಕೊಂಡು ತಿನ್ಬಿಟ್ರೆ ಕೆಮ್ಮೆಲ್ಲ ಮಾಯವಾಗಿಬಿಡ್ತು ಮೇಡಮ್.
9: ಕೆಮ್ಮು ಹೋಗ್ಬಿಡುತ್ತೆ.
3: ಹೋಗ್ಬಿಡ್ತು ಮೇಡಮ್. ಆಮೇಲೆ ನೆಗಡಿ ಬಂತಂದ್ರೆ ಅದಕ್ಕೊಂದು ಬಿಸಿ ನೀರು ಕಾಚಿ ಸ್ವಲ್ಪ ಹವೆ ತಗೊಂಡ್ಬಿಟ್ರೆ ಅದು ಒಂದು ನೆಗಡಿ ಹೋಗ್ತಾರೆ ಮೇಡಮ್,
9: ಶೀತ ಹೋಗುತ್ತೆ.
3: ಬಹಳಷ್ಟು ಆಯುರ್ವೇದ ಕೆರೆಯಲ್ಲಿ ಬಹಳಷ್ಟು ಇದಾವೆ ಮೇಡಮ್. ಹಿಂಗಾಗಿ ಈಗಿನ ಕಾಲ ಅಂತ್ರೆ ನೋಡ್ರಿ, ಎಲ್ಲ ಕೀಟನಾಶಕ ಗೊಬ್ಬ ಬೆಳೆಗಳಿಗೆ ಹೊಡೆದು ನಾನಾ ರೀತಿಯ ರೋಗಗಳು ಬರ್ತಾ ಇದಾವೆ ನಮ್ಗೆ.
9: ಹೌದು.
3: ಈಗ ಡಾಕ್ಟರ್ ತಲೆಗೆ ಹೋಗ್ಲಿಕ್ನಪ್ಪ ಅಂದ್ರೆ ಜಡ್ಡು ಕಡಿಮೆ ಆಗಲ್ಲ ಮೇಡಮ್. ಯಾವುದೇ ಒಂದು ಜ್ವರ ಬರ್ಲಿ, ಕೆಮ್ಮು ಬರ್ಲಿ, ಏನಾಗ್ಲಿ ಡಾಕ್ಟರ್ ಸಲಹೆ ಪಡೆಯಲೇಬೇಕು.
9: ಹೌದು ಸರ್.
3: ಹಾ ಮೇಡಮ್,
9: ನಾವು ತಿನ್ನುವ ಆಹಾರನೂ ಅದೇ ರೀತಿ ಇರೋದ್ರಿಂದ.
3: ಹೌದೌದ್ರಿ, ನೋಡ್ರಿ ಈಗ ಕೀಟನಾಶಕ ಹೊಡ್ಲಿಲ್ಲಪ್ಪ ಅಂದ್ರೆ ಬೆಳೆ ಬೆಳೆದಿಲ್ಲ. ನಾವು ಭತ್ತ ಮಾಡಿದ್ವಿ ಮೇಡಮ್, 30 ಎಕರೆ ಭತ್ತ ನಾಟಿ ಮಾಡಿದ್ವಿ ಈ ವರ್ಷ. ಇಷ್ಟು ದಿನ ನೀರಕ್ಕೆ ಒಂದು ತುಂಗಭದ್ರಾ ನದಿಗೆ ನೀರಿದ್ರೆ ಮೇಡಮ್, ಈ ಸ್ವಲ್ಪ ಅಲ್ಪ ಸ್ವಲ್ಪ ಬಂದಿದ್ದಾವೆ,
9: ನೀರು ಬಂದಿದೆ.
3: ಬಂದಿದೆ ಮೇಡಮ್. ಈಗ ನೋಡ್ರಿ, ಕೀಟನಾಶಕ ಮತ್ತೆ ರಸಗೊಬ್ಬರ ಇವೆಲ್ಲ ಹಾಕ್ಲಿಲ್ಲಪ್ಪ ಅಂದ್ರೆ ಹೊಲ ಬೆಳೆದಿಲ್ಲ ಮೇಡಮ್,
9: ಇಳುವರಿ ಕಮ್ಮಿ ಆಗ್ಬಿಡುತ್ತೆ,
3: ಕಡಿಮೆ ಆಗ್ಬಿಡುತ್ತೆ ಮೇಡಮ್. ಹಂಗಾಗಿ ಕಂಪಲ್ಸರಿ ಹಾಕ್ಲೇಬೇಕು ನಾವು ಅದನ್ನ. ಸ್ವಲ್ಪ ಆರೋಗ್ಯವಂತ ಸ್ವಲ್ಪ ಚೆನ್ನಾಗಿ ಅಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೇಡಮ್.
9: ಚೆನ್ನಾಗಿರುತ್ತೆ ಅಂತ ಹೇಳಿ.
3: ಹಾ ಮೇಡಮ್.
9: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
3: ಓಕೆ ಮೇಡಮ್, ಧನ್ಯವಾದ.
9: ಧನ್ಯವಾದ. ಭೀಮನಗೌಡ ಪಾಟೀಲ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
4: ಹಲೋ
9: ಸರ್, ನಮಸ್ತೆ. ಮಧುಕುಮಾರ್ ಸರ್.
4: ನಮಸ್ಕಾರ ಮೇಡಮ್. ಕಾಫಿ ಆಯ್ತಾ?
9: ಕಾಫಿ ಇಲ್ಲ ಸರ್, ಊಟ ಆಯ್ತು. ನಿಮ್ದು ಆಯ್ತಾ?
4: ಊಟ ಆಯ್ತು ನಮ್ದು, ಕಾಫಿ ಇನ್ನ ಆಗಿಲ್ಲ.
9: ಆಗಿಲ್ವಾ?
4: ಇವ ಹಿಂದೆಲ್ಲ ಈ ಮನೆ ಮದ್ದುಗಳ ಬಗ್ಗೆ ಬಹಳಷ್ಟು ಇದ್ ಮಾಡೋರು. ಅವಾಗ ಎಲ್ಲ ಆಸ್ಪತ್ರೆಗಳಿಗೆ ಹೋಗೋದು ತುಂಬಾ ಕಡಿಮೆ ಇತ್ತು. ಮನೆಯಲ್ಲಿ ಶುಂಠಿ ಕಷಾಯ ಮತ್ತೆ ಜೀರಿಗೆ ಕಷಾಯ ಇವೆಲ್ಲ ಮಾಡೋರು. ಅವಾಗ ಬೇಗ ಫಾಸ್ಟ್ ಆಗಿ ಹುಷಾರಾಗೋದು. ಆಮೇಲೆ ಹಳ್ಳಿಗಳ ಕಡೆ ಈಗ ಕೂಡ ಪ್ರಚಲಿತವಾಗಿದೆ, ಆದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ರಾಸಾಯನಿಕ ಜಾಸ್ತಿ ಆಗ್ಬಿಟ್ಟು ಏನಾಗಿದೆ ಅದು ಅಷ್ಟಾಗಿ ಕ್ಯೂರು ಆಗ್ತಾ ಇಲ್ಲ ಅನ್ನೋ ಒಂದ್ ಕಾರಣಕ್ಕೆ ಈ ಇಂಗ್ಲಿಷ್ ಮೆಡಿಸಿನ್ ಕಡೆ ಒಂದ್ ಸ್ವಲ್ಪ ಒಲವು
9: ಮಾಡಿದ್ದಾರೆ ಈಗ.
4: ಹೌದು, ಆಯುರ್ವೇದಿಕದಲ್ಲಿ ರಿಸಲ್ಟ್ ಲೇಟ್ ಆದ್ರೂ ಕೂಡ ಯಾವ್ದೇ ರೀತಿಯಾದ ಹಾನಿ ಇಲ್ಲ. ಇದರಲ್ಲಿ ರಿಸಲ್ಟ್ ಬೇಗ ಬರುತ್ತೆ, ಹಾನಿನೂ ಅಷ್ಟೇ ಇದೆ. ಮತ್ತೆ ಇನ್ನೊಂದ್ ಏನಂತಂದ್ರೆ ಎಲ್ಲವಾಗ್ಲೂ ಪೂರ್ತಿ ಸಂಪೂರ್ಣವಾಗಿ ಇದಾಗ್ತಾ ಇತ್ತು, ಚೆನ್ನಾಗಿರೋದು. ಈಗ ರೊಟ್ಟಿ ಮತ್ತೆ ಈ ಗೊಡ್ಗರ ಅಂತ ಕೆಲವು ಕಡೆ ಪ್ರದೇಶಗಳಲ್ಲಿ ಮಾಡ್ತಾರೆ, ಅಂದ್ರೆ ಹಸಿರು ಮೆಣಸು ಈ ಒಣಮೆಣಸಿನ ಎಣ್ಣೆನ ಹುರಿದ್ಬಿಟ್ಟು ಅದಕ್ಕೆ ಒಂದಷ್ಟು ಜೀರಿಗೆ ಮತ್ತೆ ಕಾಳುಮೆಣಸು ಎಲ್ಲ ಹಾಕಿ ಮಿಕ್ಸ್ ಮಾಡಿ ರೊಟ್ಟಿ ಮಾಡಿ ತಿನ್ಬಿಟ್ರೆ ಎಂತ ಜ್ವರ ಇದ್ರು ಹೋಗುತ್ತೆ ಅಂತ ಹೇಳರು.
9: ಖಾರ ಜಾಸ್ತಿ ಇರುತ್ತಲ್ಲ, ಖಾರ ಖಾರ ಆಗುತ್ತಲ್ಲ.
4: ಹೌದು ಹೌದು ಹೌದು, ಅದೇ ಮೆಡಿಸನ್, ಬೆಸ್ಟ್ ಮೆಡಿಸನ್ ಅವಾಗ. ತುಂಬಾ ಚೆನ್ನಾಗಿರೋದು. ಇವಾಗ ಏನಾಗಿದೆ ಅಂತಂದ್ರೆ, ನೀವು ಎಷ್ಟೇ ಆ ತರದ ಖಾರ ತಿಂದ್ರು ಕೂಡ ವಾಸಿ ಆಗೋದು ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ,
9: ಕಮ್ಮಿ ಆಗಿದೆ.
4: ತುಂಬಾ ಕಡಿಮೆ ಆಗಿದೆ. ಮೊದ್ಲು ಹಾಗೆ ಎಷ್ಟಿರ್ತಿತ್ತು ಅಂದ್ರೆ ಒಂದ್ ಸ್ವಲ್ಪ, ಈಗ ಹಿಂದೆ ಕಡಿಮೆ ಪ್ರಮಾಣದಲ್ಲಿ ತಿಂದ್ರೆ ವಾಸಿ ಆಗ್ತಿತ್ತು, ಈಗ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಕ್ ಹೋದ್ರೆ ಈ ಗ್ಯಾಸ್ಟ್ರಿಕ್ ಒಯ್ದಿದ್ದು ಜ್ವರ ಆಗುತ್ತೆ.
9: ಹೌದೌದು.
4: ಹಂಗಾಗಿ ಆಯುರ್ವೇದದಿಂದ ಒಂದ್ ರೀತಿ ಇನ್ನೂ ಚೆನ್ನಾಗಿ ಆಗುತ್ತೆ, ಬಟ್ ಬಳಕೆ ಇತ್ತೀಚಿನ ದಿನಗಳಲ್ಲಿ ಈ ಆಧುನಿಕ ಮುಂದುವರಿದ ಯುಗದಲ್ಲಿ ಒಂದಷ್ಟು ಕಡಿಮೆ ಆಗ್ತಾ ಇದೆ ಆಯುರ್ವೇದಿಕ ಬಳಕೆ ಅಂತ ನನ್ನ ಒಂದು ಅನಿಸಿಕೆ ಮೇಡಮ್.
9: ಅನಿಸಿಕೆ. ಓಕೆ ಸರ್, ಧನ್ಯವಾದ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
4: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
9: ಧನ್ಯವಾದ. ಮಧುಕುಮಾರ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
1: ಹಲೋ ನಮಸ್ತೆ
9: ಸರ್. ನಮಸ್ತೆ ಸೋಮಶೇಖರ್ ಸರ್. ಸರ್, ಇವತ್ತು ಮನೆ ಮದ್ದಿನ ಬಗ್ಗೆ ಅಂದ್ರೆ ಆಯುರ್ವೇದ ದಿನ ಇದೆ.
1: ಆಯುರ್ವೇದ ನಿಜ ಮೇಡಮ್, ಅದು ನಾವು ಒಂದು ಸ್ಲೋಗನ್ ನೋಡಿದ್ದೆ ಮೇಡಮ್. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಅಂತಲೇ ಒಂದ್ ಕಡೆ ಓದಿದ್ ನೆನಪಿದೆ ಮೇಡಮ್. ಈ ಆಯುರ್ವೇದದ ಔಷಧ
9: ಈ ವರ್ಷದ ಘೋಷವಾಕ್ಯ ಸರ್ ಅದು.
1: ಹೌದಾ ಮೇಡಮ್?
9: ಹೌದು, 2026 ಘೋಷವಾಕ್ಯ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಅಂತ ಹೇಳಿ.
1: ಎಷ್ಟು ಚಂದ ಇದೆ ನೋಡಿ
9: ಮೇಡಮ್.
1: ನಮ್ಮಲ್ಲಿ ಅನೇಕ ಸಸ್ಯ ಇದು ಇದೆ, ವನಸ್ಪತಿ ಇವೆಲ್ಲ ಇದೆ ಮೇಡಮ್. ಆದ್ರೆ ಸರಿಯಾದ ರೀತಿಲಿ ಬಳಸ್ಬೇಕಾಗತ್ತೆ ಅಷ್ಟೇನೆ. ಏನು ದಿಢೀರ್ ಈ ಆಂಟಿಬಯೋಟಿಕ್ ಇವತ್ತು ನೋವಿದೆ, ಇವತ್ತೇ ಈ ಗಳಿಗೆ ನಮಗೆ ಶಮನ ಆಗ್ಬೇಕು ಅಂದ್ರೆ ಆಂಟಿಬಯೋಟಿಕ್ ಹೋಗ್ಬಿಟ್ಟಿದ್ದಾರೆ. ಆಂಟಿಬಯೋಟಿಕ್ಗೆ
9: ಅಂದ್ರೆ ನಮಗೆಲ್ಲ ತಾಳ್ಮೆನು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿ.
1: ಇದ್ರಲ್ಲಿ ಸಾಕಷ್ಟು ಇದೆ ಮೇಡಮ್. ನಮ್ಗೆ ಆಯುರ್ವೇದದಲ್ಲಿ ಕೆಲವೊಂದು ನಾನು ಅಳವಡಿಸ್ಕೊಂಡಿದ್ದೇನೆ ಮೇಡಮ್, ಕೆಲವೊಂದು ವಿಚಾರಗಳಲ್ಲಿ. ಈ ಉದಾಹರಣೆಗೆ ಏನಾದ್ರು ಶೀತ ಅಥವಾ ಕೆಮ್ಮು ಇದ್ರೆ ಶುಂಠಿ ಅಥವಾ ಜೀರಿಗೆ ಕಷಾಯ ರಾಮಬಾಣ.
9: ರಾಮಬಾಣ.
1: ಈಗ ಸಾಮಾನ್ಯವಾಗಿ ಯಾರೋ ಏನ್ ಹೇಳ್ತಾರೆ, ಅದೊಂದು ಗಾದೆ ಇದೆ ಮೇಡಮ್ ತಮಾಷೆಗೆ. ಈ ಶೀತ ನೆಗಡಿ ಆದ್ರೆ ನೀನ್ ಆಸ್ಪತ್ರೆಗೆ ಹೋದ್ರೆ ಒಂದು ವಾರಕ್ಕೆ ಹುಷಾರಾಗುತ್ತಪ್ಪ, ನೀವು ಹೋಗದೆ ಇದ್ರೆ 7 ದಿವಸಕ್ಕೆ ಹುಷಾರಾಗುತ್ತೆ ಅಂತ.
9: ಹೋಗ್ಲಿಲ್ಲ ಅಂತ
1: ಒಂದು ವಾರ 7 ದಿವಸ 2 ಒಂದು ನೀವೇನೋ ತಗೊಳ್ದೆ ಇದ್ರು ಅದು ಹೋಗ್ಬಿಡುತ್ತೆ ಒಂದು ವಾರ ಅಂದ್ರೆ. ನೀವು ಶುಂಠಿ ಕಷಾಯ ಅಥವಾ ಜೀರಿಗೆ ಕಷಾಯ ಈ ತರ ಮನೆ ಮದ್ದು ಮಾಡ್ಕೊಂಡ್ರೆ ಒಂದ್ 2 ದಿವಸದಲ್ಲಿ ಶಮನ ಆಗ್ಬಿಡುತ್ತೆ.
9: ಶಮನ ಆಗ್ಬಿಡುತ್ತೆ ಅಂತ.
1: ಅದೊಂದು. ಅಲ್ಲಿ ನೀವು ಉಸಿರಾಟದ ತೊಂದರೆ ಏನಾದ್ರು ಸಮಸ್ಯೆ ಇದ್ರೆ ತುಳಸಿ ಎಲೆ ಇದೆಯಲ್ಲ ಮೇಡಮ್, ರಾಮಬಾಣ.
9: ಆಕ್ಸಿಜನ್ ಜಾಸ್ತಿ ಬಿಡುಗಡೆ ಮಾಡುತ್ತೆ.
1: ಅದು ನ್ಯಾಚುರಲ್ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ.
9: ಕೆಲಸ ಮಾಡುತ್ತೆ. ಹೌದು.
1: ಹಾಗೆ ಅರಿಶಿನ ಇದೆಯಲ್ಲ ಮೇಡಮ್.
9: ಅರಿಶಿನ.
1: ಎಲ್ಲರ ಮನೆಯಲ್ಲೂ ಅರಿಶಿನ ಇದ್ದೇ
9: ಇರುತ್ತೆ. ಹೌದು.
1: ಅದು ಅರ್ಬುದ ರೋಗ ಅಂದ್ರೆ ಕ್ಯಾನ್ಸರ್ ಬರದ ಹಾಗೆ ತಡೆಗಟ್ಟುತ್ತೆ. ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಬೇಕು ನಮ್ಮ ಮನೆ ತಿಂಡಿ ಊಟ ಇದಕ್ಕೆಲ್ಲ. ಅವಾಗ ಅದು ರೋಗ ನಿರೋಧಕ ಶಕ್ತಿನೂ ಹೆಚ್ಚುತ್ತೆ, ಮತ್ತೆ ಆಮೇಲೆ ಗಾಯಗಳಿಗೂ ಹಚ್ಚುತ್ತಿದ್ರು ಮೇಡಮ್ ಹಿಂದೆ ಎಲ್ಲ.
9: ಗಾಯ ಆದ ತಕ್ಷಣ ಅರಿಶಿನ
1: ಅರಿಶಿನ ಹಚ್ಚಿ ಇದು ಮಾಡ್ತಿದ್ರು, ಅದು ಕೂಡ ಆ ರೀತಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನ ಸೊಪ್ಪುಗಳು ಮೇಡಮ್, ಯಾವ್ದೇ ಸೊಪ್ಪಾದ್ರೂ ಅದು ಆರೋಗ್ಯಕ್ಕೆ ಒಳ್ಳೇದು. ಕಬ್ಬಿಣದ ಅಂಶ ಮತ್ತೆ
9: ಸಿಗುತ್ತೆ.
1: ಆಮೇಲೆ ಇನ್ನೊಂದು ನಮ್ಮನೆಯಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇರೋದು ಮೇಡಮ್, ಅವಾಗ ಮಕ್ಳಿಗೆ ಏನಾದ್ರು ಒಂದ್ ಸ್ವಲ್ಪ ಈ ಮೈ ಕೆರೆತ ಅದೆಲ್ಲ ಶುರು ಆದ್ರೆ ಬೇವಿನ ಎಲೆ ಮತ್ತೆ ದೊಡ್ಡಪತ್ರೆ ಎಲೆ ಮೇಡಮ್,
9: ದೊಡ್ಡಪತ್ರೆ ಎಲೆ,
1: ಅದನ್ನ ಹಂಡೆ ಒಳಗೆ ಹಾಕ್ಬಿಟ್ಟು ನೀರ್ ಕಾಸ್ತಾರಲ್ಲ, ಅವಾಗ ಒಂದ್ 1/2 ಗಂಟೆ ಬಿಟ್ಟು ಅದ್ರಲ್ಲಿ ಸ್ನಾನ ಮಾಡಿದ್ರೆ ಅದೆಲ್ಲ ಹೋಗ್ತಾ ಇತ್ತು.
9: ನಂಜಿನಂಶ ಎಲ್ಲ ಹೋಗ್ತಾ ಇತ್ತು ಅಂತ ಹೇಳಿ.
1: ಖಂಡಿತ ಅದು ಒಂದು ಇತ್ತು. ಆಮೇಲೆ ಮೇಡಮ್ ನಿಮ್ಗೆ ನಮ್ಗೆ ಹಲ್ಲು ನೋವು ಏನಾರು ಬಂದ್ರೆ ಬೇವಿನ ಕುಡಿ ಇದೆಯಲ್ಲ ಮೇಡಮ್,
9: ಬೇವಿನ ಕುಡಿ,
1: ಬೇವಿನ ಕುಡಿ ಆ ಚಿಗುರು, ಅದನ್ನ ಚೆನ್ನಾಗಿ ಎಲ್ಲಿ ಹಲ್ಲು ನೋವಿದೆ ಅಥವಾ ಪೂರ್ತಿ ಹಗದು ಆ ರಸವನ್ನು ಉಗಿದು ಆಮೇಲೆ ಕ್ಲೀನ್ ಆಗಿ ಅಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡ್ರೆ ಅದ್ ನೋವು ಶಮನ ಆಗುತ್ತೆ ಮೇಡಮ್.
9: ಅಲ್ಲಿನ ಅದೇ ಬೇವಿನ ಕಡ್ಡಿಯಿಂದ ಹಲ್ ಕೂಡ ಉಜ್ಜುತ್ತಾರೆ.
1: ಹಳ್ಳಿಲ್ಲ ಅದು ಕೂಡ ಇದೆ ಮೇಡಮ್, ಅದೆಲ್ಲ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ತುಂಬಾ ವ್ಯಾಪಕವಾಗಿ ಸಿಗುತ್ತೆ ಸಂಪನ್ಮೂಲಗಳು, ಬಟ್ ಅದನ್ನ ಸರಿಯಾದ ರೀತಿ
9: ಬಳಸಲ್ಲ ಅಂತ. ಹಿಂದಿನವರೆಲ್ಲ ಇದನ್ನೇ ಎಲ್ಲ ಬಳಸ್ತಿದ್ರು, ಆರೋಗ್ಯವಾಗಿದ್ರು,
1: ತುಂಬಾ ಗಟ್ಟಿಮುಟ್ಟಾಗಿದ್ರು ಅವರು. ಹಾಗಾಗಿ ಏನು ನಮ್ಮಲ್ಲಿ ಸಿಗುತ್ತೆ ಇದನ್ನ ಸರಿಯಾದ ರೀತಿಲಿ ಒಂದ್ ಸ್ವಲ್ಪ ಬಳಕೆ ಮಾಡ್ತಾ ಹೋದ್ರೆ ತುಂಬಾ ಗಟ್ಟಿ ಇರತಕ್ಕಂತ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು ಮೇಡಮ್. ತುಂಬಾ ಒಳ್ಳೆ ಇದು, ಇದು ನಿಧಾನ ಆದ್ರೂ ಕೂಡ ತುಂಬಾ ಆರೋಗ್ಯಕರ ಮೇಡಮ್. ಇದು ಏನು ಆಯುರ್ವೇದದ ಪದ್ಧತಿ, ಸ್ವಲ್ಪ ನಮಗೆ ರೋಗಗಳು ಶಮನ ಆಗ್ಲಿಕ್ಕೆ ಸ್ವಲ್ಪ ಪ್ರೋಸೆಸ್ ಸ್ಲೋ ಮೇಡಮ್. ಇದು ಬಟ್ ಅದು ಒಂದ್ಸರಿ ಹುಷಾರಾದ್ರೆ ತುಂಬಾ ಒಳ್ಳೆ
9: ಒಳ್ಳೇದು. ಮತ್ತೆ ಸಪರೇಟ್ ಆಗ ನಾ ತಗೊಳ್ಳಲ್ಲ, ಆಹಾರದ ಜೊತೆಗೆ ತಗೊಳ್ಳೋದ್ರಿಂದ
1: ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಇದು,
9: ಹೆಚ್ಚು ಮಾಡುತ್ತೆ.
1: ಹಾಗಾಗಿ ನಿಯಮಿತವಾಗಿ ಇದನ್ನು ಬಳಸ್ತಾ ಹೋದ್ರೆ ತುಂಬಾ ಒಳ್ಳೇದು. ನಿನ್ನೆ ಇದು ಇತ್ತು, ಹಾಗಾಗಿ ಒಂದು ಸಂದರ್ಭದಲ್ಲಿ ಇದನ್ನ ತೆಗೆದುಕೊಂಡು ಬಂದಿದ್ರೆ ಒಳ್ಳೆ ವಿಷಯ ಮೇಡಮ್. ನಿಮ್ಗೂ ಕೂಡ ಧನ್ಯವಾದ.
9: ಧನ್ಯವಾದ ಸರ್ ನಿಮ್ಗೆ ಸರ್. ಸೋಮಶೇಖರ್ ಸರ್ ಅವ್ರ ಹಾಸನದಿಂದ ಕರೆ ಮಾಡಿದ್ರು, ಅವ್ರು ಕೂಡ ಸಾಕಷ್ಟು ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಟ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
5: ಹಲೋ
9: ಹಲೋ
5: ಹಲೋ, ನಮಸ್ತೆ ಮೇಡಮ್.
9: ನಮಸ್ತೆ ಚಂದ್ರಶೇಖರ್ ಸರ್.
5: ಹಲೋ
9: ಹಲೋ ಸರ್, ನಮಸ್ತೆ.
6: ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್.
5: ಸೀತಾ ಜನಚಕ್ರ ಅಂತಿಜೋಡಹಳ್ಳಿ ಹುಣಸಪುರ ತಾಲೂಕು ಹಾಸನ ಜಿಲ್ಲೆ.
9: ಹಾಸನ ಜಿಲ್ಲೆ, ಹಾ ಸರ್.
5: 520 ಗುರು ಶಿಷ್ಯರು ಮಾತಾಡಿದ್ರು ಈಗ, ಸೋಮಶೇಖರ್ ಮತ್ತೆ ಇವರು ಮಧುಕುಮಾರ್.
9: ಹೌದು,
5: ನಾನು ಒಬ್ಬ ಶಿಷ್ಯ ಗುರುಗಳಿಗೆ.
9: ಹೌದಾ?
5: ಸೋಮಶೇಖರ್ಗೆ
9: ಕೇಳಿಸ್ಕೊಂತ ಇರ್ತಾರೆ ಸರ್, ಹಾಗಾದ್ರೆ ಕೇಳಿಸ್ಕೊಳ್ತಾ ಇರ್ತಾರೆ, ಹಾಗಾದ್ರೆ ಖುಷಿ ಆಗುತ್ತೆ.
5: ಹೌದೌದು, ನಮ್ ಗುರುಗಳು ಇದ್ದಾಗ ಅವತ್ತರ ರೇಡಿಯೋದ್ರಿಂದ ಸ್ನೇಹಿತರು ನಾವು. ಮುಖವತ್ತ ಸರಿ ಭೇಟಿನೇ ಆಗಿಲ್ಲ, ಬರೀ ರೇಡಿಯೋದಿಂದ ಫೋನ್ ಇಂದ ಇದು
9: ಮಾಡ್ತಾ.
5: ವಿಶ್ವ ಆಯುರ್ವೇದ ದಿನ ಶುಭಾಶಯಗಳು ಮತ್ತೆ ಆಹಾರ ದಿನ ಅಂತ ಇದೆಯಾ?
9: ಅಂದ್ರೆ ವಿಶ್ವ ಆಯುರ್ವೇದ ದಿನ ಇದೆಯಲ್ಲ ಸರ್, ಅದರಲ್ಲಿ ಆಹಾರವೇ ಔಷಧಿಯಾಗಿ ಹೇಗೆ ಬಳಸೋದು ಅಂತ ಹೇಳಿ ಮಾತಾಡ್ತಾ
5: ಇದ್ದೀವಿ. ಆಹಾರವೇ ಔಷಧಿ, ಅಡಿಗೆ ಮನೆಯೇ ಔಷಧಾಲಯ.
9: ಔಷಧಾಲಯ, ಹೌದು.
5: ಏನಾಗಿದೆ, ಆಹಾರಗಳು ಔಷಧಿ ಗುಣಗಳ ಆಹಾರ ಇದೆ, ಬೇಕಾದಷ್ಟಿದೆ. ಅದನ್ನ ನಾವು ಏನ್ ಮಾಡ್ತೀವಿ, ಹಿತಮಿತವಾಗಿ ತಿನ್ನಲ್ಲ, ಬಳಸಲ್ಲ
9: ಅಂತ.
5: ಪ್ರಮಾಣ ಹೆಚ್ಚಿಗೆ ಬಳಸೋದ್ರಿಂದ ಅದು ಸರಿಯಾಗಿ ಜೀರ್ಣ ಆಗದಲೆ, ಜೀರ್ಣ ಸರಿಯಾಗಿ ಪಚನ ಶಕ್ತಿ ಜೀರ್ಣ ಆಗದೆ ಇದ್ರೆ ಅದು ಔಷಧಿ ಹೋಗಿ ಇದಾಗ್ಬಿಡುತ್ತೆ, ಔಷಧಿ ಆಗಲ್ಲ ಅವಾಗ, ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆದಷ್ಟು ಕನ್ನಡದಲ್ಲಿ ಮಾತಾಡ್ತಾ ಬೇಡ, ವ್ಯತಿರಿಕ್ತ ಪರಿಣಾಮ ಅಂತ.
9: ವ್ಯತಿರಿಕ್ತ ಆಗುತ್ತೆ ಅಂತ ಹೇಳಿ, ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅಂತ.
5: ಹಾಗಾಗಿ ಆಹಾರ ಏನಾಗಿದೆ ಅಂದ್ರೆ, ಈಗ ಎಲ್ಲ ಇದು ಹಿಂದೆ ನೋಡಿ, ಇದು ಋಷಿ ಮುನಿಗಳ ಕಾಲದಿಂದ ಪ್ರಾಚೀನ ಕಾಲದಿಂದ ಆಯುರ್ವೇದ ಇದೆ.
9: ಹೌದು,
5: ಚರಕ ಋಷಿ ಇದ್ರಲ್ಲ ಆ ಕಾಲದಿಂದಲೂ ಇದೆ.
9: ಹೌದು,
5: ಅದು ಅವಾಗ ಇತ್ತು. ಅವಾಗ ಜನ ಎಷ್ಟು ಆರೋಗ್ಯವಾಗಿದ್ರು ಅಂದ್ರೆ, ಅವಾಗ ಒಂದ್ ಮುಟ್ಟೆ ರಾಗಿ ಭತ್ತ ಎಲ್ಲ ಹೆಂಗೆ ಕೈಯಿಂದ ಎತ್ತಿ ಒತ್ಕೊಳ್ಳರು,
9: ಒತ್ಕೊಂಡ್ ಬರ್ತಿದ್ರು.
5: ಈಗ ಒಂದ್ 25 kg ಎತ್ತ ಕಾಲ ನಮ್ ಕಾಲದಲ್ಲಿ ನಾವು. ಈಗ ಅವಾಗ
9: ಆಹಾರಕ್ಕೂ ಈ ಕಾಲದ ಆಹಾರ
5: ವಿಹಾರ ತುಂಬಾ ಚೆನ್ನಾಗಿತ್ತು ಮೇಡಮ್. ಅವಾಗ ಯಾವ್ದುವೇ ಇದನ್ನ ಬಳಸ್ತಿರ್ಲಿಲ್ಲ, ರಾಸಾಯನಿಕ ಬಳಸ್ತಿರ್ಲಿಲ್ಲ, ಎಲ್ಲ ಶುದ್ಧವಾಗಿ ಇದರ ಗೋಗಳ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡು, ಸಗಣಿ ಗೊಬ್ಬರ ಅದು ಎರೆ ಗೊಬ್ಬರ, ಮತ್ತೆ ಜೀವ ಭೂಮಿಯಲ್ಲಿ ಸೂಕ್ಷ್ಮಾಣುಜಗಳು ಬೇಕಾಷ್ಟಿದ್ದು. ಅವಾಗ ಏನು ಕ್ರಿಮಿನಾಶಕ ಕೀಟನಾಶಕ ಏನು ಬಳಸ್ತಿರ್ಲಿಲ್ಲ, ಅವಾಗ ತುಂಬಾ ಚೆನ್ನಾಗಿತ್ತು. ಅವಾಗ ಅಷ್ಟು ಜನ ಅಷ್ಟೇ ಶಕ್ತಿವಂತರಾಗಿದ್ರು. ಮತ್ತೆ ಈಗ ಒಂದು ಇದೇನಂದ್ರೆ, ಈಗ ಔಷಧೀಯ ಸಸ್ಯಗಳು, ಈಗ ಬೇವು ತುಳಸಿ ಎಲ್ಲ ಇದೆಯಲ್ಲ, ಅದರಲ್ಲಿರೋ ಅಂಶಗಳನ್ನೇ ತೆಗೆದ್ಬಿಟ್ಟು ಮಾತ್ರೆ ಮಾಡಿಬಿಟ್ಟು ಈಗ ಪಾಶ್ಚಾತ್ಯ ಮೆಡಿಸಿನ್ ನಲ್ಲಿ ಇದು ಮಾಡ್ತಾ ಇದಾರೆ ಮೇಡಮ್. ಈಗ ಅದನ್ನ ಕಂಟೆಂಟ್ ಅಲ್ಲಿ ಉಪಯೋಗಿಸ್ಬಿಟ್ಟು ಮಾತ್ರೆ ಮಾಡ್ತಾ ಇದಾರೆ, ಇಷ್ಟ ಕಾಲ ಬಳಸ್ತಾ ಇದ್ರೆ. ಬೇವು ಒಂದ್ ಕಳಿ, ಅದ್ರಲ್ಲಿ ಅಜಾರೆಕ್ಟಿನ್ ಅಂತ ಒಂದು ಅಂಶ ಇದೆಯಂತೆ, ಅದನ್ನ ಬಳಸಿ ಮಾತ್ರೆಗಳೆಲ್ಲ ಮಾಡಿ ದನಗಳಿಗೆ, ಮನುಷ್ಯರಿಗೆ, ದನಗಳಿಗೆ ಎಲ್ಲರಿಗೂ ಉಪಯೋಗಿಸ್ತಾ ಇದಾರೆ. ಕೀಟನಾಶಕವಾಗಿ ಉಪಯೋಗಿಸ್ತಾರೆ, ಬೇವು ಮತ್ತೆ ವಂಗೆ ಇವೆಲ್ಲ ಉಪಯೋಗಿಸ್ತಾ ಇದಾರೆ.
9: ನಾವು ಡೈರೆಕ್ಟ್ ಆಗಿ ಬಳಸ್ತಾ ಇದ್ವಿ
5: ಅರಿಶಿನ, ಇವೆಲ್ಲ ಈಗೆಲ್ಲ ಇದೆಯಲ್ಲ, ಇವೆಲ್ಲ ಇದು ಅರಿಶಿನ ಬೇಕಷ್ಟು ಕಾಯಿಲೆಗಳು ಬರ್ತವೆ. ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ ಅವೆಲ್ಲ ಇದೆಯಲ್ಲ ಉತ್ತಮ ಆರೋಗ್ಯಕ್ಕೆ ಈ ಬೇ ಅಂತ ನಾನು ಹೇಳ್ತೀನಿ ಮೇಡಮ್.
9: ಉತ್ತಮ ಆರೋಗ್ಯಕ್ಕೆ
5: ಉತ್ತಮ ಈ ಬೇ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಇದು, ಮತ್ತೆ ಈರುಳ್ಳಿ ಇದೆಯಲ್ಲ ಮೇಡಮ್, ಅದು ಅದನ್ನ ನಾವು ಸತತವಾಗಿ ಉಪಯೋಗಿಸ್ತಾ ಬಂದ್ರೆ ರೋಗ ನಿರೋಧಕ ಶಕ್ತಿ ಬಂದು ನಮ್ಗೆ ಚಳಿ, ಜ್ವರ, ಯಾವ್ದೇ ಸಾಂಕ್ರಾಮಿಕ ರೋಗಗಳು ಬರೋದಿಲ್ಲ ಮೇಡಮ್.
9: ಬರಲ್ಲ ಈರುಳ್ಳಿನ,
5: ಹಸಿ ಈರುಳ್ಳಿನ ಯಾವ ತರ ತಿನ್ಬೇಕು, ಮಜ್ಜಿಗೆ ಹಾಕೊಂಡು ತಿನ್ಬಹುದು, ರೊಟ್ಟಿ, ಚಪಾತಿ, ರಾಗಿ ರೊಟ್ಟಿಗೆಲ್ಲ ಯಾವ್ದು ಹಾಕೊಂಡು ತಿನ್ಬಹುದು, ಮಜ್ಜಿಗೆ ಹಾಕೊಂಡು ಕುಡಿಬಹುದು, ಅವೆಲ್ಲ ಉಪಯೋಗಿಸಿದ್ರೆ ನಮ್ಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ರೋಗ ನಿರೋಧಕ ಶಕ್ತಿ ಇದ್ದಾಗ ನಾವು ಆಹಾರದಲ್ಲಿ ಏನೇ ವ್ಯತ್ಯಾಸ ಆದ್ರೂ ಅದು ಏನು ನಮ್ಗೆ ಪರಿಣಾಮ ಬೀರಲ್ಲ,
9: ಬೀರಲ್ಲ ಅಂತ.
5: ಈಗ ಏಲಕ್ಕಿ ಇದೆ, ಏಲಕ್ಕಿನೂ ಅಷ್ಟೇ ಮೇಡಮ್. ಈಗ ಎಲ್ಲರೂ ಹೋದಾಗ ನಾವು ಊಟ ಮಾಡಿದಾಗ ಏನಾದ್ರು ವಿಷಾಪ ಭಯ ಇದ್ರೆ ಏಲಕ್ಕಿ ಬಾಯಿಗೆ ಹಾಕೊಂಡ್ರೆ ಅದು ವಿಷಪ್ರಾಶನದ್ದು ತಾತ್ಕಾಲಿಕ ಶಮನ ಆಗುತ್ತೆ,
9: ಶಮನ ಆಗುತ್ತೆ ಅಂತ.
5: ಅದು ತೊಂದರೆ ಕೊಡಲ್ಲ, ಇರಾದಾಗ ಇದಾಗುತ್ತೆ. ಒಟ್ಟಿನ ಈಗ ಏನಾಗಿದೆ ಅಂದ್ರೆ, ಈಗ ಫುಡ್ ಅಲ್ಲೆಲ್ಲ ಈಗ ಬೇಕಾದಷ್ಟು ಬಳಸಿ ಇದು ಮಾಡೋದ್ರಿಂದ ಆಹಾರದಲ್ಲಿ ಸತ್ವಾಂಶ ಕಡಿಮೆ ಆಗ್ತಾ ಇದೆ,
9: ಕಮ್ಮಿ ಆಗ್ತಾ ಇದೆ.
5: ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಬಾಯಿ ರುಚಿಗೆ ಏನೇನೋ ತಿಂತಾ ಇದ್ವಿ, ಮುಖ್ಯವಾದ ಮೂಲವಾದ ರೊಟ್ಟಿ ಮುದ್ದೆ ಇವೆಲ್ಲ ತಿಂತಾ ಇಲ್ಲ ನಾವು.
9: ರೊಟ್ಟಿ ಮುದ್ದೆ
5: ಗೋಬಿ ಮಂಚೂರಿ ಅದು ಇದು ತಿಂತಾ ಇರೋದ್ರಿಂದ ನಮ್ಗೆ ಹಲವಾರು ಕಾಯಿಲೆಗಳು ಬರ್ತಾ ಇದೆ,
9: ಬರ್ತಾ ಇದೆ.
5: ಇದರಿಂದ ನಾವು ಹೊರಬರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಆದಷ್ಟು ಆ ಹಿಂದಿನ ಪದ್ಧತಿಗೆ ಹೋಗ್ಬೇಕು. ಈಗ ನೋಡಿ, ಎಲ್ಲ ಹಿಂದಿನ ಪದ್ಧತಿಗೆ ಬರ್ತಾ ಇದಾರೆ. ಈಗ ಆಯುರ್ವೇದಕ್ಕೆ ಬರ್ತಾ, ಮತ್ತೆ ಆಯುರ್ವೇದಕ್ ಇತ್ತು, ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಬಂದು ಎಷ್ಟೋ ಕಾಯಿಲೆಗಳು ಹೋಗ್ತಾ ಇದೆ. ಮತ್ತೆ ಆಯುರ್ವೇದದಲ್ಲಿ ಇನ್ನೊಂದು ಅಂದ್ರೆ, ಯಾವ್ದೇ ಅಡ್ಡ ಪರಿಣಾಮ ಇಲ್ಲ,
9: ಇಲ್ಲ ಅಂತ.
5: ಒಂದ್ ಕಾಯಿಲೆ ಬಂದು ಅದ ಕಾಯಿಲೆ ಹೋಗ್ಬಿಟ್ರೆ ಸಾಯುವರ್ಗ ಆ ಕಾಯಿಲೆ ಬರಲ್ಲ,
9: ಬರಲ್ಲ
5: ಅಂದ್ರೆ ಯಾವ್ದೇ ಅಡ್ಡ ಪರಿಣಾಮ ಇಲ್ಲ,
9: ಇಲ್ಲ ಅಂತ.
5: ಒಂದ್ ಕಾಯಿಲೆ ಬಂದು ಅದ ಕಾಯಿಲೆ ಹೋಗ್ಬಿಟ್ರೆ ಸಾಯುವರ್ಗ ಆ ಕಾಯಿಲೆ ಬರಲ್ಲ,
9: ಬರಲ್ಲ.
5: ಈಗ ಇತ್ತೀಚಿನ ಮೆಡಿಸಿನ್ ಅಲ್ಲಿ ಒಂದ್ ಕಾಯಿಲೆ ಹೋದ್ರೆ ಮಂಡಿ ನೋವು ಹೋದ್ರೆ ತಲೆನೋವು ಬರುತ್ತೆ, ತಲೆನೋವು ಹೋದ್ರೆ ಕಾಲು ನೋವು ಬರುತ್ತೆ, ಏನೋ ಒಂದು ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ.
9: ಮಾಹಿತಿಯನ್ನು ಹೇಳಿದ್ರಿ, ಧನ್ಯವಾದ ಸರ್.
5: ಬೇಕಾಷ್ಟಿದೆ ಮೇಡಮ್, ಇದು ತುಂಬಾ ಉತ್ತಮವಾದ ವಿಷಯ, ಚೆನ್ನಾಗಿ ಹೇಳಿದ್ರೆ ಎಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ರೆ ನಮ್ಗೆ ಒಂದು ಅವಕಾಶ ಸಿಕ್ತು. ನಾನು ಪರಿಚಯ ಮಕ್ಕಳು ಬೇಡ ಹೊರಗೆ ಬರ್ತೀನಿ ಸಿಟಿ ಸಹೋದರಿಗೆ ನನ್ನ ನಮಸ್ಕಾರಗಳು.
9: ನಮಸ್ತೆ ನಮಸ್ತೆ,
5: ಮಾಮೂಲಿ ನಿಮ್ಗೆ ಸೇರಿ.
9: ಓಕೆ ಸರ್,
5: ಧನ್ಯವಾದಗಳು.
9: ಧನ್ಯವಾದ. ಅತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿದರು. ಎಲ್ಲರೂ ಕೂಡ ಮನೆ ಮದ್ದಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798.

0: ಸ್ನೇಹಿತರೆ, ಇವತ್ತು ವಿಶ್ವ ಆಯುರ್ವೇದ ದಿನ ಇರೋದ್ರಿಂದ ಆಯುರ್ವೇದದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ, ನಮಸ್ತೆ ಸರ್, ಹೇಗಿದ್ದೀರಾ?
1: ಆರಾಮದೀರಿ ಮೇಡಮ್? ನೀವು ಆರಾಮದೀರಿ ಮೇಡಮ್?
0: ನಾವು ಆರಾಮಾಗಿದ್ದೀವ್ರಿ.
1: ಇನ್ನ ಕಾಫಿ ಆಗಿಲ್ಲ ರೀ ಮೇಡಮ್? ಊಟ ಮಾಡಬೇಕ್ರಿ ಬದ್ದಾಣಕ್ಕೆ.
0: ಊಟ ಆಯ್ತು ಸರ್, ಕಾಫಿ ಆಗಿಲ್ಲ. ನಿಮ್ದು ಆಯ್ತಾ? ಊಟ ಆಯ್ತಾ? ಕಾಫಿ ಆಯ್ತಾ?
1: ನಮ್ದು ಊಟ ಆಯ್ತು ರೀ ಮೇಡಮ್. ಊಟ ಗೀಟ ಮಾಡಿ ಕಾರ್ಯಕ್ರಮಗಳಾಗಿತ್ತವ್ರಿ. ಕಾರ್ಯಕ್ರಮ ಚೆನ್ನ ಯಾಕಪ್ಪ ಅಂತಂದ್ರೆ, ಈಗ ಆಯುರ್ವೇದ ಬಗ್ಗೆ ಮಂದಿಗೆ ನಂಬಿಕೆ ಇಲ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ, ಈಗ ಅದು ಏನಾಗ್ತದ್ರಿ, ಒಟ್ಟ ತಾಳ್ಮೆನು ಇಲ್ರಿ ಜಾಸ್ತಿ ಮಂದಿಗೆ.
0: ತಾಳ್ಮೆ ಇಲ್ಲ ಅಂತ?
1: ಹಾ, ಯಾಕಪ್ಪ ಅಂತಂದ್ರೆ ಅವ್ರ ಝಟ್ಪಟ್ ಆಗ್ಬೇಕಾತಾರ್ರಿ. ಒಟ್ಟ ದವಾಖಾನೆಗೆ ಹೋದ್ರೆ ಜಲ್ದಿ. ಈಗ ಮೊದಲು ಏನ್ ಮಾಡ್ತಿದ್ರಿ, ಆರೋಗ್ಯಕರ ಇದು ಇತ್ತರಿ ಆಹಾರ ಮೊದಲೇನ್ ಮಂದಿರಿ. ಮತ್ತೆ ಸಣ್ಣ ಮಕ್ಕಳು ತಕ್ರಿ ಮೇಡಮ್, ಕೆಮ್ಮ ನೆಗಡಿ ಬತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡ್ತಿದ್ರಿ, ಆ ಸಣ್ಣ ಮಗುವಿಗೆ ಎರಡ್ ಕೆಸಿ ತೊಟ್ಲಾಗ ಹಾಕು ಟೈಮ್ನಾಗ್ರಿ, ಅರ್ಶಿನ ಪುಡಿ ಒಂದ್ ಇಟ್ಟು ಅದು ಹಾಕಿ ಕೆಸಿಂದ ಎಲ್ಲಾಗ ಹಾಕಿ ಅದು ಒಂದು ಕುಂಚಿ ಅಂತೇಳಿ ಬರ್ತಿದ್ರು, ಅವ್ ಹಾಕಿ ಕಟ್ತಿದ್ರಿ ಮೇಡಮ್ ಹುಡುಗರಿಗೆ
0: ತೊಟ್ಲಿಗ ಮಗು.
1: ಹಾ, ಹುನ್ರಿ, ತಲಿಗೆ ಕಟ್ಟುದ್ರಿ ಆ ತೊಟ್ಲಾಗ್ರಿ ಹುಡುಗರಿಗೆ. ಮಲ್ಗಿಸ್ ಬಿಟ್ರಪ್ಪ ಅಂದ್ರೆ ಬೆಳಿಗ್ಗೆ ಏಳು ಹೊಡೆದಾಗ ಹುಡುಗ ಇದು ಆಗ್ತಿದ್ರಿ ಮೇಡಮ್, ಆರಾಮ ಅನಿಸ್ತಿತ್ತು. ಅದು
0: ಶೀತ ಎಲ್ಲ ಆದಾಗ ಆತರ ಮಾಡ್ತಿದ್ರ?
1: ಹಾ, ಮಾಡ್ತಿದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಅರ್ಶಿನ ಪುಡಿ ಹಾಕುದ್ರಿ, ಅದಕ್ಕೊಂದ್ ಎಲ್ಲಿಗೆ ಒಂದ್ರ ಎಣ್ಣೆ ಹಾಕಿಸಿ ಅಂತ ಕಟ್ಟಿ ಬಿಡುದ್ರಿ ಮೇಡಮ್ ಅದಕ್ಕೆ. ಹಾ, ತಾಬಿಡ್ ತಗೊಂಡ್ ಬೆಳಿಗ್ಗೆ ಹೊಡೆದಾಗ ಮತ್ತೆ ಕೂಸ್ ಹ್ಯಾಂಗಿರ್ತಿತ್ತು ಹಂಗೆ ಇರ್ತಿತ್ರಿ ಅದು ಮಗು. ಅಂತ ಆಯುರ್ವೇದ ಇತ್ರಿ. ಈಗ ಏನಾಗಿದ್ರಿ ಮಂದಿಗೆ ಆಯುರ್ವೇದ ಯಾರು ಮಾಡಂಗಿಲ್ರಿ ಮೇಡಮ್. ಒಟ್ಟು ವಾಲತ್ತಾರ್ರಿ ಈಗ
0: ಮನೆ ಮದ್ದು ತರ ಇಲ್ವೇ ಇಲ್ಲ.
1: ಹಾ, ಒಟ್ಟು ಅದು ಅಂತಂದ್ರಿ ನಂಬಿಕೆನೂ ಇಲ್ಲ, ಮೇಲಾಗಿ ಅವ್ರಿಗೆ ತಾಳ್ಮೆನೂ ಇಲ್ರಿ. ಅದೊಂದ್ ಏನಾಗ್ಬಿಟ್ಟಾರಿ, ಎಲ್ಲ ಅನುಕೂಲ ಆಗ್ಬಿಟ್ಟಾದ್ರಿ. ಅನುಕೂಲ ಆಗನ್ ಏನ್ ಮಾಡ್ಬಿಡ್ತಾರಿ, ಇವತ್ತು ದವಾಖಾನೆ ಹೋಗ್ಬೇಕಂತೇಳಿ ಒಂದ್ ಇದು ಮಾಡ್ತಾರ್ರಿ ಮೇಡಮ್ ಅವರು. ಮತ್ತೆ ಅದೊಂದ್ರಿ ಪೌಷ್ಟಿಕ ಆಹಾರ ಏನ್ ಅನ್ನೋದು ಮಂದಿಗೆ ಗುರ್ತಿಲ್ರಿ ಮೇಡಮ್. ಏನ್ ಮಾಡ್ತಾರ್ರಿ, ಬೆಳಿಗ್ಗೆ ಎಜುಕೇಶನ್ ಬರೀ ಚಾ ಬಿಸ್ಕಿಟ್ ಬ್ರೆಡ್ ಹಿಂಗ್ ಬೇಕರಿ ತಂದು ಉಣ್ತಾರ್ರಿ ಮೇಡಮ್. ಅದಕ್ಕ ತಾಕತ್ ಇರಂಗಿಲ್ರಿ ಹೆಚ್ಚಾನ ಹೆಚ್ಚು. ಅದೇ ಬಂದ್ರೆ ಬೆಳಿಗ್ಗೆ ಎಜುಕೇಶನ್ ಚಪಾತಿ ಇಲ್ಲಪ್ಪ ಅಂದ್ರೆ ನಾವು ಅವಲಕ್ಕಿ ಮಾಡ್ಲಿ, ಇವತ್ತು ಅನ್ನಾನೆ ಮಾಡ್ಲಿ ತಿಂತೇವ ಅಂದ್ರೆ ಮಕ್ಕಳಿಗೆ ಆಗ್ಲಿ ನಮಗಾಗ್ಲಿ ಪೌಷ್ಟಿಕಾರ ತಿಂದಂಗ ಆಗ್ತದ್ರಿ ಮೇಡಮ್. ಅದು
0: ರೊಟ್ಟಿ ರೊಟ್ಟಿ ಮುದ್ದೆ ಅವೆಲ್ಲ ಶಕ್ತಿ ಬರ್ತಿತ್ತು.
1: ಹಾ, ತಿನ್ಬೇಕ್ರಿ ಮೇಡಮ್, ಅದು ಶಕ್ತಿ ಬರ್ತದ್ರಿ ಅದಕ್ಕ. ಈಗ ಏನ್ ಮಾಡ್ತಾರೆ, ಕೆಲವರು ಬೆಳಿಗ್ಗೆ ಇಟ್ಟು ಚಾ ಮಾಡ್ತಾರ್ರಿ. ಚಾ ಮಾಡೋಣ, ಬ್ರೆಡ್ ಬಿಸ್ಕಿಟ್ ಇಂಥವ್ ತಿನ್ಸ್ಬಿಡ್ತಾರ್ರಿ. ಅದ್ರಾಗ ಏನು ತಾಕತ್ ಇರಲ್ರಿ ಮೇಡಮ್,
0: ಹೊಟ್ಟೆ ತುಂಬಿಡುತ್ತೆ.
1: ಹಾ, ಹೊಟ್ಟೆ ತುಂಬಿಡ, ನಾವ್ಕ ಏನಾದ್ರೂ ರೊಟ್ಟಿ ತಿನ್ನಂಗಿಲ್ಲ. ಅದ್ರಾಗ ಬೇಕರಿ ಸಾಮಾನ್ದಾಗ ಏರ್ತಾರೆ, ಏದ್ ದಿನ ಮಾಡಿ ಇಟ್ಟಿರ್ತಾರೆ, ಯಾರಿಕೊಂಡ್ರೆ ಬ್ರೆಡ್ ಬಿಸ್ಕಿಟ್ ಹಿಂಗಾಗಿ ಅದ್ರಾಗ ತಾಕತ್ ಇರಲ್ಲ, ಸತ್ವಾನೇ ಇರಲ್ರಿ ಅದ್ರಾಗ. ಹಿಂಗಾಗಿ ಏನಾಗ್ತದ್ರಿ, ಅದು ತಿನ್ಸೋದ್ಕಿಂತ ನಾವು ಏನಾದ್ರಿ ರೊಟ್ಟಿ ಪಲ್ಯ ಇಂಥವೆಲ್ಲ ತಿಂತೇವಪ್ಪ ಅಂತಂದ್ರೆ ನಮ್ಗೆ ತಾಕತ್ತು ಬರ್ತದ್ರಿ. ಅದಕ್ಕೇನಾದ ಮಕ್ಕಳಿಗೆ ಯಾವಾಗೇ ಆಗಲಿ ಮೊದಲು ಬೇಕರಿ ಸಾಮಾನು ತಿನ್ಸೋದು ಮಾಡ್ಬೇಕ್ರಿ ಮೇಡಮ್.
0: ಕಮ್ಮಿ ಮಾಡ್ಬೇಕು ಅಂತೇಳಿ.
1: ಹಾ, ಕಡಿಮೆ ಮಾಡಿದ್ರಪ್ಪ ಅಂದ್ರೆ ಮುಂದೇನಾಗ್ತದೆ, ಮಕ್ಕಳಿಗೆ ಯಾವ ಆಹಾರ ತಿನ್ಲಕ್ಕಿನ ಅಕ್ಕಿ ಅನ್ನ ಕೊಡ್ರಿ, ಇನ್ನ ಜೋಳದ ರೊಟ್ಟಿ ಇಂಥ ಸಜ್ಜಿ ರೊಟ್ಟಿ ಇವತ್ತ ನಮ್ಮ ಚಪಾತಿ ಇಂಥ ತಿಂದ್ರಪ್ಪ ಅಂದ್ರೆ ಅವ್ರಿಗೆ ತಾಕತ್ತು ಬರ್ತದ್ರಿ ಮೇಡಮ್. ಅದು ಏನಾದ್ರಿ ಆರೋಗ್ಯ ಒಳ್ಳೇದಿರ್ತದ್ರಿ,
0: ಆರೋಗ್ಯವಾಗಿರ್ಬೋದು ಅಂತ ಹೇಳಿ.
1: ಹಾ, ಆರೋಗ್ಯ ಇರಬಹುದ್ರಿ ಮೇಡಮ್. ಅದಕ್ಕೆ ಆರೋಗ್ಯ ನಾವೇ ಕೆಡಿಸ್ಕೊಂಡಂಗ ಆಗ್ತದ್ರಿ. ಪ್ರತಿಯೊಂದು ಮೊದಲೇ ಕೆಮಿಕಲ್ ಅದಾವ್ರಿ, ಅದ್ರಾಗ ಮತ್ತಿಟ್ಟು ಎಲ್ಲ ತಂದು ಬೇಕರಿ ಸಾಮಾನು ತಿಂದೇವಂದ್ರೆ ಏನು ನಮ್ಮಲ್ಲಿ ತಾಕತ್ ಇರಲ್ರಿ ಮೇಡಮ್.
0: ಹೊರಗಡೆ ಆಹಾರನ ಅವಾಯ್ಡ್ ಮಾಡ್ಬೇಕು, ಮನೆಯಲ್ಲೇ ಮಾಡಿದ್ದನ್ನು ತಿನ್ಬೇಕು,
1: ತಿನ್ಬೇಕ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಮನ್ಯಾಗ ಮಾಡುದೇನೆ ಬೇರೆ ರೀ, ಆ ಕಡೆ ಮಾಡುದೇ ಬೇರೆ ರೀ ಮೇಡಮ್. ಅದೆಲ್ಲ ಹೊರಗಿನ ಸಾಮಾನ್ ರೀ.
0: ಹೌದು ಸರ್.
1: ಅದಕ್ಕೆ ಅವಾಯ್ಡ್ ಮಾಡ್ಕೇಶಿಂದ ನಾವೇನ ಮನಿ ಪದಾರ್ಥ ವಾಪಸ್ ತಪ್ಪ ಅಂದ್ರೆ ಎಲ್ಲರಿಗೆ ತಾಕತ್ ಬರ್ತದ್ರಿ ಅದಕ್ಕ. ಆದ್ರೆ ರೋಗ ರುಜಿನೂ ಜಲ್ದಿ ಬರಲ್ರಿ ಅದಕ್ಕೆ,
0: ಬರಂಗಿಲ್ಲ ಅಂತ.
1: ಹಿಂಗಾಗಿ ನಾವು ರೋಗ ಕೊಂಡ ತಗೊಂಡಂಗ ಆತ, ಅದ ಸಲುವಾಗಿ ಏನಾದ ಮಕ್ಕಳಿಗೆ ಆಗ್ಲಿ ನಾವಾಗ್ಲಿ ಮನೆಗೆ ಮಾಡಿ ಮನಿ ಮದ್ದು ಮಾಡುದು ಒಳ್ಳೇದ್ರಿ ಮೇಡಮ್.
0: ಒಳ್ಳೇದು ಅಂತ ಹೇಳ್ತೀರ?
1: ಹ್ಞೂ ಮೇಡಮ್.
0: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
1: ಧನ್ಯವಾದ, ನಮಸ್ತೆ.
0: ನಮಸ್ತೆ. ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ದಂತೆ, ಹೊರಗಡೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡಿದಂಥ ಆಹಾರವನ್ನು ತಿನ್ನೋದ್ರಿಂದ ಆದಷ್ಟು ಕಾಯಿಲೆಯಿಂದ ದೂರ ಇರ್ಬೋದು ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಶಂಭುಲಿಂಗ್ ಅವರೇ.
2: ಕೇಳ್ತಾ ಇಲ್ಲ ಮೇಡಮ್?
0: ಕೇಳ್ತಿಲ್ವಾ ಈಗ?
2: ಇಲ್ಲ, ಕೇಳ್ತಾ ಇಲ್ಲ ಸರಿ.
0: ಹೌದಾ, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಆಗಿರ್ಬೇಕಂತ.
2: ಇಲ್ಲ, ನೆಟ್ವರ್ಕ್
0: ಕರೆ ಕಟ್ ಆಯ್ತು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ಹಲೋ,
2: ಹಲೋ.
0: ಹಾ ಸರಿ, ಕೇಳ್ತಿದ್ಯಾ?
2: ಸ್ವಲ್ಪ ಕೇಳ್ತಾ ಇದೆ ಮೇಡಮ್.
0: ಹಾ ಹಾ, ಮನೆ ಮದ್ದಿನ ಬಗ್ಗೆ ಮಾತಾಡ್ತಾ ಇದ್ವಿ.
2: ಎದ್ರ ಬಗ್ಗೆ ಮೇಡಮ್?
0: ಮನೆ ಮದ್ದು.
2: ಮನೆ ಮದ್ದು?
0: ಹಾ ಸರ್.
2: ಮತ್ತೆ ಸಮಸ್ಯೆ ಬರ್ತಾ ಇತ್ತು.
0: ಹೌದಾ ಸರ್, ನೆಟ್ವರ್ಕ್ ಇರುವಂತ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಕರೆ ಮಾಡಿ ಸರ್. ಹಲೋ, ಕರೆ ಕಟ್ ಆಯ್ತು. ಹಲೋ,
2: ಹಲೋ
0: ಸರ್, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೆಸರು ಗೊತ್ತಾಗಿಲ್ಲ.
2: ಆರಾಮಿದ್ದೀರಾ ಮೇಡಮ್?
0: ಹಾ ಸರ್, ಆರಾಮಿದ್ದೀವಿ.
2: ಹಾ ಮೇಡಮ್, ಒಳ್ಳೆ ಸಬ್ಜೆಕ್ಟ್ ಇಟ್ಟಿದ್ದೀರಾ, ನಿಜವಾಗ್ಲೂ ಬಹಳ ಸಂತೋಷ.
0: ಹಾ ಸರ್,
2: ಇಂತ ಸಬ್ಜೆಕ್ಟ್ ಅನ್ನ ಪ್ರಸಾರ ಮಾಡುವಂತದ್ದು ನಿಮ್ಮ ಧರ್ಮನೂ ಕೂಡ, ನಾವು ಕೇಳುಗರ ಧರ್ಮನೂ ಕೂಡ ಮೇಡಮ್.
0: ಹಾ ಸರ್. ಸರ್, ನಿಮ್ ಹೆಸರು ಗೊತ್ತಾಗಿಲ್ಲ.

0: ಮಂಜು ನಾಯಕ್ ಅಂತ ಹೇಳಿ, ನಾವು ಇಂದ್ರಪ್ರಕಾಶ್ ಅಕಾಡೆಮಿಯಿಂದ.
1: ಸರ್ ಮಂಜುನಾಥ್ ಸರ್.
0: ಗೊತ್ತಾಯ್ತಲ್ಲ
1: ಗೊತ್ತಾಯ್ತು ಸರ್.
0: ಮೇಡಮ್, ಆಯುರ್ವೇದಿಕ್ ಅನ್ನೋದು ನಾವು ಅಲೋಪತಿ ಮತ್ತೆ ಆಯುರ್ವೇದಿಕ್ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಆಯುರ್ವೇದಿಕ್ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ನೀಡುವಂತ ಒಂದು ಔಷಧ. ಅದಕ್ಕೆ ಯೋಗ, ಭೋಗ ಮತ್ತೆ ಆರೋಗ್ಯ, ಈ ಎರಡ್ ಈ ಮೂರ ಒಂದು ಸರಣಿ ಸಾಲಿನಲ್ಲಿ ನಾವು ಚಿಂತನೆ ಮಾಡಬೇಕಾಗತ್ತೆ ಮನುಷ್ಯರು. ಯಾಕೆ ಅಂತಂದ್ರೆ ಭೋಗ ಅನ್ನೋದಾದ್ರೆ ಆಹಾರ ಸೇವನೆ ಮಾಡುವಂತಹ ಕ್ರಮಕ್ಕೆ ಭೋಗ ಅಂತ ನಾವು ಹೇಳ್ತೀವಿ. ಇದು ಋಷಿ ಮುನಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಯೋಗ ಅಂತಂದ್ರೆ ಪತಂಜಲಿ ಮಹರ್ಷಿಯಿಂದ. ಈ ಯೋಗ ಮತ್ತೆ ಆಹಾರ ಮತ್ತೆ ಆರೋಗ್ಯ, ಈ ಮೂರು ಸಮ್ಮಿಲನ ನಾವು ಅವಲೋಕನ ಮಾಡುವಂತ ಸಂದರ್ಭದಲ್ಲಿ ನಮಗೆ ಪ್ರಧಾನವಾಗಿ ಸಿಗುವಂತದ್ದು ದೇಹಕ್ಕೆ ಆಹಾರವೇ ಆಗತ್ತೆ ಮೇಡಮ್. ಆಹಾರ ಹೇಗಿರ್ಬೇಕು ಅಂತಂದ್ರೆ ಸಾತ್ವಿಕ ಆಹಾರ, ತಾಮಸಿಕ ಆಹಾರ ಮತ್ತೆ ಶಾಖ ಆಹಾರ ಅಂತ ಹೇಳಿ ಹೇಳ್ತೀವಿ. ನಮಗೆ ಸಾತ್ವಿಕ ಆಹಾರವೇ ಪ್ರಧಾನ ಇದರಲ್ಲಿ. ಈಗ ಸುಮಾರು ಜನ ಮಾತಾಡಿದನ್ನ ಕೇಳ್ತಾ ಇದ್ದೆ ನಾನು, ಯಾವುದೇ ಆಹಾರವನ್ನ ನಾವು ಹಿತ ಮತ್ತೆ ಮಿತವಾಗಿ ತಗೊಂಡಾಗ ಎಲ್ಲವನ್ನ ನಾವು ಸೇವನೆ ಮಾಡಬಹುದು. ಆದ್ರೆ ಅದಕ್ಕೆ ಹಿತ ಮತ್ತೆ ಮಿತ ಇರಬೇಕು.
1: ಹಿತಮಿತವಾದಂತ ಆಹಾರ ಬಳಸಬೇಕು ಅಂತ ಹೇಳಿ,
0: ಆಹಾರ ಬಳಸಬೇಕು. ಅದು ಸೇಬೆ ಆಗಿರ್ಬಹುದು, ಹಾಲೆ ಆಗಿರ್ಬಹುದು. ಹಾಲನ್ನ ಅಧಿಕ ಪ್ರಮಾಣದಲ್ಲಿ ತಗೊಂಡ್ಕೊಂಡಾಗ ಒಬ್ಬ ಡಯಾಬಿಟಿಕ್ ರೋಗಿಗೆ ಅದರಿಂದ ಏನಾಗತ್ತೆ, ಬಹಳ ತೊಂದರೆ ಉಂಟಾಗತ್ತೆ. ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೇದಾದ್ರೂ ಕೂಡ ಅಧಿಕ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಅದರಿಂದನು ಕೂಡ ಸಕ್ಕರೆ ಪ್ರಮಾಣ ಹೆಚ್ಚಾಗತ್ತೆ. ಈ ಎಲ್ಲ ಅಂಶ ವೈಜ್ಞಾನಿಕವಾಗಿ ವಿಜ್ಞಾನ ಮತ್ತು ಆಯುರ್ವೇದವನ್ನ ಸಮ್ಮಿಲನ ಮಾಡಿದಾಗ ಅಲ್ಲಿ ಈ ತೆಗೆದುಕೊಳ್ಳುವಂತ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಕ್ವಾಂಟಿಟಿ ಪ್ರಮಾಣ ಏನಿದೆ ಅದನ್ನ ನಾವು ಮಿತವಾಗಿ ಬಳಸ್ಕೊಂಡಾಗ ನಿಜವಾಗ್ಲೂ ಖಂಡಿತವಾಗ್ಲೂ ನಾವು ಉತ್ತಮ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಹಾಗೇನೆ ಈಗ ಮೆಡಿಸಿನ್ ಇದೆ ನೋಡಿ, ಮೆಡಿಸಿನ್ ಏನಾಗಿದೆ ಜನಕ್ಕೆ ಈ ಜೀ ಕನ್ನಡದಲ್ಲಿ ಬರುತ್ತಲ್ಲ, ಇವತ್ತು ಸಂಗೀತ ಪಾಠಕ್ಕೆ ಸೇರ್ಕೊಂಡು ನಾಳೆ ವೇದಿಕೆಗೆ ಬರಬೇಕು ಅನ್ನೋ ತರ ಆಗ್ಬಿಟ್ಟಿದೆ.
1: ಫಾಸ್ಟ್ ಆಗಿರ್ಬೇಕು ಅಂತ ಹೇಳಿ,
0: ಫಾಸ್ಟ್ ಆಗಿ ಇವತ್ತು ಜ್ವರ ಬಂತು ನಾಳೆ ಅದು ಕ್ಲಿಯರ್ ಆಗ್ಬಿಡ್ಬೇಕು. ಆದ್ರೆ ಆ ಅಲೋಪತಿ ಇಂಗ್ಲಿಷ್ ಮಾತ್ರೆ ಅಥವಾ ಮೆಡಿಸಿನ್ ತೆಗೆದುಕೊಂಡಾಗ ಅದರಿಂದ ಯಾವ ಪರಿಣಾಮ ಬೀರತ್ತೆ ಅನ್ನೋದು ನಾವು ಗಮನದಲ್ಲಿ ಇಟ್ಕೋಬೇಕು. ಉದಾಹರಣೆಗೆ ಆಂಟಿಬಯೋಟಿಕ್ ಮಾತ್ರೆ ಕೊಟ್ಬಿಡ್ತಾರೆ, ನಮಗೆ ಒಂದ್ ಎರಡ್ ಮೂರ್ ದಿನದಲ್ಲಿ ವಾಸಿ ಆಗ್ಬಿಡುತ್ತೆ. ಬಟ್ ಆ ದೇಹದಲ್ಲಿ ಇರ್ತಕ್ಕಂತ ಒಳ್ಳೆ ಸೆಲ್ಸ್ ಗಳನ್ನ ಅದು ಸಾಯಿಸ್ಬಿಡತ್ತೆ. ಆದ್ರೆ ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು, ಯಾವುದೇ ಸಿರಪ್ ಗಳಾಗಿರ್ಬಹುದು, ಯಾವುದೇ ಒಂದು ಚೂರ್ಣ ಆಗಿರ್ಬಹುದು, ಅದನ್ನ ಸೇವನೆ ಮಾಡಿದಾಗ ಅದು ಶಾಶ್ವತವಾಗಿರ್ತಕ್ಕಂತ ಒಂದು ನೆಲೆಯಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮೇಡಮ್.
1: ನಿಧಾನವಾದ್ರೂ ವಾಸಿ ಆಗುತ್ತೆ.
0: ಹೌದು ಹೌದು ಖಂಡಿತ. ಆ ಹಿನ್ನೆಲೆಯಲ್ಲಿ ನಾವು ಆದಷ್ಟು ಮಟ್ಟಿಗೆ ಆಹಾರ ಮತ್ತೆ ಆರೋಗ್ಯ ಹಾಗೇನೆ ಈ ಆಯುರ್ವೇದ ಮತ್ತೆ ಯೋಗ ಈ ನಾಲ್ಕು ವೃತ್ತಗಳನ್ನ ನಾವು ಮಾಡಿಕೊಂಡು ಮನುಷ್ಯ ಆಹಾರವನ್ನ ಮತ್ತೆ ಮೆಡಿಸಿನ್ ತೆಗೆದುಕೊಂಡು ಹೋದಂತೆ ಅವನು ನಿಜವಾಗ್ಲು ಆಯಸ್ಸನ್ನ ಗಟ್ಟಿ ಮಾಡ್ಕೋಬಹುದು. ನಿನ್ನೆ ನೋಡಿ ಒಂದು ಹಿರೇಕೆರೂರಲ್ಲಿ ಒಂದು ಕೇಸ್ ಆಗಿದೆ, ಒಂದೆಮ್ಮ ಈ ಬಿ ಪಿ ಮತ್ತೆ ಶುಗರ್ ಹೆಚ್ಚಾಗಿ ಅದು ಜೀವ ಹೋಗಿಲ್ಲ. ಆದ್ರೆ ಮನೆಯಲ್ಲಿ ಏನಾಗಿದೆ ಜೀವ ಹೋಗಿದೆ ಅಂತ ಹೇಳಿ ನೆಂಟಿಸ್ಟ್ಗೆ ಎಲ್ಲ ಹೇಳಿ ಒಂದಿಷ್ಟು ನೆಂಟು ಆಹಾರ ತುರೈ ಎಲ್ಲ ತಗೊಂಬಂದು ರೆಡಿ ಮಾಡಿ ಚಟ್ಟ ಕಟ್ಟಿದ್ರಂತೆ. ಆದ್ರೆ ಎಲ್ಲೋ ಒಬ್ರು ನೋಡಿದಾಗ ಹಾರ್ಟ್ ಬೀಟ್ ಬಂದಿದ್ದನ್ನ ಅವ್ರು ನೋಡಿದ್ದಾರೆ ಮತ್ತೆ ಕೇಳಿಸ್ಕೊಂಡಿದ್ದಾರೆ. ಉಸಿರಾಟ ಒಂಚೂರು ಎಲ್ಲೋ ನಡೀತಾ ಇತ್ತನ್ನ ಅವರು ಗಮನಿಸಿದ್ದಾರೆ. ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅದನ್ನ ಸರಿ ಮಾಡಿದಾರೆ, ಅವರು ಬದುಕಿಸಿಕೊಂಡ್ರು. ಅವ್ರಿಗೆ ಎಷ್ಟು ಸಂತೋಷ ಆಗಿರುತ್ತೆ ಅಂದ್ರೆ ಆ ತಕ್ಷಣಕ್ಕೆ ಇಂಥ ಸಂದರ್ಭದಲ್ಲಿ ನಮಗೆ ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ ಬೇಕಾಗತ್ತೆ. ಆದ್ರೆ ಶಾಶ್ವತವಾಗಿ ಆ ಕಾಯಿಲೆಗಳನ್ನು ದೂರ ಮಾಡ್ಬೇಕು ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥ ಔಷಧಿಯೇ ಆಯುರ್ವೇದ. ಈ ಆಯುರ್ವೇದವನ್ನ ನಾವು ನಮ್ಮ ಭಾರತೀಯ ಪರಂಪರೆ ಮತ್ತೆ ವೇದ ಉಪನಿಷತ್ತುಗಳಿಂದಲೇ ಋಷಿಮುನಿಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ರಾಮಾಯಣದಲ್ಲಿ ಲಕ್ಷ್ಮಣನಿಗೆ ತೊಂದರೆ ಆದಾಗ ಸಂಜೀವಿನಿ ಪರ್ವತಕ್ಕೆ ಹೋಗಿ ಒಂದು ಸಂಜೀವಿನಿ ಗಿಡಮೂಲಿಕೆಯನ್ನು ತಂದು ಅವನು ಬದುಕಿಸುವಂತ ಒಂದು ನಿದರ್ಶನವೇ ನಮಗೆ ನಮ್ಮ ಹಿಂದೂಗಳಿಗೆ ಅಥವಾ ನಮ್ಮ ಇಡೀ ಭಾರತಕ್ಕೆ ಒಂದು ದೊಡ್ಡ ನಿದರ್ಶನವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಜೀವನವನ್ನ ರೂಪಿಸ್ಕೋಬೇಕು. ಈ ಆರೋಗ್ಯ ಆರೋಗ್ಯ ಯೋಗ ಆಹಾರ ಮತ್ತೆ ಊಟ ಉಪಚಾರಗಳಲ್ಲಿ ಅವಾಗ ನಾವು ಉತ್ತಮ ವ್ಯಕ್ತಿಗಳಾಗಿ ಮನಸ್ಸು ಕೂಡ ಅದರಿಂದ ಸಾಕಷ್ಟು ಉತ್ತಮತೆ ಕಡೆ ನಮ್ಮ ಮನಸ್ಸು ಹೋಗುತ್ತೆ
1: ಸಾಧ್ಯ ಆಗುತ್ತೆ.
0: ಹೌದು, ಸಾತ್ವಿಕ ಆಹಾರ ತೆಗೆದುಕೊಂಡಾಗ, ಅದೇ ತಾಮಸಿಕ ರಾಜಸಿಕ ಆಹಾರ ತೆಗೆದುಕೊಂಡಾಗ ಖಂಡಿತವಾಗ್ಲು ಮನಸ್ಸು ಏನಾಗುತ್ತೆ ಅಂದ್ರೆ ತುಂಬಾ ವಿಚಲಿತಗೊಳ್ಳುತ್ತೆ.
1: ಓಕೆ ಸರ್, ತುಂಬಾ ವಿಚಾರಗಳನ್ನ ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ಶಿವಮೊಗ್ಗದಿಂದ ಮಂಜುನಾಥ್ ಅವ್ರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಯಾವ್ದು ಕೂಡ ಅತಿ ಆದ್ರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ, ಹಾಗಾಗಿ ನಾವು ಬಳಸುವಂತ ಆಹಾರ ಹಿತ ಮಿತವಾಗಿ ನಾವು ಬಳಸಿದ್ರೆ ಆರೋಗ್ಯವಾಗಿರ್ಬೋದು ಅನ್ನುವಂತ ವಿಚಾರವನ್ನು ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಾಗೆ ಸ್ನೇಹಿತರೆ ಕರೆ ಕಟ್ಟಾಯಿತು. ಹಾಗೆ ಸ್ನೇಹಿತರೆ, ಇವತ್ತು ಮನೆ ಮದ್ದಿನ ಬಗ್ಗೆ ಅಂದರೆ ಆಯುರ್ವೇದ ಮತ್ತು ಮನೆ ಮದ್ದು ಔಷಧಿಯಾಗಿ ನಾವು ಹೇಗೆ ಬಳಸ್ಬೋದು ಅಂತ ನಮ್ಮ ಹಿರಿಯರು ಪ್ರಕೃತಿ ಸಿಗುವಂತಹ ಸಾಕಷ್ಟು ಗಿಡಮೂಲಿಕೆಗಳನ್ನು ಬಳಸಿ ಆರೋಗ್ಯವಾಗಿದ್ದರು, ಜೊತೆಗೆ ಹಿತಮಿತವಾದಂಥ ಆಹಾರವನ್ನು ಬಳಸ್ತಾ ಇದ್ರು. ಯಾವುದೇ ತುಂಬ ಇಷ್ಟ ಆದರೂ ಕೂಡ ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟನ್ನು ಮಾತ್ರ ಬಳಸ್ತಾ ಇದ್ರು. ಹಾಗೆ ನೂರಾರು ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಎಷ್ಟೋ ಜನ ಆಸ್ಪತ್ರೆಯನ್ನೇ ನೋಡದೆ ಆರೋಗ್ಯವಾಗಿ ಬದುಕಿ ಇದ್ದಂಥ ಒಂದು ನಿದರ್ಶನ ನಮ್ಮ ಭಾರತದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಹಾಗೆ ಆಯುರ್ವೇದ ಮತ್ತು ಮನೆ ಮದ್ದಿನ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅದರಲ್ಲಿ ಸೋಮಶೇಖರ್ ಅವರು ಹಂಸಸಾಗರದಿಂದ ಕರೆ ಮಾಡಿದರು, ಬ್ರಹ್ಮಾನಂದ ರಾನಡೆಯವರು ವಿದ್ಯಾನಗರದಿಂದ ಕರೆ ಮಾಡಿದರು, ಕುಸುಮ ಅವರು ಕೃಷಿನಗರದಿಂದ, ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು, ಹಾಗೆ ಕೃಷ್ಣಪ್ಪ ಸರ್ ಕರೆ ಮಾಡಿದರು, ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು, ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದರು, ಹಾಗೆ ಶಿವಮೊಗ್ಗದಿಂದ ಮಂಜುನಾಥ್ ಸರ್ ಕರೆ ಮಾಡಿದರು, ಮಧುಕುಮಾರ್ ಸರ್ ಅವರು ಕರೆ ಮಾಡಿದರು, ಹಾಗೆ ಸೋಮಶೇಖರ್ ಸರ್ ಹಾಸನದಿಂದ ಕರೆ ಮಾಡಿದರು, ಸಿ ಟಿ ಚಂದ್ರಶೇಖರ್ ಅವರು ಅತ್ತಿಚೌಡನಹಳ್ಳಿಯಿಂದ ಕರೆ ಮಾಡಿದರು. ಇವರೆಲ್ಲರೂ ಕೂಡ ಕರೆ ಮಾಡಿ ಮನೆ ಮದ್ದಿನ ಬಗ್ಗೆ ಹಾಗೆ ಆಯುರ್ವೇದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದಂಥ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
3: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
2: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
3: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
4: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ,
7: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
8: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ನೀವು ಹೇಳ್ದಂಗೆ ಆಗ್ಲಿದ್ದೇವೆ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದ ವತಿಯಿಂದ ಸೆಪ್ಟೆಂಬರ್ 26 ಸಂಜೆ 5 ಕುವೆಂಪು ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ SS ಜ್ಯೋತಿ ಪ್ರಕಾಶ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ 75% ಹೆಚ್ಚು ಅಂಕ ಗಳಿಸಿದ ಸಮಾಜದ 342 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸುಮಾರು 20 ಮೊತ್ತದ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು. ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಲು ಸುಮಾರು 20 ಸಹಾಯಧನವನ್ನು ವಿತರಿಸಲಾಗುವುದು ಎಂದರು. ಸಂಘದ ಗೌರವ ಕಾರ್ಯದರ್ಶಿ SP ದಿನೇಶ್ ಮಾತನಾಡಿ, ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿ ಪರಮ ಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಶಶಿಕಲಾ ಹೊನ್ನಹಳ್ಳಿ ಉಪನ್ಯಾಸ ನೀಡಲಿದ್ದಾರೆ. ಸರಿಗಮಪ ಖ್ಯಾತಿಯ ಮಹನ್ಯ ಗುರು ಪಾಟೀಲ್ ಹಾಗೂ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. ಉಪಾಧ್ಯಕ್ಷ HC ಶಾಂತಾ ಆನಂದ್, ಕೋಶಾಧ್ಯಕ್ಷ KS ತಾರಾನಾಥ್, ಸಹ ಕಾರ್ಯದರ್ಶಿ ಬಳ್ಳೇಕೆರೆ ಸಂತೋಷ್, ನಿರ್ದೇಶಕರಾದ ಅನಿತಾ, ರವಿಶಂಕರ್, ರೇಣುಕಾರಾಧ್ಯ, ಮೋಹನ್ ಕುಮಾರ್, ಜಗದೀಶ್, ರುದ್ರೇಶ್, ಮಹೇಶ್ ಮೂರ್ತಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಾ ಸಂಘದಿಂದ ಪ್ರತಿಷ್ಠಾಪಿಸಿರುವ 97 ವರ್ಷದ ಗಣಪತಿ ಮೂರ್ತಿಯ ಮೆರವಣಿಗೆ ಹಾಗೂ ವಿಸರ್ಜನೆ 6 ನಡೆಯಲಿದೆ ಎಂದು ಸಂಘದ ಗೌರವ ಕಾರ್ಯದರ್ಶಿ SP ದಿನೇಶ್ ತಿಳಿಸಿದರು. 5 ಮೂರ್ತಿಗೆ ಮಹಾಮಂಗಳಾರತಿ ನಡೆಯಲಿದ್ದು, ಸುಮಾರು 3,000-4,000 ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಗುವುದು. ನಗರದ ಕೊನೆಯ ಗಣಪತಿ ವಿಸರ್ಜನೆ ಇದಾಗಿರಲಿದೆ. ಇನ್ನು 3 ಗಣಪತಿ ಪ್ರತಿಷ್ಠಾಪನೆಗೆ 100 ಪೂರ್ಣಗೊಳ್ಳಲಿದ್ದು, ಶತಮಾನೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ಉದ್ದೇಶಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಕೇಂದ್ರ ಶಿವಮೊಗ್ಗದಲ್ಲಿ ಆರಂಭವಾಗಿದ್ದು, ಸಂಘಟನೆಯ ಚಟುವಟಿಕೆಗಳನ್ನು ರಾಜ್ಯಾದ್ಯಂತ ವಿಸ್ತರಿಸುವ ಉದ್ದೇಶದಿಂದ December 20 ರಾಜ್ಯ ಮಟ್ಟದ ಶಿಬಿರ ಹಾಗೂ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ರಾಜ್ಯ ಘಟಕ ಅಧ್ಯಕ್ಷ ಎಂ ಮಂಜುನಾಥ್ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದುರ್ಗಿಗುಡಿಯ ಶನೇಶ್ವರ ದೇವಸ್ಥಾನದ ಹಿಂಭಾಗ ಭರಣಿ ಕಾಂಪ್ಲೆಕ್ಸ್ನಲ್ಲಿ ಸಂಘಟನೆಯ ರಾಜ್ಯ ಕಚೇರಿ ಕಾರ್ಯನಿರ್ವಹಿಸುತ್ತಿದೆ. ದಲಿತರು, ಹಿಂದುಳಿದ ವರ್ಗಗಳು ಹಾಗೂ ಎಲ್ಲಾ ಸಮುದಾಯಗಳ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಹಕ್ಕು ಮತ್ತು ನ್ಯಾಯಕ್ಕಾಗಿ ಸಂಘಟಿತವಾಗಿ ಕಾರ್ಯನಿರ್ವಹಿಸುವುದು ಸಮಿತಿಯ ಉದ್ದೇಶವಾಗಿದೆ ಎಂದರು. ಡಿಸೆಂಬರ್ನಲ್ಲಿ Dr. BR ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಕೃಷ್ಣಪ್ಪ ಅವರ ಜನ್ಮದಿನಾಚರಣೆ ಜೊತೆಗೆ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗುವುದು. ದಲಿತ ಚಳುವಳಿಗೆ ಆರಂಭದಿಂದಲೂ ಕೊಡುಗೆ ನೀಡಿದ ಹಿರಿಯರು ಹಾಗೂ ದೀರ್ಘಕಾಲದಿಂದ ಜನಪದ ಸೇವೆಯಲ್ಲಿ ತೊಡಗಿರುವವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರ ಅನುಭವಗಳನ್ನು ಹಂಚಿಕೊಳ್ಳುವ ಅವಕಾಶ ಕಲ್ಪಿಸಲಾಗುವುದು ಎಂದರು. ರಾಜ್ಯ ಉಪಾಧ್ಯಕ್ಷ KV ಮಾತನಾಡಿ, ರಾಜ್ಯದ ವಿವಿಧ ಜಿಲ್ಲೆಗಳ ಸಂಚಾಲಕರನ್ನು ಒಳಗೊಂಡು ಹಂತ ಹಂತವಾಗಿ ಶಿಬಿರಗಳನ್ನು ನಡೆಸಲಾಗುವುದು. ದಲಿತ ಸಮುದಾಯದ ವಿವಿಧ ಸಂಘಟನೆಗಳನ್ನು ಒಂದೇ ವೇದಿಕೆಗೆ ತಂದು ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ರೂಪಿಸಲಾಗುವುದು ಎಂದರು. ರಾಜ್ಯ ಕಾರ್ಯದರ್ಶಿ ಉಮೇಶ್, ರಾಘವೇಂದ್ರ, ಮುನಾವರ್, ಮುಂತೇಶ್ವರ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಬ್ಯಾಂಕ್ ಸಂಘಗಳ ಸಂಯುಕ್ತ ವೇದಿಕೆ UFBU ಸೆಪ್ಟೆಂಬರ್ 28-30 ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ತೊಂದರೆಯಾಗದಂತೆ ಸೆಪ್ಟೆಂಬರ್ 27 ಭಾನುವಾರ ರಾಷ್ಟ್ರೀಕೃತ ಹಾಗೂ ಗ್ರಾಮೀಣ ಬ್ಯಾಂಕುಗಳ ಎಲ್ಲಾ ಶಾಖೆಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ಸೆಪ್ಟೆಂಬರ್ 26-27 ವಾರದ ರಜೆ ಇರುವುದರಿಂದ ಸತತ ರಜೆಯಿಂದ ಗ್ರಾಹಕರಿಗೆ ತೊಂದರೆಯಾಗದಂತೆ ಸೆಪ್ಟೆಂಬರ್ 27 ಬ್ಯಾಂಕ್ ಶಾಖೆಯನ್ನು ತೆರೆಯಲು RBI ಅನುಮೋದನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ರಾಷ್ಟ್ರೀಕೃತ ಹಾಗೂ ಗ್ರಾಮೀಣ ಬ್ಯಾಂಕ್ಗಳ ಶಾಖೆಗಳು ಸೆಪ್ಟೆಂಬರ್ 27 ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ನ ಪಿ ಹನುಮಂತಪ್ಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಬಾಲಚಂದ್ರ. ಈಗ ಕಾರ್ಯಕ್ರಮ ಪೇಟೆ ಸಂಚಾರ. ಗಣೇಶ ಮೆರವಣಿಗೆಗೆ ಸಿದ್ಧವಾದ ಶಿವಮೊಗ್ಗ. ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಮೂರ್ತಿ ವಿಸರ್ಜನಾ ಪೂರ್ವ ಮೆರವಣಿಗೆಯ ಹಿನ್ನೆಲೆಯಲ್ಲಿ ಮೆರವಣಿಗೆ ಸಾಗುವ ರಸ್ತೆಗಳು ಮತ್ತು ಪ್ರಮುಖ ವೃತ್ತಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ಪ್ರವೇಶ ದ್ವಾರಗಳಲ್ಲಿ ಧಾರ್ಮಿಕ ಐತಿಹಾಸಿಕ ಹಿನ್ನೆಲೆ ಬಿಂಬಿಸುವ ಕಲಾಕೃತಿ ಮತ್ತು ಪ್ರತಿಕೃತಿಗಳನ್ನು ನಿರ್ಮಿಸಲಾಗಿದೆ. ಪ್ರತಿ ವರ್ಷದಂತೆ ಈ ಸಲವೂ ಗಾಂಧಿ ಬಜಾರ್ ಪ್ರವೇಶದಲ್ಲಿ ವಿಶೇಷ ಅಲಂಕಾರ ಮಾಡಿದ್ದು, ಮುಖ್ಯ ದ್ವಾರದಲ್ಲಿ ಪಂಚಮುಖಿ ಆಂಜನೇಯನ ಕಲಾಕೃತಿ ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಆಗಮಿಸಿ ಚಿತ್ರಗಳನ್ನು ತೆಗೆಸಿಕೊಳ್ಳುತ್ತಿದ್ದಾರೆ. ಅಮೀರ್ ಅಹಮದ್ ವೃತ್ತದಲ್ಲಿ ಸಿಂಹಾರೂಢ ಭವಾನಿಯು ಛತ್ರಪತಿ ಶಿವಾಜಿಗೆ ಖಡ್ಗವನ್ನು ನೀಡುವ ದೃಶ್ಯದ ಕಲಾಕೃತಿ ನಿರ್ಮಿಸಲಾಗಿದೆ. ಅದರಲ್ಲೂ ಇದಕ್ಕೆ ವಿದ್ಯುತ್ ಸಂಪರ್ಕ ನೀಡಿರುವುದರಿಂದ ರಾತ್ರಿಯ ಹೊತ್ತಿನಲ್ಲಿ ನೋಡುವುದೇ ವಿಶೇಷವಾಗಿದೆ. ಬಿಎಚ್ ರಸ್ತೆಯಲ್ಲಿ ಬೃಹತ್ ಮಹಾದ್ವಾರ ನಿರ್ಮಾಣ ಮಾಡಲಾಗಿದ್ದು, ಅದರ ಮೇಲೆ ಶ್ರೀ ಬಲಭದ್ರ ಸ್ವಾಮಿ ರಥ, ದೇವಿ ಸುಭದ್ರಾ ರಥ ಮತ್ತು ಶ್ರೀ ಜಗನ್ನಾಥ ಸ್ವಾಮಿ ರಥದ ಪ್ರತಿಕೃತಿ ನಿರ್ಮಾಣ ಮಾಡಿದ್ದು ವೀಕ್ಷಕರ ಗಮನ ಸೆಳೆಯುತ್ತಿದೆ. ಸಾಗರ ರಸ್ತೆಯ ಗಾಡಿ ಕೊಪ್ಪದಲ್ಲಿ ಗೆಳೆಯರ ಬಳಗದಿಂದ 4ನೆಯ ವರ್ಷದ ಅದ್ದೂರಿ ಗಣೇಶೋತ್ಸವದ ಅಂಗವಾಗಿ ಸಮುದ್ರ ಮಥನ ಹಾಗೂ ಶ್ರೀ ವಿದ್ಯಾಗಣಪತಿ ಸ್ನೇಹಜೀವಿ ಯುವಕರ ಸಂಘದಿಂದ ಮಹಾಭಾರತದ ಯುದ್ಧ ಸನ್ನಿವೇಶದ ಕಲಾಕೃತಿ ನಿರ್ಮಿಸಲಾಗಿದೆ. ಮುಂದಿನ ಸುದ್ದಿ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ 398 ಗ್ರಾಮಗಳಲ್ಲಿ 232 ಗ್ರಾಮಗಳಿಗೆ BSNL 4G ಮೊಬೈಲ್ ಟವರ್ಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದ್ದು, ಉಳಿದ ಗ್ರಾಮಗಳ ಪ್ರಸ್ತಾವನೆಯನ್ನ ಮತ್ತೊಮ್ಮೆ ಸಲ್ಲಿಸುವಂತೆ ಸಂಸದ BY ರಾಘವೇಂದ್ರ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ BSNL ಅಧಿಕಾರಿಗಳ ಸಭೆ ನಡೆಸಿ BSNL 4G ಮೊಬೈಲ್ಗಳ ಟವರ್ಗಳ ನಿರ್ಮಾಣ, ಪ್ರಗತಿಯಲ್ಲಿರುವ ಕಾಮಗಾರಿ, ಭಾರತ ನೆಟ್ ಯೋಜನೆ, ಗ್ರಾಮ ಪಂಚಾಯಿತಿಗಳಿಗೆ ನೆಟ್ವರ್ಕ್ ಸಂಪರ್ಕ, ಹೊಸ ಮೊಬೈಲ್ ಟವರ್ಗಳ ಅಳವಡಿಕೆಯ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಗ್ರಾಮಾಂತರದಲ್ಲೂ ಈಗಲೂ ಸಮರ್ಪಕವಾಗಿ ಮೊಬೈಲ್ ನೆಟ್ವರ್ಕ್ ಲಭ್ಯವಾಗದೇ ಇರುವುದರಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ನ್ಯಾಯಬೆಲೆಯ ಅಂಗಡಿಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಸಣ್ಣ ವ್ಯಾಪಾರಸ್ಥರು ಹಾಗೂ ವಿವಿಧ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸುವ ಜನರಿಗೆ ಆನ್ಲೈನ್ ಸೇವೆಗಳು ಡಿಜಿಟಲ್ ಸಂಪರ್ಕದ ಕೊರತೆಯಿಂದ ಸಮಸ್ಯೆಯಾಗುತ್ತಿದೆ. ಸರ್ಕಾರದ ವಿವಿಧ ಸೇವೆಗಳು ಡಿಜಿಟಲ್ ವ್ಯವಸ್ಥೆಯ ಮೂಲಕ ಲಭ್ಯವಾಗುತ್ತಿರುವುದರಿಂದ ಉತ್ತಮ ನೆಟ್ವರ್ಕ್ ಸೌಲಭ್ಯ ಕಲ್ಪಿಸುವುದು ಅಗತ್ಯವಾಗಿದೆ ಎಂದು ಹೇಳಿದರು. ತುಂಗಾ ತೀರದಲ್ಲಿ ಬೇಸಿಗೆಗೆ ತತ್ವಾರ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಜಲಾಶಯಕ್ಕೆ 64 ವರ್ಷಗಳ ಇತಿಹಾಸದಲ್ಲಿ ಎರಡನೆಯ ಬಾರಿಗೆ ಈ ವರ್ಷ ಅತಿ ಕಡಿಮೆ ನೀರು ಹರಿದು ಬಂದಿದೆ. 71.50 TMC ಸಾಮರ್ಥ್ಯದ ಜಲಾಶಯದಲ್ಲಿ 1962-63 ನೀರು ಸಂಗ್ರಹ ಆರಂಭವಾಗಿದೆ. ಜಲಾಶಯವು 4 ಜಿಲ್ಲೆಗಳ 10ಕ್ಕೂ ಹೆಚ್ಚು ತಾಲೂಕುಗಳ 1 ಲಕ್ಷ ಹೆಕ್ಟೇರ್ಗಳಿಗಿಂತ ಅಧಿಕ ಭೂಮಿಯನ್ನ ಹಸಿರಾಗಿಸಿದೆ. 5 ಜಿಲ್ಲಾ ಕೇಂದ್ರಗಳು ಸೇರಿದಂತೆ 27ಕ್ಕೂ ಹೆಚ್ಚು ನಗರಗಳು 1000 ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುತ್ತಿದೆ. 64 ವರ್ಷಗಳ ಇತಿಹಾಸ ಇರುವ ಈ ಜಲಾಶಯವು 48 ಬಾರಿ ಭರ್ತಿಯಾಗಿ ಅಚ್ಚುಕಟ್ಟು ಪ್ರದೇಶವನ್ನು ಸಮೃದ್ಧವಾಗಿಸಿದೆ. 16 ಬಾರಿ ಜಲಾಶಯಕ್ಕೆ ಸಾಮರ್ಥ್ಯದಷ್ಟು ನೀರು ಬರದೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಗದ್ದೆ ತೋಟಗಳು ನಲುಗಿದ್ದಲ್ಲದೆ ಕುಡಿಯುವ ನೀರಿಗೂ ತತ್ವಾರ ಎದುರಾಗಿತ್ತು. ಈ ಕಾರಣ ತೀವ್ರ ಬರದಿಂದಾಗಿ ತುಂಗಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶಕ್ಕೆ ಈ ವರ್ಷ ಬೇಸಿಗೆಗೆ ಹಂಗಾಮಿನಲ್ಲಿ ನಾಲೆಗಳಿಗೆ ನೀರು ಹರಿಸುವ ಸಾಧ್ಯತೆ ಬಹಳ ಕಡಿಮೆ ಇದೆ. ತುಂಗಾ ಜಲಾಶಯದ ನೀರಿನ ಸಂಗ್ರಹದ ಸಾಮರ್ಥ್ಯ 3.23 TMC, ಇದರಲ್ಲಿ ಡೆಡ್ ಸ್ಟೋರೇಜ್ 0.82 TMC ಇದೆ. ಅಂದರೆ ಜಲಾಶಯದಲ್ಲಿ ಬಳಕೆ ಮಾಡಬಹುದಾದ ನೀರು ಕೇವಲ 2.40 TMC. ನದಿಯಲ್ಲಿ ಅಧಿಕ ನೀರು ಹರಿಯುತ್ತಿದ್ದರೆ ನಾಲೆಗಳಿಗೂ ನಿರಂತರವಾಗಿ ನೀರು ಹರಿಸಬಹುದು. ಇದೇ ಕಾರಣದಿಂದಾಗಿ ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ ನಿರಂತರವಾಗಿ ನೀರು ಹರಿಸಿ ಬೇಸಿಗೆಯಲ್ಲಿ ಮಾತ್ರ ಕಟ್ಟು ಪದ್ಧತಿಯನ್ನು ಅನುಸರಿಸಲಾಗುತ್ತಿದೆ. ಫೆಬ್ರವರಿ ಬಳಿಕ ನದಿಯಲ್ಲಿ ನೀರಿನ ಹರಿವು ಬಹಳ ಕಡಿಮೆಯಾಗುವುದರಿಂದ ಕಟ್ಟು ಪದ್ಧತಿ ಅನಿವಾರ್ಯ.
ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೀನುಗಾರಿಕೆ ಇಲಾಖೆಯು 2026-27 ಜಿಲ್ಲಾ ವಲಯ ಮೀನುಗಾರಿಕೆ ಯೋಜನೆಯಡಿ ಮೀನುಮರಿ ಖರೀದಿಗೆ ಸಹಾಯಧನ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಸ್ವಂತ ಕೊಳ ಅಥವಾ ಇಲಾಖೆಯಿಂದ ಗುತ್ತಿಗೆ ಹರಾಜಿನಲ್ಲಿ ಪಡೆದ ಕೆರೆಗಳಲ್ಲಿ ವೈಜ್ಞಾನಿಕವಾಗಿ ಮೀನುಮರಿ ಬಿತ್ತನೆ ಅಥವಾ ಸ್ವಂತ ಕೊಳ ನಿರ್ಮಿಸಿಕೊಂಡು ಮೀನುಮರಿ ಪಾಲನೆಗೆ ಬಳಸಲು ಖರೀದಿಸುವವರಿಗೆ ಮಾತ್ರ ಸಹಾಯಧನ ನೀಡಲಾಗುವುದು. ಅರ್ಹ ಫಲಾನುಭವಿಗಳು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಅಧಿಕೃತ ಪೋರ್ಟಲ್ https://shimoga.nic.in ಮುಖಾಂತರ ಆನ್ಲೈನ್ನಲ್ಲಿ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಆಯಾ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಮೊಬೈಲ್ ಸಂಖ್ಯೆ ಶಿವಮೊಗ್ಗ 9086049081, ಭದ್ರಾವತಿ 97433701, ಶಿಕಾರಿಪುರ 96869399028, ಸಾಗರ 95380444365, ಸೊರಬ 95353864449, ತೀರ್ಥಹಳ್ಳಿ 86551324038 ಇವರುಗಳನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನ 14-17 ವಯೋಮಿತಿಯೊಳಗಿನ ಬಾಲಕ ಅಥವಾ ಬಾಲಕಿಯರ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ಸೆಪ್ಟೆಂಬರ್ 27 ಮತ್ತು ಅಕ್ಟೋಬರ್ 5 ಆಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸರ್ಕಾರಿ ಅನುದಾನ ಮತ್ತು ಅನುದಾನರಹಿತ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಆಯಾ ದಿನಾಂಕಗಳಂದು ಆಯಾ ತಾಲೂಕುಗಳ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಇಲಾಖೆಯ ನಿಯಮಾನುಸಾರ ಅಗತ್ಯ ದಾಖಲೆಗಳೊಂದಿಗೆ ವರದಿ ಮಾಡಿಕೊಳ್ಳಬೇಕು. ಸೆಪ್ಟೆಂಬರ್ 27 ಭದ್ರಾವತಿಯ ಪೂರ್ಣ ಪ್ರಜ್ಞಾ ಪ್ರೌಢಶಾಲೆ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನ್ನಿಸ್ ಮತ್ತು ಭದ್ರಾವತಿಯ ಜಟ್ಪಟ್ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಹಾಗೂ ಅಕ್ಟೋಬರ್ 5 ಭದ್ರಾವತಿಯ VISL ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೈಹಿಕ ಶಿಕ್ಷಣಾಧಿಕಾರಿ ರಮೇಶ್ ಬಾಬು 9113547166, ದೈಹಿಕ ಶಿಕ್ಷಣ ಶಿಕ್ಷಕ ರಾಮಚಂದ್ರಪ್ಪ 98808395755 ಇವರುಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಯಕ್ಷಸಂಗಮ ಬಳಗದ ಸಂಯೋಜನೆಯಲ್ಲಿ ಯಕ್ಷರಾಘವ ಜನ್ನಾಲೆ ಪ್ರತಿಷ್ಠಾನ ಹಾಗೂ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ 2ನೇ ಯಕ್ಷ ಸಂಭ್ರಮ ಕಾರ್ಯಕ್ರಮ ಸೆಪ್ಟೆಂಬರ್ 27 4:35 ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಕೃಷ್ಣಾರ್ಜುನ ಹಾಗೂ ಶ್ರೀರಾಮ ಲವಕುಶ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ನಡೆಯಲಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ ಆಚಾರ್ಯ ಜನ್ನಾಲೆ, ರಾಮಕೃಷ್ಣ ಹೆಗಡೆ ಹಿಲ್ಲೂರು ಹಾಗೂ ದರ್ಶನ್ ಗೌಡ ಗೋಳಿಹೊಳೆ, ಮದ್ದಲೆಯಲ್ಲಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಶಶಾಂಕ ಆಚಾರ್ಯ ಕಿರಿಮಂಜೇಶ್ವರ, ಚಂಡೆಯಲ್ಲಿ ಸುಜನ್ ಹಾಲಾಡಿ ಹಾಗೂ ಪ್ರಜ್ವಲ್ ಮುಂಡಾಡಿ ಭಾಗವಹಿಸಲಿದ್ದಾರೆ. ಮುಮ್ಮೇಳದಲ್ಲಿ ವಿದ್ಯಾಧರ ರಾವ್ ಜಲ್ಲವಳ್ಳಿ, ನಿಲ್ಕೋಡ್ ಶಂಕರ್ ಹೆಗಡೆ, ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ, ಉದಯ ಹೆಗಡೆ ಕಡಬಾಳ, ವಿಶ್ವನಾಥ್ ಆಚಾರ್ಯ ತೊಂಬಟ್ಟು, ಸುಧೀರ್ ಉಪ್ಪೂರು, ಹರೀಶ್ ಮೊಗವೀರ ಜಪ್ತಿ, ಸಂತೋಷ್ ಹೆಂಗವಳ್ಳಿ, ಕೆಜಿ ಕಾರ್ತಿಕ್, ರವೀಂದ್ರ ದೇವಾಡಿಗ ಕಮಲಶಿಲೆ, ಪುರಂದರ ಮೂಡ್ಕಣಿ, ಆತ್ರೇಯ ಗಾಂವ್ಕರ್ ಸೇರಿದಂತೆ ಹಲವು ಹಿರಿಯ ಹಾಗೂ ಕಿರಿಯ ಕಲಾವಿದರು ಭಾಗವಹಿಸಲಿದ್ದಾರೆ. ಗೌರವ ಪ್ರವೇಶ ಹೊರತುಪಡಿಸಿ 200 ರೂ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಟಿಕೆಟ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಾಗರಾಜ್ ಮೊಬೈಲ್ ಸಂಖ್ಯೆ 9855863459 ಇವರನ್ನು ಸಂಪರ್ಕಿಸಬಹುದು. ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಯಕ್ಷಸಂಗಮ ಬಳಗ ಕೋರಿದೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ವಾಸ ಮಾಡುವ ಈ ನಗರ ಆಗಿರ್ಬೋದು, ಈ ಊರಾಗಿರ್ಬೋದು, ಹಾಗೆ ಈ ದೇಶ ನಮ್ಮದು ಅಲ್ವಾ? ಆದ್ರೆ ಬರೀ ನಮ್ಮದು ಅಂತ ಹೇಳ್ತಾ ಇದ್ರೆ ಸಾಲೋಲ್ಲ. ನಮ್ಮ ಬದುಕು ಬರೀ ನಮ್ಮ ಮನೆಯ ನಾಲ್ಕು ಗೋಡೆಗೆ ಮಾತ್ರ ಸೀಮಿತವಾಗಿರಬಾರ್ದು. ನಮ್ಮ ಬದುಕು ಅರಳಬೇಕು ಅಂತಂದ್ರೆ ನಮ್ಮ ನಾಗರಿಕ ಬದುಕು ಸ್ವಚ್ಛವಾಗಿರಬೇಕು, ಚೆನ್ನಾಗಿರಬೇಕು. ಸೊ ಅದಕ್ಕಾಗಿ ನಾನು ಇವತ್ತು ನಾಗರಿಕ ಬದುಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾಗರಿಕ ಎಂಬ ಪದಕ್ಕೆ ಪಟ್ಟಣಿಗ, ಪ್ರಜೆ, ಸುಸಂಸ್ಕೃತ ಎಂಬ ಅರ್ಥವಿದೆ. ಸಮಾಜಶಾಸ್ತ್ರದಲ್ಲಿ ನಾಗರಿಕ ಎಂಬ ಪದ ವಿಶೇಷವಾಗಿ ಬಳಕೆಯಾಗ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದೆ ಜನರು ಕಾಡುವಾಸಿಗಳಾಗಿದ್ರು, ನಾಗರಿಕತೆ ಬೆಳೆದಿರಲಿಲ್ಲವೆಂಬ ಮಾತನ್ನ ನಾವು ಕೇಳ್ತಾ ಇದ್ವಿ. ಕಾಡುವಾಸಿಗಳಾಗಿದ್ದಾಗ ಸಂಸ್ಕಾರವೂ ಆತನಲ್ಲಿ ಬೆಳೆದಿರಲಿಲ್ಲ. ದಿನೇ ದಿನೇ ಬದುಕಿನಲ್ಲಿ ಬದಲಾವಣೆಗಳಾಗ್ತಾ ಬದುಕಿಗೆ ಸುಂದರ ರೂಪ ಕೊಡಲಾರಂಭಿಸಿದರು. ಬದುಕಿನ ಧರ್ಮ ರೂಪಿತವಾಯಿತು. ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡುವ ಮೂಲಕ ಸಜ್ಜನ ನಾಗರಿಕರನ್ನಾಗಿ ಬೆಳೆಸುವ ಕಾರ್ಯವನ್ನ ಹಿರಿಯರು ಕೈಗೆತ್ತಿಕೊಂಡ್ರು. ಶಾಲಾ ಶಿಕ್ಷಣದಲ್ಲಿ ಎಲ್ಲ ಮತ ಧರ್ಮದವರೆಗೂ ಅನ್ವಯವಾಗುವಂತೆ ಸುಸಂಸ್ಕೃತ ಬದುಕಿನ ಶಿಕ್ಷಣವನ್ನ ನೀಡಲಾಯಿತು. ಸ್ವಸ್ಥ ಸಮಾಜಕ್ಕೆ ಸುಸಂಸ್ಕೃತ ಬದುಕು ಅನಿವಾರ್ಯ. ಅದನ್ನು ರೂಢಿಸಿಕೊಂಡಾಗ್ಲೇ ನಾಗರಿಕರಾಗ್ತಾರೆ. ಸೊ ಹಿಂದೆಯೆಲ್ಲ ಕಾಡುವಾಸಿಗಳಾಗಿದ್ದಾಗ ಮೈ ಮೇಲೆ ಬಟ್ಟೆ ಧರಿಸಬೇಕೆಂಬ ಪ್ರಜ್ಞೆಯೂ ಕೂಡ ಬೆಳೆದಿರಲಿಲ್ಲ. ಆಹಾರಕ್ಕಾಗಿ ಹಸಿ ಮಾಂಸ, ಗೆಡ್ಡೆ ಗೆಣಸು, ಕಾಡಿನ ಹಣ್ಣು ಹಂಪಲುಗಳೇ ಬಳಕೆಯಾಗ್ತಾ ಇತ್ತು. ಸೊ ಇದಕ್ಕಾಗಿ ಪರಸ್ಪರ ಕಚ್ಚಾಡ್ತಾ ಇದ್ರು. ಬದುಕಿಗಾಗಿ ಗುಂಪುಗಳಲ್ಲಿ ವಾಸಿಸುತ್ತಾ ಇನ್ನೊಂದು ಗುಂಪು ಎದುರಾದಾಗ ಕೈ ಕೈ ಮಿಲಾಯಿಸ್ತಾ ಇದ್ರು. ಆ ಗುಂಪು ಶತ್ರುವೆಂದೇ ಭಾವಿಸಿ ಹೊಡೆದಾಟಗಳು ನಡೀತಾ ಇದ್ವು. ತಮ್ಮ ಬಯಕೆಗಳ ಈಡೇರಿಕೆಗೆ ಅತ್ಯಾಚಾರ ಅನಾಚಾರಗಳು ಸಾಮಾನ್ಯವಾಗಿದ್ವು. ಕಾಡಿನಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು, ಆಹಾರಕ್ಕಾಗಿ ಅಲೆದಾಡ್ತಾ ಇದ್ರು ಸ್ನೇಹಿತರೆ. ಸೊ ಕಾಲ ಕಳೆದಂತೆ ಸ್ವಲ್ಪ ಸ್ವಲ್ಪವೇ ಪ್ರಜ್ಞಾವಂತರಾದ್ರು. ಕಾಡು ವಾಸಿಗಳಾಗಿದ್ದ ಜನ ತಮಗೆ ಪ್ರಿಯವಾದ ಆಹಾರಗಳನ್ನ ಬೇಯಿಸಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ನೀರಾಶ್ರಯವಿರುವ ನದಿ ದಂಡೆಗಳಲ್ಲಿ ಬದುಕುವುದನ್ನ ರೂಢಿಸಿಕೊಂಡರು. ಶ್ರಮ ಜೀವನ ಆರಂಭಗೊಂಡ ಬಳಿಕ ದ್ವೇಷ ಪ್ರವೃತ್ತಿ ಕಡಿಮೆ ಆಗ್ತಾ ಬಂತು ಸ್ನೇಹಿತರೆ. ಭಯವಿಲ್ಲದ ಬದುಕು ಸಾಗಿಸೋದಕ್ಕೆ ಒಟ್ಟಾಗಿ ಬಾಳೋದಕ್ಕೆ ಕಲಿತರು. ಒಂದೊಂದು ಪ್ರದೇಶದಲ್ಲಿ ತುಂಬಾ ಜನ ಸೇರ್ಕೊಂಡಾಗ ನಗರ ಏರ್ಪಾಡಾಯಿತು. ಕಾಡಿನಿಂದ ಹೊರಬಂದ ಜನ ನಾಡಿನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಾಣಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ಬದುಕು ಅಗತ್ಯವಿದೆ ಅಂತ ಭಾವಿಸ್ತಾರೆ. ದಿನೇ ದಿನೇ ನಗರ ಪ್ರದೇಶಗಳು ಹೆಚ್ಚಾಗ್ತಾ ಹೋಯಿತು. ಹರಪ್ಪ ಮಹೋಂಜೋದಾರೋ ಅತ್ಯಂತ ಪ್ರಾಚೀನ ಸಂಸ್ಕೃತ ನಗರವೆಂಬುದನ್ನು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೇವೆ. ಸೊ ಬದುಕೆಂಬ ಆಸೆ ಬೆಳೆದಂತೆ ಬದುಕಿಗಾಗಿ ಸೌಲಭ್ಯಗಳು ರೂಢಿಗೆ ಬಂದ್ವು. ಹೊಸ ಹೊಸ ಸಂಶೋಧನೆಗಳು ಆರಂಭವಾಯಿತು. ಕಾಲ ಕಳೆದಂತೆ ಆವಿಷ್ಕಾರಗೊಳ್ಳುತ್ತಾ ಹೋಯಿತು. ಮನುಷ್ಯ ಬೆಚ್ಚನೆಯ ಬದುಕಿಗಾಗಿ ಮನೆ ಕಟ್ಟೋದಕ್ಕೆ ಶುರು ಮಾಡ್ತಾನೆ. ಮಾನ ಮುಚ್ಚೋದಕ್ಕೆ ಸೊಪ್ಪು ಕಟ್ಟಿಕೊಂಡು ಆತ ಬಟ್ಟೆಯನ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಜೀವನ ಪದ್ಧತಿಯಲ್ಲಿ ಸುಧಾರಣೆಗೊಳ್ಳುತ್ತಾ ಸಾಗಿತು ಬದುಕು. ನಾಗರಿಕತೆ ಬೆಳೆದಂತೆ ಜನಸಂಖ್ಯೆ ಹೆಚ್ಚಾಯಿತು. ಬದುಕುವ ಆಯಸ್ಸು ಹೆಚ್ಚಾಯಿತು. ನಗರಗಳು ಹೆಚ್ಚಾದವು. ಇವೆಲ್ಲವೂ ಬದಲಾವಣೆಗೊಳ್ಳುವ ಸಹಸ್ರಾರು ವರ್ಷಗಳೇ ಬೇಕಾಯಿತು ಸ್ನೇಹಿತರೆ. ಭಾರತ ದೇಶ ಸ್ವತಂತ್ರಗೊಂಡಾಗ ಇದ್ದ ಜನಸಂಖ್ಯೆ 33 ಕೋಟಿ. ಸುಮಾರು 70 ವರ್ಷ ಕಳೆದಾಗ 130 ಕೋಟಿ ಅಂತ ತಿಳಿದಿದ್ದೇವೆ. ಹಾಗಾದ್ರೆ ಸ್ನೇಹಿತರೆ, ಸುಮಾರು 70 ವರ್ಷ ಕಳೆದ್ಮೇಲೆ 3-4 ಪಟ್ಟು ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನು ಕಳೆದ ಭಾಗದಲ್ಲಿ ನಾಗರಿಕ ಬದುಕು ಹೇಗಿರ್ಬೇಕು ಅನ್ನೋ ಅರಿವಿನ ಜಾಗೃತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಏನಪ್ಪ ಅಂತಂದ್ರೆ, ಭಾರತ ದೇಶ ಸ್ವತಂತ್ರಗೊಂಡಾಗ ಇದ್ದ ಜನಸಂಖ್ಯೆ 33 ಕೋಟಿ. ಸುಮಾರು 70 ವರ್ಷ ಕಳೆದ್ಮೇಲೆ 130 ಕೋಟಿ ಅಂತ ತಿಳಿದಿದ್ದೇವೆ. ಸುಮಾರು 70 ವರ್ಷಗಳಲ್ಲಿ 3-4 ಪಟ್ಟು ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಸಿಗೋ ಉತ್ತರ ಏನಪ್ಪಾ ಅಂತಂದ್ರೆ ಸುಸಂಸ್ಕೃತ ಬದುಕು. ಹೌದು ಸ್ನೇಹಿತರೆ, ಇವತ್ತು ಸ್ವಚ್ಛ ಆಹಾರ, ಸ್ವಚ್ಛ ಪರಿಸರ, ಪೌಷ್ಟಿಕ ಆಹಾರದ ಬಗ್ಗೆ ಮನಗೊಂಡಿದ್ದೇವೆ. ಇದ್ರ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ನಮಗೆ ಬರುವ ಕಾಯಿಲೆಗಳ ಅರಿವು ಇದೆ. ಕಾಯಿಲೆಗಳಿಂದ ಪಾರಾಗೋದಕ್ಕೆ ಮೂಲಿಕಾ ಔಷಧಿಗಳನ್ನ ಬಿಟ್ಟು ಅಲೋಪತಿ ಔಷಧಿಗಳನ್ನ ಕಂಡುಕೊಂಡಿದ್ದೇವೆ. ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಬೆಳೆದಿದೆ ಸ್ನೇಹಿತರೆ. ಇವೆಲ್ಲವೂ ಬದಲಾವಣೆಗಳಿಂದ ಸಾಯುವ ಸಂಖ್ಯೆ ಕಡಿಮೆಯಾಗ್ತಾ ಸಾಗಿದೆ, ಬದುಕುವ ಅವಧಿ ಹೆಚ್ಚಾಗಿದೆ. ಪ್ರಪಂಚದಲ್ಲಿ ಜನಸಂಖ್ಯೆ ಏರುತ್ತಲೇ ಇದೆ. ಇವತ್ತು ಜನಸಂಖ್ಯಾ ಸ್ಫೋಟ ಜಗತ್ತಿನ ಅತಿ ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳಬಹುದು. ಚಿಕ್ಕ ಕುಟುಂಬದ ಕಲ್ಪನೆ ಹೆಚ್ಚುತ್ತಾ ಇದೆ ನಿಜ, ಆದ್ರೆ ಜನಸಂಖ್ಯೆ ಹೆಚ್ಚುತ್ತಾ ಇರೋದು ಸವಾಲೇ ಆಗಿದೆ ಅಂತಾನೆ ಹೇಳಬಹುದು. ನಮ್ಮ ಬದುಕು ಮತ್ತೊಬ್ಬನ ಬದುಕಿಗೆ ಮಾರಕವಾಗಬಾರದೆಂಬ ಆಶಯ ಅನಾದಿ ಕಾಲದಿಂದಲೂ ಬಂದಿದೆ. ಅದಕ್ಕಾಗಿ ಧರ್ಮಗಳು ಮತಗಳು ಹುಟ್ಕೊಂಡ್ವು. ಇಷ್ಟೆಲ್ಲಾ ಇದ್ರೂ ಪ್ರಪಂಚದಲ್ಲಿ ನಾನಾ ವಿಷಯಗಳಿಗಾಗಿ ಕೊಲೆ ಸುಲಿಗೆ ಯುದ್ಧಗಳು ನಡೀತಲೇ ಇದೆ. ಇವತ್ತಿಗೂ ಕೂಡ ನಡೀತಾ ಇದೆ. ಧರ್ಮ ಪ್ರಚಾರಕರಿದ್ರು, ಧರ್ಮ ಗ್ರಂಥಗಳಿದ್ರು, ಧರ್ಮ ಮಾರ್ಗದಲ್ಲಿ ನಡೆಯುವ ಬದುಕು ಇವತ್ತಿಗೂ ರೂಢಿಗೊಳ್ಳದಿರುವುದು ದೊಡ್ಡ ದುರಂತವೇ ಆಗಿದೆ. ಮನುಷ್ಯನನ್ನು ಸಂಸ್ಕಾರವಂತನಾಗಿ ಮಾಡೋದಕ್ಕೆ ಎಲ್ಲಾ ಧರ್ಮಗಳು ತಮ್ಮ ತಮ್ಮ ಅನುಭವಗಳ ಆಧಾರದಲ್ಲಿ ಪೂಜೆ ಪದ್ಧತಿಗಳನ್ನ ಮಾಡ್ತಲೇ ಇವೆ.

ಹಾಗಾದ್ರೆ ಶಾಂತಿಯಿಂದ ಬಾಳಬೇಕೆಂಬ ನಮ್ಮ ಕನಸು ಭಗ್ನವಾಗಿದೆ. ನಿರಾತಂಕ ಬದುಕು ನಮಗಿಲ್ಲ. ಭಯವಿಲ್ಲದೆ ಮನೆಯಲ್ಲೇ ಮಲ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿತ್ಯದ ಬದುಕು ಪರಸ್ಪರ ದೋಷಣೆ, ಮತ್ಸರ, ಹೊಡೆದಾಟಗಳೇ ಮೀಸಲೆಂಬಂತೆ ಕಾಣ್ತಾ ಇದೆ. ಇವನ್ನೆಲ್ಲ ನೋಡಿದಾಗ ಎಲ್ಲಿದೆ ನಾಗರಿಕತೆ, ಎಲ್ಲಿದೆ ಸುಸಂಸ್ಕೃತ ಬದುಕು, ಎಲ್ಲಿದೆ ಶಾಂತಿ ನೆಮ್ಮದಿ? ಭಯವಿಲ್ಲದ ಬದುಕು ನಮ್ಮದಾಗಬೇಕಿದ್ರೆ ನಮಗೆ ಬೇಕಾಗುವ ನಾಗರಿಕ ಪ್ರಜ್ಞೆ ಬೇಕು. ಬನ್ನಿ ಹಾಗಾದ್ರೆ ಆದರ್ಶ ನಾಗರಿಕ ಬದುಕಿನ ಪ್ಲಾನ್ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸೊ ಸ್ನೇಹಿತರೆ, ನಾಗರಿಕ ಬದುಕು ಹೇಗಿರಬೇಕು ಅನ್ನೋ ಅರಿವಿನ ಮಾತುಗಳನ್ನ ತಿಳಿಸ್ತಾ ಇದ್ದೆ. ಹಾಗಾದ್ರೆ ಆದರ್ಶ ನಾಗರಿಕ ಬದುಕಿನ ಪ್ಲಾನ್ ಇದಾಗಿದೆ. ಇದು ಯಾವುದೇ ಸರ್ಕಾರಿ ಯೋಜನೆ ಅಲ್ಲ ಸ್ನೇಹಿತರೆ, ಇದು ನಮ್ಮ ಸಮುದಾಯವನ್ನು ಬೆಳೆಸುವ ಒಂದು ಲೈಫ್ ಸ್ಟೈಲ್ ಸ್ಕೀಮ್ ಆಗಿದೆ. ಮೊದಲನೇದಾಗಿ ಡಿ ಫಾರ್ ಡಿಸಿಪ್ಲಿನ್, ಶಿಸ್ತು ಅಂತಾನೆ ಹೇಳ್ಬಹುದು. ರೋಡ್ನಲ್ಲಿ ಗಾಡಿ ಓಡಿಸೋದಾಗ್ಲಿ, ಸರತಿ ಸಾಲಿನಲ್ಲಿ ನಿಲ್ಲೋದಾಗ್ಲಿ, ಹಾಗೆ ಎಲ್ ಬೇಕೋ ಅಲ್ಲಿ ಕಸ ಚೆಲ್ಲದೆ ನೋಡ್ಕೊಳ್ಳೋದಾಗ್ಲಿ, ಇವುಗಳೆಲ್ಲ ನಿಮ್ಮ ಶಿಸ್ತು, ನಿಮ್ಮ ಬದುಕು ಮತ್ತು ಸಮಾಜದ ಬದುಕನ್ನ ಸುಂದರವಾಗಿಸುತ್ತೆ. ಬೇರೆಯವರು ನೋಡ್ಲಿ ಬಿಡ್ಲಿ, ನೀವೊಬ್ಬ ಜವಾಬ್ದಾರಿಯುತ ನಾಗರಿಕರಾಗಿರಿ ಸ್ನೇಹಿತರೆ. ಇನ್ನ ಎರಡನೇ ಡಿ ಏನಪ್ಪಾ ಅಂತಂದ್ರೆ ಡೈಲಾಗ್, ಮಾತುಕತೆ. ನಮ್ಮ ಏರಿಯಾದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡಿ ಸುಮ್ಮನಾಗ್ಬೇಡಿ. ನಿಮ್ಮ ನೆರೆಹೊರೆಯವರ ಜೊತೆಗೆ, ಸ್ಥಳೀಯ ಮುಖಂಡರ ಜೊತೆಗೆ, ಅಧಿಕಾರಿಗಳ ಜೊತೆಗೆ ಮಾತನಾಡಿ. ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ನಿಮ್ಮ ಮಾತು ಮುಖ್ಯ. ಹಾಗೆ ಇನ್ನ ಮೂರನೇದಾಗಿ ಡ್ಯೂಟಿ ಅಂದ್ರೆ ಕರ್ತವ್ಯ. ಹಕ್ಕುಗಳ ಬಗ್ಗೆ ಮಾತನಾಡೋ ಮುಂಚೆ ನಮ್ಮ ಕರ್ತವ್ಯಗಳನ್ನ ನೆನಪು ಮಾಡ್ಕೊಳ್ಳೋಣ. ಟೈಮ್ಗೆ ಸರಿಯಾಗಿ ಟ್ಯಾಕ್ಸ್ ಕಟ್ಟೋದು, ಓಟ್ ಮಾಡೋದು, ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಇದೆಲ್ಲ ನಮ್ಮ ಕರ್ತವ್ಯವಾಗಿರುತ್ತೆ. ಯಾಕಂದ್ರೆ ನಿಮ್ಮ ಕರ್ತವ್ಯವೇ ನಿಮ್ಮ ಹಕ್ಕಿಗೆ ಶಕ್ತಿ ಅಂತಾನೆ ಹೇಳ್ಬಹುದು. ಇನ್ನ ನಾಲ್ಕನೇದಾಗಿ ಡಿ ಫಾರ್ ಡಿವೋಷನ್ ಅಂದ್ರೆ ಡೊನೇಷನ್ ಅಂತಾನೆ ಹೇಳ್ಬಹುದು, ಸಮರ್ಪಣೆ. ಡೊನೇಷನ್ ಅಂತಂದ್ರೆ ಬರೀ ಹಣ ಕೊಡೋದಲ್ಲ ಸ್ನೇಹಿತರೆ, ವೀಕೆಂಡ್ ನಲ್ಲಿ ನಿಮ್ಮ ಟೈಮ್ ಕೊಡಬಹುದಾ? ಯಾವ್ದಾದ್ರೂ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಸೇರಿ ಕೆಲಸ ಮಾಡಬಹುದಾ? ವೃದ್ಧಾಶ್ರಮಕ್ಕೋ ಅಥವಾ ಅನಾಥಾಶ್ರಮಕ್ಕೋ ನಿಮ್ಮ ಒಂದು ದಿನವನ್ನ ಮೀಸಲಿಡಿ. ನಿಮ್ಮ ಸ್ವಲ್ಪ ಸಮಯ ಬೇರೆಯವರ ಜೀವನದಲ್ಲಿ ದೊಡ್ಡ ಬೆಳಕಾಗಬಹುದು ಅಲ್ವಾ? ಸೊ ಇನ್ನ ಐದನೇದಾಗಿ ಡಿಗ್ನಿಟಿ ಅಂದ್ರೆ ಗೌರವ. ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರನ್ನು ಗೌರವಿಸಿ. ನಿಮ್ಮ ಜಾತಿ, ಧರ್ಮ, ಸ್ಥಾನಮಾನ ಯಾವ್ದಾದ್ರೂ ಇರ್ಲಿ, ಪ್ರತಿಯೊಬ್ಬ ಮನುಷ್ಯನನ್ನ ಗೌರವದಿಂದ ನೋಡ್ಕೊಳ್ಳಿ. ಸಮುದಾಯ ಅಂತಂದ್ರೆ ನಾವೆಲ್ಲ ಒಟ್ಟಾಗಿ ಬಾಳೋದು ಅಂತ ಅರ್ಥ. ಇಲ್ಲಿ ಡಿಗ್ನಿಟಿ ಮುಖ್ಯ, ಎಲ್ಲರೂ ಸಮಾನರು. ಸೊ ಸ್ನೇಹಿತರೆ, ಈ ಐದು ಡಿ ಪ್ಲಾನ್ ಅಂದ್ರೆ ಡಿಸಿಪ್ಲಿನ್, ಡೈಲಾಗ್, ಡ್ಯೂಟಿ, ಡಿವೋಷನ್ ಮತ್ತು ಡಿಗ್ನಿಟಿ, ಇವು ನಮ್ಮ ಬದುಕಿನ ಗುಣಮಟ್ಟವನ್ನ ಹೆಚ್ಚಿಸುತ್ತೆ. ನಾಳೆಯ ಉತ್ತಮ ಸಮಾಜಕ್ಕೆ ನಾವು ಇವತ್ತು ಹಾಕುವ ಬುನಾದಿ ಇದು ಅಂತಾನೆ ಹೇಳ್ಬಹುದು. ನೆನ್ಪಿಡಿ ಸ್ನೇಹಿತರೆ, ಸರ್ಕಾರ ಯೋಜನೆ ಕೊಡಬಹುದು, ಆದ್ರೆ ಅದನ್ನ ಯಶಸ್ವಿ ಮಾಡೋದು ನಮ್ಮ ನಿಮ್ಮ ಕೈಯಲ್ಲಿದೆ. ಒಳ್ಳೆಯ ನಾಗರಿಕರಾಗಿ ಬದುಕೋದು ಅಂತಂದ್ರೆ ಬರೀ ಬದುಕೋದು ಅಲ್ಲ, ಉತ್ತಮ ಸಮಾಜವನ್ನು ಕಟ್ಟುವಲ್ಲಿ ಕೈ ಜೋಡಿಸುವುದು ಸ್ನೇಹಿತರೆ. ಸೊ ಈ ಪಾಸಿಟಿವ್ ನೋಟ್ನೊಂದಿಗೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಗೆದ್ದೇ ಗೆಲ್ತೇನೆ ಅಂತ ನಿರ್ಧರಿಸಿದಾಗ ಸೋಲೋಕೆ ಹೆದರಬಾರ್ದು. ಸೋಲು ಸಹ ಗೆಲುವಿನ ಭಾಗ ಅಂತಾನೆ ಪರಿಗಣಿಸ್ಬೇಕು. ನಾಲ್ಕು ಸಲ ಬೀಳೋದು ದೊಡ್ಡದಲ್ಲ, ಆದ್ರೆ ಐದನೇ ಸಲ ಮೈ ಕೊಡುವಿ ಎದ್ದು ನಿಲ್ಲೋದು ಮುಖ್ಯ. ಐದನೇ ಸರಿ ಎದ್ದು ನಿಂತ್ವಿ ಅಂದ್ರೆ ಖಂಡಿತವಾಗ್ಲೂ ಜಯ ನಮ್ಮದಾಗಿರುತ್ತೆ. ಆಲ್ ಇಸ್ ವೆಲ್.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಹೋಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
4: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
5: ಹಲೋ ಗೆಳೆಯರೇ.
6: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
7: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
6: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
1: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029620969. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ನಮ್ಮ ಸುತ್ತಮುತ್ತ ಇರುವ ಪ್ರಾಣಿಗಳಲ್ಲಿ ಕೆಲವು ನಮಗೆ ತುಂಬಾನೇ ಪರಿಚಿತವಾಗಿದ್ದು, ನಾಯಿ, ಬೆಕ್ಕು, ಮೊಲ, ಹಸುಗಳು ಈ ತರ. ಆದ್ರೆ ಇವತ್ತು ನಾನು ಮಾತಾಡ್ತಾ ಇರುವಂತಹ ಈ ಒಂದು ಪ್ರಾಣಿ ಏನಿದೆ ತುಂಬಾನೇ ವಿಶೇಷವಾಗಿದ್ದು ಅಂತಲೇ ಹೇಳ್ಬೋದು. ನೋಡಕ್ಕೆ ಪುಟ್ಟದಾಗಿ ಕಾಣುತ್ತೆ, ದೇಹ ಮಾತ್ರ ಉದ್ದವಾಗಿರುತ್ತೆ, ಮುಖ ನೋಡಿದ್ರೆ ಕೆಲವೊಂದ್ಸರಿ ಮುದ್ದಾಡಬೇಕು ಅಂತ ಕೂಡ ಅನ್ಸುತ್ತೆ ರೀ. ಆದ್ರೆ ಇದರ ಜೀವನ ಶೈಲಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಇದು ಬೆಕ್ಕು ಅಲ್ಲ, ಇಲಿನೂ ಅಲ್ಲ, ಮುಂಗಿಸಿನೂ ಅಲ್ಲ. ನೀವು ಯೋಚನೆ ಮಾಡ್ತಾ ಇರೋ ತರ ಇವತ್ತು ನಾನು ಹೇಳ್ತಾ ಇರೋದು ಫೆರೆಟ್ ಅನ್ನುವಂಥ ಬಗ್ಗೆ. ನಾನು ಹೇಳಿದಾಗ ನೋಡೋಕೆ ಪುಟ್ಟದಾಗಿದ್ದು, ದೇಹ ಉದ್ದವಾಗಿರುತ್ತೆ, ಮುಖ ನೋಡಿದ್ರೆ ಕೆಲವೊಂದ್ಸರಿ ಮುದ್ದಾಡ್ಬೇಕನ್ಸುತ್ತೆ, ಇದನ್ನೆಲ್ಲ ಕೇಳಿದಾಗ ನಿಮಗೂ ಕೂಡ ಅನಿಸಿರ್ಬೋದು ಯಾವುದೋ ಒಂದು ಇಲಿನೋ ಮೊಲನೋ ಇರಬೇಕು ಅಂತ. ಆದರೆ ಇವತ್ತು ನಾನು ಹೇಳ್ತಾ ಇರೋದು ಫೆರೆಟ್ನ ಬಗ್ಗೆ. ಸೊ ಇವತ್ತು ಈ ಒಂದು ಫೆರೆಟ್ನಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳಿದೆ, ಇದನ್ನು ನೀವೆಲ್ಲರೂ ನೋಡಿದಿರಾ ಅಂತಂದರೆ ಅದ್ರ ಬಗ್ಗೆ ನಮಗೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಒಂದು ಫೆರೆಟ್ನ ಬಗ್ಗೆ ವಿಷಯಗಳನ್ನ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಈ ಒಂದು ಫೆರೆಟ್ ಅನ್ನೋದ್ರ ಬಗ್ಗೆ. ಸೊ ಇದು ಬೆಕ್ಕು ಅಲ್ಲ, ಇಲಿನೂ ಅಲ್ಲ, ಮುಂಗುಸಿನೂ ಅಲ್ಲ. ಅಷ್ಟಕ್ಕೂ ಫೆರೆಟ್ ಅಂತಂದ್ರೆ ಯಾವ ಪ್ರಾಣಿ ಅಂತ ನೀವು ಕೇಳ್ತಾ ಇದ್ರೆ ಅದು ಎಲ್ಲಿರುತ್ತೆ, ಏನ್ ತಿನ್ನತ್ತೆ, ಇವು ಯಾಕೆ ಅಷ್ಟು ಉದ್ದವಾಗಿರುತ್ತೆ, ರಾತ್ರಿ ಯಾಕೆ ಹೆಚ್ಚು ಚಟುವಟಿಕೆಯಿಂದ ಇರುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಕೂಡ ಹೇಳ್ತಾ ಇದ್ದೀನಿ. ನೀವು ಯಾವತ್ತಾದ್ರೂ ಫೆರೆಟ್ನ ನೋಡಿದರೆ ಎಲ್ಲಿ ಕಾಣಿಸಿತ್ತು ಮತ್ತು ಎಲ್ಲಿ ನೀವು ಇದನ್ನು ನೋಡಿದಿರಾ, ಅದ್ರ ಬಗ್ಗೆನೂ ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಬಹುದು. ಸೊ ಹಾಗೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ಪುಟ್ಟದಾದಂತಹ ಒಂದು ಸಸ್ತನಿ ಫೆರೆಟ್, ಇದು ಒಂದು ಸಣ್ಣ ಮಾಂಸಾಹಾರಿ ಸಸ್ತನಿ ಆಗಿದೆ. ಇದು ಮಸ್ಟಲಾಯ್ಡ್ ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತದ್ದು. ಇದೇ ಕುಟುಂಬದಲ್ಲಿ ಬ್ಯಾಡ್ಜರ್ ಅನ್ನುವಂತಹ ಒಂದು ಪ್ರಾಣಿಯನ್ನು ಕೂಡ ನೀವು ಕೇಳಿರ್ತೀರಾ. ಈ ರೀತಿ ಬೇರೆ ಬೇರೆ ಪ್ರಾಣಿಗಳು ಕೂಡ ಇದರಲ್ಲಿ ಬರುತ್ತೆ. ಹಾಗೆ ಡೊಮ್ಯಾಸ್ಟಿಕ್ ಫೆರೆಟ್ ಅನ್ನ ಸಾಮಾನ್ಯವಾಗಿ ಯುರೋಪಿಯನ್ ಪೋಲ್ಕ್ಯಾಟ್ನ ಡೊಮ್ಯಾಸ್ಟಿಕೇಟೆಡ್ ಫಾರ್ಮ್ ಅಂತ ಕೂಡ ಪರಿಗಣಿಸ್ತಾರೆ. ಅಂದ್ರೆ ಫೆರೆಟ್ ಇಲಿ ಅಲ್ಲ, ಬೆಕ್ಕು ಅಲ್ಲ, ಮುಂಗ್ಸಿನೂ ಅಲ್ಲ, ಇದು ತನ್ನದೇ ಆದಂತಹ ಒಂದು ಪುಟ್ಟ ಕಾರ್ನಿವರಸ್ ಮ್ಯಾಮಲ್ ಅಂತಾನೆ ಹೇಳ್ಬೋದು. ಆದ್ರೆ ಇದರ ದೇಹದ ಶೇಪ್ನ ನೋಡಿದ್ರೆ ಇಷ್ಟು ದಯಾಕಪ್ಪ ಅಂತ ಅನ್ಸುತ್ತೆ. ಇದು ಫೆರೆಟ್ನ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಡಾಪ್ಟೇಷನ್ ಅಂತಾನೆ ಹೇಳ್ಬೋದು. ಉದ್ದವಾದ ಫ್ಲೆಕ್ಸಿಬಲ್ ದೇಹ ಮತ್ತೆ ಚಿಕ್ಕ ಕಾಲುಗಳು ಸಣ್ಣ ಬಿಲಗಳಲ್ಲಿ ಅಥವಾ ಟನಲ್ಗಳ ಒಳಗಡೆ ಚಲಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಇವು ಎಲ್ಲಿರ್ತವೆ ಅಂತ ನೋಡಿದ್ರೆ ನಾರ್ತ್ ಅಮೆರಿಕಾಗೆ ನೇಟಿವ್ ಸ್ಪೀಸೀಸ್ ಅಂತಾನೆ ಹೇಳ್ಬೋದು. ಇದು ನಾವು ರಾತ್ರಿ ಮಲಗಕ್ ಹೋಗ್ತೀವಿ, ಆದ್ರೆ ಕೆಲವು ಫೆರೆಟ್ಗಳಿಗೆ ರಾತ್ರಿ ಅಂತಂದ್ರೆ ಈಗ ನಮ್ಮ ಶಿಫ್ಟ್ ಶುರುವಾಯ್ತು ಅಂತ ಹೇಳಿ ಅನ್ಕೊಳ್ತವೆ. ಅಂಡ್ ಈ ಫೆರೆಟ್ಗಳು ಪ್ರೈರಿ ಡಾಗ್ಸ್ ಜೊತೆಗೆ ಹೆಚ್ಚಾಗಿ ಇರೋದಕ್ಕೆ ಇಷ್ಟಪಡ್ತವೆ. ಬ್ಲ್ಯಾಕ್ ಫೂಟೆಡ್ ಫೆರೆಟ್ನ ಆಹಾರದಲ್ಲಿ ಪ್ರೈರಿ ಡಾಗ್ಸ್ ಸುಮಾರು 90% ವರೆಗೆ ಇರಬಹುದು ಅಂತಾನೆ ಹೇಳ್ತಾರೆ. ಅಂದ್ರೆ ಒಂದು ಫೆರೆಟ್ ವರ್ಷಕ್ಕೆ 100ಕ್ಕೂ ಹೆಚ್ಚು ಪ್ರೈರಿ ಡಾಗ್ಸ್ ಗಳನ್ನ ತಿನ್ಬಹುದು ಅನ್ನುವಂತಹ ಒಂದು ವಿಷಯ ಕೂಡ ಇದೆ. ಜೊತೆಗೆ ಪ್ರೈರಿ ಡಾಗ್ನ ಬೆಲೆಗಳೇ ಫೆರೆಟ್ನ ಮನೆಗಳಾಗಿರ್ತವೆ. ಹಾಗೇನೆ ಕತ್ತಲಲ್ಲೂ ಕೂಡ ಈ ಫೆರೆಟ್ಗಳು ಬೇಟೆಯನ್ನಾಡುತ್ತೆ. ಹಾಗೆಯೇ ಫೆರೆಟ್ಗಳು ಮುಖ್ಯವಾಗಿ ಪ್ರೈರಿ ಡಾಗ್ಸ್ ಇಲಿಗಳನ್ನ, ಹೆಗ್ಗಣಗಳನ್ನ, ಅಳಿಲುಗಳನ್ನ, ಮೊಲ ಹಾಗೆ ಕೆಲವೊಂದಷ್ಟು ಪಕ್ಷಿಗಳನ್ನ ಕೂಡ ತಿಂದು ಬದುಕತ್ತೆ. ಹಾಗೇನೆ ಇವುಗಳನ್ನ ಮನೆಯಲ್ಲಿ ಸಾಕಿದಾಗ ಇವು ಸಿಕ್ಕಾಬಟ್ಟೆ ತುಂಟ ಪ್ರಾಣಿಗಳಾಗಿರ್ತವೆ ಅಂತಾನೆ ಹೇಳ್ಬೋದು. ಜೊತೆಗೆ ಮನೆಯ ಯಜಮಾನನನ್ನ ಹೆಚ್ಚಾಗಿ ನಂಬ್ತಾ ಇರ್ತವೆ. ಸೊ ಇದು ಇವತ್ತಿನ ಈ ಮುದ್ದಾದ ಪ್ರಾಣಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು. ಸೊ ನಿಮಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದೆ ಅಂತಂದ್ರೆ ನಮಗೂ ಕೂಡ ವಾಟ್ಸಪ್ ಅಲ್ಲಿ ವಾಯ್ಸ್ ನೋಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಹೇಳೋದಕ್ಕೆ ನಾನು ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ.

ಸಿಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಗಲು ಹೆಚ್ಚಿರುವಂತಹ ದೇಶಗಳನ್ನ ಹುಡುಕ್ಬೇಕು ಅಂತ ಹೋದಾಗ ಸೊ ನಮಗೆ ಸಿಕ್ಕಂತಹ ಈ ದೇಶಗಳು ತುಂಬಾನೇ ಡಿಫ್ರೆಂಟ್ ಆಗಿದೆ. ಜೊತೆಗೆ ಅಲ್ಲಿ ಆ ಟೈಮಲ್ಲಿ ಸುಮಾರು ಪ್ಲೇಸ್ಗಳನ್ನ ನಾವು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮೀನುಗಾರಿಕೆಗೆ ಪ್ರಸಿದ್ಧವಾಗಿರುವಂತಹ ಒಂದು ತಾಣ ಅಂತಲೇ ಹೇಳ್ಬೋದು. ಅಲಾಸ್ಕಾ ಹಿಮ ನದಿಗಳು ಮತ್ತೆ ಹಿಮದಿಂದ ಆವೃತವಾಗಿರುವಂತಹ ಪರ್ವತಗಳಿಗೆ ಹೆಸರುವಾಸಿಯಾಗಿದೆ. ಅಂಡ್ ಇಲ್ಲಿ ಮೇಯಿಂದ ಜುಲೈನ ಅಂತ್ಯದವರೆಗೆ ನಿರಂತರವಾಗಿ ಹಗಲನ್ನ ನಾವು ಇಲ್ಲಿ ಎಂಜಾಯ್ ಮಾಡಬಹುದು. ಇದು ಬೇಸಿಗೆಯ ತಿಂಗಳುಗಳಲ್ಲಿ ಅಲಾಸ್ಕಾವನ್ನ ರಾತ್ರಿ ಇಲ್ಲದಂತಹ ವಿಶಿಷ್ಟ ದೇಶವನ್ನಾಗಿ ಮಾಡುತ್ತೆ. ಬೆಳಿಗ್ಗೆ 2 ಗಂಟೆಯಿಂದ ಹಿಮದಿಂದ ಆವೃತವಾಗಿರುವಂತಹ ಶಿಖರಗಳು ಹೊಳೆಯೋದನ್ನ ನೋಡೋದಕ್ಕೆ ಇಲ್ಲಿ ಜನರು ಬರ್ತಾ ಇರ್ತಾರೆ. ಸೊ ತುಂಬಾನೇ ಚೆನ್ನಾಗಿರುವಂತಹ ಪ್ಲೇಸ್ ಇದು. ಹಾಗೆಯೇ ನಾವು ಇನ್ನೊಂದು ಪ್ಲೇಸ್ ನ ನೋಡ್ತೀವಿ ಅಂತಂದ್ರೆ ಅದು ಸ್ವೀಡನ್ ಆಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸ್ವೀಡನ್ ಅನ್ನುವಂತಹ ದೇಶ ಏನಿದೆ ತುಂಬಾನೇ ಚೆನ್ನಾಗಿರುವಂತಹ ದೇಶ, ಕ್ಲೀನ್ ಸಿಟಿ ಅಂತಾನೆ ಹೇಳ್ಬೋದು. ಹಾಗೆ ಸಾಮಾನ್ಯವಾಗಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಹೆಚ್ಚಾಗಿನೇ ಬಿಸಿಲಿರುತ್ತೆ. ಹಾಗೆ ಸ್ವೀಡನ್ ಅಲ್ಲಿ ಸೂರ್ಯ ಮಧ್ಯರಾತ್ರಿಯ ಸುಮಾರಿಗೆ ಮುಳುಗ್ತಾ ಇರ್ತಾನೆ. ಅಂಡ್ ಇಲ್ಲಿ ನೋಡ್ತೀವಿ ಅಂತಂದ್ರೆ ಮೇಯಿಂದ ಆರಂಭವಾಗಿರುವಂತಹ ಈ ಒಂದು ಬೆಳಕಿನ ದಿನಗಳು ಹೇಗಿದೆ, ಆಗಸ್ಟ್ ಅಂತ್ಯದವರೆಗೆ ಕೂಡ ಇರುತ್ತೆ. ಅಂಡ್ ಬೆಳಿಗ್ಗೆ 4:30 ಮತ್ತೆ ಸೂರ್ಯ ಉದಯ ಆಗುತ್ತೆ ಇಲ್ಲಿ. ಸೊ ಈ ರೀತಿನಲ್ಲಿ ಒಂದು ದೀರ್ಘವಾದಂತಹ ದಿನಗಳನ್ನ ನಾವು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಈ ಒಂದು ಸ್ವೀಡನ್ ಅಲ್ಲಿ ಫಿಶಿಂಗ್ ಆಗಿರ್ಬೋದು, ಗಾಲ್ಫ್ ಆಗಿರ್ಬೋದು, ಹಾಗೆ ಸ್ಕೇಯಿಂಗ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಹೆಚ್ಚಾಗಿ ಜನರು ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳಿರೋದ್ರಿಂದ ಇಲ್ಲಿಗೆ ಹೆಚ್ಚಿನ ಜನರು ಭೇಟಿ ಕೊಡ್ತಾ ಇರ್ತಾರೆ. ಅದೇ ರೀತಿನಲ್ಲಿ ನಾವು ಇನ್ನೊಂದು ದೇಶವನ್ನು ನೋಡ್ತೀವಿ ಅಂತಂದ್ರೆ ಅದು ಫಿನ್ಲ್ಯಾಂಡ್ ಆಗಿರುತ್ತೆ. ಇದನ್ನ ನಮಗೆಲ್ಲ ಗೊತ್ತಿರೋ ಹಾಗೆ 1000 ಸರೋವರಗಳು ಮತ್ತೆ ದ್ವೀಪಗಳಿರುವಂತಹ ನಾಡು ಅಂತಾನೆ ಕರಿಬಹುದು ಈ ಒಂದು ಫಿನ್ಲ್ಯಾಂಡ್ನ. ಬೇಸಿಗೆಯ ತಿಂಗಳುಗಳನ್ನ ನಾವು ಇಲ್ಲಿ ನೋಡ್ತೀವಿ ಅಂತಂದ್ರೆ ದೀರ್ಘವಾದಂತಹ ಹಗಲು ಬೆಳಕನ್ನ ಇಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಇದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡೋದಕ್ಕಿಂತ ಸೂರ್ಯ 73 ದಿನಗಳವರೆಗೆ ಇಲ್ಲಿ ಕಾಣಿಸ್ಕೊಳ್ತಾನೆ. ಅಂಡ್ ಈ ಅವಧಿಯಲ್ಲಿ ಫಿನ್ಲ್ಯಾಂಡ್ ಅನ್ನ ರಾತ್ರಿ ಇಲ್ಲದೆ ಇರುವಂತಹ ಅದ್ಭುತ ದೇಶವನ್ನಾಗಿ ಮಾಡುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ ಈ ಒಂದು ದೇಶ ಕೂಡ. ಅದೇ ರೀತಿಯಲ್ಲೇ ಅಂಟಾರ್ಟಿಕಾ ಆಗಿರ್ಬೋದು, ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಮತ್ತೆ ಫಾರೋ ದ್ವೀಪಗಳು ಕೂಡ ಬೆಳಕನ್ನ ಹೆಚ್ಚು ಹೊಂದಿರುತ್ತೆ. ಸೊ ಹಾಗಾಗಿ ಇಂತಹ ದೇಶಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ನಾವು ಹಗಲನ್ನ ಹೆಚ್ಚು ಅನುಭವಿಸೋದಕ್ಕೆ ಸಾಧ್ಯ ಇದೆ. ನಾನಾಗಲೇ ಹೇಳಿದಾಗೆ ಐಸ್ಲ್ಯಾಂಡ್ ಮತ್ತೆ ನಾರ್ವೆ ನಡುವೆ ಉತ್ತರ ಅಂಟ್ಲಾಂಟಿಕದಲ್ಲಿ ಇರುವಂತಹ ಫರೋ ದ್ವೀಪಗಳು ಬೇಸಿಗೆನಲ್ಲಿ ಅಸಾಧಾರಣವಾಗಿ ದೀರ್ಘವಾದಂತಹ ಹಗಲನ್ನ ಹೊಂದಿರುತ್ತೆ. ಅಂಡ್ ಇಲ್ಲಿ ಹಗಲನ್ನ ಜಾಸ್ತಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಅಂದ್ರೆ ನಾನು ಹೇಳಿದಾಗೆ ಜೂನ್ ಆರಂಭದಿಂದ ಜುಲೈ ಮಧ್ಯದವರೆಗೆ ಇಲ್ಲಿ ರಾತ್ರಿ ಕಡಿಮೆ ಇರುತ್ತೆ. ಸೊ ಹೆಚ್ಚು ಬೇಸಿಗೆ ಇರೋದ್ರಿಂದ ಅಥವಾ ಏನು ಬಿಸಿಲು ಇರೋದ್ರಿಂದ ಇಲ್ಲಿ ನಾವು ಬೆಳಕಿನ ದಿನಗಳನ್ನ ಕಳೆಯೋದಕ್ಕೆ ಸಾಧ್ಯ ಇದೆ. ಸೊ ಈ ಒಂದು ಪ್ಲೇಸ್ಗಳನ್ನ ನೀವು ಕೂಡ ಯಾವತ್ತಾರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆದರೆ ಹೋಗಿ ಬನ್ನಿ. ಅಂಡ್ ಇವತ್ತು ನಾನು ತಿಳಿಸಿದಂತಹ ಇನ್ಫಾರ್ಮೇಶನ್ ನಿಮಗೆ ಹೇಗೆ ಅನಿಸೋ ಅದನ್ನು ನೀವು ಕೂಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಅಲ್ಲಿ ಕೂಡ ಬಾಯ್. ಇಷ್ಟದಂಗ ನೀವು ಕೇಳಿದ್ದು ವಿಸ್ಮಯ ಜಗತ್ತು, ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಜೀವನ ಕೆ ಪ್ರಾರಂಭಿಕ ವರ್ಷೋ ಮೇ ಹಿ ತಯ ಹೋತಾ ಹೈ ಕಿ ಬಚ್ಚೋ ಕಾ ಕಿತ್ನಾ ಮಾನಸಿಕ ವಿಕಾಸ್ ಹೋಗಾ ಔರ್ ವೋ ಜೀವನ್ ಮೇ ಕಿತ್ನಾ ಆಗೆ ಬಢೆಂಗೆ. ಹಮಾರಿ ಆಂಗನವಾಡಿಯೋ ಮೇ ಬಚ್ಚೋ ಕಾ ಪ್ರಾರಂಭಿಕ ವಿಕಾಸ್, ಸಹಿ ಪೋಷಣ, ಭರ್ಪೂರ್ ಪ್ಯಾರ, ಗರಂ ತಾಜಾ ಭೋಜನ್ ಔರ್ ಖೇಲ್ ಖೇಲ್ ಮೇ ಸೀಖನೆ ಕೆ ಮಾಧ್ಯಮ ಸೆ ಹೋ ರಹಾ ಹೈ. ಸಾಥ್ ಹಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಕೆ ತಹತ್ ಪಾತ್ರ ಧನ ರಾಶಿ ಸೀದೆ ಮಾತಾಓ ಕೆ ಬ್ಯಾಂಕ್ ಅಕೌಂಟ್ ಮೇ ಜಮಾ ಕರ್ ಸುರಕ್ಷಿತ ಮಾತೃತ್ವ ಕೊ ಸುನಿಶ್ಚಿತ ಕಿಯಾ ಜಾ ರಹಾ ಹೈ. ಹಮಾರಿ ಆಂಗನವಾಡಿ ಹಮಾರಿ ಜಿಮ್ಮೇದಾರಿ ಕೆ ಸಂಕಲ್ಪ ಕೆ ಸಾಥ್ 9 ಸೆಪ್ಟೆಂಬರ್ 2026 ಸೆ 8 ಅಕ್ಟೋಬರ್ 2026 ತಕ್ ಮನಾಯಾ ಜಾ ರಹಾ ಹೈ ನೌವಾ ರಾಷ್ಟ್ರೀಯ ಪೋಷಣ ಮಹ.
6: ದೇಶ ಕೆ ಹರ್ ಗರೀಬ್ ಹರ್ ವ್ಯಕ್ತಿ ತಕ್ ಪೋಷಣ ಪಹುಂಚಾನಾ ಭೀ ಸರ್ಕಾರ ಕಿ ಪ್ರಾಥಮಿಕತಾ ಹೈ.
5: ಆಜ್ ಹಿ ಅಪ್ನಿ ನಜದೀಕಿ ಆಂಗನವಾಡಿ ಸೆ ಜುಡಿಯೇ, ಕ್ಯೂಂಕಿ ಹಮಾರಿ ಆಂಗನವಾಡಿ ಹೈ ಹಮಾರಿ ಜಿಮ್ಮೇದಾರಿ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
8: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
7: ಹೌದಾ? ಅದ್ ಹೇಗೆ?
8: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿ ಡಿಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
9: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
10: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
9: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
10: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
11: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ.
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಕಾಫಿ ಕುಡ್ಕೊಂಡು ಕಾರ್ಯಕ್ರಮ ನಡ್ಸ್ಕೊಡಕ್ಕೂ ಬಂದಿದ್ದು ಆಯ್ತು. ಹಾಗಿದ ಮೇಲೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣವಾ? ಸೊ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ಪ್ರಸಾರ ಆಗುವಂತಹ ಕಾರ್ಯಕ್ರಮನೇ ಬಿಸ್ನೆಸ್ ಬಸ್. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಬ್ರಲ್ಲ ಒಬ್ರು ಬಿಸ್ನೆಸ್ ಮನ್ಗಳು ಮಾತಾಡ್ತಾರೆ, ಅವರ ಒಂದು ಬಿಸ್ನೆಸ್ ಅನುಭವವನ್ನ ಹಂಚಿಕೊಳ್ತಾರೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಬಿಸ್ನೆಸ್ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. 5 ರೂಪಾಯಿ ಒಂದು ಚಾಕ್ಲೇಟ್ ಮಾರಿದ್ರು ಬಿಸ್ನೆಸ್, ಜೊತೆಗೆ 5,000 ಒಂದು ಸೀರೆ ವ್ಯಾಪಾರ ಮಾಡಿದ್ರು ಅದು ಬಿಸ್ನೆಸ್ ಅಂತ. ಇನ್ನು ಸಂಜೆ ಟೈಮ್ ಆಗ್ತಿದ್ದಂಗೆ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ಸುತ್ತೆ. ಸಹಜ, ನಾಲ್ಗೆ ಕೇಳ್ಬೇಕಲ್ಲ, ರುಚಿ ರುಚಿಯಾಗಿರೋದು ಬೇಕು ಅಂತ ಅನ್ಸುತ್ತೆ. ಆದ್ರೆ ನಾವು ಸ್ನಾಕ್ಸ್ ತಿನ್ಬೇಕು ಅಂದ್ರೆ ಒಂದು ಒಳ್ಳೆ ಕ್ಯಾಂಟಿಮೆಂಟ್ಸ್ ಹೋಗ್ಬೇಕು. ಇನ್ನು ನಮ್ಮ ಶಿವಮೊಗ್ಗದಲ್ಲಿ ಒನ್ ಆಫ್ ದ ಫೇಮಸ್ ಕ್ಯಾಂಟಿಮೆಂಟ್ಸ್ ಕಂಟ್ರಿ ಇದು. ಶನಿವಾರ ಶನಿವಾರ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಎದುರುಗಡೆ ಒಬ್ರು ತುಂಬಾ ಚೆನ್ನಾಗಿ ಚುರುಮುರಿ ಅಂತೆ ಸ್ನಾಕ್ಸ್ ಅಂತೆ ಎಲ್ಲಾನು ಮಾಡ್ಕೊಡ್ತಾರೆ, ಅವರೇನೇ ಗಣಪತಿ ಕಾಮತ್. ಹೌದು, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಶ್ರೀ ಗಣಪತಿ ಕ್ಯಾಂಟಿಮೆಂಟ್ಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಮ್ಮ ಶಿವಮೊಗ್ಗದ ಈ ಒಂದು ಕ್ಯಾಂಟಿಮೆಂಟ್ಸ್ ಏನಿದೆ, ಸುಮಾರು 15-20 ವರ್ಷದಿಂದ ಗಣಪತಿ ಸರ್ ಯಶಸ್ವಿಯಾಗಿ ಬಿಸ್ನೆಸ್ ಸಾಗಿಸ್ತಾ ಇದಾರೆ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣವಾ? ಗಣಪತಿ ಕಾಮತ್ ಅವರೇ ನಮಸ್ತೆ.
13: ನಮಸ್ತೆ.
3: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
13: ಸ್ವಾಗತ.
3: ಗಣಪತಿ ಸರ್ ಹೇಗಿದ್ದೀರಾ?
13: ಚೆನ್ನಾಗಿದ್ದೀವಿ.
3: ಚೆನ್ನಾಗಿದ್ದೀರಾ? ಓಕೆ. ಕಾಫಿ ಆಯ್ತಾ?
13: ಆಯ್ತು ಮೇಡಮ್.
3: ಆಗಿದೆ ಸರ್, ನಮ್ದು ಕೂಡ ಆಗಿದೆ. ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
13: ಇಲ್ಲೇ ಶಿವಮೊಗ್ಗದಲ್ಲಿ.
3: ಏನ್ ಓದಿದ್ರಿ?
13: ಎಸ್ ಎಲ್ ಸಿ ತನಕ ಓದಿದ್ವಿ.
3: ಎಸ್ ಎಲ್ ಸಿ ಓದಿ ಆದ್ಮೇಲೆ ಏನ್ ಮಾಡಿದ್ರಿ?
13: ಹಿಂಗೆ ಸಣ್ಣ ಬಿಸ್ನೆಸ್ ಮಾಡಿದ್ವಿ, ಅದೇ ಹಣ್ಣೆಕಾಯಿಂದ ಎಳ್ನೀರು ಇವೆಲ್ಲ ಮಾಡಿದ್ವಿ. ಅದ್ರ ನಂತರ ಸ್ನಾಕ್ಸ್ ಮಾಡಿದ್ರಿ, ಜನ ಬರ್ತಾರಂತೆ ಸ್ನಾಕ್ಸ್ ಶುರು ಮಾಡಿದ್ವಿ.
3: ಓಕೆ. ಓದಾದ ತಕ್ಷಣ ಬೇರೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗೋದ್ಬಿಟ್ಟು ನಿಮ್ದೇ ಯಾಕೆ ಸ್ವಂತವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ನಿಮಗೆ ಅನಿಸ್ತು?
13: ಬೇರೆಯವ್ರ ಕೈ ಕೆಳಗೆ ಇರೋಕ್ಕಿಂತ ನಾವು ಮಾಡೋದೇ ಒಳ್ಳೇದು ಅಂದ್ಕೊಂಡು ನಾವು ಮಾಡ್ತಿದ್ವಿ.
3: ಓಕೆ ಸರ್, ನಿಮಗೆ ಮೊದಲಿಂದ ಕೂಡ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ನೀವೇ ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರಿ. ಅದರಲ್ಲೂ ಚಿಕ್ಕದಾಗಿ ದೇವಸ್ಥಾನದ ಎದುರುಗಡೆ ಹಣ್ಣು ಕಾಯಿ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರಿ. ಎಷ್ಟು ವರ್ಷ ಆಯಿತು ಸರ್ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ?
13: ಒಂದು 15-20 ವರ್ಷ ಆಯಿತು.
3: ಸೂಪರ್. 15-20 ವರ್ಷ ಆಯಿತು. 15-20 ವರ್ಷದಿಂದ ಕೂಡ ಕೋಟೆ ಆಂಜನೇಯ ದೇವಸ್ಥಾನದ ಎದುರು ಭಾಗದಲ್ಲೇ ಗಣಪತಿ ಕ್ಯಾಂಡಿಮೆಂಟ್ಸ್ನ ಬಿಸ್ನೆಸ್ ನಡೆಸ್ತಾ ಇದ್ದೀರಾ?
13: ಹೌದೌದು.
3: ಓಕೆ, ನನಗೀಗ ಈ ಗಣಪತಿ ಕ್ಯಾಂಡಿಮೆಂಟ್ಸಲ್ಲಿ ಏನೆಲ್ಲ ಸಿಗುತ್ತೆ, ಏನು ಸ್ಪೆಷಲ್ ಇದೆ, ಅದ್ರ ಬಗ್ಗೆ ಹೇಳಿ ಸರ್.
13: ಅದೇ ಮಸಾಲೆ ಮಂಡಕ್ಕಿ, ನಿಪ್ಪಟ್ ಮಸಾಲೆ, ಬೂಟಿ ಮಸಾಲ, ಹೆಸರುಕಾಳು ಮಸಾಲ, ಸ್ವೀಟ್ ಕಾರ್ನ್ ಮಸಾಲ, ಇವೆಲ್ಲ ಸಿಗ್ತವೆ.
3: ಸೊ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಮಂಡಕ್ಕಿ ಮಸಾಲೆ ಇರ್ಬೋದು, ಬೋಟಿ ಮಸಾಲೆ, ನಿಪ್ಪಟ್ ಮಸಾಲೆ, ಚಕ್ಲಿ ಮಸಾಲೆ, ಸೌತೆಕಾಯಿ ಮಸಾಲೆ, ಹೆಸರುಕಾಳು ಮಸಾಲೆ, ಇನ್ನು ಕಾರ್ನ್ ಮಸಾಲೆ, ಸ್ವೀಟ್ ಕಾರ್ನ್ ಮಸಾಲೆ, ಹೀಗೆ ಸಾಕಷ್ಟು ರೀತಿಯ ವೆರೈಟೀಸ್ ನಿಮ್ಮಲ್ಲಿ ಸಿಗುತ್ತೆ ಅಲ್ವಾ ಸರ್?
13: ಹೌದು. ಓಕೆ ಮೇಡಮ್,
3: ಇದನ್ನೆಲ್ಲ ಮಾಡೋಕೆ ಹೇಗೆ ಕಲ್ತ್ರಿ ಸರ್?
13: ಹಿಂಗೆ ಒಬ್ಬರಿಂದ ಒಬ್ರು ಹೇಳ್ಕೊಡ್ತಾ ಹೋದ್ರು, ಅದು ಇಂಪ್ರೂವ್ ಆಗ್ತಾವೆ.
3: ಹಾಗೆ ಗಣಪತಿ ಸರ್, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಒಂದು ಮಸಾಲ ಮಂಡಕ್ಕಿಗೆ ಎಷ್ಟು ಬೆಲೆ ಇತ್ತು?
13: ಅವಾಗೆಲ್ಲ 3-4 ರೂಪಾಯಿ ಇತ್ತು.
3: ಸೂಪರ್. 3-4 ರೂಪಾಯಿ ಇತ್ತು, ಇವಾಗ ಎಷ್ಟಿದೆ?
13: ಈಗ 30 ರೂಪಾಯಿ ಆಗಿದೆ.
3: 30 ರೂಪಾಯಿ. ಸೊ 3-4 ರೂಪಾಯಿಂದ ಸ್ಟಾರ್ಟ್ ಆದಂತಹ ಬಿಸ್ನೆಸ್ ಈಗ ಒಂದು ಪ್ಯಾಕ್ ಮಂಡಕ್ಕಿಗೆ 30 ರೂಪಾಯಿ ಆಗಿದೆ. ಎಲ್ಲಾದ್ರೂ ಬೆಲೆ ಜಾಸ್ತಿ ಆಗಿದೆಯಾ? ಹೇಗೆ?
13: ಕೆಲವು ಐಟಮ್ ಮೇಲೆ ಹೋಗ್ತವೆ. ತಿನ್ನೋ ಐಟಮ್ ಮೇಲೆ.
3: ತಿನ್ನೋ ಐಟಮ್ ಮೇಲೆ ಹೋಗುತ್ತೆ. ಓಕೆ, ಕೇಳ್ತಾ ಇರಲ್ಲ ಸ್ನೇಹಿತರೆ, ಗಣಪತಿ ಕಾಮತ್ ಅವರು ಅವರ ಕ್ಯಾಂಟಿಮೆಂಟ್ಸ್ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಒಂದೇ ಜಾಗದಲ್ಲಿ 15-20 ವರ್ಷ ತನಕ ಯಶಸ್ವಿಯಾಗಿ ಬಿಸ್ನೆಸ್ ಸಾಗಿಸ್ತಾರೆ ಅನ್ನುವಾಗ ಅದು ಅಷ್ಟು ಸುಲಭದ ಮಾತಲ್ಲ. ಹಾಗಿದ್ರೆ ಗಣಪತಿ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಒಂದು ಕ್ಯಾಂಡಿಮೆಂಟ್ಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇನೇ ಶ್ರೀ ಗಣಪತಿ ಕ್ಯಾಂಡಿಮೆಂಟ್ಸ್. ಸೊ ಶಿವಮೊಗ್ಗದಲ್ಲಿರೋರಿಗೆ, ಅದರಲ್ಲೂ ಶನಿವಾರ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋರಿಗೆ, ಆ ದೇವಸ್ಥಾನದ ಎದುರುಗಡೆ ಮಾರುವಂತಹ ಈ ಒಂದು ಕ್ಯಾಂಡಿಮೆಂಟ್ ಶಾಪ್ ಗೊತ್ತಿರುತ್ತೆ ಅನ್ಸುತ್ತೆ. ಹಾಗಿದ್ರೆ ಸುಮಾರು 15-20 ವರ್ಷದಿಂದ ಈ ವ್ಯಾಪಾರವನ್ನ ಮಾಡ್ಕೋ ಬರ್ತಿರುವಂತಹ ಗಣಪತಿ ಕಾಮತ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಗಣಪತಿ ಸರ್, ಈಗ ನಿಮ್ಮಲ್ಲೇ ಕಸ್ಟಮರ್ಸ್ ಗಳು ರೆಗ್ಯುಲರ್ ಆಗಿ ಬರ್ತಾರಾ ಅಂದ್ರೆ, ಈಗ 15-20 ವರ್ಷದಿಂದ ಕೂಡ ಬರ್ತಾ ಇದಾರೆ, ಈಗ್ಲೂ ಬರ್ತಾರೆ ಅಂತ ಯಾರು ಕಸ್ಟಮರ್ಸ್ ಇದಾರಾ, ಅದ್ರ ಬಗ್ಗೆ ಹೇಳ್ಬೋದಾ?
3: ಬರ್ತಾ ಇರ್ತಾರೆ, ಟೇಸ್ಟ್ ಗೋಸ್ಕರ ಜನ ಹುಡ್ಕೊಂಡ್ ಬರ್ತಾರೆ.
2: ಓಹೋ, ಸೊ ಗಣಪತಿ ಸರ್ ಮಾಡುವಂತ ಕ್ಯಾಂಡಿಮೆಂಟ್ಸ್ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ, ಅದಕ್ಕೆ ಜನ ಹುಡ್ಕೊಂಡ್ ಬರ್ತಾರೆ.
3: ಓಕೆ ಮೇಡಮ್,
2: ಅಲ್ವಾ?
3: ಹೌದು.
2: ಸೊ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್?
3: ಪರವಾಗಿಲ್ಲ, ಚೆನ್ನಾಗಿದೆ.
2: ಚೆನ್ನಾಗಿದೆ,
3: ಟೈಮ್ ಬಿದ್ದಾಗ ಅವರೆಲ್ಲ ಬಂದು ಕೆಲಸ ಮಾಡ್ಕೊಡ್ತಾರೆ.
2: ಸರ್, ಈಗ ದೇವಸ್ಥಾನದಲ್ಲಿ ಎಕ್ಸ್ಪೆಷಲಿ ಕೋಟೆ ಆಂಜನೇಯ ದೇವಸ್ಥಾನ ಅನ್ನುವಾಗ ಶನಿವಾರ ಮಾತ್ರ ತುಂಬಾ ಜನ ಇರ್ತಾರೆ. ಬೇರೆ ಟೈಮಲ್ಲೆಲ್ಲ ನಿಮ್ಮ ವ್ಯಾಪಾರ ಹೇಗಿರುತ್ತೆ?
3: ಇರುತ್ತೆ, ತಕ್ಕಮಟ್ಟಿಗೆ ಇರುತ್ತೆ.
2: ವಾರದಲ್ಲಿ ಒಂದಿನ ಮಾತ್ರ ಹೆಚ್ಚಿಗೆ ಇರುತ್ತೆ?
3: ಹೆಚ್ಚಿಗೆ ಇರುತ್ತೆ. ಏನಾದ್ರೂ ಪ್ರೋಗ್ರಾಮ್ಗಳು ಇದ್ರೆ ಅವಾಗ ಜನಗಳು ಬರ್ತಾ ಇರ್ತಾರೆ. ಬೇರೆ ಒಂದು ಊರಿಂದ ಬಂದವರು, ಬೆಂಗಳೂರಿಂದ ಬಂದವರು ತಿನ್ಬೇಕು ಅಂದಾಗ ಇತ್ಲಾಗ ಬಂದು ತಿನ್ಕೊಂಡು ಹೋಗ್ತಾರೆ.
2: ಓಹೋ, ಇಲ್ಲಿಗೆ ಬರೀ ಶಿವಮೊಗ್ಗ ಅಲ್ದಲೆ ಬೇರೆ ಕಡೆಯಿಂದ ಕೂಡ ಜನ ಬಂದು ನೀವು ಮಾಡುವಂತಹ ಕ್ಯಾಂಡಿಮೆಂಟ್ಸ್ ಗಳಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ.
3: ಹೋಗ್ತಾರೆ.
2: ಎಷ್ಟು ಖುಷಿ ಆಗುತ್ತೆ ಆಗ?
3: ತುಂಬಾ ಖುಷಿ ಆಗುತ್ತೆ.
2: ಯಾಕಂದ್ರೆ ಬೆಂಗಳೂರಲ್ಲೇ ಸಾಕಷ್ಟು ಚಾಟ್ ಸೆಂಟರ್ ಇದ್ರು ಕೂಡ ಅಲ್ಲಿಂದ ಇಲ್ಲಿ ತನಕ ಹುಡ್ಕೊ ಬಂದು ನೀವು ಮಾಡುವಂತ ಸ್ನಾಕ್ಸ್ ಗಳನ್ನ ತಿಂದು ಹೋಗ್ತಾರೆ, ಖುಷಿ ಆಗುತ್ತೆ ಅಲ್ವಾ?
3: ಖುಷಿ ಆಗುತ್ತೆ
2: ಸರ್. ಹಾಗೇನೆ ನಿಮ್ಮ ಈ 15-20 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನು ಈ ದೇವಸ್ಥಾನದ ಎದುರುಗಡೆ ವ್ಯಾಪಾರ ಪ್ರಾರಂಭ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಈಗ ಒಂದು 5-6 ವರ್ಷದಿಂದ ಅನಿಸ್ತು.
2: ಯಾಕೆ, ಹೇಗೆ ಅನಿಸ್ತು?
3: ಬಿಸ್ನೆಸ್ ಇಂಪ್ರೂವ್ ಆಗಿದ್ರಿಂದ.
2: ಸೊ ಬಿಸ್ನೆಸ್ ಇಂಪ್ರೂವ್ ಆಗಿದ್ರಿಂದ ನಿಮಗೆ ಪರವಾಗಿಲ್ಲ, ನಾನು ಬಿಸ್ನೆಸ್ ಮಾಡಿದ್ಕೊಂದು ಸಾರ್ಥಕತೆ ಸಿಕ್ತು ಅಂತ ಅನ್ನಿಸ್ತು ಅಲ್ವಾ?
3: ಹೌದು ಮೇಡಮ್.
2: ಯಾವತ್ತಾದ್ರೂ ಬಿಸ್ನೆಸ್ ಅಲ್ಲಿ ತುಂಬಾ ಕಷ್ಟ ಆಯ್ತು ಅಥವಾ ತುಂಬಾ ಚಾಲೆಂಜಿಂಗ್ ಆಯ್ತು ಅಂತ ಏನಾದ್ರು ಅನ್ನಿಸ್ತಾ?
3: ಅಂತದೇನು ಅನ್ಸಿಲ್ಲ.
2: ಆದ್ರೆ ಈ 5 ವರ್ಷದಿಂದ ಮಾತ್ರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಅದಕ್ಕೆ ಖುಷಿ ಇದೆ.
3: ಖುಷಿ ಇದೆ
2: ಸರ್. ಈಗ ನೀವು ಕ್ಯಾಂಡಿಮೆಂಟ್ಸ್ ಬಳಸುವಂತಹ ತರಕಾರಿಗಳಾಗಿರ್ಬೋದು, ಮಂಡಕ್ಕಿ ಆಗಿರ್ಬೋದು, ಈ ಸ್ನಾಕ್ಸ್ ಐಟಮ್ಸ್ ಎಲ್ಲ ಎಲ್ಲೆಲ್ಲಿಂದ ತರ್ತೀರಾ?
3: ಬಜಾರಿಂದ ತರ್ತೀವಿ, ಗಾಂಧಿ ಬಜಾರಿಂದ.
2: ಗಾಂಧಿ ಬಜಾರ್? ನೀವು ಒಬ್ಬರೇ ತರ್ತೀರಾ ಅಥವಾ ನಿಮಗೆ ಯಾರು ಸಹಾಯಕರಿದಾರ?
3: ಮನೆಯವ್ರಿಗೆ ತರ್ತಾರೆ, ಇಲ್ಲ ಮಕ್ಕಳು ತಂದು ಕೊಡ್ತಾರೆ.
2: ಎಷ್ಟು ಜನ ಮಕ್ಕಳು?
3: 2 ಹೆಣ್ಮಕ್ಳು.
2: 2 ಹೆಣ್ಮಕ್ಳು. ಸೊ ಹೆಣ್ಮಕ್ಳು ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಸರ್, ಈಗ ಜನ ಜಾಸ್ತಿ ಇದ್ದಾಗ ನೀವು ಒಬ್ಬರೇ ವ್ಯಾಪಾರ ಮಾಡ್ತೀರಾ ಅಥವಾ ಮಕ್ಕಳು ಕೂಡ ಜೊತೆಲಿ ಇರ್ತಾರಾ?
3: ಮಕ್ಕಳು ಬಂದು ಎಲ್ಲ ಹೆಚ್ಚು ಕೊಡೋದು ಮಾಡೋದೆಲ್ಲ ಮಾಡ್ತಾರೆ.
2: ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ.

0: ಕೊಡ್ತಾರೆ ನಮಗೆ. ಕೆಲವರು ಮಾಮೂಲಿ ಮಾಡ್ಕೊಂಡಿದ್ದೀವಿ, ಅವ್ರ ಹತ್ರ 35-40 ಪರ್ಚೇಸ್ ಮಾಡಿ 50-55-60 ಮಾರ್ತೀವಿ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಣಪತಿ ಕಾಮತ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, ಒಂದೇ ಜಾಗದಲ್ಲಿ ಎರಡೆರಡು ವ್ಯಾಪಾರವನ್ನ ಮಾಡ್ತಾರೆ. ಒಂದು ಹಣ್ಣು ಕಾಯಿ ವ್ಯಾಪಾರ ಆಗಿದ್ರೆ ಮತ್ತೊಂದು ಈ ಒಂದು ಕ್ಯಾಂಡಿಮೆಂಟ್ಸ್ ಸ್ನಾಕ್ಸ್ ಐಟಮ್ಸ್ ಏನಿದೆ ಅದು ಅವು ಕೂಡ ಮಾಡಿಕೊಡ್ತಾರೆ. ಹಾಗಿದ್ರೆ ಗಣಪತಿ ಸರ್ ಜೊತೆ ಇನ್ನೊಂದಿಷ್ಟು ಮಾತಾಡ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ಇನ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸಿನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕ್ಯಾಂಡಿಮೆಂಟ್ಸ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ, ಅದೇನೆ ಶ್ರೀ ಗಣಪತಿ ಕ್ಯಾಂಡಿಮೆಂಟ್ಸ್. ಸೊ ಇದರ ಓನರ್ ಆಗಿರುವಂತಹ ಗಣಪತಿ ಕಾಮತ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯಿಂದ ಮುಂದುವರ್ಸೋಣ, ಹಾಗೆ ಸುಮಾರು 20 ವರ್ಷಗಳ ಅನುಭವವನ್ನ ಕೂಡ ಕೇಳೋಣ. ಗಣೇಶ್ ಸರ್, ಈಗ ನೀವೇ ಹೇಳಿದ್ರಿ ಸುಮಾರು ವರ್ಷದಿಂದ ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದೀರಾ ಅಂತ. ಹೀಗಿರುವಾಗ ವ್ಯಾಪಾರ ಮಾಡೋದಕ್ಕೆ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಲಕ್ಷಣಗಳು ಇರಬೇಕು ಅನ್ನೋದಾದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ತಾಳ್ಮೆ ಇರಬೇಕು. ತಾಳ್ಮೆ ಸಂಭ್ರಮ ಇದ್ರೆ ಎಲ್ಲ ಕೆಲಸಗಳು ಎಲ್ಲ ಆಗ್ತಾ ಹೋಗುತ್ತೆ.
2: ತಾಳ್ಮೆ ಹೊಂದಿದ್ರೆ ಸಾಕಾ?
3: ಜೊತೆಗಿದ್ದರೆ ಅವರು ತಾಳ್ಮೆಲಿ ಇರಬೇಕು.
2: ಓಕೆ. ಈಗ ಇಲ್ಲಿಗೆ ಬರುವಂತ ಗ್ರಾಹಕರು ಎಲ್ಲರೂ ಒಂದೇ ತರ ಇರಲ್ಲ, ಯಾಕಂದ್ರೆ ತುಂಬಾ ರಶ್ ಇದ್ದಾಗ ನನಗೆ ಕೊಡಿ ಅಂತ ಹೇಳಿ, ಬೇಗ ಕೊಡಿ ಅಂತೆಲ್ಲ ಗಲಾಟೆ ಎಲ್ಲ ಮಾಡ್ತಿರ್ತಾರೆ. ಅಂತ ಸಮಯವನ್ನ ಹೇಗೆ ನಿಭಾಯಿಸ್ತೀರಾ?
3: ಒಂದ್ 5 ನಿಮಿಷ ಕಾಯಿರಿ ಅಂತ ಹೇಳ್ತೀವಿ.
2: ಅವಾಗ ಸುಮ್ಮನೆ ಆಗ್ತಾರಾ? ಕಾಯ್ತಾರಾ?
3: ಇಲ್ಲ, ಕೆಲವರು ಬರೋದಿಲ್ಲ, ಇಲ್ಲ ಸೀದಾ ಎದ್ದು ಹೋಗ್ತಾರೆ, ನೆಕ್ಸ್ಟ್ ಟೈಮ್ ಮತ್ತೆ ಬಂದು ಅಡ್ಜಸ್ಟ್ ಆಗ್ತಾರೆ.
2: ಆ ರೀತಿ. ಸೊ ಬರುವಂತ ಗ್ರಾಹಕರನ್ನ ಸಂಭಾಳಿಸ್ತೀರ ಅಂದ್ರೆ ಅವರು ಕೋಪ ಮಾಡಿಕೊಂಡು ಕೂಡ ನೀವು ಕೋಪ ಮಾಡ್ಕೊಳ್ದಲೇ ತಾಳ್ಮೆಯಿಂದ ಬಿಸ್ನೆಸ್ ಮಾಡ್ತೀರಾ?
3: ಅದೇ ಓಕೆ ಮೇಡಮ್, ಅದೇ ಇರೋದು ವ್ಯವಹಾರ.
2: ಸರ್, ಈ ವ್ಯವಹಾರದಲ್ಲಿ ಮುಖ್ಯವಾಗಿ ಏನೆಲ್ಲ ಬೇಕಾಗುತ್ತೆ ಸರ್?
3: ಎಲ್ಲ ಐಟಮ್ಗಳೆಲ್ಲ ಬೇಕಾಗಿರುತ್ತೆ. ಐಟಮ್ಗಳಿದ್ರೆ ಮುಂದಿನೆಲ್ಲ ಅನುಕೂಲ ಆಗುತ್ತೆ ಮಾಡ್ಕೊಡಕ್ಕೆಲ್ಲ.
2: ಓಕೆ. ನೀವಿಲ್ಲಿ ಕ್ಯಾಂಡಿಮೆಂಟ್ಸ್ ಅನ್ನುವಾಗ ಚಿಪ್ಸು, ಜ್ಯೂಸು ಎಲ್ಲವೂ ಕೂಡ ಇಟ್ಟಿದ್ದೀರಾ, ಇದೆಲ್ಲ ವ್ಯಾಪಾರ ಚೆನ್ನಾಗಾಗತ್ತಾ?
3: ಆಗತ್ತೆ ಮೇಡಮ್.
2: ಆಗತ್ತೆ ಸರ್. ಹಾಗೇನೆ ಹೊಸದಾಗಿ ಯಾರಾದರೂ ಈ ರೀತಿ ಒಂದು ಕ್ಯಾಂಡಿಮೆಂಟ್ಸ್ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ?
3: ಏನಿಲ್ಲ, ತಾಳ್ಮೆಯಿಂದ ಇದ್ರೆ ಎಲ್ಲ ಕೆಲಸಗಳು ಆರಾಮಾಗಿ ಸುಸಲಿತವಾಗಿ ಆಗತ್ತೆ ಅಂತ ಹೇಳ್ಬೋದು.
2: ತಾಳ್ಮೆಯಿಂದ ಇದ್ರೆ ಎಲ್ಲ ಕೆಲಸಗಳು ಸುಸಲಿತವಾಗಿ ಆಗತ್ತೆ ಅಂತ ಹೇಳ್ತಿದ್ದೀರಾ. ಯಾರಾದ್ರೂ ಈಗ ನಿಮ್ಮ ಹತ್ರ ಬಂದು ನಮ್ಗೆ ಕೂಡ ಕೆಲಸ ಕಲ್ಸ್ಕೊಡಿ, ಈ ರೀತಿ ಮಂಡಕ್ಕಿ ಮಾಡೋದು ಹೇಗೆ ಅಥವಾ ಚಾಟ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂತ ಬಂದ್ರೆ ಹೇಳ್ಕೊಡ್ತೀರಾ?
3: ಹೇಳ್ಕೊಡ್ತೀವಿ, ಅದೇನಿಲ್ಲ.
2: ಯಾರಾದ್ರೂ ಬಂದಿದಾರಾ ಕೆಲಸ ಕಲಿಯಕ್ಕೆ ಅಂತ?
3: ಇಲ್ಲ, ಕೆಲವರು ತಿನ್ನೋರು ಕೇಳ್ತಾರಲ್ಲ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ, ಆಮೇಲೆ ಅವ್ರಿಗೆ ಮಾಡೋಕ್ಕಾಗದೆ ಮತ್ತೆ ಇಲ್ಲಿ ಬಂದು ತಿಂದೋಗ್ತಾರೆ.
2: ಚೆನ್ನಾಗಿದೆ ಸರ್. ತಿನ್ನಕ್ಕೆ ಬಂದಾಗ ಕೆಲಸ ಕಲಿತೀವಿ ಅಂತ ಕಲಿತಾರೆ, ಹೇಳ್ಕೊಳ್ತಾರೆ, ಆದ್ರೆ ಮತ್ತೆ ಅವ್ರಿಗೆ ಆ ಟೇಸ್ಟ್ ಗೊತ್ತಾಗ್ದಲೆ ಮತ್ತೆ ನಿಮ್ಮ ಹತ್ರನೇ ಬಂದು ತಿನ್ಬಿಟ್ಟು ಹೋಗ್ತಾರಲ್ವಾ?
3: ಹೌದು ಮೇಡಮ್.
2: ಸರ್, ಶಿವಮೊಗ್ಗದಲ್ಲೇ 15-20 ವರ್ಷದಿಂದ ಇದ್ದೀರಾ, ವ್ಯಾಪಾರ ಮಾಡ್ತಿದ್ದೀರಾ, ಈ ವ್ಯಾಪಾರದಿಂದ ನೀವು ಎಷ್ಟು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ ಸರ್?
3: ಮಕ್ಕಳಿಗೆಲ್ಲ ಒಂದು ಎಜುಕೇಷನ್ ಕೊಟ್ಟು ಒಂದು ಲೆವೆಲ್ಗೆ ತಂದಿದ್ವಿ ಇಬ್ಬರಿಗೂ. ಒಬ್ಳು MCOM ಆಗಿದೆ, ಇನ್ನೊಬ್ಳು ಡಿಗ್ರಿ ಆಗಿದೆ, ಸಿಂಗಲ್ ಡಿಗ್ರಿ. ಅವಳು 95% ತೊಗೊಂಡ್ಳು, 97. ಇನ್ನೊಬ್ಳು ಇದು ಕೆಲಸಕ್ಕೆ ಪೇರಿಯನ್ ಕಂಪ್ನಿಲಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, 3 ವರ್ಷ ಆಯ್ತು ಅವಳು.
2: ಸೊ ಇದೇ ಒಂದು ವ್ಯಾಪಾರದಿಂದ ಮಕ್ಕಳನ್ನ ಕೂಡ ಚೆನ್ನಾಗಿ ಓದಿಸಿ ಮನೇಲಿ ಕೂಡ ನಿಭಾಯಿಸ್ಕೊಂಡು ಆರಾಮಾಗಿ ಜೀವನ ನಡೆಸ್ತಾ ಇದ್ದೀರಾ. ಸೊ ನಿಮ್ಮ ಪ್ರಕಾರ ಸ್ವಂತವಾಗಿ ಬಿಸ್ನೆಸ್ ಮಾಡೋದು ಒಳ್ಳೇದಾ ಅಥವಾ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಇದೆ ಸರ್?
3: ಇದು ಫ್ಯಾಮಿಲಿ ಸೆಟ್ಲ್ ಆಯ್ತು.
2: ಹಾಗಾಗಿ ಈಗಿನ ಯುವಕ ಯುವತಿಯರಿಗೆ ಸ್ವಂತವಾಗಿ ಬಿಸ್ನೆಸ್ ಮಾಡಿ ಅಂತ ಸಜೆಷನ್ ಕೊಡ್ತೀರಾ?
3: ಹೌದು ಹೌದು ಮೇಡಮ್.
2: ಮಾಡೋದ್ರಿಂದ ಏನೆಲ್ಲ ಅನುಕೂಲ ಇದೆ?
3: ಎಲ್ಲ ಇದು ಇಂಪ್ರೂವ್ ಆಗತ್ತೆ, ಸಂಸಾರ ಇಂಪ್ರೂವ್ ಆಗತ್ತೆ, ಇನ್ನೊಬ್ಬರ ಕೈ ಕೇಳಿ ಕೆಲಸ ಮಾಡ್ದಂಗೆ ಸ್ವಂತ ದುಡ್ಡ ಮೇಲೆ ಸಮಾಧಾನ ಇದೆ.
2: ಓಕೆ, ಸೂಪರ್ ಸರ್. ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು, ಯಾಕಂದರೆ 15-20 ವರ್ಷದಿಂದ ಎಲ್ಲರೂ ಕೂಡ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಬಂದವರೆಲ್ಲ ಸುಮಾರು ಇಲ್ಲಿ ಬಂದು ಮಂಡಕ್ಕಿ ತಿಂದು ಹೋಗೋರೆ, ಟೇಸ್ಟ್ ಮಾಡೋರೆ ಹೆಚ್ಚಿನ ಸಂಖ್ಯೆ ಅಂತ, ಎಲ್ಲರಿಗೂ ಕೂಡ ಒಳ್ಳೆ ಟೇಸ್ಟ್ನ ಕೊಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ನಿಮಗೂ ಧನ್ಯವಾದಗಳು.
2: ಆಲ್ ರೈಟ್, ಕೇಳಿದಿಲ್ಲ ಸ್ನೇಹಿತರೆ, ಗಣಪತಿ ಕಾಮತ್ ಅವರು ಅವರೇ ಒಂದು ಬಿಸ್ನೆಸ್ ಜರ್ನಿ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರು. ಹಾಗೆ ಬಿಸ್ನೆಸ್ ಮಾಡಿದ್ರಿಂದ ಅವರು ಕೂಡ ಲೈಫಲ್ಲಿ ಸೆಟ್ಲ್ ಆಗೋಕೆ ಸಾಧ್ಯ ಆಯಿತು, ಹಾಗೆ ಬಿಸ್ನೆಸ್ ಕೂಡ ಚೆನ್ನಾಗಿ ಸಾಗ್ತಾ ಇದೆ. ಎಸ್ಪೆಷಲಿ 15-20 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ಈಗ 5 ವರ್ಷದಿಂದ ಹೆಚ್ಚು ಲಾಭವನ್ನು ಗಳಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ರು. ಹಾಗೆ ಯಾರಾದರೂ ಕ್ಯಾಂಡಿಮೆಂಟ್ಸ್ ಬಿಸ್ನೆಸ್ ಮಾಡೋಕೆ ಆಸಕ್ತಿ ಇದ್ರೆ ಗಣಪತಿ ಅವರ ಹತ್ರ ಹೋಗಿ ಬಿಸ್ನೆಸ್ ಬಗ್ಗೆ ಕೇಳಿದಾಗ ಅವರು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದೆನ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 6860969629. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಯಶಸ್ವಿಯಾಗಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿ ತೋಟಗಾರಿಕೆ ಬೆಳೆಗಳಿಂದ ಕೂಡ ಉತ್ತಮವಾದಂತಹ ಆದಾಯವನ್ನು ಪಡ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇರುವಂತಹ ಮಂಡ್ಯ ಜಿಲ್ಲೆಯ ಮದ್ದೂರಿ ತಾಲೂಕಿನ ಶಿವಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡುತ್ತಿದ್ದಾರೆ. ಹಾಗೆ ಇವರು ಪ್ರಮುಖವಾಗಿ ಹೈನುಗಾರಿಕೆಯಿಂದ ಅವರ ಕೃಷಿಯನ್ನು ಪ್ರಾರಂಭ ಮಾಡಿದರು. ಹೈನುಗಾರಿಕೆಯಲ್ಲಿ ಸ್ವಲ್ಪ ಏಳುಬೀಳುಗಳನ್ನು ಕಂಡು, ಜೊತೆಗೆ ಹೈನುಗಾರಿಕೆಯನ್ನೇ ಮಾಡಿ ನಾನು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಛಲವನ್ನು ತೊಟ್ಟು ಹೈನುಗಾರಿಕೆಯಲ್ಲಿ ಮುಂದುವರೆದು, ಸೊ ಈಗ ಅವರ ಕೃಷಿಯ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಿವಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಶಿವಕುಮಾರ್ ಅವರೇ, ನಿಮ್ಮ ಹೈನುಗಾರಿಕೆಯ ಬಗ್ಗೆ, ಸೊ ಹೇಗೆ ಇದರ ಆರಂಭ ಆಯಿತು, ಏನೆಲ್ಲ ಏಳು ಬೆಳೆಗಳನ್ನು ಕಂಡಿದ್ದೀರಾ, ಇದ್ರ ಬಗ್ಗೆ ಮಾತಾಡ್ಬೋದಾ?
8: 2011 ನಾನು ನನ್ನ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದೆ. ನಾನು ಹೈನುಗಾರಿಕೆಯನ್ನು ಯಾವ ರೀತಿ ಅಂತಂದರೆ, ನಾನು ಮೊದಲು ದೊಡ್ಡ ಪ್ರಮಾಣದಲ್ಲಿ ಅಂದರೆ 70 ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೆ, ಹೆಚ್ಚು ಹಸುಗಳನ್ನ. ಪ್ರತಿ ದಿವಸ ನನ್ನ ನಂದಿನಿ ಡೈರಿಗೆ ನಾನು 450 ಲೀಟ್ರ್ವರೆಗೂ ಪ್ರತಿ ದಿವಸ ಹಾಲನ್ನ ಕೊಡ್ತಾ ಇದ್ದೆ. ಆದರೆ ಏನಪ್ಪ ಆಯಿತು ಅಂದರೆ ಅವತ್ತಿನ ಪರಿಸ್ಥಿತಿ ಏನಂತ ಅಂತಂದರೆ ಅವತ್ತು ನಂದಿನಿಯಲ್ಲಿ ಕೇವಲ 16 ರೂಪಾಯಿ ಬೆಲೆ ರೇಟ್ ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಲಾಸ್ ಅಂತ ಕಾಣಿಸ್ತು. ಒಂದು 3 ವರ್ಷ ಆದ ನಂತರ ಸ್ವಲ್ಪ ಅದಕ್ಕೆ ಬ್ರೇಕ್ ಕೊಟ್ಟೆ, ಅಂದರೆ ನಿಲ್ಲಿಸ್ತೆ ಅದನ್ನು, ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ. ಮತ್ತು ನಾನು ಶೆಡ್ಯೂಲ್ ರೆಡಿ ಇದ್ದುದರಿಂದ ಏನಾದರೂ ಒಂದು ಸಾಧಿಸಲೇಬೇಕು ಅನ್ನೋ ಒಂದು ಆಟದಿಂದ ಏನು ಮಾಡಿದೆ, ನಾನು ದೇಸಿ ಹಸುವಿನ ಸಾಕಾಣಿಕೆಯನ್ನು ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಸರ್. ಆನಂತರ ಮತ್ತೆ ನನಗೆ ಇನ್ನೊಂದು ಏನು ಅನಿಸ್ತು ಅಂದರೆ ಮತ್ತೆ HFL ಸೋತಿದ್ದೀನಿ, ಅದನ್ನಲ್ಲಿ ಏನಾದರೂ ಒಂದು ಹೊಸದನ್ನು ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಒಂದು 6 HFನ ನಾನು ಹರಿಯಾಣದಿಂದ ತೊಗೊಬಂದೆ ಸರ್. ಅದರಿಂದ ತಂದು ಈಗ HFನಿಂದ ಪ್ರತಿ ದಿವಸ ನಾನು ಒಂದು 90-100 ಲೀಟ್ರ್ವರೆಗೂ ನಂದು ಹಾಲು ಹೋಗುತ್ತೆ. ಅದ್ರ ಜೊತೆಗೆ ನಾನು ಗೀರಿಂದ ಕೂಡ 30 ಲೀಟ್ರ್ ಹಾಲನ್ನ ತೆಗಿತೀನಿ. ಅದರಲ್ಲಿ ಒಂದು ದಿವಸಕ್ಕೆ ಪ್ರತಿ ದಿವಸ 1 ಕೆಜಿ ತುಪ್ಪವನ್ನು ನಾನು ಗಿರಸಿಯಿಂದ ಆದಾಯ ತೆಗಿತಾ ಇದ್ದೀನಿ. ಅದರ 1 ಲೀಟ್ರ್ ತುಪ್ಪ ಬಂದು 2,000 ರೂಪಾಯಿ ಅಂತ ನಾನು ಮಾರಾಟ ಮಾಡ್ತಾ ಇದ್ದೀನಿ ಸರ್.
7: ಓಕೆ ಸರ್, ಹಾಗೆ ಇದ್ರ ಜೊತೆಗೆ ಇನ್ನೂ ಏನೆಲ್ಲ ಸಾಕಾಣಿಕೆಯನ್ನು ಮಾಡ್ತೀರಾ ಹೇಳ್ಬೋದಾ?
8: ಅದ್ರ ಜೊತೆಗೆ ನಂದು 30 ಬಂಡೂರು ಕುರಿ ಇದೆ. ನನ್ನ 30 ಬಂಡೂರು ಕುರಿನಲ್ಲಿ ಅದರಲ್ಲೂ ಕೂಡ ನನಗೆ ಒಳ್ಳೊಳ್ಳೆ ಗಂಡು ಮರಿಗಳು ಬಂದಾಗ ಅದನ್ನು 10,000 ರೂಪಾಯಿ ಅಂತ ನಾನು ಮಾರಾಟವನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ನಾಟಿ ಕೋಳಿನೂ ಕೂಡ ನಾನು ಸಾಕಾಣಿಕೆ ಮಾಡಿದ್ದೀನಿ. ಮೊಟ್ಟೆ ಆಗ್ಬೋದು, ಕೋಳಿ ಆಗ್ಬೋದು ಮಾರಾಟ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಜೇನು ಸಾಕಾಣಿಕೆಯನ್ನು ಕೂಡ ಇದೆ. ಅದ್ರ ಜೊತೆಗೆ ನಾನು ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನು ಮಾಡಿಕೊಂಡು ಅದ್ರ ಜೊತೆಗೆ ಬಾಳೆ ಮತ್ತು ಭತ್ತ ಮತ್ತು ಅಡಿಕೆ ಪ್ರತಿಯೊಂದು ಎಲ್ಲವನ್ನು ನಾನು ಸಾವಯವ ಕೃಷಿನಲ್ಲೇ ಮಾಡಿಕೊಂಡು ಬರ್ತಾ ಇದ್ದೀನಿ ಸರ್. ಅಂದರೆ ಇದರಿಂದ ಏನಪ್ಪ ನಾವು ಹೇಳೋದು ಅಂತ ಅಂತಂದರೆ, ನಾವು ಒಬ್ಬ ರೈತ ಒಂದೇ ಕೃಷಿ ಒಂದು ಅಥವಾ ಒಂದು ಹೈನುಗಾರಿಕೆ ಒಂದನ್ನೇ ಅವಲಂಬಿಸಿದೆ. ಸಮಗ್ರವಾದಂಥ ಸಮಗ್ರ ಕೃಷಿಯನ್ನು ನಾವು ಅವಲಂಬಿಸ್ಕೊಂಡು ಹೋದರೆ ಮನುಷ್ಯ ಈ ರೈತ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡು ಇವತ್ತು ಆರಾಮವಾಗಿ ನಾನು ವ್ಯವಸಾಯವನ್ನು ಮಾಡಿಕೊಂಡು ಇದ್ದೀನಿ ಸರ್.
7: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಹಾಗೆ ನಿಮ್ಮ ಕೃಷಿಯ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೆ ಕೂಡ ಇದೆ. ಹಾಗೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಹೈನುಗಾರಿಕೆಯನ್ನು ಆರಂಭ ಮಾಡಿ ಸೊ ಅದರಲ್ಲಿ 7 ಬೀಳುಗಳನ್ನು ಕಾಣ್ತಾ, ಜೊತೆಗೆ ಅವರ ಸಮಗ್ರ ಕೃಷಿಯಲ್ಲಿ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮವಾದಂತಹ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರ ಕೃಷಿ ಅನುಭವಗಳನ್ನು ಕೇಳೋದಕ್ಕೆ ನಾನು ಕೂಡ ಆಸಕ್ತನಾಗಿದ್ದೀನಿ. ಹಾಗೆ ನೀವು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಅವರ ಕೃಷಿಯ ಬಗ್ಗೆ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ರೇಡಿಯೋ ಶಿವಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಮ್ಮ ಜೊತೆಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಕುಮಾರ್ ಅವರಿದ್ದಾರೆ. ಇವರು ತಮ್ಮ ಕೃಷಿಯಲ್ಲಿನ ಹೈನುಗಾರಿಕೆಯ ಮೂಲಕ ಆರಂಭ ಮಾಡಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ತಮ್ಮ ತೋಟದಲ್ಲಿ ಹಾಕ್ಕೊಂಡು ಹಾಗೆ ಸಾವಯವ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ಹೈನುಗಾರಿಕೆಯೊಂದಿಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ತುಂಬ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಹಾಗೆ ಅವರ ಹೈನುಗಾರಿಕೆಯಲ್ಲಿ ಕೂಡ 7 ಬೆಳೆಗಳನ್ನು ಕಂಡು ಅದರ ಅನುಭವದೊಂದಿಗೆ ಅವರ ಕೃಷಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಅಳವಡಿಸಿಕೊಂಡು ಅವರ ಕೃಷಿಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿಯ ಬದುಕಿನ ಬಗ್ಗೆ, ಅವರ ಕೃಷಿಯ ಅನುಭವಗಳ ಬಗ್ಗೆ ಕೇಳೋದಕ್ಕೆ ನಾನಂತೂ ಆಸಕ್ತನಾಗಿದ್ದೀನಿ. ಹಾಗೆ ನೀವು ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನೀವು ಸಹ ನಿಮ್ಮ ಕೃಷಿಯನ್ನು ಇದೇ ರೀತಿಯಲ್ಲೇ ಅಳವಡಿಸ್ಕೊಂಡು ನಿಮ್ಮ ಕೃಷಿಯಲ್ಲಿ ಕೂಡ ನೀವು ಖುಷಿಯನ್ನು ಕಾಣ್ತಾ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ಮಾತಾಡಬಹುದು. ಹಾಗಾದರೆ ನೀವು ಕೂಡ ನಮಗೆ ಒಂದು ಮೆಸೇಜ್ನ ಮಾಡಿ 9686969 9686069 9627 ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮ್ಮ ಕೃಷಿಯ ಅನುಭವಗಳನ್ನು ಕೇಳೋದಕ್ಕೆ ನಾವು ಕೂಡ ಆಸಕ್ತರಾಗಿರ್ತೀವಿ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಶಿವಕುಮಾರ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆಗಲಿ ನೀವು ಹೇಳ್ತಾ ಇದ್ರಿ ಈ ಹೈನುಗಾರಿಕೆಯನ್ನು ಆರಂಭ ಮಾಡಿ ಸ್ವಲ್ಪ ಅದರಲ್ಲಿ ಲಾಸನ್ನು ಕಂಡ ನಂತರದಲ್ಲಿ ಅದನ್ನು ಬಿಟ್ಟು ಮತ್ತೆ ಪುನಃ ನೀವು ಛಲವಾಗಿ ತಗೊಂಡು ಅದನ್ನು ಆರಂಭ ಮಾಡಿದ್ರಿ. ಸೊ ಹಾಗಾದರೆ ಈಗ ಹೈನುಗಾರಿಕೆನ ನಾವು ಆರಂಭ ಮಾಡಬೇಕು ಅಂತಂದರೆ ಅಥವಾ ಹಸು ಸಾಕಾಣಿಕೆನ ನಾವು ಆರಂಭ ಮಾಡಬೇಕು ಅಂತಂದರೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು, ಇದ್ರ ಬಗ್ಗೆ ಹೇಳ್ಬೋದು ಸರ್?
5: ಹಸುಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಮುಂಚೆ ನಾವು ಮಾಡಬೇಕಾಗಿರೋದೇನಂತಂದರೆ ಕೊಟ್ಟಿಗೆ ನಿರ್ಮಾಣ. ಕೊಟ್ಟಿಗೆ ನಿರ್ಮಾಣನ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಹಸುಗಳಿಗೆ ಶುದ್ಧವಾದ ಗಾಳಿ ಬೆಳಕು ನೀಟ್ ನೇರವಾಗಿ ಬೀಳೋ ಥರ ಮಾಡ್ಕೊಬೇಕಾಗುತ್ತೆ. ಮತ್ತು ಅದರ ನೆಕ್ಸ್ಟ್ ಬಂದು ನಾವು ಕೊಟ್ಟಿಗೆಯನ್ನು ತುಂಬ ಸ್ವಚ್ಛವಾಗಿ ಇಟ್ಕೊಬೇಕಾಗುತ್ತೆ, ಏಕೆಂದರೆ HF ಹಸುಗಳಿಗೆ ಕೆಚ್ಚಲುಬಾವು ಜಾಸ್ತಿ ಇರೋದ್ರಿಂದ ಕೊಟ್ಟಿಗೆಯನ್ನು ನೀಟಾಗಿ ಇಟ್ಕೋಬೇಕಾಗುತ್ತೆ. ಪೂರ್ವ ಪಶ್ಚಿಮಕ್ಕೆ ಗಾಳಿ ಹೋಗೋ ಥರ, ಬೆಳಕು ಗಾಳಿ ಬೀಳೋ ಥರ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿದಾಗ ಏನಾಗುತ್ತೆ, ಡಿಸೀಸ್ ರೋಗಗಳು ತುಂಬ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಹಸುಗಳು ಕೂಡ ತುಂಬ ಆರೋಗ್ಯವಂತವಾಗಿ ನಮ್ಮ ಹತ್ರ ಆರಾಮಾಗಿರ್ತವೆ. ಅದನ್ನು ಹಸುಗಳನ್ನ ನಾವು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಹಸು HF ಹಸುಗಳನ್ನೇ ಆಗಲಿ, ದೇಶೀಯ ಹಸುಗಳನ್ನೇ ಆಗಲಿ, ಕಟ್ಟಾಕಿ ಸಾಕೋದನ್ನು ನಿಲ್ಲಿಸಬೇಕು, ಅದನ್ನು ನಾವು ಬಿಡಬೇಕು.
4: ಓಕೆ ಸರ್, ಹಾಗಾದರೆ ಈಗ ಹಸುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ಬೋದು ಸರ್?
5: 13-14 ಲೀಟ್ರ್ ಹಾಲು ಕೊಡುತ್ತೆ ನನಸು. ಆವಾಗ ನಾನೇನು ಮಾಡ್ತೀನಿ ಅಂದರೆ 600 ಗ್ರಾಮ್ ಥರ ಅದಕ್ಕೆ ಫೀಡಿಂಗನ್ನು ಕೊಡ್ತೀನಿ. 1 ಲೀಟ್ರ್ ಹಾಲಿಗೆ 600 ಗ್ರಾಮ್ ಥರ ಕೊಡ್ತೀನಿ. ಅಲ್ಲಿಗೆ 12 ಲೀಟ್ರು ಅಂತಂದರೆ 7 ಕೆಜಿ ಪ್ಲಸ್ 1 ಕೆಜಿ ಬಾಡಿ ಮೇಂಟೆನೆನ್ಸ್, 1 ಕೆಜಿ 8 ಕೆಜಿ ಅದಕ್ಕೆ ಫೀಡಿಂಗ್ನ ಕೊಡ್ತೀನಿ. ನನಗೆ ಸರಾಸರಿ 110-120 ಲೀಟ್ರ್ ವರೆಗೂ ಹಾಲು ಬರ್ತಾ ಇರ್ತದೆ. ಅಂದರೆ ನನಗೆ ಫೀಡಿಂಗ್ ಹಸಿಮೇವನು ಅಷ್ಟೇ, ಹಸಿಮೇವು ಬಂದು ನಾನು 20-25 ಕೆಜಿ ಹಸಿಮೇವು ಕೊಡ್ತೀನಿ, 5 ಕೆಜಿ ಒಣಮೇವು ಕೊಡ್ತೀನಿ ಅದಕ್ಕೆ. ಈ ಮತ್ತು ಮಿನರಲ್ ಮಿಕ್ಸ್ಚರ್ ಅಂತೂ ಎನಿ ಟೈಮ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ನ ಸೇರಿಸಿ ನಾನು ಕೊಡೋದ್ರಿಂದ ನನ್ನ ಹಸುಗಳಿಗೆ ಯಾವುದೇ ರೀತಿ ಫ್ಯಾಟ್ ಪ್ರಾಬ್ಲಮ್ ಆಗೋದಾಗಲಿ, ಡಿಗ್ರಿ ಪ್ರಾಬ್ಲಮ್ ಆಗೋದಾಗಲಿ, ಇನ್ನೊಂದು ಯಾವುದೂ ಇಲ್ಲ. ತುಂಬ ಚೆನ್ನಾಗಿದೆ. ಒಳ್ಳೆ ಬ್ರೀಡ್ ಇರೋಂಥ ಹಸುಗಳನ್ನ ನಾನು ಹರಿಯಾಣದಿಂದ ತಂದು ಅದಕ್ಕೆ ಈಗಲೂ ಕೂಡ ನನ್ನ ಹತ್ರ ಒಳ್ಳೊಳ್ಳೆ ಸೆಮೆನ್ಗಳನ್ನ ಹಾಕ್ಸಿ, ಅಂದರೆ ಟಾಪ್ ಕ್ವಾಲಿಟಿ ಇಂಪೋರ್ಟೆಡ್ ಸೆಮೆನ್ಗಳನ್ನ ಹಾಕ್ಸಿ ಅದ್ರ ಒಳ್ಳೊಳ್ಳೆ ಕರು ತೆಗಿ ಅನ್ನೋಂಥ ಒಂದು ಐಡಿಯಾ ಮಾಡೋಕ್ಕೋಸ್ಕರ ನಾನು ಎಚ್ ಎಫ್ ಎಸ್ಗಳನ್ನ ತಂದಿದ್ದೀನಿ. ಅದರಲ್ಲೂ ಕೂಡ ಎಚ್ ಎಫ್ ಎಸ್ಸು ಹರಿಯಾಣದಕ್ಕೂ ನಮ್ಮದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಹರಿಯಾಣದು ಲ್ಯಾಕ್ಟೇಷನ್ ಪೀರಿಯಡ್ ಏನಿರ್ತದೆ, 305 ದಿವಸ ನಾವು ಒಂದು ಲ್ಯಾಕ್ಟೇಷನ್ಗೆ ಏನು ಅಂತೀವಿ, ಆ ಲ್ಯಾಕ್ಟೇಷನಲ್ಲಿ ಅವರೇಜ್ ಮಿಲ್ಕ್ ಬರುತ್ತೆ. ಅದರಲ್ಲಿ ಸರಾಸರಿ ಮಿಲ್ಕು ನಮಗೆ 12,000 to 11,000 ಈ ಥರ ಸಿಗುತ್ತೆ. ಮುಖ್ಯವಾಗಿ ಹಸುಗಳ ಸಾಕಾಣಿಕೆಯಲ್ಲಿ ನಾವು ಕರುಗಳನ್ನ ಹೇಗೆ ಪಡಿತೀವಿ ಅನ್ನೋದು ಮುಖ್ಯವಾಗಿರ್ತದೆ. ಅದರಲ್ಲಿ ಕರುಗಳನ್ನ ಹೇಗೆ ಪಡಿಬೇಕು ಅಂತಂದರೆ, ನಮ್ಮಲ್ಲಿ ಹಳೆ ಪದ್ಧತಿನೇ ಇನ್ನೂ ಜಾರಿಯಲ್ಲಿದೆ. ಏನಂದರೆ ಹಸುಗೆ ಇನ್ಸಮೇಷನ್ ಕೊಡಿಸೋದಿಲ್ಲ, ಕೆಲವರೆಲ್ಲ ಓರಿ ಕೊಡಿಸೋದು, ಮತ್ತು ಯಾವುದು ಅಂದರೆ ಗೊತ್ತು ಸುಮ್ಮನೆ ಯಾವುದು ಹಸು ಈಟು ಬಂತು ಹಿಡ್ಕೋ ಹೋಗೋದು, ಅಲ್ಲಿ ಯಾವುದೋ ಹಸು ಈಟು ಕೊಡಿಸ್ಬಿಡೋದು ಬಂದದು ಹಾಲು ಕರೆದು. ಆದರೆ ನೆಕ್ಸ್ಟು ನಮ್ಗೆ ಹುಟ್ಟ ಕರುಗಳು ಅಂತ ಆರೋಗ್ಯವಾಗಿ ಆಗ್ಬೋದು ಅಥವಾ ಕ್ವಾಲಿಟಿ ಗುಣಮಟ್ಟದಲ್ಲಿ ತುಂಬ ಚೆನ್ನಾಗಿ ಬರೋಂಥ ಕರುಗಳು ಸಿಗೋದಿಲ್ಲ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂತಂದರೆ, ನಾನು ಕರುಗಳನ್ನ ಒಳ್ಳೆ ಕರುಗಳನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಒಳ್ಳೊಳ್ಳೆ ಸೆಮೆನ್ಗಳು, ಈಗೇನು ನಮಗೆಲ್ಲ ಗೂಗಲಲ್ಲೆಲ್ಲ ಸಿಗುತ್ತೆ ಸರ್ಚ್ ಮಾಡಿದ್ರೆ ಯಾವ್ಯಾವ ಕಂಪ್ನಿದು ಯಾವ್ಯಾವ ಸೆಮೆನ್ಗಳು ಸಿಗುತ್ತೆ, ಯಾವ ಹಸು ಸಿಗುತ್ತೆ, ಆ ಹಸು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅನ್ನೋದೆಲ್ಲ ಸಿಗುತ್ತೆ. ಹಾಗಾಗಿ ಅದ್ರಲ್ಲಿ ನೋಡಿ ತರಿಸ್ಕೊಂಡು ನಾವು ಒಳ್ಳೊಳ್ಳೆ ಸೆಮೆನ್, ಅಂದರೆ ಈಗ ನಾನು ಎ ಬಿ ಎಸ್ ಈಗ ಒಳ್ಳೆ ಎಲ್ಲದಕ್ಕೂ ಟಾಪ್ ಕ್ವಾಲಿಟಿದು ಸ್ಪೈಕ್ ಅಂದ್ಬಿಟ್ಟು ಆ ಬುಲ್ದು ಇನ್ಸಮೇಷನ್ ಮಾಡಿಸಿದ್ದೀನಿ ಆ ಥರ. ಆಗ ಕರುಗಳೇನಾಗುತ್ತೆ ನಮಗೆ ತುಂಬ ಚೆನ್ನಾಗಿ ಬರ್ತದೆ, ಕರುಗಳು ತುಂಬ ಯಾವಾಗ ಚೆನ್ನಾಗಿ ಬರ್ತದೆ. ಮತ್ತು ಸೆಕ್ಸ್ಡ್ ಸೆಮೆನ್ ನಾನು ಎಲ್ಲದಕ್ಕೂ ಉಪಯೋಗಿಸಿರೋದು ಇವತ್ತುವರೆಗೂ ಉಪಯೋಗಿಸಿರೋದೆಲ್ಲ ಸೆಕ್ಸ್ಡ್ ಸೆಮೆನ್, ಅಂದರೆ ಹೆಣ್ಣು ಕರುಗಳೇ ಬರ್ತದೆ. ನಮ್ಮ ರೈತರಿಗೆ ಎಡುತ್ತಾರದೇನು ಅಂತಂದರೆ, ನಮ್ಮ ನಾರ್ಮಲ್ ಸೆಮೆನ್ ಹಾಕ್ಸ್ಬಿಡ್ತೀವಿ, ದುಡ್ಡು ಕಮ್ಮಿ 20 ರೂಪಾಯಿ 10 ರೂಪಾಯಿ ಅಂದ್ಬಿಟ್ಟು ಹಾಕ್ಸ್ಬಿಡ್ತೀವಿ, ಆದರೆ ಕರು ಗಂಟು ಕರು ಬಂದಾಗ ಏನಪ್ಪ ಮಾಡೋದು. ಹಾಗಾಗಿ ಅದ್ರ ಬದಲು ನಾವು ಒಂದು 200 ರೂಪಾಯಿ 300 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸೆಕ್ಸ್ಡ್ ಸೆಮೆನ್ ಅಂದರೆ ಹೆಣ್ಣು ಕರು ಬರುವಂಥ ಸೆಮೆನ್ಗಳನ್ನ ಉಪಯೋಗಿಸಿದ್ರೆ ರೈತನಿಗೆ ಆದಾಯ ತುಂಬಾ ಆದಾಯ ದ್ವಿಗುಣಗಳು. ಹೆಣ್ಣು ಕರುನ ಸಾಕಾಣಿಕೆ ಮಾಡೋದಾಗೆ ನಮ್ಮ ರೈತರಿಗೆ ಗೊತ್ತಿಲ್ಲ. ಏನೋ ಒಂದಷ್ಟು ಕರು ಹಾಲು ಕರೆದು ಬಿಡ್ತಾರೆ, ಕೊನೆಗೆ ಕೆಚ್ಚಲು ಬಿಟ್ಬಿಡೋದಾಗ್ಬೋದು ಅಥವಾ ಬಟ್ಲಲ್ಲಿ ಕುಡಿಸೋದಾಗ್ಬೋದು ಮಾಡ್ತಾರೆ. ಆದರೆ ಎಷ್ಟು ಲೀಟ್ರ್ ಕುಡಿಸ್ಬೇಕು ಒಂದು ಕರುಗೆ, ಎಷ್ಟು ಅದ್ರ ಬಾಡಿಗೆ ಅದಕ್ಕೆ ತೂಕದ ಸಮವಾಗಿ ನಾವು ಹಾಲನ್ನ ಕೊಡಬೇಕಾಗುತ್ತೆ. ಉದಾಹರಣೆಗೆ ನಾನೇನು ಮಾಡ್ತಾ ಇದ್ದೀನಿ ಅಂತ, ನನ್ನಲ್ಲಿ ಬರೋ ಕರುಗಳು ಮಿನಿಮಮ್ ಅಂತಂದರೆ 25 ರಿಂದ 30-35 ಕೆಜಿವರೆಗೂ ಬಂತು ಅಂತಂದರೆ, ಅದಕ್ಕೆ ನಾನು ಒಂದು ಮುಖ ಅಂದರೆ 1.5 ಅಥವಾ 2 ಲೀಟ್ರು ಒಂದು ಟೈಮ್ಗೆ ಆ ರೀತಿ ನಾನು ಹಾಲನ್ನು ಕುಡಿಸ್ತೀನಿ. ಅವಕ್ಕೆ ನಾನು ಆ ರೀತಿ 1.5 ಲೀಟ್ರ್ ಅಂದರೆ ಪ್ರತಿ ದಿವಸ 3 ಲೀಟ್ರ್ ಹಾಲನ್ನ ನಾನು ಕರುಗೆ ಕುಡಿಸಿದಾಗ ಏನಾಗುತ್ತೆ, ಅದು ತುಂಬ ಚೆನ್ನಾಗಿ ಬರ್ತದೆ. 3 ತಿಂಗಳವರೆಗೂ ನಾನು ಹಾಲನ್ನ ಕುಡಿಸ್ತೀನಿ ಕರುಗೆ, ಅಂದರೆ ಮೊದಲನೇ ತಿಂಗಳು 3 ಲೀಟ್ರ್ ಕೊಟ್ಟರೆ 2ನೇ ತಿಂಗಳಿಗೆ ನಾನು 2 ಲೀಟ್ರ್ ನಿಲ್ಲಿಸ್ತೀನಿ, 3ನೇ ತಿಂಗಳಿಗೆ 1 ಲೀಟ್ರ್ ನಿಲ್ಲಿಸ್ತೀನಿ, ಕೊನೆಗೆ ಸ್ಟಾಪ್ ಮಾಡಿ ಆ ನಂತರ ಅದಕ್ಕೆ ಫೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ನಾವು ಯಾವಾಗ ಅದನ್ನು ಕರೆಕ್ಟಾಗಿ ಫೀಡಿಂಗ್ ಸ್ಟಾರ್ಟ್ ಮಾಡಿ ಮತ್ತು ಅದಕ್ಕೆ ಡಿವರ್ಮಿಂಗು ಜಂತು ಹುಳದ ಔಷಧಿಯನ್ನು ಹಾಕ್ಕೊಂಡು ಅದನ್ನು ಸಾಕ್ತು ಅಂತಂದರೆ, ಎಚ್ ಎಫ್ ಎಸ್ನಲ್ಲಿ ಸರ್ ನಾವು ಏನೇ ಮಾಡ್ತೀನಿ ಅಂದರು 9 ತಿಂಗಳು ಈ ಹುಟ್ಟಿದಂಥ 9 ತಿಂಗಳಿಗೆ ಅದು ಈಟಿಗೆ ಬತ್ತು ಫಲ ಆಯಿತು ಅಂತಂದರೆ ಆ ಎಚ್ ಎಫ್ ಹಸುಗಳಲ್ಲಿ ನಿಮಗೆ ಆದಾಯ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮಿನಿಮಮ್ ಅಂದರೆ 1 ವರ್ಷಕ್ಕಾದರೂ ನಾವು ಅದನ್ನು ಫಲ ಮಾಡಬೇಕು, ಅದ್ರ ಮೇಲೆ ಫಲ ಮಾಡ್ತು ಅಂತಂದರೆ ನಮಗೆ ಎಚ್ ಎಫ್ ಹಸುಗಳಲ್ಲಿ ನಮಗೆ ತುಂಬ ಲಾಸ್ ಆಗುತ್ತೆ.
4: ಓಕೆ ಸರ್, ಹಾಗಾದರೆ ನಿಮ್ಮ ಹೈನುಗಾರಿಕೆಯ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ನನಗೂ ಕೂಡ ಇದೆ. ಹಾಗೆ ಹೈನುಗಾರಿಕೆ ಕುರಿತಂತೆ ಶಿವಕುಮಾರ್ ಅವ್ರ ಜೊತೆಗೆ ಏನಷ್ಟು ಮಾತಾಡೋದಕ್ಕಿದೆ, ಸೊ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಹೈನುಗಾರಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಸಮಗ್ರ ಕೃಷಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಹೈನುಗಾರಿಕೆಯೊಂದಿಗೆ ಸಮಗ್ರ ಕೃಷಿಯನ್ನು ಮಾಡ್ತಾ ಇರುವಂತಹ ಶಿವಕುಮಾರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರು ಕೂಡ ಆಗಲೇ ಹೇಳ್ತಿದ್ದ ಹಾಗೆ ಹಸು ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಹೈನುಗಾರಿಕೆಯನ್ನು ಮಾಡೋದಕ್ಕೂ ಮುಂಚೆ ನಾವು ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ಶಿವಕುಮಾರ್ ಅವರೇ, ಈಗ ಹಸುಗಳನ್ನು ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಅವುಗಳಿಗೆ ಫೀಡಿಂಗ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಯಾವ ರೀತಿಯಲ್ಲಿ ನೀವು ಹಸುಗಳಿಗೆ ಫೀಡಿಂಗ್ನ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: ಫೀಡಿಂಗ್ ಏನಂತಂದರೆ ಒಂದು ದಿವಸಕ್ಕೆ ಒಂದು ಕರುವಿಗೆ ಬೆಳಿಗ್ಗೆ 1/2 kg, ಸಂಜೆ 1/2 kg ಮಿಕ್ಸರ್ ಅಂದರೆ ಭೂಸವನ್ನು ಕೊಡ್ತೀನಿ. ಅದ್ರ ಜೊತೆಗೆ ನಾನು ಮಿನರಲ್ ಮಿಕ್ಸರ್ ಅಂತ ಕಡ್ಡಾಯವಾಗಿ ಎಲ್ಲ ಹಸುಗಳ ಸಮೇತ ಕರುಗಳ ಸಮೇತ ಎಲ್ಲದಕ್ಕೂ ಮಿನರಲ್ ಮಿಕ್ಸರ್ ಕೊಟ್ಟೇ ಕೊಡ್ತೀನಿ. ಹಾಗೆ ನಾವು ಕರು ಸಾಕೋದ್ರಿಂದ ಕನಿಷ್ಠ ಅಂತ ನಮಗೆ ಅಂದರೆ ಗರಿಷ್ಠ ಅಲ್ಲ, ಗರಿಷ್ಠ ಅಂತಂದರೆ ನಮಗೆ 10-12 ತಿಂಗಳೊಳಗೆ ಅದು ಹಸು ಫಲ ಆಗುತ್ತೆ, ಮತ್ತು 18 ತಿಂಗಳಿಗೆ ನನಗೆ ಕರು ಹಾಕುತ್ತೆ ಹಸು. ಹಸು ಪಡ್ಡೆ ಕರು ಹಾಕ್ದಾಗ ಏನಾಗುತ್ತೆ ನನಗೆ, ಅದರಲ್ಲೂ ಕೂಡ ನಾನು ಹೆಣ್ಕರನ್ನೇ ತೆಗಿತೀನಿ. ನಾನು ಆವಾಗಲೇ ಹೇಳಿದೆ, ನಾನು 100% ನಾನು ಹೆಣ್ಕರು ಬರುತ್ತೆ, ನನ್ನ ಕಾನ್ಫಿಡೆನ್ಸ್ ಇದೆ ಅದು. ಹಾಗೆ ಹೆಣ್ಕರು ತೆಗೆದಾಗ ಆ ಹಸು ಕರು ಹಾಕ್ತು ಅಂತಂದರೆ ಕನಿಷ್ಠ ನಾನು ಆ ಕರುನು ಕೂಡ ಒಳ್ಳೆಯ ಗುಣಮಟ್ಟದ ಹಸು ಆಗಿರೋದ್ರಿಂದ ಕನಿಷ್ಠ 90-1 lakh ಆ ಹಸುವನ್ನು ನಾನು ಮಾರಾಟ ಮಾಡ್ಬೋದು.
2: ಓಕೆ ಸರ್, ಹಾಗೆ ಈಗ ಹಸುಗಳನ್ನು ಸಾಕಿದ್ದೀವಿ ಅಂತ ಅಂದಾಗ ಹಸುಗಳಿಗೂ ಕೂಡ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರುತ್ತೆ. ನೀವು ಹಸುಗಳನ್ನು ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಅವುಗಳ ಆರೋಗ್ಯವನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೀರಾ? ಹೇಗೆ ಏನೆಲ್ಲ ಆರೋಗ್ಯದ ತೊಂದರೆಗಳು ಬರಬಹುದು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: HF ಹಸುಗಳಲ್ಲಿ ಜಾಸ್ತಿ ಕಾಣತಕ್ಕಂಥದ್ದು ಕೆಚ್ಚಲು ಬಾವು. ಆದರೆ ನನ್ನ ಹಸುಗಳಿಗೆ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೂ ಕೆಚ್ಚಲು ಬಾವು ಪ್ರಾಬ್ಲಮ್ ಆಯಿತು. ಆದರೆ ಆ ನಂತರ ನಾನು ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಡಾಕ್ಟರ್ ಹತ್ರ ತಿಳ್ಕೊಂಡೆ, ಮತ್ತು ಕೆಲವ್ರ ಹತ್ರ ಗೊತ್ತಿರೋರ ಹತ್ರ ವಿಚಾರ ತಿಳ್ಕೊಂಡಾಗ ಅವ್ರು ಹೇಳಿದ್ರು ನೀವು ಕಟ್ ಹಾಕ್ಬಾರ್ದು, ಅದನ್ನು ಬಿಟ್ಟು ಮೇಯಿಸಿದ್ರೆ ಅದಕ್ಕೆ ಕೆಚ್ಚಲು ಬಾವು ಕಡಿಮೆ ಅಂತ. ನಾನು ಅದೇ ರೀತಿ ನಾನು ಪ್ಯಾಡಕ್ನ ನಿರ್ಮಾಣ ಮಾಡಿ ಹಸುಗಳನ್ನ ನಾನು ಕಟ್ ಹಾಕೋದಿಲ್ಲ, ಅದನ್ನು ಆಚೆ ಬಿಟ್ಬಿಡ್ತೀನಿ. ಅದು ಆರಾಮಾಗಿ ಅದ್ರ ಪಾಡಿಗೆ ಅದು ಓಡಾಡ್ಕೋಬೇಕು, ಅದು ಬೇಕು ಅಂದಾಗ ನೀರು ಕುಡಿಬೇಕು, ಬೇಡ ಅಂದಾಗ ಬಂದು ಮಲ್ಕೋಬೇಕು. ಆ ಥರ ಮಾಡಿದ್ದೀನಿ. ಆವತ್ತಿನಿಂದ ಇವತ್ತಿನವರೆಗೂ ನನಗೆ ಕೆಚ್ಚಲು ಬಾವು ಅನ್ನೋದು ಕಂಡೇ ಇಲ್ಲ ಅದಕ್ಕೆ. ಹಾಗಾಗಿ ಮತ್ತು ಅದಕ್ಕೆ ಮತ್ತೆ ಬೇರೆ ರೋಗಗಳು ಅಂತಂದರೆ ಜ್ವರ ಬರುತ್ತೆ, ಅದನ್ನು ಅಬ್ಸರ್ವೇಷನ್ ಅಂದರೆ HF ಏನಪ್ಪ ಅಂತಂದರೆ ನಾವು ತುಂಬ ಅಬ್ಸರ್ವೇಷನ್ ನೋಡ್ಕೊತಾ ಇರಬೇಕು ಅದನ್ನು. ಏಕೆಂತಂದ್ರೆ ಸೆನ್ಸಿಟಿವ್ ಪ್ರಾಣಿಗಳು ಅದು ಇದಿರೋದ್ರಿಂದ ನಾವು ಹುಷಾರಾಗಿ ನೋಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೊತು ಅಂದರೆ ಬೇರೆ ಯಾವುದೇ ರೀತಿ ಕಾಯಿಲೆ ಅಂದರೆ ಕಾಲಕ್ಕೆ ಅದಕ್ಕೆ ವ್ಯಾಕ್ಸಿನೇಷನ್ಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ಯಾವುದಾದ್ರು ಅಂತಂದರೆ ಈಗ ನಾವು ನೋಡ್ತಾ ಇದ್ದೀವಿ ಈ ಬ್ರುಸೋಲೋಸಿಸ ಬರ್ಬೋದು, ಅಥವಾ ಈಗ ಕಾಲುಬಾಯಿ ಜ್ವರ ಬರ್ಬೋದು, ಅಥವಾ ಚಪ್ಪೆ ರೋಗದ್ದಾಗ್ಬೋದು, ಅದನ್ನು ಟೈಮ್ ಟೈಮ್ಗೆ ವ್ಯಾಕ್ಸಿನೇಷನ್ ಮಾಡ್ಕೋತು ಅಂತಂದರೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನಾವು ಹೈನುಗಾರಿಕೆಯಲ್ಲಿ ನಾವು ಹೇಗೆ ಮುಂದೆ ಬರಬೇಕು ಅಂತಂದರೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋಂಥದ್ದು ಪಶುವೈದ್ಯಕೀಯ ಇಲಾಖೆ ಸಪೋರ್ಟ್ ಬೇಕಾಗುತ್ತೆ. ಕಾರಣ ಏನು ಅಂತಂದರೆ ನಾವು ಅದಕ್ಕೆ ಇನ್ಸಮೇಷನ್ ಮಾಡೋದ್ರಿಂದ ಇರ್ಬೋದು, ಅದಕ್ಕೆ ಆಹಾರನೂ ಕೊಡೋದ್ರಿಂದ ಇರ್ಬೋದು, ಅದಕ್ಕೆ ರೋಗ ರುಜಿನಗಳನ್ನ ಕಂಟ್ರೋಲ್ ಮಾಡೋದ್ರಿಂದ ಇರ್ಬೋದು, ಈ ಥರ ಎಲ್ಲ ಈ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ ನಮಗೆ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯಕೀಯ ಸೇವಾ ಇಲಾಖೆ ಅಧಿಕಾರಿಗಳ ಇದು ಬೇಕಾಗುತ್ತೆ. ಹಾಗಾಗಿ ನನಗೇನಾಗಿದೆ ಅಂತಂದರೆ ನಮ್ಮ ನಂದಿನಿ ನಮ್ಮ KMF ನಮ್ಮ ಮದ್ದೂರು ನಂದಿ ಗೆಜಲಗೆರೆ ನಂದಿನಿ ಪಶುವೈದ್ಯಕೀಯ ಇಲಾಖೆ ಸಪೋರ್ಟ್ ಕೂಡ ನಾನು ನನಗೆ ತುಂಬಾ ಇದೆ. ಹಾಗಾಗಿ ನಾನು ಏನೇ ವಿಚಾರ ಇದ್ರು ಅವ್ರಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ನಾನು ಇಲ್ಲಿ ಸ್ಥಳೀಯ ನಾನೇ ಟ್ರೀಟ್ಮೆಂಟ್ ಅನ್ನೋದಕ್ಕೆ ಕೈಗೊಳ್ತಾ ಇದ್ದೀನಿ ಸರ್.
2: ಓಕೆ ಸರ್, ಹಾಗಾದರೆ ನಿಮ್ಮ ಹತ್ರ ಯಾವ್ಯಾವ ತಳಿಯ ಹಸುಗಳಿದೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಸರ್, ನನ್ನ ಹತ್ರ ಇವಾಗ ಒಟ್ಟು 10 Gir ಇದೆ, 1 Kankriz ಇದೆ, 2 Hallikar ಇದೆ. ಒಂದು ಹಸುನಲ್ಲಿ ಒಂದು ದಿವಸಕ್ಕೆ 10 liter ಅಂತ ಹಾಲು ಕರಿತಾ ಇದ್ದೀವಿ. ಗಿರ್ ಹಸುನಲ್ಲಿ ಒಂದು ದಿವಸಕ್ಕೆ 10 liter ಅಂತ ಹಾಲನ್ನ ಕರೆದು ನಾನು ತುಪ್ಪವನ್ನು ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಫೀಡ್ ಕೂಡ ಕಡಿಮೆನೇ, ತುಂಬ ಕಡಿಮೆನೇ ಇದೆ. ನಾವು HF ಕೊಡೋದನ್ನು ಇದರಲ್ಲಿ 3 ಹಸುಗೆ ನಾವು ಫೀಡಿಂಗ್ ಕೊಡ್ಬೋದು. ಒಂದು HF ನಾವು ಹೇಳಿದೆ, ಆವಾಗಲೇ ಹೇಳಿದೆ 1 liter 600 gram ಥರ ಕೊಡಬೇಕು HF ಆದರೆ ಅಂತ ಹೇಳಿದೆ. ಇದಕ್ಕೆ 600 gram 700 gram ಅಂತ ಏನೋ ಇದೇ ಇಲ್ಲ. ನಾವು ನಮ್ಮ ಒಂದು ಅಂದಾಜು ನಮ್ಮ ಮೊದಲು ಹಿಂದೆ ಹಳ್ಳಿ ಕಡೆ ಹೆಂಗೆ ಸಾಕ್ತಿದ್ದೋ ಅಷ್ಟು ಒಂದು ನಮ್ಮ ಕೈನಲ್ಲಿ ಒಂದು ಅಂದಾಜು ಮೇಲೆ ಒಂದಿಷ್ಟು ಬೂಸ ಮ್ಯಾಕ್ಸಿಮಮ್ ಅಂತಂದ್ರೆ ಏನು 1/2 kg 1/2 kg ಬೂಸ ಕೊಟ್ಟರೆ ಅದು 5 liter ಹಾಲನ್ನ ಕೊಡುತ್ತೆ. ನಾವು 1/2 kg ಕೊಡ್ತಾ ಇನ್ನೂ ಜಾಸ್ತಿ ಕೊಟ್ಟು ಕೊಡುತ್ತೆ ಅನ್ನೋ ಸುಳ್ಳು. ನಾವು 5 kg ಕೊಟ್ಟರು ಅನ್ನೋದು ಕೊಡೋದೇ 5 liter ಹಾಲು. ಹಂಗಾಗಿ ಅದಕ್ಕೆ 1/2 kg ಫೀಡ್ಸ್ನ ಬೂಸವನ್ನು ಅಂದರೆ ನಮ್ಮ ಮಿಕ್ಸರ್ ಬೂಸವನ್ನು ಕೊಡ್ತೀನಿ. ನನ್ನ ಹತ್ರ ಈಗ 3 ಕರು ಹಾಕಿರೋಂಥ ಹಸುಗಳಿದೆ, ಒಟ್ಟು 30 liter ಹಾಲು ಬರ್ತದೆ. ಪ್ರತಿ ದಿವಸ 1 liter ತುಪ್ಪ ಸರಾಸರಿನಲ್ಲಿ ತೆಗಿತಾ ಇದ್ದೀನಿ ಸರ್. ದೇಶಿ ತಳಿಗಳನ್ನ ಸಾಕಬೇಕು ಅಂತ ಹೋದಾಗ ನನಗೆ ಮೇಯ್ನ್ ಬಂದು ಇನ್ಫಿರೇಷನ್ ಬಂದದ್ದು ಗಿರ್ ಸಾಕಬೇಕು ಅಂತ. ಗಿರ್ನ ಯಾತಕ್ಕೆ ಸಾಕಬೇಕು ಅಂತ ಅಂತಂದರೆ ಗಿರ್ ಹಸುಗಳ ಮೇಲೆ ತುಂಬ ರಿಸರ್ಚ್ಗಳನ್ನ ಮಾಡಿದ್ದಾರೆ ಗುಜರಾತ್ನಲ್ಲಿ. ಮತ್ತು ಅದು ಹಾಲು ಕೂಡ ತುಂಬ ಎಲ್ಲ ದೇಶಿ ಹಸುಗಳಿಗೆ ಹೋಲಿಸ್ಕತ್ತು ಅಂದರೆ ದೇಶಿ ಹಸುಗಳಿಗೆ ಅತಿ ಹೆಚ್ಚು ಹಾಲು ಕೊಡೋದು ಅಂತಂದರೆ ಗಿರ್. ಮತ್ತು ಅದರ ಫ್ಯಾಟು ಮತ್ತು ಅದರ ಹಾಲಲ್ಲಿ ಹಾಲಿನ ಗುಣಮಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಅದನ್ನು ಹಸುಗಳನ್ನ ಗಿರ್ ಹಸುಗಳನ್ನೇ ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಗಿರ್ ಹಸುಗಳಲ್ಲೂ ಕೂಡ ಒಳ್ಳೊಳ್ಳೆ ಕರುಗಳನ್ನ ತೆಗಿತಾ ಇದ್ದೀನಿ. ಅದನ್ನಲ್ಲೂ ಕೂಡ ಒಳ್ಳೆಯ ಸೆಕ್ಸ್ಡ್ ಸಮಯನೇ ಹಾಕಿ ಹೆಣ್ಣು ಕರುನೇ ಬರ್ತಾ ಇದೆ. ಈಗೆಲ್ಲ ಇಲ್ಲಿ ನೋಡ್ಬೋದು ನೀವಲ್ಲಿ ಒಳ್ಳೆ ಟಾಪ್ ಕ್ವಾಲಿಟಿ ಕರುಗಳೇ ಬಂದಿದೆ. ಮತ್ತು ನಾನು ಈ ಹಸುವಿನ ಹಾಲಿನಿಂದ ನಾನು ಇದನ್ನು ಡೈರಿಗೆ ಹಾಕೋದಿಲ್ಲ. ಇದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ತುಪ್ಪವನ್ನು ಮಾರಾಟ ಮಾಡ್ತಾ ಇದ್ದೀನಿ. ನನಗೆ ನನ್ನದೇ ಆದಂಥ ಮಾರುಕಟ್ಟೆ ಇದೆ ತುಪ್ಪಕ್ಕೆ. ನನ್ನದೇ ಆದಂಥ ಮಾರುಕಟ್ಟೆ ಅಂತಂದರೆ ನೀವು ನಾನು ಏನು ಮಾಡ್ತೀನಿ ಅಂತಂದರೆ ಆನ್ಲೈನ್ ಬುಕ್ಕಿಂಗ್. ಆನ್ಲೈನಲ್ಲಿ ಅಂತಂದರೆ ನಾವು ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ನಾನು ಹಾಕಿರೋದ್ರಿಂದ ನನಗೆ ತುಂಬಾ ಮಾರ್ಕೆಟ್ ಇದೆ. ಅದಕ್ಕೆ ಕೊಡೋದಕ್ಕಾಗಲ್ಲ, ಒಂದು ವಾರ ಮುಂಚಿತವಾಗಿ ನನಗೆ ಅವರು ಆರ್ಡರ್ ಮಾಡಿ ಹೇಳ್ಕೊಂಡಿರ್ತಾರೆ. ಮತ್ತು ನಾನು ಒಂದು ಲೀಟ್ರ್ ತುಪ್ಪನ 2,000 ರೂಪಾಯಿ ಥರ ನಾನು ಮಾರಾಟ ಮಾಡ್ತಾ ಇದ್ದೀನಿ. 2,000 ರೂಪಾಯಿ ಥರ ಮಾರಾಟ ಮಾಡಿ ನಾನು ಆದಾಯವನ್ನು ಪಡ್ಕೋತಾ ಇದ್ದೀನಿ. ಅದರಲ್ಲಿ ಒಂದು ಲೀಟ್ರ್ ತುಪ್ಪ ಮಾಡೋದಕ್ಕೆ ನನಗೆ 25-30 ಲೀಟ್ರ್ ಈಗ ಈ ನನ್ನ ಅಂದರೆ ನಾವು ಯಾವ ರೀತಿ ಫೀಡ್ನ ಅದಕ್ಕೆ ಕೊಡ್ತೀವಿ ಅದ್ರ ಮೇಲೆ ನಮಗೆ ಫ್ಯಾಟ್ನ ಮೇಲೆ ಡಿಪೆಂಡಾಗಿ ನಮಗೆ ತುಪ್ಪ ಬರುತ್ತೆ. ಹಸುಗಳನ್ನ ಸಾಕಾಣಿಕೆಯಲ್ಲಿ 2 ಬಗೆಯನ್ನು ಅನುಸರಿಸ್ತೀವಿ. HF ಸಾಕೋದು ಹೇಗೆ, ದೇಸಿ ಹಸುಗಳನ್ನ ಸಾಕೋದು ಹೇಗೆ ಅಂತ. ಕೆಲವರು HF ಸಾಕೋ ಥರ ದೇಸಿ ಹಸುನ ಸಾಕ್ತಾರೆ, ಅದರ ಅವಶ್ಯಕತೆ ಇಲ್ಲ. ನನಗೆ ನಾನು ಮಾಡ್ತಾ ಇರೋ ಕೆಲಸ ಏನಂತಂದರೆ ನಾನು HF ನೋಡಿ ಪ್ರತಿ ದಿವಸ ಅದಕ್ಕೆ ಮೈ ತೊಳಿತೀನಿ, ಪ್ರತಿ ದಿವಸ ಅದಕ್ಕೆ ಅಬ್ಸರ್ವೇಷನ್ ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ ನನ್ನ ನಾಟಿ ಹಸುಗಳನ್ನ ಗಿರ್ ಹಸುಗಳಿಗೆ ನಾನು ನೀವು ನಂಬೋದಿಲ್ಲ, ವರ್ಷದಲ್ಲಿ ನಾನು 2 ಸರಿಯಿಂದ 3 ಸರ್ತಿ ಮೈ ತೊಳಿತೀನಿ ಅಷ್ಟೇ ಅದಕ್ಕೆ. ಮತ್ತು ಅದಕ್ಕೆ ಮೇಂಟೆನೆನ್ಸು ತುಂಬ ಕಡಿಮೆ, ರೋಗ ರುಜಿನಗಳು ಬರೋದೇ ಇಲ್ಲ. ಮ್ಯಾಕ್ಸಿಮಮ್ ಬತ್ತು ಅಂದರೆ ಅದಕ್ಕೆ ಏನು ಬೇಸಿಗೆ ಟೈಮಲ್ಲಿ ಒಂದು ದಿವಸ ಜ್ವರ ಬರ್ಬೋದು, ಅದನ್ನು ಬಿಟ್ಟರೆ ಇನ್ಯಾವುದೇ ರೀತಿಯ ಕಾಯಿಲೆಗಳು ಅದಕ್ಕೆ ಬರೋದಿಲ್ಲ. ಮತ್ತು ಮೇಂಟೆನೆನ್ಸ್ ತುಂಬ ಕಡಿಮೆ. ಒಂದು HFನ ಮೇಂಟೈನ್ ಮಾಡುವ ಬದಲು ನಾವು ಹೆಚ್ಚು ಕಡಿಮೆ 4 ಗಿರ್ ಹಸುಗಳನ್ನ ಅಥವಾ ದೇಶಿ ಹಸುಗಳನ್ನ ನಾವು ಮೇಂಟೈನ್ ಮಾಡಿ, ಗಿರ್ ಅಂತಲೇ ಇಲ್ಲ ದೇಶಿ ಹಸುಗಳನ್ನೇ ಅಷ್ಟು, 4 ದೇಶಿ ಹಸುಗಳನ್ನ ನಾವು ಮೇಂಟೈನ್ ಮಾಡ್ಬೋದು. ಯಾವುದೇ ರೋಗ ಬರೋದಿಲ್ಲ, ಮತ್ತು ಕೆಚ್ಚಲು ಬಾವು ಅಂತೂ ಮೊದಲೇ ಬರೋದಿಲ್ಲ. ಅದು ತುಂಬಾ ಈಸಿಯಾಗಿ ನಾವು ದೇಶಿ ಹಸುಗಳನ್ನ ಸಾಕ್ಬೋದು, ಖರ್ಚು ಕೂಡ ತುಂಬ ಕಡಿಮೆ ಇರುತ್ತೆ. ಅಂದರೆ 2 ವೆರೈಟಿ ಇದೆ, ಒಂದು ಮಾಮೂಲಿ ಗಿರ್ ಇದೆ, ಕಾಟೆವಾಡಿ ಗಿರ್ ಇದೆ, ಇನ್ನೊಂದು ಬಂದು ಇದು ನಾವು ಲಿಲಿಡಿ ಅಂತ ಕರಿತೀವಿ. ಲಿಲಿಡಿ ಅಂದರೆ ಏನಪ್ಪ ಅಂತಂದರೆ ಅದು ಬಣ್ಣ ಬಂದು 3 ಬಣ್ಣ ಇರುತ್ತೆ, ಕಪ್ಪು ಕಲರ್ ಇರ್ತದೆ, ಕೆಂದು ಕಲರ್ ಇರ್ತದೆ, ಬಿಳಿ ಕಲರ್ ಇರ್ತದೆ, ಅದನ್ನು ನಾವು ಲಿಲಿಡಿ ಅಂತ ಕರಿತೀವಿ. ಈ ಹಸುಗಳಿಗೆ ಸ್ವಲ್ಪ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಕಾರಣ ಏನಂತ ನನಗೆ ಗೊತ್ತಿಲ್ಲ, ಅಲ್ಲಿ ನಾವು ಹೋದಾಗ ಅದರ ಮಾಹಿತಿ ಹೇಳಿದಾಗ ಅವರು ನಮಗೆ ಈ ಹಸುಗಳು ಸ್ವಲ್ಪ ರೇಟ್ ಜಾಸ್ತಿ ಇದೆ. ಅಂದರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಕಿವಿಗಳು ನಮಗೆ ಪ್ಯೂರಿಟಿ, ಗಿರಲ್ಲಿ ಪ್ಯೂರಿಟಿ ಕಾಣಬೇಕು ಅಂತಂದರೆ ಮೇಯ್ನ್ ಮುಖ್ಯವಾಗಿ ಅದರ ಹಂಪು ಎದ್ದು ಕಾಣಬೇಕು. ಮತ್ತು ಕಿವಿಗಳು, ಎರಡೂ ಕಿವಿಗಳು ಕೆಳಗಡೆ ಟಚ್ ಆಗಬೇಕು ಹಿಂಗೆ ಇದಾದರೆ ಅದನ್ನು ನಾವು ಉತ್ತಮವಾದ ಗಿರ್ ಹಸು ಅಂತ ನಾವು ಆಯ್ಕೆ ಮಾಡ್ಬೋದು.
2: ಓಕೆ ಸರ್, ಹಸುಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಅವುಗಳನ್ನ ಯಾವ ರೀತಿ ಫೀಡ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಫೀಡ್ ಮಾಡಬೇಕು, ಹಾಗೆ ಅವುಗಳನ್ನ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ನಿಮ್ಮ ಹತ್ತಿರ ಇರುವಂತಹ ದೇಸಿ ತಳಿಯ ಹಸುಗಳ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ನಿಮ್ಮ ಜೊತೆ ಮಾತಾಡ್ತೀನಿ ಸರ್, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮಗ್ಗ ನಡಿಪೋನಡ ಫ್ಯಾಮ್ ಸಮುದಾಯ ಪನಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಪನಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಅವರು ಅವರ ಹೈನುಗಾರಿಕೆಯ ಬಗ್ಗೆ ಹಾಗೆ ಅವರ ಕೃಷಿ ಜೀವನದ ಬಗ್ಗೆ ತುಂಬ ಚೆನ್ನಾಗಿ ಅವರ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಹಾಗೆ ಅವರ ಹಸು ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ದೇಸಿ ತಳಿಗಳ ಆರೈಕೆ ಹೇಗೆ ಮಾಡ್ಕೋಬೇಕು, ಹಾಗೆ ಹೆಚ್ಚ ಫಸುಗಳ ಆರೈಕೆನ ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತೆ ಯಾವ ರೀತಿಯಲ್ಲಿ ಆದಾಯ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಇದೆಲ್ಲದರ ಜೊತೆನಲ್ಲಿ ಹಸುಗಳನ್ನ ಸಾಕಾಣಿಕೆ ಮಾಡೋದಷ್ಟೇ ಅಲ್ಲದೆ ಹಸುಗಳಿಗೆ ಆಹಾರವನ್ನು ಕೂಡ ಅದೇ ರೀತಿಯಲ್ಲಿ ಕೊಡಬೇಕಾಗತ್ತೆ, ಅದರ ಜೊತೆನಲ್ಲಿ ಅವುಗಳ ರಕ್ಷಣೆ ಕೂಡ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಈಗ ಶಿವಕುಮಾರ್ ಅವರ ಜೊತೆಗೆ ಮತ್ತಷ್ಟು ಮಾತಾಡೋಣ. ಶಿವಕುಮಾರ್ ಅವರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ನೀವು ಹಸು ಸಾಕಾಣಿಕೆಯ ಜೊತೆಗೆ ಇನ್ನೂ ಏನೆಲ್ಲ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
1: ನಾನು ಹಸುಗಳ ಜೊತೆಗೆ ಬೇರೆ ಏನಾದರೂ ಮಾಡಬೇಕು ಅಂತ ಮನಸ್ಸಿಗೆ ಬಂದಾಗ ನನಗೆ ಮೈನ್ ತೋಚಿದ್ದೇ ನಮ್ಮ ಬಂಡೂರು ಕುರಿ. ಕಾರಣ ಏನಂತಂದರೆ, ಬಂಡೂರನ್ನೇ ಯಾಕೆ ಮಾಡಬೇಕು ಅಂತ ಅಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆಯದೇ ಆಗಿರೋದ್ರಿಂದ, ಮತ್ತು ಇಡೀ ದೇಶದಲ್ಲಿ ಅಂದರೆ ದೇಶದಲ್ಲಿ ಏನಂತಕ್ಕಿಂತ ಹೆಚ್ಚಾಗಿ ಇರೋ ವರ್ಲ್ಡಲ್ಲಿ ನಮ್ಮ ಬಂಡೂರು ಕುರಿಯ ಮಾಂಸದಷ್ಟು ರುಚಿ ಯಾವುದೂ ಇಲ್ಲ. ಹಾಗಾಗಿ ನಾನು ಬಂಡೂರು ತಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಒಟ್ಟು 30 ಬಂಡೂರು ಕುರಿ ಇದೆ ಸರ್. ನನ್ನ ಹತ್ರ 30 ಬಂಡೂರು ಕುರಿನಲ್ಲಿ ನಾನು ಅದನ್ನು ಬ್ರೀಡಿಂಗ್ ಯೂನಿಟಾಗಿ ನಾನು ಪರಿವರ್ತನೆ ಮಾಡ್ಕೊಂಡಿದ್ದೀನಿ. ಬಂದಂಥ ಮರಿಗಳನ್ನ ನಾನು ಕನಿಷ್ಠ ಹೆಣ್ಣು ಮರಿಗಳನ್ನ ನಾನು ಮಾರಾಟ ಮಾಡೋದಿಲ್ಲ. ಗಂಡು ಮರಿಗಳನ್ನ ನಾನು ಕನಿಷ್ಠ 10,000 ರೂಪಾಯಿ ಕಮ್ಮಿ ನಾನು ಇದುವರೆಗೂ ಮಾರಾಟ ಮಾಡಿದೆ ಸರ್. 3 ಮರಿಗಳನ್ನ ಸರಾಸರಿ 1.5 2 ಮರಿ ಬರುತ್ತೆ ಕುರಿನಲ್ಲಿ. ನಾವು ಮೇಕೆ ಥರ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಕುರಿನಲ್ಲಿ 16 ತಿಂಗಳಿಗೆ 2 ಮರಿ ಬಂದೇ ಬರುತ್ತೆ. 16 ತಿಂಗಳಿಗೆ 2 ಮರಿ ಅಂತಂದಾಗ ನಮಗೆ ಈ ಗಂಡು ಮರಿ ಬತ್ತು ಅಂತಂದರೆ ನನಗೆ ಒಂದು ಕುರಿಯಿಂದನೇ 1.5 20,000 ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಮತ್ತು ನಾವು ಸ್ಟಾಲ್ ಫೀಡಿಂಗ್ ಅಂತ ಏನಿಲ್ಲ, ನಾನು ಆಚೆನೂ ಕೂಡ ಮೇಯಿಸ್ತೀವಿ. ನಮ್ಮ ಮಧ್ಯಾಹ್ನ ಟೈಮ್ 10 ಮೇಲೆ ಹೋಗಿ ನಾವು ಆಚೆ ಕೂಡ ಕುರಿಗಳನ್ನ ಮೇಯಿಸ್ಕೊಬಂದು ಆನಂತರ ಮತ್ತೆ ಇಲ್ಲಿ ಬಂದಾಗ ಅದಕ್ಕೆ ಸ್ವಲ್ಪ ಮೆಕ್ಕೆಜೋಳ ಆಗ್ಬೋದು, ಕಡಲೆ ಒಟ್ಟು ಈ ಥರದ ಫೀಡಿಂಗನ್ನು ಸ್ವಲ್ಪ ಕೊಡ್ತೀವಿ. ಹಾಗಾಗಿ ನನಗೆ ಬಂಡೂರು ಕುರಿ ಜೊತೆಗೆ ನಮ್ಮ ಲೋಕಲ್ ಬ್ರೀಡ್ ಮೇಕೆಗಳು, ನನ್ನ ಹತ್ರ ಮೇಕೆಗಳು ಕೂಡ ಇದೆ. ನನ್ನ ಹತ್ರ ಒಂದು 5-6 ಮೇಕೆ ಇದೆ ಅಂತ ನಾಟಿ ತಳಿಗಳು. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಶಿರೋಯಿ ಗಂಡು ಮೇಕೆಯನ್ನು ತಂದು ಅದಕ್ಕೆ ನಾಟಿ ಮೇಕೆಗಳಿಗೆ ಕ್ರಾಸ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಮರಿಗಳು ಬರ್ತಾ ಇದೆ. ಅದರಲ್ಲಿ ನಿಮಗೆ ನಮಗೆಲ್ಲರೂ ಗೊತ್ತಿರೋಂಗೆ ಮೇಕೆ ಮಾಂಸಕ್ಕೆ ತುಂಬ ಬೇಡಿಕೆ ಇರೋದ್ರಿಂದ ಅದು ಕೂಡ 10-15,000 ರೂಪಾಯಿ ಕಮ್ಮಿ ಯಾವತ್ತೂ ಮಾರಾಟ ಆಗೋದಿಲ್ಲ. ಗಂಡು ಮರಿಗಳು ನಾನು ಹೆಣ್ಣು ಮರಿ ಅಂತೂ ಮಾರಾಟ ಮಾಡೋದಿಲ್ಲ. ಹಾಗಾಗಿ ಕುರಿ ಮತ್ತು ಮೇಕೆನಲ್ಲೂ ಕೂಡ ನಾನು ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡಿದ್ದೀನಿ. ನಾಟಿ ಕೋಳಿಗಳನ್ನ ಕೂಡ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅದರಲ್ಲಿ ನನ್ನ ಹತ್ರ 100 ನಾಟಿ ಕೋಳಿಗಳಿದೆ. ಅದು ನಾನೇನು ಕೌಚ್ ಹಾಕೋದೇ ಆಗಲಿ ಕಟ್ ಹಾಕೋದೇ ಆಗಲಿ ಯಾವುದೂ ಮಾಡೋದಿಲ್ಲ. ಅದೆಲ್ಲ ಸುಮ್ಮನೆ ನನ್ನ ಫಾರಂ ಸುತ್ತ ಇಲ್ಲೆಲ್ಲ ಹಸಿ ಮೇವನ್ನು ಮೇಯ್ಕೊಂಡು ಅದು ಪ್ಯೂರ್ ಒಟ್ಟು ಒರಿಜಿನಲ್ ನಾಟಿ ಕೋಳಿಗಳೇ ಇದೆ. ಹಾಗಾಗಿ ಅದ್ರ ಮೊಟ್ಟೆಗೂ ಕೂಡ ಸ್ವಲ್ಪ ಡಿಮ್ಯಾಂಡ್ ಇದೆ. ಒಂದು ಮೊಟ್ಟೆನ ನಾನು ಕನಿಷ್ಠ ಅಂದರೆ 10 ರೂಪಾಯಿ ಅಂದರೆ 12 ರೂಪಾಯಿವರೆಗೂ ನಮ್ಮ ಭಾಗದಲ್ಲಿ ಮಾರಾಟವನ್ನು ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ 1 ಕೆಜಿ ಕೋಳಿನ ಕೂಡ ನಾನು 350-400 ರೂಪಾಯಿ 1 ಕಿಲೋ ನಾಟಿ ಕೋಳಿಯನ್ನು ನಾನು ಮಾರಾಟ ಮಾಡ್ತಾಯಿದ್ದೀನಿ. ನನ್ನ ಹತ್ರ ತೆಂಗಿನ ತೋಟ ಇದೆ. ಈ ತೆಂಗಿನ ತೋಟನ ಉಳುಮೆ ಮಾಡಿ ನಾನು 11 ವರ್ಷ ಆಗಿದೆ. 11 ನಾನು ಉಳುಮೆನೇ ಮಾಡಿಲ್ಲ, ಜೀರೋ ಕಲ್ಟಿವೇಷನ್ ಅಂತ ನಾವು ಕರಿತೀವಿ. ಈ ಗಿಡಗಳೇನು ಬಂದಿದೆ, ಈ ಗಿಡ ಏನು ಮಾಡ್ತೀವಿ, 2 ಸಾರಿ ಕಟ್ ಮಾಡಿಬಿಡ್ತೀವಿ ಅಷ್ಟೇ. ಕುಡ್ಲದಲ್ಲಿ ಕಟ್ ಮಾಡಿಬಿಡ್ತೀವಿ. ನಂದು ಯಾವುದೇ ಖರ್ಚಿಲ್ಲದಂಗೆ ನಾನು ಒಳ್ಳೆ ಇಳುವರಿ ಬರ್ತೇನೆ. ಇದ್ರ ಇಳುವರಿ ಜಾಸ್ತಿ ಆಗೋದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಜೇನು ಸಾಕಾಣಿಕೆಯಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ ನನಗಿದೊಂದು ಹವ್ಯಾಸ ಇದ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ನನ್ನ ತೆಂಗಿನ ತೋಟದಲ್ಲಿ ಇಳುವರಿನೂ ಕೂಡ ಒಂದು 20% ಜಾಸ್ತಿ ಬರುತ್ತೆ. ಮತ್ತು ನನಗೆ ಮನೆಗೆ ನಮ್ಮ ಒರಿಜಿನಲು ನಮಗೆ ನಾವೇ ಬೆಳೆದಂಥ ಜೇನುತುಪ್ಪ ನಮ್ಮ ಮಕ್ಕಳಿಗೆ ಆಗ್ಬೋದು, ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ನನಗೆ ಪಂಚಗವ್ಯ ಮಾಡೋದಕ್ಕಂತೂ ತುಂಬ ಒರಿಜಿನಲು, ಯಾಕೆಂದರೆ ಯಾವುದೇ ಮಿಕ್ಸ್ ಇಲ್ಲದೇ ಇರೋಂಥ ಜೇನುತುಪ್ಪ ಸಿಗುತ್ತೆ. ಹಾಗಾಗಿ ಒಂದು ಜೇನು ಪೆಟ್ಟಿಗೆಯಿಂದ ಪ್ರತಿ ವರ್ಷಕ್ಕೆ ಸರಾಸರಿ ನಾನು 8-10 ಕೆಜಿ ಜೇನುತುಪ್ಪ ಸಿಗುತ್ತೆ. ಸರಾಸರಿ ನಾನು 500-600 ರೂಪಾಯಿ ಹಂಗೆ ಅದನ್ನು ನಾನು ಮಾರಾಟ ಮಾಡ್ತಾಯಿದ್ದೀನಿ ಸರ್. ನಮ್ಮ ರೈತ ಏನು ಮಾಡ್ತಾರೆ, ಬರೀ ತೆಂಗು ಹಾಕೊಂಡು ಅದನ್ನು ವರ್ಷಕ್ಕೆ ಒಂದು 5-6 ಉಳುಮೆ ಮಾಡ್ಕೊಂಡು ಭೂಮಿಯನ್ನು ಇದು ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಆದರೆ ನಾನು ತೆಂಗಿನ ತೋಟದೊಳಗಡೆ ಹಲವಾರು ಹಣ್ಣಿನ ಗಿಡಗಳನ್ನ ಹಾಕ್ತೀನಿ, ಎಲ್ಲ ವೆರೈಟಿ. ನಾನೇನು ಮಾರಾಟಕ್ಕೆ ಅಂತ ಇಲ್ಲ, ನನ್ನ ಮನೆಗಾದರೆ ಸಾಕು. ವಾಟರ್ ಆಪಲ್ ಇದೆ, ಲಕ್ಷ್ಮಣ ಫಲ ಇದೆ, ರಾಮ್ ಫಲ ಇದೆ, ಸೀತಾಫಲ ಇದೆ, ಮತ್ತು ಕಿತ್ತಲೆ ಇದೆ, ಮೋಸಂಬಿ ಇದೆ. ಅದ್ರ ಜೊತೆಗೆ ನಾನೇನು ಮಾಡಿದ್ದೀನಿ, ಶ್ರೀಗಂಧನೂ ಕೂಡ ಒಂದೊಂದು ಗಿಡವನ್ನು ಮಧ್ಯದಲ್ಲಿ ಹಾಕಿದ್ದೀನಿ. ಹಾಗಾಗಿ ಇದರಲ್ಲಿ ಏನು ಆದಾಯ ಅಂತಂದರೆ ನನಗೆ ನನ್ನ ಮನೆಗೆ ಬೇಕಾದಷ್ಟು ಅಂತ ಹಣ್ಣುಗಳನ್ನ ನಾನು ಪಡೆಯುವಂಥ ಉದ್ದೇಶದಿಂದ ನಾನು ಈ ಗಿಡಗಳನ್ನ ಇಲ್ಲಿ ಪ್ಲಾಂಟೇಷನ್ ಮಾಡಿದ್ದೀನಿ ಸರ್. ಪಂಚಗವ್ಯನ ನಾವು ಏನಕ್ಕೆ ಉಪಯೋಗಿಸ್ಬೇಕು ಅಂತಂದರೆ, ಇವತ್ತು ನಾವೇನು ಕೆಮಿಕಲ್ ಫರ್ಟಿಲೈಸರ್ನ ಭೂಮಿಯಾಗಿ ಅತಿಯಾಗಿ ಹಾಕ್ತಾಯಿದ್ದೀವಿ, ಅದರಿಂದ ರೈತನಿಗೆ ಖರ್ಚು ಜಾಸ್ತಿ ಆಗ್ತಾಯಿದೆ. ಮತ್ತು ನಮ್ಮ ಭೂಮಿನ ಕೂಡ ಇವಾಗ ಆಲ್ರೆಡಿ ಫಲವತ್ತತೆಯನ್ನು ಕಳ್ಕೊಂಡಿದೆ ಕೆಮಿಕಲ್ ಫರ್ಟಿಲೈಸರ್ನ ಕೊಟ್ಟು.
0: ಓಕೆ ಸರ್, ಹಾಗಾದರೆ ಈಗ ಪಂಚಗವ್ಯ ಅಂದರೆ ಏನು, ಇದನ್ನು ಉಪಯೋಗ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
1: ಈ ಪಂಚಗವ್ಯವನ್ನು ಉಪಯೋಗಿಸೋದ್ರಿಂದ ತುಂಬಾ ಉಪಯೋಗ ಇದೆ. ಇದನ್ನು ತಯಾರು ಮಾಡೋದಕ್ಕೆ ಏನು ಹೊರಗಡೆಯಿಂದ ಏನು ತರೋದು ಬೇಕಿಲ್ಲ. ನಮ್ಮ ಒಂದು ದೇಸಿ ಹಸುವಿನಿಂದ ಇದನ್ನು ತಯಾರು ಮಾಡ್ಕೋಬೋದು. ಪಂಚಗವ್ಯನ ತಯಾರು ಮಾಡೋದು ಹೇಗೆ ಅಂತಂತಂದರೆ, ಶುದ್ಧವಾದ ದೇಸಿ ಹಸುವಿನ ಸಗಣಿ 7 ಕೆಜಿ, ಶುದ್ಧವಾದ ದೇಸಿ ಹಸುವಿನ ತುಪ್ಪ 1 ಕೆಜಿ, ಎರಡನ್ನೂ ಚೆಂದಾಗಿ ಕಲಸಿ ನಾವು ಅದನ್ನು ಒಂದು ಪ್ಲಾಸ್ಟಿಕ್ ಡ್ರಮ್ಗೆ ಹಾಕಿ ಅದನ್ನ ಕಲಸಿ ಇಟ್ಟು ಅದನ್ನು ಪ್ಲಾಸ್ಟಿಕ್ ಮೇಲೆ ಬಟ್ಟೆಯನ್ನು ಕಟ್ಟಬೇಕು. ತೆಳುವಾದ ಒಂದು ಬಟ್ಟೆಯನ್ನು ಕಟ್ಟಿ ಇಟ್ಟರೆ ಅದು 3 ದಿವಸ ಆದ ನಂತರ, ಅಂದರೆ 4ನೇ ದಿವಸಕ್ಕೆ ಅದರ ಜೊತೆಗೆ ಯಾವುದು ಸಗಣಿ ಮತ್ತು ಇದು ತುಪ್ಪದ ಜೊತೆಗೆ 3 ಲೀಟರ್ ದೇಸಿ ಹಸುವಿನ ಹಾಲು, 2 ಲೀಟರ್ ದೇಸಿ ಹಸುವಿನ ಮೊಸರು, 10 ಲೀಟರ್ ಗಂಜಳ ಅಂದರೆ ದೇಸಿ ಹಸುವಿನ ಗೋಮೂತ್ರ, 3 ಲೀಟರ್ ನಮ್ಮ ಎಳ್ನೀರು ಉತ್ತಮವಾದಂಥ ಎಳ್ನೀರು, ಅದರ ಜೊತೆಗೆ 100 ಗ್ರಾಮ್ ತುಪ್ಪ ಇದು ಜೇನುತುಪ್ಪ, 100 ಗ್ರಾಮ್ ಜೇನುತುಪ್ಪ, ಮತ್ತು 3 ಕೆಜಿ ಕಪ್ಪು ಬೆಲ್ಲ, ಮತ್ತು 12 ಕಳಿತ ಬಾಳೆಹಣ್ಣು, ಇಷ್ಟನ್ನು ಹಾಕಿ ನಾವು ಅದನ್ನು ಪ್ರತಿ ದಿವಸ ತಿರುಗಿಸ್ತಾ ಬರಬೇಕು. 19 ದಿವಸಗಳ ಕಾಲ ಅದನ್ನು ತಿರುಗಿಸ್ತಾ ಬಂದರೆ ನಮಗೆ 20ನೇ ದಿವಸಕ್ಕೆ ನಮಗೆ ಪಂಚಗವ್ಯ ರೆಡಿಯಾಗುತ್ತೆ ಸರ್. ಅದನ್ನು ನಾವು ಎಲ್ಲ ಬೆಳೆಗಳಿಗೂ ಕೂಡ ನಾವು ಸ್ಪ್ರೇ ಮಾಡ್ಬೋದು. ಈ ಪಂಚಗವ್ಯವನ್ನು ನಾವು ಏನಕ್ಕೆಲ್ಲ ಸ್ಪ್ರೇ ಮಾಡ್ಬೋದು ಅಂದರೆ ಎನಿ ಒನ್ ಎಲ್ಲ ಬೆಳೆಗಳಿಗೂ, ಹಣ್ಣಿನ ಬೆಳೆಗಳಾಗ್ಬೋದು, ತರಕಾರಿ ಬೆಳೆಗಳಾಗ್ಬೋದು, ಆಹಾರ ಧಾನ್ಯಗಳಿಗಾಗ್ಬೋದು, ಪ್ರತಿಯೊಂದಕ್ಕೂ ಸ್ಪ್ರೇ ಮಾಡ್ಬೋದು. ಡ್ರಿಪ್ಪಲ್ಲಿ ಬೇಕಂದ್ರೆ ಕೊಡ್ಬೋದು, ಮತ್ತು ಡ್ರಿಪ್ಪಲ್ಲಿ ಕೊಡೋದಕ್ಕಿಂತ ಇದನ್ನು ಸ್ಪ್ರೇ ಮಾಡಿದಾಗ ತುಂಬಾ ರಿಸಲ್ಟ್ ಜಾಸ್ತಿ. ಕನಿಷ್ಠ ಅಂತಂದರೆ ಹೂ ಬಿಡೋ ಟೈಮಲ್ಲಂತೂ ಸ್ಪ್ರೇ ಮಾಡ್ತು ಅಂದರೆ ಕನಿಷ್ಠ 25-30% ಇಳುವರಿ ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತಂದರೆ ಸ್ಪ್ರೇ ಮಾಡೋದ್ರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಗಿಡಕ್ಕೆ ಏನು ಬೇಕೋ ಅದು ತುಂಬಾ ಚೆನ್ನಾಗಿ ನಡೆಯೋದ್ರಿಂದ ಗಿಡಗಳು ತುಂಬ ಆರೋಗ್ಯವಾಗಿರ್ತದೆ, ಮತ್ತು ಗಿಡಗಳಿಗೆ ರೋಗಬಾಧೆಯೂ ಕೂಡ ತುಂಬಾ ಕಡಿಮೆ. ಎಲ್ಲ ಬೆಳೆಗಳಿಗೂ ಒಂದಕ್ಕಿಂತ ಅಲ್ಲ, ಎಲ್ಲ ಬೆಳೆಗಳಿಗೂ ರೋಗಬಾಧೆಗಳು ತುಂಬ ಕಡಿಮೆ ಬರುತ್ತೆ, ಮತ್ತು ಇದನ್ನು ಖರ್ಚು ಕಮ್ಮಿ. ಏನು ನಮ್ಮನೆ ಒಂದು ದೇಸಿ ಹಸು ಸಾಕೊಂಡು ಅದರಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಮತ್ತು ಏನು ಒಂದ್ಸತಿ ತಯಾರು ಮಾಡ್ಕೋತು ಅಂದರೆ ನಮ್ಗೆ 1 ವರ್ಷ ಆಗುತ್ತೆ. ಇದು ರೈತರಿಗಾದ್ರೆ ಒಂದು ಒಬ್ಬ ರೈತನಿಗೆ ಅಂತಂದ್ರೆ 1 ವರ್ಷ ಆಗುತ್ತೆ. ಇದನ್ನು ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂದರೆ 1 ಡ್ರಮ್ 15 ಲೀಟ್ರ್ ಇಡಿ ಅಂತ ಒಂದು ಔಷಧಿ ಡ್ರಮ್ಗೆ ಇದನ್ನು 200 ಮಿಲಿ ಅಂತ ಪಂಚಗವ್ಯನ ಹಾಕ್ಕೊಂಡು ಸ್ಪ್ರೇ ಮಾಡ್ತು ಅಂತಂದರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಮತ್ತು ಖರ್ಚು ಕಡಿಮೆ ಆಗುತ್ತೆ. 1 ವರ್ಷದಿಂದ ಗೋಕುಲ್ಪ ಅಮೃತವನ್ನು ಬಳಸ್ತಾ ಇದ್ದೀನಿ. ಇದನ್ನು ತಯಾರು ಮಾಡೋದು ಹೇಗೆ ಅಂತಂದರೆ ಅವರು ನನಗೆ 1 ಲೀಟ್ರ್ ಕಲ್ಚರ್ನ ಕೊಟ್ಟಿದ್ದರು. ಆ ಕಲ್ಚರ್ಗೆ 2 ಲೀಟ್ರ್ ದೇಸಿ ಹಸುವಿನ ಮಜ್ಜಿಗೆ, 2 ಕೆಜಿ ಕಪ್ಪು ಬೆಲ್ಲವನ್ನು ಹಾಕಿ ಆ 200 ಲೀಟ್ರ್ ನೀರಿಗೆ ಅದನ್ನು ಡ್ರಮ್ಗೆ ಹಾಕ್ಕೊಂಡು ಪ್ರತಿ ದಿವಸ ಬೆಳಗ್ಗೆ ಸಂಜೆ ಅದನ್ನು ರೊಟೇಟ್ ಮಾಡ್ತಾ ಹೋದರೆ 7 ದಿವಸಕ್ಕೆ ನಮಗೆ ಗೋಕುಲ್ಪ

0: ನಮಗೆ ಈ ರಾಸಾಯನಿಕ ಗೊಬ್ಬರವನ್ನು ಕಣ್ಣು ಮುಚ್ಕೊಂಡು ಕೈ ಬಿಟ್ಬಿಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಡಿಕೆ 5 ವರ್ಷ ಬೇಕಾಗಿರೋದ್ರಿಂದ ಫಲ ಬರೋದಕ್ಕೆ ಅಷ್ಟರಲ್ಲಿ ನಾವೇನಾದ್ರು ಭೂಮಿಯನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಾಳೆಯನ್ನು ಹಾಕಿದ್ದೀನಿ. ಅದರಲ್ಲಿ ಬಂದಷ್ಟೇ ಬರಲಿ ಅನ್ನೋ ಉದ್ದೇಶ, ಆದಾಯ ಬಂದಷ್ಟೇ ಸಾಕು ಅಂತ. ಆದರೆ ನನ್ನ ಅಡಿಕೆ ಮತ್ತು ಬಾಳೆ ನೀವು ನೋಡಿ, ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನೇ ಆಗಲಿ, ಕೆಮಿಕಲ್ ಅಂದರೆ ಔಷಧಿ ಯಾವುದನ್ನು ಕೂಡ ಸಿಂಪರಣೆ ಮಾಡಿಲ್ಲ. ಇದಕ್ಕೆ ನಮ್ಮ ದೇಶ ನಾವೇ ಮಾಡಿದಂಥ ಗೋಕೃಪಾಮೃತ ಮತ್ತು ಪಂಚಗವ್ಯವನ್ನು ಸ್ಪ್ರೇ ಮಾಡಿದ್ದೀನಿ ಹೊರತು ಇದುವರೆಗೂ ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಯಾವುದು ಕೂಡ ನಾನು ಇದುವರೆಗೂ ನನ್ನ ಭೂಮಿಗೆ ಸೋಕಿಸಿಲ್ಲ. ಈ ಗಿಡಗಳಿಗೆ ಆಗ್ಬೋದು, ತೆಂಗಿಗೆ ಆಗ್ಬೋದು, ಯಾವುದಕ್ಕೆ ಆದರೂ.
1: ಓಕೆ ಸರ್, ತುಂಬ ಚೆನ್ನಾಗಿ ನಿಮ್ಮ ಸಾವಯವ ಪದ್ಧತಿಯ ಸಮಗ್ರ ಕೃಷಿಯ ಬಗ್ಗೆ ಜೊತೆಗೆ ಹೈನುಗಾರಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಸೊ ನಿಮ್ಮೆಲ್ಲ ಮಾಹಿತಿಗಳನ್ನ ನಮಗೂ ಕೂಡ ತಿಳಿಸಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೂ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಸಾವಯವ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತಾ ನೀವು ಕೂಡ ಈ ರೀತಿಯ ಹೈನುಗಾರಿಕೆಯನ್ನು ಆರಂಭ ಮಾಡಿಕೊಂಡು ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಇಷ್ಟೊಂದಂಗ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ವಿಶ್ವ ಛಾಯಾಗ್ರಹಣ ದಿನ. ಒಂದು ಕಾಲಕ್ಕೆ ಫೋಟೋ ಸ್ಟುಡಿಯೋ ಇಟ್ಟುಕೊಂಡವರು ಮಾತ್ರ ಮದುವೆ, ಮುಂಜಿ, ನಾಮಕರಣ, ಉತ್ಸವ ಸಮಾರಂಭಗಳಲ್ಲಿ ಫೋಟೋ ತೆಗೆಯುತ್ತಿದ್ದರು. ಫೋಟೋ ತೆಗೆಯುವವರು ಕಲಾಕಾರರು ಕೂಡ ಆಗಿದ್ದರು. ಅಂಥವರ ಸಂಖ್ಯೆ ಒಂದು ಕಾಲಕ್ಕೆ ಬೆರಳೆಣಿಕೆಯಲ್ಲಿತ್ತು. ಬರಬರುತ್ತಾ ಎಲ್ಲರೂ ಕೂಡ ಫೋಟೋ ತೆಗೆಯಲು ಆರಂಭಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕ್ಯಾಮರಾಗಳನ್ನು ಕೊಂಡರು. ಕ್ಯಾಮರಾಗಳು ಅತ್ಯಂತ ಮುಖ್ಯವಾಗಿ ಎಲ್ಲ ಸಮಾರಂಭಗಳಿಗೂ ಬೇಕಾಗಿರುವ ಉಪಕರಣವಾಯಿತು. ಕ್ಯಾಮರಾಗಳು ಮಾರುಕಟ್ಟೆಯಲ್ಲಿ ವಿವಿಧ ಮಾದರಿಯಲ್ಲಿ ರಾರಾಜಿಸತೊಡಗಿದವು. ಹೆಚ್ಚು ಸಂಖ್ಯೆಯಲ್ಲಿ ಮಾರಾಟವಾಗತೊಡಗಿದವು. ಮೊದಲು ಬಾಕ್ಸ್ ಕ್ಯಾಮರಾಗಳು ಫೋಟೋಗಳಿಗಾಗಿ ಮೆರೆಯುತ್ತಿದ್ದವು. ನಂತರ SLR ಕ್ಯಾಮರಾಗಳು ತೆರೆಗೆ ಬಂದವು. ಡಿಜಿಟಲ್ ಕ್ಯಾಮರಾಗಳು ಜಗತ್ತಿನ ಪ್ರಮುಖವಾದ ಜನಪ್ರಿಯವಾದ ಆಕರಗಳಾದವು. ಬರಬರುತ್ತಾ ಮಿರರ್ಲೆಸ್ ಕ್ಯಾಮರಾಗಳು ತಮ್ಮ ಛಾಪನ್ನು ಮೂಡಿಸಿದವು. ಈಗ ಯಾರ ಕೈಯಲ್ಲಿ ನೋಡಿದರೂ ಸ್ಮಾರ್ಟ್ಫೋನುಗಳು, ಆಂಡ್ರಾಯ್ಡ್ ಫೋನುಗಳು ಕಂಡುಬರುತ್ತವೆ. ಹಾಗೆಯೇ ಕ್ಯಾಮರಾಗಳು ಕೂಡ ವಿವಿಧ ಭಂಗಿಗಳಲ್ಲಿ, ವಿವಿಧ ಆಕಾರಗಳಲ್ಲಿ ಉಪಯೋಗವಾಗುತ್ತವೆ. ಸಾಮಾನ್ಯವಾಗಿ ಸ್ಮಾರ್ಟ್ಫೋನುಗಳು, ಆಂಡ್ರಾಯ್ಡ್ ಮೊಬೈಲುಗಳು ಉತ್ತಮವಾಗಿ ಕ್ಯಾಮರಾಗಳಂತೆಯೇ ಕೆಲಸ ಮಾಡುತ್ತವೆ. ಮೊದಲು SLR ಕ್ಯಾಮರಾಗಳನ್ನು ಬಳಸುತ್ತಿದ್ದ ಫೋಟೋಗ್ರಾಫರ್ಗಳು ಅಥವಾ ಫೋಟೋ ಜರ್ನಲಿಸ್ಟ್ಗಳು

0: ಈಗ ಮೊಬೈಲ್ ಕ್ಯಾಮರಾಗಳನ್ನು ಕೂಡ ಬಳಸುತ್ತಿದ್ದಾರೆ. ಏಕೆಂದರೆ ಮೊಬೈಲ್ ಕ್ಯಾಮರಾಗಳು, ಆಂಡ್ರಾಯ್ಡ್ ಕ್ಯಾಮರಾಗಳು SLR ಕ್ಯಾಮರಾಗಿಂತ ಅತ್ಯಂತ ಹಗುರವಾಗಿರುತ್ತವೆ, ಬಳಸಲು ಕೂಡ ತುಂಬ ಸೂಕ್ತವಾಗಿರುತ್ತವೆ. ಛಾಯಾಗ್ರಹಣ ಇಂದಿನ ಬಹುಮುಖ್ಯವಾದ ಕ್ಷೇತ್ರ. ಒಂದು ಛಾಯಾಚಿತ್ರ ಅಥವಾ ಒಂದು ಫೋಟೋ 1000 ಪದಗಳಿಗಿಂತ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತದೆ. ಪತ್ರಿಕೋದ್ಯಮದಲ್ಲಂತೂ ಛಾಯಾಚಿತ್ರವಿಲ್ಲದೆ ಯಾವ ಸುದ್ದಿಗಳು ಬಿತ್ತರವಾಗುವುದಿಲ್ಲ. ಪತ್ರಿಕೆಗಳ ತುಂಬ ಬರುವ ಸುದ್ದಿಗಳು, ಅದು ಸಾವಿನ ಸುದ್ದಿ, ರಾಜಕೀಯ ಸುದ್ದಿ, ಭೂಕಂಪ, ಮಳೆ, ಕೊಲೆ, ಸುಲಿಗೆ, ಅಪಘಾತ, ಪ್ರಾಣಿ ಪಕ್ಷಿ, ಬರಗಾಲ, ಹೀಗೆ ಎಲ್ಲವೂ ಈ ಛಾಯಾಚಿತ್ರಗಳ ಮೂಲಕ, ಫೋಟೋಗಳ ಮೂಲಕ ಕಥೆಗಳನ್ನು ಕೊಟ್ಟು ರೋಮಾಂಚನವನ್ನು ಉಂಟು ಮಾಡುತ್ತವೆ. 100+ ಕಥಾನಕಗಳು ಫೋಟೋ ಸಮೇತ ಆಗಾಗ ಪತ್ರಿಕೆಗಳಲ್ಲಿ ಸುದ್ದಿಯಾಗುತ್ತಿದ್ದುದನ್ನು ನಾವು ನೋಡುತ್ತಿದ್ದೇವೆ. ಬೆಳಗಾದ ಕೂಡಲೇ ನಾವು ಕೈಗೆ ಪತ್ರಿಕೆಯನ್ನು ಎತ್ತಿಕೊಂಡು ಕೂಡಲೇ ಮೊದಲು ಫೋಟೋಗಳನ್ನು ನೋಡಿ ಆಮೇಲೆ ಸುದ್ದಿಗಳನ್ನು ಓದುತ್ತೇವೆ. ಮೊಬೈಲ್ನಲ್ಲಿ ಹರಿದಾಡುವ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಾಪ್, ಟ್ವೀಟ್ ಮುಂತಾದವುಗಳಲ್ಲೂ ಕೂಡ ಅನೇಕ ವಿಷಯಗಳ ಫೋಟೋಗಳು ನಮ್ಮನ್ನು ಹುಚ್ಚು ಹಿಡಿಸುತ್ತವೆ. ವಯಸ್ಸಿನ ತಾರತಮ್ಯವಿಲ್ಲದೆ ಜನ ಮೊಬೈಲ್ ನೋಡುವುದರಲ್ಲಿಯೇ ಕಾಲ ಕಳೆಯುತ್ತಾರೆ. ಯುವಕರಿಗಂತೂ ಕೈಯಲ್ಲಿ ಮೊಬೈಲ್ ಹೊಂದಿದ್ದರೆ ಸಾಕು, ತಂದೆ ತಾಯಿ ಗುರು ಹಿರಿಯರು ಯಾರೂ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಇದೆಲ್ಲ ಛಾಯಾಗ್ರಹಣ ನಡೆದು ಬಂದ ದಾರಿಯ ಮಹಿಮೆ ಎಂದೇ ಹೇಳಬಹುದು. ಒಟ್ಟಿನಲ್ಲಿ ಇದು ಛಾಯಾಗ್ರಹಣದ ರಂಗಿನ ಜಗತ್ತು. ಜಗತ್ತಿನಲ್ಲಿ ಮೊದಲ ಕ್ಯಾಮರಾ ಆವಿಷ್ಕಾರವಾದದ್ದು ಫ್ರಾನ್ಸ್ನಲ್ಲಿ. 1816 ಜೋಸೆಫ್ ನೈಸ್ ಕೋರ್ ನಿಪ್ಸ್ ಎಂಬ ಫ್ರೆಂಚ್ ವ್ಯಕ್ತಿ ಈ ಕ್ಯಾಮರಾವನ್ನು ಕಂಡುಹಿಡಿಯುತ್ತಾನೆ. ಆದರೆ ಆತ ಕ್ಯಾಮರಾದಲ್ಲಿ ಯಾವ ಚಿತ್ರಗಳನ್ನು ಸೆರೆಹಿಡಿಯುವುದಿಲ್ಲ, ಗೋಡೆಯ ಮೇಲೆ ಚಿತ್ರವನ್ನು ಬಿಡುತ್ತಾನೆ. ಅಂದರೆ ಆತ ಸಿಲ್ವರ್ ಕ್ಲೋರೈಡ್ ಲೇಪನದ ಕಾಗದದ ಮೇಲೆ ಬೆಳಕನ್ನು ಹಾಯಿಸುತ್ತಾನೆ. ಬೆಳಕನ್ನು ಹಾಯಿಸಿದಾಗ ಕಪ್ಪು ಬಣ್ಣದ ಕಾಗದದ ಮೇಲೆ ಚಿತ್ರಗಳು ಮೂಡುತ್ತವೆ. ಕ್ಯಾಮರಾದಲ್ಲಿ ಮಸೂರಗಳನ್ನು ಅಳವಡಿಸಿದ ಚಿತ್ರ ಸೆರೆ ಹಿಡಿದು ಅವನು ಹೆಸರಾಗುತ್ತಾನೆ. ನಂತರ ಆ ಕ್ಯಾಮರಾಗಳು ಸುಧಾರಣೆಗೊಳ್ಳುತ್ತವೆ. 1926 ಹೊತ್ತಿಗೆ ಕ್ಯಾಮರಾಗಳು ಮಾರುಕಟ್ಟೆಗೆ ಬರುತ್ತವೆ. ಜನ ಮುಗಿಬಿದ್ದು ಆ ಕ್ಯಾಮರಾಗಳನ್ನು ಕೊಳ್ಳತೊಡಗುತ್ತಾರೆ. ಎಲ್ಲರೂ ಕ್ಯಾಮರಾಗಳನ್ನು ಕೊಂಡು ಫೋಟೋ ತೆಗೆಯುವ ಗೀಳು ಅಂಟಿಸಿಕೊಳ್ಳುತ್ತಾರೆ. ಆಗ ಕೆಲವು ವ್ಯಾಪಾರಿಗಳು ಹಣ ಮಾಡುವ ಉದ್ದೇಶದಿಂದ ಕ್ಯಾಮರಾಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುತ್ತಾರೆ. ಫ್ರಾನ್ಸ್ನಲ್ಲಿ ಇದು ಬೆಳಕಿಗೆ ಬರುತ್ತದೆ. ಫ್ರಾನ್ಸಿನ ಸರ್ಕಾರ, ಏಕೆಂದರೆ ಫ್ರಾನ್ಸ್ ಸರ್ಕಾರ ಅಲ್ಲಿ ವ್ಯವಹಾರಗಳನ್ನು ನೋಡುತ್ತದೆ. ಯಾಕೆಂದರೆ ಕ್ಯಾಮ್ರಾ ಹುಟ್ಟಿ ಬಂದದ್ದೇ ಫ್ರಾನ್ಸ್ನಲ್ಲಿ, ಅದನ್ನು ಕಂಡುಹಿಡಿದದ್ದೇ ಫ್ರಾನ್ಸ್ನಲ್ಲಿ. ಆದ್ದರಿಂದ ಅಲ್ಲಿ ವ್ಯಾಪಾರದಲ್ಲಿ ವಹಿವಾಟು ಮಾಡುತ್ತಿದ್ದ, ಲಾಭ ಮಾಡಿಕೊಳ್ಳುತ್ತಿದ್ದ ಕೆಲವರನ್ನು ನೋಡಿ ಫ್ರಾನ್ಸ್ ಸರ್ಕಾರ ಅಥವಾ ಫ್ರೆಂಚ್ ಸರ್ಕಾರ 1839 ಆಗಸ್ಟ್ 19 ನಂತರ ಕ್ಯಾಮ್ರಾಗಳಿಗೆ ಪೇಟೆಂಟ್ ಪಡೆಯುತ್ತದೆ. ಅಂದರೆ ಕ್ಯಾಮ್ರಾಗಳಿಗೆ ಸ್ವಾಮ್ಯವನ್ನು ಪಡೆದುಕೊಳ್ಳುತ್ತದೆ. ಆಗ ಯಾರು ಬೇಕಾದರೂ ಜಗತ್ತಿನಲ್ಲಿ ನಿಗದಿತ ಬೆಲೆಯಲ್ಲಿ ಕ್ಯಾಮ್ರಾಗಳನ್ನು ಕೊಳ್ಳಬಹುದೆಂದು ಫ್ರಾನ್ಸ್ ಸರ್ಕಾರ ಘೋಷಣೆ ಮಾಡುತ್ತದೆ. ಅಂದಿನಿಂದ ಫ್ರಾನ್ಸ್ ಅಷ್ಟೇ ಅಲ್ಲ, ಪ್ರಪಂಚದ ಅನೇಕ ದೇಶಗಳು ಕ್ಯಾಮ್ರಾಗಳನ್ನು ಕೊಂಡುಕೊಂಡು ಫೋಟೋಗಳನ್ನು ತೆಗೆಯಲು ಆರಂಭಿಸುತ್ತವೆ. ಅದರ ಸವಿ ನೆನಪಿಗಾಗಿಯೇ ಆಗಸ್ಟ್ 19 ದಿನವನ್ನು ಜಾಗತಿಕ ಛಾಯಾಗ್ರಹಣ ದಿನವೆಂದು ಆಚರಿಸಲಾಗುತ್ತದೆ. ಜಗತ್ತಿಗೆ ಚಿರಪರಿಚಿತವಾದ ಕ್ಯಾಮ್ರಾ ಭಾರತಕ್ಕೆ ಬಂದದ್ದಂತೂ 1855. ಸುಮಾರು 168 ವರ್ಷಗಳ ಹಿಂದೆ ಬಂದ ಈ ಕ್ಯಾಮ್ರಾ ಈಗ ಭಾರತದ ಮೂಲೆ ಮೂಲೆಯಲ್ಲಿ ಬಳಕೆಯಾಗುತ್ತಿದೆ. ಭಾರತಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕೂಡ ಕ್ಯಾಮ್ರಾಗಳನ್ನು ಅನೇಕ ಯುವಕರು, ಹವ್ಯಾಸಿಗರು ಬಳಸುತ್ತಿದ್ದಾರೆ. ನಮಗೆ ಅನೇಕ ಜಾಗಗಳ ಪರಿಚಯವಾಗಿದೆ. ಗುಡ್ಡಗಳು, ಬೆಟ್ಟಗಳು, ಸಮುದ್ರಗಳು, ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು, ನಾವು ನೋಡದ ಅನೇಕ ವಸ್ತುಗಳು, ಅನೇಕ ಜೀವಿಗಳು ಈ ಕ್ಯಾಮ್ರಾಗಳ ಮೂಲಕ ನಮಗೆ ಪರಿಚಯವಾಗಿದೆ. ಹೀಗಾಗಿ ಕ್ಯಾಮ್ರಾ ಅಂದರೆ ನಮಗೆ ಇಡೀ ಜಗತ್ತನ್ನೇ ತೋರಿಸುವ ಒಂದು ಮಾಯಾ ಪೆಟ್ಟಿಗೆ ಎಂದು ಕರೆಯಬಹುದು.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾನು ನನ್ನ ಹೆಂಡತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಯಾರೇ ನೀನು ಚೆಲುವೆ ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ ಕೆಜಿ ಯೇಸುದಾಸ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಇದು ಹಂಸಲೇಖ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನವಾಗಿರುತ್ತದೆ. ರವಿಚಂದ್ರನ್ ಹಾಗೂ ಊರ್ವಶಿ ಅವರ ಒಂದು ನಟನೆಯೂ ಕೂಡ ಈ ಒಂದು ಚಿತ್ರದಲ್ಲಿ ಇರುತ್ತದೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 RJ ಅರ್ಪಿತಾ ಅವರು ನಡೆಸಿಕೊಡುವಂತ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಲೋ ಸಿಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೇನೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಇದು 1995 ತೆರೆ ಕಂಡಿರುವಂತಹ ವರ್ಷ. ಅದುವೇ ಮೊದಲ ರಾತ್ರಿ ಮುತ್ತು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಮೊದಲ ರಾತ್ರಿ ಮುತ್ತು.

ಗೀತೆ ಇದು ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಗೂ ದೀಪಿಕಾ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಹಾಯ್
1: ರೂಪ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಿಡಿದ ಹೃದಯಗಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ಗೀತೆ. ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ನಿರೋಷ ಅವರ ಒಂದು ಜೋಡಿಯ ಚಿತ್ರ. ಇದು 1993 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ, ಅದುವೇ ಚಂದನ ಚಂದನದಿಂದ ಎನ್ನುವಂತ ಒಂದು ಮಧುರವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ದಿನ ಸಂಜೆ 4:00 ಕಾಫಿ ವಿತ್ ಆರ್ಜೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂಯುಕ್ತ ಚಿತ್ರದ ಗೀತೆಯನ್ನ ಕೇಳೋಣ. ಆಕಾಶ ಬಾಗಿದೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಸಂಗೀತಂ ಶ್ರೀನಿವಾಸ ರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಹಾಗೂ ವೀಣಾ ಅವರ ಒಂದು ನಟನೆ. ಇದು 1988 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ 8:30 ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಣಧೀರ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಒಂಥಾನೊಂದು ಕಾಲದಲ್ಲಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆ ಇದು. ರಮೇಶ್ ಹಾಗೂ ಪಿ ಸುಶೀಲಾ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಖುಷ್ಬು ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂಥ ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀರಾಮಚಂದ್ರ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಗಗನದಲ್ಲಿ ಮಳೆಯ ದಿನ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಮೋಹಿನಿ ಅವರ ಒಂದು ನಟನೆಯ ಚಿತ್ರ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 7 ಗಂಟೆಗೆ RJ ಶ್ರೀಧರ್ ಅವರು ನಡೆಸಿಕೊಡುವಂತ ನಮ್ಮ ಕೃಷಿ ನಿಮ್ಮ ಖುಷಿ ಎನ್ನುವಂತ ಒಂದು ಸುಂದರವಾದಂತ ಕಾರ್ಯಕ್ರಮ, ಅದುವೇ ಕೃಷಿ ಲೋಕ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ
5: ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ?
6: ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
5: ಹಾಡ್ತೀಯಾ?
6: ನೋಡ್ತೀಯಾ?

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರಾಯ ಪ್ರಾಯ ಪ್ರಾಯ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಭೂಮಿ ತಾಯಾಣೆ ಎನ್ನುವಂಥ ಒಂದು ಗೀತೆಯನ್ನು ಪಿ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ದೊಡ್ಡರಂಗೇಗೌಡ ಅವರ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಮಕೃಷ್ಣ ಹಾಗೂ ವಿಜಯಲಕ್ಷ್ಮಿ ಸಿಂಗ್ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾಭಿಮಾನ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ದೂರದ ಊರಿಂದ ಹಮ್ಮೀರ ಬಂದ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ಮಹಾಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತಹ ವಚನ ವಿಹಾರ ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೃಗಾಲಯ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಆಲಯ ಮೃಗಾಲಯ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಒಂಟೆ ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಮಹಾಕ್ಷತ್ರಿಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಓ ಪ್ರೇಮ ನೀ ಎಷ್ಟು ಸುಂದರ ಎನ್ನುವಂತ ಈ ಒಂದು ಗೀತೆ. ಇದು ಗಾಯಕರಾಗಿ SP ಬಾಲಸುಬ್ರಹ್ಮಣ್ಯಮರು, ಗಾಯಕಿಯಾಗಿ KS ಚಿತ್ರ. ಈ ಒಂದು ಗೀತೆಗೆ ರಚನೆಕಾರರಾಗಿ ಹಂಸಲೇಖ, ಸಂಗೀತ ನಿರ್ದೇಶಕರಾಗಿ ಹಂಸಲೇಖ. ಇದು ತಾರಾಗಣದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಒಂದು ಚಿತ್ರ. ಇದು 1994 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೀತಾ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನ ಕೇಳೋಣ. ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಗೂ ಅಕ್ಷತ ರಾವ್ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಟ್ರಾವೆಲ್ಸ್ ಡೈರಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆ ಅತ್ತ ಸಾಗೋಣ. ಅದುವೇ ಗೀತಾ ಚಿತ್ರದ ಈ ಒಂದು ಮಧುರವಾದಂತಹ ಗೀತೆ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರ ಅಂಜಲಿ ಅವರೇ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ಪೆನ್ಸಿಲ್ ಅಲ್ಲಿ ಬರೆದಿಟ್ಕೊಳ್ಳಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ, ಇನ್ ಯಾರ ಪಕ್ಕದಲ್ಲಿದ್ರು ಚೆನ್ನಾಗಿರಲ್ಲ. ಆಮೇಲೆ ಈ ಫ್ಲಾಂಗ್ ವೈಲಿನ್ ಇನ್ನೊಂದು ಮಾತು ಹೇಳ್ತೀನಿ, ಎಡಗೈಲಿ ಬರೆದಿಟ್ಕೊಳ್ಳಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನೂ ಎದೆಯಲ್ಲಿ ತಾಜ್ ಮಹಲ್ ಇಟ್ಕೊಂಡಿರಿ ಪ್ರೀತಿಸೋದು. ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರಿಗೆ ಇವಾಗ ಅರ್ಥ ಆಗಲ್ಲ, ಮದ್ವೆಗೆ 6 ತಿಂಗಳಾದ್ಮೇಲೆ ಅವ್ನು ಕೊಡ್ಸಿರೋ ಗಿಫ್ಟ್ ಇಟ್ಕೊಂಡ್ಗಳು ಅಂತ ಹೇಳ್ತಿರಲ್ಲ, ಅವಾಗ ಅರ್ಥ ಆಗತ್ತೆ ಪ್ರೀತಿಸೋ ಹುಡುಗರ ವ್ಯಾಲ್ಯೂ ಏನು ಅಂತ.
1: ಬುದ್ಧಿವಂತ ಭಗವಂತ ಇಷ್ಟ ಕಷ್ಟಗಳ ನಡುವೆ ಒಂದು ಸಣ್ಣ ರಿಲೇಶನ್ಶಿಪ್ ಅನ್ನು ಇಟ್ಟಿದ್ದಾನೆ. ಒಬ್ಬರಿಗೆ ಇಷ್ಟ ಅಂದರೆ ಅದು ಮತ್ತೊಬ್ಬರಿಗೆ ಕಷ್ಟ. ಹೆಂಡತಿಗೆ ಗೋಲ್ಡು ಅಂದ್ರೆ ಇಷ್ಟ, ಗಂಡನಿಗೆ ಆ ಹೆಸರು ಕೇಳಿದ್ರೆ ಕಷ್ಟ.
2: ಸ್ಟಾಪ್, ವಾಟ್ ಇಸ್ ದಿಸ್ ಯು ಆರ್ ಟೆಲಿಂಗ್ ಹರಿಕತೆ? ಐ ವಿಲ್ ಟೆಲ್ ಆಲ್ ಪ್ಯಾಥೋಲವರ್ಸ್ ವಿತ್ ಪ್ಲೇಟ್ ಅಂಟೆ ಯಾರ್.

0: ಸೂಪರ್ ಗಾಡು ಲವ್ಗೂ ಲೈಫ್ಗೂ ನಡುವೆ ಒಂದು ಸಣ್ಣ ಕನೆಕ್ಟಿವಿಟಿಯನ್ನು ಇಟ್ಟಿದ್ದಾನೆ. ಹುಡುಗಿಯರಿಗೆ ಫರ್ಗೆಟಿಂಗ್ ವರವನ್ನು ಕೊಟ್ಟಿದ್ದಾನೆ. ಹುಡುಗರಿಗೆ ರಿಮೆಂಬರಿಂಗ್ ಶಾಪವನ್ನು ಇಟ್ಟಿದ್ದಾನೆ. ಬಾರ್ ಓನರ್ಸ್ಗೆ ಆಲ್ವೇಸ್ ಬೋನಸ್ ಬಿಸ್ನೆಸ್ ಅನ್ನು ಕೊಟ್ಟಿದ್ದಾನೆ. ಇದನ್ನು ತಿಳ್ಕೊಂಡು ಬದುಕೋದೇ ಆದ್ರೆ ಲೈಫ್ ಗುಡ್, ಇಲ್ಲ ಅಂದ್ರೆ ಕೈಗೆರಡು ಲಡ್ಡು.
1: ಹಣೆ ಮೇಲೆ ಎರಡು ವೈಟು, ಒಂದ್ ರೆಡ್.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈಗೊಡಿತಾರೆ, ಮೇಷ್ಟ್ರು ಕಾಲ್ಗೊಡಿತಾರೆ.
1: ಬಹದ್ದರ್
0: ಎದ್ದೆಗೆ ಒಡಿಯೋದು, ಎದುರುಗಡೆ ನಿಲ್ಲದಕ್ಕಿಂತ ಮುಂಚೆ ಎದ್ದೆ ಗಟ್ಟಿಗಾಯ್ತಾ ಮುಟ್ ನೋಡ್ಕೋ.
1: ಕೆಣಕ್ಬಿಟ್ಟೆ ಕಲಾ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಝುಮ್ ಝುಮ ಝುಮ್ ಝುಮ ಝುಮ್ ಝುಮ ಝುಮ್ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ ಝುಮ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

0: ದೇವರು ದೇವರು ಎಲ್ಲಿದ್ದಾನೆ ದೇವರು? ಈ ಕಲಿಯುಗದಲ್ಲಿ ಕಲ್ಲು ಕುಡಿಲಿ ಕಲ್ಲಾಗಿ ಕಣ್ಣು ಮುಚ್ಕೊಂಡು ಕುಳಿತಿದ್ದಾನೆ. ಹಣವಿದ್ದವನ ಕೈಗೊಂಬೆಯಾಗಿದ್ದಾನೆ. ನೋಟು ಕೊಟ್ಟು ಓಟು ಪಡೆದು ಬಡ ಜನರ ಕತ್ತು ಕೊಯ್ಯುವ ರಾಜಕಾರಣಿಗಳ ಮನೆಯ ಕಾವಲುಗಾರನಾಗಿದ್ದಾನೆ.
1: ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ, ದೇವ್ರ ಹತ್ರ ವರ ಕೇಳಲಿಕ್ಕೆ ಬಂದಿದ್ರೇನ್ರಿ ಅಪ್ಪ?
0: ದೇವರು, ಈ ದೇವರು ವರ ಕೊಡ್ತಾನೇನೋ ಈ ಹೈಬ್ರಿಡ್ ಕಾಲದಲ್ಲಿ? ಆ ಶಕ್ತಿ ಇದೆಯೇನೋ ಇವನಿಗೆ. ಆ ಶಕ್ತಿ ಇವನಲ್ಲಿದ್ದಿದ್ರೆ ಊರಿಗೆ ಊರೇ ನನ್ನನ್ನ ಪುಂಡ ಪೋಕರಿ ಸೂಳಿಯರ ಸಂಘದಲ್ಲಿ ಬಿದ್ದು ಒದ್ದಾಡೋನು ಅಂತ ಜರದ ಜನ ಎಲೆಕ್ಷನ್ ನಲ್ಲಿ ನನ್ನನ್ನೇ ಆರಿಸ್ತಂದ್ರು, ಊರಿನ ಚೇರ್ಮನ್ನು ಮಾಡಿದ್ರು. ಯಾಕೆ? ದುಡ್ಡು ದುಡ್ಡು ದುಡ್ಡು ಅಂದಿದ್ರೆ ದಡ್ಡನು ಈ ದೇಶನ ಆಳ್ಬಹುದು ಕಣೋ.
1: ನೀವು ಮನುಷ್ಯ ಹೊಟ್ಟೆ ಹುಟ್ಟಬಾರ್ದಾಗಿತ್ತೋ ಅಪ್ಪ? ದೇವ್ರು ನೀನು ದೇವ್ರು ಅಲ್ರಿ, ಮರಿವಿಲ್ಲದವರಿಗೆ ಹೆಣ್ಣು ಸಪ್ಲೈ ಮಾಡ್ತೀರೇನ್ರಿ?
0: ಒಳ್ಳೆ ಕನ್ಯಾ ತಂದು ಮದುವೆನೂ ಮಾಡ್ತೀವಿ,
1: ಮತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳ್ರಿ.
0: ಅದೇ ನನ್ನ ಮುಖ್ಯ ಗುರಿ ಅಲ್ವೇನು?
2: ಅಯ್ಯ, ಎಷ್ಟೆತ್ತರ ಕಟ್ಟ್ಯಾರ ಗಂಟಿನ ಮೂಳುಗಳು, ಹಾರಿ ಹಾರಿ ಹೊಡಿಬೇಕು.
0: ಏನು ಗುಡಿಲಿ ಗಂಟೆ ಬಹಳ ಜೋರಾಗಿ ಹೊಡಿತಾ ಇದೆ? ಯಾವ್ದು ಇದು ಪೀಸು? ಚೆನ್ನಾಗಿದೆ
1: ಬಿತ್ತೆ ಅದ್ರ ಮೇಲೆ ಕಣ್ಣು. ಯಪ್ಪ, ಅದು ನಮ್ಮ ಅಕ್ಕನ ಮಗಳ್ರಿ, ಮುಂದ ನನ್ ಹೇಳಿದ ಆಗವಳ್ರಿ.
0: ನಿಂದ ಅರ್ಧ ಸೀಸನ್ ಮುಗಿದು ಹೋಗಿದೆಯಲ್ಲ, ಅವಳ ನೋಡಿದ್ರೆ 16 ವರ್ಷದ ಹುಡುಗಿ
1: ಅಂದ್ರೆ. ಪಕ್ಕದ ಮನೆ ಭೋವಿ ಭೀಮಪ್ಪ ಹೇಳ್ತಿದ್ದನ್ರಿ, ತಮ್ಮ ನಿಂದ ಈಗ ಹದಕ್ ಬಂದು ವಯಸ್ಸು ಅಂತ. ಏ ಎಲ್ಲಿ ಎಲ್ಲಿ ಬಾ ಇಲ್ಲಿ.
2: ಅಯ್ಯ, ನೀ ಇಲ್ಲೇ ನಿಂತೀಯನ? ಅಲ್ಲೇ ಊರ್ ಮಂದಿ ನಳದ ಮುಂದೆ ಕೊಡ ಇಟ್ಕೊಂಡು ಕುಂತಾರ? ಇಲ್ಲ ನೀನು ಮಂದಿ ಕೂಡ ಮಾತಾಡ್ತಾ ನಿಂತೀಯನ? ಮೊದಲ ನಿನ್ನ ನಳ ಹಳೇದು, ಜಂಗ ಹತ್ತೈತಿ.
1: ಪೈಪು ಹಳೇದಾತು, ನಾನಾದ್ರೂ ಏನು ಮಾಡ್ಲಿ? ಏಯ್ ಕಬರಿ ಕೇಳಿ, ಹಳೆ ಕಬರಿ ಕೇಳಿ, ಇವ್ರು ಹೊಸ ಚೇರ್ಮನ್ರು, ಮಾಡಿವ್ರಿಗೆ ನಮಸ್ಕಾರ.
2: ಅಯ್ಯಯ್ಯ, ಗೊತ್ತೇ ಇತ್ತಿಲ್ ಬಿಡು ನನಗ. ಯಪ್ಪ ಎತ್ರಿ ನಿಮ್ಮ ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಹೇಳು ಹೇಳು. ಅಷ್ಟಪುತ್ರ ಸೌಭಾಗ್ಯವತಿ ಭವ.
1: ಉಯ್ಯಪ್ಪ, ಏಯಪ್ಪ, ಇನ್ನೂ ಇವಳದ ಮದುವೆ ಆಗಿಲ್ರಿ.
2: ಏ ಮೊದಲು ಮಕ್ಕಳಾಗ್ಲಿ ಬಿಡ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಯಾಕ್ರಿ ಅಪ್ಪ ಚೇರ್ಮನ್ರ?
1: ಏಯ್ ದೇವಾರ್ಷಿ, ಚೋರ್ಮನ್ರಲ್ಲ ಚೇರ್ಮನ್ರು ಅಂತ ಅನ್ನು.
0: ಲೇ ಅಕೀರ, ಏನೋ ಪ್ರೀತಿಯಿಂದ ಚೋರ್ಮನ್ರು ಅಂತಾಳೆ, ಅನ್ಲಿ ಬಿಡು. ಸಾಲಿ ಕಲ್ತಿಲ್ಲ ನೋಡು,
1: ಹುಟ್ಟಿದಾಗಿನಿಂದ ಅದನ್ನ ಮಾಡ್ತಾ ಬಂದಿ ನೀನು.
2: ಯಪ್ಪ ನಾವು ಬಡವರು, ನಮ್ಮ ಮ್ಯಾಲೆ ನಿಮ್ಮ ಕಣ್ಣು ಇರ್ಲಿ.
0: ನಮ್ಮ ಉದ್ಧಾರದ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಬರ್ಕೊಂಡಿದೀವಿ.
1: ಇನ್ನು ಯಾವಾಗ ಎಂದು ಎಷ್ಟೊತ್ತಿಗೆ ಉದ್ಧಾರದ ಪ್ರೋಗ್ರಾಮ್ ಹಾಕಿ ನಿನ್ನ ಉದ್ಧಾರ ಮಾಡ್ತಾರ?
2: ಯಪ್ಪ ಮಾಡೋದ್ ಮಾಡ್ತೀರಿ, ಆದಷ್ಟು ಲಘೂನ ಮಾಡ್ರಿ, ಉಂಡುಟ್ಟು ಸುಖವಾಗಿ ಸಾಯ್ತೀವಿ. ಎಲ್ಲಾ ಮುಗಿದ ಮೇಲೆ ಮುಪ್ಪಿನ ಬಂದ್ರೆ ಎದಕ್ಕೆ ಬಂತು?
0: ಎಲ್ಲಿ ನಿನಗೆ ವಯಸ್ಸು ಎಷ್ಟು?
2: ಹೋದ ಅಮಾವಾಸ್ಯೆಗೆ 18 ತುಂಬಿ 19 ಬಿತ್ರಿ.
0: ಆಹಾ, ಏನು ಯೋಚನೆ ಮಾಡ್ಬೇಡ, ಇನ್ನು 2-3 ತಿಂಗಳಲ್ಲಿ ಮುಂದಕ್ಕೆ ತರ್ತೀನಿ, ನೀನೇನು ಚಿಂತೆ ಮಾಡಬೇಡ.
1: ಅಷ್ಟು ಮಾಡು ಯಪ್ಪ, ನೀನು ಮುಂದಕ್ಕೆ ತರ್ತೀಯ ನನಗೆ ಗೊತ್ತೈತಿ. ನೀನು ಮನುಷ್ಯರ ಹೊಟ್ಟೆಗೆ ಹುಟ್ಟವನ ಅಲ್ಲ, ದೇವ್ರು ಯಪ್ಪ ನೀನು ದೇವ್ರು.
2: ಯಪ್ಪ ಎತ್ರಿ ನಿಮ್ಮ ದೋತ್ರ, ಮಾಡ್ತೀನಿ ನಿಮಗೆ ನಮಸ್ಕಾರ.
0: ಇರ್ಲಿ ಇರ್ಲಿ, ಸಕಲ ಕಾರ್ಯ ಸಿದ್ಧಿರಸ್ತು. ಫಕೀರ, ಹೊಸದಾಗಿ ಭೀಮೇಶಿನ ಸೆಕ್ರೆಟರಿಯ ಕೆಲಸಕ್ಕೆ ನೇಮಿಸ್ಕೊಂಡಿದೀವಿ. ಈಗ ಅವರ ಅಣ್ಣ ಚನ್ನಪ್ಪಗೌಡ, ಅವರ ತಾಯಿ ವೀರಮ್ಮ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ರು. ಮತ್ತೆ ಅವರ ಮಾವ ರುದ್ರಪ್ಪ ಅವರಿಬ್ಬರಿಗೂ ಕನ್ಯಾ ಕೊಡೋಕೆ ಈ ಊರಿಗೆ ಬಂದವನೆ. ಎಲ್ಲಿ ನೀನು ಬಾ ಅವ್ರ ಮನೆಗೆ. ಹೆಣ್ಣು ಮಕ್ಕಳಿದ್ರೆ ಸಭೆಗೆ ಒಂದು ಗೌರವ ಇರುತ್ತೆ, ಕೆಲವೊಂದು ವಿಚಾರ ಹೆಣ್ಣು ಮಕ್ಕಳನ್ನೇ ಕೇಳಬೇಕಾಗತ್ತೆ.
1: ಇದಕ್ಕೇನು ಕೇಳಕ್ ಬರ್ತದೆ ಈ ಹಸಿಯದು? ಅಡಿಗೆ ಸಹಿತ ಮಾಡಕ್ ಬರೋದಿಲ್ಲ ಓಯಪ್ಪ, ಇದಕ್ಕೆ ಮುಂದೆ ಕುಂತು ನಾನು ಎಲ್ಲಾ ಕಲಿಸಬೇಕು.
2: ಅಯ್ಯ ಪಕ್ಕದ ಮನೆ ಲಕ್ಷ್ಮವ್ವ ನನಗೆಲ್ಲ ಹೇಳ್ಕೊಟ್ಟಾಳ, ಹೇಳು ಹೆಂಗ ಕುಟ್ಟೋದು, ಹೆಂಗ ಬೀಸೋದು, ಹೆಂಗ ಒಳ್ಳೆ ಒರೆಸಿ ಚಟ್ನಿ ರುಬ್ಬೋದು ಎಲ್ಲ ಹೇಳ್ಕೊಟ್ಟಾಳ, ನೀನ್ ಹೇಳಕ್ ಬರ್ಬೇಡ ನನ್ಗೆ.
0: ಸ್ವಲ್ಪ ಸ್ವಲ್ಪ ಅನುಭವ ಆಗಿದೆ. ಇರ್ಲಿ, ನಾನು ಬರ್ತೀನಿ, ನೀವು ಬ್ಯಾಗ ಚೆನ್ನಪ್ಪಗೌಡನ ಮನೆಗೆ ಬಂದ್ಬಿಡಿ.
1: ಆಯ್ತು ರೀ ಅಪ್ಪ, ಆಯ್ತು ನೋಡ್ರಿ.
0: ವೀರಮ್ಮನವ್ರೇ, ಚೆನ್ನಪ್ಪಗೌಡ, ಭೀಮೇಶಿ
3: ಯಾರವರು?
0: ಏ ನಾನ
3: ಬರ್ರಿ ಬರ್ರಿ, ಹೊಸ ಚೋರ್ಮನ್ರು ಬರ್ರಿ ಅಪ್ಪ, ಕೂಡ ಬರ್ರಿ ಕುಂಡ್ರಿ.
4: ಏ
3: ಏನ್ ಹೂಂ ಬದಿಯೋ ಅಣ್ಣ ನೀನು?
4: ಯಾಕೋ
3: ಅವರು ಚೇರ್ಮನ್ರು, ಚೇರ್ಮನ್ರು ಅಂದು ಚೋರ್ಮನ್ರು ಅಂತ ನೋಡು.
4: ಹೌದಲ್ಲ, ಬರ್ರಿಯಪ್ಪ ಬರ್ರಿ.
0: ಏನಿದೆ, ಯಾರು ಹಿರಿಯರು ಬಂದಿಲ್ಲ? ಕನ್ಯಾ ಪರೀಕ್ಷೆ ಮುಗಿದೋಯ್ತಾನೋ ಚೆನ್ನಪ್ಪಗೌಡ?
2: ಇವರು ಬಂದಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರ, ಯಪ್ಪ ಎತ್ತರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಇಷ್ಟಾರ್ಥ ಸಿದ್ದಿರಷ್ಟು. ಮತ್ತೇನು ಕನ್ಯಾ ಪರೀಕ್ಷೆ ಮುಗಿಸ್ಬಿಡೋಣೇನು?
4: ಅಲ್ರಿ, ಮದುವೆಯಾಗ ಅವರು ನಾನು ನಮ್ಮ ತಮ್ಮ, ಕನ್ಯಾ ಪರೀಕ್ಷೆ ನಾವು ಮಾಡ್ಬೇಕು, ಏನ್ ನೀವು ಮಾಡ್ಬೇಕು?
3: ಮತ್ ಇವ್ರನ್ನ ಯಾಕೆ ಕರ್ಲಿಕ್ಕೆ ಕಳ್ಸಿದ್ದಿ?
4: ಅಲ್ಲೇ ತಮ್ಮ, ನೀವಂತೂ ಕಲ್ತವ್ರು, ನಾವು ಹಳ್ಳಿ ಹುಮ್ದು. ನಾವು ಮದುವೆ ಆಗು ಹೆಣ್ಣು ಇವ್ರು ಪರೀಕ್ಷೆ ಮಾಡಿದ್ರು ಉಳಿತೇನಲೇ. ಅಗ್ಗ ನೀನ್ ಇದೇ ಆತರ ಪರೀಕ್ಷೆಲೇ
2: ಚೆನ್ನಪ್ಪಗೌಡ್ರೆ. ಪರೀಕ್ಷೆ ಅಂದ್ರೆ ನೀವೇನಂತ ತಿಳಿದಿರಿ? ಅಡಿಗೆ ನೀರಿನ ಕೆಲಸ ಬರ್ತಾ?
4: ಬರ್ತೈತಿ.
2: ಕುಟ್ಟಾಕ ಬೀಸಾಕ ಬರ್ತಾ?
4: ಅದು ಬರ್ತೈತಿ.
2: ಹಾಡ್ಲಿಕ್ಕೆ ಬರ್ತಾ?
4: ಅದೇನು ದ್ವಾಡದ್ರೆ
2: ಗೌಡ್ರೆ, ನಿಮ್ದಲ್ಲ ಪರೀಕ್ಷೆ, ಕನ್ಯಾದ್ದು. ಯಪ್ಪ ಕರ್ಕೊಂಡ್ ಬರ್ಲೇನ್ರಿ ಕನ್ಯಾನ?
0: ಕರ್ಕೊಂಡ್ ಬಾ ಇಲ್ಲಿ.
4: ಕರ್ಕೊಂಡ್ ಬಾ ಅಲ್ಲವ ಚೇರ್ಮನ್ರೆ. ಹುಡುಗ್ಯಾರೇನ್ರಿ, ಗೊಂಬೆ ಗೊಂಬೆ ಆಗ್ಯಾವ್ರಿ ಅಪ್ಪ. ಹಂಗ ನಿಂತು ನೋಡ್ಬೇಕ್ರಿ, ನಿಂತ ಬಂದು ನೋಡ್ರಿ ಅವ ಹೆಂಗ ಬರ್ತಾವ ನೋಡ್ರಿ.
0: ತೊಳೆದ ಮುತ್ತಂಗಿದಾರೆ, ಕೈ ತೊಳ್ಕೊಂಡು ಮುಟ್ಟಬೇಕು.
4: ಲೇ ಪಕಿರಿಯ, ಒಂದ್ ಐದಾರು ಬಕೆಟ್ ನೀರೇ ತಗೊಂಡ್ ಬಾರ್ಲೆ, ತೊಳೆದು ಮುಟ್ತಾರಂತ ತೊಳೆದು.
0: ಈ ಮನಿ ಭಾಗ್ಯ ತೆರೀತಪ್ಪ
4: ಅಂದ್ರೆ ಇಷ್ಟು ದಿವಸ ಮುಚ್ಚಿಕೊಂಡಿತ್ತೀರ್ವ ಹೆಂಗ ನೀವು?
1: ಸುಳ ಯಾಕ್ರಿಪ್ಪ, ಇದು ನಮ್ದು ಇಷ್ಟ ಐತಿ.
4: ಹ್ಮ್,
1: ಏನು ಮನುಷ್ಯ ಬಂತೋ ಇಲ್ಲೋ ಇಷ್ಟ ಹೇಳ್ಬಿಡ್ರಿ.
4: ನೋಡ್ರಪ್ಪ, ನಮಗಂತೂ ಕನ್ಯಾ ಪಾಸ್ ಬಿದ್ದು. ಧೀಮ್ಯ ನೀ ಏನಂತೀಯಲೆ?
3: ನಾನು ಅದೇನಾಯ್ತಪ್ಪ, ವರದಕ್ಷಿಣೆ ಬರೋ ಉಪಚಾರ ಏನ್ ಕೊಡ್ತೀರಿ?
1: ಏನ್ ಕೇಳ್ತಿ ಕೇಳಲೇ
4: ಕೇಳಲ್ಲ. ಅದ್ರಾಗ ಏನೈತಿ?
3: 10,000 ರೂಪಾಯಿ ವರದಕ್ಷಿಣೆ, ಒಂದ್ ಸ್ಕೂಟ್ರ್, ಒಂದ್ ವಾಚು, ಮೂರ್ ತೊಲಿ ಬಂಗಾರ.
4: ಅಲ್ಲೇ ತಮ್ಮ, ಮಾವು ಕೊಟ್ಟಿದ್ ಉಳಿತೈತೇನಲೇ? ಉಳಿತೈತೇನ ಮಾವು ಕೊಟ್ಟಿದ್ದ? ದೇವ್ರು ಕೊಡ್ಬೇಕಲೇ, ದೇವ್ರು ಕೊಡ್ಬೇಕು. ಹೆಣ್ಣಿನ ಮಣಿ ಹಣಕ್ಕ ಬಂಗಾರಕ ಕೈ ಒಡ್ಡಿತಾರೇನಲೇ? ಮಳ್ಳಿ ಹಳೆ ಮಳ್ಳಿ ಗಟ್ಟುಳ ರೊಟ್ಟಿ ಕೊಟ್ಟಾನಲೇ ದೇವ್ರು ದುಡಿಯಾಕ, ಗಟ್ಟುಳ ರೊಟ್ಟಿ ಕೊಟ್ಟಾನ.
3: ನೀ ಸುಮ್ನೆ ಇರೋ ಅಣ್ಣ, ಇದ್ರ ನಿನಗೆ ತಿಳ್ತೈತಿ, ನಾನ್ ಕೇಳ್ದಷ್ಟು ಕೊಟ್ರ ನಾನು ಮದುವೆ ಆಗುನು, ಇಲ್ದಿದ್ರೆ ಇಲ್ಲ.
1: ನೋಡ್ರಪ್ಪ, ಇರುವ ನನಗೆ ಎರಡು ಹೆಣ್ಣು ಮಕ್ಕಳು, 10,000 ರೂಪಾಯಿ ಅವತ್ತಿನ ಹೆಸರಲ್ಲೇ ಬ್ಯಾಂಕ್ನಾಗ ಇಟ್ಟಾನೆ. 20 ಎಕರೆ ಹೊಲ ಆಯ್ತು ಹಿರಿಯರ್ದು.
4: ಐತಲ್ಲ
1: ತಲಾಗ ಅರ್ಧ ಅರ್ಧ ಕೊಡ್ತೀನಿ, ಇದ್ರ ಮ್ಯಾಲ ನಿಮಿಷ.
0: ಏನಂತೀರಪ್ಪ ಚೆನ್ನಪ್ಪಗೌಡ? ಭೀಮೇಶಿ
4: ಚೇರ್ಮನ್ ಒಂದ್ ಮಾತು ಹೇಳ್ರಿ, ನನಗೇನ್ ನಮ್ಮ ಮಾವನ ಆಸ್ತಿ ಪಾಸ್ತಿ ಏನು ಬೇಡ್ರಿ. ಅಲ್ರಿ, ಬಂಗಾರ ಅಂತ ಮಗಳನ್ನ ಕೊಡಕತ್ತೆ, ನೀವು ಆಸ್ತಿ ತಗೊಂಡ್ ನಾನ್ ಮಾಡ್ರಿ, ಏನ್ ಕೊಡೋದು ಅಲ್ಲೇ ನಮ್ ತಮ್ಮ ಕೊಟ್ಬಿಡ್ರಿ.
0: ಏನಪ್ಪ ಭೀಮೇಶಿ, ನಿನಗ ಒಪ್ಪಿಗೆನ?
3: ನನಗ ಒಪ್ಪಿಗೆ ರೀ ರಾಯಣ್ಣ.
1: ಅಲ್ಲೇ ನಿನಗ
4: ಏನು,
1: ನಿನ್ ಕೊಡುದು ಬೇಡೇನ?
4: ಏನ್ ಮಾತಾಡ್ತೀವ್ ಮಾವ? ಅಲ್ಲೇ ಚೆನ್ನಪ್ಪಗೌಡ ಅಂದ್ರೆ ಏನ ತಿಳ್ಕೊಂಡಿದ್ಯೋ ಮಾವ? ಹೆಣ್ಮಕ್ಳ ರೊಕ್ಕದ ಆಸೆಗೆ ಬಿದ್ದ ಅವ್ರು ವರದಕ್ಷಿಣೆ ರೊಕ್ಕ ಹತ್ಕೊಂಡು ಅವ್ರ ರೊಕ್ಕದ ಮೇಲೆ ಲಗ ಹೊಡ್ಯಾಕ ನನ್ನ ಸರ್ಕಾರಿ ಗುಲಾಮ್ ಅಂತ ತಿಳ್ಕೊಂಡಿಯೋ? ಹೆಂಗಲೇ ಹುಂ ಒಕ್ಕಲಿಗೆ ಆದನಲೇ, ದೇವ್ರು ಕೊಟ್ಟ ಶಕ್ತಿ ಐತಿ, ಬಂಗಾರ ಅಂತ ಭೂಮಿ ಐತಿ. ಓಪ ಇವತ್ ನಾ ಮನಸ್ ಮಾಡಿದ್ರೆ ಏನೋ ಮಾವ, ನೀ ಕೊಡು ವರದಕ್ಷಿಣೆ 10 ಪಟ್ಟು ಅಪ್ಪರಿ ಮೂಲೆ ಆಗಿ ಬೆಳೆದ್ ತೆಗಿತಾನಲೇ, ಮೂಲೆ ಆಗಿ ಬೆಳೆದ್ ತೆಗಿತಾನೆ.
0: ಈಗ ಒಪ್ಪದಂಗ ಆಯ್ತಲ್ಲಪ್ಪ.
3: ಸರಿ,
0: ಇನ್ನು ಮದುವೆ ಎಂದಿಟ್ಕೋತೀರಿ ವಿಚಾರ ಮಾಡಿ ತಿಳಿಸ್ರಿ. ಕನ್ಯಾ ಅಂತೂ ನಮ್ಮ ಮನಸ್ಸಿಗೆ ಬಹಳ ಬಂದವು.
4: ಅಡಿಗೆನು ಆಗೈತಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಲ್ಲ. ತಾಟ್ ಹಾಕಿ
1: ಕೈ ಕಾಲ್ ತೊಳ್ಕೊ ಬರ್ರಿ ಅಪ್ಪ. ಯವ್ವಾ ತಾಟ್ ಹಾಕ್ರಿ ಒಳಗ,
4: ನೀನು ಹಂಗ ನಿಂತದಲ್ವೇ, ನಡಿ ಒಳಗ ನಡಿ, ತಾಟ್ ಹಾಕಿ ನಡ್ರಿ.
0: ಲಲಿತಾ ಎಂಥ ಅಪ್ರತಿಮ ಸುಂದರಿ! ಆ ಮನೆಗೆ ಹೆಣ್ಣಲ್ಲ, ಸಂಪತ್ತುಳ್ಳವನ ಕೈ ಹಿಡಿದು ಸಿರಿಯ ಮಹಲನ್ನು ಸೇರ್ಬೇಕಾದವಳು. ಎಲ್ಲಿದ್ರೇನು, ನಮ್ಮೂರಿಗೆ ಬಂದಾಯ್ತಲ್ಲ.
5: ನಮಸ್ಕಾರ ಚೇರ್ಮನ್ ಸಾಹೇಬ್ರಿಗೆ. ಯಾಕ್ರಿ ಅಪ್ಪ ಒಬ್ಬರ ನಿಂತು ಏನೋ ಯೋಚನೆ ಮಾಡ್ತೀರಿ?
0: ಸುತ್ತ 10 ಹಳ್ಳಿಗೆ ಚೇರ್ಮನ್ ಅಂದ ಮೇಲೆ ಯೋಚನೆ ಮಾಡಲೇಬೇಕಾಗತ್ತೆ ಕಣಪ್ಪ ಕೀರ. ಅಂದಾಗೆ ಭೀಮೇಶನ ಹೆಂಡತಿ ಲಲಿತಾ ಶೃಂಗಾರ ಜೀವಿ ಅಂತ ಕಾಣುತ್ತಲ್ಲ.
5: ಅಪ್ಪ ಎಷ್ಟಾಗಲಿ ಕಲ್ತವ್ರಿ, ಪ್ಯಾಟಿ ಜನ, ದಿನಕ್ಕೊಂದಾಗಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಊರಾಗ ಅಡ್ಡಾಡ್ತಾರೆ.
0: ನಮ್ಮೂರಿಗೆ ಒಂದು ರತ್ನ ಬಂದಂಗೆ ಆಯ್ತು. ನಮ್ಮ ಮನೆ ಮುಂದೆ ನೀರಿಗೆ ಬರ್ತಾಳೆ, ಬಗಲಲ್ಲಿ ಕೊಡ ಇಟ್ಕೊಂಡು ಒಳ್ಳೆ ಗಜಗವರಿ ಗಜಗವರಿ ಬಂದಂಗೆ ಆಗತ್ತೆ.
5: ಹೋಗ್ಲಿ ಬಿಡ್ರಿ, ಅವ್ರದ್ದೇ ಆಗ ಸುದ್ದಿ. ಮತ್ತೆ ನಿಮ್ದೇ ಅಂದ್ರಿ ಅಪ್ಪ ಲಗ್ನ?
0: ನೋಡೋ, ನಾನಿನ್ನೂ ಸ್ವಲ್ಪ ದಿವಸ ಮದುವೆ ಆಗಲ್ಲ.
5: ಯಾಕ್ರಿ ಅಪ್ಪ?
0: ಫಕೀರ, ಕಂಡು ಕಂಡು ಹೋಟೆಲ್ ತಿಂಡಿ ತಿಂದವನಿಗೆ ಒಂದೇ ಹೋಟೆಲ್ ತಿಂಡಿ ರುಚಿ ಆಗೋದಿಲ್ವೋ? ಫಕೀರ, ಭೀಮೇಶಿ ಮನೆಯಾಗಿದ್ದಾನೇನ?
5: ಇಲ್ರಿ ಅಪ್ಪ, ಅವರು ಧಾರವಾಡಕ್ಕೆ ಹೋದಂಗ ಕಾಣ್ತದಲ್ರಿ.
0: ಹೌದಲ್ಲ,
2: ಸೂಳಿ ಮಾಡಿರ ನನ್ನ ಸೂಳಿನ ಬಿಡು, ನಿನ್ನ ಹರಿದು ಹಾಗಲಕಾಯಿ ಮಾಡಿರ ಹಾಗಲಕಾಯಿ. ಅಯ್ಯಯ್ಯ, ಇಲ್ಲೇ ನಿಂತಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರು. ಯಪ್ಪ ಎತ್ತರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
0: ಏರ್ಲಿ ಏರ್ಲಿ, ಸಕಲ ಸಂಪತ್ತು ಪ್ರಾಪ್ತಿರಸ್ತು, ನಿನ್ನ ಇಷ್ಟಾರ್ಥಗಳು ನೆರವೇರ್ಲಿ. ನಮ್ಮ ಆಶೀರ್ವಾದ ಎಂದೂ ಸುಳ್ಳಾಗಲ್ಲ.
5: ಹೌದ್ರಿ ಅಪ್ಪ, ಮಠಕ್ಕ ಮರಿ ಆಗ್ಬೇಕಾಗಿತ್ತರೆ ಊರಿಗೆ ಚೇರ್ಮನ್ ಆಗಿದ್ರಿ. ದೇವ್ರು ಅಪ್ಪ ನೀನು ದೇವ್ರು.
2: ದೇವ್ರಿಗೂ ಇವ್ರಿಗೆ ಏನು ಫರಕ್ ಐತೆ? ದೇವ್ರಿಗೆ ವರ ಕೊಡ್ಲಿಕ್ಕೆ 5-6 ವರ್ಷ ಬೇಕಾಗುತ್ತ. ಇವ್ರು ಮನಸ್ಸು ಮಾಡಿ ವರ ಕೊಟ್ರ ಏನ್ ಹೇಳಿ ನಾನು ಅದ್ರ ಸುದ್ದಿ. 3 ತಿಂಗಳದಾಗ ಮುಂದಕ್ಕೆ ಬರ್ತಾ, 9 ತಿಂಗಳದಾಗ ಫಲ ಸಿಗುತ್ತ. ಯಾಕೋ ಯಪ್ಪ
0: ಲೇ ಪಕೀರ, ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೋ. ಎಲ್ಲಿ
2: ಯಪ್ಪ ಊಟಕ್ಕೆ ಎಂದು ಬರ್ತೀರಿ ನಮ್ಮ ಮನೆಗೆ? ಇರ್ಬೇಕ್ರಿ ನಿಮ್ಮಂಥವ್ರ ಕಣ್ಣು ನಮ್ಮಂಥವ್ರ ಮನಿ ಮ್ಯಾಲೆ.
0: ಮನಿ ಮ್ಯಾಲೆ ಅಷ್ಟೇ ಯಾಕೆ, ಎಲ್ಲಿ ಎಲ್ಲದರ ಮ್ಯಾಲೂ ನಮ್ ಕಣ್ಣು ಇರ್ತದೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ.
2: ಗುಡಿಸಲ ಹೋಗಿ ಹಂಚಿನ ಮನಿ ಆಗತ್ತ, ಹಂಚಿನ ಮನಿ ಹೋಗಿ ತಾರಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಆಗತ್ರಿ. ನಿಮ್ಮನ್ನ ನಂಬ ಬಿಟ್ರೆ ಏನ್ ಬೇಕದು ಬರುತ್ತೆ ನೋಡ್ರಿ.
5: ಬರುತ್ತೆ ಬರುತ್ತೆ, ಮನಸ್ಸು ಮಾಡಿದ್ರೆ ಹಿಂದ ಮುಂದ ಕೂಡೇ ಬರುತ್ತೆ.
0: ಪಕೀರ, ಎಲ್ಲಿಗಿದ್ದ ಬುದ್ಧಿ ನಿನಗಿಲ್ವಲ್ಲ? ಯಾರ್ ಹೆಂಗೆ ಅವ್ರ ಮನಸ್ಸು ಹೆಂಗೆ ಅನ್ನೋದನ್ನ ಬೇಗ ಕಂಡು ಹಿಡಿತಾಳೆ.
2: ಯಪ್ಪ ನಮ್ಮಪ್ಪ ತಿರುಪತಿ ಒಳಗ ತಲೆ ಬೋಸಾಕಿದ್ನಂತ್ರಿ. ಯಾರ ತಲೆ ಹೆಂಗ ಅನ್ನೋದು ನೋಡಿಕೊಂಡ ಬೋಳಿಸ್ತಿದ್ನಂತ್ರಿ.
5: ಮತ್ತೆ ಅವನ ಮಗಳು ನೀನು ಅಂದಾಗ ಇಂಥ ತಲೆ ಎಷ್ಟು ನೋಡಿದೀಯೋ ಏನೋ ದೇವರಿಗೆ ಗೊತ್ತು.
2: ನೆಲದ ಮ್ಯಾಲೋ ತಟ್ಟಿನ ಮ್ಯಾಲೋ ಜಮಖಾನದ ಮ್ಯಾಲೋ ಯಾರನ್ನ ಹೆಂಗ ಎಲ್ಲಿ ಕುಂದಿಸ್ಬೇಕು ಅನ್ನೋದು ನನಗೂ ಗೊತ್ತೈತ್ರಿ.
0: ಅಡ್ಡಿ ಇಲ್ಲ ಬಿಡು, ಅನುಭವ ಬಹಳ ಆಗೈತೆ.
2: ಯಪ್ಪ ಎಂದ್ ಬರ್ತೀರಿ ಊಟಕ್ಕ?
0: ಇವತ್ ಬೇಡ, ಮತ್ತೆ ಎಂದಾದ್ರೂ ಒಂದ್ ದಿವಸ ಬರ್ತೀನಿ. ಊಟಕ್ಕೆ ಸ್ಪೆಷಲ್ ಮಾಡ್ಬೇಕು.
2: ಬಾರೋ ಯಪ್ಪ ಬಾ, ನೀನು ಬೇಡದ್ದು ಮಾಡಿಕೊಡ್ತೀವಿ.
5: ಅವ್ರಿಗೆ ಅಂಥದ್ದು ಇಂಥದ್ದು ಹಿಡಿಸೋದಲ್ಲೇ ಅವ್ರಿಗೆ ತಿಪ್ಪಿ ರುದ್ರ ಆಗ್ಬೇಕು.
2: ಯಾರು ಬೇಡಂತಾರ ಅದನ್ನ ಮಾಡೋನಲ್ಲ. ಯಪ್ಪ ಎತ್ತಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀವಿ.
5: ನಾವು ಬರ್ತೀವ್ರಿ ಅಪ್ಪ, ನೀರು ಬಿಡ್ಲಿಕ್ಕೆ ಹೊತ್ತಾತು. ಹೇ ಮಕ ಏನ್ ನೋಡ್ತಾ ನಿಂತಿ, ಕೊಡ ತಗೊಂಡ ಬಾ. ತಿರುಗಿಸ್ತಾನ ನಳ ತುಂಬಿಕೊಂಡು ಹೋಗುವಂತಿ ಕೊಡ.
0: ನೋಡೋಕೆ ಹೊರಟಾಗ ಕಂಡ್ರು ಪೀಸ್ ಚೆನ್ನಾಗಿದೆ. ನಮ್ಮ ಉದ್ಧಾರದ ಲಿಸ್ಟ್ನಲ್ಲೂ ಇವಳ ಹೆಸರು ಐತೆ. ಕಾಲ ಬಂದಾಗ ನೋಡಿಕೊಂಡ್ರಾಯ್ತು. ಭೀಮೇಶೇ ಭೀಮೇಶೇ.
6: ಯಾರು? ಓ ಚೇರ್ಮನ್ ರು, ಬನ್ನಿ ಬನ್ನಿ ಕೂತ್ಕೊಳ್ಳಿ.
0: ಭೀಮೇಶಿ ಮನೇಲಿ ಇಲ್ವೇನು?
6: ಇಲ್ಲ, ಅವರು ಧಾರವಾಡಕ್ಕೆ ಹೋಗಿದ್ದಾರೆ. ನಿಂತೆ ಮಾತಾಡ್ತಿದ್ದೀರಲ್ಲ, ಕೂತ್ಕೊಳ್ಳಿ.
0: ಮನೇಲಿ ಯಾರು ಇಲ್ಲ, ಅದಕ್ಕೆ ಸಂಕೋಚ.
6: ಯಾಕೆ? ನಾನಿಲ್ವೇನು ಬಂದವರನ್ನ ಸತ್ಕರಿಸೋದಿಕ್ಕೆ? ಇದು ನಿಮ್ಮನೆ ತಾನೆ?
0: ಮನೆ ಊರಿನ ಚೇರ್ಮನ್ ಅಂದಮೇಲೆ ಎಲ್ರು ಮನೆಯೂ ನಂದೆ. ಎಲ್ಲಿ ಚನ್ನಪ್ಪ ಗೌಡ ನಿಮ್ಮತ್ತೆ ಕಾಣಿಸ್ತಾ ಇಲ್ವಲ್ಲ?
6: ಇಲ್ಲ, ಅವರು ತೋಟಕ್ಕೆ ಹೋಗಿದ್ದಾರೆ. ಈಗಂತೂ ಬರೋದಿಲ್ಲ, ಸಾಯಂಕಾಲವೇ ಅವರೆಲ್ಲ ಬರೋದು.
0: ಸಾಯಂಕಾಲ? ಒಳ್ಳೇದೇ ಆಯ್ತು.
6: ಯಾಕೆ ಯಾಕೆ ಹಾಕಿ ಹೇಳ್ತಿದ್ದೀರಾ?
0: ಮನಸ್ಸು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ.
6: ಮನೇಲಿ ಫಕೀರ ಇದ್ದಾನೆ, ಕೆಲ್ಸಕ್ಕೆ ಬಂದಿದ್ದಾನೆ.
5: ನಮಸ್ಕಾರ ರೀ ಅಪ್ಪ.
0: ಏನೋ ಫಕೀರ ನೀನ್ ಇಲ್ಲಿ?
5: ಎಲ್ಲಿ ಮೈಯಾಗ ಆರಾಮಿದ್ದಿಲ್ರಿ, ಅದಕ್ಕೆ ಕಸ ಹೊಡೆದು ನೀರು ತುಂಬಿ ಎಮ್ಮಿ ಹಿಂಡಾಕ್ ಬಂದಿದ್ದೀನಿ.
0: ಲಲಿತಾ ನಾನು ಬರ್ತೀನಿ.
6: ಕೂತ್ಕೊಳ್ಳಿ, ಚಹಾ ಮಾಡ್ಕೊಂಡು ಬರ್ತೀನಿ. ಫಕೀರಪ್ಪ ಚೇರ್ಮನ್ ಒಬ್ರೇ ಆಗ್ತಾರೆ, ಮಾತಾಡ್ತಾ ಕೂತ್ಕೋ, ಈಗ ಬಂದ್ಬಿಡ್ತೀನಿ.
0: ಫಕೀರ ಲಲಿತಾ ಒಳ್ಳೆ ಸ್ನೇಹ ಜೀವಿ ಕಣೋ, ಜನರನ್ನ ಬಹಳ ಹಚ್ಕೋತಾಳೆ.
5: ಹೌದ್ರಿ ಅಪ್ಪ, ಹಚ್ಚಿಕೊಂಡು ಮಾತಾಡ್ತಾರ ಅಂತಾನೆ ಜನ ಮೆಚ್ಕೊಂಡು ಬರ್ತಾರ್ರಿ. ಅದೇ ಇವ್ರ ಅಕ್ಕರು ಪಾರ್ವತಮ್ಮನರದಲ್ರಿ, ಯಾರು ಒಬ್ಬರು ಮಾತಾಡ್ಸೋದಲ್ರಿ, ಯಾಕಂದ್ರೆ ಅವರು ಬೆಂಕಿ ಬೆಂಕಿ ಇದ್ದಂಗ. ಇವ್ರದ್ದು ಬಲು ದೊಡ್ಡದ್ರಿ ಗುಣ, ಸಮುದ್ರ ಇದ್ದಂಗ್ರಿ ಅಪ್ಪ.
0: ಈಗಿನ ಕಾಲದಲ್ಲಿ 4 ಜನರನ್ನ ಹಚ್ಚಿಕೊಂಡು ಹೋಗೋದು ಒಳ್ಳೇದು ಕಣ. ಲಲಿತಾ ಅನ್ನ ನಾನು ಮೊದಲಿನಿಂದ ನೋಡ್ತಾ ಇದ್ದೀನಿ, ಯಾವಾಗ್ಲೂ ಸ್ನೇಹ ಜೀವಿ.
5: ಅಂದ್ರೆ ಅಪ್ಪ ಇವರು ಮೊದಲಿನಿಂದ ಪರಿಚಯ ಅದಾರ ನಿಮಗ?
0: ಏನ್ ಹಿಂಗ್ ಕೇಳ್ತೀನಿ, ನಾನು ಈಕೆ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ.
5: ಹೌದ್ರೆ?
0: ಆದ್ರೆ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಂಡಿರಲಿಲ್ಲ ಅಷ್ಟೇ.
6: ತಗೊಳ್ಳಿ ಬಡವರ ಮನೆ ಚಹಾ, ನಿಮಗ್ ಸರಿ ಹೋಗುತ್ತೋ ಇಲ್ವೋ?
0: ಬಡವರದು ಶ್ರೀಮಂತರದು ಅಂತ ಬೇರೆ ಬೇರೆ ಇರುತ್ತೇನು, ಚೆನ್ನಾಗಿ ಇದೆಯಲ್ಲ.
5: ಗಡಿಗಿ ಬೆಕ್ಕು ಹುಷಾರಿ, ಬರ್ತೀನಿ ಬರ್ತೀನಿ.
0: ಲಲಿತಾ ಬಾಯಿ, ಏನು ನಿನ್ನ ಮುಖ ನೋಡಿದ್ರೆ ಏನೋ ಒಂಥರ ಬೇಸರ ಇದ್ದಂಗಿದೆಯಲ್ಲ.
6: ಈ ಮನೆಯಲ್ಲಿ ನನಗೆ ಯಾವ ಸುಖ ಇದೆ ಹೇಳಿ?
0: ಯಾಕೆ ಭೀಮೇಶಿ ನಿನ್ನ ಪ್ರೀತಿಯಿಂದ ಕಾಣ್ತಾ ಇಲ್ವೇ?
6: ಅದೊಂದು ನೀರಿಲ್ಲದ ವರತೆ, ಸುಗಂಧವಿಲ್ಲದ ಪುಷ್ಪ, ರಸಿಕತೆ ಗೊತ್ತಿಲ್ಲದ ಅರಸಿಕ. ಇಂಥವ್ರನ್ನ ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ.
0: ನನಗೆ ಮೊದಲೇ ಗೊತ್ತಿತ್ತು ಭೀಮೇಶನಿಗೆ ಇದು ನುಂಗ್ಲಾರದ ತುತ್ತು ಅಂತ. ನಿನಗೆ ಸರಿಯಾದ ಗಂಡ ಅವನಲ್ಲ.
6: ನನ್ನ ಸುಖ ಜೀವನ ಹುಡುಕಿಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಕು ಅನಿಸುತ್ತೆ. ಆದ್ರೆ ಈ ಹಾಳಾದ ಸಮಾಜ ಕೊರಳಲ್ಲಿ ತಾಳೆ ಹೊಂದಿದೆಯಲ್ಲ.
0: ನೋಡು, ನಾನು ಮನಸ್ಸು ಮಾಡಿದ್ರೆ ಬಾಡಿದ ನಿನ್ನ ಬಾಳ ಬಳ್ಳಿಗೆ ನೀರುಣಿಸ್ತೀನಿ. ಕತ್ತಲು ತುಂಬಿದ ನಿನ್ನ ಹೃದಯ ದೇಗುಲದಲ್ಲಿ ನಂದಾದೀಪವಾಗಿ ಬೆಳಗ್ತೀನಿ.
6: ಆದ್ರೆ ಮನೆಯವರಿಗೆ ನಮ್ಮ ಕಳ್ಳ ವ್ಯವಹಾರ ಗೊತ್ತಾದ್ರೆ?
0: ನನ್ನ ಮನೆ ಬಾಗಿಲು ಸದಾ ನಿನಗಾಗಿ ತೆರೆದೇ ಇರುತ್ತೆ.
6: ಯಾಕೆ ದೂರ ನಿಂತ್ರಿ? ಹತ್ರ ಬನ್ನಿ. ನಮ್ಮಿಬ್ಬರ ಮನೆಗಳು ಒಂದಾದ ಮೇಲೆ ಮತ್ತೇತರ ಭಯ? ಈ ನಿಮ್ಮ ತೋಳ್ತೆ ಕೇಳಿ ನನ್ನನ್ನೊಮ್ಮೆ ಬಂಧಿಸಿ. ಯೌವನ ತುಂಬಿದ ಈ ದುಂಡು ದೇಹದ ಅಮೃತದ ಅಡಿಗೆಯನ್ನು ನೀನುಂಡು ನನ್ನ ಮನ ತಣಿಸಲಾರೆಯ? ಈ ಹೃದಯ ಸರೋವರದಲ್ಲಿ ಹಂಸ ನೀನಾಗಿ ಆಡಲಾರೆಯ? ಒಂದೇ ಒಂದು ಬಾರಿ ಚುಂಬಿಸಿ ಬಾನ ನರಸಿ ಎಂದು ನನ್ನನ್ನು ಬಿಗಿದಪ್ಪಲಾರೆಯ?
0: ರಸಿಕರ ರಾಣಿ ನೀನು ಲಲಿತಾ, ಲಲಿತಾ.
6: Come on, darling.
7: ಲಲಿತಾ, ರಾಯಣ್ಣ. ಅಕ್ಕ, ಮಾನಗೆಟ್ಟವಳೆ, ಸೂಳೆಯರಿಗಿಂತ ಸೂಳೆಯಾಗಿದ್ದೆ. ಯಾವ ಮುಖ ಇಟ್ಕೊಂಡು ನನಗೆ ಅಕ್ಕ ಅಂತೀನಿ? ನಿನ್ನ ಹೇಸಿ ಬದುಕನ್ನ ನೋಡುವುದಕ್ಕಾಗಿ ನನಗೆ ಅಕ್ಕನ ಜನ್ಮ ನೀಡಿದನಿ ಆ ಭಗವಂತ. ಒಂದೇ ರಕ್ತ ಹಂಚಿಕೊಂಡು ಬಂದವರಾದರೂ ಅಯ್ಯೋ, ನಿನ್ನ ರಕ್ತವೇ ಬೇರೆ, ನನ್ನ ರಕ್ತವೇ ಬೇರೆ ಆಯಿತು. ರಾಯ, ರಾಯ, ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿರುವೆಯೋ ನಮ್ಮ ಮೇಲೆ.
6: ನಂದು ತಪ್ಪಾಯ್ತಕ್ಕ, ಕ್ಷಮಿಸ್ಬೇಡಕ್ಕ.
7: ಕ್ಷಮಿಸುವಂತಹ ಅಪರಾಧವೇನೇ ಇದು? ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಮಸಿ ಬಳದ ನಿನ್ನನ್ನು ಕ್ಷಮಿಸಬೇಕೆ ರಾಯ? ಇದಕ್ಕೆ ಊರಿಗೆ ಚೇರ್ಮನ್ ಆಗಿ ಏನು? ಕಂಡವರ ಮನೆಯ ಸಂಸಾರದಲ್ಲಿ ವಿಷ ಬೆರೆಸುವುದಕ್ಕೆ?
0: ಪಾರ್ವತಿ, ವಿಷ ಬೆರೆಸೋನು ನಾನಲ್ಲ. ಯಾರಿಗೆ ಏನು ಕೊರತೆ ಇದೆ ಅದನ್ನ ತುಂಬಿಕೊಡೋದೇ ನನ್ನ ಕೆಲಸ. ಲಲಿತಾ ಹಸಿವು ಅಂದ್ಲು, ಊಟ ಕೊಟ್ಟೆ.
7: ಕೊಡ್ತೀಯ? ಇದೇ ರೀತಿ ಅದೆಷ್ಟು ಜನರಿಗೆ ಊಟ ಕೊಟ್ಟಿದ್ಯ? ಅದೆಷ್ಟು ಜನರ ಸಂಸಾರದಲ್ಲಿ ಹುಳಿ ಹಿಂಡಿರುವೆಯೋ ಆ ಭಗವಂತನಿಗೆ ಗೊತ್ತು.
0: ಪಾರ್ವತಿ, ಹುಳಿ ಹಿಂಡಿದವನು ನಾನಲ್ಲ, ನೀನು. ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಸಿ ಸೂಳಿಯ ಬಾಳು ಬಾಳಿದ ತಂಗಿಯ ತಪ್ಪುಗಳನ್ನೆಲ್ಲ ಮುಚ್ಚಿಕೊಂಡು ಇವಳೊಬ್ಬ ಮಹಾಸಾಧ್ವಿ,

0: ಆಶ್ರಯ ನೀಡಲಿ? ಹಾವಿಗೆ ಹಾಲಿರದು ಮನೆಯಲ್ಲಿ ಇಟ್ಟುಕೊಳ್ಳಬೇಕೆ? ಬೇಡ ಬೇಡ ರಾಯಣ್ಣ, ಇದು ನಿನಗೆ ಸೆರಗೊಟ್ಟೆ ಬೇಡಿಕೊಳ್ಳುವೆ. ಇದೇ ಮೊದಲು, ಇದೇ ಕೊನೆಯದಾಗಲಿ.
1: ಪಾರ್ವತಿ, ಕದ್ದು ರುಚಿ ನೋಡಿದ ಗೂಳಿ ಬೇಲಿ ಇಲ್ಲದ ಹೊಲವನ್ನು ಕಂಡು ಬರದೇ ಇರುತ್ತೇನು? ಹಾವು ಹುತ್ತದಲ್ಲಿ ಸೇರಿದ್ದಾಯ್ತು. ಒಲ್ಲಲು ಪ್ರಯತ್ನ ಪಟ್ರೆ ಕಚ್ಚದೆ ಅದು ಎಂದೂ ಬಿಡಲಾರದು. ನಿನ್ನ ತಂಗಿಗಾಗಿ ನಿನ್ನ ಬಾಳು, ನಿನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆ ಆಗಬೇಕು. ಲಲಿತಾ, ಬರ್ತೀನಿ. ಹೆದರಬೇಡ, ನಾನಿದ್ದೀನಿ.
0: ಅಯ್ಯೋ, ಏನಾಯ್ತು ನಮ್ಮ ಬಾಳು? ನನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆಯಾಗಬೇಕು. ಅಯ್ಯೋ ಲಲಿತಾ, ಲಲಿತಾ.
2: ರೀ, ಅಕ್ಕನಿಗೆ ಎಲ್ಲ ವಿಚಾರ ಗೊತ್ತಾಗೋಯ್ತು. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಹೇಗೂ ನಿಮ್ಮ ಹೃದಯದ ಬಾಗಿಲು ನನಗಾಗಿ ತೆರೆದೇ ಇದೆಯಲ್ಲ.
1: ಲಲಿತಾ, ಈಜು ಬಲ್ಲೋನು ಎಂದು ಮುಳುಗೋದಿಲ್ಲ. ನಿನ್ ಗಂಡ ಭೀಮೇಶಿ ನನ್ನ ಕೈಗೊಂಬೆ ಆಗಿರುವಾಗ ಯಾತಕ್ಕೆ ಹೆದರ್ತೀಯ? ನಿನ್ನ ಅಕ್ಕ ಏನಾದರೂ ನಮ್ಮ ವಿಳಾಸ ಜೀವನಕ್ಕೆ ಅಡ್ಡಿ ಬಂದ್ರೆ ಅವಳ ಬಾಳನ್ನೇ ಬಲಿ ತಗೋತೀನಿ. ಭಯ ಭಯ ಅನ್ನೋದೇ ನನಗ್ ಗೊತ್ತಿಲ್ಲ ಕಣೆ.
2: ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ಅದೇನ್ ಮಾಡ್ತಿರೋ ಮಾಡಿ, ನನ್ನ ಅಳಿವು ಉಳಿವು ಎಲ್ಲ ನಿಮ್ಮ ಕೈಲಿದೆ.
1: ಲಲಿತಾ, ಈ ರಾಯಣ್ಣ ಪತಿತ ಪಾವನ.
3: ಶರಣ್ರೀಯಪ್ಪ ಚೇರ್ಮನ್ ಸಾಹೇಬ್ರ, ನಮಸ್ಕಾರ. ರೀ ಅವ್ವ.
4: ಶರಣ್ರಿ ಚೇರ್ಮನ್ ಸಾಹೇಬ್ರ.
1: ಇರ್ಲಿ ಇರ್ಲಿ ಫಕೀರ. ಏನು ಇದು, ಕೊರಳಲ್ಲಿ ಹಾರ?
3: ಹಾರ್ರೆ, ಅದೇ ಸಮಾಜ ಕಲ್ಯಾಣ ಖಾತೆ ಮಂತ್ರಿಗಳು ಬರ್ತಾರಂತ ಹಾರ ತರಿಸಿಟ್ಟಿದ್ರಲ್ರಿ, ಅವರು ತಮ್ಮ ಮಗಳ ಕಲ್ಯಾಣಕ್ಕೆ ಹೋದ್ರಂತ್ರಿ, ತಂದು ಹಾರಿ ಕೆಡಬಾರ್ದು ಅಂತ ನಮ್ಮ ಕಲ್ಯಾಣನ ಮಾಡ್ಕೊಂಡ್ ಬಿಟ್ಟಿವ್ರಿ.
4: ಯಪ್ಪ, ಮದುವೆ ಮೊದ್ಲು ಕೊಡ್ತೀನಿ ನಿನಗ ಕೊಡ್ತೀನಿ ಅಂತಿದ್ರಲ್ಲ ಮಕ್ಕಳನ್ನ, ಈಗ ಆಯ್ತು ನಮ್ದು ಮದುವೆ. ಆಶೀರ್ವಾದ ಮಾಡೋ ಯಪ್ಪ.
1: ಆಯ್ತು ಆಯ್ತು, ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ, ಚಿಂತೆ ಯಾತಕ್ ಮಾಡ್ತೀಯ? ಬಯಸ್ದಾಗ ನಿನಗೆ ಮಕ್ಕಳಾಗ್ತವೆ. ಫಕೀರನಿಗೂ ವಯಸ್ಸಾಯ್ತು.
4: ಬಡವ್ರ ಮ್ಯಾಲೆ ನಿಮ್ದು ಕಣ್ಣು ಇರ್ಲಿ. ಅವರ ಅಪ್ಪರ್ ಕೂಡ ನೀವು ತಿನ್ನಾಕ್ ಬಂದಿರೇನ್ ಗಾಳಿ?
2: ಇಲ್ಲ, ಅತ್ತೆ ಭಾವ ಅಕ್ಕ ಎಲ್ಲ ತೋಟಕ್ ಹೋಗಿದ್ರು. ಇನ್ನು ನಮ್ಮ ಯಜಮಾನ್ರು ಒಂದು ದಿನ ಊರಲ್ಲಿದ್ರೆ ಒಂದು ವಾರ ಊರಲ್ಲಿರೋಲ್ಲ. ಮನೇಲೊಬ್ಬಳೆ ಕುಳಿತು ಬೇಸರ ಆಯ್ತು, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಇವ್ರ ಜೊತೆಲ್ ಬಂದೆ.
3: ಹೌದ್ರಿ ಅವ್ವ, ಹಿಂಗ ಸುತ್ತಾಡ್ತಾ ಇದ್ರೆ ಉಂಡನ್ನ ಮೈ ಹತ್ತಿ ಬೇಗ ದಪ್ಪ ಆಗ್ಬಿಡ್ತಾರೆ.
4: ಏ ಹಿರಿಯ, ದಪ್ಪ ಆಗ್ಬೇಕಾದ್ರೆ ಏನ್ ತಿನ್ಬೇಕು?
3: ಏಯ್, ದಪ್ಪ ಆದ್ರೆ ಕೆಲಸ ನೀಗೋದಿಲ್ಲ, ಸೈಜ್ ಕರೆಕ್ಟ್ ಆಗೈತಿ, ಸುಮ್ಮನೆ ಇರೋ.
4: ಮತ್ ಪಾರ್ವತಕ್ಕರು ದಪ್ಪ ಆಗಿದ್ರಲ್ಲ, ಅವ್ರೇನ್ ತಿಂತಾರ?
3: ಅವರು ತೋಟದಾಗ ಹಸೆ ಬೆಂಡಿಕಾಯಿ ತಿಂತಾರ. ಬೆಂಡಿಕಾಯಿ ಲೇ ಆಕಾರಿಗಡಿ ಎಲ್ಲಿ ಎಲ್ಲಿಕ್ಕಿದಿ ಬುದ್ಧಿ? ಅವರು ಹೊಟ್ಟಿಲ್ ಆಗಿದಾರ್ಲೆ, ಹೊಟ್ಟಿಲೆ.
4: ಅವ್ರು ನನಗೂ ತಂದ್ಕೊಡೋ ಹಸಿ ಬೆಂಡಿಕಾಯಿ, ಮತ್ ನಾನು ಹಾಕ್ತೀನಿ.
3: ಆಯ್ತು.
4: ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
1: ಇರ್ಲಿ ಇರ್ಲಿ, ಅಷ್ಟಪುತ್ರ ಸೌಭಾಗ್ಯವತಿ ಭವ.
3: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಅವ್ವರು ಎಷ್ಟು ಬೆವತ್ ಬಿಟ್ಟಾರ ಇಂತ ಚಳಿಯಾಗ. ಏಯ್ ಎಲ್ಲಿ ಕೈಯಾಗಿನ ವಸ್ತ್ರ ಕೊಡು, ಅವ್ವರು ಸ್ವಲ್ಪ ಮಕ ಒರೆಸಿಕೊಳ್ಳಿ. ಯಪ್ಪ ಬರ್ತೀವ್ರಿ, ನಮಸ್ಕಾರ.
2: ಅಯ್ಯೋ ಅಲ್ಲೋಡಿ, ನಮ್ ಭಾವ ಬರ್ತಿದ್ದಾರೆ, ಈಗೇನ್
1: ಮಾಡೋದು? ನೀನು ಸ್ವಲ್ಪ ಮರೆಯಾಗಿರು, ನಾನೊಂದು ನಾಟಕ ಆಡ್ತೀನಿ, ಅದೇನಾದ್ರೂ ಸಕ್ಸಸ್ ಆದ್ರೆ ನೀನು ಸುಖಿ ನಾನು ಸುಖಿ. ಹೋಗು. ಓಹೋ, ನಮಸ್ಕಾರ ಜನಪ್ಪಗೌಡ.
5: ಯಾರು? ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ. ಮತ್ತೆ ನೀ ಕಡೆ ಬಂದ್ರಿ?
1: ನಿನ್ನ ಹತ್ರಾನೇ ಹೊರಟಿದ್ದೆ.
5: ನನ್ನ ಹತ್ರ ಅಂತದ್ದೇನ್ ಕೆಲಸ ಇತ್ತು ರೀ ಅಪ್ಪ? ಅಲ್ಲಿ ಹೇಳಿ ಕಳಿಸಿದ್ರೆ ನಾನ ಬರ್ತಿದ್ನಲ್ರಿ.
1: ಅದು ಎಲ್ರ ಮುಂದೆ ಮಾತಾಡೋ ವಿಚಾರ ಅಲ್ವೋ?
5: ಅಂದ್ರೆ
1: ಅದೇ ನಿನ್ ಹೆಂಡತಿ ಪಾರ್ವತಿ ವಿಚಾರ.
5: ನನ್ ಹೆಂಡತಿ ವಿಚಾರ ಅದೇನ್ರಿ ಅದು? ಓಹೋ, ನಮ್ ಮಾವ ಏನಾರ ಹೇಳಿ ಕಳ್ಸ್ಯಾನನ್ರಿ ಮತ್ತ? ಯಾಕಂದ್ರೆ ಲಗ್ನ ಆದ್ಮೇಲೆ ಆ ಮಗ ಒಟ್ಟ ಈ ಕಡೆ ಬಂದೇ ಇಲ್ರಿ.
1: ಅವನ್ ಯಾಕೆ ಬರ್ತಾನೋ ಕನ್ಯಾಸರೆಯಿಂದ ಬಿಡಿಸ್ಕೊಂಡು ಹೋದ್ಮೇಲೆ. ಚೆನ್ನಪ್ಪ, ನಾನೇ ಆಗಿದ್ರೆ ಕದ್ದು ಹೆಚ್ಚು ಕುಂದು ಬಿಡ್ತಿದ್ದೆ.
5: ಯಾರು ಮಾತಾಡಕತ್ತೀರಿ ನೀವು?
1: ಮತ್ತಿನ್ ಯಾರ? ಅವಳೆ ಗರತಿ ಗಂಗಮ್ಮ ಅಂತ ಸೋಗ್ ಹಾಕೊಂಡು ಗಂಡನ ಕಣ್ಣಿಗೆ ಮಣ್ಣೆರಚಿ ಸೂಳೆ ಬಾಳ ಸಾಗಿಸ್ತಾ ಇರೋ ನಿನ್ನ ಹೆಂಡತಿ.
5: ರಾಯ, ಏನು ಏನ್ ಹೇಳಾಕತ್ತಿ? ನೀನು ಏನ್ ಹೇಳಾಕತ್ತಿ? ನನ್ನ ಪಾರ್ವತಿ?
1: ಅವಳೇ ನಿನ್ನ ಪ್ರೀತಿಯ ಪಾರ್ವತಿ. ಕಾಲೇಜ್ನಲ್ಲಿ ಓದ್ತಿದ್ದ

0: ಆಗ ಆಹಾ, ಆಡದ ಆಟ ಎಷ್ಟು, ಪ್ರೀತಿಸಿರೋ ಹುಡುಗರು ಎಷ್ಟು, ಒಬ್ಬೊಬ್ಬೊಬ್ಬೊಬ್ಬ, ಅದರಲ್ಲೂ ಅವಳಗಾಗ ತಲೆ ಕೆಡಿಸ್ಕೊಂಡಿರೋನೊಬ್ಬ ಈ ಪತ್ರ ನನ್ನ ಕೈಲಿ ಕೊಟ್ಟು ಪಾರ್ವತಿಗೆ ಕೊಡು ಅಂತ ಕೊಟ್ಟ ನೋಡು.
1: ರಾಯ, ನೀನು ಹೇಳುತ್ತಿರುವುದು ಸತ್ಯವೇ?
0: ಸುಳ್ಳು ಹೇಳಿ ನಿನ್ನ ಸಂಸಾರ ಅಗಲಿಸೋದ್ರಲ್ಲಿ ನನಗೆ ಬರೋ ಲಾಭ ಆದರೂ ಏನು?
1: ನನಗೇನು ತಿಳಿತಾ ಇಲ್ಲ, ಈ ವಿಚಾರ ಮೊದಲ ಯಾಕೆ ತಿಳಿಸಲಿಲ್ಲ ರಾಯಣ್ಣ ನೀ ನನ್ನ ಮುಂದ?
0: ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ದೊಡ್ಡವರು ಹೇಳಿದ್ದಾರೆ. ಹಿಂದಾಗಿರೋದನ್ನೆಲ್ಲ ಮರೆತು ಮುಂದಾದ್ರೂ ಒಳ್ಳೆಯವಳಾಗಿ ಬಾಳಬಹುದು ಅಂತ ಸುಮ್ಮನಿದ್ದೆ. ಆದ್ರೆ ನನ್ನ ಭಾವನೆ ತಪ್ಪಾಯ್ತು.
1: ಚಚೆ, ಅರ್ಧಾಂಗಿ ಅಂತ ಅರ್ಧ ದೇಹನ ಕೊಟ್ಬಿಟ್ನಲ್ಲ ಅವಳಿಗೆ, ನನ್ನ ಹೆಂಡತಿ ಪರಮ ಸಾಧ್ವಿ ಅಂತ ಎದೆ ತಟ್ಟಿ ಹೇಳುತ್ತಿದ್ನಲ್ಲ ನಾನು. ಆದ್ರೆ ಈಗೇನಾದ್ರು ಊರ್ ಜನ ನನ್ನ ಮುಖಕ್ಕ ಥೂ ಅಂತ ಕ್ಯಾಕರಿಸ್ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ, ಕ್ಯಾಕರಿಸ್ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ.
0: ಚನ್ನಪ್ಪ, ಹೆಸರಿಗೊಬ್ಬ ಗಂಡ ಅಂತ ಮಾಡಿಕೊಂಡು ತನ್ನ ಮನಸ್ಸು ಬಯಸಿದ ಹುಡುಗರ ಜೊತೆಲೆ ಕಾಮನಾಟ ಆಡೋ ಗಯ್ಯಾಳಿ ಕಣೋ.
1: ಸಾಕು ರಾಯಣ್ಣ ಸಾಕು. ಅಯ್ಯೋ, ನನ್ನ ತಲೆ ತಿರುಗ್ತಾ ಇದೆ,
0: ಚನ್ನಪ್ಪ. ಚನ್ನವೀರ, ಏನಾಯ್ತು? ಏನಾಯ್ತು ಅವನಿಗೆ? ಏನೋ ಚನ್ನಪ್ಪ, ನೀರು ಸಂತ ಏನೇನು ಅಂತ ಇದ್ದಾನೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ನೀನು ಬೇಗ ಮನೆ ಕರ್ಕೊಂಡು ಹೋಗು.
1: ಯಾಕೋ ನನ್ ಯಾಕೋ ನನ್ನ ಎದೆ ನೋವು ಯಾಕೆ ಹತ್ತಿತ್ತು?
2: ಕೈ ಹಿಡ್ಕೊಳ್ರಿ, ಸಾವಕಾಶ. ಬರಿ ಬರಿ ಬರಿ ಬರಿ ಬರಿ.
0: ಲಲಿತಾ, ಲಲಿತಾ, ಬೇಗ ಬಾ. ನಾನು ಹಿಡಿದ ಕೆಲಸ ಸಕ್ಸಸ್ ಆಯ್ತು ಕಣೆ. ಚನ್ನಪ್ಪ ಗೌಡನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕಾಣುತ್ತೆ. ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ, ಸಮಯ ನೋಡಿ ಡಾಕ್ಟರ್ ಕೊಟ್ಟ ಔಷಧಿಲಿ ಈ ವಿಷನ ಬೆರೆಸ್ಬಿಡು, ತಗೋ.
3: ವಿಷ ನನ್ನ ಕೈಯಾರೆ.
0: ಲಲಿತಾ, ಜೀವನದ ಕೊನೆವರೆಗೂ ನಾವು ಸುಖವಾಗಿರ್ಬೇಕಂದ್ರೆ ನೀನ್ ಈ ಕಾರ್ಯ ಸಾಧಿಸಲೇಬೇಕು.
3: ಆಗ್ಲಿ, ಬನ್ನಿ.
1: ಅಯ್ಯೋ ಅಯ್ಯೋ ಅಮ್ಮ, ಫಕೀರ ನಾನು ಬದುಕುದಿಲ್ಲ, ಫಕೀರ ನಾನು ಬದುಕುದಿಲ್ಲ. ಫಕೀರ
4: ಇಲ್ಲದ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ತ್ರಾಸ ಮಾಡ್ಕೊಳ್ತೀರಿ ಜೀವಕ್ಕೆ? ಸುಮ್ಮನೆ ಮಲ್ಕೊಳ್ರಿ ಒಂದ್ ತಾಸು.
1: ಫಕೀರ, ಎಂಥ ಮನಿ ಹೆಣ್ಣು ಬಂದು ನಮ್ಮ ಮನಿ ತುಂಬಿಬಿಟ್ಟು ಬಂದೆ. ಫಕೀರ, ನನ್ನ ಮನಿ, ನನ್ನ ಮನಿ ಸೂರ್ಗಿರಾಯ್ತಲ್ಲ ಫಕೀರ.
4: ಅಪ್ಪ, ಯಾಕ್ರಿ ಇಲ್ಲದ ಮಾತಾಡ್ತೀರಿ, ಸುಮ್ಮನೆ ಮಲಗ್ರಿ.
3: ಸ್ವಾಮಿ, ನನ್ನ ಬಗೆಯಲ್ಲಿ ಯಾರೋ ಪಾಪಿಗಳು ಬಲವಾದ ಬೀಜ ನೆಟ್ಟಿದ್ದಾರೆ. ನಾನು ಪವಿತ್ರಳು ಸ್ವಾಮಿ, ನಾನು ಪವಿತ್ರಳು. ನಿಮ್ಮ ಹೊರತು ನಾನಾರನ್ನು ಕಣ್ಣೆತ್ತಿ ಸಹ ನೋಡಿಲ್ಲ. ಇದಕ್ಕೆ ನನ್ನ ಮಾಂಗಲ್ಯವೇ ಸಾಕ್ಷಿ, ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನಿಮ್ಮ ವಂಶ ಜ್ಯೋತಿಯೇ ಸಾಕ್ಷಿ.
1: ಪಾರ್ವತಿ, ಬಣ್ಣದ ಮಾತು ಮಾತಾಡಿ ನನ್ನ ಕತ್ತು ಕೊಯ್ದು ಬಿಟ್ಟಲ್ಲೆ, ಬಣ್ಣದ ಮಾತು ಮಾತಾಡಿ ನನ್ನ ಕತ್ತನ ಕೊಯ್ದು ಬಿಟ್ಟಲ್ಲೆ. ನೀನು ಹುತ್ತದ ಕೈ ಇಟ್ಟು ಬದುಕಬಹುದು, ಹುಲಿ ಬಾಯಿಂದ ಪಾರಾಗಬಹುದು, ಆದ್ರೆ ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ ಪಾರ್ವತಿ. ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಇಂಥವ್ರ ಮಕ್ಕಳು ಅಂತ ಎದಿಬ್ಬಿಸ್ ತಿರುಗ್ತಿದ್ವಲ್ಲ ನಾವು, ಈಗ ಈಗ ಮುಖ ಎತ್ತಿ ತಿರುಗದಂಗಾಯ್ತ, ಮುಖ ಎತ್ತಿ ತಿರುಗದಂಗಾಯ್ತು.
4: ಯವ್ವ, ನಿಮ್ ಬಗ್ಗೆ ಯಾರೋ ಪಾಪಿಗಳು ಇಲ್ಲದ ವಿಚಾರ ಇವರು ತಲೆಯ ತುಂಬಿ ಬಿಟ್ಟಿದ್ದಾರ್ರಿ.
3: ಮತ್ತಾರು, ಅವನೇ ಅವನೇ ಆ ರಾಯ. ನಾನು ನೀತಿಗೆಟ್ಟವಳು, ಶೀಲಗೆಟ್ಟವಳು ಅಂತ ಇವರ ತಲೆ ತುಂಬಿದ್ದಾನೆ ಫಕೀರಪ್ಪ, ಇವರ ತಲೆ ತುಂಬಿದ್ದಾನೆ. ಅಯ್ಯೋ ದೇವರೇ, ಯಾಕಪ್ಪ ನನಗೆ ಶಿಕ್ಷೆ ಕೊಡ್ತಿದ್ದೆ? ಎಲ್ಲವನ್ನು ನೋಡುವ ಮೊದಲು ನನ್ನ ಪ್ರಾಣವಾದರೂ ಯಾಕೆ ಹೋಗಬಾರ್ದು?
1: ನನ್ನ ಪ್ರಾಣ ತಗೊಳಿಕ್ಕೆ ನಿಂತಿಯಲ್ಲೇ ಪಾರ್ವತಿ, ನೀನು ಹೋಗು ಹೋಗು, ನನ್ನ ಕಣ್ಣು ಮುಂದೆ ನಿಲ್ಬೇಡ. ಮೊದಲು
3: ಫಕೀರಪ್ಪ, ಡಾಕ್ಟರ್ ಕೊಟ್ಟಿರೋ ಈ ಔಷಧಿಯನ್ನು ಕುಡಿಸು, ನಾನು ಹೋಗ್ತೀನಿ ಫಕೀರಪ್ಪ, ನಾನು ಹೋಗ್ತೀನಿ.
4: ಯಪ್ಪ, ಈ ಔಷಧಿ ಕುಡಿದಿಯಪ್ಪ.
1: ಔಷಧಿ ಕುಡಿಬೇಕ? ಸಾಯೋವನಿಗೆ ಔಷಧಿ ಹಾಕೋ ಫಕೀರ, ಯಾಕೆ ಕುಡಿಸ್ತೀಯ ಔಷಧಿ ಫಕೀರ?
4: ಯಪ್ಪ,
1: ನನ್ನ ಹೆಂಡತಿ ಹಿಂಗ ಅಂತ ಊರ್ ಜನ ಮಾತಾಡುವಂಗಾಯ್ತಲ್ಲೋ, ಊರ್ ಜನ ಮಾತಾಡುವಂಗಾಯ್ತಲ್ಲೋ ಫಕೀರ.
4: ತಗೊಳ್ಳಿ ಈ ಔಷಧಿ ಕುಡೀರಿ, ತಗೊಳ್ಳಿ. ಹಾ ಹಾ ಕುಡೀರಿ ಕುಡೀರಿ, ಇನ್ನೊಂದು ಸ್ವಲ್ಪ ಆಯ್ತು, ಇನ್ನೊಂದು ಸ್ವಲ್ಪ ಆಯ್ತು, ಕುಡೀರಿ ಕುಡೀರಿ ಕುಡೀರಿ ಕುಡೀರಿ. ಯಪ್ಪ ಯಪ್ಪ, ನೀವು ಮನಸ್ಸಿಗೆ ಬ್ಯಾಸರ ಆದಾಗ ಆ ಶಿಶುನಾಳದ ಸಿರಿ ಪದ್ಜನ ಹಾಡು ಹೇಳ್ತಿದ್ರಲ್ರಿ, ಅದನ್ನ ಹೇಳ್ರಿ ಅಪ್ಪ. ಮನಸ್ಸಿನ ಹೊಲಸು ತೊಳೆದು ಹೋಗುತ್ತೆ, ಆ ಪುಣ್ಯಾತ್ಮನ ಹಾಡು ಹೇಳ್ರಿ.
1: ಸಿರಿ ಪದ್ಜನ ಹಾಡ ಹೇಳ್ಬೇಕು?
4: ಹೌದ್ರಿ ಹೌದ್ರಿ
1: ಹೌದು, ನನ್ನ ಮನಸ್ಸಿನ ಹೊಲಸು ತೊಳೆದು ಹೋಗ್ಬೇಕಾದ್ರೆ ಸಿರಿ ಪದ್ಜನ ಹಾಡ ಹೇಳ್ತೀನಿ.
4: ಹೇಳ್ರಿ
1: ಕೇಳ್ಬೇಕಿರೋದ ಕೇಳ
4: ಹೇಳ್ರಿ.
1: ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದಿನ ತಂಗಿ ನೀರಿಗೆ ಬಂದಿನ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ, ಚಂದಕ್ಕೆ ತಂದೇನ ತಂಗಿ ನೀರಿಗೆ ಬಂದಿಲ್ಲ.
4: ಚೆನ್ನಪ್ಪಗೌಡ್ರೆ ಚೆನ್ನಪ್ಪಗೌಡ್ರೆ, ಏನಾದ್ರಿ ಇದು ಚೆನ್ನಪ್ಪಗೌಡ್ರೆ? ಯವ್ವ
3: ಏನಾಯ್ತು? ಫಕೀರಪ್ಪ ಏನಾಗ್ಬೇಕಾಗಿತ್ತು ಅದೆಲ್ಲ ಆಗೋಯ್ತು. ದೇವ್ರೆ ನನ್ನ ಕರುಣ ಮಾಂಗಲ್ಯವೇ ಬೇಕಾಗಿತ್ತೇ ನಿನಗೆ.

0: ನಾನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ, ಸಾಯ್ತೀನಿ ಸಾಯ್ತೀನಿ ಅಲ್ಲಲೇ ಎಲ್ಲಿ ವರ್ಷಕ್ಕೊಂದು ಹಳಕಂತ ಕುಂತ್ರು ನಾನು ಎಲ್ಲಿ ಹೋಗಿ ಉರ್ಲ ಹಾಕೊಳ್ಳಿ ಲೇ ಹಂದಿ ಕುಲ್ದವಳ.
1: ಆಸ್ಪತ್ರೆನ ದೂರ ಐತೆ ಅನ್ರಿ, 9 ಮಕ್ಕಳು ಮನ್ಯಾಗ ಹಡದ್ರು ಇಷ್ಟು ತ್ರಾಸ ಆಗಿತ್ತಿಲ್ರಿ, 10 ಯಾಕೆ ಇಷ್ಟು ತ್ರಾಸ ಆಗಕ್ ಹತ್ತಿತ್ತು? ಏನು ಸೊಂಟ ಚೋಣ ಚೋಣ ಚೋಣ ಅಂತ ಹೊಡಿತೈತಲ್ರಿ. ಅಲ್ರಿ ಈಗ ನಮಗ ಮಕ್ಕಳು 9-10.
0: ಹೌದ, ನಿಮ್ಮ ಅವನ ತಡಿ ಮನಿ ಹೋಗಿ ಲೆಕ್ಕ ಮಾಡ್ಕೊಂಡು ಬಂದು ಹೇಳ್ತೀರಿ, ಹರದಾಕಿ ನಿನಗೆ ಗೊತ್ತಿಲ್ಲಲ್ಲಿ. ಇಟ್ಕ ಭೀಮೆ ಸೋಮೆ ವಶ್ಯ ಮಲ್ಕ ಸುಂದಿ ಚಂದಿ ಸಂಗಿ ನೀರು ಮಾಲಾ ಎಷ್ಟಾದ್ರು ಹೇಳಲ್ಲ
1: ಅಯ್ಯ. ಮತ್ತ ತಿರ್ಕನ ಮರೆತಳ ನಿಮ್ಮ ಪ್ರೀತಿ ಮಗನ್ನ?
0: ಓಹೋ ಹೌದಲ್ಲ, 10 ಮಕ್ಕಳು ಈಗ ತಯಾರಿ 11.
1: ಇಷ್ಟು ಬ್ಯಾಸರ ಮಾಡ್ಕೊಳವ, ಹಾಸಿ ತಗೊಂಡು ದ್ಯಾಮೋನ್ ಗುಡಿ ಕಟ್ಟಿ ಹಿಡಿದು ಮಲಗಬೇಕಾಗಿತ್ತು, ಕದಾ ಮುಚ್ಚೋದ್ ಒಂದ ತಡ, ಏನಪ್ಪ ಚಳಿ ಅಂತ ಕೌದ್ಯಾಗ ಬಂದು ಅಡಗ್ತಿದ್ದಿ, ನಾಚಿ ಬರುದಿಲ್ಲ ನಿನ್ ಒಂದಿಷ್ಟು?
0: ಏನೆಲ್ಲ ಗದ್ದಲ ಮಾಡುದು ಗಂಡಸರಿಗೆ, ಚಳಿಗಾಲನೋ ಯಪ್ಪ ಚಳಿಗಾಲ.
1: ಅಲ್ಲ ಇರ್ಯ, ಚನ್ನಪ್ಪ ಗೌಡ 10 ನಮ್ಮ ಮದುವೆ ಆಗಿದ್ದು, 10-12 ಆಯ್ತಾ?
0: ಹಾ, ಈಗ ಅವ್ರ ಮಗನ 10-11 ಆದ್ನಲ್ಲ ಕುಲದೀಪ.
1: ಏನಂದಿ ಏನಂದಿ? ಪಾರ್ವತಿಯಕ್ಕ ಬದುಕಿದ? ಎಲ್ಲಿ ಎಲ್ಲಿ ಎಲ್ಲಿ?
0: ಅವ್ರಿಲ್ಲದಲ್ಲ ಸುಮ್ನ ಅಂದೆ.
1: ಅಯ್ಯ ನನ್ ಮುಂದೆ ನಡಸ್ತೇನ, ನನಗೆಲ್ಲ ಗೊತ್ತೈತೇಳ. ನೀನು ಚಾಪಿ ಕೆಳಗ ನುಸ್ತ್ರ, ನಾನು ರಂಗೋಲಿ ರಂಗೋಲಿ ಕೆಳಗ ನುಸಿತೀನಿ, ತಿಳಿತನ? ಡಾಕ್ಟರ್ ಮನ್ಯಾಗ ಅವ್ವಾರ ಅದಾರ, ಭೀಮೇಶಪ್ಪನ ಮನ್ಯಾಗ ಇವ್ರ ಅದಾರ, ಗೊತ್ತೈತಿಲ್ಲ?
0: ಈ ಸುದ್ದಿ ಯಾರ ಮುಂದೆ ಹೇಳ್ಬಾರ್ಲೆ, ಮೊದಲ ನಿನ್ನ ಬಾಯಿ ಬೊಂಬೆ ಇದ್ದಂಗ. ಎಲ್ಲಿ ಒಂದಿಲ್ಲ ಒಂದು ದಿವಸ ಆ ರಾಯನ್ನ ಕತ್ತಿ ಮ್ಯಾಲೆ ಕುಂದರಿಸಿ ಊರ್ ತುಂಬಾ ಮೆರವಣಿಗೆ ತೆಗಿಸ್ತಿದ್ರ?
1: 11 ಮಕ್ಕಳು ತಂದಿ ಕುಕ್ರಿ ಮುಳ್ಳಪ್ಪನ ಮಗ ಫಕೀರ್ನ ಅಲ್ಲ ಹೋಗ.
0: ಏ ಬೇವರ್ಸಿ, ಮೀಸಿ ಮ್ಯಾಲ ಕೈ ಹಾಕಿಲ್ಲಲ್ಲಿ
1: ಬರಾಕತ್ತಾವು ಹಂಗ ಚಿಗ್ರು ಮೀಸಿ.
2: ಏನು ಎಲ್ಲಿ ಗಂಡನ ಜೊತೆ ಹರಟೆ ಹೊಡಿತಾ ನಿಂತಿದ್ದಿ? ಎಲ್ಲಿ ಏನು ನಿನ್ನ ಗಾಡಿ ಮತ್ತೆ ಲೋಡು?
1: ಅಯ್ಯ ಅಪ್ಪರ ಎತ್ರಿ ನಿಮ್ದು ದೋತ್ರಾನ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಬಗ್ಗೋಕ್ ಆಗಲ್ಲ, ಹಂಗೆ ಬಾಯ್ಲೆ ಹೇಳು. ಫಕೀರ ಇದು ಎಷ್ಟನೇದು?
0: 11, ಇನ್ನೊಂದು ಆದ್ರೆ ಡಜನ್ ಪೂರ್ತಿ.
2: ಏಯ್ ಸಾಕು ಮಾಡೋ, ಊರಲ್ಲಿ ಯಾವ ಓಣಿಲ್ ನೋಡಿದ್ರು ನಿನ್ನ ಮಕ್ಕಳೇ ಇರ್ತಾವೋ. ಫಕೀರ ಚನ್ನಪ್ಪ ಗೌಡನ ಮನೆ ಕಡೆ ಹೋಗಿದ್ದೇನ?
0: ಒಂದು ವಾರ ಆತು ಬಿಡ್ರಿ, ನಾ ಹೋಗೇ ಇಲ್ಲ ಆ ಕಡೆ.
2: ನಾನು ಬಹಳ ದಿವಸ ಆತು ಹೋಗೇ ಇಲ್ಲ. ಭೀಮೇಶಿ ಲಲಿತಾ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿದ್ರು. ನಾನೇ ಡಾಕ್ಟರ್ ಶೇಖರಪ್ಪನವ್ರ ಹತ್ರ ಹೋಗಿ ಯಾರೋ ಹೆಣ್ಣು ಮಗಳು ಒಂದು ಗಂಡು ಮಗುಗೆ ಜನ್ಮ ನೀಡಿ ಸತ್ತು ಹೋಗ್ಬಿಟ್ಲು, ಆ ಪರದೇಶಿ ಕೂಸ್ನೆ ತಂದು ಕೊಟ್ಟಿದ್ದೀನಿ ಜ್ವಾಬಾನ ಮಾಡಿ ಅಂತ.
0: ಯಪ್ಪ ಬಾಳ ಒಳ್ಳೇದು ಮಾಡಿದ್ರಿ, ನಿಮ್ಮಂಥವ್ರು ಅದಿರಿ ಅಂತ ಭೂಮಿ ಮೇಲೆ ಮಳಿ ಬೆಳಿ ಆಗ್ತಾವ್ರಿ ಯಪ್ಪ.
2: ಆದ್ರೂ ಜನ ನಮ್ಮಂಥವ್ರನ್ನೇ ಆಡ್ತಾರಲ್ಲೋ, ಚನ್ನಪ್ಪ ಗೌಡನ ಸಾವಿಗೆ ನಾನೇ ಕಾರಣ ಅಂತಾರೆ, ಏನಂತಿ?
0: ಅಂದರ ಬಾಯ ಹುಳ ಬೀಳ್ತಾವ್ರಿ. ದೇವ್ರು ಯಪ್ಪ, ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ.
2: ನಾನು ಬರ್ತೀನಿ, ಎಲ್ಲಿ ಬರ್ತೀನೋ ಫಕೀರ.
0: ಆಯ್ತು ಹೋಯ್ ಬರ್ರಿ.
1: ಅಯ್ಯಯ್ಯೋ ಅಯ್ಯೋ ರೀ ಸೊಂಟ, ಏನ್ ಓಡಾಡ್ತೈತ್ರಿ ಇದು ಹೊಟ್ಟ್ಯಾಗ ಅಂತೀನಿ ನಾನು. ಏ ಸುಮ್ಮ ಕುಂದ್ರ
0: ಬಾ ಲಗುನ ಬಾ ಲಗುನ, ಚಳಿ ಚಳಿ ತಾಳೆನು ಈ ಚಳಿಯ.
1: ಹಿಂಗ ಪದ ಹೇಳ ಹೇಳ 11 ಮಕ್ಕಳನ್ನ ತಯಾರು ಮಾಡಿದಿ,
0: ಇನ್ನೊಂದಾದ್ರೆ 12 ಪೂರ್ತಿ.
3: ಫಕೀರ ನೀ ಇದುವರೆಗೂ ಹೇಳಿದ್ ಖರೆ ಐತೇನು?
0: ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮ ಸಂಸಾರ ಮೂರಾಬಟ್ಟಿ ಮಾಡಿದ್ರೆ ನನಗೆ ಬರೋ ಲಾಭ ಆದ್ರೂ ಏನ್ರಿ? ಭೀಮೇಶಪ್ಪನವ್ರ, ನಾನು ಈ ಮನೆಯಾಗ 2 ಊಟ ಮಾಡಿದೇನ್ರಿ.
3: ಫಕೀರ ಲಲಿತ ನಾನು ಎಷ್ಟು ನಂಬಿದ್ನು, ಆಕೆ ನನಗೆ ದ್ರೋಹ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ತಿಳಿದಿರಲಿಲ್ಲ. ಅವಳನ್ನ ಕೊಚ್ಚಿ ಹೊಳೆ ಕಾಣಿಸೋದು ಒಂದೇ ಈಗ ಉಳಿದಿರೋ ದಾರಿ.
0: ಆದದ್ದಾಗಿ ಹೋಯ್ತು, ಯಾವುದಕ್ಕೂ ದುಡುಕಿ ಏನು ಮಾಡಕ್ ಹೋಗ್ಬೇಡ್ರಿ, ಉಪಾಯದಿಂದ ಹತ್ತಿದ ಮಸಿ ತೊಳ್ಕೊಂಡ್ ಬಿಡ್ರಿ ಅಪ್ಪ.
3: ಫಕೀರ ಫಕೀರ ನನ್ನಿಂದ ಎಂಥ ಅಪರಾಧ ಆಗೋಯ್ತು, ಲಲಿತನ ಮಾತು ಕೇಳಿ ದೇವರಂಥ ಅತ್ತಿಗೆನ ದೂರ ಮಾಡಿ ಪಾಪ ಕಟ್ಕೊಂಡು, ಅದಕ್ಕೆ ಇರಬೇಕು ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ.
0: ಯಪ್ಪ ಈಗ ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ.
3: ಹೇಳು ಫಕೀರ ನಾನೇನ್ ಮಾಡ್ಬೇಕು ಹೇಳು.
0: ನೀವೀಗ ಧಾರವಾಡಕ್ಕೆ ಹೋಗ್ತೀನಿ ಅಂತ ಮನೆಯಾಗ ಒಂದು ನಾಟಕ ಮಾಡ್ರಿ.
3: ಆಗ್ಲಿ ಫಕೀರ, ನೀನ್ ಹೇಳ್ದಾಗೆ ಮಾಡ್ತೀನಿ.
0: ನಾನು ನಿಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೇನೆ, ಎಲ್ಲರ ಸಮಕ್ಷನ ಆಗಿಬಿಡ್ರಿ. ಅದು
3: ಏನಂತಿ ಫಕೀರ, ನನ್ನ ಅತ್ತಿಗೆನ ನನ್ನ ಅತ್ತಿಗೆನ ಎಲ್ಲಿದಾರೋ ನನ್ನ ಅತ್ತಿಗೆ, ಈ ಪಾಪಿನ ಕ್ಷಮಿಸು ಅಂತ ಕಾಲ್ ಹಿಡಿದು ಮನೆಗೆ ಕರ್ಕೊಂಡ್ ಬರ್ತೀನೋ, ಎಲ್ಲಿದಾರೋ ನನ್ನ ಅತ್ತಿಗೆ.
0: ಯಪ್ಪ ಅವರು ಶೇಖರಪ್ಪ ಡಾಕ್ಟರ್ ಮನೆಯಾಗದಾರ್ರಿ.
3: ಹಾಗಾದ್ರೆ ನಮ್ಮ ಅಣ್ಣನ ಮಗು ಎಲ್ಲೋ?
0: ನಿಮ್ ಮನೆಯಾಗಿ ಬೆಳಿತಿರೋ ಕೂಸೇ ನಿಮ್ಮ ಅಣ್ಣನ ಮಗ, ನಿಮ್ಮ ವಂಶದ ದೀಪ ಕುಲದೀಪ.
3: ಫಕೀರ ಫಕೀರ ನನಗೆ ಈ ವಿಚಾರನೇ ತಿಳಿಸ್ತಿಲ್ವಲ್ಲೋ ನೀನು.
0: ಭೀಮೇಶಪ್ಪನರ ನಿಮ್ ಅಣ್ಣನ ಮಗ ಅಂತ ಗೊತ್ತಾಗಿದ್ರ ಆ ರಾಯಣ್ಣ ನಿಮ್ ಅಣ್ಣನ ಕೊಂದ ಹಾಗೆ ಆ ಮಗನನ್ನು ಕೊಲ್ತಿದ್ದನ್ರಿ. ಅದಕ್ಕ ಹೇಳಿಲ್ರಿ.
3: ಫಕೀರ, ಒಳ್ಳೆ ಕೆಲಸ ಮಾಡಿದ್ಯೋ, ಒಳ್ಳೆ ಕೆಲಸ ಮಾಡಿದಿ. ನಮ್ಮ ವಂಶ ಉಳಿಸಿದೆಯೋ, ನಮ್ಮ ವಂಶ ಉಳಿಸಿದಿ. ನಡಿ ಮನೆಗೆ ಹೋಗಿ. ನಡಿ
0: ನಡ್ರಿ, ನೀವು ಧಾರವಾಡಕ್ಕೆ ಹೋಗೋ ತಯಾರಿ ಮಾಡ್ರಿ, ನಾನು ಹೋಗಿ ಪಾರ್ವತಕರನ್ನು ಕರ್ಕೊಂಡ್ಬರ್ತಾನೆ. ನಡ್ರಿ ನಡ್ರಿ ಅಪ್ಪ ನಡ್ರಿ.
1: ಇರುದಿಲ್ಲ, ನಾ ಏನು ಇರುದಿಲ್ಲ. ಇಷ್ಟು ಬ್ಯಾಸರಾಗಿಂದ ಇರಬಾರ್ದು. ನನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತೀನಿ.
0: ಹಾ, ತವ್ರ ಮನೆಗೆ ಹೋಗ್ತಿ? ಒಟ್ಟೇತಿ ತವ್ರ ಮನೆಯಾಗ ಮೂಲು ಮೂಲಿಗೆ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾಳಂತ. ಯಾವೋ ಕಾಡು ಪ್ರಾಣಿ ಬಂದಾವಂತ 3 ದಿವಸದಾಗ ಪೊಲೀಸರಿಗೆ ಹಚ್ಚಿ ಹೊರಗೆ ಹಾಕ್ತಾರ ಊರು ಜನ.
1: ಏನಾಗ್ಯಾರ್ರಿ ನನ್ನ ಮಕ್ಕಳು?
0: ಏನಾಗಿದಾರ, ಏನಾಗಬೇಕಾದ ಎಲ್ಲರೂ ಆಗಿದಾರೆ. ಎಲ್ಲರೂ ಮಕ್ಕಳನ್ನ ಹಡಿತಾರ ಅಂತ ನೀನು ಹಡಿದಿಲ್ಲ. ಗರ್ಭಿಣಿ ಇದ್ದಾಗ ಸರ್ಕಸ್ ನೋಡಕ್ ಹೋಗ್ಬೇಡ ಅಂತ ಬಡ್ಕೊಂಡೆ. ಕೋತಿ, ಮುಸುವ, ಹುಲಿ, ಚಿರ್ಚ, ಹಂದಿ, ಎಪ್ಪೋ ಅಡವಿ ಪ್ರಾಣಿ ಎಲ್ಲ ನಮ್ಮ ಮನೆಯಾಗ ಅದಾವಲ್ಲೋ. ನನ್ನ ಮನೇನ ಒಂದ್ ಸರ್ಕಸ್ ಕಂಪನಿ ಆಯ್ತಲ್ಲೋ.
1: ಜಾತ್ರೆ ಜಾತ್ರೆಗೆ ತಗೊಂಡು ಹೋಗನು ರೊಕ್ಕ ಹಾಕವ್. ಅಯ್ಯಯ್ಯ, ನೀನು ಚಂದಿದ್ರ ನಿನ್ನ ಮಕ್ಕಳು ಚಂದ ಹುಟ್ಟಿದ್ರು.
0: ನಾನು ಮದುವೆ ಆದಂತೆ 11 ಮಕ್ಕಳ ತಾಯಾದೆ. ಗಂಡನೇ ಬಂಗಾರ, ಮಕ್ಕಳೇ ಮನೆಗೆ ಮಾಣಿಕ್ಯ.
1: ರೇ, ಇನ್ನೊಂದು ರತ್ನದಂತ ಮಗನ ಹಡಿದು ಸಾಕು ಮಾಡಿಬಿಡ್ತೀನಿ. ಅಲ್ಲಿ ಒಂದು ಡಜನ್ ಬರೋಬ್ಬರಿ ಹಾಕವ್ ನೋಡು.
2: ಏನ ಫಕೀರ, ಏನದು ಡಜನ್ ಡಜನ್ ಅಂತ ಮಾತಾಡ್ತಾ ನಿಂತೀರಿ?
0: ನಮಸ್ಕಾರ ರೀ ಅಪ್ಪ ಚೇರ್ಮನ್.
1: ಅಪ್ಪ ಎತ್ತು ನಿಮ್ದು ದೋತ್ರನ ಕಾಲಿಗೆ ಬೀಳ್ತೀನಿ.
2: ಫಕೀರ, ಏನಾಯ್ತು, ಎಲ್ಲಿಗೆ ಹಿಂಗ್ ಸಪ್ಪಗವಳೆ, ಏನ್ ಕಡಿಮೆ ಆಯ್ತು?
0: ಅದೇ ತಿಳಿವಲ್ರಿ, ಏನ್ ಕಡಿಮೆ ಆಗೈತ ಅನ್ನೋದು. ಉಣ್ಣಂಗ್ ಉಣ್ತಾಳ್ರಿ, ತಿನ್ನವಂಗ್ ತಿಂತಾಳ್ರಿ, ಹಡಿವಂಗ್ ವರ್ಷ ತಪ್ಪದಂಗ್ ಒಂದ್ ಹಡಿತಾಳ್ರಿ, ಏನ್ ಕಡಿಮೆ ಆಗೈತಿ ನನಗೆ ತಿಳಿವಲ್ರಿ.
1: ಅಪ್ಪ, ದಿನಕ್ಕೆ 8 ಕಿಲೋ ಜ್ವಾಳ ಬೇಕು, ಎಲ್ಲಿಂದ ತರ್ಲಿ? ಇವನು ಒಬ್ಬನ ಪಗಾರನ ಸಾಕಾಗೋದಿಲ್ಲ. ಹುಡುಗರ್ನ ಯಾರ್ದಾರ ಮನೆಯಾಗ ಇಡು ಅಂದ್ರ ಸುಮ್ಮನೆ ಇರ್ತಾನ್ರಿ, ಮುಂದೆ ಹ್ಯಾಂಗ?
2: ಆಯ್ತು ಆಯ್ತು, ಎಲ್ಲಿ ಸಂಜೆ ಮುಂದೆ ನಮ್ಮ ಮನೆಗೆ ಬಾ, ಚೀಲ ತಗೊಂಡು ತುಂಬ ಕಳಿಸ್ತೀನಿ.
0: ದೇವ್ರು ಅಪ್ಪ ನೀನು ದೇವ್ರು.
1: ಅಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ನಾನು ಬರ್ತೀನಿ ಫಕೀರ.
3: ಲಲಿತಾ, ನಾನು ಅರ್ಜೆಂಟ್ ಧಾರವಾಡಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ತುಂಬಾ ಹುಷಾರು.
4: ಧಾರವಾಡ ಧಾರವಾಡ ಧಾರವಾಡ, ಮದುವೆ ಆಗಿ 12 ವರ್ಷ ಆದ್ರೂ ಇನ್ನು ಮುಗದಿಲ್ವೇ ನಿಮ್ಮ ಆಫೀಸ್ ಕೆಲಸ? ಒಂದು ದಿನವಾದ್ರೂ ಪ್ರೀತಿಯಿಂದ ಮನೆಯಲ್ಲಿರ್ಲಿಲ್ಲ, ಮಾತನಾಡಿಸ್ಲಿಲ್ಲ, ಬೆಂಕಿ ಹಾಕಿ ಆ ನಿಮ್ಮ ನೌಕರಿಗೆ. ದೇವ್ರ ನಮ್ಗೇನ್ರಿ ಕಡಿಮೆ ಮಾಡಿದಾನೆ? ರಾಜೀನಾಮೆ ಕೊಟ್ಬಿಡಿ.
3: ಈ ಸಲ ಧಾರವಾಡದಿಂದ ಮರಳಿ ಬಂದವನೇ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ದೆ, ನೀನೇ ನನ್ನ ಕಣ್ಣು ತೆರೆಸಿದೆ. ನನ್ನ ಮನೆ ನನ್ನ ಜಮೀನು ಅಂತ ನಾನು ಹಚ್ಚಿಕೊಂಡು ದುಡ್ದಿದ್ರೆ ಈ ನೋವು ನನಗೆಲ್ಲಿರ್ತಿತ್ತು? ನೀನು ನೆಮ್ಮದಿಯಾಗಿರಬಹುದಾಗಿತ್ತು.
4: ಇಲ್ಲಿವರೆಗೆ ನಿಮ್ಮ ಅಣ್ಣ ಇದ್ರು, ಎಲ್ಲ ಕೆಲಸ ಮಾಡ್ತಿದ್ರು. ಈಗ ಯಾರಿದ್ದಾರೆ ಈ ಮನೆಯಲ್ಲಿ? ಹೊರಗೂ ನಾನೇ ದುಡಿಬೇಕು, ಮನೆಯಲ್ಲೂ ನಾನೇ ದುಡಿಬೇಕು. ಸಾಕಾಯ್ತು ನನಗೆ.
3: ಆಯ್ತಾಯ್ತು, ನಾನು ಬಂದ ಮೇಲೆ ಒಂದು ಹಂತಕ್ಕೆ ತರ್ತೀನಿ, ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. ನಾನು ಬರ್ತೀನಿ.
4: ಮತ್ತ್ಯಾಕೆ ಬರ್ತೀನಿ, ಹಾಗೆ ಹಾಳಾಗಿ ಹೋಗು. ಎರಡರಲ್ಲಿ ಒಂದು ಮಾಡ್ತಾನಂತೆ, ಎರಡರಲ್ಲಿ ಒಂದು.
2: ಲಲಿತಾ ಲಲಿತಾ,
1: ಅಬ್ಬ ಸದ್ಯ ಬಂದ್ರಲ್ಲ, ನಿಮ್ಮ ದಾರಿನೇ ಎದುರು ನೋಡ್ತಿದ್ದೆ. ನೀವು ಬರದೇ ಇದ್ದಿದ್ರೆ ನಾನೇ ನಿಮ್ಮನ್ನು ಹುಡುಕೊಂಡು ಬರ್ತಿದ್ದೆ.
2: ಯಾಕೆ, ನಿನ್ನ ಗಂಡ ಇಲ್ವಾ?
1: ಹೋದ್ರಲ್ಲ ಧಾರವಾಡಕ್ಕೆ. ಈಗ ನಿಶ್ಚಿಂತೆ ಆಯ್ತು ನೋಡಿ.
2: ನಿಶ್ಚಿಂತೆ ನನಗಿಲ್ವಲ್ಲೇ, ಕದ್ದು ಗಾಡಿ ಓಡಿಸೋ ನಾನು, ಲೈಸೆನ್ಸ್ದಾರ ನಿನ್ನ ಗಂಡ, ನನಗೋ ಈ ಪೊಲೀಸ್ನವರು ಸಮಾಜ ಅನ್ನೋ ಭಯ ಇದೆ.
1: ಹೌದು, ಹಾಗಾದ್ರೆ ಅವ್ರು ಕಟ್ಟಿದ ತಾಳಿಯನ್ನು ಕಿತ್ತಿಸಿದು ನಿಮ್ಮ ಜೊತೆಲಿ ಬಂದ್ಬಿಡ್ಲೇನು? ಛೇ, ಎಲ್ಲಿಯ ತನಕ ಈ ಗೋಡು? ಬನ್ನಿ, ಎಲ್ಲಿಯಾದರೂ ದೂರ ಹೋಗಿ ಹೊಸ ದಾಂಪತ್ಯ ಜೀವನ ನಡೆಸೋಣ, ನವದಂಪತಿಗಳಾಗಿ.
2: ದಾಂಪತ್ಯ ಜೀವನ, ನವದಂಪತಿಗಳು, ನಾವು, ಅದು ಹೇಗೆ ಸಾಧ್ಯ? ಸತಿಪತಿಗಳು ಅಂತ ಆಗೋದು ಜೀವನದಲ್ಲಿ ಒಂದೇ ಸಾರಿ, ಅದು ಮೀರಿ ಹೋದ್ರೆ ಸತಿ ಸೂಳೆ ಆಗ್ತಾಳೆ, ಗಂಡ ಮಿಂಡನಾಗ್ತಾನೆ. ನಿನ್ನ ದೇಹ ತೃಪ್ತಿಗಾಗಿ ಸಿಕ್ಕವ್ರನ್ನ ಅಪ್ಪಿದ್ರೆ ಅವರೆಂದಾದ್ರೂ ಗಂಡಂದ್ರಾಗ್ಲು ಸಾಧ್ಯವೇನೆ?
1: ಅಂದ್ರೆ ಅಂದ್ರೆ ನಾನು ಸೂಳೆ? ಸತಿಯ ಸ್ಥಾನ ಸಿಕ್ಕಲಾರದೆ ನಿಮ್ಮಲ್ಲಿ ನನಗೆ. ಅವನು ಅವನು ಹೆಸರಿಗೆ ಮಾತ್ರ ಗಂಡ, ನನ್ನ ಅಂತರಂಗದಲ್ಲಿ ನೀವೇ ನನ್ನ ಪತಿ ಎಂದು ನಂಬಿದ್ದನಲ್ಲ.
2: ಅದು ನಿನ್ನ ತಪ್ಪು ಕಲ್ಪನೆ. ಸಾವಿರಾರು ಹೂಗಳ ಮಕರಾಂದಾನ ಹೀರೋ ದುಂಬಿ ಒಂದೇ ಹೂವನ್ನು ನಂಬಿದರೆ ಹಸು ಹಿಂಗುತ್ತೆಯೇ, ತೃಪ್ತಿ ಸಿಗುತ್ತೆಯೇ?
1: ಅಂದರೆ ಅಂದರೆ ಆದ
4: ದಿನ ನೀವ್ ಆಡಿದ ಮಾತೆಲ್ಲ ಸುಳ್ಳೇನು? ಈ ಮನೆಯ ಬಾಗಿಲು ಮುಚ್ಚಿದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ತೆರೆದಿರುತ್ತೆ ಎಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಈಗ ಈ ರೀತಿ ಮಾತನಾಡುತ್ತಿದ್ದೀರಾ?
2: ಈಗಲೂ ಹೇಳ್ತೀನಿ, ಮನೆಯಲ್ಲಿ ನಿನಗೆ ನಾನು ಸ್ಥಾನ ಕೊಡ್ತೀನಿ, ಆದ್ರೆ ಸತಿ ಸ್ಥಾನನಲ್ಲ, ಸೂಳೆಯ ಸ್ಥಾನ.
4: ಅಯ್ಯೋ ಪಾಪಿ, ನಿನ್ನ ಮಾತನ್ನು ಕೇಳಿಕೊಂಡು ದೇವರಂತ ನನ್ನ ಭಾವನೆಗೆ ವಿಷ ಹಾಕಿಬಿಟ್ಟೆ, ಮುತ್ತಿನಂತ ನನ್ನ ಅಕ್ಕನನ್ನು ಕಳೆದುಕೊಂಡೆ, ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿಬಿಟ್ಟೆ, ದ್ರೋಹ ಮಾಡಿಬಿಟ್ಟೆ.
2: ಯಾರಿಗಾಗಿ ಮಾಡಿದೆ? ನನಗಾಗಲ್ಲ, ಹಸಿದ ನಿನ್ನ ಕಾಮ ದಾಹಕ್ಕೆ. ಗೃಹಿಣಿಯಾಗಿ ಬಾಳದೆ ಇರೋಳು ನಾಳೆ ಸದ್ಗುಣಿಯಾಗಿ ಬಾಳತಿ ಅನ್ನೋದು ಏನು ಗ್ಯಾರಂಟಿ? ನಾನು ಬರಲಾ?
5: ಏಯ್ ರಾಯ, ನಿಲ್ಲು ಪಾಪಿ, ಉಂಡಲ್ಲಿ ಉಗುಳುವ ದ್ರೋಹಿ. ನನ್ನ ಅಣ್ಣ ಸತ್ತ ಬಳಿಕ ನಿನ್ನನ್ನೇ ಅಣ್ಣ ಅಂತ ತಿಳ್ಕೊಂಡು ನನ್ನ ಮನೆಯಲ್ಲಿ ಸ್ಥಾನ ಕೊಟ್ಟೆ, ಅದಕ್ಕೆ ಪ್ರತಿಯಾಗಿ ನೀನು ಮಾಡಿದ ಉಪಕಾರ ಇದೆಯೇನೋ ಕುಲಗೇಡಿ.
2: ಏಯ್, ಇದು ಯಾರ ತಪ್ಪೋ ನನ್ನದೇನೋ ಅಲ್ವೋ? ನಾಯಿನ ಎಲ್ಲಿಡಬೇಕು ಅಲ್ಲಿಟ್ರೆ ಚಂದ ಕಣೋ, ಅದನ್ನ ಅಡಿಗೆ ಮನೆ ತೋರಿಸಿದ್ರೆ ಒಳಕಲ್ಲ ನೆಕ್ಕದೆ ಬಿಟ್ಟಿತೇನೋ?
4: ಭೀಮೇಶ, ಅವನನ್ನ ಬೈದ ಫಲವೇನು? ಇವನ ದುರ್ವರ್ತನೆಯನ್ನು ಕಂಡು ಅಂದೇ ಮೆಟ್ಟ ಹಿಡಿದು ನಿಂತಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನು ನಿಜವಾಗಿಯೂ ಗಂಡಸೆ ಆಗಿದ್ರೆ ಕೊಚ್ಚಿ ಹಾಕಿವಳನ್ನ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ.
2: ಪಾರ್ವತಿ, ಈ ಪಾಠನ ಮೊದಲೇ ನಿನ್ನ ಮೈದ ನನಗೆ ಕಲಿಸಬೇಕಾಗಿತ್ತು. ನಿನ್ನ ಮನೆ ಬೇಲಿ ಇಲ್ಲದ ಹೊಲ, ಸಿಕ್ಕ ದನಗಳು ಬಂದು ನುಗ್ಗಿದ್ವು.
5: ಪಾಪಿ, ನನ್ನ ಮನೆ ಬೇಲಿ ಇಲ್ಲದ ಹೊಲ
4: ಏನಂದ್ರೆ? ನಾನು ಪಾಪಿ, ನನ್ನ ಅಪರಾಧನ ಬಂಧಿಸ್ಬಿಡಿ ಅಂದ್ರೆ ನನ್ನ ಅಪರಾಧನ ಬಂಧಿಸ್ಬಿಡಿ.
5: ಪರಮ ಪತಿವ್ರತೆ ಅಂತ ನಟಿಸಿ ನನ್ನ ಕಣ್ಣಲ್ಲಿ ಮಣ್ಣೆರಚಿ ನನ್ನ ಬಾಳು ಹಾಳು ಮಾಡಿದ್ದು ಸಾಲದೆ ದೇವರಂತ ನನ್ನನ್ನು ಬಲಿ ತಗೊಂಡಿಯಲ್ಲ.
4: ನೀನಾದ್ರೂ ನನ್ನನ್ನು ಕ್ಷಮಿಸಕ್ಕ, ನೀನಾದ್ರೂ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ದಯವಿಟ್ಟು ದಯವಿಟ್ಟು ಈ ಮನೆಯಲ್ಲಿರೋಕೆ ನನಗೆ ಸ್ಥಾನ ಕೊಡಕ್ಕ, ನನಗೆ ಸ್ಥಾನ ಕೊಡು.
6: ಸ್ಥಾನ ನಿನಗೆ ಈ ಮನೆಯಲ್ಲಿ? ಇದೊಂದು ಸೂಳೆಯರ ಮನೆ ಎಂದು ಕಂಡ ಕಂಡವರು ಕಂಡು ಹಾಕದೆ ಬಿಡುತ್ತಾರೇನು?
5: ಅತ್ತಿಗೆ ಅತ್ತಿಗೆ, ಇವಳನ್ನು ಹೀಗೆ ಬಿಡಬಾರದು. ಕಿವಿ ಮೂಗು ಕತ್ತರಿಸಿ ಶೂರ್ಪನ ಕೈ ಮಾಡಿ ಕೈ ಬಿಡಬೇಕು.
6: ಇವನೊಬ್ಬ ಸಮಾಜ ಸುಧಾರಕ, ಚಂಡಾಲ.
2: ಕಣ್ಣು ಬಿಟ್ಟು ನೋಡಿದ್ರೆ ನನ್ನಂತವ್ರು ಕಾಣಿಸ್ತಾರೆ.
4: ನನ್ನ ಜೀವನವನ್ನೇ ನಾಶ ಮಾಡಿದ ಪಾಪಿ, ನಿನ್ನ ಜೀವ ಸಹಿತ ಬಿಡಬಾರ್ದು, ನಿನ್ನ ಜೀವ ಸಹಿತ ಬಿಡಬಾರ್ದು.
2: ಹಿಂದೆ ಸರಿ, ನಿನ್ನ ಚಾಕುನ ನನ್ನ ಏನು ಮಾಡಲ್ಲ.
5: ಆಯಾ, ಇನ್ನು ನಿನ್ನ ಮುಗಿಸೇ ಬಿಡ್ತೀನಿ ಇವತ್ತು.
2: ಏ ಭೀಮೇಶ, ದೂರ ನಿಲ್ಲು, ದೂರ ನಿಲ್ಲು, ಹತ್ರ ಬಂದ್ರೆ ಗುಂಡಾರಿಸ್ತೀನಿ, ದೂರ ನಿಲ್ಲು.
0: ಹಾಗೆ ಕಂಸ ಗುಂಡು ತೋಳಿ ಭೀಮೇಶ ಅಂತರ ಪಿಸ್ತೂಲು ಹಾಕ್ರಿ ಗುಂಡಿವನಿಗೆ.
5: ಬಾಯಿಲಿ, ನನ್ನ ಸಂಸಾರ ಬಲಿ ತೆಗೆದುಕೊಂಡ ರಾಕ್ಷಸ ತೆಗೆದುಕೋ ಬಹುಮಾನ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಬಸವೇಶ್ವರ ನಾಟ್ಯ ಸಂಘ ಪ್ರಸ್ತುತಪಡಿಸಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಯಲಾಟವನ್ನ ನೀವೀಗ ಕೇಳಲಿದ್ದೀರಿ.

0: ಸದಾಶಿವ ಶಂಕರ ಪರಮೇಶ್ವರ. 12 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಪರಮೇಶ್ವರ, ಮಕ್ಕಳಿಲ್ಲದ ಭೂಮಿ ಮೇಲೆ ಹೇಗೆ ಜೀವಿಸಲಿ? ಆಗಲಿ, ಇಲ್ಲೇ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿ
1: ಏನು ರಣಕುರಾಜ, ಇಷ್ಟೊಂದು ಕಷ್ಟಗೊಂಡು ಅಗ್ನಿಕೊಂಡವನ್ನು ತಯಾರು ಮಾಡಿ ಈ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣ ರಣಕುರಾಜ?
0: ಏನು ಮಾಡಲಿ ಗುರುದೇವ, 12 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಅದಕ್ಕಾಗಿ ತಮ್ಮ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವೆನು ಗುರುದೇವ.
1: ಏನು ರಣಕುರಾಜ,
0: ಗುರುದೇವ,
1: ಇದೇ ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ನನ್ನ ಲಿಂಗ ಪೂಜೆಯನ್ನು ಮಾಡು, ಅದರಲ್ಲಿ ನಿನಗೆ ಫಲಸಂತನೆ ಕೊಡುತ್ತೇನೆ ರಣಕುರಾಜ.
0: ಆಗಲಿ ಗುರುದೇವ, ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ತಮ್ಮ ಲಿಂಗ ಪೂಜೆಯನ್ನು ಮಾಡುತ್ತೇನೆ, ಹೋಗಿ ಬರಲಿಕ್ಕೆ ಆಶೀರ್ವಾದವನ್ನು ದಯಪಾಲಿಸ್ರಿ ಗುರುದೇವ.
1: ನಿನಗೆ ಜಯವಾಗಲಿ, ಹೋಗಿ ಬರುವಂತನಾಗುರು ರಣಕುರಾಜ.

0: ಶಿವಶಿವ ಶಂಕರ ಪರಮೇಶ್ವರ. ಇದೇನು ವಿಚಿತ್ರವು? ಹನ್ನೆರಡು ಹನ್ನೆರಡು 24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೇನ ಭಕ್ತಿಗೊಲಿದ ಹೆಣ್ಣ ಕೂಸನ್ನು ದಯಪಾಲಿಸಿರುವನು. ಹಾಗಲಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ನನ್ನ ಮಗಳನ್ನು ಎತ್ತಿಕೊಂಡು ಹೋಗಿ ನನ್ನ 5 ಮಂದಿ ಹೆಂಡರಿಗೆ ತೋರಿಸುವಿ, ಅವರಿಗೆ ಎಷ್ಟು ಆನಂದ
1: ಆಗುವುದು. ಕೊಡತಕ್ಕದ್ದು ನಿನ್ನ ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಕೂಸಿನ ಹೆಸರು ರೇಣುಕ, ರೇಣುಕಂದ ನಾಮಕರಣ ಇಡಬೇಕು. ಕೂಸಿನ ಹತ್ರ ಕಾಮದನ್ನು ಕಲಪರಕ್ಷಸರು ರೇಣುಕರಾಜ.
0: ಇದೇನು ಆಕಾಶವಾಣಿ? ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದಲ್ಲ. ಕೂಸಿನ ಹತ್ತಿರ ಕಾಮಧೇನು ಕಲಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ. ಆಗಲಿ, ನನ್ನ ಪಟ್ಟದ ಮಡದೆಯಾದ ಭೋಗದೇವಿ ಕೈಯಲ್ಲಿ ನನ್ನ ಮಗಳನ್ನು ಒಯ್ದುಕೊಡುವೆ. ಭೋಗದೇವಿ, ಭೋಗದೇವಿ
1: ಬಂದೆ. ಪತಿದೇವರೇ,
0: ಏನು ಮಾಡುತ್ತಿರುವ ಮನೆಯಲ್ಲಿ?
1: ಮನೆಯಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುತ್ತಾ ಕುಳಿತಿದ್ನೇ ಸ್ವಾಮಿ.
0: ಈಗ ಕೂಸನ್ನು ಉಡಿಯಲಿ ಎತ್ತಿಕೊ.
1: ಏನು ಪತಿದೇವರೇ?
0: ಭೋಗದೇವಿ,
1: ಈ ಫಲ ಸಂತಾನವನ್ನು ಎಲ್ಲಿಂದ ಪಡೆದುಕೊಂಡು ಬಂದಿರಿ?
0: ಭೋಗದೇವಿ, 12 24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೆಯನ್ನ ಭಕ್ತಿಗೆ ಒಲಿದ ಹೆಣ್ಣ ಕೂಸನ್ನು ದಯಪಾಲಿಸಿರುವನು.
1: ಏನು ಪತಿದೇವರೇ, ಹಸಿದ ಬಾಯಿಗೆ ಅನ್ನವ ಹಾಕಿದಂತೆ ಪರಮಾತ್ಮ ಇಂದು ನಮ್ಮ ಮೇಲೆ ದಯ ತೋರಿದನು. ಈ ಜನರ ಬಾಯಿಲಿಂದ ಗೊಡ್ಡಿ ಬಂಜಿನವಂತ ಶಬ್ದವು ದೂರ ಆಯ್ತು. ಪತಿದೇವರೇ,
0: ಭೋಗದೇವಿ,
1: ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದ್ರಿ. ಆ ಕೂಸನ್ನು ನನ್ನ ಉಡಿಯಲ್ಲಿ ಕೊಟ್ಟುಬಿಡ್ರಿ.
0: ಭೋಗದೇವಿ,
1: ಏನು ಪತಿದೇವರೇ?
0: ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದು. ಕೂಸಿನ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತ.
1: ಆಗಲಿ ಸ್ವಾಮಿ.
0: ಅದಕ್ಕಾಗಿ ಈ ಮಗಳ ಮುಖವನ್ನು ಯಾರಿಗೆ ತೋರಿಸಬೇಡ, ಮತ್ತು ಯಾರ ಕೈಲಿ ಕೊಡಬೇಡ. ಜೋಪಾನ ಮಾಡುತ್ತಾ ಮನೇಲಿ ಕೊಡು.
1: ಹಾಗಾದ್ರೆ ಜೋಪಾನ ಮಾಡುತ್ತಾ ಮನೇಲಿ ಕೊಡ್ತೀನಿ, ಕೊಟ್ಬಿಡ್ರಿ.
0: ತೆಗೆದುಕೋ.
2: ಅಯ್ಯ ಬಾರವ ತಂಗಿ, ಏನ್ ಮಾಡ್ತೀಯ ಮನ್ಯಾಗ?
3: ಯಾಕವ
2: ಅಲ್ಲ ತಂಗಿ, ನಾವ್ ರಾತ್ರಿಗೆ 5 ಮಂದಿ ಹೆಂಡಿದ್ರು ಅಲ್ಲ, ಒಬ್ಬರಿಗೆ ಮಕ್ಕಳಾಗಲಿಲ್ಲ.
3: ಹೋ ನೋಡ, ಕೊಟ್ಟಾಗಲಿಲ್ಲ
2: ತಂಗಿ. ಇದೇ ಮಕ್ಕಳ ಚಿಂತೆ ಒಳಗೆ ಇವತ್ತು ಏನ್ ಮಾಡಿದ್ನೇವ?
3: ಏನ್ ಮಾಡಿದೇವ?
2: ಹೂವ ಪತ್ರ ತರ್ಲಕ್ಕಂತ ಹೂವಿನ ಬಗೆಚಿಕೋಗಿ
3: ಹೋಗಿದ್ದೆ
2: ತಂಗಿ. ಹೂವ ಪತ್ರ ಹಿಡ್ಕೊಂಡು ಆ ದ್ವಾರ ಬಗಲ್ಲ ಬರ್ತಿದ್ದೆ.
3: ಯಾಕ, ಏನಾಯ್ತು
2: ತಂಗಿ? ನಮ್ ರಾಜರು ಒಂದು ಕೈಯಾಗ ಒಂದು ಕೂಸಿನ ಎತ್ತಕೊಂಡು,
3: ಹೌದು,
2: ಅತಿ ಪ್ರೀತಿಯನ್ನ ಮುದ್ದಾಡ್ಸುವಂತ ಅಲ್ಲ ದ್ವಾರ ಬಗಲ್ಲ ಬಂದು
3: ಅವರು ಅಲ್ಲಿಗೆ ಬಂದ್ರು
2: ತಂಗಿ. ಅವಾಗ ನನ್ಗೆ ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ.
3: ಬಹಳ ಸಂತೋಷ ಆಯ್ತು
2: ತಂಗಿ. ಕೂಸಿನ ಕೈ ಕೊಡ್ತಾರ?
3: ಹೌದು.
2: ಏನ್ ಕೂಡ ಒಂದ್ ಮಾತ್ ಮಾತಾಡ್ತಾರ ಅಂದ್ರ ಅಲ್ಲ ನಮ್ ರಾಜ ಏನ್ ಮಾಡ್ಬೇಕ?
3: ಏನ್ ಮಾಡಿದ್ರವ?
2: ನಮ್ಮ ಮನೆಗೆ ನಾವು ಹಿರಿಯಕ್ಕೆ ಭೋಗದೇವಿ.
3: ಹೌದು,
2: ಭೋಗದೇವಿ ಕೈ ಕೂಸಿನ ಕೊಡ್ತಾರ.
3: ಯಾಕ ನಿನ್ ಕೈ ಕೊಡ್ಲಿಲ್ಲ?
2: ಅಲ್ಲ ತಂಗಿ, ನನ್ ಕೈ ಕೊಡುದು ಅಷ್ಟೇ ಅಲ್ಲ, ಅಲ್ಲ ಆಕಾಶವಾಣಿ ಆಗದಂತ.
3: ಯಾಕ ಏನತ್ತ?
2: ಉಳಿದ 4 ಮಂದಿ ಹೆಂಡ್ರಿಗೆ ಆ ಕೂಸಿನ ಮುಖ ತೋರಿಸಬಾರ್ದಂತ ತಂಗಿ. ಆ ಕೂಸಿನ ನಮ್ ಕೈ ಎತ್ಕೋಬೇಕಾರ ಏನ್ ಹಂಚಿಗೆ ತೆಗೆನು?
3: ಏನ್ ಹಂಚಿಗೆ ಹುಡುಗವ
2: ತಂಗಿ? ದೊಡ್ಡ ಪ್ಯಾಟೆ ಅದ.
3: ಹೌದು.
2: ಯಾರ ಇಲ್ಲಿ ಯಾರ ಶಾಣ್ಯಾರು ಬಂದಿರ್ತಾರ?
3: ಬಂದಿರ್ತಾರ.
2: ಅವ್ರ ತಕ್ಕ ಬೇಡದಟ್ಟು ಬೆಳ್ಳಿ ಬಂಗಾರ ಹೋಗಿ
3: ಕೊಟ್ಟು
2: ಬೇರಾಗ್ಲಿ ಅಥವಾ ಔಷಧ ಅಲ್ಲಿ ತಂದು
3: ತಂದು
2: ಈ ಹಾಲ್ನಾಗರ ಇಲ್ಲ ಚಾದೊಳಗರ ತಂದು ಭೋಗದೇವಿ ಕುಡಿಸಿಬಿಟ್ಟೆ ಅಂದ್ರ
3: ಅವಾಗ
2: ಭೋಗದೇವಿ ಸತ್ತು ಬಿಡ್ತಾಳ.
3: ನನ್ ಕಟ್ಟ ನೋಡಿ,
2: ಆ ರಾಜನ ಕೂಸಿನ ತಾವ್ ಜಪನ್ ಮಾಡ್ತಾರ?
3: ಅಯ್ಯ ನಮ್ ಕೈ ತಂದು ಕೊಡ್ತಾರ?
2: ಅಲ್ಲ ತಂಗಿ, ನಿನ್ ಕೈ ಕೊಟ್ರು ಅಷ್ಟೇ ಅದ, ನನ್ ಕೈ ಕೊಟ್ರು ಅಷ್ಟೇ ಅದ.
3: ಹೌದು.
2: ಅಲ್ಲ ತಂಗಿ, ಉಳಿದ 4 ಮಂದಿ ಅಕ್ಕ ತಂಗಿರ್ ಕೈ ಯಾರ ಕೈ ಕೊಟ್ರು ನಮಗೆ ಸಂತೋಷ.
3: ಸಂತೋಷ ಆಯ್ತು
2: ತಂಗಿ. ನಡಿ, ಹುಡ್ಕಡ್ಕೊಂಡ್ ಬರ್ನು.
3: ಹೋಗ್ರವ?
2: ನಡಿ
3: ನಡಿ.

0: ತಂಗಿ, ಇಲ್ಲಿ ಯಾರು ನಿಂತಾನೆ ಕೇಳ, ಮಾತಾಡ್ಸೋಣ.
1: ಯಾಕ ಮಾತಾಡ್ಸು?
0: ಅಯ್ಯ, ಯಾವ್ರವನ ಯಪ್ಪ ನೀನು?
2: ನನ್ನೂರಾಯಮ್ಮ.
0: ಹೌದಪ್ಪ.
2: ಬಸ್ಸನ್ ಬಾಗಿವಾಡಿಯಮ್ಮ.
0: ಅಲ್ಲಪ್ಪ, ಅಲ್ಲಿಂದ ಇಲ್ಲಿ ಏನ್ ಕಾಣ ಬಂದಿದಿ?
2: ನೋಡ್ ತಾಯಿ, ಹೊಟ್ಟಿ ಪಾಡಿಗೆಯಾಗಿ ಊರೂರು ತಿರುಗ್ತೀನಲ್ಲ, ಪ್ರಶ್ನೆ ಹೇಳ್ತಾನೆ.
0: ಅಲ್ಲಪ್ಪ, ನಿನ್ ಹೆಸರ?
2: ಹನುಮಂತಿ ಅಂತಾರಯ್ಯಮ್ಮ.
0: ಯಪ್ಪ, ಪ್ರಶ್ನೆ ಹೇಳ್ತಿದಿ?
2: ಹೇಳ್ತೀನಲ್ಲ.
0: ಯಪ್ಪ, ಪ್ರಶ್ನೆ ಏನ್ ಕೊಟ್ರೆ ಹೇಳ್ತಿದಿ?
2: ನೋಡಾಯಮ್ಮ, ಕಂಚನಮ್ಮ ಕಾರಿಸುತ್ತ 5 ಗುಂಟು ಪಾಲಿಟ್ಟು ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ.
1: ರೊಕ್ಕನ ಹಾಕು ಮ್ಯಾಲ ಬುರ್ ಮಾಡ್ತಾನೆ ಹೋಗಕತ್ತಿ.
0: ತಂಗಿ, ಅಲ್ಲಪ್ಪ ನಮ್ಗೆ ಅರ್ಥ ಆಗಲಿಲ್ಲ.
2: ಹಂಗಲ್ಲ ಅಯ್ಯಮ್ಮ, ನಿಮ್ಗೆ ಕೇಳಿದ ಕಾರ್ಯ ಸಿದ್ಧ ಆಗ್ತಂತ ಅರ್ಥ ಆಯ್ತು.
0: ಹೇಳಪ್ಪ, ಹಂಗ ರೊಕ್ಕ ಹಾಕ್ತೇವೆ ಹಿಡಿ.
2: ಆ ಕಾಯಮ್ಮ 35 ಕೈಯಿಂದ ಒಂದು 5 ಗುಂಡು ಪೌಲಿ ಯಾಕೆ ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ್ತಾರೆ.
0: ತಗೋರಪ್ಪ, ಹೇಳಪ್ಪ, ನಮ್ ತಂಗಿದ ಹೇಳಪ್ಪ.
2: ನೋಡ್ತಾಯಮ್ಮ, ಒಟ್ಟಿನೊಳಗೆ ಹೇಳ್ಬೇಕಂದ್ರೆ ನಿಮ್ಮ ರಾಜನಿಗೆ 5 ಮಂದಿ ಏನ್ರಿದ್ರು, ಒಬ್ಬರಿಗೆ ಮಕ್ಕಳಾಗಿಲ್ಲ. ನಿಮ್ಮ ರಾಜರು 12 24 ವರ್ಷ ಸಮಸ್ತ ಮಾಡಿ ಹೆಣ್ಣು ಕೂಸಿನ ಪಡ್ಕೊಂಡು ಬಂದ್ರೆ ತಾಯಮ್ಮ, ಕೂಸು ನಿಮಗೆ ವಶಿಯಾಗಿಲ್ಲ.
1: ಅದಕ್ಕಪ್ಪ ಬ್ಯಾಂಕ್ ಬಿದ್ದಿದ್ದು
2: ಕೆಲಸ ಹಿಂದ ಆದಿತ್ತು, ನಾಳೆ ಇತ್ತಂತ ಗುದುಮರಿ ಇರೋದು ಒಟ್ಟಿಯೊಳಗೆ ಗಂಟಾಗಿ ಕುಂತದ.
0: ಅಲ್ಲಪ್ಪ ರಾಮಯ್ಯ, ಇದಕ್ಕೇನ್ ಮಾಡ್ಬೇಕಂದಿ?
2: ನೋಡ್ತಾಯಮ್ಮ, ಒಟ್ಟಿನೊಳಗೆ ಒಂದು ಮಾತು ಹೇಳ್ಬೇಕಂದ್ರೆ ಭೋಗಾದೇವನು ಕಲೆ ಮಾಡ್ಬೇಕಂತ ಇಲ್ಲಿಗೆ ಬಂದಿರಲ್ಲ.
0: ಎಂತವನಪ್ಪ, 1000 ಕೂತಾರ ಹೊಡೆದಿಗೆ ಅಂದ್ರೆ ಬಿಟ್ಟಾರ ನಮ್ನ ರಾಜನ ಹೆಂಡ್ರ ನಾವು.
2: ನೋಡ್ತಾಯಮ್ಮ, ಭೋಗಾದೇವನು ಕಲೆ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಬೇರದ ಬೇರೆ 5000 ಆಗ್ತದ.
0: ಏನ್ ಆ ಬೇರೆಗೆ?
2: ಹೌದಾಯಮ್ಮ.
0: 5000?
2: ಹೌದು.
0: ಕೊಡ್ತೇವ ಕೊಡು.
2: ತೂಗಾಯಮ್ಮ ಈ ಬೇರ.
0: ಯಪ್ಪ, ಜರ ಪದ್ಧತಿ ಹೇಳಲ್ಲ.
2: ನೋಡ್ತಾಯಮ್ಮ, ಬೇರೆ ಕಲ್ಲಿ ಮೇಲೆ ತೈಬೇಕು. ಕಪ್ಪ ಹಾಲಿನೊಳಗಾಗಲಿ, ಕಪ್ಪ ಚಾದೊಳಗಾಗಲಿ, ಕಪ್ಪ ಕೂಸಿನ ತಾಯಿ ಒಟ್ಟಿಯೊಳಗೆ ಹಾಕಿಬಿಟ್ಟು ಕೊಡ್ರಕಂತ ಸತ್ತು ಹೋಗ್ತಾಳ ಅಮ್ಮ. ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿ ಮಾಡ್ಕೊಂತ ರಾಮನ ಕರ್ಕೊಂಡು ಹೋಗಿ ಆಶೆಯೊಳಗೆ ಮನುಷ್ಯರು ಬುರ್ರ ಅಂತ ಮಾಡಿ ಹೋಗಿ ಬರ್ತ.
0: ನಡಿಯಪ್ಪ,
1: ನಡಿಯಪ್ಪ,
2: ಹೋಗಿ ಬರ್ತೀನಮ್ಮ.
0: ಅಯ್ಯ ನಡಿಯಪ್ಪ.
3: ಏಮನುಂಡ ಹನುಮಂತಯ್ಯ ಬಾಲಭೀಮಯ್ಯ ಮುಂದ ಬಂದಿತು ಭವಿಷ್ಯದ ಕಾಲ ರಾಮ ರಾಮ ರಾಮ.
0: ಅಲ್ಲ ತಂಗಿ,
1: ಯಾಕ
0: ಅಲ್ಲ ಬೇರಂತೂ ರೊಕ್ಕ ಕೊಟ್ಟು ತಂದಿಟ್ಟೆವು
1: ತಂದಿಟ್ಟೆವು.
0: ಅಲ್ಲ ತಂಗಿ, ಹಾಕು ಪದ್ಧತಿನ ಹೇಳೇನ
1: ಹೇಳೇನ
0: ತಂಗಿ? ಭೋಗದೇವ ಮನೆಗೆ ಏನ್ ಮಾಡ್ತಾಳ ನೋಡಿ ಬಾ ನೀನು.
1: ನೋಡಿ ಬರ್ಲೇವ
0: ತಂಗಿ? ನಾನು ಏನಾದ್ರು ಬೇರ್ ತಿಕ್ಕಿ ಹಾಲು ಕಾಸು ಕುಡಿಸ್ಕೊಂಡ್ ಬರ್ತೀನಿ.
1: ಕೆಂಪು ಕಾಸ್ಕೊಂಡ್ ಬರ್ತೀಯ?
0: ನಡಿ ತಂಗಿ,
1: ನಡಿಯವ.
0: ಅದಾಳ ಮನ್ಯಾಗ?
1: ಅದಾಳ ನೋಡು.
0: ಭೋಗಾದೇವಿ, ಭೋಗಾದೇವಿ,
4: ಯಾಕವ ಯಾಕ?
0: ಅಯ್ಯ, ಏನ್ ಮಾಡ್ತೀವ ಮನ್ಯಾಗ?
4: ಅಯ್ಯ, ಹುಡುಗಿಗೆ ಆಡಸುವ ಕುತ್ತಿ ನೋಡವ.
0: ಮತ್ತೆ ದಿಮಾಕ್ ನೋಡು. ಅಯ್ಯ, ಹಾಲ್ ತಂದ್ರೆ ಕುಡಿಯವ?
4: ಏನಮ್ಮ ದಿನ ಚಾ ತರೋರ್ ಇವತ್ತಕ್ಕ ಹಾಲ್ ತಂದಿರವ?
1: ಅಯ್ಯ, ಏನ್ ಕಿಲಪ್ಪ ಅಯ್ಯವ ನಿಂದರ.
0: ಟಬ್ರ ಟಬ್ ಅಲ್ಲವಾ? ಈಗ ಮನೆಗೆ ರಾಜರು ಬಂದಿದ್ರೆ ರಾಜ ಸಲುವಾಗಿ ಅಂತ ಹಾಲು ಸೋಸಿದ್ದೆವು. ಹೋದ ಕುಸಿನ ತಾಯಿ ಕೊಟ್ಟು ಬಂದ್ ಕಳಿಸ್ಯಾರ, ವಾ ಕುಡಿ.
4: ನೋಡಮ್ಮ, ನಮ್ಮ ರಾಜರು ಕೊಟ್ಟು ಕಳಿಸಿದ್ರೆ ನಾನು ಕುಡಿತೀನಿ, ನೀವು ತಂದ್ರೆ ನಾನು ಕುಡಿಯಂಗಿ ನೋಡಮ್ಮ.
1: ಅಲ್ರಿ ತಾಯವ್ರ, ಆಕೆನ್ ತರಕ್ ಆಕೆನ್ ಹಿಡ್ತಾಳ್ರಿ, ಆಕೆನ್ ಎಮ್ಮೆ
0: ಹುಚ್ಚೆ ನೀನು ಹಿಂಗ್ ಹೇಳ್ತಾರ? ಅಯ್ಯ ಕುಡಿಯ, ವಾ ಕುಡಿ.
4: ನೋಡಮ್ಮ, ಯಾವಾಗ ನಮ್ಮ ರಾಜರು ಕೊಟ್ಟು ಕಳಿಸ್ಯಾರ ಅಂತ ಹೇಳ್ತಾರೆ ಅಂದ ಬಳಕ ನನಗ ಒಲ್ಲೆನಕ್ ಬರಂಗಿಲ್ಲ, ಹಾಗಾದ್ರೆ ಕುಡಿತೀನಿ ತಾರವ.
1: ಹೇಳಿ ಕುಡಿ.
0: ಕುಡಿಯವ.
4: ಅಯ್ಯೋ ಶಿವ ಶಿವ, ಶಂಕರ ಪರಮಾತ್ಮ, ಈ ಹಾಲಲ್ಲಿ ಸಹ ಹಾಕಿದಂತೆ
1: ಕಾಣಿಸ್ತಿರ್ವಲ್ಲ
4: ಸಕ್ರಿಯ. ಅಯ್ಯೋ ಶಿವ ಶಿವ ಅಯ್ಯೋ.

ಆಕಾಶವಾಣಿ. ಎನ್ನ ಮನೆ ಕಡೆಗೆ ಏನೇ ತೊಂದರೆ ಉಂಟಾಗಿರುವುದು? ಭೋಗಾದೇವಿ, ಭೋಗಾದೇವಿ, ಭೋಗಾದೇವಿ, ಅಯ್ಯೋ ಶಿವ ಶಿವ, ಭೋಗಾದೇವಿಗೆ ಯಾರೋ ವಿಷವು ಬೆರೆಸಿದಂತೆ ಕಾಣಿಸ್ತಿರುವುದನ್ನ. ಭೋಗಾದೇವಿ ರೇಣುಕ, ಯಾರಮ್ಮ ನಿನ್ನ ತಾಯಿನನ್ನು ಕೊಲೆ ಮಾಡಿದವು? ಹೇಳಮ್ಮ ರೇಣುಕ, ಹೇಳು ರೇಣುಕ. ತಾಯಿನನ್ನು ಕಳೆದುಕೊಂಡು ಪರದೇಶಿ ಹಾದಿಯಲ್ಲಮ್ಮ, ನಿನ್ನನ್ನು ಹೇಗೆ ಜೋಪಾನ ಮಾಡಲಮ್ಮ? ರೇಣುಕ, ರೇಣುಕ, ನೀನು ಅಪ್ಪ ಎಂದು ಕರೆದರೆ ಎತ್ತಿಕೊಂಡು ಮುದ್ದಾಡಿಸುವೆ ನಮ್ಮ ಮಗಳೇ. ಒಂದು ವೇಳೆ ಅಪ್ಪ ಅನ್ನೋದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಎಲ್ಲಿಗೋ

0: ರೇಣುಕಾ ರೇಣುಕಾ, ನಿನ್ನನ್ನು ಹೇಗೆ ಜೋಪಾನ ಮಾಡಲೆ ಮಾಮಗಳೇ?
1: ಆಗಲಿ, ನನ್ನ ಮನೆ ಕೆಲಸ ಮಾಡುವಂತ ಮಾದೇವಿ ಇವಳು, ಅವಳ ಕೈಯಲ್ಲಿ ಆದರೂ ನನ್ನ ಮಗಳನ್ನು ಒಯ್ದುಕೊಡು. ಮಹಾದೇವಿ ಮಹಾದೇವಿ,
2: ಯಾಕ್ರೆ ತಂದೆಯವರ,
1: ನನ್ನ ಮಗಳನ್ನು ಉಡಿಯಲ್ಲಿ ಎತ್ತಿಕೊರಮ್ಮ.
2: ಯಾಕ್ರೆ ಪಾಪ ಹೋಗೋದ್ರೆ ತಂದೆಯವರ.
1: ಅಯ್ಯೋ ಶಿವ ಶಿವ, ಏನಮ್ಮ ಮಹಾದೇವಿ
2: ತಂದೆಯವರ,
1: ಇಂದಾದ ಕೆಚ್ಚವನ್ನು ಮುಂದೆ ಎಬ್ಬಿಸಬೇಡಮ್ಮ, ಎಬ್ಬಿಸಬೇಡ. ಯಾರೋ ಕಟುಕರು ಬಂದು ಭೋಗಾದೇವಿಗೆ ಇಸವು ಬೆರೆಸಿರುವರಮ್ಮ. ಅದಕ್ಕಾಗಿ ನಿನ್ನ ಹೊಟ್ಟೆಲೆ ಹುಟ್ಟಿದ ಮಗಳೆಂದು ತಿಳಿದು ನನ್ನ ಮಗಳನ್ನು ಜೋಪಾನ ಮಾಡಮ್ಮ ಮಹಾದೇವಿ.
2: ಹಾಗೆ ಆಗಲಿ, ಕೊಟ್ಟು ಬಿಡ್ರಿಪ್ಪ, ಜೋಪಾನ ಮಾಡುತ್ತೇನೆ.
1: ತೆಗೆದುಕೊರಮ್ಮ.
2: ಅಯ್ಯ ಬಾರ ತಂಗಿ, ಏನ್ ಮಾಡ್ತೀಯ?
3: ಅಯ್ಯ ಯಾಕರ್ದ ಯಾಕ?
2: ಅಲ್ಲ ತಂಗಿ, 100 ರೂಪಾಯಿ ಕೊಟ್ಟು ಬೇರೆ ತಂದು ಭೋಗದೇವಿ ಸಾಯಿ ಹೊಡೆದ ತಂಗಿ.
3: ಸಾಯಿ ಹೊಡೆದೇವಲ್ಲ,
2: ರಾಜ ನಮ್ ಕೈಯ ಕುಶಿನ ಕೊಡ್ತಾರ, ಕೊಡಬಾರ್ದ ತಂಗಿ.
3: ಯಾಕ ಕೊಡ್ಲಿಲ್ಲ?
2: ಕೊಡ್ಲಿಲ್ಲ ತಂಗಿ. ಆ ನಮ್ಮನೆಗೆ ಕಸ ಮುಸುರಿ ಮಾಡ್ತಾರಲ್ಲ ಮಹಾದೇವಿ,
3: ಆ ದಾಸಿ,
2: ಹಾ ಅಕ್ಕಿನ ಕೈಗೆ ಓದು ಕೊಟ್ರು ತಂಗಿ.
3: ಯಾಕ ಈಗ ಏನ್ ಮಾಡೋ ನಾನೇನು
2: ತಂಗಿ? ಈಗ ಜಗಳ ಹತ್ತಿದ್ದೆ ಅದರಲ್ಲಿಂದ.
3: ಅಯ್ಯ ಕೂಸಿ ಸಂಬಂಧ.
2: ಹೌದ್ರ ತಂಗಿ, ಆ ಕೂಸು ನಮ್ಮ ಮನೆಗೆ ಎಂದ ಕಾಲ ಹಾಕಿದ ಅಂದ್ ಗಿಡದ ರಾಜರಿಗೆ ನಮಗ್
3: ಬಡದಾಟ
2: ಅಂದಾಗ ತಂಗಿ ಆ ಕೂಸಿನ ಸತ್ ಹೊಡೆದ್ರು ತಂಗಿ.
3: ಸಲಹೆ ಮಾಡೋ ನಾಯಕ.
2: ಹೌದ್ ತಂಗಿ.
3: ಯಾಕ ಏನಾದ್ರ ಒಂದ್ ಹಂಚಿಗೆ ತೆಗಿಯವ?
2: ಹಂಚಿಗೆ ತೆಗಿನಾ ತಂಗಿ? ತಂಗಿ ಹಂಗಾದ್ರೆ ಸರ್ತಿಲ್ಲ, ಒಬ್ಬ ಹಾವಗಾರ ಹುಡ್ಕೊಂಡ್ಬರ್ ತಂಗಿ.
3: ಹುಡ್ಕೊಂಡ್ಬರ್ನಾರ?
2: ಹುಡ್ಕೊಂಡ್ ತಂಗಿ, ಅವ್ನ ಬಳಿ ರೊಕ್ಕ ಕೊಟ್ಟು ಹರಿ ಖರೀದಿ ಹಾವ ತಗೊಂಬರ್ನು.
3: ಬೆರಕಿದ್ದು
2: ಬೆರಕಿದ್ದು ತಂಗಿ, ತೊಟ್ಟದಾಗ ಕೂಸಿನ ಹಾಕಿ ಹೋಗಿರ್ತಾಳ
3: ಮಾಡಿರ್ತಾಳ,
2: ಕೈ ಕಾಡ್ಬಿಟ್ಟು ಚಂದ ಕೂಸ ಆಡ್ತಿರ್ತೈತಿ.
3: ಆಡ್ತಿರ್ತದ?
2: ಹೌದ್ರ ತಂಗಿ.
3: ಹೌದು.
2: ಅವಾಗ ತಂದು ಹಾವಿನ ಬಿಟ್ಟೆ ಅಂದ್ರೆ
3: ಅಯ್ಯ ದಾಕ್ಯಾರ ಏನ್ರ ಹತ್ತದ
2: ಕೈ ಕಾಲ್ ಬಿಡ್ದ ದಾಕಿ ಹತ್ತ ತಂಗಿ.
3: ಹೌದು.
2: ಅವಾಗ ಹಾವು ಸಿಟ್ಟಿಗೇರಿ ಕಟಕ್ ಕಡಿದ್ರೆ ಆ ಕೂಸ್ ಸತ್ತ ಹೋಗ್ಬಿಡ್ತ ತಂಗಿ.
3: ಯಾಕೆ ಏನ್ ಶಾಣೆ ನೀ
2: ತಂಗಿ? ಹುಡ್ಕಿ ಹಾಕ್ಬರ್ನಾ ತಂಗಿ?
3: ಹೋಗ ನಡಿಯವ
2: ನಡಿಯೋ, ಹೋಗಣ ಬಾ ತಂಗಿ.
3: ನಡಿಯ

0: ಸುಲ್ತಾನಕ್ಕೆ ತಾಜನ ಬೇಡ್ರಿಯಪ್ಪ ನಮ್ದು ಕೇಳ್ದೇಗನೇಕು. ಅರೆ ನಮ್ದು ಮನ್ನಿದ್ದೇನ ಹಾ ಬಸವನ ಬಾಗಿಯೊಡ್ಬೇಕರೆ ಯಾವಣ್ಣ ಏತ್ ರೂಪಾಯಿ ಅದೆಯಾ, ಯಾವಣ್ಣ ದೋ ರೂಪಾಯಿ ಅದೆಯಾ, ಯಾವಣ್ಣ ಲುಂಗಿ ಕಳ್ಕೊಂಡು ಜಗಳ ತಕೊಂಡು ನಮ್ದು ಹಂಗೆ ಹೇಕ್ರು ಕರೆಯ. ಇಲ್ಲಿ ಯಾರಾದ್ರೂ ಹಾಗೆ ಮಾಡಂಗಿಲ್ಲ, ಯಾರಾದ್ರೂ 10 ಪೈಸೆ 5 ಪೈಸೆ ಕೊಡ್ತಾರ ನಮ್ದು ನಾಗಪ್ಪನ ಹೊಟ್ಟಿಗೆ ಹಾಲಾಗ್ತದ, ನಮ್ದು ಹೊಟ್ಟಿಗೆ ಅನ್ನಾಗ್ತ ಬಂದಿದ್ದಾಗ ಜರ 5 ಮಿನಿಟ್ ಶಾತ್ರಿ ಬೈಟ್ಕು ಜರ ನಮ್ದು ಸಾಂಪ್ ಕೇಳ್ದೇಕ.
1: ಅಯ್ಯೋ ನಮ್ ತಂಗಿ ಒಂದ್ ಎಕಡೆ ಹೋಯ್ತ, ಎಕಡೆ ಇಲ್ಲ ಸಣ್ಣ ಮಗಳು ಸುಮ್ನೆ ಕಳಿಸ್ಕೂತ್ಯ ತಂಗಿ.
2: ಯಾಕ
1: ಅಯ್ಯೋ ತಂಗಿ ಎಲ್ಲಿ ಸಿಗ್ರಿಲ್ಲ ತಂಗಿ?
2: ಅಯ್ಯೋ ಅಲ್ಲಿ ನಡಿ ಅನಿನ
1: ನಿತ್ತಾನ ತಂಗಿ
0: ಹೋಮ್ ಕರ್ ದಿಲ್ ದಾರ ನೀ ಮಿಲ್ತ ಇಸ್ ಗಾಂವ್ ಮೇ ತಾಜ್ ಮಹಲ್ ಬನಾನೆ ಜಾತಾ ಹೂ ಮಗರ್ ಮುಮ್ ತಾಜ್ ನಹೀ ಮಿಲ್ತಾ.
1: ಅಯ್ಯೋ ತಂಗಿ ಇಲ್ಲೇ ಇತ್ತಂಗ್ ಕಾಣಿಸ್ತಾನ ತಂಗಿ.
2: ಯಾಕ ಮಾತಾಡ್ಸು
1: ಮಾತಾಡ್ಸು ತಂಗಿ
2: ಮಾತಾಡ್ಸೇವ.
1: ಅಯ್ಯಾ ಯಾವ್ರ ಎಪ್ಪತ್ತ ನೀನು
0: ಎಮ್ ಸಿಸ್ತ್ರ
2: ಎಮ್ ಸಿಸ್ತದ ಕ್ವಾಣಗಳು ಉಚ್ಕೊಳಕತ್ತೆ.
0: ಅರೆ ಅರೆ ಚೋಕ್ರಿ ಅಯ್ಯ ಚೋಕ್ರಿ ಅರೆ ಕ್ಯಾ ಹೋನಾ ಕ್ಯಾ ಹೋನಾ ನಿಮ್
1: ಕನ್ನಡ ಮಾತು ಬರ್ತಾವಿಲ್ಲ ಯಪ್ಪ.
0: ಅರೆ ಕನ್ನಡ ಕನ್ನಡ ತೋಡ ತೋಡ ಆಟೆ ಚೋಕ್ರಿ
1: ತೋಡ
2: ತೋಡ.
0: ಅರೆ ಜರ ಕ್ಯಾ ಹೋನಾ ನಿಮ್ಗು
1: ಕ್ಯಾ ಹೋನಾ ಹಂಗ್ಯಾಕ ಔಸು ನಾನು ಆಟೆ. ಅಲ್ಲ ಯಪ್ಪ ನಿನ್ಗೆ ಕನ್ನಡ ಬರ್ತಾವಿಲ್ಲ ಅಂದ್ರೆ
0: ಆತೆ ಆತೆ
1: ಕನ್ನಡ ಬರ್ತಾವ
0: ನಿಮ್ಗು ಏನೋನಾ.
1: ಅಲ್ಲ ಯಪ್ಪ ನಿನ್ ಊರ್ ಯಾವ್ರ?
0: ನಮ್ದು ಗಾಂವ್.
2: ನಿಮ್ದು ಗಾಂವ ನಮ್ ಸ್ವರ್ಗಿದ್ದು
0: ನಮ್ದು ಗಾಂವ್ ಬಂಗಾಲಿ ಬಂಗಾಲಿ.
1: ಅವ್ವ ಬಂಗಾಲಿ ತಂಗಿ ದೂರ ಬಂದಲ್ಲ ತಂಗಿ ಕಾಣಿಸ್ತಾನ ತಂಗಿ ನಾ ಕೇಳ್ತೀನಿ ಸುಮ್ಮನಿದ್ರವ
2: ಕೇಳ್ಯವ.
1: ಅಲ್ಲ ಯಪ್ಪ ನೀ ಆಟ ಯಾವ ಮಾಡ್ತಿ?
0: ಆಟ ಥೀನ್ ಆಟ ಕರ್ತೇ ಥೀನ್ ಆಟ
1: ಯಾವ್ಯಾವ ಮಾಡ್ತೀಯಪ್ಪ?
0: ಏಕ್ ಚಾಡಿ
1: ಚಾಡಿ
0: ಇನ್ನ ಒಂದ್ ಆಟ ಮೋಡಿ
1: ಯಾವ್ದಪ್ಪ?
0: ಅದು ಮತ್ತೊಂದ್ ಆಟ ಯಾವ್ದು?
1: ಯಾವ್ದು?
0: ಅದು ಸಾಂಪ್ಕ ಕೇಲ್ ಹಾವಿನ ಆಟ.
1: ಹಾವಿನ ಆಟ? ಹಾವಿನ ಆಟ ಮಾಡ್ತೀಯಪ್ಪ?
0: ಥೀನ್ ಆಟ ಕರ್ತೀ
1: ಯಪ್ಪ. ನಮಗ್ ಮೂರ್ ಆಟ ಏನ್ ಬೇಕಾಗಿಲ್ಲಪ್ಪ, ನಮ್ಗೊಂದು ಒಂದೇ ಆಟ ಮಾಡಿಬಿಡಪ್ಪ ಜರ.
0: ಏಕ್ ಆಟ?
1: ಹೂನ್ಯಪ್ಪ ಹಾವಿನ ಆಟ ಮಾಡ್ಯಪ್ಪ ನೋಡ್ಬೇಕಂತ ಬಂದೇವ್.
0: ಹಾವಿನ ಆಟ ದೇಕೋ ದೇಕೋ. ಅರೆ ಚೋಗ್ರಿ ಏ ಸಾಂಪ್ ಬಹುತ್ ಬೇರಿಕೆ ಏ ಚೋಡಿಂಗತ್ತು ಸೀರಿಗಿರಿ ಮೇಜಿ ಜರ ಪಿಚ್ಚ. ಅರೆ ಚೋಗ್ರಿ ದೇಕ್ಯ ನಮ್ದು ಕೇಳ್.
1: ಅಯ್ಯ ನೋಡಿದೆಯಪ್ಪ ಯಪ್ಪ ಶಾಲೆ ಇದ್ದಾಗ ಕಾಣಿಸ್ತೀನಿ ನಮ್ಗೊಂದು ಹಾವು ಕೊಟ್ಬಿಡಿಯಪ್ಪ.
0: ಅರೆ ಅರೆ ಅರೆ ಅರೆ ಹಿಂಗ್ ಕ್ಯಾ ಬೋಲ್ತೆ ಹಿಂಗ್ ಕ್ಯಾ ಬೋಲ್ತೆ
1: ಯಾಕಯ್ಯಪ್ಪ
0: ಸಾಂಪ್ ಕರಿದೇಕು ಮೇರ ಪೇಡ್ಕು ಕ್ಯಾ ಕರಿಂಗ
1: ಕೊಡ್ತೇಯಪ್ಪ
0: ಪೈಸಾ ದೇತಿ
1: ಹೂನ್ಯಪ್ಪ.
0: ಅರೆ ಅರೆ ಅರೆ ಕೆಪ್ತಾ ದೇತೆ ಪೈಸೆ ಕೆಪ್ತಾ
1: ನೀ ಎಷ್ಟೊತ್ತಿ ಆಟ ಕೊಡ್ತೇಯಪ್ಪ?
0: ಅರೆ ಕ್ಯಾ ಏ ಸಾಂಪೋನ ಕ್ಯಾ ಏ ಸಾಂಪೋನ ಏ ಚೋಟ ಸಾಂಪೋನ.
1: ಅಯ್ಯ ಸಾಣದ ಬೇಡಪ್ಪ ಕಿದೆ ಒಂದ್ ಜರಿ ಬೆರಕಿದಾಗ ಅದನ್ನ ಕೊಟ್ಬಿಡಪ್ಪ.
0: ಏ ಸಾಂಪೋನ
1: ಹೂನ್ಯಪ್ಪ.
0: ಹಾ ಏ ಸಾಂಪ್ಕು ಬಹುತ್ ಬಹುತ್ ಪೈಸೆ ಹೋಗುತ್ತೆ 10,000
1: ಕೊಡ್ತೇಯಪ್ಪ ಅದನ್ನ
0: ದೇತಿಕೇರಿಯಪ್ಪ.
1: ಈಗ ಮಂತ್ರ ಹಾಕಿ ಕೊಡಿಯಪ್ಪ, ನಾವ್ ಯಾರಿಗೆ ಕಡಿಯತ್ತಿ ಅವ್ರಿಗೆ ಕಡಿಬೇಕು ಮತ್ತ
2: ಹೋಗೋಣ ನಮ್ ಕಡ್ಕೊಂಡ್ ಕೂತಿದ್ವಿ.
0: ಅರೆ ಅರೆ ಅರೆ ಮಂತ್ರ ಮಂತ್ರ
1: ಹೂನ್ಯಪ್ಪ.
0: ಅರೆ ಚೋಕ್ರಿ ಮಂತ್ರ ಡಾರಿಂಗ್ ಇತ್ತು ಎಕ್ಸ್ಟ್ರಾ ಚಾರ್ಜ್ ಹೋಗ್ತಾ.
1: ಅಯ್ಯ ಕೊಡ್ತೇಯಪ್ಪ ಏ ತಂಗಿ ತಂಗಿ.
2: ಯಾಕವ?
1: ಅಲ್ಲ ತಂಗಿ ಮಾದೇವನ ಹಾಳ ಕುಗ್ಯ ಕಳಿಸಿ ಬಂದೇನ?
2: ಅಯ್ಯ ಕಳಿಸಿ ಬಂದಲ್ಲ ಅನೇನ
1: ತಂಗಿ. ಹಂಗಾರ ನೀ ಹಾವು ತಗೊಂಡ್ ನಾ ಕೂಸಿನ ತಗೊಂಡ್ಬರ್ತೀನಿ ತಂಗಿ.
2: ತಗೊಂಬ ಹೋಗ
1: ಬಟ್ನ ಕೆಲಸ ಮುಗಿಸ್ಬಿಡು ಈಗ
2: ಕಲಾಸೆ ಮಾಡು ನೋಡು.
1: ತಗೊಂಬಂದ ತಂಗಿ.
2: ಯಾಕ ತಂದೆ?
1: ಬಿಡು ತಂಗಿ ಬರಕ ನಾ ಕೂಸಿನ.
2: ಹಾ ಬಿಟ್ ನೋಡ್ಯಾಕ
1: ಬಿಡು ತಂಗಿ ಬಿಡು ಬಿಡು.
3: ನಿನ್ನ ಮನೆ ಕಡೆ ಆತಂಕ ಆಗಿರ್ಬೋದು, ಈ ಇಂದ್ರ ಸಭೆಯನ್ನು ಬಿಟ್ಟು ರಾಜದರಬಾರಕ್ಕೆ ಹೋಗುವಂತವನಾಗಿರೋ ಅನುಕ್ರಾಜ.
4: ಆಕಾಶವಾಣಿ ನನ್ನ ಮನೆ ಕಡೆಗೆ ಏನ್ ಆತಂಕ ಆಗಿರ್ಬೋದು? ಅಯ್ಯೋ ಕೂಸಿನ ತೊಟ್ಟಿಲ ಹತ್ತಿರ ಹಾವು. ಹಾವನ ಮಾಯಿತಲ್ಲ ರೇಣುಕಾ ರೇಣುಕಾ ರೇಣುಕಾ. ಅಯ್ಯೋ ಶಿವ ಶಿವ ರೇಣುಕಾ. ಮಾತನಾಡ ಮಾಮಗಳು ಕಣ್ಣು ತೆರೆದು ನೋಡಮ್ಮ ರೇಣುಕಾ ರೇಣುಕಾ. ಪ್ರಾಣ ಹೋಗುವಾಗ ಸಂಕಟವಾಗಲಿಲ್ಲ ನಮ್ಮ ಮಾಮಗಳು. ಅಪ್ಪ ಅಮ್ಮ ಎಂದು ಕೂಗಿದೆ ಏನಮ್ಮ ರೇಣುಕಾ. ಪರಮೇಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ?

0: ಸರ ಏನು ಅನ್ಯಾಯ ಮಾಡಿದೆ ಗುರುದೇವ? ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಭೂಮಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ನನ್ನ ಮಗಳನ್ನು ಹಾಕಿ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಟ್ಟಕ್ಕೆ
1: ಸಿದ್ಧರಾಗಿರುವ ಇಷ್ಟೊಂದು ಕಷ್ಟಗೊಂಡು ಅಗ್ನಿ ಕುಣದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಕ್ಕೆ ಏನ ಕಾರಣ ರಣಕರಾಜ?
0: ಏನು ಮಾಡಲಿ ಗುರುದೇವ, ನೀನೇ ಕೊಟ್ಟಂತ ಫಲ ಸಂತಾನವನ್ನು ನೀನೇ ಕಸಿದುಕೊಂಡು ಹೋದರೆ ನಾನಿದ್ದೇನು ಪ್ರಯೋಜನ ಗುರುದೇವ?
1: ಏನು ರಣಕರಾಜ, ನಿನ್ನ ಮಗಳನ್ನು ಎಬ್ಬಿಸಿ ನಿನ್ನ ಕೈಯಲ್ಲಿ ಕೊಡುತ್ತೇನೆ, ಸ್ವಲ್ಪ ಶಾಂತನಾಗುರು ರಣಕರಾಜ.
0: ಆಗಲಿ ಗುರುದೇವ,

0: ಏನು ರಣಕರಾಜ, ಈ ನಿನ್ನ ಭಕ್ತಿಗೆ ಒಲಿದು ನಿನ್ನ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿದ್ದೇನೆ, ಸ್ವಲ್ಪ ಮಾತನಾಡಿಸು ರಣಕರಾಜ.
1: ರೇಣುಕ ಪರಮೇಶ್ವರ, ಇದೇನು ವಿಚಿತ್ರ, ಸತ್ತು ಹೋದ ಮಗಳನ್ನು ಎಬ್ಬಿಸಿ ನನ್ನ ಕೈಲಿ ಕೊಟ್ಟಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನನ್ನ ಮಗಳನ್ನು ಎತ್ತಿಕೊಂಡು ರಾಜ ದರ್ಬಾರಕ್ಕೆ ಹೋಗಿ ಬರು.
0: ಏನು ರಣಕರಾಜ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗಳಿವೆ ರಣಕರಾಜ.
1: ಆಗಲಿ ಗುರುದೇವ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗೈತೀರಿ. ಆಶೀರ್ವಾದ ದಯಪಾಲ ಶ್ರೀ ಗುರುದೇವ.
0: ನಿನಗೆ ಜಯವಾಗಲಿ, ಹೋಗಿ ಬರುವಂತ ಗುರು ರಣಕರಾಜ.

0: ನಿನಗೆ ಜೈವಾಗಲೇ ಮೊಮ್ಮಗಳೇ, ರೇಣುಕ ಮೇಲೆ ಕೇಳು. ಏನಮ್ಮ ರೇಣುಕ?
1: ಏನು ತಂದೆಯವರೇ,
0: ಇಲ್ಲಿಗೆ ಬರಲು ಕಾರಣವೇನಮ್ಮ?
1: ಏನು ತಂದೆಯವರೇ,
0: ಏನಮ್ಮ
1: ಈ ಶಿವಲಿಂಗದ ಪೂಜೆಕ್ಕೆ ಹೂವ ಪತ್ರಿ ಸೀತಳದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ತಂದೆಯವರೇ.
0: ಏನಮ್ಮ ಮಗಳೇ,
1: ಏನು ತಂದೆ?
0: ನೀನು ಚಿಕ್ಕವಳು, ಒಬ್ಬಳೇ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡಿಗಳು ವಾಸ ಮಾಡುತ್ತಿರು. ಅದಕ್ಕಾಗಿ ನಾನೇ ಹೋಗಿ ಹೂವ ಪತ್ರಿ ಸೀತಾಳೆಯನ್ನು ತೆಗೆದುಕೊಂಡು ಬರ್ತೀನಿ ಮಾಮಗಳೇ.
1: ಏನು ತಂದೆಯವರೇ,
0: ಏನಮ್ಮ?
1: ನಾನು ಚಿಕ್ಕವಳಿದ್ದರೆ ಆನೆ ದಂಡಿ ಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವ ಪತ್ರಿ ಸೀತಳದ ನೀರನ್ನು ತೆಗೆದುಕೊಂಡು ಬರುತ್ತೀನಿ ತಂದೆಯವರೇ.
0: ಏನಮ್ಮ ರೇಣುಕ?
1: ಏನು ತಂದೆಯವರೇ?
0: ಹಾಗಾದ್ರೆ ನಾನು ಹೇಳದಂತೆ ಕೇಳ್ತೀಯಲ್ಲಮ್ಮ.
1: ಆಗಲಿ ತಂದೆಯವರೇ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದರಲ್ಲಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ತಂದೆಯವರೇ.
0: ಆಗಲಿ ಅಮ್ಮ.

0: ನಿನಗೆ ಜಯವಾಗಲಿ ಮೊಮ್ಮಗಳೇ, ಏನು ಕಾಮ ಎಲ್ಲ ಕೇಳು, ಇಲ್ಲಿಗೆ ಬರಲು ಕಾರಣವೇ ನಮ್ಮ ಮಾಮಗಳು.
1: ಏನು ತಂದೆಯವರೇ,
0: ಏನಮ್ಮ
1: ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರೆ ಸೀತಳ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ವಿಚಾಚರಾಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮನೀಶ್ವರ ಭೇಟಿಯಾಗಿದ್ದನು ತಂದೆಯವರೇ.
0: ಅಂತ ಮಹಾಮುನಿಗಳ ಭೇಟಿ ಆದ್ರೆ ಬಹಳ ಒಳ್ಳೇದಾಯ್ತಮ್ಮ.
1: ಏನು ತಂದೆಯವರೇ,
0: ಏನಮ್ಮ
1: ಅಂತ ಜಮದಗ್ನಿ ಮನೀಶ್ವರ ಕೂಡ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಮಾಡಿದ್ದನು
0: ತಂದೆಯಮ್ಮ. ಬೇಡ, ಏನಮ್ಮ ರೇಣುಕ,
1: ಏನು ತಂದೆ,
0: ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವರದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಆರು ಹರ್ದಾರಿ, ಮುಂದೆ ನೋಡಿದ್ರೆ ಮೂರು ಹರ್ದಾರಿ, ಭೂಮಿ ಸುಡುವುದಮ್ಮ, ಭೂಮಿ ಸುಡುವುದು.
1: ನಮ್ಮ ಜನ್ಮ ಉದ್ಧಾರ ಅಂತ ಮಹಾತ್ಮರ ಪಾದಧೂಳಿಯಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ,
0: ಏನಮ್ಮ,
1: ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ತಂದೆಯವರೇ.
0: ಬೇಡಮ್ಮ ಬೇಡ, ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ತೀನಿ ಮಾಮ.
1: ಏನು ತಂದೆಯವರೇ, ನೀನವರ ಕೂಡ ಮದುವೆ ಬ್ಯಾಡ ಅಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡ್ಲಿಕ್ಕೆ
0: ಸಿದ್ಧಳಾಗಿದ್ದೇನೆ. ಆ ಗುರುಗಳಾಶ್ರಮಕ್ಕೆ ಹೋಗಿ ಬರುವಾರಮ್ಮ.
1: ಆಗಲಿ ತಂದೆಯವರೇ.
2: ಓಹೋ, ಬೆಳಗಿನ ಜಾವದಿಂದಲೂ ಶುಭ ಸೂಚಕಗಳೇ ಕಂಡು ಬರುತ್ತವೆಯಲ್ಲ. ಓಹೋ, ಓಂ ನಮ ಶಿವಾಯ. ಓಹೋ, ಕಾಶ್ಮೀರ ದೇಶದ ರಾಜನಾದ ರೇಣುಕ ರಾಜನು ತನ್ನ ಮುದ್ದಿನ ಮಗಳೊಂದಿಗೆ ಎನ್ನ ಆಶ್ರಮದ ಕಡೆಗೆ ಬರುವಂತೆ ಕಾಣುವುದಲ್ಲ. ಆಗಲಿ, ವಿಚಾರಿಸೋಣ.
0: ನಮ್ಮ ನಮ್ಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿಮಗೆ ಜಯವಾರಿ ರೇಣುಕ ರಾಜ, ಇಲ್ಲಿಗೆ ಬರಲು ಕಾರಣವೇನು?
0: ಗುರುಗಳೇ, ನನ್ನ ಮುದ್ದ ಮಗಳಾದ ರೇಣುಕ ತಮ್ಮ ಕೂಡ ಲಗ್ನ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವ ಗುರುಗಳೇ.
2: ಏನು, ಎನ್ನ ಕೂಡ ಮದುವೆ?
0: ಹೌದು ಗುರುಗಳೇ.
2: ಹೇಳ ರೇಣುಕ ರಾಜ. ಬೇಡ, ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡೆವರದಲ್ಲಿ ಹಣ್ಣು ಹಂಪಲು ತಿಂದು

0: ಕಾಲಹರಳಗಳೆಯವನು. ನನ್ನಂಥ ಸನ್ಯಾಸಿ ಕಟ್ಟಿಕೊಂಡು ಅವಳೇನು ಸುಖಪಡುವಳು? ಇಲ್ಲೇ ಹುನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಡು. ಎನ್ನ ಕೂಡ ಮದುವೆ ಬೇಡ ರೇಣುಕರಾಜ, ಆ ಬೇಡ.
1: ಗುರುಗಳೇ, ಈ ಮಾತಿನ ವಿಚಾರನ್ನು ತಾವೇ ಮಾಡಬೇಕು.
0: ಓಹೋ, ಹಾಗೆ ಆಗಲಿ.
2: ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
0: ನಿನಗೆ ಜೀವಾಳಿ ರೇಣುಕ, ಮೇಲೆ ಕೇಳು. ಏನು ರೇಣುಕ?
2: ಏನು ಗುರುಗಳೇ,
0: ಇಲ್ಲಿಗೆ ಬರಲು ಕಾರಣವೇನು?
2: ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನು ವಿಚಾರ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
0: ಏನು ರೇಣುಕ?
2: ಏನು ಗುರುಗಳೇ,
0: ಎನ್ನ ಕೂಡ ಮದುವೆ?
2: ಹೌದು ಗುರುಗಳೇ.
0: ಏನು ರೇಣುಕ, ಆ ಬೇಡ. ಯಾಕಂದ್ರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವೇರಣದಲ್ಲಿ ಹಣ್ಣು ಹಂಪಲು ತಿಂದು ಕಾರಣಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ನೀನೇನು ಸುಖ ಪಡುವಿ? ಇಲ್ಲೇ ಹುನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರು. ಎನ್ನ ಕೂಡ ಮದುವೆ ಬೇಡ ರೇಣುಕ, ಆ ಬೇಡ.
2: ಏನು ಗುರುಗಳೇ, ಆದರೆ ತಮ್ಮ ಕೂಡ ನನ್ನ ಮದುವೆ, ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಗುರುಗಳೇ.
0: ಏನು ರೇಣುಕ, ನೀನು ಆಡು ಮಹತ್ವ ಅಕ್ಷರಿಸ ನಿಜ, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳುಗಳು ಎಷ್ಟಿರುವುದೆಂದು ನೀನೇನು ಬಲ್ಲಿ ರೇಣುಕ? ಎನ್ನ ಕೂಡ ಮದುವೆ ಆಗಬೇಕಾದ್ರೆ ಪತಿ ಆಜ್ಞೆ ಬಹಳ ಗಟ್ಟಿರಬೇಕು.
2: ಅದು ಏನು ಗುರುಗಳೇ?
0: ಅದು ಏನಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತು ಇಂದ್ರಗಳ ಚಲ್ಲಾಟವನ್ನೇ ನೀ ಬಿಡಬೇಕು. ಅಂದ್ರೇನೇನು ಕೂಡ ಮದುವೆ, ಇಲ್ಲವಾದರೆ ಇಲ್ಲ.
2: ಆಗಲಿ ಗುರುಗಳೇ, ತಾವು ಹೇಳಿದ ವಿಚಾರದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ.
0: ಹಾಗಾದ್ರೆ ವಚನ ಕೊಡುವಂತಕ್ಕೆ ಆಗೋ?
2: ಹಾಗಾದ್ರೆ ವಚನ ತೆಗೆದುಕೊರಿ ಸ್ವಾಮಿ.
0: ಆಗಲಿ, ನಿನ್ನ ಇಚ್ಛೆ ಅಂತಾಗಲಿ.

0: ರೇಣುಕ.
1: ಏನು ಪತಿದೇವರೇ?
0: ನಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡೆಯುವಂತಕ್ಕೆ ಆಗೋ?
1: ಆಗಲಿ ಸ್ವಾಮಿ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡ್ರಿ ಪತಿದೇವರೇ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೈವಾಗಲಿ ಮೊಮ್ಮಗಳೇ, ಮೇಲೆ ಕೇಳು.
1: ಏನು ತಂದೆಯವರೇ?
2: ಏನಮ್ಮ?
1: ನಾನೇನು ಹೋಗಿ ಬರ್ತೀನಿ ತಂದೆಯವರೇ.
2: ಹೋಗಿ ಬಾರಮ್ಮ, ಹೋಗಿ ಬಾ. ಹೋಗುವಾಗ ಕಾಮಧೇನು ಕಲ್ಪವೃಕ್ಷ ಕೂಡ ತೆಗೆದುಕೊಂಡು ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ, ಕಾಮಧೇನು ಕಲ್ಪವೃಕ್ಷ ಕೊಟ್ಟು ನನ್ನನ್ನು ಕಳಿಸಿರಿ ತಂದೆಯವರೇ.
2: ಆಗಲಿ ಅಮ್ಮ.
1: ಏನಮ್ಮ ತಾಯಿ ಮಾದೇವಿ?
3: ಯಾಕ್ರಿ ತಾಯಿಯವರ?
1: ಅಮ್ಮ ನಾನೇನು ಹೋಗಿ ಬರ್ತೀನಮ್ಮ.
3: ಹೋಗಿ ಬರ್ರಿ ತಾಯಿಯವರ. ತಾಯಿಯವರ?
1: ಏನಮ್ಮ?
3: ಹುಟ್ಟಿದಂತ ಮನೆಗೆ ಮತ್ತು ಕೊಟ್ಟಂತ ಮನೆಗೆ ಕೀರ್ತಿ ತರುವಂತವರಾಗಿರಿ ತಾಯಿಯವರ.
1: ಆಗಲಿ ಮಾ ತಾಯಿ, ನೀನೇ ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಮಾ ತಾಯಿ.
3: ಹೋಗಿ ಬರ್ರಿ ತಾಯಿಯವರ, ನಿಮಗೆ ಜಯವಾಗಲಿ.
1: ಆಗಲಿ ಅಮ್ಮ.

0: ನಾನು ಹೇಳದಂತೆ ಕೇಳುವೆಯ?
1: ಆಗಲಿ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ.
0: ಹೇಳಿದ್ರೆ ಏನುಕ್ಕ?
1: ಏನು ಪತಿದೇವರೇ,
0: ಸಿಂಬೆಯನ್ನು ಮಾಡಿ ಉಸಕಿನ ಕೊಡವನ್ನು ಮಾಡಿ ನದಿಗೋಗಿ ಅನ್ನ ಪೂಜೆಗೆ ಶೀತಾಳ ನೀರು ತೆಗೆದುಕೊಂಡು ಬರುವಂತೆ.
1: ಆಗಲಿ ಪತಿದೇವರೇ, ತಾವು ಹೇಳಿದ ವೀಕ್ಷದಂತೆ ಶರಪ್ಪಿನ ಸಿಂಬೆಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ಪತಿದೇವರೇ.
0: ಜಯವಾಗಲಿ, ಹೋಗಿ ಬರುವಂತಿಕ್ಕಾಗು. ನೋಡುವೆ ರೇಣುಕೆಯ ತಪಸ್ಸಿ ಶಕ್ತಿ ಎಷ್ಟರ ಮಟ್ಟಿಗೆ ಇಲ್ಲೇ ಜ್ಞಾನದಿಷ್ಟಿಂದ ಮರಿಗಿನಂತ ನೋಡು.

0: ನನ್ನ ಪತಿದೇವರ ಕೇಳಿದ್ರ ನಾನು ಏನಂತ ಹೇಳಬೇಕು? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿನ ದಯೆ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕಿದ ಒಂದು ಮಾತು ನಾನು ಕ್ಷಮ ಕೇಳಬೇಕು. ಆಗಲಿ, ನನ್ನ ಪತಿದೇವರ ಹತ್ತಿರ ಆದ್ರೂ ಹೋಗುವೆ. ನಮ್ಮ ನಮ್ಮ ಪತಿದೇವರೇ, ಇದ ಒಂದು ಮಾತು ಕ್ಷಮಿಸು ಸ್ವಾಮಿ.
1: ಎಲ್ಲ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕೆಂದರೆ ಸುಜ್ಞಾನಿತ್ರವು ನೀನು ಅಜ್ಞಾನಿಯಾಗಿ ಕುಳಿತರೆ ಮುಂದಿನ ಆಲೋಚನೆಯನ್ನು ನಾನೇನು ಹೇಳಲಿ? ಸತ್ಯ ಯೋಚಿಗಳು ಮಾನವನ ದಾರಿಯ ಸತ್ಯವ ದೇವರು. ಸತ್ಯ ಎಂಬ ತಂತಿ ನಡೆಯಬೇಕಾದ್ರೆ ಶಾಂತಿ ಎಂಬ ಕೋರನ್ನು ಆಧಾರವನ್ನಾಗಿಡಿದೆ. ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಇದು ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿತ್ತಿರೋ ಶಾಂತಿ ಮುಳುಗಿದ ಬಳಿಕ ನನ್ನ ಆತ್ಮ ನಿನಗೇನು ಪ್ರಯೋಜನ? ಮತ್ತೆ ನಮಗೆ ಐದು ಸಲಿಗೆ ನೀರೆರೆದರೆ ಆ ನೀರು ಹೇಗೆ ಕೆಳಗಿರುವುದು? ಹಾಗೆ ನಿನ್ನ ಈ ಮೂಡಿಕೆ ಬುದ್ಧಿ ಮೇಲೆ ಜ್ಞಾನಿನ ನೀರೆರೆದರೆ ದಾರಣಾಗಬಹುದೇನೇ? ಭ್ರಷ್ಟ ಮುಂದೆ ಬಿಡುವ ಬಿಡುವೆ ನಿನ್ನ ಮಂತ್ರಿಕ ಮಂತ್ರವನ್ನು. ಎನ್ನ ಹೋಮಕ್ಕೆ ಸಿದ್ಧವಾದ ಪೂಜಾ ಸಾಮಗ್ರಿಗಳನ್ನೆಲ್ಲ ಹತ್ತು ಅಕ್ಕಿಗಳ ಪಾಲು ಮಾಡಿದೆ. ಎನ್ನ ಪೂಜೆಯ ಫಲವನ್ನೆಲ್ಲ ನಿಷ್ಫಲ ಮಾಡಿಬಿಟ್ಟಿ. ಎಲ್ಲ ಮಗು ಭಾರ್ಗವ.
2: ಏನು ತಂದೆಯವರೇ?
1: ಏನ ಮಗು, ನಿನ್ನ ತಾಯಿ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ, ಹಾಗೂ ಎಂದು ವಚನವು ಬರುತ್ತಿರಲಿಲ್ಲ. ಈ ನಿನ್ನ ತಾಯಿ ಮುಖವನ್ನು ನೋಡಾರೆ, ಬೆಟ್ಟದಲ್ಲಿ ಹೋದ ನಿನ್ನ ತಾಯಿನ ಕಡೆ ಸುಟ್ಟ ಆಗಿರುವಂತ ನಾಗಮಗು. ಹಲೋ ಪುತ್ರಿ, ಹಾಡಿಗಳಿರ ಏನು ಮಾಡಲಿ? ನಿಮ್ಮನ್ನು ಸುಟ್ಟು ಭಸ್ಮ ಆಗಲಿ, ನಿನ್ನನ್ನು ಏನು ಮಾಡಲಿ? ಈಗ ಕಡೆಯಲ್ಲಿಯೋ ಸುಡಿಲೋ ಅಥವಾ ಕರಗಿಸಿನಿಂದ ಕರ್ರನೆ ಕೊರೆಯಲು ಅಥವಾ ನಿನ್ನ ಹೃದಯವನ್ನೇ ಸರ್ರನೆ ಸೀಳೆ ಹಾಕಲು ಏನು ಮಾಡಲಿ ನಿನ್ನನ್ನೀಗ? ನಿನ್ನ ಮೈಯಲ್ಲಿ ಮಹಾ ಕೆಟ್ಟರುಗಳಲ್ಲಿ ಹೊರಟು ನಿನ್ನಿಂದ

ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೆ ಕರುಣ ಬರಲಿಲ್ಲ. ಚೀ ಭ್ರಷ್ಟ ಮುಂಡೆ, ಏನು ರೇಣುಕ, ನಿನ್ನನ್ನು ಏನು ಮಾಡಲಿ? ಕಡಲು ಸುಡಲು ಅಥವಾ ಕರಗಸದಿಂದ ಕರ್ರನ್ನು ಕರೆಯಲು ನಿನ್ನ ಹೃದಯವನ್ನ ಸರ್ರನ್ನ ಸೀಳಿ ಹಾಕಲ ಪರಮಾತ್ಮ. ಈಗ ನನ್ನ ಮೈಲಿ ಮಾರೋಗಿರುವುದು ಆಗಲಿ. ನನ್ನ ಪತಿದೇವರ ದಯದಿಂದ ನಾನು ಎಲ್ಲಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗವನ್ನು ನಾನು ನಿವಾರಣೆಗೆ ಬರುತ್ತೇನೆ ಸ್ವಾಮಿ.

0: ಏನು ತಂದೆಯವರೇ, ನನ್ನ ಪತಿದೇವರ ಪೂಜೆಗೆ ಸೆರಪಿನ ಸಿಂಬಿಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರ ಗಾಂಧರ್ ಎಂಬ ರಾಜ ತನ್ನ ಪತ್ನಿಯರು ಕೂಡ ಜಲಕ್ರೀಡೆಗಳನ್ನು ಆಡುವ ಸಮಯದಲ್ಲಿ ಮನಸ್ಸತ್ತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸುಗಿನ ಕೊಡ ಒಡೆದು ಹೋಯ್ತು. ಆದೇ ಶೇಷನ ಹರಿದು ಹೋದರು, ಪುನಃ ಉಸುಕಿನ ಕೊಡ ಆಗಲಿಲ್ಲ. ಆದೇ ಶೇಷನ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನು ನಂಬಲಿಲ್ಲ. ಶ್ರೀ ಭ್ರಷ್ಟ ಮುಂಡೆ, ಏನಾರು ಹೇಳುಕ, ನಿನ್ನ ಮೈಲಿ ಕೆಟ್ಟ ಮಾರು ಒಡೆದು ಶ್ರಾಪ ಕೊಟ್ಟಿದ್ದಾರೆ ತಂದೆಯವರೇ. ಆದ ಕಾರಣ ಇಂಥ ಘೋರ ಕಾಂತರ ತಿರುಗುತ್ತಾ ತಮ್ಮ ಹತ್ತಿರ ಬಂದಿಯನ್ನು ಗುರುಗಳೇ.
1: ಮೇಲೆ ಮಳೆ ಸುರುತ್ತಿರೋದು ಬೇಗನೆ ಒಳಗಬಾರಮ್ಮ ತಾಯಿ.
0: ಏನು ತಂದೆಯವರೇ, ನನ್ನ ಮೈಯಲ್ಲಿ ಕೀವ ನೆತ್ರ ಸುರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ?
1: ಏನಮ್ಮ ಇಂತ ಕೀವ ರಕ್ತಕ್ಕೆ ಹೆಸು ಮಗನ ನಾನಲ್ಲ, ಬೇಗನೆ ಒಳಗಬಾರಮ್ಮ. ನಿನ್ನ ಮೈಯಲ್ಲಿದ್ದಂತ ರೋಗ ಉದ್ದಾರ ಮಾಡಿ ಕಳಿಸ್ತೀನಿ ಮಾತಾ.
0: ಆಗಲಿ ತಂದೆಯವರೇ,

0: ಓಂ ನಮ ಶಿವ.
1: ಅಯ್ಯೋ ಶಿವ ಶಿವ, ಶಂಕರ ಪರಮಾತ್ಮ, ಇದೇನು ವಿಚಿತ್ರ, ಏನು ತಂದೆವರೇ?
2: ಏನಮ್ಮ
1: ಈ ನಿನ್ನ ಭಕ್ತನ ನೋಡಿ, ನಾನು ಧನ್ಯ ಧನ್ಯಳದಂತಂದೇವ್ರಿ. ಈ ಅಕ್ಕೈ ಜೋಗ ಅನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ. ತಂದೆವರೇ,
2: ಏನಮ್ಮ
1: ನಾನಿನ್ನ ಹೋಗಿ ಬರ್ತೀನಿ, ಆಶೀರ್ವಾದ ದಯಪಾಲಶ್ರೀ ತಂದೆವ್ರಿ.
2: ನಿಮಗೆ ಜಯವಾಗಲಿ ಮತ್ತಾಯಿ, ಹೋಗಿ ಬಾ.
1: ಆಗಲಿ ತಂದೆವ್ರಿ.
0: ಅಕ್ಕಯ್ಯ ಜೋಗ.

0: ಪರಮಾತ್ಮ ನನ್ನ ಪತಿದೇವರ ದಯದಿಂದ ನನ್ನ ಮೈಲಿರುವಂತ ರೋಗನು ನಿವಾರಣೆ ಆಗಿರುವುದು. ಆಗಲಿ, ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮ ಕೇಳಬೇಕು. ನಮ್ಮ ನಮ್ಮ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಶ್ರೀ ಪವಿತ್ರವಾದ ಆಶ್ರಮದಲ್ಲಿ ಕಾಲಿಟ್ಟು ಮತ್ತಾವ ಪಾಪಕ್ಕೆ ನೀನು ಗುರಿಯಾಗಬೇಕೆಂದ್ರೆ ಏನು ಹೇಳುಕ?
0: ಏನು ಪತಿದೇವರೇ,
1: ನೀನು ಅಲ್ಲದ ಕಾರ್ಯವನ್ನು ಮಾಡಿ ನಿನ್ನ ಕಾಲವೇ ನೀನೇ ಕಲ್ಲಾಕಿಕೊಂಡ್ರೆ ಮುಂದಿನ ಆಲೋಚನೆ ನಾನೇನು ಹೇಳಲಿ? ನಿನ್ನ ರೋಗಿ ಎಲ್ಲಿ ಮಾಡಿದ ಅಲ್ಲಿ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ಹೇಳುಕ?
0: ಏನು ಪತಿದೇವರೇ,
1: ಕೊಬ್ಬಿದ ಕಬ್ಬನ್ನು ಕಡಿದು ಕಾಣದಲ್ಲಿ ಕೂಡಿ ಹಿಂಡಿ ಇಪ್ಪಾಗ ಪರ್ಯಂತ ನುರಿಸಿದ್ರು ತನ್ನ ಗುಣವನ್ನು ಬಿಡಲಿಲ್ಲ. ಮುಂದೆ ಪಾಕುಳಂತ ಸಕ್ಕರೆ ಆಗೋದು. ಏನು ಹೇಳುಕ?
0: ಏನು ಪತಿದೇವರೇ,
1: ಬಂಗಾರವನ್ನು ಬೆಂಕಿಲಿ ಹಾಕಿದ್ರೆ ಏನು ತಿನ್ನುವುದು? ಗದೆ ಉಳ್ಳಂತ ಒಡೆ ವಸ್ತು ಆಗೋದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನಲ್ಲಿ ಆಸೆ ಎಂಬ ಅಹಂಕಾರ ತುಂಬಿದ್ರೆ ನಾನೇಕೆ ನಿನಗೆ ಅನ್ಯಾಯ ಮಾಡಬೇಕು? ಏನು ರೇಣುಕ
0: ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿ ಹೋಗು, ಅಲ್ಲಿಗೂ ನನ್ನನ್ನು ಮುಟ್ಟಬೇಡ.
0: ತಾವು ಈಗಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಮಕ್ಕಳಂದ್ರೆ ಹೇಗಿರಬೇಕು?
0: ಹೇಗಿರಬೇಕು ಪತಿದೇವರೇ?
1: ಕಾರ್ಯದಲ್ಲಿ ಮಂತ್ರಿ ಅಂತಿರಬೇಕು, ಮನೆಯಲ್ಲಿ ದಾಸಿ ಅಂತಿರಬೇಕು, ಊಟ ಮಾಡಿಸುವುದರಲ್ಲಿ ತಾಯಿ ಸಮಾನಾಗಿರಬೇಕು, ಪ್ರೇಮದಲ್ಲಿ ಗಂಡನಿತ್ಯ ಅಂತಿರಬೇಕು, ಸಮಯ ಬಂದಾಗ ಧೈರ್ಯಶಾಲಿಯಾಗಿರಬೇಕು. ಇಂತ ಹೆಣ್ಣು ಮಕ್ಕಳಿದ್ದು ಊರು ಕೈಲಾಸವಾಗುವುದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿ ನಿವಾರಣೆಯಾಗಿ ಹೋಗು, ಅಲ್ಲಿಗೆ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ಹೆಣ್ಣು ಮಕ್ಕಳಿಗೆ ತವರ ಮನೆ ಎಲ್ಲಿವರೆಗೆ ರೀ? 12 ವರ್ಷದವರೆಗೆ ತವರ ಮನೆ, 12 ವರ್ಷ ಮೀರಿದ ನಂತರ ಕೊರಳಿಗೆ ಮಾಂಗಲ್ಯ ಸೂತ್ರ ಧಾರಣ ಆದ ಮೇಲೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡನ ಹೊರತೇ ದೇವರಿಲ್ಲ. ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ಹೇಳುಕ?
0: ಏನು ಪತಿದೇವರೇ,
1: ಹೆಣ್ಣು ಕೆಟ್ಟರೆ ತವರು ಮನೆ, ಹೊಣ್ಣು ಕೆಟ್ಟರೆ ಅಕ್ಕ ಸಾಲಿಗೆ ಮನೆ. ನೀನು ಬೇಕಾದ ಕಡೆ ನಾನೇನು ಮಾಡಲಿ?
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರಿಗೆ ಅಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಗಿಡ ರಕ್ಷೆಯಾಗಿ ಹುಟ್ಟಿದ್ರೆ ಅದರ ಕೆಳಗೆ ಕೂತು 4-6 ಮಂದಿ ಸಂತೋಷ ಪಡೀತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದ್ರೆ ಸಾವಿರ ಸತ್ ಪುರುಷರ ಪಾದ ಧೂಳಿಯಿಂದ ಪಾವನಾಗ್ತದೆ ಎನ್ನ ಹೆಣ್ಣಿನ ಜನ್ಮ. ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೆ ಕರುಣೆ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಶಿವಶಿವ ಶಂಕರ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ನದಿಯಾಗಿ ಹುಟ್ಟಿದರೆ ಆ ನದಿ ಒಳಗೆ ನೀರು ಕುಡಿದಂತ ಜನರು ಎಷ್ಟು ಸಂತೋಷ ಪಡೆಯುತ್ತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಡವಿಯಲ್ಲಿ ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗುಂಡಾರವಾಗುತ್ತಿತ್ತು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಇರಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿಂದ ಏ ನನ್ನ ಮೇಲಿರಲಿ. ಈ ನನ್ನ ಪತಿದೇವರು ಹೀಗಂದರೆ ನಾನು ಇದೇ ಗೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳೇಬೇಕು. ಇದೇ ಗುಡ್ಡಗಮರ ತಿರುಗುತ್ತಾ ನಾನು ಎಲ್ಲಾದರೂ ಹೋಗುವೆ.

0: ಪರಮಾತ್ಮ ಆಗಲಿ, ನನ್ನ ಪತಿದೇವರ ದಯದಿಂದ ನಾನು ಇದೇ ಘೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳಿಯಬೇಕು. ಇದೇ ಗುಡ್ಡ ಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವೆ.
1: ಏ ತಂಗಿ,
2: ಯಾಕವ
1: ಇಲ್ಲ ಬಗ್ಗೆ ಬಂಜ್ ಮಾಡಲ್ ತಂಗಿ, ಬಂಜನಾಳ ಕೆಡ್ಕೋಬೇಡ, ಸ್ವಂಟ್ರೋನಿಗೆ ಹೊಕ್ಕತಿ.
2: ಮತ್ ಹ್ಯಾಂಗ್ ಮಾಡ್ಲಿ? ಏನೇನ
1: ದೂರ ಮ್ಯಾಗ ನಿಂದ್ರವ?
2: ದೂರ ಮ್ಯಾಗ ನಿಂದಿರ್ತೀನಿ.
1: ಯಾಕಂದ್ರೆ ಎಲ್ಲ ಮೂರ್ ಮಂದಿ ಮಕ್ಳು ಇದ್ರು, ಮೂರ್ ಮಂದಿ ಸತ್ತಾರ
2: ಸತ್ತಾರ.
1: ಹಾ, ಈಗ ಬಂಜಿನ ಮಕ್ಳ ಇಲಕ್ಕಿಗೆ
2: ಯವ್ವ ದೂರ ಮ್ಯಾಗ ನಿಂದಿರ್ತೀನಿ. ಯವ್ವ
1: ದೂರ ಮ್ಯಾಗ ನಿಂತ್ಬಿಡವ್ವ. ಬಾಲಕ್ಕ ಇಲ್ಲಾದ

0: ತಂಗಿ.
1: ಯಾಕವ
0: ಮಂಜಿನಲ್ಲಿ ಕೆಡ್ಕೊಂಡೇನ?
1: ಅಯ್ಯ ದೂರ ಮ್ಯಾಗ ಅದ್ ಬಂದಿನ
0: ಕೆಡ್ಕೊಂಡು ನೋಡಿ ಕೊಡಿ ಕಚ್ಚ ಕಡಿ ಕಿಚ್ಚ ನೋಡಲಿ. ಹಾಗೇನು ಹುತ್ಮಾಲಿ ಮಕ್ಕಳಾಗುದು ಸ್ವಂತ ಹೊಡಿಬೇಕಾದ್ರೆ ಒಟ್ಟು
1: ಯಾಕ ಒಟ್ಟ ಆಗಂಗಿಲ್ಲ.
0: ಆಗುದಿಲ್ಲ ಇವನ್ ನೆಲ ಕೇಳ್ಕೊಂಡು ಸಣ್ಣ ಉದಿನ ಕಟ್ಟಿ ಮುಗ್ಲಂಗ ಸ್ವಂತ.
1: ಯಾಕ ಹೆಂಗ್ ಮಾಡ್ಲಿ ಏನೇನು
0: ನಿನಗ ಆಗುದಿಲ್ಲ ನೋಡಿ ಹೆಂಗ್ ಮಾಡ್ತಿ?
1: ಅಲ್ಲ ಯಾಕನಾದ್ರೂ ಸಣ್ಣಕ್ಕಿದ ಹೌದಲ್ಲ.
0: ಹೌದು
1: ನಾ ಹೆಂಗಾರ ಮಾಡ್ತೀನಿ ಬಿಡು. ನೀನ್ ದೊಡ್ಡ ಬಸ್ತ ನಿಂತ್ಯಾಂಗ ನೀನ
0: ನಂದ್ಯಾ ಚಿಂತೆ ಮಾಡ್ತೀಯ ಕೋಡಿ ನಾನು ಮಂದಿಗೆ ಒಂದೊಂದು ಹಡಕಿನ ಯಾವಾಗ ಗಜ್ಜಿಗೆ ಅಡ್ಡೆ ಹಡಕಿನ. ಹೌದು ಯಾರು ಸುಲ್ಲಿ ಹಾಕಿದಿನ?
1: ಅಲ್ಲ ಯಾಕ ಎಟ್ರ ಉಚ್ಚ ಇದೆಯಾ ನೀನು?
0: ಯಾಕ
1: ಒಂದ್ ಆಡಿದ್ರೆ ಕಸ್ಕಿತ್ತೋಕದ ಅಡ್ಡಾಡಂಗ್ ಆಡ್ತೀನಿ ನೀನು?
0: ಎಡ್ಡೆಡ್ ಮಕ್ಕಳು ಆಡೋದು ಔಷಧ ಕೊಡ್ತಿಲ್ಲ
1: ಗೊತ್ತಿಲ್ಲ ನೀನು.
0: ಯಾವ ಅಂಗಡಿಯಾಗ ಇರ್ತಾವಲ್ಲ ಬಾಟ್ಲಿ 12 ಹಾಕಿದ್ನ 12 ಮಕ್ಕಳು ಒಮ್ಮೆ ಹರಿತೀನಿ ನಾನು.
1: ಯವ ಏನ್
0: ಸತ್ರ ಬೇಕಾರ ಆರುಳಿತಾವ್ ಮೂರ್ ತಗೊಳಕ.
1: ನನಗ್ ಮೂರ್ ಇರ್ಲಿ ಅಳವ
0: ಇರ್ಲಿ. ತಂಗಿ ಇವ್ರ ಯಾರು ಕುತ್ತವ್ರು?
1: ಇಲ್ಲಿ ಯಾರ ಕುತ್ತಾರ ನೋಡ್ಯವ ನೀನೆ?
0: ಎಲ್ಲಮ್ಮ ತಾಯಿಯವ್ರು ಕುತ್ತಾರ ತಂಗಿ.
1: ಹೌದಕ್ಕ.
0: ಯಾಕ್ರಿ ತಾಯಿಯವ್ರ?
2: ಏನಮ್ಮ
0: ಇಲ್ಲೇ ಕೂತಿರಿ ತಾನೋ ಹಡವಾ
2: ನೋಡಮ್ಮ. ತಾಯಿ ನನಗೆ ಫಲಸಂತಾನವಿಲ್ಲ, ಸಾಕ್ಷಾತ್ ಸಮ್ಮನ ಹತ್ರ ಹೋಗಿ ಫಲಸಂತಾನ ಪಡೆದುಕೊಂಡು ಬರ್ತೀನಮ್ಮ. ತಾಯಿ
0: ಏನ್ರಿ ತಾಯಿಯವ್ರ
2: ಏನಮ್ಮ
0: ಫಲಸಂತಂತರ ಕಷ್ಟ ದೂರ ಯಾಕೆ ಹೋಗ್ತೀರಿ? ರಂಗ ಬಾಳೆಹಣ್ಣ ನಿಂಬೆ ಅಣ್ಣ ಕೊಬ್ಬರಿ ಗಿಡ ನಾನಾ ತರದ ಪದಾರ್ಥ ಕಟ್ಟಿವಲ್ರಿ ತಾಯಿ.
2: ನೋಡಮ್ಮ ಫಲಸಂತಾನ ಬಂದ್ರೆ ಗುರ್ತಿಲ್ಲ.
0: ಇಲ್ಲ ತಾಯಿಯವ್ರ
2: ಆಗಲ್ಲಮ್ಮ, ನನ್ನ ಹೊಟ್ಟೆಲೆ ಮಕ್ಕಳಿಲ್ಲ, ನಾನು ಪರಮಾತ್ಮಲ್ಲಿ ಹೋಗಿ ಮಕ್ಕಳ ಪಡೆದುಕೊಂಡು ಬರ್ತೀನಮ್ಮ. ತಾಯಿ
0: ಹೊಟ್ಟೆ ಮಕ್ಕಳಿಲ್ರಿ
2: ಅಮ್ಮ? ಇಲ್ಲ
1: ಒಂದು ವಾರದಲ್ಲಿ ಏನ್ರಿ
0: ಸೋಮ ಅಯ್ಯವ.
2: ಏನಮ್ಮ ತಾಯಿ, ನಾನು ಗೊಡ್ಡಿನಂದ್ರೆ ಗೊಡ್ಡಿನಲ್ಲ, ಬಂಜಿನಂದ್ರೆ ಬಂಜಿನಲ್ಲ, ನನ್ನ ಹೊಟ್ಟೆಲೆ ಮೂರು ಮಂದಿ ಮಕ್ಕಳಿದ್ದಾರ ಮಾ ತಾಯಿ.
0: ಮೂರು ಮಂದಿ ಮಕ್ಕಳಿದ್ರೆ ಮತ್ತಾಗ ಮಕ್ಕಳ ತರ ಹೊಕ್ಕೆ ಕಾಲ ಮನೆಯ ಮಾತೆ ಅವನು ಅಕ್ಕ ತಂಗಿನ ಬರಕ್ಕೆ ಒಂದ ಆಗಿದ್ರ
1: ಕಟ್ ಮಾಡ್ತಿದ್ರು
0: ಆಪರೇಷನ್ ಹಾಕಿದ್ರೆ ಬೆಂಗಳೂರದಾಗ. ಅಲ್ರಿ ತಾಯಿಯವರ
2: ಏನಮ್ಮ
0: ಮೂರು ಮಂದಿ ಮಕ್ಕಳಿದ್ರು ಮತ್ತಾಗ ಮಕ್ಕಳ ತರ ಹೊಂಟಿರಿ?
2: ನೋಡಮ್ಮ ತಾಯಿ, ನನ್ನ ಮೂರು ಮಂದಿ ಮಕ್ಕಳು ತನ್ನ ತಂದೆ ವಚನ ಮೀರಿ ಸಲುವಾಗಿ ನನ್ನ ಮೂರು ಮಂದಿ ಮಕ್ಕಳ ಮೇಲೆ ನನ್ನ ಪತಿದೇವ ಜಮದಗಿರಿ ಮುನೇಶ್ವರ ತನ್ನ ಉರಿಗಳ ನೇತ್ರ ತೆರೆದರ, ನನ್ನ ಮೂರು ಮಂದಿ ಮಕ್ಕಳು ಸುಟ್ಟು ಬಸ್ಲು ಹೋಗಿದ್ರಮ್ಮ.
0: ಸುಟ್ಟು ಹೋಗ್ಯಾರ ತಾಯಿಯವರ?
2: ಏನಮ್ಮ ಅಲ್ಲ ಎಷ್ಟ್ ಹೇಳಿದ್ರೆ ನಾನು ಕೂಡ ಚೇಷ್ಟ ಮಾಡ್ತೀನಿ ಬಿಡಕ್ಕ. ನೀನು ಕಣ್ಣು
0: ಮಕ್ಕಳ ಹೆಂಗ್ ತರ್ತಾರ ಮರಿ ನೀತ್ ನೋಡೋಣ.
1: ಸಿಂಗಲ್ ಗಾಡಿ
0: ನೋಡಿ ದೂರ ಮ್ಯಾಲ ನಿಂತ್ರು.
1: ದೂರ ಮ್ಯಾಲ ನಿಂತ್ರ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಕಿರಿಮಣಿ ಚೌಕ ಮೇಲೆ ಮೂರ್ತಳಾಗ ಮಾಮಗಳೇ.
1: ಏನು ತಂದೆವರಿ, ನಾನು ಕುಂದರಲ್ಲಿ ಬಂದಿಲ್ಲ, ನಿಂದ್ರಲ್ಲಿ ಬಂದಿಲ್ಲ, ನನ್ನ ತಂದೆ ಶಿವಾಸನ ಗದ್ದಿಗೆ ನಾನೇನು ಸುಖದಿಂದ ಬಂದಿಲ್ಲ ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆ,
0: ನಿನಗೆ ಬಂದ ಕಷ್ಟವನ್ನು ಏನು ಮುಂದೆ ಹೇಳಲಾರದೆ ಮತ್ತೆ ಯಾರ ಮುಂದೆ ಹೇಳಬೇಕಂದ್ರು?
1: ಹಾಗಾದ್ರೆ ಹೇಳುತ್ತೇನೆ, ಕೇಳು ತಂದೆಯವರೇ.
0: ಅದೇನಿರುವ ಚೆನ್ನಾಗಿ ಹೇಳು ಮಾಮಗಳೇ.
1: ಏನು ತಂದೆಯವರಮ್ಮ?
0: ಏನಮ್ಮ,
1: ಬೀಸರು ಮನೆಗೆ ಬೀಸಲಿಕ್ಕೆ ಹೋದರೆ ಬಂಜಿ ಬರ್ತೆಂದು ಬಾಗಿಲು ಮುಚ್ಚಿದರು ತಂದೆಯವರೇ.
0: ಆಗಲಿಮ್ಮ,
1: ಕೊಟ್ಟರು ಮನೆಗೆ ಕೊಟ್ಟಲಿಕ್ಕೆ ಹೋದರೆ ಗೊಡ್ಡಿ ಬರ್ತೆಂದು ತಟ್ಟಿ ಮುಚ್ಚಿದರು ತಂದೆಯವರೇ.
0: ಏನಮ್ಮ ಇದು ಅಲ್ಲದೆ?
1: ಏನು ತಂದೆಯವರೇ, ನನಗೆ ಕುಡ್ಡ ಮಗನರ ಕೊಡು, ಕೂಳ ಮಗನರ ಕೊಡು, ಪೈಲೆ ಫಲಸಂತನ ಕೊಟ್ಟು ನನಗೆ ಶಾಂತಿ ಪಡಿಸು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆಯವರೇ,
0: ನನಗೆ ಗೊಡ್ಡಿ ಬಂಜಿ ಅನ್ನೋರು ಅವ್ರ ಯಾರು ಮಾಮಗಳೇ?
1: ಏನು ತಂದೆಯವರೇ, ಹಾದಿ ಮನೆ ಮಾತಂಗಿ ಜವಳಬಾಯಿ ಸತ್ಯವ ಮೇಲಿಪ್ಪರು ಕರೆಯವ, ಇವರು ಮೂರು ಮಂದಿ ಅಕ್ಕ ತಂಗಿ ನನಗೆ ನಿಂದೆ ಆಡಿದರು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆಯವರು,
0: ನಿನಗೆ ಗೊಡ್ಡಿನ ಅಂದ್ರೆ ಏನಿನ್ನು ಗೊಡ್ಡಿನಲ್ಲ, ಬಂಜಿ ಅಂದ್ರೆ ಬಂಜಿನಲ್ಲ, ನಿನ್ನ ಹೊಟ್ಟೆಯಲ್ಲಿ ಮೂರು ಸಂತಾನಗಳು, ಇಲ್ಲದ ಸಂತಾನ ನಾನಿಲ್ಲಿ ತಂದು ಕೊಡ್ಲೆ ಮಾಮಗಳೇ. ಏನು ಮಾಮಗಳೇ,
1: ಏನು ತಂದೆಯವರೇ,
0: ನೀನು ಬಂದದಾರ ಹಿಡಿದು ತಿರುಗಿ ಮನೆಗೆ ಹೋಗ ಮಾಮಗಳೇ.
1: ಏನು ತಂದೆಯವರೇ,
0: ಏನಮ್ಮ,
1: ನೀನು ಫಲ ಸಂತಾನ ಕೊಟ್ರೆ ನಾನು ತಿರುಗಿ ಮನೆಗೆ ಹೋಗುತ್ತೇನೆ.
0: ಆಗಲಮ್ಮ,
1: ನೀನು ಫಲ ಸಂತಾನ ಕೊಡದಿದ್ದರೆ ಇಲ್ಲೇ ನನ್ನ ತಂದೆ ಶಿವಾಸನ ಗದ್ದಿಗೆ ತಲೆಯನ್ನು ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧವಾಗಿರುವ ತಂದೆಯವರೇ.
0: ಓಹೋ, ಏನು ಹೊಟ್ಟ ಬಾರಿ ಅಲ್ಲಮ್ಮ, ನಾನು ಫಲ ಸಂತಾನ ಕೊಟ್ರೆ ತಿರುಗಿ ಮನೆಗೆ ಹೋಗಳಂತೆ, ಇಲ್ಲವಾದ್ರೆ ಇಲ್ಲಿ ನನ್ನ ಲಿಂಗಕ್ಕೆ

0: ಯಾಕವ
1: ಏನ್ ಮಾಡಕತ್ತಿ ಮನೆಗೆ ತಂದ?
0: ಏನ್ ತಂದಾ ಕೇಳ್ದನ
1: ತಂಗಿ?
0: ಓಯವ
1: ಬಾರವ ಇಲ್ಲಿ.
0: ಯಾಕ
1: ಇಲ್ಲಿ ಯಾರು ಶಕ್ತಿ ನನ್ಕೊಂಡು ಬಾಳೆ ತನಗಿಂತ ಮಾತಾಡ್ಲಕತ್ತಾರ?
0: ಇವ ಬಾಳ ಚಲೋ ಆಯ್ತು ನೋಡ.
1: ಹಿರಿಗುಡ್ಡಕ್ ಹೋಗಿ,
0: ಹಿರಿಗುಡ್ಡಕ್ ಹೋಗಿ
1: ಮಾತಾಯವ್ರಿಗೆ ಭೇಟಿ ಆಗಿ,
0: ಆ ಮಾತಾಯವ್ರಿಗೆ ಭೇಟಿ ಆಗಿ
1: ಬಾಣೆತನ ಆಗಿದತ್ವ ಇಲ್ಲ?
0: ಬಾಣೆತನ ಆಗಿದತ್ವ ಇಲ್ಲ
1: ನೋಡ್ಕೊಂಬಾ ತಂಗಿ,
0: ನೋಡ್ಕೊಂಬಾಯವ.
1: ಯವ ಮಿಸ್ಯವ
0: ಇವ ನನಗ ಹೇಳಿದೆ. ಏ ಅಕ್ಕನ ಸಣ್ಣಕ್ಕಿ,
1: ಹೌದು
0: ಇವ ದೂರವರ ದಾರಿ, ನನಗ ಅಲ್ಲಿ ತನಕ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡ್ ಬರೋದು ಆಗಲ್ವ? ನೀನೇ ಹೋಗಿ ಬಾ.
1: ನೀ ಸಣ್ಣಕ್ಕೆ ತಂಗಿ?
0: ಅಯ್ಯ ಸಣ್ಣಕ್ಕೆ ಅಲ್ಲನ,
1: ಮೊಳಕಲ್ ಮಠ ಮೀಸಿ ಬಂದವಲ್ಲ ಅಯ್ಯವ.
0: ಅಯ್ಯ ನಿನ್ನ ಕೊಡಿ ನಾ ಅಪ್ಪನ ಹೊತ್ತಿನ ಬಂದವು.
1: ಬೇಸ್ ಹೋತಿಯವ ಈಗ ನಾನೇ ಹೋಗಿ ಬರ್ಲೆ?
0: ಹೋಗ್ಬೇ ಅಕ್ಕ.
1: ಹೆಂಗ್ ಹೋಗ್ಬೇಕು ತಂಗಿ?
0: ಒಳ್ಳೆ ಭಕ್ತಿಲಿಂದ.
1: ಭಕ್ತಿ ಅಂದ್ರೆ ಹೆಂಗ?
0: ಅದು ಗೊತ್ತಿಲ್ಲ.
1: ಇಲ್ಲ ತಂಗಿ,
0: ಇವ ಬಾಳಿ ಬಲಕ್ಕ,
1: ಬಾಳಿ ಬಲಕ್ಕ
0: ನಿಂಬಿ ಅಡಕ್ಕ,
1: ನಿಂಬಿ ಅಡಕ್ಕ
0: ನಾಗ ಸಂಪಿಗೆ ಮುಂದೆ ಮಾಡಿಕೊಂಡು ಆ ತಾಯಿ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ ಬರ್ವಾ.
1: ಹೋಗಿ ಬರ್ಲಿ ತಂಗಿ?
0: ಹೋಗ್ಬೇಕ.
1: ಹಾ.

0: ಇಲ್ಲ ಕೂತಿನ ಹಡದ ಹರಿಯಣದಾಗ.
1: ಏನಮ್ಮ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಈ ಚಪ್ಪನ್ನಾಡು ಭಕ್ತರು ನಡೆಸುತ್ತ ಬರೋದ್ರಾಗ ಈ ಆರಣದಲ್ಲಿ ರಜಶೀಲಿ ಆಗಿದ್ದೇನಮ್ಮ.
0: ಇವ ರಜಶೀಲಿ ಅಂದ್ರೆ ಏನ್ರಿ
1: ಅಮ್ಮ? ಬಾಣಿತನಾಗಿರ್ಬೋದು.
0: ಇವ ಬಾಣಿತ ಅಂದ್ರೆ ಗುರುತಾಗುಲ್ಲ ನನ್ನ ಹಡದ.
1: ಅಮ್ಮ ಹೊಡೆದಿನ್ ನೋಡವಾ.
0: ಇವ ಬೇಷ್ ಹಡದೆ. ಇವ
1: ನೋಡಮ್ಮ ಅಲ್ಲಿಂದ ಇಲ್ಲಿ ತನಕ ಬಂದಿಂದ ಬಳಿಕ ನನ್ನ ಕಂದಗ ನಾಲ್ಕು ಸರಿ ನೀರ್ ಹಾಕಿ ನಿನ್ನ ಮನೆಗೆ ಹೋಗವ.
0: ಹಣಿ ಬಡ್ಕೊಳ್ಳೆ ನನ್ನ ಹಡದ.
1: ಯಾಕಮ್ಮ?
0: ನಾನು ಹುಟ್ಟ ಹಡದಿನಿ ಹಿಂಗೇನೆ ಮೊದಲೇ ದವಾಡಿ ಗೋಡ್ರಾಂಡಿ ನಾನು ಕೂಸಿಗೆ ನೀರ್ ಹಾಕೋ ಪದ್ಧತಿ ನನ್ ಗುರುತೈತಿ. ನನಗೆ ನೀಗ್ಲಾರ ಮಾತ್ಯವ್ವ.
1: ಅಮ್ಮ ನಿನ್ ನಿಗಂಗ್ಲಾದ್ರೆ ಮತ್ತೆ ಯಾರು ಹಾಕ್ಬೇಕು ನೀರ?
0: ಆಗೋದಿಲ್ಲ ಕಣ ತೆಗಿತೀರೇನ್ರಿ? ಏನೋ ಇವ ಬಲೆ ಸಿಕ್ನಲ್ಲ ಬಲೆಯಾಗ. ಇವ
1: ಏನಮ್ಮ
0: ಕಣ ತೆಗಿಬೇಡ್ರಿ, ನನ್ನ ಮನ್ಯಾಗ ಹನ್ನೆರಡು ಮಂದಿ ಸ್ವಸ್ಥ ಇರದ್ರೆ ಕರೆಸ್ತೇನ್ರಿ.
1: ಅಲ್ಲ ನಿನ್ನ ಮನ್ಯಾಗ ಹನ್ನೆರಡು ಮಂದಿ ಸ್ವಸ್ಥ ಇರ್ತಾರ?
0: ಮನೆ ಮೂರು ಮಂದಿ ಸತ್ತಾರಿ, ಒಂಬತ್ತು ಬಂದಿದಾರ್ರಿ.
1: ಹಾಗಾದ್ರೆ ಒಂಬತ್ತು ಮಂದಿ ಹೆಸರೇನವ?
0: ಅವ್ರ ಹೆಸರು ತಗೊಂಡೇ ಮಾಡಕ ಬೀಗ ತಂದು ಕೊಡ್ಲಾಕ ಬಂದೇನ?
1: ಹಾಗಲ್ಲಮ್ಮ ನಿನ್ನ ಸ್ವಸ್ಥರ ಹೆಸರು ಹೇಳವ.
0: ಹೇಳ್ತೀನಿ ನೋಡ್ರಿ.
1: ಹೇಳಮ್ಮ.
0: ಹಾಲವ್ರಿ?
1: ಹಾಲವ.
0: ಸಕ್ರೆವ?
1: ಸಕ್ರೆವ.
0: ಕಪ್ಪನಾಗ ತಗೊಂಡವ್ರ ಪತ್ತೆವ್ರೇಕಿ?
1: ಅಲ್ಲ ಇನ್ನ ಆರು ಮಂದಿ.
0: ಇನ್ನ ಆರು ಮಂದಿ ಏನ್ರಿ?
1: ಹೌದಮ್ಮ.
0: ಹೆಚ್ಚುಗಳನ್ನ ಪಿರವ
1: ಪಿರವ
0: ಸುಮ್ಮಳ ಬರಕ್ ಸೋರವ
1: ಸೋರವ
0: ಬಗಡಬಾಯಿ ಭಾಗವ.
1: ನೋಡಮ್ಮ ಇನ್ನ ಮೂರು ಮಂದಿ.
0: ಏನು ಕಿಲೋ
1: ಆಗ್ಲಿ ಮಾವ್ರು ಮೂರು ಮಂದಿ ಅದ್ ಹೇಳ್ಬಿಡವ.
0: ಹೋಗ ನಮ್ಮವ ಹೋಗ.
1: ಅಮ್ಮ ಯಾಕೆ
0: ಹೇಳ್ತೀನವ ಕಣ ತೆಗಿಬೇಡ.
1: ಹೇಳಮ್ಮ.
0: ಹಾದಿಮನಿ ಮಾತಂಗಿ.
1: ಹಾದಿಮನಿ ಮಾತಂಗಿ.
0: ಜೋಗಳಬಾಯಿ ಸತ್ಯವ?
1: ಜೋಗಳಬಾಯಿ ಸತ್ಯವ.
0: ಮೇಲಪ್ಪರು ಕರೆಯವ ನೋಡ್ರಿ.
1: ಏನಮ್ಮ ತಾಯಿ?
0: ಓಯವ.
1: ಹಾದಿಮನಿ ಮಾತಂಗಿ ಜೋಗಳಬಾಯಿ ಸತ್ಯವ ಮೇಲಪ್ಪರು ಕರೆಯವ. ಇವ್ರು ಮೂರು ಮಂದಿನ ಆದ್ರೆ ಕರ್ಸಮ್ಮ.
0: ಇವ್ ಉಳದವ್ರ ಆರು ಮಂದಿ ಏನ್ ಮಾಡೋದು?
1: ನೋಡು ಇವ್ರ ಆರು ಮಂದಿ ನಿನ್ನವ್ರ ಇದ್ದಾರ, ಅವ್ರ ಮೂರು ಮಂದಿ ನನ್ನವ್ರ ಇದ್ದಾರ.
0: ಆರು ಮಂದಿ ನನ್ನವ್ರೆ?
1: ಹೌದಮ್ಮ.
0: ಬೆಂಕಿ ಹಚ್ಚಿ ಅವ್ರ ಜಗಳ ಹಾಕಿ.
1: ಯಾಕೆ?
0: ನನ್ನ ನನ್ನಲ್ಲಿ ಇಲ್ಲ ಮಂದಿ ತಗೊಂಡು ಮೈರಾರ ಕೊಲೆ ಒಂದ್ ಹೊಟ್ಟಿ ಸಲ ದಿಕ್ಕ ದೇಶ ತಿರುಗ್ತೇನೆ. ಇಲ್ಲೇನ ಮಸೂನಿ ಕ್ಯಾಸೆಟ್ ಮಾಮ ಕೊಟ್ಟಿನ ಆರು ಮಂದಿನ.
1: ಇರ್ಲಿಮ್ಮ ಈಗ ಅವ್ರ ಮೂರು ಮಂದಿನ ಕರ್ಸವ.
0: ಕರ್ಸಲ್ರಿ ತಾಯಿಯವ್ರ. ಏ ಹಾದಿಮನಿ ಮಾತಂಗಿ.
2: ಅಯ್ಯ ಕರ್ದೇನವ?
0: ಅದಾಳ್ರಿ ಮೀಸೇಕ್ ನಮ್ ತಂಗಿದಾಳ್ರಿ.
1: ಹಾಗಾದ್ರೆ ಕರ್ಸಮ್ಮ.
0: ಏನ್ ಮಾಡಕತ್ತೀವ ಮನ್ಯಾಗ?
2: ಏನ್ ದಂಧಾ ಕೇಳ್ದನವ? ಅಯ್ಯ ಗಂಡಗ್ ಮಲಿ ಕೊಟ್ಟಿನವ.
0: ಕೆಟ್ಟಲೆ ಹುಡುಗಿ ಹಿಂಗ ಅಕ್ಕ ನೋಡ್ರಿ. ತಗದ ಗಂಡನ ಕೈ ಮಲಿ ಕೊಟ್ಟಲ್ಲ, ಗಂಡಗ ದಾರು ಕುಡಿ ಚಟ ಐತಿ. ಮಲಿ ಬತ್ತಿಡ್ ದಾರು ಕುಡಿತೈತಿ. ಇದು ಒಂಟು ಮಲಿ ತುಡ್ ಬಾಯ್ಗಡಿ ಹೋಗತಿ. ಕೊಡಬೇಡ ಅವ್ನ ಕೈಯ ಮಲಿ.
2: ಅಯ್ಯ ಮಗಲ್ ಮಲಿ ಕೊಟ್ಟಿನ ಯಾಕ ಕುಡ್ಲಾಕತ್ತಾನ?
0: ಮಲಿ ಕುಡ್ಸಕತ್ತೀಯ? ಬೇಸ್ ಕಂಡು ಹಿಡಿದೇವ. ಸರ್ಕಾರದವ್ರು ಅಪ್ರೇಷನ್ ಮಾಡೋದ್ ಕಂಡು ಹಿಡಿದಲ್ಲ, ನೀ ಗಂಡ ಮಲಿ ಕುಡ್ಸೋದ್ ಕಂಡು ಹಿಡಿದೇನ? ಹಡದ ಮೂರ್ದಿಂದ ಗಂಡ ಮಲಿ ಕುಡಿದ್ರು ಕೂಸಿ ಹಂಗ ಉಳಿತಾವ್ರಿ. ಶಟದ ಹೋಕ್ಕವು ಎಳಿ ಕೂಸು ಮಲಿ ಹಿಡಿಯಂಗಿಲ್ಲ. ಅವ ಬಗಲ ಕೂಸ್ ಜೇಬಿ ಕುಡ್ದು ಬಿಡ್ತಾನ, ಕೂಸ್ ಸಾತ್ ಬಿಡ್ತತಿ. ಒಯ್ದು ಮುಚ್ಚಿ ಬರ್ತಾರ್ರಿ, ಅವ್ರ ನಾಟಕ ಮಾಡ್ತಾರ ನೋಡ್ರಿ. ಯಾಕ ಯಾಕ ಕೂಸ್ಗೆ ಏನಾಗಿತ್ತ ಅದ್ ಕೇಳುದಿಟ್ಟಿರ್ತಾಡ? ಏನ್ ಮಾಡ್ಲಿ ತಂಗಿ, ನನ್ನ ಮಗ ಸತ್ತು ಆದನೆವ್ವ, ನನ್ನ ಮಗನೇ ಅಲ್ಲಿ ಹುಡುಕಲೆವ್ವ, ನನ್ನ ಹಾಟ್ಯಂದೇವ್ರ ಕಲ್ಲಾದನೆವ್ವ. ಏನ್ ನಿನ್ ಮಿಸಾಗ ಮಣ್ಣು?
2: ಯಾಕವ
0: ನಿಂದ ಯಾರ ಕಲ್ತಾರ ಬಾ. ಯಾವ ತಾಯಿಯವ್ರ ಮನೆ ನೀರಾಗ ಹೋಗ್ಬೇಕು.
2: ಅಯ್ಯ ನಡೆಯುವ ಬಂದ.
0: ಏ ಜೋಗಳ ಬಾ ಸತ್ಯವ?
3: ಅಯ್ಯ ಕರ್ದನ ಅತ್ತಿ.
0: ಹಾ ಹಿತ್ತಲ್ ತನಕ ತಿಕ್ಕಿನೂ ಅದಾಳ ನೋಡ್ರಿ ಬ್ಯಾಗಲ್ದಾಗ. ಅದಾಳ ಏನ್ ಮಾಡಕತ್ತಿ?
3: ದಂಧ ಕೇಳ್ನವ, ಒಂದ್ಸಲ ಕಾಂಡಾಕತ್ತೇನ, ರಂಭಸಾಕತ್ತೀನಿ.
0: ನಿನ್ನ ಬಾಯಾಗ ಮಣ್ಣು. ತಾಯವ್ರ
1: ಏನಮ್ಮ
0: ಎಣ್ಣೆ ಮಿಳಿ ತಗೋರಿ, ಎಣ್ಣೆ ಹಚ್ಚಿಬಿಡ್ರಿ ಕೂಸಿಗೆ.
1: ಹಾಗಾದ್ರೆ ಎಣ್ಣೆ ಹಚ್ಚಿ ನೀರ್ ಹಾಕಕತ್ತಿವ?
0: ಹಾನ್ರಿ.
1: ಹೋಗೋ
0: ಅಲ್ಲಿ ಅಂದ್ರೆ ಕಣ್ಣು ತೆಗಿತೀವಿ. ಒಂದ್ ಒಣಕಿತ್ತೋಮ ಬರಕನ
2: ನಡೀವ ಕುಟ್ಟು ನಡಿಯಂಗ.

0: ಏನಮ್ಮ
1: ಹುಟ್ಟದ ಮುಗಿತಲ್ರಿ?
0: ಹಾಗಾದ್ರೆ ಗೋಧಿ ಬೀಸಿರೇನ?
1: ಗೋಧಿ ಬೀಸಿ ಬಿಟ್ಟೇವ್ರಿ.
0: ನೋಡಮ್ಮ ತಾಯಿ, ಈಗ ಸದ್ಯಕ್ಕ ಅಮ್ಮ ಏನ್ ಮಾಡ್ಬೇಕು?
1: ಈಗ ಏನ್ ಮಾಡೋನ್ರಿ?
0: ಗೋಧಿನ ಬೀಸುದ್ ಬೇಡ.
1: ಎಲ್ರಿ ಬೀಸಿಟ್ಟೇವ್ರಿ, ತೊಟ್ಲ ಕಟ್ಬಿಡೋಣ ತಾಯಿ ಅವ್ರ.
0: ಈಗ ಆಗ್ಲಮ್ಮ
1: ತೊಟ್ಟಲ ಹಾಕಿದ್ ನೋಡ್ರಿ ಕುಶಿನ.
0: ಹಾಗಾದ್ರೆ ನನ್ನ ಕಂದಗ ಹೆಸರಿಡ್ರಿವ.
1: ಏನಂತ ಹೇಳ್ಬೇಕ್ರಿ
0: ಅಮ್ಮ? ಒಂದ್ ಜಗಳ ಪದ ಹಾಡಂಗ್ಲೇನ
1: ಹಾಡ್ಬೇಕ್ರಿ
0: ಅಮ್ಮ? ಹಾಡ್ಬೇಕು ನೋಡ್ರಿ
1: ತಾಯಿ ಅವ್ರ.

0: ಪದ್ಧತಿ ತೋರಿಸ್ತಾರೆ.
1: ಹೌದ್ರಿ ತಾಯಿಯವರ?
2: ಹೌದಮ್ಮ, ನನ್ನ ಕಣ್ಣನ್ ಜಾಯಕ್ ಮಾಡೋ ಪದ್ಧತಿ ತೋರಿಸ್ಬಿಡವಾ.

0: ಕಡಿಸಿಗೈತಿ.
1: ಏನವ

0: ಕಂದ, ನೀನು ಚಿಕ್ಕವನು, ಮೂಗಂಡ ಮುಚ್ಚಿನ ಚೆಂಡ ನಾಗಂಡ ಬಂಗಾರಪ್ಪನ ನಿನಗೆ ಕಂದ.
1: ಏನು ಮಾತಾಯಿ, ನಾನು ಚಿಕ್ಕವನಿದ್ದರೆ ಆನೆದಂಡಿಗೆ ಅಂಜು ಮಗನು ನಾನಲ್ಲ ಮಾತಾಯಿ. ಬೇಗನೆ ತಂದು ನನ್ನ ಕೈಲಿ ಕೂಡ ಮಾತಾಯಿ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದ ಬಿಲ್ಲವಾಣಿನ ಆಟಕ್ಕೆ ಹೋಗುತ್ತೆ ಹಠ ಮಾಡಿ ಕುಂತಿರುವನು. ಆಗಲಿ, ಏನ ಕಂದ?
1: ಏನ ಮಾತಾಯಿ,
0: ನಿನಗ ಮೂಗಂಡ ಮುಚ್ಚಿನ ಚೆಂಡ ನಾಗಡ ಬಂಗಾರ ಪಣಿಯನ್ನು ತಂದು ನಿನ್ನ ಕೈಲಿ ಕೊಡುತ್ತೇನೆ ಕಂದ. ಇದೇ ರಾಜ ಬೀದಿಯಲ್ಲಿ ಹೋಗಿ ಆಟ ಆಡಿಕೊಂಡು ನೀನು ಬೇಗನೆ ಮನೆಗೆ ಬಾ ಕಂದ.
1: ನಾನು ಹೋಗಲಕ್ಕೆ ಹೆಸರು ದಯಪಾಲಿಸ ಮಾತಾ.
0: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಓಂ ನಮ ಶಿವಾಯ, ಓಂ ನಮ ಶಿವಾಯ.
3: ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಓಹೋ, ನಿಮಗೆ ಜೇವಾರಿ ಕಾತ್ತಿ ಬಿಡಾಡ್ತಾನವ್ರಿ, ಇಲ್ಲಿಗೆ ಬರಲು ಕಾರಣವೇನು?
3: ಏನು ಗುರುಗಳೇ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ಗುರುಗಳೇ.
1: ಏನು ಕಾತ್ತಿ ಬಿಡಾಡ್ತಾನವ್ರಿ, ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ಆಯನ್ನ ಹತ್ತಿರವಿರೋದಿಲ್ಲ, ಹೇಳಿಕನ ಹತ್ತಿರುವುದು. ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು, ಇಲ್ಲವಾದ್ರೆ ಹಾಗೆ ಹೋಗು. ನಾನೇನು ಮಾಡಲಿರಾದ್ರೆ?
3: ಆಗಲಿ ಗುರುಗಳೇ, ತಾಯಿಯವರಾದ್ರೂ ವಿಚಾರ ಮಾಡುತ್ತೇನೆ.
1: ಓಹೋ, ಹಾಗೆ ಆಗಲಿ.
3: ನಮ್ಮ ನಮ್ಮ ತಾಯಿಯವರು, ತಮ್ಮ ಪಾದಕ್ಕೆ ವಂದನೆಗಳು.
0: ನಿನಗೆ ಜೇವಗಲಿ ಕಾರ್ತಿ ವೀರಾರ್ಜುನವರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನ ಮಾತಾಯಿ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ತಾಯಿಯವರೇ.
0: ಏನು ಕಾರ್ತಿ ವೀರಾರ್ಜುನವರೇ, ತಮ್ಮ ದೇಶದಲ್ಲಿ ತಮ್ಮ ಜನರು ನೀರ ನೀರಿಂದ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದೇವ ಜಮದಗ್ನಿ ಮುನೀಶ್ವರ ಹತ್ತಿರ ಇರುವುದು. ಅವರ ಕೊಟ್ಟರೆ ತೆಗೆದುಕೊಂಡು ಹೋಗರಿ, ಇಲ್ಲವಾದ್ರೆ ಹಾಗೆ ಹೋಗರಿ. ರಾಜರಿ, ನಾನೇನು ಮಾಡಲಿ?
3: ಆಗಲೇ ಮಾತಾಯಿ, ಗುರುಗಳಾದ್ರೂ ವಿಚಾರ ಮಾಡುತ್ತೇನೆ. ಗಂಡನನ್ನು ಕೇಳಿದ್ರೆ ಹೆಂಡತಿ ಮೇಲೆ ಹಾಕುತ್ತಿರುವ, ಹೆಂಡತಿನನ್ನು ಕೇಳಿದ್ರೆ ಗಂಡನ ಮೇಲೆ ಹಾಕುತ್ತಿರುವ. ಆಗಲಿ, ಈ ಸದ್ಯ ವೇಳೆಯಲ್ಲಿ ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿ ಕುಳಿತಿರುವನು. ಅವನನ್ನು ಮೋಸದಿಂದ ಹೊಡೆದು ಕಾಮಧೇನು ಕಲ್ಪವೃಕ್ಷ ಒಯ್ದಿದ್ರೆ ನನ್ನ ಹೆಸರು ಕಾರ್ತಿವಿರಲ್ಲ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆ ಕಾರ್ತಿವೀರರಾಜನು ಬಂದು ನನ್ನ ಪತಿಯನ್ನು ಕೊಲೆ ಮಾಡಿ ಕಾಮಧೇನು ಕಲ್ಪವೃಕ್ಷ ತೆಗೆದುಕೊಂಡು ಹೋಗಿರುವನು. ನನ್ನ ಕಂದ ಇನ್ನೂ ಚಿಕ್ಕವನಿರೋನು. ಪರಮಾತ್ಮ, ನನ್ನ ಕಂದ ತಂದೆ ಎಲ್ಲಿ ಹೋಗೇನಂತ ಕೇಳಿದ್ರೆ ನಾನೇನು ಹೇಳಬೇಕು? ಪರಮಾತ್ಮ, ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದಗುರುವಿಂದ ನನ್ನ ಮೇಲಿರಲಿ. ಆಗಲಿ, ನನ್ನ ಕಂದ ಕೇಳಿದ್ರೆ ನಾನು ಏನಾದ್ರೂ ಹೇಳುತ್ತೇನೆ.
3: ಏ ತಂಗಿ ಮಿಶಕ್ಕ,
1: ಯಾಕವಾ
3: ಬಾರವಾ?
1: ಯಾಕ?
3: ಗುರುಗಳ ಪೂಜೆಗೆ ಹೂವ ಪತ್ರಿ ಶೀತಾಲ ನೀರು ತರಬೇಕು. ಒಂದು ಕೊಡ ನೀರು ತುಂಬಕೊಂಡು ಬರಕ್ಕೆ ಹೋಗಿ.
1: ಅಯ್ಯವ್ವ, ನನ್ನ ಕೊಡ ಇಲ್ಲ ಅಕ್ಕ, ನೀನೇ ತುಂಬ್ಕೊಂಡ್ ಬಿಡು.
3: ತಂಗಿ, ನನ್ನ ಕೊಡ ತಗೊಂಡು ಹೋಗಿ.
1: ಬ್ಯಾಡವ, ನೀನು ಹೋಗಿ ಬಂದ.
3: ಅಯ್ಯ, ನನ್ನ ತಲಾ ದೀಪ ಸರ್ಕನ್ ಹೋಗಿ ಬಾ.
1: ತಾಯವ್
3: ತಗೋ.

0: ಲದ್ದಂಗಿ ಯಾಕೆಲ್ಲ ಆಗತ್ತಿ?
1: ಏ ಅಕ್ಕ, ಅಕ್ಕ ನಾ ಯಾರಿಗೆ ಅನ್ನಕಿನ ಆಡಕಿನ
0: ಏನು ಅನ್ನಂಗಿಲ್ಲ ಬಿಡು, ಏನಾಗಿದೆ ಹೇಳು.
1: ಅಕ್ಕ ಹೊಳಿಗೆ ಹೋಗಿ ಅಕ್ಕ, ನಿನ್ ಕೊಡನ ತಿಕ್ಕಿದ್ನೆ ಅಕ್ಕ, ತಳ ತಳ ತಳ ನಂಗ
0: ಅಣ್ಣನ ಹಾಟೆ ಕೊಡಬಾರ್ದ ಹೌದಿಲ್ಲ.
1: ಅಕ್ಕ ದಾರ್ಯಾಗ ಒಂದ್ ಹುಡುಗ ನೋಡಿ ನೀನು
0: ನೋಡಿ, ನಾವು ತಾಯಿ ಮಗ ಜಗಳ ಜೋಗ್ಬಿಡು ನಡಿ ತಂಗಿ.
1: ಅಕ್ಕ ತಾಯಿ ಮಗ ಜಗಳ ಹೆಂಗಸ್ತೀಯ
0: ತಂಗಿ? ಈಗ ಅವಾಗ ಅಪ್ಪಿಲ್ಲ
1: ಅಣ್ಣನ ಹಾಟೆಗ ಅಪ್ಪಿಲ್ಲ,
0: ಗುರುತಿಲ್ಲ ತಾಯಿ ಮಗ ಜಗಳ ಗಡಕ್ಕಾಗ್ಬಿಡೋನು
1: ನಡಿ ಅಕ್ಕ.

0: ಏನಕ್ಕಂದ
1: ನನ್ನ ಹಣ ತನ್ನಿ ಎಲ್ಲರೂ ಬೇಗನೆ ತೋರಿಸ ಮಾತ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕನ್ನಡಿಗೆ ಯಾರು ಹೊಡೆದಂತೆ ಕಾಣಿಸ್ತಿರುವುದು, ನನ್ನ ಕನ್ನಡಿಗೆ ಯಾರು ಬೆಳೆದಂತೆ ಕಾಣಿಸ್ತಿರುವುದು. ಕಷ್ಟ ಪಡೆಯುತ್ತಾ ದುಃಖ ಮಾಡುತ್ತಾ ನನ್ನ ಕಂದ ಮನೆಗೆ ಬಂದಿರುವನು. ಈ ನನ್ನ ಕಂದನಿಗೆ ಬೇಡನಕ್ಕಾಗಿ ಬಿಲ್ಲಮಣ್ಣಿನ ಆಟಕ್ಕೆ ಹೋಗಿ ಯಾರು ಕೂಡ ಜಗಳ ತಕ್ಕೊಂಡು ಮಾರೆ ಸಣ್ಣದ ಮಾಡಿ ಮನೆಗೆ ಬಂದ. ಪರಮಾತ್ಮ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆಗಲಿ, ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸರಮತಿಯಿಂದ ಕೇಳುತ್ತೇನೆ.
1: ಏನು ಕಂದ? ಏನು ಮಾತಾ?
0: ನಾನಾದ್ರೆ ಹೇಳ್ತೀನಿ ಕೇಳ ಕಂದ.
1: ಅದನ್ನು ಚೆನ್ನಾಗಿ ಹೇಳಬೇಕು ಮಾತಾ.
0: ಆಗಲಿ ಕಂದ.

0: ಕಲ್ಯಾಣ ಗುಡ್ಡದ ಕರ್ಣೆ ಮಗನ ಹೊಡವ್ರು ಯಾರ
1: ಮಾತಾಡವ್ರು
0: ಯಾರ
1: ಮಾತಾಡಿ
0: ಸುಳ್ಳತನ ಹೇಳಿದ್ರೆ ನಾನೇ ನಿನ್ ಬಿಡದ ಮಾತಾಯಿ ನನ್ನ ತಂದೆ ಎಲ್ಲರೂ ಬೇಗನೆ
1: ಶಂಕರ ಪರಮಾತ್ಮ ಏನಕ್ಕಂದ
0: ಏನು ಮಾತ
1: ನಾನು ಸಾಕ್ಷಾತ್ ಸಂಬಂಧ ಹತ್ರ ಹೋಗಿ ನಿನ್ನನ್ನು ಪಡೆದುಕೊಂಡು ಬಂದಿರಕ್ಕಂದ ಇಲ್ಲ ತಂದೆಯವ್ರು ನಾನೇ ತೋರಿಸಲಿ ಕಂದ
0: ಏನು ಮಾತಾಯಿ ನನ್ನನ್ನು ಪಡೆದುಕೊಂಡು ಬಂದಿದ್ದು ಸತ್ಯ ನಿಜವಾಗಿ ಮಾತಾಯಿ
1: ಹೌದು ಕಂದ ಇದು ಒಂದು ಮಾತು ಸತ್ಯ ನಿಜವಾಗಿ
0: ಹಾಗಿದ್ರೆ ನಾನು ಹೇಳ್ತೀನಿ ಕೇಳ ಮಾತಾಯಿ
1: ಆಗ್ಲಿ ಕಂದ
0: ಆಗ್ಲೇ ಮಾತಾಯಿ

0: ತಾಯಿ
1: ಗಳಿಗಳಿಗೆ ಸಿಗಲಕ್ಕೆ

0: ಚಂದ.
1: ನನ್ನ ತಂದೆ ಎಲ್ಲರೂ ಬೇಗನೆ ತೋರಿಸ ಮಾತಾಯಿ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಒಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸನಮತ್ತಿಂದ ಹೇಳುತ್ತೇನೆ. ಏನು ಕಂದ?
1: ಏನು ಮಾತಾಯಿ?
0: ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
1: ಅದನ್ನಿರುವ ಚೆನ್ನಾಗಿ ಹೇಳ್ಬೇಕ ಮಾತಾಯಿ.
0: ಆಗಲಿ ಕಂದ.

0: ಕಂದ.
1: ಮಾಡಿಲ್ಲದ ಮಳೆ ಬರ್ತದೆ ಏನ ಮಾತಾಯಿ?
0: ಬರೋದಿಲ್ಲ ಕಂದ.
1: ಅದರದ್ದೇ ಬೀಜ ಇಲ್ಲದ ಮೇಲೆ ನಾಡ್ತದೆ ಏನ ಮಾತಾಯಿ?
0: ನಾಟುದಿಲ್ಲ ಕಂದ.
1: ಏನ ಮಾತಾಯಿ?
0: ಏನ ಕಂದ?
1: ಈ ಕುಳಿತಂತೆ ಸಭದಲ್ಲಿ ಗಂಡಲ್ಲದ ಗಂಡಲು ಹಡಿತಾರೆ ಏನ ಮಾತಾಯಿ?
0: ಹಡಿದಿಲ್ಲ ಕಂದ.
1: ಏನ ಮಾತಾಯಿ?
0: ಏನ ಕಂದ?
1: ನನ್ನ ಹಡತ್ತಂದೆ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
0: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸತ್ಯ ನಿಜವಾಗಿ ಹೇಳುತ್ತೇನೆ. ಏನು ಕಂದ?
1: ಏನು ಮಾತಾಯಿ?
0: ಏನು ಕಂದ? ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
1: ಆಗಲಿ ಮಾತಾಯಿ.

0: ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಪರಮಾತ್ಮ, ಇದೇನು ವಿಚಿತ್ರ! ಆಗಲಿ, ಇದೇ ಒಂದು ಮಾತು ನನ್ನ ಕಂದನ ಮುಂದೆ ನಾನು ಸತ್ಯ ನಿಜವಾಗಿ ಹೇಳಬೇಕು. ಏನು ಕಂದ?
1: ಏನು ಮಾತಾಯ್?
0: ನಿಮ್ಮ ತಂದೆ ತಪಸ್ಸಿಲ್ಲಿ ಕುಂತಾಗ ಆ ಕಾರ್ತಿವೀರಾಜನು ಬಂದು ನಿಮ್ಮ ತಂದೆನ ಕೊಲೆ ಮಾಡಿ ಕಾಮದನ ಕಲಪ್ರಾಕ್ಷ್ಯಾತ್ ತೆಗೆದುಕೊಂಡು ಹೋಗಿರುವನು ಕಂದ.
1: ಏನು ಮಾತಾಯ್? ನನ್ನ ತಂದೆಯನ್ನ ಕೊಲೆ ಮಾಡಿ ಆ ಕಾಮದೇನು ಕಲ್ಪವೃಕ್ಷ ಬಂದು ಸತ್ಯವಾಗಿ ಮಾತಾಯ್?
0: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
1: ಹಾಗಿದ್ದರೆ ನೀಚಲ ಕೂಡ ಇದ್ದಾಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದ ಮನೆಗೆ ಬರ್ತದೇನು ಮಾತಾಯ್?
0: ಏನು ಕಂದ, ನೀನು ಆ ಕಾರ್ತಿ ವೀರರಾಜನವರು ಕೂಡ ಇದ್ದವನು ಆಡಿ ಆ ಕಾಮದೇನು ಕಲ್ಪವೃಕ್ಷ ಗೆದ್ದು ಮನೆಗೆ ಬರುವವರಿಗೆ ನಾನು ಒಂದು ತಿಂಗಳ ಬಳಿ ಕರ್ಮಣೆ ತೆಗೆದ ರಂಡಿಗಿರ್ತೇನೆ ಕಂದ. ನೀನು ಬೇಗನೆ ಯುದ್ಧಕ್ಕೆ ಹೋಗುವಂತವನು.
1: ಹೋಗಲಕ್ಕೆ ಆಸರೋ ದಯ ಪಾಲಿಸ ಮಾತಾಯ್.
0: ಜಯವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಇದ್ದವನು ಮಾಡಿ ಗೆದ್ದು ತೆಗೆದುಕೊಂಡು ಹೋಗುವಂತ ನಾವು
1: ನಡೆಯರಿ ಮಾಹಿತ್ತ
2: ನಡೆಯರಿ ಗೌರವಿದ್ದ
1: ನಡೆಯರಿ.

0: ಧನ್ಯವಾದಗಳು.
1: ನಿನಗೆ ಜೇವಾರಿ ಪರಶುರಾಮ ಆಮೇಲೆ ಕೇಳುವಂತವನಾಗು. ಎಲ್ಲ ಮಗು, ನಿನ್ನ ತಾಯಿ ಬರ ಸ್ಥಿರವಾಗಿ ಉಳಿಲಿಲ್ಲ ಹಾಗೂ ಎನ್ನ ವಸ್ತನವಾಗಿ ಪೂರೈಸಲಿಲ್ಲ. ಈ ನಿನ್ನ ತಾಯಿ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆವ್ರಿ, 9 ತಿಂಗಳ ಹೊತ್ತು ಹೆತ್ತಂತ ತಾಯಿನ ಕೊಲೆ ಮಾಡದಿಂದ ಆಗ್ಲಾರ ತಂದೆವ್ರಿ.
1: ಏನು ಪರಶುರಾಮ, ತಂದಿ ಬಾತು ಮೀರಿದ್ರು ಮಕ್ಕಳೇ. ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿ ಉಳಿಲಿಲ್ಲ ಹಾಗೂ ಎನ್ನ ವಸ್ತನವಾಗಿ ಪೂರೈಸಲಿಲ್ಲ. ನಿನ್ನ ತಾಯಿಯ ಮುಖವನ್ನು ನೋಡ್ಲಾರಿ, ಬೇಗ ನಿನ್ನ ತಾಯಿನ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆವ್ರಿ, ಆಡಿದಡಿದ ಬಂದು ಅಂಗಲನ್ನು ತೊಳೆದು ಹಸಿದ ಬಾಯಿಗೆ ಅನ್ನ ಬಿಟ್ಟಂತೆ ತಾನೇನು ಕೊಲೆ ಮಾಡಬೇಕು ತಂದೆವ್ರಿ?
1: ಹೌದು ಪರಶುರಾಮ, ಕೊಲೆ ಮಾಡಲೇಬೇಕು.
0: ಆಗ್ಲಿ ತಂದೆವ್ರಿ, ನೀವು ಹೇಳದಂತೆ ನನ್ನ ತಾಯಿನ ಕೊಲೆ ಮಾಡಿ ಬರ್ತಾನೆ, ಬೇಡ 3 ವರ್ಷ ಕೊಡ್ಬೇಕು ತಂದೆವ್ರಿ.
1: ಏನು ಮಗು, ಬೇಗ ನೀ ಬೆಟ್ಟಕ್ಕೆ ಹೋಗಿ ನಿನ್ನ ತಾಯಿನ ಕಡೆ ಸುಟ್ಟಾಕಿ ಬಾ, ಆಮೇಲೆ ಏನು ಬೇಡುತ್ತೆ ಬೇಡು, ನೀನು ಬೇಡದ 3 ವರ್ಷ ಕೊಡ್ತೀನಿ ಮಗು.
0: ಹಾಗಾದ್ರೆ ವಚನ ಕೊಡ್ತಾನೆ ತಂದೆವ್ರಿ.
1: ವಚನ ತೆಗೆದುಕೊಳ್ಳು ಮಗು, ವಚನ
0: ನನಗೆ ಹೋಗಲಕ್ಕೆ ಹಸರು ದಯಪಾಲಿಸ್ ತಂದೆವ್ರಿ.
1: ಜೇವಾರಿ ಹೋಗಿ ಬರುವಂತ ನಾಗ ಮಗು.

0: ತಾಯಿ
1: ಇಲ್ಲಾಕ್ ಬಂದೇನ ಹಡದ?
0: ಏನಮ್ಮ ತಾಯಿ, ನನ್ನ ಕಂದ ಪರಶುರಾಮ ಇವತ್ತಿಗೆ 12 ದಿವಸ ಆಯ್ತು ನನಗೆ ಹಂಗಾಗಿ ಕಾಡುತ್ತಿರುವನು. ಹೊಟ್ಟೆಗೆ ತುತ್ತು ಕೂಳಿಲ್ಲ, ಸಿಂಪಿ ನೀರಿಲ್ಲ ಮಾ ತಾಯಿ. ಮಾತಂಗಿ ಕೇರಳದ ಕಾಲ ಹರಣಗಳದೋಗ್ಬೇಕಂತ ಇಂತ ರಾತ್ರಿಯಾಗ ನಿನ್ನ ಮನೆಗೆ ಬರ್ಬೇಕಾಗ್ಯದ ಮಾ ತಾಯಿ. ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರು ಕೊಡಮ್ಮ.
1: ತಾಯಿಯವರೇ,
0: ಏನಮ್ಮ
1: ಬಡವ್ರಿ, ತಾವು ದೊಡ್ಡವ್ರ ತಾಯಿಯವರ ದೊಡ್ಡವ್ರ ಮನೆಗೆ ಇರ್ಬೇಕಾಗಿತ್ತು ತಾಯಿ. ನಮ್ಮ ಮನೆಗೆ ಯಾಕೆ ಬಂದೇ ನಾನು ಹಡದ?
0: ನೋಡಮ್ಮ, ನಾನು ಗೌಡ್ರ ಮನೇಲಿ ಕುಲಕಣ್ಣರ ಮನೇಲಿ ಇರುವಂತಕ್ಕೆಲ್ಲ ನಾನು ಮಾತಂಗಿ ಕೇರಿಯಲ್ಲಿ ಕಾಲ ಹರಣಗಳದೋಗ್ಬೇಕಂತ ನಿನ್ನ ಮನೆಗೆ ಬರ್ಬೇಕಾಗ್ಯದ. ನಿನ್ನ ಮನೆಯ ಸ್ವಲ್ಪ ಜಾಗ ಇದ್ರು ಕೊಡಮ್ಮ.
1: ಇವಾಗ ಜಾಗ ಇಲ್ಲ ಇವ.
0: ನೋಡಮ್ಮ, ನಾನೇನ್ ಜಾಗ ಕರಿ ತಗೊಳಕ್ ಬಂದಿಲ್ಲವ?
1: ಹ್ಞೂ
0: ನೋಡಮ್ಮ, ನನ್ನ ಕಂದ ಪರಶುರಾಮ ಬರೋ ವೇಳೆಗೆದ ಬೇಗನ ಜಾಗ ಕೊಡಮ್ಮ.
1: ಯಾಕ್ರಿ ನಿಮ್ಮ ಗಂಜಿ ಬಂದಿರಿ?
0: ಹೌದಮ್ಮ.
1: ಜಗಳ ತೆಗದ್ರಿ? ನನ್ನ ಹಾಟಿ ಅವ.
0: ಹೌದಮ್ಮ ತಾಯಿ.
1: ಯಾವಾಗ ಆತಿರ್ತಿ ಅವಾಗ ಗಪ್ ಮಾಡಿಬಿಡತ್ ಬಡ್ಕೊಂಡ್ ನೋಡ ಇವ.
0: ನೋಡಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಈಗ ನನ್ನ ಕಂದ ಬರೋ ವೇಳೆಗೆದ ಬೇಗನ ಜಾಗ ಕೊಡಮ್ಮ.
1: ಜಾಗ ಕೊಡದಲ್ಲ ಇವನ. ಯಾವ ಹತ್ತಿಕೊಂಡಿದ ಖರ್ಚು ಬಾಳ ಆಗ್ತಿ ನನ್ನ ಮನೆಯಾಗ.
0: ಅಲ್ಲ, ನಿನ್ ಮನೆ ಖರ್ಚು ಬಾಳ ಆಗ್ಯದ?
1: ಹೌದು. ಇವ
0: ಎಷ್ಟಾಗಿದಮ್ಮ?
1: ಇವ 12 ಮಂದಿ ಸ್ವಸ್ತಿಯರು.
0: ಹೌದು.
1: 32 ಮಂದಿ ಮೊಮ್ಮಕ್ಕಳು. ನಾವಿಬ್ರು ಗಂಡ ಹೆಂಡತಿ ಸಣ್ಣವ್ರಿ.
0: ಏನಮ್ಮ 12 ಮಂದಿ ಸ್ವಸ್ತಿಯರು, 32 ಮಂದಿ ಮೊಮ್ಮಕ್ಕಳು, ಮತ್ತೊಬ್ರು ಗಂಡ ಹೆಂಡತಿ ಸಣ್ಣವ್ರ?
1: ಸಣ್ಣವ್ರ ಅಂದ್ರೆ ವಯಸ್ಸಾಗೈತ್ರಿ, ಬುದ್ಧಿ ಕಡಿಮೆ ಸಲಕ್ ಸಣ್ಣವ್ರ ಸಣ್ಣವ್ರ ಹೆಸರಿಟ್ಕೊಂಡೇವ್ರಿ.
0: ಆಗಲೇ ಮಾತಾಯಿ, ನಿನ್ನ ಮನೆಯಾಗ ಮೊಮ್ಮಕ್ಕಳು ಸ್ವಸ್ತಿಯರು ಇದ್ದ ಬಳಕ ನನಗೊಂದ್ ಸ್ವಲ್ಪ ಜಾಗ ಇಲ್ಲ ಏನಮ್ಮ?
1: ಮನೆ ಮಾತ್ರ ಜಾಗ ಇಲ್ಲವ.
0: ಏನಮ್ಮ ಜಾಗನೇ ಇಲ್ಲ?
1: ಇಲ್ಲ, ನಾನು ಹಡದ ಮಾತೆಲ್ರಿ ಹೋಗ್ರಿ.
0: ನೋಡಮ್ಮ ತಾಯಿ, ನಿನ್ನ ಹೊಟ್ಟಿಲೆ ಹುಟ್ಟಿದ ಹೆಣ್ಣು ಮಗಳೆಂದು ನನ್ನ ಮೇಲೆ ದಯ ತೋರಮ್ಮ. ನಿನ್ನ ಬೆನ್ನೆಲುಬು ತಾಕ ತಂಗಿರೆಂದು ನನ್ನ ಜನ್ಮ ಉಳಿಸ ಮಾ ತಾಯಿ.
1: ಎಂತ ಮಾತು ಮಾತಾಡಿದ್ರಿ ತಾಯಿ ಅವರ? ನಿಮ್ ಮಾತು ಕೇಳಿದ್ರೆ ಹೊಟ್ಟೆ ಕಳಕಳ ಕರೆ. ಏನ್ ಮಾಡುದು, ನಿನ್ನ ಮಗ ಬಾಳ ಬೇರಿಕೆ ಅದಾನ.
0: ಯಾಕಮ್ಮ, ನನ್ನ ಕಂದ ನಿನಗೇನ್ ಮಾಡ್ತಾನ?
1: ಏನ್ ಮಾಡ್ತಾನ್ರಿ, ಮನೆಗೆ ಇಟ್ಕೊಂಡೆ ಅಂದ್ರೆ ಈಗ ಬಂದ ನಾನು ಕಡದನ ನನ್ನ ಹಾಟಿ ಅವ.
0: ನೋಡಮ್ಮ, ನನ್ನ ಕಂದ ಬಂದ್ರ ನಿಮ್ಮ ಮಗು ಇಲ್ಲದ ಅಂತ ನೀನ್ ಹೇಳಬಾರ್ದವಾಗ. ನಿನ್ನ ಮನೇಲಿ ಜಾಗನೇ ಇಲ್ಲ.
1: ಇಲ್ಲ ಇವ.
0: ನೋಡಮ್ಮ ತಾಯಿ, ನಿನ್ನ ಮನೇಲಿ ಜಾಗ ಇರ್ಲಿ ಕಷ್ಟ ಹೋಯ್ತು. ಆ ಬೇವಿನ ಗಿಡದ ಬಿಡ ಕಾಣದೇನಮ್ಮ?
1: ಅದು ಮಾತಂಗಿ ಡೊಣೆ ರೀ ನಮ್ದೇ.
0: ಹಾಗಾದ್ರೆ ಮಾತಂಗಿ ಡೊಣೆ ಏನಿರ್ವದಮ್ಮ?
1: ಏನ್ರಿ ತಾಯಿ ಅವ್ರೆ, ಕೇಳೋದ ಕೇಳ್ತೀರಿ, ಕೇಳೋದ ಕೇಳ್ತೀರಿ. ಬಸವಣ್ಣ ಚರ್ಮದ ತಾಯಿ ಅವರಲ್ಲಿ.
0: ನೋಡಮ್ಮ ತಾಯಿ, ಆ ಬಸವಣ್ಣ ಚರ್ಮದಿಂದ ಈ ಜಗವೆಲ್ಲ ಉದ್ಧಾರ ಆಗಿರುವುದು. ನಾನಾದ್ರೆ ಮಾತಂಗಿ ಡೊಳೆಯಲ್ಲಿ ಕುಳಿತು ಪವಿತ್ರ ಹೋಗ್ತೀನಿ. ಅಲ್ಲೇ ಸ್ವಲ್ಪ ಜಾಗ ಬೇಕಮ್ಮ.
1: ಕುಂದ್ರು ಹೋಗಿವ, ಎದ್ದು ಬರಬಾರ್ದು ನೋಡಿ.
0: ಅಮ್ಮ, ನನ್ನ ಕಂದ ಬಂದ್ರೆ ನಾನು ಹೊರಗೆ ಬರೋದಿಲ್ಲ.
1: ಹೋಗಿವ.
0: ಆಗ್ಲಿಮ್ಮ.

0: ಏನಮ್ಮನ ಆಸಕ್ತಿ ನನಗೆ ನಮ್ಗೆ ಪುಂಡ ಪರಶುರಾಮ
1: ಪುಂಡ ಪರಶುರಾಮ
0: ಹೌದು
1: ಯಾಕಪ್ಪ ಈ ಕಡೆ ಬಂದಿ
0: ಏನಮ್ಮನ ತಾಯಿ ಹುಡುಕ್ಲಕ್ ಬಂದೆ ನೋಡು
1: ನಿಮ್ ಅವ್ನ ಹುಡ್ಕಾಡಕ್ ಬಂದ್ಯಾ
0: ಹೌದು
1: ಹುಡ್ಕಾಡ ಹೋಗಪ್ಪ
0: ಏನಮ್ಮ ಮಾತಂಗಿ ನನ್ನ ತಾಯಿ ನಿನ್ ಮನೆ ಒಳಗೆ ಅದಾಳ ನೋಡು
1: ನನ್ನ ಮನೆಗೆ ಅದಲ್ಲ
0: ಹೌದು
1: ಪಟ್ಟಣ ಮಸರು ಕೊಡದನ್ ಮೂಳ
0: ಏನಮ್ಮ ನನ್ನ ತಾಯಿ ನಿನ್ ಮನೆ ಒಳಗೆ
1: ಕುತ್ತಾಳೆ ಬರ್ತಾಳ ನಿಮ್ಮವ
0: ಏನಮ್ಮ ಸುಮ್ಮನೆ ತೋರಿಸಿಲ್ಲ
1: ನಮ್ಮ ಮನೆಗೆ ಬಂದಳ ಹ್ಯಾಂಗ ಹೇಳ್ತಿದ್ದಮ್ಮ
0: ಏನಮ್ಮ ಇದೇ ನನ್ನ ತಾಯಿ ಬಂಡ್ರ ಹೆಜ್ಜೆ ಮೇಲೆ ಹೇಳ್ತೀನಿ ನೋಡು
1: ಹೌದು ನನ್ನ ಕಟ್ಟಣಿ ಉಂಡಂಗ್ ಹೌದಪ್ಪ ನಿಮ್ಮ ತಾಯಿಯವ್ ನಿನ್ನೆ ಬಂದಿದ್ರತ್ತ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂತ ಮೂರು ಹೋಗ್ಯಾರಪ್ಪ ಇನ್ನ ಬಂಡರ ಹೆಜ್ಜೆ ಮೊಮ್ಮಕ್ಳು ತುಳಿದವ್ ಕಾಯ್ಕೊತಿದ್ದೀನ ಅಯ್ಯಪ್ಪ ಹೋಗು
0: ಏನಮ್ಮ ಸುಮ್ಮನೆ ತೋರಿಸಿನ ಮನೆ ಹುಡ್ಕೊಂಡ್ ನೋಡು
1: ಏತಮ್ಮ ನಮ್ಮ ಮನೆಯಾಗ ನಿಮ್ಮ ಜಾರ್ ಸಿಗ್ಲಿಕ್ಕಂದ್ರೆ ಹೆಂಗಪ್ಪ
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇಲ್ಲ ನನ್ನ ರುಂಡರ್ ಕರೆದು ದಾರ್ಬೈಲ್ ಕಟ್ಟ ಹೋಗ್ತೀನಿ
1: ರುಂಡ ಕಡ್ದು ಕಟ್ಟ ಹೋಕ್ಕೆ
0: ಹೌದು
1: ಒಂದೊಂದ್ ಜೈಲ್ ಹಿಡಿಸ್ಬೇಕತ್ ಮಾಡಿ ಆಗ್ಲಿ ಬಿಡು ವಚನ ಕೊಡಂಗ
0: ಏನಮ್ಮ ನಾನು ಸಣ್ಣವನ್ ವಚನ ಎತ್ಕಬೇಕು
1: ಸಣ್ಣವನ ಸಣ್ಣವ್ರ ಮಾತಾಡ ದೊಡ್ಡ ಮಾತಾಡಕ್ ಬರ್ತೈತಿ ವಚನ ಕೊಡಕ್ ಸಣ್ಣವನ ನೀನು ವಚನ ಕೊಡು ಹುಡ್ಕ್ಯಾಡ
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇಲ್ಲ ನನ್ನ ರುಂಡರ್ ಕಡೆದು ದಾರ್ಬೈಲ್ ಕಟ್ಟ ಹೋಗ್ತೀನಿ ವಚನ ತೆಗೆದು
1: ಹುಡ್ಕ್ಯಾಡಪ್ಪ
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ
1: ಸಿಗ್ಲಿಲ್ಲ
0: ಹೌದು
1: ಕಡಕ ರುಂಡ
0: ಏನಮ್ಮ ಇಲ್ಲೊಂದ್ಸಲ
1: ಹುಡ್ಕಾಡ್ತೀನಿ ಹುಡ್ಕ್ಯಾಡ
0: ಏನಮ್ಮ ನಿನ್ ವಚನ ಬೇಕಲ್ಲ
1: ನಂದ್ಯದ್ರದಪ್ಪ
0: ಒಂದ್ ವೇಳೆ ನನ್ನ ತಾಯಿ ನಿನ್ ಮನೆ ಒಳಗೆ ಸಿಕ್ಕ್ರೆ ನೀನು ಮೂಕ್ ಹೋಯ್ತೀನಿ
1: ಮೂಕ್ ಹೋಯ್ತಿ
0: ಹೌದು
1: ಏನನ ಹಾಟ್ಯ ಎಂತ ಕಪ್ಪರದ ಗಿಡಿದೀವೋ ಅಯ್ಯಪ್ಪ ನೀನು ಮೂಗ್ ಯಾಕೆ ಕೊಯ್ತ ಮಾರ ಸಿಕ್ಕ್ರ ಒಂದ್ ಕಾಲ್ ಕರೆಕ್ಕೆ ಜೋಗ
0: ಏನಮ್ಮ ನನ್ನ ಮೂಕ್ ಹೋಯಂಗದ ಕೊಯ್ತೀನಿ
1: ಮೂಕ್ ಕೊಯ್ಯಂಗೈತಿ
0: ಹೌದು
1: ಬೇಷ್ ಎತ್ ಬಿಡಪ್ಪ ತಗದ ಹಿರಿಯರ ಸುಳ್ಳಾಗೋದಿಲ್ಲ ನೋಡ್ರಿ ಅದ ಬುಧರಿಗೆ ಶಾಸ್ತ್ರ ಚಿಂತೆ ಪದಮದ ರಾಕ್ಷಿ ಆದ ಸುಧತಿಯರಿಗೆ ಕಾಮದ ಚಿಂತೆ ದರಿದ್ರರಿಗೆ ಸರ್ವ ಚಿಂತೆ ಸ್ವಭಾವ ಸಿದ್ಧ ಕುಡಲು ಸಂಗಮ ದೇವ ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರ್ತೈತಿ ಇದಕ್ಕೆ ಬರೇ ಮೂಗ್ ಕೊಯ್ತಿದ್ದಂಗೆ ಕಾಣಿಸ್ತೈತಿ ಮೂಗ ಕೊಯ್ತಿಪ್ಪ
0: ಏನಮ್ಮ ನೀನು ಮೂಗ್ ಕೊಯ್ತೀನಿ ಬಿಡು
1: ನಂದು ಬೇಡ ನನ್ನ ಮನೆಯ ಗಂಡ ಸುಸ್ತ ರೂಪಕ್ಕಿದ್ ಕೊಯ್ಯಕೈತಿ ನೋಡಿ
0: ಏನಮ್ಮ ಆಡೋದಾದ್ರು ಕೊಯ್ತೀನಿ
1: ಹುಡ್ಕ್ಯಾಡ
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ
1: ಸಿಗ್ಲಿಲ್ಲ ಕಡ್ಕೊಂಡ
0: ಏನಮ್ಮ ತಾಯಿ
1: ತಾಯಿ ಮಧ್ಯವನೆ
0: ನೀರು ಬರ್ಲಿದ್ದೆ ನಿನ್ನ ಕಂದ್ರು ಕತ್ತು ಹೋಗ್ತಾನ
2: ಹಾಗಾದ್ರೆ ನನ್ನ ಕಂದ್ರ ಕರ್ಕೊಂಡು ಹೋಗ್ತೀನಿ ಅಮ್ಮ
1: ನೋಡ್ರಿ

0: ಅದಕ್ಕೆ ವಂದನೆಗಳು.
1: ನಿನಗೆ ಜೈವಾರಿ ಪರಶುರಾಮ, ಆಮೇಲೆ ಕೆಲವಂತುಮನಾಗು. ಏನು ಮಗು, ನಿನ್ನ ಸೂರ್ತನಿಗೆ ಮೆಚ್ಚಿದ ಮಗು, ನೀನು ಏನು ಬೇಡ್ತಿ ಬೇಡು, ನೀನು ಬೇಡಿದ ಮೂರುವರೆ ಕೊಡ್ತೀನಿ ಮಗು.
0: ಏನು ತಂದೆವ್ರೆ, ನಿಮ್ಮ ಕಣ್ಣಲ್ಲಿರುವ ಉರಿ ನೇತ್ರವನ್ನು ಬಿಡಬೇಕು ತಂದೆವ್ರೆ.
1: ಏನು ಮಗು, ನೀನು ವರ ಬೇಡದಂತೆ ಎಲ್ಲ ಉರಿ ನೇತ್ರವನ್ನು ಬಿಟ್ಟಿರ್ತೀನಿ ಮಗು, ಹೋಗಿ ಬರುವಂತ.
0: ನನ್ನ ಮೂರು ಮಂದಿ ಅಣ್ಣ ತಮ್ಮರನ್ನ ಎಬ್ಬಿಸಬೇಕು ತಂದೆವ್ರೆ.
1: ಆಗಲಿ ಮಗು, ಸಂತೋಷ, ನೀನು ವರ ಬೇಡದಂತೆ ನಿನ್ನ ಮೂರು ಮಂದಿ ಅಣ್ಣ ತಮ್ಮಂದಿರಾದ್ರು ಪುನರ್ಜೀವ ಮಾಡಿ ನಿಮಗೆ ಹೋಗಿ ಬರುವಂತ.
0: ಮತ್ತು ನನ್ನ ತಾಯವ್ರೆ ಎಬ್ಬಿಸಬೇಕು ತಂದೆವ್ರೆ.
1: ಎಲ್ಲ ಪರಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು.
0: ಏನು ತಂದೆವ್ರೆ, ನಿಮ್ಮ ಹತ್ತಿರ ಏಕ ವರ್ಷ ಆತ ಎರಡು ವಚನು. ಹಾಗಾದ್ರೆ ತಾಯವ್ರೆ ಎಬ್ಬಿಸಬೇಕು ತಂದೆವ್ರೆ.
1: ಆಗಲಿ ಮಗು, ನೀನು ವರ ಬೇಡದಂತೆ ನಿನ್ನ ತಾಯಿನದು ಪುನರ್ಜೀವ ಮಾಡಿ ಮಗು ಹೋಗಿ ಬರುವಂತ.
0: ನಾನು ಹೋಗಲಕ್ಕೆ ಆಸರ ದಯಪಾಲಿಸ್ತಂದೆವ್ರಿ.
1: ದೇವಾಲಿ ಮಗು ಹೋಗಿ ಬರುವಂತವನಾಗು.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಫೇಸ್ಬುಕ್ಕಿನ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳ್ತಾ ಇಂದಿನ ನನ್ನ ಕಾರ್ಯಕ್ರಮದಲ್ಲಿ ಸಾಥ್ ಸಂಗತ್ನಲ್ಲಿ ತಬಲಾದಲ್ಲಿ ಯುವ ಕಲಾವಿದರಾದಂತಹ ನಮ್ಮ ಶಿವಮೊಗ್ಗ ನಗರದ ಹಾಗೂ ಸಾಗರದ ನಗರದ ಉಸ್ತಾದ್ ಜಾಕಿರ್ ಹುಸೇನ್ ತಮ್ಮರಾದ ಉಸ್ತಾದ್ ಫಜಲ್ ಪುರೇಶ್ವರ ಶಿಷ್ಯರಾದ ಶ್ರೀಯುತ ವಿನಾಯಕ್ ಸಾಗರ್ ಅವರು ತಬಲಾದಲ್ಲಿದ್ದಾರೆ. ಹಾಗೆ ಹಾರ್ಮೋನಿಯಂನಲ್ಲಿ ಕೂಡ ನಮ್ಮ ಆಶ್ರಮದ ಕಲಾವಿದರು ಹಾಗೂ ಇಲ್ಲಿನ ಶಿಷ್ಯರು, ಶಿವಮೊಗ್ಗ ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರು ಶ್ರೀಯುತ ಕಲ್ಲೇಶ್ ಕಲ್ಗುಂಡಪ್ಪ ಅನ್ನೋದಿದ್ದಾರೆ. ಜೊತೆಗೆ ತಾನ್ಪುರ್ನಲ್ಲಿ ನಮ್ಮದೇ ಆದಂತಹ ಶಿಷ್ಯ ಬಳಗ ಬಸವರಾಜ್ ಅವರಿದ್ದಾರೆ, ಜೊತೆಗೆ ರಮೇಶ್ ಅವರಿದ್ದಾರೆ. ವಚನ ಗಾಯನವನ್ನು ಹಾಡಲಿಕ್ಕೆ ಏರ್ಪಾಟು ಮಾಡಬೇಕು.

ಗಾನಯೋಗಿ ಶಿವಯೋಗಿ ಉಭಯ ಗಾಯನ ವಿಶಾರದರ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬರೆದಿರುವಂತಹ ಅದ್ಭುತ ವಚನಗಳಿದ್ದಾವೆ ಸ್ನೇಹಿತರೆ. ಶಿವಶರಣ ಸಾಲಿನಲ್ಲಿ ಬರುವಂತಹ ಆ ತೂಪದಲ್ಲಿರುವಂತಹ ವಚನಗಳು ನಮ್ಮ ಅಬ್ಸರ್ವಲ್ಲಿವೆ. ಆ ಸಾಲಿನಲ್ಲಿ ನಮ್ಮ ಗುರು ಹಿರಿಯರು ಫೇಸ್ಬುಕ್ ಗ್ರೂಪನ್ನು ಅಕೌಂಟ್ ಕ್ರಿಯೇಟ್ ಮಾಡಿ ಅಜ್ಜಾರ ವಚನಗಳನ್ನು ಮನೆ ಮನೆಗೂ ಹಾಗೂ ಜನಗಳಿಗೂ ತಲುಪುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಜ್ಜಾರ್ ಬರೆದಿರುವಂಥ ಇನ್ನೊಂದು ಅದ್ಭುತ

ಹೆಸರು ಕೂಡ ನನ್ನ ಆಬಾದ್ ಶಿರೋಮಣಿಯಾಗಿರ್ತೀನಿ. ಕೊನೆಯದಾಗಿ ರಾಗ ಭೈರವಿಯೊಂದಿಗೆ ನನ್ನ ಸಂಗೀತ ಸೇವೆಯನ್ನು ಸಮಾಪ್ತ ಮಾಡಿ ಅಣ್ಣ ಬಸವಣ್ಣನವರ ವಚನವನ್ನು

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚೆಲುವು ನೋಡಮ್ಮ ಚೆಲುವು, ನಮ್ಮ ಉಡುಪಿ ಕೃಷ್ಣನ ಚೆಲುವು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ.

ಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ನೀವು ಕೇಳ್ತಾ ಇರುವುದು ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಹೆಂಗೆ ಮಾಡಲಯ್ಯ ಕೃಷ್ಣ ಎನ್ನುವಂಥ ಒಂದು ಕೃಷ್ಣನ ಮೇಲಿನ ಒಂದು ಅದ್ಭುತವಾದಂಥ ಗೀತೆಯನ್ನು ಪುತ್ತೂರು ನರಸಿಂಹನಾಯಕ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ

0: ಆರೋಗ್ಯಕ್ಕೆ ವಚನ ವಿಹಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ
1: ಬಾಂಧವರೇ. ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಪರಭಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಉಡುಪಿಯ ಕೃಷ್ಣನ ಕಂಡೀರ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಬನ್ನಂಜೆ ಗೋವಿಂದ ಆಚಾರ್ಯ ಅವರ ಒಂದು ಕೃತಿಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸುಹೃತ್ ಬಾಂಧವರಿ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದೇ ಕೃಷ್ಣಂ ಜಯತು ಜಗದ್ಗುರು ಎನ್ನುವಂಥ ಒಂದು ಸುಂದರವಾದಂಥ ಕೃಷ್ಣನ ಮೇಲಿನ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.